ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು 2026ನೇ ಸವಿಯ ಸೆಪ್ಟೆಂಬರ್ ತಿಂಗಳ 1ನೇ ತಾರೀಕು ಮಂಗಳವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುಣಾಳು ಬಾಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ಸ್ವಚ್ಛತಾ ಗೀತೆಗಳು, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾ ಸುನಾದ, 8:45 ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ. ಸಂಜೆ 9:20 ಸಂಗೀತ ಹರಿಕತೆ, 10:20 ಸಾಮಾಜಿಕ ಸವಲತ್ತು, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಹಸಿ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನ

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಇನ್ನೊಂದು ಬಹಳ ಚಂದದ ಕತೆ, ನಮ್ಮ ಡಿ ವಿ ಜಿ ಇದನ್ನ ಹೇಳಿದಂತ ಕತೆ. ಒಬ್ರು ಶ್ರೀಮಂತರು ಮದ್ರಾಸ್ ಅಲ್ಲಿ ಒಂದು ದೊಡ್ಡ ಮನೆ ಕಟ್ಸಿದ್ರು, ಅರಮನೆ ಅಂತ ಮನೆ. ಎಲ್ಲ ವ್ಯವಸ್ಥೆ ಚಂದ ಮಾಡಿದ್ರು, ಅಲಂಕಾರ ಮಾಡಿದ್ರು, ಯಜಮಾನರಿಗೆ ಸೌಕರ್ಯಕ್ಕೆ ಏನೇನು ಬೇಕಾಗಿತ್ತು ಎಲ್ಲ ಅಲಂಕಾರಗಳನ್ನು ಮಾಡಿಕೊಂಡ್ರು. ಮದ್ರಾಸಲ್ಲಿ ನೀರಿಲ್ಲದೆ ಬದುಕೋಕ್ಕಾಗತ್ತಾ? ಮನೆ ಕಟ್ಟೋ ಹೊತ್ತಿಗೆನ ಹಿಂದೆ ಬಾವಿ ತೆಗೆದ್ರು, ಮನೆ ಕಟ್ಟೋಕೆ ನೀರು ಬೇಕಲ್ಲ, ಏನು ಪುಣ್ಯನೋ ಏನೋ ಇವ್ರದು. 50 ಅಡಿ ಬಾವಿ ತೆಗೆದಾಗ ಸೊಗಸಾದ ನೀರು ಬಂತು, ಅದನ್ನು ಸಿಹಿ ನೀರು. ಸಂತೋಷ, ಖುಷಿ ಇದೆಯಾ, ಆ ನೀರಿತ್ತಲ್ಲ ಅಂಥೇಳಿ ಮನೆ ಕಟ್ಸಿದ್ರು, ಸಂಭ್ರಮವಾಗಿದ್ದರು. ಮನೆ ವರ್ಷದಲ್ಲಿ ಒಂದು 5-6 ವರ್ಷ ತುಂಬ ಚೆನ್ನಾಗಿ ಬದುಕಿದ್ರು ಜನ. ಮುಂದೇನಾಯ್ತು, ಯಾರೋ ಬೋರ್ವೆಲ್ ತೆಗೆಸಿದ್ರು ಏನೋ ಗೊತ್ತಾಗಲಿಲ್ಲ, ನಿಧಾನವಾಗಿ ಬಾವಿಯಲ್ಲಿ ನೀರು ಕಮ್ಮಿ ಆಗ್ತಾ ಬಂತು. ಮನೆಯವರು ಚಿಂತೆ ಆಯಿತು, ನೀರಿಲ್ಲದೆ ಮನೆಯಲ್ಲಿ ಹೆಂಗಿರೋಕ್ಕಾಗ್ತದೆ. 1-2 ವರ್ಷಗಳಲ್ಲಿ ಬಾವಿ ಪೂರ್ತಿ ಒಣಗಿ ಹೋಯಿತು, ನೆಲ ಕಾಣಿಸೋಕೆ ಶುರು ಆಯಿತು. ನೀರಿಲ್ಲದೆ ಬದುಕೋಕ್ಕಾಗಲ್ಲ ಅಂಥೇಳಿ ಮನೆಯಲ್ಲಿ ದೀರ್ಘ ಚರ್ಚೆ ಮಾಡಿ ಈ ಮನೆಯನ್ನು ಮಾರಿಬಿಟ್ಟು ಬೇರೆ ಕಡೆ ಹೋಗೋಣ ಅಂತ ತೀರ್ಮಾನ ಮಾಡಿದರು. ತೀರ್ಮಾನ ಸರಿ ಸ್ವಾಮಿ, ನೀರಿಲ್ಲದ ಮನೆ ತಗೊಳ್ಳೋರು ಯಾರು, ದುಡ್ಡು ಬರೋದು ಹೇಗೆ, ಯಾರ್ಯಾರಿಗೂ ಹೇಳಿ ನೋಡಿದ್ರು ಏನೂ ಪ್ರಯೋಜನ ಆಗಲಿಲ್ಲ. ಕೊನೆಗೊಬ್ಬ ಏಜೆಂಟ್ ಬಂದ, ಮನೆಯೆಲ್ಲ ನೋಡ್ದ, ನನಗೆ ಕಮಿಷನ್ ಕೊಡೋದಾದರೆ ನಿಮ್ಗೆ ಒಳ್ಳೆ ದರದಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಹೇಳ್ದ. ಅಪ್ಪ ಇನ್ನೇನು ಮಾಡ್ತಾರೆ ಯಜಮಾನರು, ಅನಿವಾರ್ಯವಾಗಿ ಒಪ್ಕೊಂಡ್ರು, ಇಷ್ಟು ಕೊಡಿಸ್ಬಿಡಪ್ಪ ಹೆಚ್ಚಿಗೆ ಬಂದ್ರೆ ತಗೋ ಅಂದರು. ಮರುದಿನ ಏನು ಮಾಡಿದ ಗೊತ್ತಾ ಏಜೆಂಟು, ನೋಡಿ ಸ್ವಾಮಿ ಹೆಂಗಿರ್ತಾರೆ ಜನ, ಏನು ಮಾಡಿದೆ ಗೊತ್ತಾ, ನೀರಿನ ಟ್ಯಾಂಕರ್ ಇರ್ತಾವಲ್ಲ ಟ್ಯಾಂಕರಲ್ಲಿ ತಂದು ಸಿಹಿ ನೀರು ತಂದು ಆ ಬಾವಿ ತುಂಬಿಸ್ದ. ಎಷ್ಟರ ಮಟ್ಟಿಗೆ ಕೈ ಹಾಕಿದ ನೆಲಕ್ಕೆ ಬೇಕು ಅಷ್ಟು ಎತ್ತರವರೆಗೂ ನೀರು ತುಂಬಿಸ್ದ. ಅಷ್ಟೇ ಅಲ್ಲ, 2 ಮೂಟೆ ಕಲ್ಸಕ್ಕರೇನು ಹಾಕ್ಸ್ದ. ತುಂಬ ಸಿಹಿಯಾಗಿತ್ತು ನೀರು. ಸಂಜೆಗೆ ಮನೆ ತೋರಿಸ್ಬೇಕು ಅಂತ ಗಿರಾಕಿಗಳನ್ನು ಕರ್ಕೊಂಬಂದ. ಮನೆ ತುಂಬ ಚೆನ್ನಾಗಿರೋದ್ರಿಂದ ಅವ್ರಿಗೇನು ತಕರಾರಿಲ್ಲ, ಮನೆ ಚೆನ್ನಾಗಿದೆ, ಅದು ನೀರು ಹೇಗೆ ಅಂತ ಕೇಳಿದ್ರು ಏಜೆಂಟನ. ಅವನು ಹೇಳ್ದ, ಬನ್ನಿ ಸ್ವಾಮಿ, ಇಲ್ಲಿ ಮನೆಯಲ್ಲಿರುವಂಥ ನೀರು ಎಲ್ಲಿ ಸಿಗ್ತದೆ, ನಿಮ್ಮ ಮನೆ ತೋರಿಸ್ತೀನಿ ಬನ್ನಿ. ಮನೆ ಕರ್ಕೊಂಡೋದ ಹಿಂದೆ ಬಾವಿ ಕರ್ಕೊಂಡು. ಅವ್ರ ಆಶ್ಚರ್ಯ, ಬಾವಿಯಲ್ಲಿ ಅದು ಮದ್ರಾಸ್ನಲ್ಲಿ ಇಷ್ಟು ನೀರು ಮೇಲೆ ಇರ್ತದ, ಅದು ಕೈ ನೆಲ್ಕೋಷ್ಟು. ಏಜೆಂಟ್ ಹೇಳ್ದ, ನೀರು ನೋಡಬೇಡಿ, ಕುಡಿದು ನೋಡಿ, ಅಮೃತ ಇದ್ದಂಗಿದೆ ಅಂದ. ಒಂದು ಲೋಟದಲ್ಲಿ ಹಾಕಿಕೊಟ್ಟ, ಕುಡಿದ್ರು ಅಮೃತನೇ. ಮನೆ ಒಪ್ಪಿಗೆ ಆಯ್ತು, ಒಳ್ಳೆ ದರ ಸಿಕ್ತು, ಏಜೆಂಟನ ಕೈ ತುಂಬ ಕಮಿಷನ್ ಸಿಕ್ತು. 2 ದಿವಸಕ್ಕೆ ಹೊಸ ಯಜಮಾನರು ಬಂದು ಸೇರಿಕೊಂಡ್ರು. ಯಜಮಾನರು ಬರೋ ಹಿಂದಿನ ದಿವಸ, ಹೊಸ ಮನೆ ಯಜಮಾನರು ಬರೋ ಹಿಂದಿನ ದಿವಸ ಮತ್ತೆ ಇವ್ರು ನೀರು ತುಂಬಿಸಿ, ಪೂರ್ತಿ ತುಂಬಿಸಿ ಅದಕ್ಕೆಲ್ಲ ಕಲ್ಸಾಕ್ರೆ ಹಾಕಿಟ್ಬಿಟ್ಟಿದ್ದ. 1 ವಾರ ಆಗೋ ಹೊತ್ತಿಗೆ ಬಾವಿ ನೀರು ಕೆಳಗಿಳಿತು, 10 ದಿವಸದಲ್ಲಿ ನೆಲ ಕಾಣಿಸ್ತು. ಯಜಮಾನರು ಗಾಬರಿಯಾಗಿ ಏಜೆಂಟನ್ನು ಕರೆಸಿದ್ರು, ಏನೋ ಬಾವಿ ನೋಡೋ, ನೀರಿತ್ತಲ್ಲೋ ಹಿಂಗಾಗ್ತಲ್ಲ ಅಂದರು. ಅವನು ಬುದ್ಧಿವಂತ, ಇವ್ರಿಗಿಂತ ಗಾಬರಿ ಆದಂಗೆ ನಟನೆ ಮಾಡಿ, ಅಯ್ಯೋ ಸ್ವಾಮಿ ಏನು ನಿಮ್ಮ ಕಾಲ್ಗುಣ, 10-6 ವರ್ಷಗಳಿಂದ ಅಮೃತದಂಗಿತ್ತಲ್ಲ ನೀರು, ನೀವು ಬಂದೋಣ ಬಂದು ಬತ್ತಿ ಹೋತ್ತಲ್ಲ ನೀವು ಬಂದಮೇಲೆ, ಏನು ನಿಮ್ಮ ಕಾಲ್ಗುಣ, ಏನು ದೈವಾನು ಅಂತ ಅವ್ರಿಗಿಂತ ಹೆಚ್ಚು ಗೊಳ್ಳಾಡ್ಬಿಟ್ಟ. ಅದನ್ನು ಡಿ ವಿ ಜಿ ಭಾಳ ಚೆಂದ ಹೇಳ್ತಾರೆ, ತುಂಬಿಸಿದ ನೀರು ಎಷ್ಟು ದಿನ ಬಂದಿತ್ತು ಅಂತ. ಒಳಗಿನಿಂದ ಚಿಲುಮೆ ಒಂದೇ ಸಲ ಉಕ್ತಾ ಇದ್ದರೆ ಅದು ಜೀವಂತ ಬಾವಿ, ಇದು ನೀರಿನ ಟ್ಯಾಂಕರ್. ನಮ್ಮ ಜೀವನನೂ ಅಷ್ಟೇ ಸ್ವಾಮಿ, ಒಳಗಿನಿಂದ ಉತ್ಸಾಹದ ಪ್ರೇಮದ ಚೈತನ್ಯದ ವರ್ತೆ ಉಕ್ತಾ ಇದ್ದರೆ ನಮ್ಮ ಜೀವನ ಅನ್ನೋದು ಸಡಗರದ ಮೆರವಣಿಗೆ ಆದಂಗೆ ಆಗ್ತದೆ. ಇಲ್ಲಿ ಅದು ಮತ್ತೊಬ್ಬರಿಗೆ ಏನು ಕೊಟ್ಟಿತ್ತು?

ಜೀವ ಕೆಲವರು ಇರ್ತಾರೆ, ಅವ್ರಿಗೆ ಬೇರೆಯವ್ರು ಸದಾ ಉತ್ಸಾಹ ತುಂಬ್ತಿರ್ಬೇಕು, ಬೇರೆಯವ್ರು ತುಂಬಬೇಕು. ಇದೆ ಕುಸುಕು, ನಮ್ಗೆ ಯಾರು ಸ್ಫೂರ್ತಿ ಕೊಡೋರೇ ಇಲ್ಲ. ಏನು ಫುಟ್ಬಾಲ ನೀವು? ಹಾಗಾಗಿ ಹವಾ ಹಾಕ್ಸ್ಕೊಂಬರೋದಕ್ಕೆ ಒಳಗಿಂದ ಬರಬೇಕು, ಹೊರತ ಹೊರಗಿಂದ ಬಂದ್ರೆ ಉಳಿಯಲ್ಲ ಅದು. ಅದಕ್ಕೆ ಹೇಳ್ತಾರೆ, ನಾವೇನು ಒಣ ಭಾವಿನೇ ಬೇರೆಯವ್ರು ನೀರು ತಂದು ತುಂಬೋದಕ್ಕೆ. ನಮ್ಮನ್ನು ನಾವೇ ಹುರಿದುಂಬಿಸ್ಕೊಳ್ಬೇಕು, ಕಷ್ಟಗಳು ಬರಲಿ ಎದುರಿಸೋಣ, ಆದರೆ ನಗೆ ಜೀವನೋತ್ಸಾಹ ಬತ್ತದೇ ಇರಬೇಕು. ಆಗ ಅದು ಜೀವಂತ ಸೆಲೆ ಆಗ್ತದೆ, ಬದುಕಿಗೆ ದೊಡ್ಡ ಕಡಿಮೆ ಆಗ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ರಾಷ್ಟ್ರೀಯ ಏಕತಾ ಪರ್ವ, ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಲೋತ್ಸವ, ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಮಕ್ಕಳಿಗಾಗಿ ಕ್ರೆಷೆ, ವಿನೂತನ ಆಟ ಪಾಠದ ಕೋಣೆ, ನಶೆಮುಕ್ತ ಕರ್ನಾಟಕ, ಮಾದಕ ವಸ್ತು ಜಾಲವನ್ನು ನಿರ್ಮೂಲಿಸಲು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. 8ನೇ ತಾರೀಖಿನವರೆಗೆ 41ನೇ ರಾಷ್ಟ್ರೀಯ ನೇತ್ರದಾನ ಜನಜಾಗೃತಿ ಪಾಕ್ಷಿಕ. ಈಗ ವಾರ್ತೆಗಳ ವಿವರ. ಭಾರತದ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಐಕ್ಯತೆಯನ್ನು ಸಾರುವ ವಲಯ ಮಟ್ಟದ ರಾಷ್ಟ್ರೀಯ ಏಕತಾ ಪರ್ವ 2026 ಏಕ್ ಭಾರತ್ ಶ್ರೇಷ್ಠ ಭಾರತ್ ಹಾಗೂ ಕಲಾ ಉತ್ಸವಕ್ಕೆ ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದ ಸಭಾಂಗಣದಲ್ಲಿ ಚಾಲನೆ ದೊರೆತಿದೆ. ಚೆನ್ನೈ, ಎರ್ನಾಕುಲಂ, ಹೈದರಾಬಾದ್, ಭುವನೇಶ್ವರ ಹಾಗೂ ಬೆಂಗಳೂರು ವಲಯಗಳ ವಿದ್ಯಾರ್ಥಿಗಳು ಒಂದೇ ವೇದಿಕೆಯಲ್ಲಿ ಸಮ್ಮಿಲನಗೊಂಡರು. ಬೆಂಗಳೂರು ವಲಯದ ಉಪ ಆಯುಕ್ತ ಶೇಖ್ ತಾಜುದ್ದೀನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರಾಂಶುಪಾಲ ಲೋಕೇಶ್ ಬಿಹಾರಿ ಶರ್ಮಾ ಮಾತನಾಡಿ, ವೈವಿಧ್ಯತೆಯಲ್ಲಿ ಏಕತೆಯೇ ಭಾರತದ ಜೀವನಾಡಿ ಎಂದರು. ಬೆಂಗಳೂರಿನ ರಾಷ್ಟ್ರೀಯ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ನಿಮ್ಹಾನ್ಸ್ ತಮ್ಮ ಸಿಬ್ಬಂದಿಯ ಪುಟ್ಟ ಮಕ್ಕಳಿಗಾಗಿ ಕೃಷಿ ಆಟ ಪಾಠ ಎಂಬ ವಿನೂತನ ಕೋಣೆ ರೂಪಿಸಿದೆ. ಚಿಕ್ಕ ಮಕ್ಕಳ ಪೋಷಣೆ, ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸೂಕ್ತ ವಾತಾವರಣ, ಸುಸ್ಥಿರ ಪರಿಸರ ಸೃಷ್ಟಿಸಲು ಮಗು ಕೇಂದ್ರಿತ ವಿಧಾನದೊಂದಿಗೆ ವಿನ್ಯಾಸಗೊಳಿಸಲಾಗಿದೆ. ಸಂವೇದನಾಶೀಲ ಅನುಭವಗಳ ತತ್ವ ಆಧರಿಸಿ ಮಕ್ಕಳಿಗೆ ಆಟವಾಡಲು, ಅನ್ವೇಷಿಸಲು, ಕಲಿಯಲು, ವಿಶ್ರಾಂತಿ ಪಡೆಯಲು ಮತ್ತು ಸಾಮಾಜಿಕವಾಗಿ ತೊಡಗಿಸಿಕೊಳ್ಳಲು ಮಕ್ಕಳ ಮನೆ ಅವಕಾಶ ಒದಗಿಸುತ್ತದೆ. ಮಕ್ಕಳ ಭಾವನಾತ್ಮಕ ಯೋಗಕ್ಷೇಮ ಮತ್ತು ಆಜೀವ ಮಾನಸಿಕ ಆರೋಗ್ಯವನ್ನು ರೂಪಿಸುವಲ್ಲಿ ಬಾಲ್ಯದ ಪರಿಸರಗಳ ಮಹತ್ವವನ್ನು ಈ ಪ್ರಯೋಗ ಎತ್ತಿ ತೋರಿಸುತ್ತದೆ. ಕಾರ್ಯನಿರತ ಪೋಷಕರಿಗೆ ಮಗು ಆರೈಕೆ ಮನೆ ಮೂಲಕ ಬೆಂಬಲ, ಭವಿಷ್ಯದ ಪೀಳಿಗೆಯ ಯೋಗಕ್ಷೇಮಕ್ಕೆ ಕೊಡುಗೆ, ಮಕ್ಕಳ ಕೇಂದ್ರಿತ ಆರೈಕೆ ಸ್ಥಳಗಳನ್ನು ಸಾರ್ವಜನಿಕ ಸಂಸ್ಥೆಗಳು ಹೇಗೆ ರಚಿಸಬಹುದು ಎಂಬುದನ್ನು ನಿಮ್ಹಾನ್ಸ್ ಕ್ರೆಷೆ ಪ್ರದರ್ಶಿಸುವ ಗುರಿ ಹೊಂದಿದೆ. ಶಿಕ್ಷಣ ಪಡೆಯುವುದು ಪ್ರತಿಯೊಂದು ಮಗುವಿನ ಹಕ್ಕು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ದುಮ್ಮ ಗ್ರಾಮದ ಶಾಲೆ ಬಿಟ್ಟಿದ್ದ ಬಾಲಕಿಯೊಬ್ಬಳು ಹೊಸನಗರದ ಪ್ರಧಾನ ನ್ಯಾಯಾಧೀಶ ಮಾರುತಿ ಶಿಂಧೆ ಹಾಗೂ ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿ ಕೆಜಿ ಗಾಯತ್ರಿ ಅವರ ಪ್ರಯತ್ನದಿಂದ ಮರಳಿ ಶಾಲೆಯ ಮೆಟ್ಟಿಲು ಹತ್ತಿದ್ದಾಳೆ. ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಈ ವಿಷಯ ತಿಳಿದ ನ್ಯಾಯಾಧೀಶರು ಬಾಲಕಿ ಹಾಗೂ ಕುಟುಂಬದ ಮನವೊಲಿಸಿ ಮರಳಿ ಶಾಲೆಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಖಿಲ ಭಾರತ ರಕ್ಷಣಾ ಹಾಗೂ ಪುನರ್ವಸತಿ ಅಭಿಯಾನದ ಅಂಗವಾಗಿ ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ತುರ್ತು ಕಾರ್ಯಪಡೆ ಪತ್ತೆ ಹಚ್ಚಿದೆ. ಕಂಪ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಬಾಲ ಹಾಗೂ ಕಿಶೋರ ಕಾರ್ಮಿಕ ತುರ್ತು ಕಾರ್ಯಪಡೆ ಸಮಿತಿ ಸಭೆ ನಡೆಯಿತು. ರಕ್ಷಿಸಲ್ಪಟ್ಟ ಕಾರ್ಮಿಕರನ್ನು ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ನೀಡಲಾಗಿದೆ. ಉದ್ದಿಮೆಗಳ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಜೀವನದಾಚೆಗಿನ ದೃಷ್ಟಿಕೋನ ಅಂತಿಮ ಪರಂಪರೆ ಎಂಬ ಧ್ಯೇಯದೊಂದಿಗೆ 41ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಈ ತಿಂಗಳ 8ನೇ ತಾರೀಖಿನವರೆಗೆ ಆಚರಿಸಲಾಗುತ್ತಿದೆ. ನೇತ್ರದಾನದ ಮಹತ್ವ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆಯ ಹಿರಿಯ ನೇತ್ರತಜ್ಞ

0: ಡಾಕ್ಟರ್ ಕೃಷ್ಣ ಪ್ರಸಾದ್.
1: ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿಸಿ ಜೀವನ ಪರಿವರ್ತಿಸಿ ಎಂಬ ಧ್ಯೇಯದೊಂದಿಗೆ ವಿಶ್ವ ನೇತ್ರದಾನ ದಿನವನ್ನು ಆಚರಿಸಲಾಗುತ್ತಿದೆ. ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಆಶಯದಂತೆ ಬದುಕಿದ್ದಾಗಲೇ ಕಣ್ಣು ಅಂಗಾಂಗ ಹಾಗೂ ದೇಹದಾನಕ್ಕೆ ವಾಗ್ದಾನ ಮಾಡುವಂತೆ ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸಲಾಗುತ್ತಿದೆ. 41ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಕಳೆದ 25ನೇ ತಾರೀಕಿನಿಂದ ಸೆಪ್ಟೆಂಬರ್ 8ರವರೆಗೆ ಆಚರಿಸಲಾಗುತ್ತದೆ. 14 ದಿನಗಳ ರಾಷ್ಟ್ರವ್ಯಾಪ್ತಿ ನೇತ್ರದಾನ ಜಾಗೃತಿ ಅಭಿಯಾನದಡಿ ಜನಜಾಗೃತಿ ಕಾರ್ಯಕ್ರಮ ಮರಣಾನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡುವ ಪ್ರತಿಜ್ಞೆ ಕೈಗೊಳ್ಳಲು ಜನಗಳನ್ನು ಪ್ರೇರೇಪಿಸುವ ಉದ್ದೇಶವನ್ನು ಹೊಂದಲಾಗಿದೆ. 1985ರಿಂದ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಕೇಂದ್ರ ಸರ್ಕಾರ ದೇಶದಾದ್ಯಂತ ಆಯೋಜಿಸುತ್ತಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಶೆ ಮುಕ್ತ ಕರ್ನಾಟಕ ಪ್ರಕಲ್ಪದಡಿ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಆಂದೋಲನವನ್ನು ಪರಿಣಾಮಕಾರಿಯಾಗಿ ಮಾದಕ ವಸ್ತುಗಳ ಜಾಲವನ್ನು ನಿರ್ಮೂಲಿಸಲು ಬಳಸುವಂತೆ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಪೊಲೀಸ್ ಸಿಬ್ಬಂದಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನ ಡಾ ಬಿಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಗೃಹ ಸಚಿವರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪೊಲೀಸ್ ಸಿಬ್ಬಂದಿಯ ದೈಹಿಕ ಹಾಗೂ ಮನೋ ಆರೋಗ್ಯ ಸುದೃಢತೆಗೆ ಪ್ರತ್ಯೇಕ ಯೋಜನೆ ರೂಪಿಸುವುದಾಗಿ ತಿಳಿಸಿದ ಸಚಿವರು, ಪೊಲೀಸ್ ಸಿಬ್ಬಂದಿಯ ಮಕ್ಕಳ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗಕ್ಕೆ ಅಗತ್ಯ ತರಬೇತಿ ನೀಡಲಾಗುವುದು ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ 800ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ತೆಂಬಾ ಅರಣ್ಯ ಪ್ರದೇಶದಲ್ಲಿ ಇತ್ತೀಚೆಗೆ ಸಂಚಾರಿ ಹುಲಿ ಕಾಣಿಸಿಕೊಂಡಿದ್ದು ಅಚ್ಚರಿ ತಂದಿದೆ. 1950ರ ದಶಕದಲ್ಲಿ ತುಂಗಭದ್ರಾ ಅಣೆಕಟ್ಟೆ ನಿರ್ಮಾಣಗೊಂಡ ಬಳಿಕ ಆಂಧ್ರಪ್ರದೇಶದ ಶ್ರೀಶೈಲಂ ಹಾಗೂ ಶಿವಮೊಗ್ಗವನ್ನು ಸಂಪರ್ಕಿಸುವ ಪಶ್ಚಿಮ ಘಟ್ಟದ ಹುಲಿ ಕಾರಿಡಾರ್ ಮುಳುಗಡೆಯಾಗಿ ಕಡಿತಗೊಂಡಿತು. ಬಳ್ಳಾರಿ ಜಿಲ್ಲೆ ಸಂಡೂರು ಹಾಗೂ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ಹುಲಿ ಸಂತತಿ ಅಪಾರ ಪ್ರಮಾಣದಲ್ಲಿತ್ತು ಎನ್ನುತ್ತಾರೆ ಘೋರ್ಪಡೆ ರಾಜವಂಶಸ್ಥ ಹಾಗೂ ವನ್ಯಜೀವಿ ಸಂರಕ್ಷಣಾ ಪ್ರತಿಷ್ಠಾನದ ಸಂಸ್ಥಾಪಕ ಇಂದ್ರಜಿತ್ ಘೋರ್ಪಡೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಂಗಳೂರಿನ ಹೊಳೆಮತ್ತಿ ನೇಚರ್ ಕಾನ್ಸರ್ವೇಷನ್ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಖ್ಯಾತ ವನ್ಯಜೀವಿ ತಜ್ಞ ಡಾ ಸಂಜಯ್ ಗುಬ್ಬಿ.
5: ಗಂಗಾವತಿ ಪ್ರದೇಶದಲ್ಲಿ ಹುಲಿ ಕಂಡು ಬಂದಿರುವುದು ಸಂತಸದ ವಿಚಾರ. ಆದರೆ ನನ್ನ ದೃಷ್ಟಿಕೋನದಲ್ಲಿ ಈ ಹುಲಿ ಈ ಭಾಗದಲ್ಲಿ ಹೆಚ್ಚು ದಿನ ಉಳಿಯುವುದಿಲ್ಲ. ಬಹುಶಃ ನಾಗರಹೊಳೆ, ಬಂಡೀಪುರ, ಭದ್ರಾ ಇತರೆ ಪ್ರದೇಶಗಳಿಂದ ಇದು ಇನ್ನೆಲ್ಲಿಗೋ ವಲಸೆ ಹೋಗುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಈ ಪ್ರದೇಶದಲ್ಲಿ ವಿರಮಿಸುತ್ತಿದೆ.

0: ಆಗಿವೆ. ಹಾಗಾಗಿ ಹುಲಿಗಳಿಗೆ ಇಲ್ಲಿ ಬಹಳ ದಿನ ಉಳಿದುಕೊಳ್ಳುವಂತಹ ಪ್ರದೇಶಗಳಾಗಿ ಉಳಿದಿಲ್ಲ. ದೊಡ್ಡ ಕಾಡು ಪ್ರದೇಶಗಳಿಗೂ ಇಲ್ಲಿನ ಸಂಪರ್ಕ ಇಲ್ಲ. ತನ್ನ ಅಂತಿಮವಾದ ಪ್ರದೇಶವನ್ನು ಎಲ್ಲಿ ನಿರ್ಧಾರ ಮಾಡುತ್ತೆ ಅನ್ನೋದು ಅರ್ಥ ಮಾಡಿಕೊಳ್ಬೇಕಂದ್ರೆ ರೇಡಿಯೋ ಕಾಲರ್ ಹಾಕೋದು ಒಂದೇ ಇದಕ್ಕೆ ಉತ್ತಮವಾದ ಉತ್ತರ ಆಗ್ತದೆ.
1: ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮ ಪ್ರದೇಶಗಳ ಕೇಂದ್ರದ ಕರಡು ಅಧಿಸೂಚನೆ ಹಿನ್ನೆಲೆ ಉಡುಪಿ ಜಿಲ್ಲೆಯ ಜನತೆಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ತಿಳಿಸಿದ್ದಾರೆ. ಮಣಿಪಾಲ್ ರಜತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸಭೆ ನಡೆಸಿ ಮಾತನಾಡಿದರು. ಡಾ ಕೆ ಕಸ್ತೂರಿ ರಂಗನ್ ವರದಿ ಪ್ರಕಾರ ಕಾರ್ಕಳ ತಾಲೂಕಿನ 13 ಹಾಗೂ ಕುಂದಾಪುರ ತಾಲೂಕಿನ 22 ಹಳ್ಳಿಗಳು ಸೇರಿ ಒಟ್ಟು 35 ಗ್ರಾಮಗಳು ಪರಿಸರ ಸೂಕ್ಷ್ಮ ಪ್ರದೇಶ ವ್ಯಾಪ್ತಿಗೆ ಒಳಪಡಲಿವೆ ಎಂದರು. ಸಂಕ್ಷಿಪ್ತ ಸುದ್ದಿಗಳು. ಮಂಗಳೂರು ರೈಲ್ವೆ ವಲಯವನ್ನು ಮೈಸೂರು ವಿಭಾಗಕ್ಕೆ ಸೇರ್ಪಡೆಗೊಳಿಸಿದ್ದಕ್ಕೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ರೈಲ್ವೆ ಖಾತೆ ಸಚಿವರಿಗೆ ಕೃತಜ್ಞತೆ ಸಲ್ಲಿಸಿದೆ. ವಿಬಿ ಜಿರಾಮ್ಜಿ ಯೋಜನೆ ಅಡಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿಯ ಕರಿಮುದ್ದನಹಳ್ಳಿ ಕೆರೆ ಹೂಳೆತ್ತುವ ಕಾಮಗಾರಿಯನ್ನು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ವೀಕ್ಷಿಸಿದರು. ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಏಕತಾ ಪರ್ವ ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಲೋತ್ಸವ. ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಮಕ್ಕಳಿಗಾಗಿ ಕೃಷಿ ವಿನೂತನ ಆಟ ಪಾಠದ ಕೋಣೆ. ನಶೆ ಮುಕ್ತ ಕರ್ನಾಟಕ ಮಾದಕ ವಸ್ತು ಜಾಲವನ್ನು ನಿರ್ಮೂಲಿಸಲು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. 8ನೇ ತಾರೀಖಿನವರೆಗೆ 41ನೇ ರಾಷ್ಟ್ರೀಯ ನೇತ್ರದಾನ ಜನಜಾಗೃತಿ ಪಾಕ್ಷಿಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 124 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVJ ಅವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
6: ಬಾನಾಚೆಯಿಂ ವಿಶ್ವಸತ್ವ
7: ಬಾನಾಚೆಯಿಂ ವಿಶ್ವಸತ್ವ
6: ತಾನು ಇಳಿದು ಇಳೆಗೆ
7: ತಾನು ಇಳಿದು ಇಳೆಗೆ
6: ನಾನೆನುವ ಚೇತನದಿ
7: ನಾನೆನುವ ಚೇತನದಿ
6: ರೂಪಗೊಂಡಿಹುದೋ
7: ರೂಪಗೊಂಡಿಹುದೋ
6: ನಾನೆನುವ ಕೇಂದ್ರದಿನೆ
7: ನಾನೆನುವ ಕೇಂದ್ರದಿನೆ
6: ಹೊರಟ ಸತ್ವದ ಪರಿಧಿ
7: ಹೊರಟ ಸತ್ವದ ಪರಿಧಿ
6: ಬಾನಾಚೆ ಹಬ್ಬಿಹುದು ಮಂಕುತಿಮ್ಮ
7: ಬಾನಾಚೆ ಹಬ್ಬಿಹುದು ಮಂಕುತಿಮ್ಮ.
5: ಕಳೆದ 2-3 ಮುಕ್ತಕಗಳಲ್ಲಿ ನಾವು ಕೇಂದ್ರ ಮತ್ತೆ ವೃತ್ತ ಈ ಎರಡನ್ನ ಕುರಿತು ಆಲೋಚನೆ ಮಾಡ್ತಾ ಇದ್ವಿ. ನಾನು ಅನ್ನುವಂಥದ್ದು ಕೇಂದ್ರವಾಗಿ ಇಡೀ ವಿಶ್ವವೇ ಅದರ ಪರಿಧಿಯಾಗಬಹುದು ಅನ್ನುವಂಥದ್ದು, ನಾನು ಎಲ್ಲಿದ್ದೀನೋ ಅದೇ ವಿಶ್ವದ ಕೇಂದ್ರ, ಈ ಅಂಶವನ್ನು ನಾವು ನೋಡಿದ್ವಿ. ಸೊ ಅಲ್ಲಿ ನನ್ನ ಮತ್ತು ವಿಶ್ವದ ಏಕಾತ್ಮತೆ ಅಥವಾ ತಾದಾತ್ಮ್ಯತೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ವಿ. ಈಗ ಇಲ್ಲಿ ಸ್ವಲ್ಪ ಮುಂದುವರಿತಾ ನಾನು ಇಲ್ಲಿಗೆ ಹೇಗೆ ಬಂದೆ, ಎಲ್ಲಿಂದ ಬಂದೆ ಅನ್ನುವಂಥ ಪ್ರಶ್ನೆಯನ್ನು DVJ ಅವರು ಎತ್ಕೊಳ್ತಾರೆ. ಪ್ರಪಂಚದಲ್ಲಿರುವಂಥ ಎಲ್ಲ ನಾಗರಿಕತೆಗಳ ಮತಗಳ ದೃಷ್ಟಿಕೋನದಲ್ಲೂ ಕೂಡ ಅದರ ಅವುಗಳ

ವಿಚಾರ ನಾವು ನೋಡಿದಾಗ ನಮಗೊಂದು ಗೊತ್ತಾಗುತ್ತೆ, ಎಲ್ಲರೂ ಕೂಡ ಹೇಳಿರುವಂಥದ್ದು ಏನು ಅಂದರೆ, ಇಲ್ಲಿ ಭೂಮಿ ಮೇಲೆ ನಾವಿದ್ದೀವಿ, ಭೂಮಿಯಲ್ಲದೆ ಬೇರೆ ಯಾವುದೋ ಒಂದು ಲೋಕ ಇದೆ, ಅಲ್ಲಿಗೂ ನಾವು ಹೋಗ್ತೀವಿ, ಕೆಲವು ಸರ್ತಿ ವಾಪಸ್ ಬರ್ತೀವಿ ಅಂತಾರೆ, ಕೆಲವರು ವಾಪಸ್ ಬರಲ್ಲ ಅಂತಾರೆ. ಸೊ ಭೂಮಿ ಮೇಲ್ಗಡೆ ಯಾವುದೋ ಒಂದಿದೆ ಅದು ಸ್ವರ್ಗ, ಅದು ಚೆನ್ನಾಗಿರುತ್ತೆ, ಕೆಳಗಡೆ ಇರುತ್ತೆ ಅದು ಪಾತಾಳ, ಅದು ಚೆನ್ನಾಗಿರಲ್ಲ. ಒಟ್ಟಲ್ಲಿ ನಮ್ಮ ಭೂಮಿ ಮೇಲೆ ನಾವೆಲ್ಲ ಏನಿದೀವೋ, ಈ ಒಂದು ವಿಶ್ವ, ಈ ಒಂದು ಪ್ರಪಂಚ, ಈ ಒಂದು ಜೀವರಾಶಿ ಇದಲ್ಲದೆ ಬೇರೆ ಏನೋ ಒಂದಿದೆ, ಅಲ್ಲಿಂದ ಇಲ್ಲಿಗೆ ನಾವು ಬಂದಿದ್ದೀವೇನೋ, ನಮಗೂ ಬೇರೆದಕ್ಕೂ ಸಂಬಂಧ ಇದೆಯೇನೋ ಅನ್ನೋಂಥ ಪರಿಕಲ್ಪನೆ ಎಲ್ಲ ಮತಗಳಲ್ಲೂ ನಾವು ನೋಡ್ತೀವಿ. ನಮ್ಮಲ್ಲಿ ಪ್ರಸಿದ್ಧವಾದಂಥ ಭಗವದ್ಗೀತೆಯ ಒಂದು ಶ್ಲೋಕ ಬರುತ್ತೆ, ಊರ್ಧ್ವ ಮೂಲ ಮಧಶಾಖಂ ಅಂತ. ಅಂದರೆ ಮೂಲ ಇರುವಂಥದ್ದು ಮೇಲ್ಗಡೆ, ಕೆಳಗಡೆ ಕೊಂಬೆಗಳು ಬಿಟ್ಕೊಂಡು ಈ ಭೂಮಿಯಾಗಿದೆ, ಇಲ್ಲಿ ನಾವೆಲ್ಲ ಇದ್ದೀವಿ, ನಮ್ಮಲ್ಲಿ ನಾವು ಕರ್ಮಗಳನ್ನು ಮಾಡುವಂಥದ್ದು ಅದು ಚಿಗುರುಗಳು. ಸೊ ಹೀಗೆ ಅದೊಂದು ಸುಂದರವಾದಂಥ ಒಂದು ವರ್ಣನೆ, 15ನೇ ಅಧ್ಯಾಯದ ಒಂದು ಸುಂದರವಾದಂಥ ವರ್ಣನೆ. ಊರ್ಧ್ವ ಮೂಲ, ಅಲ್ಲೆಲ್ಲೋ ಮೇಲ್ಗಡೆ ಇದೆ, ಬೇರೆ ಏನೋ ಒಂದಿದೆ. ಹಾಗೆ ನಮ್ಮ ಪ್ರಸಿದ್ಧವಾದಂಥ ಪುರಂದರದಾಸರ ಒಂದು ರಚನೆ ಇದೆ, ಅಲ್ಲಿದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ ಅಲ್ವಾ, ಪ್ರಸಿದ್ಧವಾದಂಥ ಹಾಡು, ನಾವೆಲ್ಲ ಅದನ್ನು ಕೇಳಿದ್ದೀವಿ. ಸೊ ಈ ಪರಿಕಲ್ಪನೆ ನಮಗೆ ಬಹಳ ಬಲವಾಗಿ ಬೇರೂರ್ಬಿಟ್ಟಿದೆ. ಸೊ ನಾನು ಹಾಗಾದರೆ ಎಲ್ಲಿಂದ ಬಂದೆ, ಭೂಮಿ ಮೇಲೆ ಇವಾಗಿದ್ದೀನಿ, ಭೂಮಿಯ ಹೊರಗಿನ ಯಾವುದೋ ಲೋಕದಿಂದ ನಾನು ಇಳೆಗೆ ಭೂಮಿಗೆ ಇಳಿದಿದ್ದೀನ, ಬೇರೆಲ್ಲಿಂದನೋ ನಾನು ಬಂದು ನಾನು ಅಂತ ಹೇಳ್ಕೊಳ್ಳೋಂಥ ಈ ದೇಹ ಏನಿದೆ, ಈ ದೇಹದ ಒಳಗೆ ಒಂದು ಚೈತನ್ಯ ಹೊಕ್ಕಂತೆ ಆಗಿ ಅದರಿಂದಾಗಿ ನಾನು ಮತ್ತು ನನ್ನ ಪ್ರಪಂಚ, ನಾನು ನೋಡುವಂಥ ಪ್ರಪಂಚ ಇವೆಲ್ಲವೂ ಕೂಡ ರೂಪುಗೊಂಡಿದೆಯಾ ಅನ್ನುವಂಥದ್ದು ಒಂದು ಒಂದು ಪ್ರಶ್ನೆಯ ಒಂದು ಭಾಗ. ಇದು ನಾವು ಈ ಪ್ರಶ್ನೆಯನ್ನು ಅನೇಕ ಹಂತದಲ್ಲಿ ಅನೇಕ ರೀತಿಯಲ್ಲಿ ನಾವು ಅನಲೈಸ್ ಮಾಡಿರ್ತೀವಿ. ಈಗ ಒಬ್ಬ ವಿಜ್ಞಾನಿಯನ್ನು ಕೇಳಿದರೆ, ನೀನು ಹೇಗಪ್ಪ ಬಂದೆ ಅಂತಂದರೆ, ನಿಮ್ಮ ತಂದೆ ತಾಯಿಯರ ಕೂಡುವಿಕೆಯಿಂದ ಅಲ್ಲಿ ಅಂಡಾಣು ಇತ್ತು, ಇನ್ನೊಂದಿತ್ತು, ಅದರಿಂದ ಅದೇನೋ ಆಯಿತು, ಬೆಳೀತಾ ಬಂದೆ. ಹಾಗೆ ಒಂದು ಗಿಡ ಎಲ್ಲಿಂದ ಬಂತಪ್ಪ ಅಂತಂದರೆ, ಅದರಲ್ಲಿ ಬೀಜ ಇತ್ತು, ಆ ಬೀಜ ಮೊಳಕೆ ಹೊಡೀತು, ಅದು ಆಚೆ ಬಂತು. ಸೊ ಹೀಗೆ ಬಯೋಲಾಜಿಕಲಿ ನೋಡಿದಾಗ ಒಂದು ಅರ್ಥವನ್ನು ನಾವು ನಮ್ಮ ಆದಿಗೆ, ನಾವೆಲ್ಲಿಂದ ಬಂದ್ವಿ ಅನ್ನೋದಕ್ಕೆ ನಾವು ಕೊಡ್ಬೋದು. ಸರಿ, ನಾನು ನಮ್ಮ ತಂದೆ ತಾಯಿಯರಿಂದ ಬಂದೆ ಅಂತ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಆದರೆ ಇದೇ ಪ್ರಶ್ನೆ ನಮ್ಮ ತಂದೆ ತಾಯಿಯರು ಕೇಳ್ಕೊಂಡಿರ್ತಾರಲ್ವಾ. ಸೊ ನಮ್ಮ ತಂದೆ ಎಲ್ಲಿಂದ ಬಂದರು ಅಂತ ಅವ್ರ ಪ್ರಶ್ನೆ ಕೇಳ್ಕೊಂಡ್ರೆ ಅವ್ರು ಪುನಃ ಅದನ್ನೇ ಹೇಳಬೇಕಾಗತ್ತೆ, ಅವ್ರ ತಂದೆ ತಾಯಿಯರಿಂದ ಬಂದರು. ಹಾಗೆ ಅವ್ರ ತಂದೆ ತಾಯಿ ಎಲ್ಲಿಂದ ಬಂದರು, ಅವರೆಲ್ಲಿಂದ ಬಂದರು, ಹೀಗೆ ನಾವು ಆ ಒಂದು ಚೈನ್ ಅದನ್ನು ಬೆಳೆಸ್ತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ. ಸೊ ಕೊನೆಯಲ್ಲಿ ಯಾರೋ ಒಬ್ಬರು ಆದಿ ಅಂತ ಶುರುವಾಗಿರುತ್ತೆ, ಎಲ್ಲೋ ಒಂದು ಎಲ್ಲದಕ್ಕೂ ಮೂಲ ಎಲ್ಲೋ ಒಂದಿದೆ ಅಂತ. ಅದನ್ನು ವಿಜ್ಞಾನದ ಮೂಲಕ ನಾವು ವಿವರಣೆಯನ್ನು ಕೊಟ್ಟು ಅದಕ್ಕೆ ಪುರಾವೆಯನ್ನು ಒದಗಿಸುವಂಥದ್ದು ಬಹಳ ಕಷ್ಟ. ಈಗ ಅನೇಕ ಪ್ರಯತ್ನಗಳು ನಡೀತಾ ಇದೆ, ಡಿ ಎನ್ ಎ ಅನಾಲಿಸಿಸ್ ಎಲ್ಲ ಮಾಡ್ತಾರೆ, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂತ ಒಂದು ನಡೀತಾ ಇದೆ. ಸೊ ಅದು ಈ ಮೊದಲನೆಯ ಮಾನವ ಎಲ್ಲಿಂದ ಬಂದ, ಹೇಗೆ ಬಂದ ಅನ್ನೋದನ್ನೆಲ್ಲನೂ ಹುಡುಕೋದಂಥ ಪ್ರಯತ್ನ ನಡೀತಾ ಇದೆ. ಇದು ಭೌತಿಕವಾಗಿ ಅಥವಾ ವೈಜ್ಞಾನಿಕವಾಗಿ ಮಾಡುವಂಥ ವಿಶ್ಲೇಷಣೆಯಾದರೆ, ಇದನ್ನು ಆಧ್ಯಾತ್ಮಿಕವಾಗಿ ಕೂಡ ಅನೇಕ ತತ್ವಜ್ಞಾನಿಗಳು ಮಾಡಿದ್ದಾರೆ. ಪ್ರಸಿದ್ಧವಾಗಿ ನಮ್ಮ ಶಂಕರಾಚಾರ್ಯರು ತಮ್ಮ ಪ್ರಸಿದ್ಧವಾದಂಥ ಭಜಗೋವಿಂದಂ ಅಥವಾ ಮೋಹಮುದ್ಗರ ಅನ್ನುವಂಥ ರಚನೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಕಸ್ತ್ವಂ ಕೋಹಂ ಕುತ ಆಯಾತಃ ಕಾಮೇ ಜನನಿ ಕೋಮೇ ತಾತಃ, ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಮ್ಮ ತಂದೆ ಯಾರು, ನಮ್ಮ ತಾಯಿ ಯಾರು. ಸೊ ಇಂತಹ ಮೂಲಭೂತ ಪ್ರಶ್ನೆಗಳನ್ನು ನೀನು ಕೇಳ್ಕೊ, ಆಧ್ಯಾತ್ಮಿಕವಾಗಿ ನೀನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋ ರೀತಿಯಲ್ಲಿ ಅದನ್ನು ವಿವರಿಸ್ತಾ, ಅದಕ್ಕೆ ಬೇರೆ ಬೇರೆ ಅವರ ರಚನೆಗಳಲ್ಲಿ ನಾವು ಹುಡುಕ್ತಾ ಹೋದಾಗ ಅದಕ್ಕೆ ಅವರು ಕಂಡುಕೊಂಡಂಥ ಉತ್ತರಗಳನ್ನು ಕೂಡ ನಮಗೆ ಅವರು ಕೊಡ್ತಾ ಹೋಗ್ತಾರೆ. ಸೊ ಹಾಗೆ ನಾವು ನೋಡುವಾಗ, ನಾನು ವೈಜ್ಞಾನಿಕವಾಗಿ ನೋಡಿದರೂ ಕೂಡ ನಾನು ನನ್ನ ತಂದೆ ತಾಯಿಯರಿಂದ ಬಂದೆ ಅನ್ನೋವಂಥದ್ದು ಒಂದು ಅಪೂರ್ಣವಾದಂತಹ ಉತ್ತರ. ಯಾಕೆ, ಈ ಪ್ರಶ್ನೆಯನ್ನು ತಂದೆ ತಾಯಿಗೆ ಅನ್ವಯ ಮಾಡಿದಾಗ ಅದು ಹಾಗೆ ಬೆಳ್ಕೊಂಡು ಹೋಗ್ತಾ ಹೋಗುತ್ತೆ. ಆಧ್ಯಾತ್ಮಿಕವಾಗಿ ನಾವು ಈ ಪ್ರಶ್ನೆಯನ್ನು ಕೇಳಿದಾಗ ಕೂಡ ಅದಕ್ಕೆ ಸಮಂಜಸವಾದಂಥ, ನನ್ನ ಮನಸ್ಸಿಗೆ ಸರಿ ಅಂತ ಅನಿಸೋಂಥ ಉತ್ತರ ಸಿಕ್ಕತ್ತಾ ಅಂತಂದರೆ ಅದು ಪ್ರಾಯಶಃ ಸಿಕ್ಕಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಾಣಿಸ್ತಾ ಹೋಗುತ್ತೆ. ಸೊ ಹಾಗಾಗಿ

0: ನಾವು ನಾನು ಹೊರಗಡೆಯಿಂದ ಬಂದಿರಬಹುದೇನೋ ಅನ್ನೋದನ್ನ ಒಪ್ಕೋಬೇಕಾಗತ್ತೆ, ಇರಬಹುದೇನೋ ಗೊತ್ತಿಲ್ಲ ಅಂತ.
1: ಅದು ಒಂದು ಪಾಸಿಬಿಲಿಟಿ. ಆದ್ರೆ ಡಿ ವಿ ಜಿ ಅವರು ಇದೇ ಮುಕ್ತಕದಲ್ಲಿ ಅದನ್ನ ತಿರುಗಿಸಿ ಇನ್ನೊಂದ್ ತರಾನು ಹೇಳ್ತಾರೆ. ಈಗ ನಾವು ಚಪಾತಿ ಮಾಡುವಾಗ ಒಂದ್ ಕಡೆ ಬೇಯಿತು ಅಂತಂದ್ರೆ ಅದನ್ನ ತಿರುಗಿಸ್ತೀವಿ, ಇನ್ನೊಂದ್ ಕಡೆ ಬೇಯಲಿ ಅಂತ. ಸೊ ಹಾಗೆ ಇದನ್ನ ಉಲ್ಟಾ ಮಾಡಿ ಕೇಳ್ತಾರೆ. ಹೊರಗಡೆಯಿಂದ ಯಾವುದೋ ಒಂದು ಚೈತನ್ಯ ಈ ದೇಹದೊಳಗಡೆ ಬಂದ್ಬಿಟ್ಟು ನಾನು ಅಂತ ಅನ್ನಿಸ್ಕೊಳ್ತಾ ಇದೆ ಅಂತ ಒಂದಾದ್ರೆ, ನಾನು ಅನ್ನೋಂಥ ಕೇಂದ್ರದಿಂದ ಒಂದು ಸತ್ವ ಹೊರಟು ಅದು ಇಡೀ ವಿಶ್ವವಾಗಿರಬಹುದಾ, ಎಲ್ಲ ಕಡೆ ಅದು ಹಬ್ಬಿರೋದಕ್ಕೆ ಸಾಧ್ಯವಾ? ಒಂದು ರೀತಿಲಿ ಗೂಗ್ಲಿ ಅಂತೀವಲ್ಲ, ಹಾಗೆ ನಾವು ಬಾಲ್ ಹಿಂಗೆ ತಿರುಗುತ್ತೆ ಅಂತ ಅಂದ್ಕೊಂಡ್ರೆ ಬಾಲ್ ಆ ಕಡೆ ತಿರುಗ್ಬಿಡುತ್ತೆ. ಸೊ ಈ ಥರ ತಿರುಗ್ಬಿಡ್ತಲ್ಲ ಅಂತಂದರೆ, ಇದು ನಾನು ಅನ್ನೋಂಥ ಕೇಂದ್ರದಿಂದ ಒಂದು ಸತ್ವ ಹೊರಡುತ್ತೆ, ಹೊರಗಡೆಗೆ ಹೋಗುತ್ತೆ ಅಂತಂದರೆ ಅದನ್ನು ಯಾವ ರೀತಿಯಲ್ಲಿ ಅಂತ ನಾವು ವಿಶ್ಲೇಷಣೆ ಮಾಡ್ಕೋಬೇಕು. ಭೌತಿಕವಾಗಿ ಅಂತಲೇ ನೋಡೋಣ. ಈಗ ನಮಗೆ ಬಹಳ ನೆನಪಾಗಿ ಉಳಿದಂಥ ಯಾವುದೋ ಒಂದು ಸಾಮೂಹಿಕ ಘಟನೆಯನ್ನು ಯೋಚನೆ ಮಾಡೋಣ. ನಾವು ಯಾವುದೋ ನಮ್ಮೂರಿನ ಜಾತ್ರೆಯನ್ನೋ, ನಮ್ಮ ದೇವಸ್ಥಾನದಲ್ಲಾದಂಥ ಪೂಜೆಯನ್ನೋ, ಅಥವಾ ಯಾರದೋ ಮದುವೆಯನ್ನೋ ನಾವು ಅಟೆಂಡ್ ಮಾಡಿದ್ದೀವಿ ಅಂತ ಅನ್ಕೋಣ. ನಾವು ಆ ಮದುವೆಯನ್ನು ಮದುವೆ ಅಂತಲೇ ತಗೊಳ್ಳೋಣ. ಆ ಮದುವೆಯನ್ನು ನಾವು ಮತ್ತೆ ನೆನಪಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಹೊರಟಾಗ ನಮಗೆ ಯಾವ ರೀತಿಯಲ್ಲಿ ಅದು ನೆನಪಾಗುತ್ತೆ? ಅದು ನೆನಪಾಗುವಂಥದ್ದು ಗಂಡು ಹೆಣ್ಣಿನ ದೃಷ್ಟಿಯಿಂದಾಗಲಿ, ಗಂಡು ಹೆಣ್ಣಿನ ತಂದೆ ತಾಯಿಯರ ದೃಷ್ಟಿಯಿಂದಾಗಲಿ ಅಲ್ಲ. ಅದು ನೆನಪಾಗೋದು ಆ ಮದುವೆಯಲ್ಲಿ, ಯಾರದ್ದೋ ಮದುವೆ, ಆ ಮದುವೆಯಲ್ಲಿ ನಾನು ಏನು ಅನುಭವಿಸಿದೆ ಅನ್ನೋದನ್ನೇ ಕೇಂದ್ರವಾಗಿರಿಸ್ಕೊಂಡು ನಾನು ಆ ಮದುವೆಯನ್ನು ನೋಡ್ತಾ ಇರ್ತೀನಿ. ಸೊ ಆವತ್ತು ಆ ಮದುವೆಯಲ್ಲಿ ಒಬ್ಬಟ್ಟು ಮಾಡಿದ್ರಪ್ಪ, ತುಂಬ ಚೆನ್ನಾಗಿತ್ತು ಅಂತ. ಯಾಕೆ? ನನಗದಿಷ್ಟ ಆಯಿತು. ಒಬ್ಬಟ್ಟು ಮಾಡಿದವ್ರು ಯಾರೋ, ಇನ್ಯಾರದ್ದೋ ಮದುವೆ ಯಾವುದೋ ಊರಲ್ಲಿ, ಬಟ್ ನಾನು ಹೋದಾಗ ನನಗೆ ಅಲ್ಲಿನ ಒಬ್ಬಟ್ಟು ಇಷ್ಟವಾದದ್ರಿಂದ ನನಗೆ ಆ ಕಾರ್ಯಕ್ರಮ ನೆನಪಿನಲ್ಲಿ ಉಳಿಯಿತು. ಸೊ ನಾವು ಇಡೀ ಜೀವನವನ್ನು ಮೆಲುಕು ಹಾಕ್ಕೊಂಡು ನೋಡುವಾಗ ನಮಗೆ ಗೊತ್ತಾಗುತ್ತೆ, ಇಡೀ ಜೀವನದ ಎಲ್ಲ ಘಟನೆಗಳನ್ನು ನಾನು ನಾನು ಅನ್ನೋಂಥ ಕೇಂದ್ರದಿಂದಲೇ ನೋಡಿರ್ತೀನಿ. ಅದಕ್ಕೆ ಹಿಂದಿನ ಮುಕ್ತಕದಲ್ಲೂ ಕೂಡ ಡಿ ವಿ ಜಿ ಅವರು ಹೇಳಿದ್ದು, ನಾನು ಅನ್ನೋಂಥದ್ದೇ ಕೇಂದ್ರ ವಿಶ್ವಕ್ಕೆ ಅಂತ. ಸೊ ಹಾಗೆ ನನ್ನ ಸತ್ವ ಪ್ರಪಂಚವನ್ನು ನಾನು ಕೇಂದ್ರಿತವಾಗಿ, ಸ್ವಾರ್ಥ ಕೇಂದ್ರಿತವಾಗಿಯೇ ನೋಡ್ತಾ ಇರುತ್ತೆ. ಸೊ ಹಾಗಾಗಿ ಯಾವುದೋ ಒಂದು ಘಟನೆ ಅದು ನನಗೆ ಯಾವ ರೀತಿಯಲ್ಲಿ ಅಫೆಕ್ಟ್ ಮಾಡುತ್ತೆ ಅನ್ನೋದರ ಆಧಾರದ ಮೇಲೆ ಅದನ್ನು ನಾನು ಒಳ್ಳೆಯದೋ ಕೆಟ್ಟದ್ದೋ ಅಂತೀನಿ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತೀನಿ, ಅಥವಾ ಏನಿಲ್ಲ ಬಿಟ್ಬಿಡು ಅಂತೀನಿ. ಯಾವುದೋ ಒಂದು ಊರಿನಲ್ಲಿ ಏನೋ ಒಂದು ದೊಡ್ಡ ಆಘಾತ ಆಯಿತು ಅಂತ ಅಂದ್ಕೊಳ್ಳೋಣ, ಪ್ರಕೃತಿ ವಿಕೋಪ, ಫ್ಲಡ್ಸ್ ಬಂತು, ನನಗದೇನು ಅಫೆಕ್ಟ್ ಆಗಿಲ್ಲ, ನಾನು ನೆಮ್ಮದಿಯಾಗಿ ನಮ್ಮೂರಲ್ಲಿ ಇದ್ದೀನಿ ಅಂತಂದರೆ ನನಗೆ ಅದರ ಯಾವ ದುಷ್ಪರಿಣಾಮವನ್ನು ನನಗೆ ಎದುರಿಸೋ ಪರಿಸ್ಥಿತಿ ಬರಲ್ಲ, ಹಾಗಾಗಿ ನನಗೆ ಅದರ ಅಫೆಕ್ಟೇ ಆಗೋದಿಲ್ಲ ನನಗೆ. ಯಾಕೆ? ನಾನು ನನ್ನ ಕೇಂದ್ರದಿಂದ ಅದನ್ನು ನೋಡ್ತಾ ಇರ್ತೀನಿ. ಸೊ ಹಾಗೆ ಯಾವಾಗ ಅದು ಬೆಳೀತಾ ಬೆಳೀತಾ, ಕಳೆದ ಸರ್ತಿ ನಾವು ನೋಡಿದಂಗೆ ನಮ್ಮ ವೃತ್ತವನ್ನು ನಾವು ದೊಡ್ಡದು ಮಾಡ್ಕೊಳ್ತಾ ಹೋಗ್ತೀವೋ, ಆಗ ಎಲ್ಲ ಘಟನೆಗಳು ನಮಗೆ ಹತ್ತಿರವಾಗ್ತಾ ಹೋಗುತ್ತೆ. ಪ್ರವಾಹದ್ದೇ ಉದಾಹರಣೆ ತಗೊಳ್ಳೋಣ. ನಾನು ಇರೋಂಥ ಊರಿನಲ್ಲಿ ಪ್ರವಾಹ ಆಗಿಲ್ಲ, ಆದರೆ ಪ್ರವಾಹವಾದ ಊರಿನಲ್ಲಿ ನನ್ನ ಹತ್ತಿರದವ್ರು ಯಾರೋ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ನಮ್ಮ ಸೋದರ ಮಾವನೋ ದೊಡ್ಡಪ್ಪನೋ ಚಿಕ್ಕಪ್ಪನೋ ಯಾರೋ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಆಗ ಸಡನ್ಲಿ ಅದು ನನಗೆ ಬಹಳ ಹತ್ತಿರವಾಗ್ಬಿಡುತ್ತೆ. ಸೊ ಯಾವಾಗ ನನ್ನ ಒಂದು ಸತ್ವವನ್ನು ನಾನು ದೊಡ್ಡದು ಮಾಡ್ತಾ ಹೋಗ್ತೀನೋ, ಆಗ ವಿಶ್ವದ ಭಾಗದಲ್ಲಿ ನಾನು ನನ್ನದು ಅಂದ್ಕೊಳ್ಳೋಂಥ ಭಾಗ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಹಾಗೆ ನನ್ನ ಸತ್ವದಿಂದ ಹೊರಟಂಥ ಒಂದು ಚೈತನ್ಯ ಇಡೀ ವಿಶ್ವವನ್ನು ವ್ಯಾಪಿಸೋದಕ್ಕೆ ಸಾಧ್ಯ, ಬಾನಾಚೆಯೂ ಅದು ಹೋಗೋದಕ್ಕೆ ಸಾಧ್ಯ. ಅದು ಹೋಗಿ ದೊಡ್ಡದಾಗ್ತಾ ನಾನು ಮತ್ತು ವಿಶ್ವ ಇವೆರಡೂ ಒಂದೇ ಅನ್ನೋ ಹಂತಕ್ಕೆ ಮುಟ್ಟೋದಕ್ಕೆ ಸಾಧ್ಯ. ಸೊ ಆವಾಗೇನಾಯಿತು, ಎರಡೂ ಕಡೆ ಚಪಾತಿ ಬೇಯಿತು. ಹೊರಗಡೆಯಿಂದ ನಾನು ಬಂದರೂ ಒಂದೇ, ನನ್ನಿಂದ ಚೈತನ್ಯ ಹೊರಗಡೆ ಹೋದರೂ ಒಂದೇ, ಯಾಕೆ ನಾನು ಮತ್ತೆ ವಿಶ್ವ ಎರಡರಲ್ಲೂ ಇರೋವಂಥ ಚೈತನ್ಯ ಒಂದೇ ಅನ್ನೋಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು.
2: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 124 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು

ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಭಾಗವತ ಉದ್ಭವ ಗೀತೆ ಭೂಮಿಯ ಕ್ಷಮಾಗುಣ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಭಾಗವತದ ಉದ್ಭವಗೀತೆ ಭೂಮಿಯ ಕ್ಷಮಾಗುಣ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಶ್ರೀಮದ್ ಭಾಗವತದ ಉದ್ಭವ ಗೀತೆಯಲ್ಲಿ ಅವಧೂತ ದತ್ತಾತ್ರೇಯರು ತಮ್ಮ 24 ಗುರುಗಳಲ್ಲಿ ಮೊದಲನೆಯದಾಗಿ ಭೂಮಿಯನ್ನು ಹೆಸರಿಸುತ್ತಾರೆ. ಈ ವಿಶಾಲ ಸೃಷ್ಟಿಯ ಸಮಸ್ತ ಚರಾಚರ ವಸ್ತುಗಳಿಗೂ ಆಧಾರವಾಗಿರುವ ಭೂದೇವಿ ಮನುಷ್ಯನಿಗೆ ಕೇವಲ ವಾಸಸ್ಥಾನವಲ್ಲ, ಬದಲಿಗೆ ಜೀವನದ ಶ್ರೇಷ್ಠ ಮೌಲ್ಯಗಳಾದ ಕ್ಷಮೆ, ಸಹನೆ, ಸ್ಥೈರ್ಯ ಮತ್ತು ನಿಸ್ವಾರ್ಥ ಪರೋಪಕಾರವನ್ನು ಬೋಧಿಸುವ ಹಾದಿಗುರು. ಮಾನವ ತನ್ನ ಸ್ವಾರ್ಥಕ್ಕಾಗಿ ಭೂಮಿ ಮೇಲೆ ಎಸಗುವ ದೌರ್ಜನ್ಯಗಳು ಅಪಾರ. ಆತ ನೆಲೆ ಹಗೆಯುತ್ತಾನೆ, ನೇಗಿಲಿನಿಂದ ಸೀಳುತ್ತಾನೆ, ಗಣಿಗಾರಿಕೆಗಾಗಿ ಸ್ಫೋಟಿಸುತ್ತಾನೆ, ತ್ಯಾಜ್ಯ ಎಸೆದು ಮಲಿನಗೊಳಿಸುತ್ತಾನೆ. ಆದಾಗ್ಯೂ ಭೂದೇವಿ ಕೋಪಗೊಳ್ಳುವುದಿಲ್ಲ, ಪ್ರತಿಕಾರ ತೀರಿಸಿಕೊಳ್ಳುವುದಿಲ್ಲ. ಬದಲಿಗೆ ನೋಯಿಸಿದವನಿಗೆ ಅನ್ನ, ನೀರು, ಆಶ್ರಯ ಮತ್ತು ಫಲವತ್ತತೆ ನೀಡುತ್ತಾಳೆ. ದತ್ತಾತ್ರೇಯರು ಹೇಳುವಂತೆ ಜ್ಞಾನಿ ಅಥವಾ ಸಾಧಕ ಜನರ ನಿಂದನೆ, ಅಪಮಾನ, ದೈಹಿಕ ಅಥವಾ ಮಾನಸಿಕ ಹಿಂಸೆಗಳಿಗೆ ಒಳಗಾದಾಗ ಭೂಮಿಯಂತೆ ವರ್ತಿಸಬೇಕು. ಇತರರು ಅಜ್ಞಾನದಿಂದ ತನಗೆ ತೊಂದರೆ ಕೊಟ್ಟರೂ ತನ್ನ ಧರ್ಮ ಹಾಗೂ ಶಾಂತತೆಯಿಂದ ಚ್ಯುತನಾಗದೆ ಅವರೆಲ್ಲರನ್ನು ಕ್ಷಮಿಸುವ ಕ್ಷಮಾದಾತೃ ಗುಣವನ್ನು ರೂಢಿಸಿಕೊಳ್ಳಬೇಕು. ಕರ್ಮ ಪ್ರಭಾವದಿಂದ ಎದುರಾಗುವ ಆಘಾತಗಳಿಗೂ ಧೃತಿಗೆಡದೆ ಸ್ಥಿರವಾಗಿರುವುದೇ ಭೂಮಿಯಿಂದ ಕಲಿಯುವ ಮೊದಲ ಪಾಠ. ಪರ್ವತಗಳಿಂದ ದೃಢತೆಯ ಪಾಠ. ಭೂಮಿಯ ಅವಿಭಾಜ್ಯ ಅಂಗಗಳಾದ ಪರ್ವತಗಳು ಮತ್ತು ಬೆಟ್ಟಗಳು ಚಳಿಗಾಳಿ, ಸುಡುವ ಬಿಸಿಲು, ಭೀಕರ ಮಳೆ ಮತ್ತು ಬಿರುಗಾಳಿಗಳಿಗೆ ಎದೆಯೊಡ್ಡಿ ಅಚಲವಾಗಿ ನಿಲ್ಲುತ್ತವೆ. ಪ್ರಕೃತಿ ಯಾವುದೇ ವೈಪರೀತ್ಯ ಪರ್ವತದ ದೃಢತೆಯನ್ನು ಅಲ್ಲಾಡಿಸಲಾರವು. ಇದು ಮಾನವನ ಜೀವನಕ್ಕೆ ಅತ್ಯಂತ ಪ್ರಸ್ತುತವಾದ ಸಂದೇಶ. ಮನುಷ್ಯನ ಜೀವನದಲ್ಲಿ ಸುಖ ದುಃಖಗಳು, ಲಾಭ ನಷ್ಟಗಳು, ಮಾನ ಅವಮಾನಗಳು ನಿರಂತರವಾಗಿ ಬರುತ್ತಿರುತ್ತವೆ. ಪರ್ವತದಂತೆ ಮನಸ್ಸನ್ನು ಗಟ್ಟಿಗೊಳಿಸಿಕೊಂಡಾಗ ಮಾತ್ರ ಈ ತಂವಗಳಿಂದ ಪಾರಾಗಲು ಸಾಧ್ಯ. ತನ್ನ ದೈವಿಕ ಗುರಿ ಅಥವಾ ಧ್ಯೇಯದಿಂದ ವಿಚಲಿತನಾಗದೆ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಕರ್ತವ್ಯ ನಿಷ್ಠನಾಗಿರುವುದನ್ನು ಪರ್ವತಗಳು ಕಲಿಸುತ್ತವೆ. ವೃಕ್ಷಗಳಿಂದ ನಿಸ್ವಾರ್ಥ ಪರೋಪಕಾರ. ಭೂಮಿಯ ಮಡಿಲಲ್ಲಿ ಬೆಳೆಯುವ ಮರಗಳು ಪರೋಪಕಾರಕ್ಕೆ ಜೀವಂತ ನಿದರ್ಶನ. ಮರವು ತಾನು ಬಿಸಿಲಿನಲ್ಲಿ ನಿಂತು ಇತರರಿಗೆ ನೆರಳು ನೀಡುತ್ತದೆ, ಕಲ್ಲೆಸೆದವರಿಗೂ ಸಿಹಿಯಾದ ಹಣ್ಣುಗಳನ್ನು ಉದುರಿಸುತ್ತದೆ. ತನ್ನ ಎಲೆ, ಹೂವು, ಕಾಯಿ, ತೊಗಟೆ, ಕಟ್ಟಿಗೆ ಹಾಗೂ ಪ್ರಾಣವಾಯುವನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಸ್ತ ಜೀವ ಸಂಕುಲಕ್ಕೆ ಸಮರ್ಪಿಸುತ್ತದೆ. ದತ್ತಾತ್ರೇಯರು ವೃಕ್ಷಗಳ ಗುಣವನ್ನು ಗಮನಿಸಿ ಮಾನವನ ಜೀವನದ ಸಾರ್ಥಕತೆ ಇರುವುದು ಪರಾರ್ಥದಲ್ಲಿ ಎಂದು ಬೋಧಿಸುತ್ತಾರೆ. ತನ್ನ ಸ್ವಂತ ಸುಖಕ್ಕಾಗಿ ಮಾತ್ರ ಬದುಕುವವನು ಮನುಷ್ಯನಲ್ಲ. ಇತರರ ಹಿತಕ್ಕಾಗಿ, ಸಮಾಜದ ಕಲ್ಯಾಣಕ್ಕಾಗಿ ತನ್ನ ಶಕ್ತಿ, ಸಂಪತ್ತು ಮತ್ತು ಜ್ಞಾನವನ್ನು ವಿನಿಯೋಗಿಸುವವನೇ ನಿಜವಾದ ಸಾಧಕ. ದೈನಂದಿನ ಜೀವನಕ್ಕೆ ಇದರ ಅನ್ವಯ. ಇಂದಿನ ಸ್ಪರ್ಧಾತ್ಮಕ ಮತ್ತು ಒತ್ತಡದ ಜಗತ್ತಿನಲ್ಲಿ ಮನುಷ್ಯನಲ್ಲಿ ಅಸಹನೆ, ಸಿಟ್ಟು ಹಾಗೂ ಸೇಡಿನ ಮನೋಭಾವ ಹೆಚ್ಚುತ್ತಿದೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಗೂ ಸಂಬಂಧಗಳು ಮುರಿದು ಬಿಡುತ್ತಿವೆ. ಇಂತಹ ಸಮಯದಲ್ಲಿ ಭೂಮಿಯ ಕ್ಷಮಾಶೀಲತೆ, ಪರ್ವತದ ಧೃತಿ ಹಾಗೂ ವೃಕ್ಷಗಳ ತ್ಯಾಗ ಮನೋಭಾವ ಅತ್ಯಂತ ಅಗತ್ಯವಾದ ಮಾರ್ಗದರ್ಶಕಗಳಾಗಿವೆ. ಗುರುವನ್ನಾಗಿ ಸ್ವೀಕರಿಸುವುದೆಂದರೆ ಎಂತಹ ಕಷ್ಟದಲ್ಲೂ ತಾಳ್ಮೆ ಕಳೆದುಕೊಳ್ಳದಿರುವುದು. ಅನ್ಯಾಯ ಮಾಡಿದವರಿಗೂ ಒಳ್ಳೆಯದನ್ನು ಬಯಸುವ ಕ್ಷಮಾ ಹೃದಯವನ್ನು ಬೆಳೆಸಿಕೊಳ್ಳುವುದು. ಪ್ರಕೃತಿ ಮತ್ತು ಸಮಾಜಕ್ಕೆ ಸದಾ ಉಪಕಾರಿಯಾಗಿ ಬದುಕುವುದು. ಹೀಗೆ ಸಮಸ್ತ ವಿಶ್ವವನ್ನೇ

ತನ್ನ ಗರ್ಭದಲ್ಲಿ ಹೊತ್ತು ಸಲಹುವ ಭೂಮಿಯು ಮಾನವನು ಅಹಂಕಾರವನ್ನು ತರೆದು ವಿನಮ್ರನಾಗಿಯೂ ಇತರರ ನೋವಿಗೆ ಮಿಡಿಯುವ ಪರೋಪಕಾರಿಯಾಗಿಯೂ ಬಾಳುವುದನ್ನು ಕಲಿಸುವ ಜ್ಞಾನದ ಅಕ್ಷಯ ಪಾತ್ರೆ. ಇಂತಹ ಭೂಮಿಯ ಮೇಲೆ ಬದುಕಿರುವ ನಾವು, ಜೀವನ ಮಾಡುತ್ತಿರುವ ನಾವು ಅದರ ಮಹತ್ವದ ಗುಣಗಳ ಒಂದು ಭಾಗವನ್ನಾದರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಕಲಿಯುವ ಮನಸ್ಸಿದ್ದರೆ ಸೃಷ್ಟಿ ನಮಗೆ ಸಾಕಷ್ಟು ಪಾಠಗಳನ್ನ ಪ್ರಕೃತಿಯ ಮೂಲಕ ಕಲಿಸುತ್ತಿರುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಭಾಗವತದ ಉದ್ಭವಗೀತೆ ಭೂಮಿಯ ಕ್ಷಮಾಗುಣ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಭಾಗವತ ಉದ್ಭವ ಗೀತೆ ಭೂಮಿಯ ಕ್ಷಮಾಗುಣ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 1/9/2026 ಸ್ವಾಮಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ಅವರು ಕೀಲು ಮತ್ತು ಮೂಳೆ ರೋಗ,
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ಕಿರ್ಗಿಸ್ತಾನ್ನಲ್ಲಿಂದು 26ನೇ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಶೃಂಗಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. 2 ದಿನಗಳ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ, ಭಾರತದ ಉಪಸ್ಥಿತಿಯಲ್ಲಿ ಅಮೆರಿಕ ಆತಿಥ್ಯ. ನವದೆಹಲಿಯಲ್ಲಿಂದು 4ನೇ ಭಾರತ ಜರ್ಮನ್ ಪರಿಸರ ವೇದಿಕೆ ಸಭೆ. 2 ವಾರಗಳ ಸ್ವಚ್ಛತಾ ಪಕ್ವಾಡ 2026 ಅಭಿಯಾನಕ್ಕೆ ಇಂದು ಕೇಂದ್ರ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ದಿಗ್ಗಜ ಲಿಯೋನೆಲ್ ಮೆಸ್ಸಿ ನಿವೃತ್ತಿ ಘೋಷಣೆ. ವಾರ್ತೆಗಳ ವಿವರ: ಕಿರ್ಗಿಸ್ತಾನ್ನ ರಾಜಧಾನಿ ಬಿಷ್ಕೆಕ್ನಲ್ಲಿಂದು ನಡೆಯಲಿರುವ 26ನೇ ಶಾಂಘೈ ಸಹಕಾರ ಸಂಘಟನೆಯ ಎಸ್ಸಿಒ ಶೃಂಗಸಭೆಯನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ. ಎಸ್ಸಿಒ ಸಂಸ್ಥೆಯ 25ನೇ ವರ್ಷಾಚರಣೆಯ ಸ್ಮರಣಾರ್ಥ ಈ ಶೃಂಗಸಭೆಯನ್ನು ಆಯೋಜಿಸಲಾಗಿದೆ. ಚೀನಾ ಮತ್ತು ರಷ್ಯಾ ಸೇರಿದಂತೆ 10 ಸದಸ್ಯ ರಾಷ್ಟ್ರಗಳನ್ನು ಹೊಂದಿರುವ ಈ ಒಕ್ಕೂಟದಲ್ಲಿ ಭಾರತವು 2017ರಿಂದ ಕಾಯಂ ಸದಸ್ಯತ್ವವನ್ನು ಹೊಂದಿದೆ. ತಮ್ಮ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭದ್ರತೆ, ಸಂಪರ್ಕ ಮತ್ತು ಹೊಸ ಅವಕಾಶಗಳ ಕ್ಷೇತ್ರಗಳಲ್ಲಿ ಭಾರತದ ಆದ್ಯತೆಗಳನ್ನು ಪ್ರತಿಪಾದಿಸುವ ನಿರೀಕ್ಷೆ ಇದೆ. ಭಯೋತ್ಪಾದನೆ, ಪ್ರತ್ಯೇಕತಾವಾದ ಹಾಗೂ ಉಗ್ರವಾದದ ವಿರುದ್ಧದ ಹೋರಾಟದಲ್ಲಿ ಯಾವುದೇ ಇಬ್ಬಗೆಯ ನೀತಿ ಇರಬಾರದು ಎಂದು ಪ್ರತಿಪಾದಿಸಲಿರುವ ಭಾರತ, ಪ್ರಾದೇಶಿಕ ಶಾಂತಿ ಮತ್ತು ಸಮೃದ್ಧಿಗೆ ಸದಸ್ಯ ರಾಷ್ಟ್ರಗಳ ನಡುವಿನ ಸಂಪರ್ಕ ವೃದ್ಧಿ ಅಗತ್ಯ, ಆದರೆ ಈ ಯೋಜನೆಗಳು ಪ್ರತಿಯೊಂದು ದೇಶದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಗೌರವಿಸಬೇಕು ಎಂಬುದನ್ನು ಸ್ಪಷ್ಟಪಡಿಸಲಿದೆ. ಇದರ ಜೊತೆಗೆ ಎಸ್ಸಿಒ ರಾಷ್ಟ್ರಗಳ ಯುವಜನರಲ್ಲಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಹೆಚ್ಚಿಸಲು ನವೋದ್ಯಮ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸುವ ಅಗತ್ಯವನ್ನು ಭಾರತ ಪ್ರತಿಪಾದಿಸಲಿದೆ. ತಮ್ಮ 2 ದಿನಗಳ ಪ್ರವಾಸದ ಮೊದಲ ದಿನವಾದ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ, ಇರಾನ್, ಕಿರ್ಗಿನ್ ಗಣರಾಜ್ಯಗಳು ಮತ್ತು ಆರ್ಮೇನಿಯಾ ದೇಶಗಳ ನಾಯಕರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸಿದರು. ನಂತರ ಬಿಷ್ಕೇಕ್ನಲ್ಲಿ ಆಯೋಜಿಸಲಾಗಿದ್ದ ಪ್ರಸಿದ್ಧ 6ನೇ ವರ್ಲ್ಡ್ ನೊಮ್ಯಾಡ್ ಗೇಮ್ಸ್ ಕ್ರೀಡಾಕೂಟದ ಅಧಿಕೃತ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿಯವರು ಎಸ್ಸಿಒ ನಾಯಕರೊಂದಿಗೆ ಭಾಗವಹಿಸಿದರು. ಅಮೆರಿಕದ ಆಶ್ವಿಲೆಯಲ್ಲಿ ಇಂದು ನಡೆಯುವ 2 ದಿನಗಳ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಭಾರತ ಭಾಗವಹಿಸುತ್ತಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾರತದ ನಿಯೋಗದ ನೇತೃತ್ವ ವಹಿಸಿದ್ದಾರೆ. ಅಮೆರಿಕ G20 ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಸಭೆಯು ಜಾಗತಿಕ ಆರ್ಥಿಕ ಬೆಳವಣಿಗೆ, ಆರ್ಥಿಕ ಸ್ಥಿರತೆ, ಹೆಚ್ಚುತ್ತಿರುವ ಸಾಲ, ವ್ಯಾಪಾರ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಗೆ ಸುಧಾರಣೆಗಳ ಮೇಲೆ

0: ಕೇಂದ್ರೀಕರಿಸುತ್ತದೆ. ಸಭೆಯ ಹಿನ್ನೆಲೆಯಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಯುಕೆ ಚಾನ್ಸಲರ್ ಆಫ್ ದಿ ಎಕ್ಸ್ಚೇಕರ್ ಜಾನ್ ಹೀಲಿ ಅವರೊಂದಿಗೆ ವ್ಯಾಪಾರ ಮತ್ತು ಹೂಡಿಕೆ ಸಹಕಾರದ ಕುರಿತು ಮಾತುಕತೆ ನಡೆಸಿದರು. ಈ ವರ್ಷ ಡಿಸೆಂಬರ್ 14-15 ಮಿಯಾಮಿಯಲ್ಲಿ ಪ್ರಮುಖ G20 ನಾಯಕರ ಶೃಂಗಸಭೆ ನಡೆಯಲಿದೆ. ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಿಸರ ಮತ್ತು ಹವಾಮಾನ ಬದಲಾವಣೆ ಕುರಿತು ವಿವಿಧ ಪಾಲುದಾರರ ನಡುವೆ ವಿಚಾರ ವಿನಿಮಯಕ್ಕೆ ವೇದಿಕೆ ಕಲ್ಪಿಸಲು 4ನೇ ಭಾರತ ಜರ್ಮನ್ ಪರಿಸರ ವೇದಿಕೆ ಸಭೆಯು ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಹಾಗೂ ಜರ್ಮನಿಯ ಪರಿಸರ, ಹವಾಮಾನ ಸಂರಕ್ಷಣೆ, ಪ್ರಕೃತಿ ಸಂರಕ್ಷಣೆ ಮತ್ತು ಪರಮಾಣು ಸುರಕ್ಷತೆ ಸಚಿವ ಕಾರ್ಸ್ಟನ್ ಸ್ನೈಡರ್ ಅವರು ಈ ವೇದಿಕೆಯ ಸಹ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸಭೆಯಲ್ಲಿ ಉಭಯ ದೇಶಗಳ ನಾಯಕರು ಪರಿಸರ ಸಂರಕ್ಷಣೆ ಮತ್ತು ಹವಾಮಾನ ನೀತಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದು, ಅನುಭವಗಳನ್ನು ಹಂಚಿಕೊಳ್ಳುವ ಮೂಲಕ ಪ್ರಾಯೋಗಿಕ ಸಹಭಾಗಿತ್ವವನ್ನು ಮತ್ತಷ್ಟು ಮುನ್ನಡೆಸಲಿದ್ದಾರೆ. ಸೋನ್ ನದಿ ನೀರು ಹಂಚಿಕೆ ಕುರಿತು ಬಿಹಾರ ಮತ್ತು ಜಾರ್ಖಂಡ್ ನಡುವೆ ತಿಳುವಳಿಕೆ ಒಡಂಬಡಿಕೆಗೆ ನಿನ್ನೆ ನವದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮ್ಮುಖದಲ್ಲಿ ಸಹಿ ಹಾಕಲಾಯಿತು. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್, ಬಿಹಾರ ಮುಖ್ಯಮಂತ್ರಿ ಸಾಮ್ರಾಜ್ ಚೌಧರಿ, ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸೇರಿದಂತೆ ಗಣ್ಯರ ಸಮ್ಮುಖದಲ್ಲಿ ಒಡಂಬಡಿಕೆಗೆ ಸಹಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಮಿತ್ ಶಾ, ಬಿಹಾರ ಮತ್ತು ಜಾರ್ಖಂಡ್ ನಡುವಿನ ಈ ಒಡಂಬಡಿಕೆಯಿಂದ ಪೂರ್ವ ಭಾರತದಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ನೀರು ಹಂಚಿಕೆ ವಿವಾದಕ್ಕೆ ಪರಿಹಾರ ದೊರೆತಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: 2 ವಾರಗಳ ಸ್ವಚ್ಛತಾ ಪಕ್ವಾಡ 2026 ಅಭಿಯಾನಕ್ಕೆ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಜೆಪಿ ನಡ್ಡಾ ಇಂದು ಚಾಲನೆ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ರಸಗೊಬ್ಬರ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಂದಿಗೆ ಅವರು ಸ್ವಚ್ಛತಾ ಪ್ರತಿಜ್ಞೆ ಬೋಧಿಸಲಿದ್ದಾರೆ. ಇದೇ 15ರವರೆಗೆ ಪಕ್ವಾಡ ಆಚರಿಸಲಾಗುವುದು. ಏಕಬಳಕೆಯ ಪ್ಲಾಸ್ಟಿಕ್ ನಿರ್ಮೂಲನೆ ಹಾಗೂ ಬಟ್ಟೆ ಚೀಲಗಳು ಮತ್ತು ಮರುಬಳಕೆ ಮಾಡಬಹುದಾದ ಬಾಟಲಿಗಳ ಬಳಕೆಗೆ ಉತ್ತೇಜನ ನೀಡುವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುವುದು. ಚಿಲ್ಲರೆ ಆಸಿಡ್ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೆ ಅಥವಾ ಇನ್ನಷ್ಟು ಕಠಿಣ ನಿಯಮಗಳ ಮೂಲಕ ನಿಯಂತ್ರಿಸಬೇಕೆ ಎಂಬ ಕುರಿತು ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆಯನ್ನು ಸುಪ್ರೀಂಕೋರ್ಟ್ ನಿನ್ನೆ ಕೋರಿದೆ. 2013 ಆಸಿಡ್ ಚಿಲ್ಲರೆ ಮಾರಾಟ ನಿಯಂತ್ರಣಕ್ಕೆ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದರೂ ಆಸಿಡ್ ಸುಲಭವಾಗಿ ಲಭ್ಯವಾಗುತ್ತಿರುವ ಬಗ್ಗೆ ಆತಂಕ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಈ ನಿರ್ದೇಶನ ನೀಡಿದೆ. ಆಸಿಡ್ ದಾಳಿ ಸಂತ್ರಸ್ತರಿಗೆ ಸೂಕ್ತ ಪುನರ್ವಸತಿ ಕ್ರಮಗಳನ್ನು 6 ವಾರಗಳೊಳಗೆ ರೂಪಿಸುವಂತೆ ಕೇಂದ್ರ ಸರ್ಕಾರ ಸೇರಿದಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ಮಾದರಿ ಪುನರ್ವಸತಿ ಯೋಜನೆ ರೂಪಿಸುವ ಜೊತೆಗೆ ಅದರ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ರಾಜ್ಯಗಳಿಗೆ ಅಗತ್ಯ ನೆರವು ಒದಗಿಸುವ ಬಗ್ಗೆಯೂ ಕೇಂದ್ರ ಸರ್ಕಾರ ಪರಿಗಣಿಸಬೇಕು ಎಂದು ನ್ಯಾಯಾಲಯ ಸೂಚಿಸಿದೆ. ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನವದೆಹಲಿಯಲ್ಲಿ ಸಮಗ್ರ ಪರಿಶೀಲನಾ ಸಭೆ ನಡೆಸಿದರು. ಸಭೆಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡ ಸಚಿವರು, ಭಾರತದ ಹಸಿರು ಅಭಿವೃದ್ಧಿಯನ್ನು ತ್ವರಿತಗೊಳಿಸುವ ಹಾಗೂ ಈಶಾನ್ಯ ರಾಜ್ಯಗಳಿಗೆ ವಿಶೇಷ ಆದ್ಯತೆ ನೀಡಿ ದೇಶಾದ್ಯಂತ ನವೀಕರಿಸಬಹುದಾದ ಇಂಧನ ಯೋಜನೆಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಾದ ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಮತ್ತು ಪಿಎಂ ಜನ್ಮನ್ ಕಾರ್ಯಕ್ರಮಗಳ ಅನುಷ್ಠಾನದ ಪ್ರಗತಿಯನ್ನು ಸಚಿವರು ಪರಿಶೀಲಿಸಿದರು. ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಲು, ರಾಷ್ಟೀಯ ಆದ್ಯತೆಗಳ ಸಾಮೂಹಿಕ ಮುಂದಾಳತ್ವವನ್ನು ಬೆಳೆಸಲು ಮತ್ತು ನಿಕಟ ಕೇಂದ್ರ ರಾಜ್ಯ ಸಹಯೋಗದ ಮೂಲಕ ಫಲಿತಾಂಶಗಳನ್ನು ವೇಗಗೊಳಿಸಲು ಜಲಶಕ್ತಿ ಸಚಿವಾಲಯವು ಇಂದು ನವದೆಹಲಿಯಲ್ಲಿ 2 ದಿನಗಳ ಇಲಾಖಾ ಶೃಂಗಸಭೆಯನ್ನು ಆಯೋಜಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವೀನ ವೇದಿಕೆಯಾಗಿ ಕಲ್ಪಿಸಿಕೊಂಡಿರುವ ಇಲಾಖಾ ಶೃಂಗಸಭೆಗಳ ಸರಣಿಯಲ್ಲಿ ಇದು ಮೊದಲನೆಯ ಶೃಂಗಸಭೆಯಾಗಿದೆ.

0: ಜಗತ್ತು ಕಂಡ ಶ್ರೇಷ್ಠ ಫುಟ್ಬಾಲ್ ಆಟಗಾರರಲ್ಲಿ ಒಬ್ಬರಾದ ಅರ್ಜೆಂಟೀನಾ ಫುಟ್ಬಾಲ್ ತಂಡದ ಲಿಯೋನೆಲ್ ಮೆಸ್ಸಿ ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ನಿವೃತ್ತಿ ಘೋಷಿಸುವ ಮೂಲಕ ತಮ್ಮ 20 ವರ್ಷಗಳ ಸುದೀರ್ಘ ಹಾಗೂ ಯಶಸ್ವಿ ಕ್ರೀಡಾ ಜೀವನಕ್ಕೆ ತೆರೆ ಎಳೆದಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ 39 ವರ್ಷದ ಮೆಸ್ಸಿ, ಇನ್ನು ಮುಂದೆ ತಾವು ಅರ್ಜೆಂಟೀನಾ ರಾಷ್ಟ್ರೀಯ ತಂಡದ ಜರ್ಸಿಯಲ್ಲಿ ಕಣಕ್ಕಿಳಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಶ್ವಕಪ್ ಗೆಲುವು, 2 ಕೋಪಾ ಅಮೆರಿಕ ಪ್ರಶಸ್ತಿಗಳು ಹಾಗೂ ದೇಶದ ಪರ ದಾಖಲೆಯ 207 ಪಂದ್ಯಗಳನ್ನು ಆಡಿದ ಹೆಗ್ಗಳಿಕೆಯೊಂದಿಗೆ ಮೆಸ್ಸಿ ಅಂತಾರಾಷ್ಟ್ರೀಯ ಅಂಗಳಕ್ಕೆ ವಿದಾಯ ಹೇಳಿದ್ದಾರೆ. ಇತ್ತೀಚೆಗೆ ಸ್ಪೇನ್ ವಿರುದ್ಧ ನಡೆದ ವಿಶ್ವಕಪ್ ಫೈನಲ್ ಪಂದ್ಯದ ಸೋಲಿನಿಂದಲೇ ನಿವೃತ್ತಿಯ ಆಲೋಚನೆ ಮನಸ್ಸಿನಲ್ಲಿತ್ತು ಹಾಗೂ ತಂದೆಯ ಅಗಲಿಕೆಯು ಈ ನಿರ್ಧಾರವನ್ನು ಕೈಗೊಳ್ಳಲು ಮತ್ತಷ್ಟು ಪ್ರೇರೇಪಿಸಿತು ಎಂದು ಮೆಸ್ಸಿ ತಿಳಿಸಿದ್ದಾರೆ. ರಾಷ್ಟ್ರೀಯ ತಂಡ ಹಾಗೂ ಅಭಿಮಾನಿಗಳೊಂದಿಗೆ ಹೊಂದಿದ್ದ ಭಾವನಾತ್ಮಕ ಸಂಬಂಧದಿಂದಾಗಿ ಈ ನಿರ್ಧಾರ ಅತ್ಯಂತ ನೋವಿನಿಂದ ಕೂಡಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಿರ್ಗಿಸ್ತಾನ್ನಲ್ಲಿಂದು 26ನೇ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಶೃಂಗಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. 2 ದಿನಗಳ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ, ಭಾರತದ ಉಪಸ್ಥಿತಿಯಲ್ಲಿ ಅಮೆರಿಕ ಆತಿಥ್ಯ. ನವದೆಹಲಿಯಲ್ಲಿಂದು 4ನೇ ಭಾರತ ಜರ್ಮನ್ ಪರಿಸರ ವೇದಿಕೆ ಸಭೆ. 2 ವಾರಗಳ ಸ್ವಚ್ಛತಾ ಪಕ್ವಾಡ 2026 ಅಭಿಯಾನಕ್ಕೆ ಇಂದು ಕೇಂದ್ರ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ದಿಗ್ಗಜ ಲಿಯೋನೆಲ್ ಮೆಸ್ಸಿ ನಿವೃತ್ತಿ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00
1: ನಮ್ಮ ನಿಲಯದಿಂದ. ಇನ್ನು ಮುಂದೆ ಸ್ವಚ್ಛತಾ ಗೀತೆಗಳು ಪ್ರಸಾರವಾಗಲಿದೆ.

ಸಮಯ ಆನಂದಮಯ. ಯಾಕಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಈ ದಿನ ಎಸ್ ವಿ ವೈ ಎಂನ ಸಿಬ್ಬಂದಿ ವರ್ಗದವರಾದ ಬಸವೇಶ ಎಸ್ ರವರು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 33 ರೂಪಾಯಿ, ಪೆನ್ಸಿಲ್ ಬೀನಿಸ್ 33 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 11 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 14 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 21 ರೂಪಾಯಿ, ಪೈರ್ 43 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 23 ರೂಪಾಯಿ, ಕೋಸು 9 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 16 ರೂಪಾಯಿ.
1: ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೇ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೂರು ಹೃದಯ, ಒಂಬತ್ತು ಮೆದುಳು ಮತ್ತು ನೀಲಿ ರಕ್ತವನ್ನು ಹೊಂದಿರುವ ಪ್ರಾಣಿ ಆಕ್ಟೋಪಸ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಚಿನ್ನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೂರು ಹೃದಯ, ಒಂಬತ್ತು ಮೆದುಳು ಮತ್ತು ನೀಲಿ ರಕ್ತವನ್ನ ಹೊಂದಿರುವ ಪ್ರಾಣಿ ಆಕ್ಟೋಪಸ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಕಡಲಿನೊಳಗೆ ಜೀವಿಸುವ ಈ ಪ್ರಾಣಿ ಕುತೂಹಲಕಾರಿ ಹಾಗೂ ವಿಚಿತ್ರ ಪ್ರಾಣಿಗಳಲ್ಲಿ ಒಂದು ಎಂದು ಪರಿಗಣಿಸಲ್ಪಡುತ್ತದೆ. ಆಕ್ಟೋಪಸ್ ಪ್ರಾಣಿ ಎಂಟು ಕಾಲುಗಳನ್ನು ಹೊಂದಿದ್ದು ಇದರ ಕಾಲುಗಳ ಚಲನೆಯನ್ನು ನೋಡುವುದು ಬಲು ಮನಮೋಹಕ. ಕಾಲುಗಳು ಚಲನೆಯ ಜೊತೆಗೆ ಆಹಾರ ಸಂಗ್ರಹಿಸಲು ನೆರವಾಗುತ್ತದೆ. ಆಕ್ಟೋಪಸ್ಗಳು ವಿಶಾಲವಾದ ಸಮುದ್ರದಲ್ಲಿ ದಿನದ ಬಹುಪಾಲು ಸಮಯ ಆಹಾರದ ಬೇಟಿಗಾಗಿ ಸಂಚರಿಸುತ್ತಿರುವುದರಿಂದ ಒಂದೇ ಕಡೆ ನೆಲೆ ನಿಲ್ಲುವುದು ಬಹಳ ಅಪರೂಪ. ಕನಿಷ್ಠ 8-10 ದಿನಗಳಿಗೆ ಒಮ್ಮೆ ಅವು ತಮ್ಮ ಆವಾಸ ಸ್ಥಾನವನ್ನು ಬದಲಿಸುತ್ತವೆ. ಕಸದ ರಾಶಿಗಳು, ಕಲ್ಲಿನ ಪೊಟರೆಗಳು, ಮರಳಿನ ದಿಬ್ಬಗಳು ಮುಂತಾದ ಭೂಪ್ರದೇಶವನ್ನು ತಮ್ಮ ನೆಲೆಯಾಗಿಸಿಕೊಳ್ಳುತ್ತವೆ. ಆಕ್ಟೋಪಸ್ ಬಗ್ಗೆ ಸಾಮಾನ್ಯವಾಗಿ ಕೆಲವೊಂದು ವಿಷಯಗಳು ಗೊತ್ತೇ ಇರುತ್ತವೆ. ಆದರೆ ಆಕ್ಟೋಪಸ್ ಪ್ರಾಣಿಗಳಿಗೆ ಬೇರೆ ಪ್ರಾಣಿಯಂತೆ ಒಂದು ಹೃದಯವಿದೆ ಅಥವಾ ಒಂದಕ್ಕಿಂತ ಹೆಚ್ಚು ಹೃದಯವಿದೆಯೇ ಎಂಬ ಮಾಹಿತಿ ಇನ್ನೂ ಸ್ಪಷ್ಟವಾಗಿ ಯಾರಿಗೂ ತಿಳಿದು ಬಂದಿಲ್ಲ. ಅಚ್ಚರಿಯಾದರೂ ಇದೇ ಸತ್ಯ, ಆಕ್ಟೋಪಸ್ಗಳಿಗೆ ಮೂರು ಹೃದಯಗಳಿವೆ. ಕೇವಲ ಮೂರು ಹೃದಯ ಮಾತ್ರವಲ್ಲ, ಒಂಬತ್ತು ಮೆದುಳು ಮತ್ತು ನೀಲಿ ರಕ್ತವಿದೆ. ಎರಡು ಹೃದಯಗಳು ಕಿವಿಗಳಿಗೆ ರಕ್ತವನ್ನು ಪಂಪ್ ಮಾಡುತ್ತವೆ. ಇನ್ನು ಉಳಿದ ಹೃದಯವು ದೇಹದ ಉಳಿದ ಭಾಗಗಳಿಗೆ ರಕ್ತವನ್ನು ಪರಿಚಲಿಸುತ್ತದೆ. ನರಮಂಡಲದ ಒಂದು ಕೇಂದ್ರ ಮೆದುಳಿನ ಮತ್ತು ಚಲನೆಯನ್ನು ನಿಯಂತ್ರಿಸುವ ದೊಡ್ಡ ಗ್ಯಾಂಗಿಯನ್ ಅನ್ನು ಒಳಗೊಂಡಿದೆ. ಆಕ್ಟೋಪಸ್ ಆಕ್ಟೋಪಾಡ ಅಂದರೆ ಜಾತಿಯ ಸೆಫಲೋಫೋಡ ವರ್ಗಕ್ಕೆ ಸೇರಿದ ಜಲಚರವಾಗಿದೆ. ಆಕ್ಟೋಪಸ್ಗಳಿಗೆ ಎರಡು ಕಣ್ಣು ಮತ್ತು ನಾಲ್ಕು ಜೊತೆಯ ಬಾಹುಗಳಿದ್ದು ಇತರೆ ಸೆಫಲೋಫೋಡ್ಗಳಂತೆಯೇ ದ್ವಿಪಾರ್ಶ್ವ ಸಮಾನತೆ ಕಂಡುಬರುತ್ತದೆ. ಆಕ್ಟೋಪಸ್ಗೆ ಗಟ್ಟಿಯಾದ ಕೊಕ್ಕು ಇದ್ದು ಅದರ ಬಾಯಿಯ ಬಾಹುಗಳ ಕೇಂದ್ರ ಭಾಗದಲ್ಲಿ ಇರುತ್ತದೆ. ಸಾಮಾನ್ಯವಾಗಿ ಎಲ್ಲ ಆಕ್ಟೋಪಸ್ಗಳಿಗೂ ಒಳಗಿನ ಅಥವಾ ಹೊರಗಿನ ಅಸ್ಥಿ ಪಂಚರವಿಲ್ಲದ ಕಾರಣ ಬಹಳ ಕಿರಿದಾದ ಜಾಗಗಳಲ್ಲೂ ಅದು ನುಸುಳಲು ಅನುಕೂಲವಾಗುತ್ತದೆ. ಆಕ್ಟೋಪಸ್ಗಳು ಬಹಳ ಬುದ್ಧಿವಂತ ಜಲಚರಗಳು, ಪ್ರಾಯಶಃ ಅಕಶೇರುಕಗಳಲ್ಲಿಯೇ ಅತ್ಯಂತ ಬುದ್ಧಿಯುಳ್ಳ ಜೀವಿಗಳು. ಆಕ್ಟೋಪಸ್ಗಳು ಸಮುದ್ರದ ವಿವಿಧ ಪ್ರದೇಶಗಳಲ್ಲಿ ವಿಶೇಷವಾಗಿ ಹವಳದ ಬಂಡೆಗಳ ಸಾಲುಗಳಲ್ಲಿ ವಾಸಿಸತೊಡಗುತ್ತವೆ. ಆಕ್ರಮಣಕಾರಿ ವಿರುದ್ಧ ರಕ್ಷಿಸಿಕೊಳ್ಳಲು ಅವು ಅಡಗಿಕೊಳ್ಳುತ್ತವೆ ಮತ್ತು ತಲೆ ತಪ್ಪಿಸಿಕೊಳ್ಳುತ್ತವೆ. ಒಂದು ರೀತಿಯ ಇಂಕನ್ನು ರಕ್ಷಿಸಿಕೊಳ್ಳಲು ಉಗುಳುತ್ತವೆ ಅಥವಾ ಬಣ್ಣ ಬದಲಿಸಿ ತಪ್ಪಿಸಿಕೊಳ್ಳುತ್ತವೆ. ಒಂದು ಆಕ್ಟೋಪಸ್ ಈಜುತ್ತಾ ಹೋದ

0: ಇಲ್ಲದೆ ತನ್ನ 8 ತೋಳುಗಳನ್ನು ತನ್ನ ಹಿಂದೆ ಎಳೆದುಕೊಂಡು ಹೋಗುತ್ತದೆ. ಈ ಎಲ್ಲ ಆಕ್ಟೋಪಸ್ಗಳು ವಿಷಮಯವಾದವುಗಳು, ಆದರೆ ಕೇವಲ ನೀಲಿ ಉಂಗುರದ ಆಕ್ಟೋಪಸ್ಗಳು ಮಾನವರಿಗೆ ಪ್ರಾಣಘಾತುಕವಾದವು. ಈ ಪ್ರಾಣಿಯು 8 ಕಾಲುಗಳ ಕೆಳಭಾಗದಲ್ಲಿ ಹೀರು ಬಟ್ಟಲುಗಳಿರ್ತವೆ. ಅವುಗಳಲ್ಲಿ ರುಚಿಗ್ರಾಹಕ ಜೀವಕೋಶಗಳಿರ್ತವೆ. ಈ ಕೋಶಗಳ ಸಹಾಯದಿಂದ ಆಕ್ಟೋಪಸ್ ತನ್ನ ಕಾಲಿನಿಂದ ಮುಟ್ಟುವ ವಸ್ತುವಿನ ರುಚಿಯನ್ನು ತಿಳಿಯುತ್ತದೆ. ಆಕ್ಟೋಪಸ್ಗಳ ಜೀವಿತ ಅವಧಿ ಕೇವಲ 3 ರಿಂದ 5 ವರ್ಷಗಳು ಮಾತ್ರ. ಕೇವಲ 6 ತಿಂಗಳು ಬದುಕುವ ಪ್ರಭೇದಗಳು ಇವೆ. ಅವುಗಳಲ್ಲಿನ ವೈವಿಧ್ಯತೆಯ ಅನುಗುಣವಾಗಿ ಸುಮಾರು 300 ಪ್ರಭೇದಗಳನ್ನು ಜೀವಿ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಅಕಶೇರುಕ ಗುಂಪಿಗೆ ಸೇರಿದ ಈ ಪ್ರಾಣಿಗಳಲ್ಲಿ ಇವು ಅತಿ ಬುದ್ಧಿವಂತ ಎಂಬುದು ಜೀವಶಾಸ್ತ್ರಜ್ಞರ ಅಭಿಪ್ರಾಯವಾಗಿದೆ. ಕೇಳುಗರ ಕೇಳಿದ್ರಲ್ಲ, ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ 3 ಹೃದಯ 9 ಮಿದುಳು ಮತ್ತು ನೀಲಿ ರಕ್ತವನ್ನ ಹೊಂದಿರುವ ಪ್ರಾಣಿ ಆಕ್ಟೋಪಸ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ 3 ಹೃದಯ 9 ಮಿದುಳು ಮತ್ತು ನೀಲಿ ರಕ್ತವನ್ನು ಹೊಂದಿರುವ ಪ್ರಾಣಿ ಆಕ್ಟೋಪಸ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 1/9/2026 ಸ್ವಾಮಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ಅವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಕುಮಾರ್ ಜಿಎಸ್ ರವರು ಮಕ್ಕಳ ತಜ್ಞರು. ಸಮಯ ಬೆಳಿಗ್ಗೆ 9:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ಶಂಕರ್ ಎಚ್ ಕೆ ರವರು ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು ಹಾಗೂ ಮಿಸ್ ಅಯ್ಯನಾರಾಜ್ ರವರು ಫಿಸಿಯೋಥೆರಪಿಸ್ಟ್ ಹಾಗೂ ಮಿಸ್ಟರ್ ರಾಜು ಕೆಎಸ್ ರವರು ವಾಗ್ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638 ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9686666638. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ರೂಪಾಯಿ ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 11 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 14 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 21 ರೂಪಾಯಿ, ಪೈರ್ 43 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 23 ರೂಪಾಯಿ, ಕೋಸು 9 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರೇ, ಕೇಳಿದಿರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
6: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
5: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
6: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
5: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
6: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
5: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
6: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 5ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ನ ಚ ಮತ್ಸ್ಥ್ಯಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ಪ್ರಾಣಿಗಳು ಕೂಡ ನನ್ನಲ್ಲಿ ಇಲ್ಲ, ನನ್ನ ಈಶ್ವರ ಸಂಬಂಧವಾದ ಯೋಗವನ್ನು ನೋಡು. ನಾನು ಭೂತಗಳನ್ನು ಧರಿಸಿದ್ದರೂ ಕೂಡ ಭೂತಗಳಲ್ಲಿ ಇಲ್ಲ, ಆದರೆ ಅವುಗಳ ಉತ್ಪತ್ತಿಗೆ ನಾನು ಕಾರಣ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇಲ್ಲಿ ಒಂದು ಪದವನ್ನು ನಾವು ಗಮನಿಸಬಹುದು, ನಾನು ಭೂತಗಳನ್ನು ಧರಿಸಿದ್ದರೂ ಭೂತಗಳಲ್ಲಿ ಇಲ್ಲ ಅಂತ ಹೇಳಿ. ಭೂತ ಅಂತಂದ ಕೂಡಲೇ ನಮಗೆ ಕೇವಲ ಅರ್ಥವಾಗುವಂಥದ್ದು ಅಥವಾ ನಮ್ಮ ಪ್ರಜ್ಞೆಗೆ ಗೋಚರವಾಗುವಂಥದ್ದು ಅಂತಂದರೆ ಅದು ರಾಕ್ಷಸ. ಭೂತ ಅಂದರೆ ಒಂದು ದೆವ್ವ, ಭೂತ ಅಂದರೆ ಅದೊಂದು ಪೀಡೆ ಅಂಥೇಳಿ. ದಯಮಾಡಿ ಹಾಗಲ್ಲ. ಭೂತ ಅಂತಂದರೆ ಒಂದು ಪ್ರಾಣಿ ಅಥವಾ ಒಂದು ಜೀವ, ಒಂದು ಶರೀರ. ಯಾವುದೇ ಒಂದು ಶರೀರಕ್ಕೆ ಒಂದು ಜೀವ ಇದ್ದಲ್ಲಿ ಅದನ್ನು ನಾವು ಜೀವಿ ಅಂತ ಕರಿತೀವಿ. ಅಂಥ ಯಾವುದೇ ಒಂದು ಜೀವಿಗೆ ಭೂತ ಅಂತ ಹೇಳಿ ಕೂಡ ಕರೀತಾರೆ. ಹಾಗಾಗಿ ಹಿಂದಿನ ಶ್ಲೋಕದಲ್ಲಿ ಪ್ರಾಣಿಗಳೆಲ್ಲ ನನ್ನಲ್ಲಿವೆ ಎಂದು ಹೇಳಿ ಇಲ್ಲಿ ಅವು ನನ್ನಲ್ಲಿ ಇಲ್ಲ ಎನ್ನುತ್ತಿದ್ದಾನೆ ಕೃಷ್ಣ. ಒಂದು ದೃಷ್ಟಿಯಿಂದ ನೋಡಿದರೆ ಇದು ಪರಸ್ಪರ ವಿರೋಧವಾಗಿ ಕಾಣುತ್ತೆ. ಒಂದು ನಿಜವಾದರೆ ಮತ್ತೊಂದು ಸುಳ್ಳಾಗಬೇಕು ಅಂತ ಹೇಳಿ ಭಾವಿಸ್ತೇವೆ. ಆದರೆ ವಿರೋಧಾಭಾಸಗಳೆಲ್ಲ ಭಗವಂತನಲ್ಲಿ ಸಂಧಿಸುತ್ತಿರುವಂಥದ್ದು, ಅದನ್ನು ನೋಡುವ ದೃಷ್ಟಿ ಮಾತ್ರ ವ್ಯತ್ಯಾಸವಾಗುತ್ತೆ. ಎಲ್ಲ ಪ್ರಾಣಿಗಳು ಕೂಡ ಪರಮಾತ್ಮನಲ್ಲಿಯೇ ಇವೆ. ಪರಮಾತ್ಮನನ್ನು ಬಿಟ್ಟರೆ ಅವು ಇರಲಾರವು. ಮೀನು ನೀರು ಬಿಟ್ಟು ಹೇಗೆ ಇರಲಾರದೋ, ಅಲೆಯನ್ನು ಸಾಗರವು ಬಿಟ್ಟು ಹೇಗೆ ಇರಲಾರದೋ, ಹಾಗೆ ಎಲ್ಲವೂ ಕೂಡ ಅವನಲ್ಲಿದೆ. ಇದನ್ನು ಬೇರೆ ದೃಷ್ಟಿಯಿಂದ ಹೇಳ್ತಾ ಇದ್ದಾನೆ ಅಷ್ಟೆ. ಇವನ ಮನಸ್ಸು ಸೃಷ್ಟಿಯ ಮೇಲೆ ನಿಂತಿಲ್ಲ. ಇವನು ಸೃಷ್ಟಿಯಿಂದ ಏನನ್ನೂ ಕೂಡ ನಿರೀಕ್ಷಿಸುತ್ತಿಲ್ಲ. ಇವನಿಗೆ ಸೃಷ್ಟಿಯಿಂದ ಏನೂ ಆಗಬೇಕಾಗಿಲ್ಲ. ಆದರೆ ಇವನಿರುವುದಕ್ಕೆ ಸೃಷ್ಟಿಯ ಆಧಾರವೇ ಬೇಕಾಗಿಲ್ಲ.

0: ಏನಂದ್ರೆ ಕನಸಿಗೆ ನಾನಿರಬೇಕು, ಆದ್ರೆ ನಾನಿರಬೇಕಾದ್ರೆ ಕನಸು ಇರಬೇಕಾಗಿಲ್ಲ. ಇದನ್ನೇ ಶ್ರೀಕೃಷ್ಣ ತನ್ನ ಯೋಗೈಶ್ವರ್ಯ ಎನ್ನುತ್ತಿದ್ದಾನೆ. ಅದ್ಭುತವಾದ ಅಘಟಿತವಾದ ಕಾರ್ಯಗಳು ಅವುಗಳ ಮೂಲಕ ಆಗಿ ಹೋಗುತ್ತವೆ, ಅವನಿಂದ ಸೃಷ್ಟಿ ಹೊಮ್ಮುತ್ತದೆ. ಆದರೂ ಕೂಡ ಅವನು ಅದಕ್ಕೆ ಆಸಕ್ತನಲ್ಲ. ಒಂದು ದೃಷ್ಟಿಯಿಂದ ನಾವು ಸಣ್ಣ ಪ್ರಮಾಣದಲ್ಲಿ ಸೃಷ್ಟಿಕರ್ತರೆ, ಆದರೆ ನಾವೊಂದು ಸಣ್ಣದೊಂದು ವಸ್ತುವನ್ನು ಸೃಷ್ಟಿ ಮಾಡಿ ಎಂತಹ ತಾಪತ್ರಯಕ್ಕೆ ಸಿಕ್ಕಿ ಹಾಕ್ಕೊಳ್ತೇವೆ ಅಂತಂದರೆ, ಭಗವಂತ ಈ ಭುವನವೆಂಬ ಅದ್ಭುತ ವಸ್ತುವನ್ನು ಸೃಷ್ಟಿಸಿದರೂ ಕೂಡ ಕೇವಲ ಸಾಕ್ಷಿಯಂತೆ ಅಸಂಗನಾಗಿ ಅದನ್ನು ನಿಂತು ನೋಡ್ತಾ ಇರ್ತಾನೆ. ವಾಸ ಮಾಡಲು ನಾವೊಂದು ಗೂಡನ್ನು ಕಟ್ಟಿಕೊಂಡ್ರೆ ನಮಗೊಂದು ದೊಡ್ಡ ಅರಮನೆ ಅದು. ನಮ್ಮ ಮಗು ಒಂದು ಅದ್ಭುತ ಪ್ರತಿಭಾವಂತ್ಲ ಅಂಥೇಳಿ ಭಾವಿಸೋಣ. ನಾವು ಬರೆದ ಒಂದು ಸಣ್ಣ ಕವನವೋ ಕಥೆಯೋ ಒಂದು ಅಮರ ಕಾವ್ಯ ಅಂಥೇಳಿ ಭಾವಿಸ್ತೇವೆ. ಅಷ್ಟು ಮಾತ್ರವಲ್ಲ, ನಾವು ಅದರಲ್ಲಿಯೇ ಕೂಡಿ ಹಾಕಿಕೊಳ್ತೇವೆ. ನಾವು ಸೃಷ್ಟಿಸಿದ ವಸ್ತುವೇ ನಮಗೊಂದು ಸೆರೆಮನೆಯಾಗಬಹುದು. ಅದೊಂದು ಹಕ್ಕಿಯ ಗೂಡಿನಂತೆ ಇಲ್ಲ. ಭಗವಂತನ ಸೃಷ್ಟಿ ಎಂತಹ ಒಂದು ಮಹೋನ್ನತ ಕಾವ್ಯ ಆಗಿದೆ ಅಂತಂದರೆ, ಅದು ತುದಿ ಮೊದಲು ಇಲ್ಲದ ಒಂದು ಕಾವ್ಯ. ತುದಿ ಮೊದಲಿಲ್ಲದ ಕಾವ್ಯ ಅಂತಲೇ ನಾವು ಅದನ್ನು ಹೇಳ್ತೀವಿ. ಇದೆಂತಹ ಒಂದು ಚಿತ್ರ, ಇದೆಂತಹ ಒಂದು ನಾಟಕ, ಇದೆಂತಹ ಒಂದು ಹಾಡು, ಇದೆಂತಹ ಒಂದು ಭಾವ. ಈ ಭೂಮವನ್ನು ಸೃಷ್ಟಿಸಿದವನು ಭಗವಂತ, ಆದರೆ ಎಳ್ಳಷ್ಟು ಇದರ ಮೇಲೆ ಆಸಕ್ತನಲ್ಲ. ಅಂತಹ ಒಂದು ಸಾಕ್ಷಿ ಭಾವ ಅವನಲ್ಲಿದೆ. ಹಾಗಾಗಿ ಯಾವ ಜೀವರಾಶಿಗಳು ಕೂಡ ನನ್ನಲ್ಲಿಲ್ಲ ಎಂದು ಸ್ಪಷ್ಟವಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಆ ಅದ್ವಿತೀಯ ಪರಮಾತ್ಮನಿಂದ ಇನ್ನೊಂದು ಯಾವುದು ಹುಟ್ಟಲೇ ಇಲ್ಲ, ಹುಟ್ಟಲು ಸಾಧ್ಯವೂ ಇಲ್ಲ. ನಮ್ಮ ಹಿಂದಿನ ದೃಷ್ಟಾಂತವನ್ನೇ ನೋಡುವುದಾದರೆ, ಕಂಬ ಹೇಳುತ್ತೆ ನನ್ನಿಂದ ಯಾವ ಪುರುಷನೂ ಹುಟ್ಟಲಿಲ್ಲ ಅಂಥೇಳಿ. ಅದರ ಒಂದು ಶುದ್ಧ ಚೈತನ್ಯ ಸ್ವರೂಪ ಪರಮಾತ್ಮನಿಂದ ಯಾವುದೇ ಜೀವರಾಶಿಯ ಉತ್ಪತ್ತಿಯಾಗಲಿಲ್ಲ. ಅದು ಹಿಂದೆಯೂ ಒಂದೇ ಆಗಿತ್ತು, ಈಗಲೂ ಒಂದೇ ಆಗಿದೆ. ಎಚ್ಚರದವನು ಕನಸನ್ನು ನೋಡ್ತಾ ಇದ್ರೂ ಕೂಡ ನಿಜವಾಗಿಯಾದರೂ ಅವನು ಇದ್ದ ಹಾಗೆಯೇ ಇದ್ದಾನೆ. ಯಾವ ರೀತಿಯಲ್ಲೂ ಅವನಿಂದ ಕನಸಿನ ಜಗತ್ತಿನ ಉತ್ಪತ್ತಿಯಾಗಲಿ, ಕನಸಿನ ಜೀವರಾಶಿಗಳ ಉತ್ಪತ್ತಿಯಾಗಲಿ ಆಗಲಿಲ್ಲ. ಸಂಕ್ಷೇಪದಲ್ಲಿ ಹೇಳೋದಾದರೆ, ಆತ್ಮ ಸಾಕ್ಷಾತ್ಕಾರವಾಗುವ ವೇಳೆಗೆ ಅಲ್ಲಿ ಜಗತ್ತಿಗೆ ಅಸ್ತಿತ್ವವೇ ಇರೋದಿಲ್ಲ. ಎಲ್ಲ ಜೀವರಾಶಿಗಳಿಗೆ ಒಂದು ಸ್ಫುರಣದಾಯಕನು ನಾನು ಅಂಥೇಳಿ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಹೇಗೆಂದರೆ, ಸಮುದ್ರವು ಹೇಗೆ ಅಲ್ಲಿ ಉತ್ಪತ್ತಿಯಾಗುವ ಎಲ್ಲ ಅಲೆಗಳನ್ನು ಸೃಷ್ಟಿ ಮಾಡಿ ಕಾಪಾಡುತ್ತದೆಯೋ, ಹಾಗೆ ಜೀವರಾಶಿಗಳಲ್ಲಿ ನಾನಿಲ್ಲ, ಆದರೂ ಕೂಡ ನಾನು ಯಾವ ಅಲೆಗಳಲ್ಲೂ ಇಲ್ಲ, ಆದರೂ ಕೂಡ ಅದನ್ನು ನಾನು ರಕ್ಷಿಸ್ತೇನೆ. ಅದು ಶುದ್ಧ ಚೈತನ್ಯ ಸ್ವರೂಪಿ ಪರಬ್ರಹ್ಮ ನಾಮರೂಪಾದಿ ಜಗತ್ತಿನ ಅಧಿಷ್ಠಾನ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಇಂದ್ರಿಯಗಳ ಮೂಲಕ ಬಾಹ್ಯ ಪ್ರಚೋದನೆಗಳು ನಮ್ಮ ಮನಸ್ಸನ್ನು ತಲುಪುತ್ತವೆ. ಅಲ್ಲಿ ಮನಸ್ಸಿನ ಎಲ್ಲ ವೃತ್ತಿಗಳನ್ನು ಬೆಳಗುವುದು ಈ ಆತ್ಮ ಚೈತನ್ಯ. ಆತ್ಮ ಚೈತನ್ಯ ಅನ್ನುವಂಥದ್ದು ಅಲ್ಲಿ ಇರದೇ ಹೋಗಿದ್ದರೆ ಜಗತ್ತಿನ ಯಾವ ಅನುಭವವೂ ಕೂಡ ನಮಗೆ ಸಾಧ್ಯವಾಗ್ತಾ ಇರಲಿಲ್ಲ. ಹೀಗೆ ಬಟ್ಟೆಯಲ್ಲಿ ಹತ್ತಿ ಅನ್ನುವಂಥದ್ದು ಓತಪ್ರೋತವಾಗಿರುವುದೋ, ಹೇಗೆ ಬಂಗಾರದ ಆಭರಣಗಳಲ್ಲಿ ಬಂಗಾರವೆಂಬುವಂಥದ್ದು ವ್ಯಾಪಿಸಿರುವುದೋ, ಅದೇ ರೀತಿಯಲ್ಲಿ ಆತ್ಮ ಚೈತನ್ಯವು ನಮ್ಮ ಎಲ್ಲ ಅನುಭವಗಳಲ್ಲೂ ಓತಪ್ರೋತವಾಗಿದೆ. ಎಚ್ಚರದ ನಾನೇ ಕನಸಿನ ಇಡೀ ಜಗತ್ತನ್ನು ಮತ್ತು ಕನಸಿನ ಎಲ್ಲ ಅನುಭವಗಳನ್ನು ವ್ಯಾಪಿಸಿರುವಂತೆಯೇ ಅದು. ಎಚ್ಚರವಾಗುವ ತನಕ ಕನಸಿನ ಮಿಥ್ಯತ್ವದ ಬಗ್ಗೆ ಅರಿವಾಗೋದಿಲ್ಲ. ಆದರೆ ತಾನು ಹೇಳುತ್ತಿರುವಂತಹ ವಿಷಯ ಸಾಮಾನ್ಯ ಬುದ್ಧಿಗೆ ಗ್ರಹಿಸಲು ಕಷ್ಟವಾಗಬಹುದು ಅಂಥೇಳಿ ಮುಂದೆ ಪರಮಾತ್ಮ ಅದನ್ನು ಸವಿವರವಾಗಿ ಹೇಳ್ತಾನೆ. ಆ ಒಂದು ಪದ್ಯಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ.
1: ಹದಗೆಡಿಸದಿರು ಮನಸಾ ನಯವಿರದ ನಡೆಯಿಂದ, ಹದಗೆಡಿಸದಿರು ಮನಸ ನಯವಿರದ ನಡೆಯಿಂದ, ವಿಷ

0: ಮೆದುವಾಗಿರಲಿ, ಮುದ್ದು ರಾಮ ನೇಹ ಮೆದುವಾಗಿರಲಿ, ಮುದ್ದು ರಾಮ.
1: ಹಾಗಾಗಿ ಮನಸ್ಸನ್ನ ಹದಗೆಡಿಸಿಕೊಳ್ಳದೆ, ನಯವಿರದ ನಡೆಯಿಂದ ಅದನ್ನು ಸಾಗಿಸಿಕೊಳ್ಳದೆ, ಒರಟುತನಗಳಲ್ಲಿ ಅದನ್ನು ಮಿಂದೇಳಿಸದೆ, ರಸಲಹರಿಯಲ್ಲೇ ಅದನ್ನು ಮೀಸೋಣ. ಹೇಗೆ ಎಂದರೆ, ಚಿಗುರನ್ನು ನಾವು ಚಿವುಟಿದರೆ ಹೂವು ರೆಂಬೆ ಹೇಗೆ ತಾನೇ ತಳಿಯುತ್ತೆ? ಸದಾಕಾಲ ಚಿವುಟುತ್ತಲೇ ಹೋದರೆ ಆ ಗಿಡ ಬೆಳೆಯುವುದಾದರೂ ಹೆಂತು? ಒಂದು ಸಲ ಚಿವುಟಿ ನಂತರ ಬೆಳೆಯೋದಕ್ಕೆ ಬಿಡಬೇಕಂತೆ. ಹಾಗಾಗಿ ನೇಹ ಮೆದುವಾಗಿರಲಿ ಮುದ್ದುರಾಮ ಅನ್ನೋದ್ರ ಮೂಲಕ ಭಗವಂತ ಈ ಇಡೀ ಪ್ರಪಂಚದಲ್ಲಿ ಇದ್ದಾನೆ. ಅವನ ಜೊತೆಗೆ ನಾವು ಮೆದುವಾದ ಸ್ನೇಹವನ್ನು ಸಂಪಾದನೆ ಮಾಡಿದಾಗ ಅವನಲ್ಲಿ ಒಂದಾಗಲಿಕ್ಕೆ ಇದೊಂದು ಒಳ್ಳೆಯ ಆಯಾಮ ಅಂತಲೇ ಭಗವಂತನು ಹೇಳ್ತಾ ಇದ್ದಾನೆ. ಆ ಮೂಲಕ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಕೇಳುಗರೆ, ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ದ್ವಿತೀಯ PUC ಇಂಗ್ಲಿಷ್ ಪಾಠ ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ನ ಪರಿಚಯ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ತರಗತಿಗೆ ಸ್ವಾಗತ. ವೆಲ್ಕಮ್ ಟು ಲೆಟ್ಸ್ ಲರ್ನ್ ಇಂಗ್ಲಿಷ್. ಇಂದಿನ ಈ ತರಗತಿಯಲ್ಲಿ ದ್ವಿತೀಯ ಪಿಯು ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ಪಾಠ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಈ ಪದ್ಯವನ್ನ ನಾನು ವಿವರಿಸ್ತಾ ಇದ್ದೇನೆ. ಈ ಪದ್ಯವನ್ನ ಹೇಗೆ ಅರ್ಥ ಮಾಡಿಕೊಳ್ಳಬಹುದು, ಈ ಪದ್ಯವನ್ನ ಹೇಗೆ ಪರೀಕ್ಷೆನಲ್ಲಿ ಪ್ರಶ್ನೆಗಳಿಗೆ ಉತ್ತರವಾಗಿ ಬರೀಲಿಕ್ಕೆ ಸಿದ್ಧರಾಗಬಹುದು ಅನ್ನೋ ವಿಚಾರವನ್ನು ಈ ತರಗತಿಯಲ್ಲಿ ಚರ್ಚಿಸ್ತೇನೆ. ಈ ಪೊಯೆಟ್ರಿ ಅಂತ ಏನು ಹೇಳ್ತೇವೆ, ಕನ್ನಡದಲ್ಲಿ ಕಾವ್ಯ ಅಂತ ನಾವೇನು ಹೇಳ್ತೇವೆ, ಈ ಕಾವ್ಯ ಸಾಹಿತ್ಯದ ಬಹಳ ಮುಖ್ಯವಾದಂತಹ ಭಾಗ ಆಗಿರುತ್ತೆ. ಕಾವ್ಯ ಮನುಷ್ಯನ ಭಾವನೆಯನ್ನು, ಆ ಭಾವನೆಯ ತೀವ್ರತೆಯನ್ನು ಉದ್ದೀಪಿಸ್ತದೆ ಅಂತ ಹೇಳಿ ಒಂದು ಮಾತಿದೆ. ಪೊಯೆಟ್ರಿ ಆಲ್ವೇಸ್ ರೆಸೊನೇಟ್ಸ್ ವಿತ್ ಹ್ಯೂಮನ್ ಎಮೋಷನ್ಸ್ ಅಂತ. ಹ್ಯೂಮನ್ ಇಮೋಷನ್ಸ್ನ ಜೊತೆ ಪೊಯೆಟ್ರಿ ಯಾವಾಗಲೂ ಕೆಲಸ ಮಾಡುತ್ತೆ. ಪೊಯೆಟ್ರಿ ಆ ಮನುಷ್ಯನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೆ ಸಹಾಯ ಮಾಡುತ್ತೆ. ಕವಿ ತಾನೊಬ್ಬ ಮನುಷ್ಯನಾಗಿ ಮತ್ತಷ್ಟು ಅನುಭವಗಳನ್ನು, ತನಗೆ ತೀವ್ರವಾಗಿ ಅನಿಸಿದಂಥ ಅನುಭವಗಳನ್ನು ಪದ್ಯದಲ್ಲಿ, ಕಾವ್ಯದಲ್ಲಿ ಒಂದಷ್ಟು ಚಿತ್ರಗಳ ಮೂಲಕ, ಇಮೇಜಸ್ ಅಂತ ಹೇಳ್ತೀವಿ, ಸಿಂಬಲ್ಸ್ ಅಂತಲೂ ಕೂಡ ಹೇಳ್ತೇವೆ, ಅವುಗಳ ಮೂಲಕ ಓದುಗರಿಗೆ ಕಟ್ಕೊಡುವಂತಹ ಒಂದು ಕೆಲಸವನ್ನು ಕವಿ ಯಾವಾಗಲೂ ಮಾಡ್ತಾರೆ. ಸೆಕೆಂಡ್ ಪಿ ಯು ಸಿ ಮಕ್ಕಳು, ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಏನಿದ್ದಾರೆ, ನೀವು ರೋಮಿಯೋ ಆ್ಯಂಡ್ ಜೂಲಿಯೆಟ್, ಆನ್ ಚಿಲ್ಡ್ರನ್, ವೆನ್ ಯು ಆರ್ ಓಲ್ಡ್, ಈ ಪದ್ಯಗಳನ್ನು ಈಗಾಗಲೇ ತರಗತಿಯಲ್ಲಿ ಕಲ್ತಿರ್ತೀರಿ.

ಅಂದ್ರೇನು, ಪೊಯೆಟ್ರಿ ಅಂದ್ರೇನು, ಅಥವಾ ಏನು ಪೊಯಮ್ ಅಂದ್ರೆ ಏನು ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ. ಪೊಯೆಟ್ರಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಯಾಕೆ ಮುಖ್ಯ ಅಂತ ಹೇಳಿದ್ರೆ, ಮನುಷ್ಯರಾಗಿ ನಾವೆಲ್ಲರೂ ಭಾವನೆಗಳನ್ನ ಮುಖ್ಯವಾಗಿ ನಮ್ಮ ಬದುಕಲ್ಲಿ ಇಟ್ಕೊಂಡಿರ್ತೇವೆ. ವಿ ಆಲ್ ಫೀಲ್ ಎವ್ರಿ ಮಿನಿಟ್ ಎವ್ರಿ ಡೇ. ನಾವು ಪ್ರತಿ ಕ್ಷಣ ಪ್ರತಿ ದಿನ ಹೇಗೆ ಯೋಚನೆ ಮಾಡ್ತೀವೋ, ಥಿಂಕ್ ಮಾಡ್ತೀವೋ, ಹಾಗೆ ಪ್ರತಿದಿನ ಪ್ರತಿ ಕ್ಷಣ ನಾವು ಅದನ್ನು ಫೀಲ್ ಮಾಡ್ತೇವೆ, ಬದುಕನ್ನು ಅನುಭವಿಸ್ತೇವೆ, ಬದುಕನ್ನು ಭಾವನಾತ್ಮಕವಾಗಿ ಒಳಗೊಳ್ತೇವೆ, ಅದನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇವೆ. ಸೊ ಥಿಂಕಿಂಗ್ ಅನ್ನೋದು ಎಷ್ಟು ಮುಖ್ಯನೋ ಫೀಲಿಂಗ್ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಪದ್ಯ ಪ್ಯಾಬ್ಲೋ ನೆರೂಡಾ ಅವರು ಬರೆದಿರುವಂಥ ಈ ಪದ್ಯ. ಪ್ಯಾಬ್ಲೋ ನೆರೂಡಾ ಸೌತ್ ಅಮೇರಿಕಾ ಖಂಡದ, ದಕ್ಷಿಣ ಅಮೇರಿಕಾ ಖಂಡದ, ಸೌತ್ ಅಮೇರಿಕಾ ಕಾಂಟಿನೆಂಟ್ನ ಚಿಲಿ ದೇಶಕ್ಕೆ ಸೇರಿದವರು. ಪ್ಯಾಬ್ಲೋ ನೆರೂಡಾ ಅನ್ನೋದು ನೆಫ್ತಲಿ ರಿಕಾರ್ಡೋ ರೇಸ್ ಬ್ಯಾಸಲತೊ ಅನ್ನೋ ವ್ಯಕ್ತಿಯ ಪೆನ್ ನೇಮ್. ಪೆನ್ ನೇಮ್ ಮತ್ತು ನಿಕ್ ನೇಮ್ ಎರಡನ್ನು ಗೊಂದಲ ಮಾಡಿಕೊಳ್ಬಾರ್ದು. ಪೆನ್ ನೇಮ್ ಅಂದರೆ ಬರಹಗಾರ ತಾನು ಬರೆಯುತ್ತಿರುವ ಬರಹಗಳಿಗೆ ತನ್ನ ಹೆಸರನ್ನು ಹೇಗೆ ಕೊಡಲು ನಿರ್ಧರಿಸ್ತಾರೋ ಅದನ್ನು ಪೆನ್ ನೇಮ್ ಅಂತ ಕರೀತೇವೆ. ನಿಕ್ ನೇಮ್ ಅಂತ ಹೇಳಿದಾಗ ನಮ್ಮ ಪರಿಚಯದ ವ್ಯಕ್ತಿಗಳನ್ನು, ನಮ್ಮ ಸ್ನೇಹಿತರನ್ನು, ಹತ್ತಿರದ ವ್ಯಕ್ತಿಗಳನ್ನು ಅವರ ಯಾವುದಾದ್ರೂ ಒಂದು ಸ್ವಭಾವವನ್ನು ಮುಖ್ಯವಾಗಿಟ್ಕೊಂಡು ನಮ್ಮ ಪ್ರೀತಿಯನ್ನು ನಾವು ಅವರನ್ನು ಕಾಳಜಿ ಮಾಡ್ತೇವೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಬಹಳಷ್ಟು ಸರಿ ಅವರನ್ನು ತಮಾಷೆ ಮಾಡಲಿಕ್ಕೆ, ವಿಡಂಬನೆ ಮಾಡಲಿಕ್ಕೆ ಅವ್ರಿಗೊಂದು ಹೆಸರನ್ನು ಇಟ್ಟಿರ್ತೇವೆ. ಅದನ್ನು ಅಡ್ಡ ಹೆಸರು ಅಂತಲೂ ಕರೀತಾರೆ. ಅದು ನಿಕ್ ನೇಮ್. ಸೊ ನಿಕ್ ನೇಮ್, ಪೆಟ್ ನೇಮ್ ಈ ರೀತಿ ಬೇರೆ ಬೇರೆ ಹೆಸರುಗಳಿಂದ ನಾವು ಅದನ್ನು ಕರೀತೇವೆ. ಸೊ ಪ್ಯಾಬ್ಲೋ ನೆರೂಡಾ ಅನ್ನೋದು ಪೆನ್ ನೇಮ್ ಆಗಿದೆ. ಪ್ಯಾಬ್ಲೋ ನೆರೂಡಾ 1971 ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಸಾಹಿತ್ಯಕ್ಕೆ ನೀಡಲ್ಪಡುವಂತಹ ನೊಬೆಲ್ ಪ್ರಶಸ್ತಿಯನ್ನು 1971 ನೆರೂಡಾ ಪಡ್ಕೊಂಡ್ರು. ಶೇಕ್ಸ್ಪಿಯರ್ ಅನ್ನುವಂತಹ ನಾಟಕಕಾರನನ್ನು ಜಗತ್ತಿನ ಎಲ್ಲ ಮೂಲೆಯಲ್ಲೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಪ್ರತಿದಿನ ಒಬ್ಬರಲ್ಲ ಒಬ್ಬರು ಅಧ್ಯಯನ ಮಾಡ್ತಾ ಇರ್ತಾರೆ. ಹಾಗೆ ನೆರೂಡಾ ಅವರ ಸಾಹಿತ್ಯವನ್ನು, ಕಾವ್ಯವನ್ನು ಜಗತ್ತಿನ ಎಲ್ಲ ಭಾಗಗಳಲ್ಲಿಯೂ ಒಬ್ಬರಲ್ಲ ಒಬ್ಬರು ಒಂದಲ್ಲ ಒಂದು ರೂಪದಲ್ಲಿ ಓದ್ತಾ ಇರ್ತಾರೆ ಅಥವಾ ಅಧ್ಯಯನ ಮಾಡ್ತಾ ಇರ್ತಾರೆ. ಈಗ ಕರ್ನಾಟಕ ರಾಜ್ಯದ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ನಲ್ಲಿ ಇರೋ ಕಾರಣಕ್ಕೆ ಪ್ಯಾಬ್ಲೋ ನೆರೂಡಾ ಅವರ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಪದ್ಯವನ್ನು ಇವತ್ತು ಓದ್ತಾ ಇದ್ದೀವಿ. ಅದರಲ್ಲೂ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಮೂಲಕ ನಾವು ಈ ಪದ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಹೀಗೆ ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಹಂತದ ವಿದ್ಯಾರ್ಥಿಗಳು, ಕಲಿಯುವಂಥವರು, ಜನಸಾಮಾನ್ಯರು ಕೂಡ ನೆರೂಡಾನ ಪದ್ಯಗಳನ್ನು ಓದ್ತಾರೆ, ಓದ್ತಾ ಇರ್ತಾರೆ, ಮುಂದೆನೂ ಓದ್ತಾರೆ. ಈ ನೆರೂಡಾ ಬಹಳ ಜನಪ್ರಿಯವಾದಂತಹ ಕವಿಗಳಲ್ಲಿ ಒಬ್ಬರು. ಇವರು ಬದುಕನ್ನು ತಾವು ಕಂಡು ಅನುಭವಿಸಿದ ಬದುಕನ್ನು ಸ್ವಲ್ಪ ಮಟ್ಟಿನ ಸಂಕೀರ್ಣತೆಯನ್ನು ಇರುವಂತಹ ಪದ್ಯಗಳ ಮೂಲಕ ವ್ಯಕ್ತಪಡಿಸ್ತಾರೆ. ಈ ಪದ್ಯ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಅನ್ನುವಂಥ ಪದ್ಯ ಮೇಲ್ನೋಟಕ್ಕೆ ಸಂಕೀರ್ಣವಾಗಿದೆ ಅಂತ ಅನಿಸುತ್ತೆ. ಆದರೆ ನೀವೊಂದೆರಡು ಮಾರಿ ಕೂತ್ಕೊಂಡು ಓದಿದ್ರೆ ನಿಮಗೆ ಈ ಪದ್ಯ ತುಂಬ ಚೆನ್ನಾಗಿ ಅರ್ಥ ಆಗತ್ತೆ. ಹಾಗೆ ಈ ಪದ್ಯದ ಪಠ್ಯಪುಸ್ತಕದಲ್ಲಿ ಈ ಪದ್ಯದೊಟ್ಟಿಗೆ ಕನ್ನಡದ ಅನುವಾದವನ್ನು ಕೂಡ ಮುದ್ರಿಸಿದ್ದಾರೆ. ಕನ್ನಡದ ಅನುವಾದವನ್ನು ಜಾನ ತೇಜಶ್ರೀ ಅನ್ನೋರು ಮಾಡಿರ್ತಾರೆ. ತುಂಬ ಉತ್ತಮವಾದಂತಹ ಅನುವಾದ ಇದು. ಹಾಗಾಗಿ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಪದ್ಯವನ್ನು ಆ ಕನ್ನಡದ ಅನುವಾದವನ್ನು ಓದೋದ್ರ ಮೂಲಕ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದು ತುಂಬ ಒಳ್ಳೆಯದು. ಈ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಅನ್ನುವಂಥ ಪದ್ಯದ ಶೀರ್ಷಿಕೆಯನ್ನು ಪಾದದ ಮಗು ಪಾದಕ್ಕೆ ಹೇಳಿದ್ದು ಅಂತ ಹೇಳಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಪುಟ್ಟ ಮಗುವಿನ ಪಾದಗಳಿಗೆ ಅರಿವಿಲ್ಲ, ಇನ್ನೂ ತಾನು ಪಾದಗಳೆಂದು ಬಯಸುತ್ತವೆ ಅವು ಚಿಟ್ಟೆಯೋ ಸೇಬು ಹಣ್ಣೋ ಆಗಲೆಂದು. ಪುಟ್ಟ ಮಗುವಿನ ಪಾದಗಳಿಗೆ ಅರಿವಿಲ್ಲ, ಇನ್ನೂ ತಾನು ಪಾದಗಳೆಂದು ಬಯಸುತ್ತವೆ ಅವು ಚಿಟ್ಟೆಯೋ ಸೇಬು ಹಣ್ಣೋ ಆಗಲೆಂದು. ನೋಡಿ,
ಇಲ್ಲಿ

ಇಂಗ್ಲಿಷ್ನ ಸಾಲುಗಳನ್ನು ನೀವು ನೋಡಿದ್ರೆ ದ ಚೈಲ್ಡ್ಸ್ ಫುಟ್ ಈಸ್ ನಾಟ್ ಯಟ್ ಅವೇರ್ ಇಟ್ಸ್ ಎ ಫುಟ್ ಆ್ಯಂಡ್ ವುಡ್ ಲೈಕ್ ಟು ಬಿ ಎ ಬಟರ್ಫ್ಲೈ ಆರ್ ಎನ್ ಆ್ಯಪಲ್. ಆ ಮಗುವಿನ ಪಾದ ಕನಸು ಕಾಣ್ತಾ ಇದೆಯಂತೆ, ತಾನೊಂದು ಚಿಟ್ಟೆ ಆಗಬೇಕು ಅಥವಾ ನಾನೊಂದು ಸೇಬು ಆಗಬೇಕು ಅಂಥೇಳಿ. ಹೀಗೆ ಕನಸನ್ನು ಕಾಣಬೇಕಾದ್ರೆ ತನಗೆ ಇನ್ನೂ ಗೊತ್ತಿಲ್ಲ ತಾನು ಪಾದ ಅಂತ ಹೇಳಿ, ಆದರೆ ತಾನೊಂದು ಚಿಟ್ಟೆ ಆಗಬೇಕು ಸೇಬಾಗಬೇಕು ಅಂತ ಕನಸು ಕಾಣ್ತಾ ಇರುತ್ತೆ. ಆದರೆ ದಿನ ಕಳೆದಂತೆ ಕಲ್ಲುಗಳು, ಗಾಜಿನ ಚೂರುಗಳು, ಹಾದಿ ಬೀದಿಗಳು, ಮೆಟ್ಟಿಲುಗಳು, ಗಟ್ಟಿ ನೆಲದ ಕಾಲು ದಾರಿಗಳು ಕಲಿಸುತ್ತವೆ ಆ ಪಾದಗಳಿಗೆ ಪಾಠವನ್ನು ಅದು ಹಾರಲಾರದೆಂದು, ಕೊಂಬೆಯ ಮೇಲೆ ಮಾಗಿ ಹಿರಿಯುವ ಹಣ್ಣಾಗಲಾರದೆಂದು. ಆಮೇಲೆ ಆ ಪಾದಗಳು ಸೋಲುತ್ತವೆ ಬೀಳುತ್ತವೆ ಕದನದಲ್ಲಿ, ಆಜೀವ ಪರ್ಯಂತ ಬೂಟಿನಲ್ಲಿ ಕೈದಿಯಾಗುತ್ತವೆ. ಬಟ್ ಇನ್ ಟೈಮ್ ಸ್ಟೋನ್ಸ್ ಅಂಡ್ ಬಿಟ್ಸ್ ಆಫ್ ಗ್ಲಾಸ್, ಸ್ಟ್ರೀಟ್ಸ್, ಲ್ಯಾಡರ್ಸ್ ಅಂಡ್ ದ ಪಾತ್ಸ್ ಇನ್ ದ ರಫ್ ಅರ್ತ್ ಗೋ ಆನ್ ಟೀಚಿಂಗ್ ದ ಫುಟ್ ದಟ್ ಇಟ್ ಕೆನಾಟ್ ಫ್ಲೈ, ಕೆನಾಟ್ ಬಿ ಎ ಫ್ರೂಟ್ ಬಲ್ಜಿಂಗ್ ಆನ್ ದ ಬ್ರಾಂಚ್. ದೆನ್ ದ ಚೈಲ್ಡ್ಸ್ ಫುಟ್ ಈಸ್ ಡಿಫೀಟೆಡ್, ಫಾಲ್ಸ್ ಇನ್ ದ ಬ್ಯಾಟಲ್, ಈಸ್ ಅ ಪ್ರಿಸ್ನರ್ ಕಂಡೆಮ್ ಟು ಲೀವ್ ಇನ್ ಅ ಶೂ. ಕನ್ನಡ ಅನುವಾದವನ್ನು ನೀವು ಓದ್ದಾಗ ಇಂಗ್ಲಿಷಿನ ಭಾಗ ನಿಮಗೆ ಸುಲಭವಾಗಿ ಅರ್ಥ ಆಗತ್ತೆ. ಮಗು ತಾನು ಚಿಟ್ಟೆ ಆಗಬೇಕು, ತಾನೊಂದು ಸೇಬ್ ಆಗಬೇಕು ಅಂತ ಆ ಮಗುವಿನ ಪಾದ ಆಲೋಚಿಸ್ತಾ ಇದ್ರು, ಕನಸನ್ನು ಕಾಣ್ತಾ ಇದ್ರೂ ಸಹ ಅದಕ್ಕೆ ಪಾದ, ನೀನು ಪಾದ ಅಷ್ಟೇ, ನೀನು ಚಿಟ್ಟೆನೂ ಅಲ್ಲ ಸೇಬು ಅಲ್ಲ ಅಂತ ಹೇಳಿ ದಿನನಿತ್ಯ ಆ ಮಗುಗೆ ಅರ್ಥ ಮಾಡಿಸುತ್ತಂತೆ. ಯಾವುದು ನೆಲ, ಅಲ್ಲಿರುವಂಥ ಕಲ್ಲು, ಅಲ್ಲಿರುವಂಥ ಗಾಜಿನ ಚೂರುಗಳು, ಹಾದಿ ಬೀದಿಗಳು, ರಫ್ ಅರ್ತ್ ಒರಟು ನೆಲ ಚುಚ್ಚುತ್ತಾ ಪಾದಕ್ಕೆ ಹೇಳುತ್ತಂತೆ, ನೀನು ಪಾದ ಅಷ್ಟೇ ಅಪ್ಪ, ನೀನು ಚಿಟ್ಟೆ ಆಗಲಿಕ್ಕೂ ಆಗಲ್ಲ ಸೇಬಾಗಲಿಕ್ಕೂ ಆಗಲ್ಲ ಅಂತ ಹೇಳಿ ಹೇಳುತ್ತಂತೆ. ಆಗ ಪಾದ ಸುಸ್ತಾಗಿ ಕದನದಲ್ಲಿ ಸೋತು, ಡಿಫೀಟೆಡ್, ಫಾಲ್ಸ್ ಇನ್ ದ ಬ್ಯಾಟಲ್, ಈಸ್ ಅ ಪ್ರಿಸ್ನರ್ ಕಂಡೆಮ್ ಟು ಲೀವ್ ಇನ್ ಅ ಶೂ. ಹಾಗಾಗಿ ಪಾದ ತನ್ನನ್ನು ರಕ್ಷಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕಾಗತ್ತೆ, ಒಂದು ಶೂ ಒಳಗಡೆ ಹೋಗಿ ಸೇರ್ಕೊಳ್ಬೇಕಾಗತ್ತೆ. ಹೀಗೆ ಶೂ ಒಳಗಡೆ ಸೇರ್ಕೊಂಡಾಗ ಏನಾಗತ್ತೆ, ಬಿಟ್ ಬೈ ಬಿಟ್ ಇನ್ ದಟ್ ಡಾರ್ಕ್ ಇಟ್ ಗ್ರೋಸ್ ಟು ನೋ ದ ವರ್ಲ್ಡ್ ಇನ್ ಇಟ್ಸ್ ಓನ್ ವೇ, ಔಟ್ ಆಫ್ ಟಚ್ ವಿತ್ ಇಟ್ಸ್ ಫೆಲೋ, ಎನ್ಕ್ಲೋಸ್ಡ್ ಫೀಲಿಂಗ್ ಔಟ್ ಲೈಫ್ ಲೈಕ್ ಎ ಬ್ಲೈಂಡ್ ಮ್ಯಾನ್. ಒಮ್ಮೆ ಪಾದಗಳು ಬೂಟಿನ ಒಳಗಡೆ, ಶೂ ಒಳಗಡೆ ಪ್ರವೇಶಿಸಿದ್ರೆ ಅಲ್ಲಿ ಎಲ್ಲ ಕಡೆನೂ ಕತ್ಲೆ. ಸೊ ಶೂ ಒಳಗಡೆ ಕಾಲುಗಳು, ಪಾದಗಳು ಹೋಗಿ ಕೂತ್ಕೊಂಡಾಗ ಅದಕ್ಕೆ ಹೊರಗಿನ ಪ್ರಪಂಚದ ಸಂಪರ್ಕನೇ ಇಲ್ದಂಗಾಗತ್ತೆ. ಶೂ ಒಳಗಡೆ ಇರೋ ಕತ್ಲು ಅದಕ್ಕೆ ಸಂಗಾತಿಯಾಗತ್ತೆ. ಒಂದು ಶೂ ಒಳಗಡೆ ಇರುವಂಥ ಪಾದಕ್ಕೆ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಪಾದ, ಇನ್ನೊಂದು ಶೂ ಒಳಗಡೆ ಇದೆ ಅನ್ನೋದು ಕೂಡ ಗೊತ್ತಾಗದೇ ಇರುವಷ್ಟು ಕತ್ತಲು ಅಲ್ಲಿ ಆವರಿಸ್ಬಿಡುತ್ತೆ. ಒಬ್ಬ ಕಣ್ಣಿಲ್ಲದ ವ್ಯಕ್ತಿ ಬದುಕನ್ನು ಹೇಗೆ ಅರ್ಥ ಮಾಡಿಕೊಳ್ತಾನೋ ಹಾಗೆ ಪಾದಗಳು ಅರ್ಥ ಮಾಡಿಕೊಳ್ಳುವಂಥ ಸ್ಥಿತಿಗೆ ಬಂದ್ಬಿಡುತ್ತವೆ. ಒಮ್ಮೆ ಶೂ ಒಳಗಡೆ ಪಾದಗಳು ಹೋಗಿ ಕುಳಿತಾಗ ಏನಾಗತ್ತಪ್ಪ ಅಂತ ಹೇಳಿದ್ರೆ, ದೀಸ್ ಸಾಫ್ಟ್ ನೈಲ್ಸ್ ಆಫ್ ಕ್ವಾರ್ಟ್ಸ್ ಬಂಚ್ ಟುಗೆದರ್ ಗ್ರೋ ಹಾರ್ಡ್ ಅಂಡ್ ಚೇಂಜ್ ದೆಮ್ಸೆಲ್ವ್ಸ್ ಇನ್ ಟು ಒಪೇಕ್ ಸಬ್ಸ್ಟೆನ್ಸ್ ಹಾರ್ಡ್ ಆಸ್ ಹಾರ್ನ್ ಅಂಡ್ ದ ಟೈನಿ ಪೆಟಲ್ ಟೋಸ್ ಆಫ್ ದ ಚೈಲ್ಡ್ ಗ್ರೋ ಬಂಚ್ಡ್ ಅಂಡ್ ಔಟ್ ಆಫ್ ಟ್ರಿಮ್ ಟೇಕ್ ಆನ್ ದ ಫಾರ್ಮ್ ಆಫ್ ಐಲೆಸ್ ರೆಪ್ಟೈಲ್ಸ್ ವಿತ್ ಟ್ರಯಾಂಗ್ಯುಲರ್ ಹೆಡ್ಸ್. ನೋಡಿ, ಕನ್ನಡದಲ್ಲಿ ಈ ಭಾಗವನ್ನು, ಸ್ಫಟಿಕ ಶಿಲೆಯ ಆ ಮೃದು ಉಗುರುಗಳು ಹರಳಿನ ಗೊಂಚಲ ಹಾಗೆ ಗಡುಸಾಗುತ್ತಾ ಬದಲಿಸಿಕೊಳ್ಳುತ್ತವೆ ತಮ್ಮನ್ನು ತಾವು ಅಪಾರದರ್ಶಕ ವಸ್ತುವಿನ ಹಾಗೆ, ಗಡುಸು ಕೊಂಬಿನ ಹಾಗೆ. ಮಗುವಿನ ಪುಟ್ಟ ಪಕಳೆಯ ಬೆರಳುಗಳು ಬೆಳೆಯುತ್ತವೆ ನುಜ್ಜಿ ಗುಜ್ಜಿ ಸುರುಟಿಕೊಂಡ ಕಣ್ಣಿಲ್ಲದ ಹಾವಿನ ಹಾಗೆ, ತ್ರಿಭುಜದಂತಹ ಅದರ ತುದಿಗಳು ಹುಳುಗಳ ಹಾಗೆ. ಬೆಳೆಯುತ್ತ ಬೆಳೆಯುತ್ತ ಜಡ್ಡು ಗಟ್ಟುತ್ತವೆ ಬೆರಳುಗಳೆಲ್ಲ, ಸಾವಿನ ಅಸ್ಪಷ್ಟ ಜ್ವಾಲಾಮುಖಿ ಅವುಗಳ ಮೇಲೆಲ್ಲ ಬಯಸದ ಕಠಿಣತೆ ಆವರಿಸುತ್ತದೆ ದಿನ ದಿನ. ಹೀಗೆಲ್ಲ ಯಾವಾಗ ಶೂಸ್ ಒಳಗಡೆ ಪಾದಗಳು ಹೋಗಿ ಸೇರ್ಕೊಳ್ತಾವೋ ಆಗ ಆ ಪಾದದ ಉಗುರುಗಳು, ಸ್ಫಟಿಕದಂತೆ ಪಾರದರ್ಶಕವಾಗಿದ್ದಂತಹ ಉಗುರುಗಳು ಅಪಾರದರ್ಶಕ ಆಗ್ತವೆ, ಒಪೇಕ್ ಆಗ್ತವೆ, ಮತ್ತೆ ಗಡುಸು ಕೊಂಬಿನ ಹಾಗೆ ಗಟ್ಟಿಯಾಗ್ಬಿಡ್ತವೆ. ಮೃದುವಾಗಿದ್ದಂತಹ ಉಗುರುಗಳು ಏನಾಗ್ತವೆ, ಕೊಂಬಿನ ಹಾಗೆ ಗಟ್ಟಿಯಾಗ್ಬಿಡ್ತವೆ. ನಂತರ ಏನಾಗ

ಆಗುತ್ತೆ. ಮಗುವಿನ ಪಾದದ ಕಾಲ್ಬೆರಳುಗಳು, ಇಂಗ್ಲಿಷ್ನಲ್ಲಿ ಕಾಲ್ಬೆರಳಿಗೆ ಟೋ ಅಂತ ಹೇಳ್ತಾರೆ, ಕೈ ಬೆರಳಿಗೆ ಫಿಂಗರ್ ಅಂತ ಹೇಳ್ತಾರೆ, ಆ ಕಾಲ್ಬೆರಳುಗಳು ಕೂಡ ಏನಾಗ್ತವಪ್ಪ ಅಂತ ಹೇಳಿದ್ರೆ, ಪಕಳೆಯ ಹೂವಿನ ಎಸಲಿನಂತಹ ಕಾಲ್ಬೆರಳುಗಳು ಏನಾಗತ್ವೆ ಅಂತ ಹೇಳಿದ್ರೆ, ನುಜ್ಜಿ ಗುಜ್ಜಿ ಸುರುಟಿಕೊಂಡು ಕಣ್ಣಿಲ್ಲದ ಹಾವಿನ ಹಾಗೆ ಆಗ್ತವೆ, ತ್ರಿಭುಜದ ಮೂತಿಯನ್ನು ಹೊಂದಿರುವಂತಹ ಹುಳುಗಳ ಹಾಗೆ ಆಗಿಬಿಡ್ತವೆ. ಸೊ ಕಾಲ್ಬೆರಳು ಕೂಡ ಏನಾಗತ್ತೆ, ಜಡ್ ಹಿಡಿಯುತ್ತೆ, ಬೆಳೆಯುತ್ತಾ ಬೆಳೆಯುತ್ತಾ ಜಡ್ಡು ಗಟ್ಟುತ್ತವೆ ಬೆರಳುಗಳೆಲ್ಲ, ಸಾವಿನ ಅಸ್ಪಷ್ಟ ಜ್ವಾಲಾಮುಖಿ ಅವುಗಳ ಮೇಲೆಲ್ಲ ವಯಸ್ಸದ ಕಠಿಣತೆ ಆವರಿಸುತ್ತದೆ ದಿನ ದಿನ ಹೀಗೆಲ್ಲ. ಸೊ ಇಲ್ಲೇನಾಗತ್ತೆ, ಆ ಕಾಲ್ಬೆರಳುಗಳು ಹಾವಿನ ರೂಪವನ್ನು ಹುಳದ ರೂಪವನ್ನು ಪಡ್ಕೊಂಡ್ಬಿಡುತ್ತವೆ, ಮತ್ತು ಒಂದು ಕಠಿಣತೆಯನ್ನು ಕೂಡ ಅವು ಗಳಿಸ್ಕೊಂಡ್ಬಿಡುತ್ತವೆ, ತಮ್ಮ ಮೃದುತ್ವವನ್ನು ಅವು ಕಳ್ಕೊಂಡ್ಬಿಡುತ್ತವೆ. ಇಷ್ಟೆಲ್ಲ ಆದರೂ ಪಾದಗಳು ಏನು ಮಾಡುತ್ತವಪ್ಪ ಅಂತ ಹೇಳಿದ್ರೆ, ಬಟ್ ದಿಸ್ ಫ್ಲೈಯಿಂಗ್ ಥಿಂಗ್ಸ್ ವಾಕ್ಸ್ ವಿತೌಟ್ ರೆಸ್ಪೈಟ್ ನೆವರ್ ಸ್ಟಾಪಿಂಗ್ ಆಫ್ ಫಾರ್ ಅವರ್ ಆಫ್ಟರ್ ಆರ್ ದ ಒನ್ ಫುಟ್ ದಿ ಅದರ್ ನೌ ದ ಮ್ಯಾನ್ಸ್ ನೌ ದ ವುಮನ್ಸ್ ಅಪ್ ಅಬೌ ಡೌನ್ ಬಿಲೋ ಥ್ರೂ ಫೀಲ್ಡ್ಸ್ ಮೈನ್ಸ್ ಮಾರ್ಕೆಟ್ಸ್ ಆ್ಯಂಡ್ ಮಿನಿಸ್ಟ್ರೀಸ್ ಬ್ಯಾಕ್ವರ್ಡ್ಸ್ ಫಾರ್ ಅ ಫೈಲ್ ಇನ್ವರ್ಡ್ ಫಾರ್ವರ್ಡ್ This foot toils in its shoes. ಪಾದ ಶೂ ಒಳಗಡೆ ಸೇರಿಕೊಂಡಿರುವಂತಹ ಪಾದಗಳು ಹಗಲಿರುಳು ಹಗಲು ಇರುಳು 24 ಗಂಟೆ ಒಂದೇ ಸಮನೆ ದುಡಿಯುತ್ತವಂತೆ. ಟಾಯಿಲ್ ಅನ್ನೋ ಪದನ ಪದ್ಯದಲ್ಲಿ ಬಳಸ್ತಾರೆ. ದಿಸ್ ಫುಟ್ ಟಾಯಿಲ್ಸ್ ಇನ್ ಇಟ್ ಶೂ, ಈ ಶೂ ಒಳಗಡೆ ಪಾದಗಳು ಕೆಲಸ ಮಾಡ್ದು ಅನ್ನೋದನ್ನ ಕವಿ ಎಷ್ಟು ಚೆನ್ನಾಗಿ ಕಟ್ಕೊಡ್ತಾರಪ್ಪ ಅಂತ ಹೇಳಿದ್ರೆ, ಕನ್ನಡದ ಅನುವಾದ ಅದನ್ನು ಕೇಳೋದಕ್ಕೆ ತುಂಬ ಚೆನ್ನಾಗಿ ಇಟ್ಟಿದೆ. ಆ ಕುರುಡು ಪಾದ ಚಲಿಸುತ್ತಲೇ ಇರುತ್ತದೆ, ಅರೆಗಳಿಗೆ ವಿಶ್ರಾಂತಿ ಇಲ್ಲದೆ ಎಂದೂ ನಿಲ್ಲದೆ, ಗಂಟೆಗಳು ಕಳೆದು ದಿನಗಳೂ ಕಳೆದು, ಒಂದು ಪಾದದ ಹಿಂದೆ ಇನ್ನೊಂದು ಪಾದ, ಮಗುವಲ್ಲ ಈಗ ಅದು ಗಂಡಿನ ಪಾದ, ಮತ್ತೀಗ ಹೆಣ್ಣಿನ ಪಾದ, ಮೇಲೆದ್ದಿತು ಪಾದ ಕೆಳಗಿಳಿಯಿತು ಪಾದ, ಹೊಲಗಳಲ್ಲಿ ಗಣಿಗಳಲ್ಲಿ ಮಾರ್ಕೆಟ್ಗಳಲ್ಲಿ ಮತ್ತು ಆಫೀಸಿನಲ್ಲಿ ಹಿಂದೆ ಒಳಗೆ ಹೊರಗೆ ಮುಂದೆ ದುಡಿಯುತ್ತದೆ ಪಾದ ಬೂಟುಗಳ ಒಳಗೆ, ಪುರುಸೊತ್ತಿಲ್ಲ ಅದಕ್ಕೆ ಬೆತ್ತಲಾಗಲಿಲ್ಲ ಅದು ಪ್ರೀತಿಯಲ್ಲಿ ಅಥವಾ ನಿದ್ರೆಯಲ್ಲಿ. ಒಂದು ಪಾದ ನಡೆಯಿತು, ಎರಡು ಪಾದಗಳು ನಡೆದವು, ನಡೆಯುತ್ತಿರುವ ಇಡೀ ಮನುಷ್ಯ ನಿಲ್ಲಲು ಬಯಸುವವರೆಗೆ. ನೋಡಿ, ಇದನ್ನೇ ಇಂಗ್ಲಿಷ್ನಲ್ಲಿ ನೀವು ತಗೊಂಡ್ರೆ, ಬಟ್ ದ ಬ್ಲೈಂಡ್ ಥಿಂಗ್ ವಾಕ್ಸ್ ವಿತೌಟ್ ರೆಸ್ಪೈಟ್ ನೆವರ್ ಸ್ಟಾಪಿಂಗ್ ಫಾರ್ ಆಫ್ ಅವರ್ ಆಫ್ಟರ್ ಅವರ್ ದ ಒನ್ ಫುಟ್ ದಿ ಅದರ್ ನೌ ದ ಮ್ಯಾನ್ಸ್ ನೌ ದ ವುಮನ್ಸ್ ಅಪ್ ಅಬೌ ಡೌನ್ ಬಿಲೋ ಥ್ರೂ ಫೀಲ್ಡ್ಸ್ ಮೈನ್ಸ್ ಮಾರ್ಕೆಟ್ ಮಿನಿಸ್ಟ್ರೀಸ್ ಬ್ಯಾಕ್ವರ್ಡ್ ಫಾರ್ ಅ ಫೀಲ್ಡ್ ಇನ್ವರ್ಡ್ ಫಾರ್ವರ್ಡ್ ದಿಸ್ ಫುಟ್ ಟಾಯಿಲ್ಸ್ ಇನ್ ಇಟ್ ಶೂ. ಟಾಯಿಲ್ ಅಂತ ಹೇಳಿದ್ರೆ ಶ್ರಮಿಸುವಂಥದ್ದು, ಶೂನ ಒಳಗಡೆ ಪಾದಗಳು ಶ್ರಮಿಸ್ತಲೇ ಇರುತ್ತೆ, ಹಾಗಲಿರುಳು ದುಡಿಯುತ್ತವೆ, ಮೇಲೆ ಕೆಳಗೆ ಅಲ್ಲಿ ಇಲ್ಲಿ ಆಫೀಸಿನಲ್ಲಿ ಮಾರ್ಕೆಟಿನಲ್ಲಿ ಎಲ್ಲ ಕಡೆಯೂ ಪಾದಗಳು ಓಡಾಡ್ತಾನೆ ಇರ್ತವೆ. ಚಿಟ್ಟೆಯಾಗಬೇಕು ಸೇಬಾಗಬೇಕು ಅಂತ ಮಗುವಿನ ಹಂತದಲ್ಲಿ ಕನಸು ಕಾಣುತ್ತಿದ್ದಂತಹ ಪಾದ ಈಗ ಶೂ ಒಳಗಡೆ ಬಂದಿಯಾಗಿ ಅಲೆದಾಡುವ ಪುರುಸೊತ್ತಿಲ್ಲದೆ ಓಡಾಡುವಂತಹ ಒಂದು ಸ್ಥಿತಿಯಲ್ಲಿ ಇದೆ ಅಂತ ಹೇಳಿ ಕವಿ ಹೇಳ್ತಾರೆ. ಇನ್ನೊಂದು ಕವಿ ಹೇಳ್ತಾರೆ, ಈ ಪಾದಗಳಿಗೆ ತನ್ನ ಪಕ್ಕದಲ್ಲಿರುವ ಇನ್ನೊಂದು ಪಾದವನ್ನು ಕಾಣುವ ಅದರೊಟ್ಟಿಗೆ ಒಡನಾಡುವ ಅವಕಾಶವೂ ಕೂಡ ಸಿಗಲಿಲ್ಲ, ತನ್ನ ಪಾಡಿಗೆ ತಾನಿತ್ತು, ಮತ್ತು ಆ ಪಾದ ಎಲ್ಲೂ ಕೂಡ ಇರುವುದನ್ನು ಬೇರ್ ಇಟ್ ಸೆಲ್ಫ್ ಸ್ಕೇಸ್ಲಿ ಟೇಕಿಂಗ್ ಟೈಮ್ ಟು ಬೇರ್ ಇಟ್ ಸೆಲ್ಫ್ ಇನ್ ಲವ್ ಆರ್ ಸ್ಲೀಪ್ ಪ್ರೀತಿಯಿಂದ ಮಾತಾಡಬೇಕಾದ್ರೆ ಅಥವಾ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಪಾದ ತನ್ನ ಪಾಡಿಗೆ ತಾನು ಇರುವಂತಹ ಒಂದು ಸ್ಥಿತಿಯೂ ಸಹ ಸೃಷ್ಟಿ ಆಗಲಿಲ್ಲ. ಇಟ್ ವಾಕ್ಡ್ ದೇ ವಾಕ್ ಅದು ನಡೀತು, ಪಾದಗಳನ್ನು ಹೊದ್ದಿರುವಂಥ ಮನುಷ್ಯರು ನಡೆದರು, ಈ ಪಾದಗಳು ಕೂಡ ನಡೆದು ಕೊನೆಗೆ ಅಂಟಿಲ್ ದ ಹೋಲ್ ಮ್ಯಾನ್ ಚೂಸಸ್ ಟು ಸ್ಟಾಪ್ ಕೊನೆಗೆ ಯಾವತ್ತೋ ಒಂದು ದಿನ ಆ ವ್ಯಕ್ತಿಯೇ ಡಿಸೈಡ್ ಚೂಸಸ್ ಟು ಸ್ಟಾಪ್ ತಾನು ಓಡಾಡೋದನ್ನು ನಿಲ್ಲಿಸುವ ಆಯ್ಕೆಯನ್ನು ಮಾಡಿಕೊಂಡಾಗ, ಒಂದರ್ಥದಲ್ಲಿ ವ್ಯಕ್ತಿ
ತೀರ್ಕೊಂಡಾಗ ನಿಧಾನ

ಮುಂದಿದಾಗ ದೆನ್ ಇಟ್ ಡಿಸೆಂಡೆಡ್ ಅಂಡರ್ ಗ್ರೌಂಡ್ ಅನ್ಅವೇರ್ ಫಾರ್ ದೇರ್ ಎವ್ರಿಥಿಂಗ್ ವಾಸ್ ಡನ್. ಕೊನೆಗೆ ವ್ಯಕ್ತಿ ತೀರ್ಕೊಂಡಾಗ ಆ ವ್ಯಕ್ತಿಯ ಶರೀರವನ್ನ ಸಮಾಧಿ ಮಾಡ್ತಾರೆ, ಬರಿ ಮಾಡ್ತಾರೆ. ಆ ಬರಿ ಮಾಡಬೇಕಾದ್ರೆ ಇಟ್ ಡಿಸೆಂಡೆಡ್ ಅಂಡ್ ದೆನ್ ಇಟ್ ಡಿಸೆಂಡೆಡ್ ಅಂಡರ್ ಗ್ರೌಂಡ್ ಅನ್ಅವೇರ್. ಈಗ ಆ ಪಾದಗಳು ಶರೀರದ ಭಾಗವಾಗಿ ಮಣ್ಣಿನ ಆಳವನ್ನು ಹೊಕ್ಕದ್ವಂತೆ ಸಮಾಧಿಯ ಒಳಗೆ ಹೋಗಿ ಕೂತ್ಕೊಂಡ್ವಂತೆ. ಅನ್ಅವೇರ್, ತಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತಲೂ ಕೂಡ ಆ ಪಾದಗಳಿಗೆ ಅರಿವಿಲ್ಲ. ಅರಿವು ಇಲ್ಲದ ಸ್ಥಿತಿಯಲ್ಲಿ ಅವು ಇದ್ದಾವೆ. ಯಾಕಂದರೆ ಅಲ್ಲಿ ಎಲ್ಲೆಲ್ಲವೂ ಕತ್ತಲಾಗಿತ್ತು, ಸುತ್ತಲೂ ಕತ್ತಲು ಆವರಿಸಿತ್ತು. ಆ ಸಮಾಧಿಯ ಒಳಗಡೆಗೆ ಶರೀರ ಇಳಿದಾಗ ಆ ಪಾದಗಳಿಗೆ ನಮಗೊಂದು ಅವಕಾಶ ಇದೆ, ನಾವೀಗ ಪಾದಗಳಾಗಿ ಉಳ್ಕೊಂಡಿಲ್ಲ ಅಂತಲೂ ಗೊತ್ತಾಗದ ಒಂದು ಸ್ಥಿತಿ ಇತ್ತು. ಇಟ್ ನೆವರ್ ನ್ಯೂ ಇಟ್ ಹ್ಯಾಡ್ ಸೀಸ್ ಟು ಬಿ ಎ ಫುಟ್, ಆರ್ ಇಫ್ ದೇ ವರ್ ಬರಿಯಿಂಗ್ ಇಟ್ ಸೋ ಇಟ್ ಕುಡ್ ಫ್ಲೈ ಆರ್ ಸೋ ದಟ್ ಇಟ್ ಕುಡ್ ಬಿಕಮ್ ಅನ್ ಆಪಲ್. ಆದರೆ ಆ ಪಾದಕ್ಕೆ ನಾನೀಗ ಪಾದವಾಗಿ ಉಳಿದಿಲ್ಲ ಅಂತಲೇ ಗೊತ್ತಿಲ್ಲ. ಮತ್ತು ಮಣ್ಣಲ್ಲಿ ಮಣ್ಣು ಮಾಡ್ತಾ ಇರೋದು ಯಾಕಪ್ಪ ಅಂತ ಹೇಳಿದ್ರೆ, ಆ ಪಾದ ಮುಂದೆ ಬೆಳೆದು ಚಿಟ್ಟೆಯಾದರೂ ಆಗ್ಬೋದು, ಸೇಬಿನ ಹಣ್ಣನ್ನು ಕೊಡುವಂಥ ಸೇಬಿನ ಮರವಾದರೂ ಕೂಡ ಆಗ್ಬೋದು. ಆದರೆ ದುರಂತ ಏನಪ್ಪ ಅಂತ ಹೇಳಿದ್ರೆ, ಆ ಪಾದಗಳಿಗೆ ತಾನೇನು ಆಗಬೇಕು ಅಂತಿದ್ದೆ ಅನ್ನೋದೇನೆ ಮರ್ತು ಹೋಗಿದೆ. ಮತ್ತು ನಾನಿನ್ನೂ ಪಾದವಾಗಿ ಉಳ್ಕೊಂಡಿಲ್ಲ, ನಾನು ಮುಂದೆ ಏನು ಬೇಕಾದರೂ ಆಗಬಹುದು ಅನ್ನುವ ಸಾಧ್ಯತೆಯೂ ಕೂಡ ಆ ಪಾದಗಳಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ. ಸೊ ಕೊನೆಯ ಭಾಗ, ಇಳಿಯಿತು ಪಾದ ಆಗ ಕೆಳಗಿರುವ ಮಣ್ಣಿನ ಆಳವನ್ನು ಮೀರಿ ತನ್ನ ಅರಿವನ್ನು, ಎಲ್ಲೆಲ್ಲವೂ ಕತ್ತಲು ಇಲ್ಲಿ ಗೊತ್ತಿಲ್ಲ ಆ ಪಾದಕ್ಕೆ, ಈಗ ತಾನು ಪಾದವಾಗಿ ಉಳಿದಿಲ್ಲವೆಂದು, ಮಣ್ಣೊಳಗೆ ಹೂಳಿದರೆ ತಾನು ರೆಕ್ಕೆ ಬಿಚ್ಚಿ ಆರಬಹುದೆಂದು ಅಥವಾ ತಾನೊಂದು ಸೇಬು ಹಣ್ಣಾಗಬಹುದೆಂದು. ಸೊ ಪಾದಗಳಿಗೆ ಗೊತ್ತೇ ಇಲ್ಲ, ನಾನೀಗ ಪಾದವಾಗಿ ಉಳಿದಿಲ್ಲ ಅಂತ ಗೊತ್ತಿಲ್ಲ. ಮತ್ತು ಪಾದಗಳನ್ನು ಮಣ್ಣಿನಲ್ಲಿ ಉಳಿದಾಗ ಮತ್ತೆ ಅವು ರೆಕ್ಕೆ ಬಿಚ್ಚಿ ಚಿಟ್ಟೆಯಾಗಿ ಹಾರಬಹುದು, ಇಲ್ಲವೇ ಒಂದು ಸೇಬಿನ ಮರವಾಗಿ ಬೆಳೆದು ಸೇಬಿನ ಹಣ್ಣನ್ನು ಕೂಡ ಕೊಡಬಹುದು. ಕವಿ ಏನನ್ನ ಹೇಳ್ತಿದಾರಪ್ಪ ಅಂತ ಹೇಳಿದ್ರೆ, ಪಾದದ ಮಗು, ಒಂದು ಮಗುವಿನ ಪಾದ ತಾನು ಚಿಟ್ಟೆಯಾಗಬೇಕು, ಸೇಬು ಹಣ್ಣಾಗಬೇಕು ಅಂತ ಕನಸನ್ನು ಕಾಣ್ತಂತೆ. ಆದರೆ ಆ ಕನಸನ್ನು ನನಸು ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ ಬದುಕಿನ ವಾಸ್ತವ, ಕಲ್ಲು ಮುಳ್ಳು ಗಾಜಿನ ಚೂರುಗಳು ಆ ಪಾದಗಳಿಗೆ ಚುಚ್ಚಿ ನೋವನ್ನು ಉಂಟು ಮಾಡಿ, ಆ ನೋವನ್ನು ತಡ್ಕೊಳ್ಳೋಕ್ಕಾಗದೆ ಪಾದ ಸೋತು ತನ್ನನ್ನು ತಾನು ಒಂದು ಶೂ ಒಳಗಡೆಗೆ ಇಟ್ಕೊಳ್ಳುವಂತಹ ಒಂದು ಸ್ಥಿತಿ ನಿರ್ಮಾಣ ಆಯಿತು. ಆದರೆ ತನ್ನನ್ನು ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಬೂಟಿನೊಳಗಡೆ ಹೋದಂತಹ ಪಾದ ಅಲ್ಲೇ ಬಂದಿಯಾಯಿತು, ಪ್ರಿಸನರ್ ಆಯಿತು. ಬಂದಿಯಾದಾಗ ಒಂದು ಪಾದಕ್ಕೆ ಇನ್ನೊಂದು ಪಾದ ಇರೋದು ಕೂಡ ಗೊತ್ತಾಗಲಿಲ್ಲ. ಯಾಕಂದರೆ ಎಲ್ಲವಾಗಲೂ ಶೂ ಹಾಕಿರ್ತಾ ಇತ್ತು. ಹಾಗಾಗಿ ಶೂನ ಒಳಗಡೆ ಇರುವಂತಹ ಪಾದಗಳಿಗೆ ಪಕ್ಕದಲ್ಲಿರುವ ಇನ್ನೊಂದು ಪಾದ, ಆ ಪಾದಕ್ಕೆ ಈ ಪಾದದ ಅರಿವಿಲ್ಲ, ಈ ಪಾದಕ್ಕೆ ಆ ಪಾದದ ಅರಿವಿಲ್ಲ. ಆದರೆ ಒಟ್ಟಿಗೆ ಜೊತೆಯಲ್ಲೇ ಇರ್ತಾ ಇದ್ದು ಪರಸ್ಪರ ಅರ್ಥ ಮಾಡಿಕೊಳ್ಳುವಂಥ ನೋಡುವಂಥ ಅವಕಾಶ ಸಿಕ್ಕಲಿಲ್ಲ. ಹೀಗೆ ಅಂತಹ ಪಾದಗಳು ಬೂಟಿನೊಳಗಡೆ ತಮಗಿಷ್ಟ ಬಂದಂತೆ ಜಗತ್ತನ್ನು ಅರ್ಥ ಮಾಡಿಕೊಂಡು ತಮಗಿಷ್ಟ ಬಂದ ರೀತಿಯಲ್ಲಿ, ತಮಗಾದ ರೀತಿಯಲ್ಲಿ ತಮ್ಮ ಉಗುರುಗಳನ್ನು ಅಪಾರದರ್ಶಕ ಮಾಡಿಕೊಂಡು ಕಾಲ್ ಬೆರಳುಗಳನ್ನು ಹಾವಿನ ರೂಪಕ್ಕೆ ತಂದುಕೊಂಡು ಬದುಕ್ತೋ, ಮುಂದೆನೂ ಕೂಡ ಹಾಗೆ ಬದುಕ್ತಾನೆ ಇತ್ತು. ಹಿಂದೆ ಒಳಗೆ ಹೊರಗೆ ಆಫೀಸಿನಲ್ಲಿ ಮಾರ್ಕೆಟ್ಗಳಲ್ಲಿ ಗಣಿಗಳಲ್ಲಿ ಹೊಲಗಳಲ್ಲಿ ಈ ಪಾದ ಓಡಾಡ್ತಾನೆ ಇತ್ತು. ಕೊನೆಗೆ ಒಂದಿನ ಓಡಾಡ್ತಾ ಇದ್ದಂಥ ವ್ಯಕ್ತಿ ನಿಲ್ಲಿಸ್ತ, ಅಂದರೆ ಒಂದರ್ಥದಲ್ಲಿ ನಿಧನ ಆದ. ಆತ ಮೃತನಾಗ್ತಿದ್ದ ಹಾಗೆ, ನಿಧನಲಾಗುತ್ತಿದ್ದ ಹಾಗೆ ಆ ಇಡೀ ಶರೀರವನ್ನು ಸಮಾಧಿಯ ಒಳಕ್ಕೆ ಇಳಿಸಿದ್ರು. ಆದರೆ ಅಲ್ಲಿ ಕತ್ತಲು ಸಾಕಷ್ಟು ಇತ್ತು, ಪಾದಗಳಿಗೆ ಗೊತ್ತೇ ಆಗಲಿಲ್ಲ ನಾವೀಗ ಪಾದಗಳಾಗಿ ಉಳಿದಿಲ್ಲ, ನಾವು ಈಗ ಏನು ಬೇಕಾದರೂ ಆಗಬಹುದು ಅನ್ನುವ ಸಾಧ್ಯತೆಯನ್ನು ಹೊಂದಿದ್ದೇವೆ ಅನ್ನೋದನ್ನು ಕೂಡ ಇವರು ಅರ್ಥ ಮಾಡಿಕೊಳ್ಳೇ ಇಲ್ಲ ಈ ಪಾದಗಳು.

ಪಾದಗಳು ಕೊನೆಯ ಕ್ಷಣದವರೆಗೆ ತಾವು ಪಾದಗಳಾಗೇ ಉಳ್ಕೊಂಡಿದ್ದೇವೆ ಅಂತ ಹೇಳಿ ಯೋಚಿಸಿದ ಕಾರಣ ಒಂದು ಹೊಸ ಸಾಧ್ಯತೆಯನ್ನು ಪಾದಗಳು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಪ್ಯಾಬ್ಲೋ ನೆರೂಡ ಹೇಳ್ತಾರೆ. ಈ ಪದ್ಯ ಸಾಕಷ್ಟು ಚಿತ್ರಗಳನ್ನು ಸಾಕಷ್ಟು ವಿಷಯಗಳನ್ನು ಓದುಗರಿಗೆ ತಲುಪಿಸುತ್ತೆ. ಈ ಪದ್ಯದ ಇನ್ನೊಂದು ರೀತಿಯಲ್ಲಿ ಓದೋದಾದರೆ ಎಲ್ಲರೂ ಕೂಡ ಒಂದು ದೊಡ್ಡ ಕನಸನ್ನು ಇಟ್ಕೊಂಡು ಜೀವನವನ್ನು ಆರಂಭ ಮಾಡ್ತಾರೆ. ಆದರೆ ವಾಸ್ತವ ಕಷ್ಟಕರವಾಗಿರುತ್ತೆ, ಕಲ್ಲು ಮಣ್ಣು ಎಲ್ಲವೂ ಇರುತ್ತೆ, ಶ್ರಮ ಹಾಕಬೇಕಾಗತ್ತೆ. ಆದರೆ ಆ ಶ್ರಮ ಹಾಕುವ ಕೆಲಸದಿಂದ ನಾವು ದೂರ ಉಳ್ಕೊಂಡ್ಬಿಡ್ತೇವೆ. ಪಾದಗಳು ಹಾಗೆ ಆ ಕಿಚ್ಚೋದನ್ನು ನೋಡಿ ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ ಶೂ ಒಳಗಡೆಗೆ ಹೊರಟೋದು. ಹೀಗೆ ವ್ಯಕ್ತಿಗಳು ತಮ್ಮ ಕನಸು ಕಂಡಂತಹ ಸಾಧ್ಯತೆಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕಾಗದೆ ಒದ್ದಾಡ್ತಾರೆ ಅನ್ನೋದನ್ನು ಕವಿ ಇಲ್ಲಿ ಗುರುತಿಸ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕನಸುಗಳನ್ನು ಕಾಣುವುದು ಎಷ್ಟು ಮುಖ್ಯವೋ ಆ ಕನಸುಗಳನ್ನು ಕನಸಿನ ನೆನಪನ್ನು ಕೊನೆಯವರೆಗೂ ಉಳಿಸ್ಕೊಳ್ಳೋದು ಕೂಡ ಮುಖ್ಯ. ಯಾಕಂದರೆ ಬದುಕಲ್ಲಿ ಯಾವತ್ತಾದರೂ ಒಂದಿನ ಅವಕಾಶ ಸಿಗ್ಬೋದು, ಆಗ ಆ ಅವಕಾಶವನ್ನು ಪಡ್ಕೊಂಡು ನಮಗೆ ಬೇಕಾದ ಗುರಿಯೆಡೆಗೆ ನಾವು ನಡೀಲಿಕ್ಕೆ ಅವಕಾಶ ಇರುತ್ತೆ ಅನ್ನೋದನ್ನು ಕೂಡ ಈ ಪದ್ಯ ವಿವರವಾಗಿ ಹೇಳುತ್ತೆ. ಸೊ ಈ ಪದ್ಯ ಅನೇಕ ದೃಷ್ಟಿಯಿಂದ ನಮಗೆ ಮುಖ್ಯ ಆಗತ್ತೆ. ನೀವು ಪರೀಕ್ಷೆಯ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಜೀವನದ ದೃಷ್ಟಿಯಿಂದನೂ ಕೂಡ ಈ ಪದ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ದ್ವಿತೀಯ ಪಿಯುಸಿ ಇಂಗ್ಲಿಷ್ ಪಾಠ ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ನ ಪರಿಚಯ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

0: ಅವರು ಮಕ್ಕಳ ತಜ್ಞರು ಸಮಯ ಬೆಳಿಗ್ಗೆ 9:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ಶಂಕರ್ ಎಚ್ ಕೇರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾ ಅವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ಅವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ಅವರು ದಂತ ಚಿಕಿತ್ಸಾ ತಜ್ಞರು ಹಾಗೂ ಮಿಸ್ ಅಯ್ಯನಾರಾಜ್ ಅವರು ಫಿಸಿಯೋಥೆರಪಿಸ್ಟ್ ಹಾಗೂ ಮಿಸ್ಟರ್ ರಾಜು ಕೆ ಎಸ್ ರವರು ವಾಗ್ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663638. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9686663638. ಧನ್ಯವಾದಗಳು. ನಮ್ಮ ನಿಲಯದಿಂದ ಇನ್ನು ಮುಂದೆ ಮಂಟಿಸ್ವಾಮಿ ಕುರಿತ ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಗಜಮುಖನೆ ಗರ್ಭ ಶ್ರೀ ಗಣನಾಥ ಗಜಮುಖನೆ ಗರ್ಭ ಶ್ರೀ ಗಣನಾಥ ಇಲಿಯ ವಾಹನವನೇರಿ ತ್ರಿಲೋಕ ಸಂಚರಿಪ ಶ್ರೀ ಗೌರಿವರ ಪುತ್ರ ಶಿವನ ಕುಮಾರ ವಿದ್ಯಾದಾಯಕ ಕೊಡು ಎನಗೆ ಮತಿಯ ನಿನ ಪಾದ ಚರಣಗಳಿಗೆ

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 1/9/2026 ಸ್ವಾಮಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ಅವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಕುಮಾರ್ ಜಿಎಸ್

0: ಪರಂಜ್ಯೋತಿ ಕಂಡಾಯದ ಮೂರ್ತಿ ಅಖಂಡ ಮಹಿಮ ಸ್ವರೂಪ.
1: ಹೌದಪ್ಪ.
0: ಉತ್ತರ ದೇಶದಿಂದ ಸ್ವಾಮಿ ಬರುವಾಗ
1: ಹೌದು

ಕಲ್ಯಾಣ ಪಟ್ಟಣದಲ್ಲಿ ಇರ್ತಕ್ಕಂತ ರಾಜಪ್ಪಾಜವರು ಮತ್ತು ಮಡುವಾಳ ಮಾಚಪ್ಪನವರು ಅವರಿಬ್ಬರನ್ನು ಶಿಷ್ಯನರಾಗಿ ಕರ್ಕೊಂಡು ಶಕ್ರಿಯ ಪಟ್ಟಣದ ಉರಿಯರಿ ಬಸಪ್ಪಾಜ ಒಡೆಯರ ಮಕ್ಕಳಾಗಿರ್ತಕ್ಕಂತ ಅವಳಿ ಜವಳಿ ಮಕ್ಕಳನ್ನ ಅವರಿಬ್ಬರ ಮಕ್ಕಳನ್ನು ಸಹ ದಾನವಾಗಿ ಪಡ್ಕೊಂಡು ವಿಜಯನಗರದ ಗಾಡಿಗರ ಮಗಳಾಗಿರುವಂತ 7 ವರ್ಷದ ಹುಡುಗಿ ಚಿನ್ನಮ್ಮನ ಸ್ವಾಮಿ ದಾನವಾಗಿ ಕರ್ಕೊಂಡು ಕಾಗಿನೆಲೆ ಮಹಾರಾಜನ ಮಗಳಾಗಿರ್ತಕ್ಕಂತ ಲೋಕಕ್ಕೆ ದೊಡ್ಡವಳಾಗಿರ್ತಕ್ಕಂಥ ಜಗನ್ಮಾತೆ ದೊಡ್ಡಮ್ಮ ತಾಯಿಯವರನ್ನು ಸಹ ದತ್ತುವಾಗಿ ದಾನವಾಗಿ ಕರ್ಕೊಂಡು 6 ಜನ ಶಿಶು ಮಕ್ಕಳನ್ನು ಕರ್ಕೊಂಡು ಬಂದು ಎಲೆ ಕುಂದೂರು ಬೆಟ್ಟದ ಕಲ್ಗವಿ ಒಳಗೆ ತಂದಿರಿಸಿರವರಂತೆ. ಆ ಕಲ್ಗವಿ ಒಳಗೆ ತಂದಿರಿಸಿರ್ತಕ್ಕಂತ ಮಕ್ಕಳನ್ನ ಪ್ರೇಮದಲ್ಲಿ ಬರಮಾಡದ್ರಂತೆ. ಮಕ್ಕಳೇ, ನಿಮ್ಮನ್ನ ನಾನು ಶಿಷ್ಯಂದರಾಗಿ ಕರ್ಕೊಂಡು ಬಂದದ್ದಾಯ್ತು. ಉತ್ತರ ದೇಶದಿಂದ ನಿಮಗೆ ಸ್ಥಳವಿಲ್ಲ ಜಾಗವಿಲ್ಲ ಅಂತ ಹೇಳ್ತಿದ್ದೆ. ನಿಮ್ಮೆಲ್ರಿಗೂ ಮಠಮನೆ ಮಾಡಿದ್ದೀನಿ ಕಂದ, ಬಂದ್ರಪ್ಪ ಅಂತ ಹೇಳಿ ಸ್ವಾಮಿ ಕೂಗಿದರಂತೆ ಕುಂದೂರು ಬೆಟ್ಟದ ಕಲಿಗೋಯಿ ಒಳಗಿರ್ತಕ್ಕಂತ 6 ಜನ ಶಿಶು ಮಕ್ಕಳನ್ನ. ಗುರುಗಳು ಕೂಗುವಂತ ಕೂಗನ್ನ ಲಾಲಾಯಿಸಿ ಕೇಳಿರುವಂತ 6 ಜನ ಶಿಶು ಮಕ್ಕಳೆಲ್ಲರೂ ಗುರುಗಳು ನಮ್ಮನ್ನು ಬರಮಾಡ್ತಾ ಇದ್ದಾರೆ ಹೋಗಬೇಕಂತೇಳಿ.

0: ಆವಾಗಲೀಗ
1: ಹೌದು
0: ಪರಂಜೋತಿಯವರ ಪಾದ ಚರಣಗಳಿಗೆ ಕರಿವೆತ್ತಿ ಕೈ ಮುಗಿದರಂತೆ ಶಿರವಾಗಿ ಶರಣ ಮಾಡದ್ರಂತೆ. ಆವಾಗ ಬೊಪ್ಪೇಗೌಡರು ಪುರದ ಕುರುಬೇಗೌಡರ ಒಳಗೆ ಮಲಗಿರುವಂತ ದರಗದೊಡ್ಡವರು ಪರಂಜೋತಿಯವರು, ದೊಡ್ಡಮ್ಮ ತಾಯಿ ನಿಮಗೋಸ್ಕರವಾಗಿ ನಾವು ಮಡವಾಳ ಮಾಚಪ್ಪನ ಮನೆಯನ್ನು ಮೆತ್ತಮಾಳಿಗೆ ಮಾಡಿಕೊಟ್ಟಿದ್ದೀವಿ, ನೀವು ಅಲ್ಲೋಗಿ ನೀವು ಹಿರಿಯ ಅಂತ ಹೇಳಿ ಆ ದೊಡ್ಡಮ್ಮ ತಾಯಿಯವ್ರಿಗೆ ಹೇಳಿದಾಗ ಮಡವಾಳ ಮಾಚದೇವರ ಮನೆಯೊಳಗೆ ಕುಳಿತಿರೋಳಂತೆ ಜಗನ್ಮಾತೆ ದೊಡ್ಡಮ್ಮ ತಾಯಿ. ಅನೇಕ ದಿನಗಳ ತನಕ ಒಪ್ಪಿಕೊಂಡ ಪುರ ಬೊಪ್ಪೇಗೌಡನ ಪುರ ಆಯ್ತು ಅಂತ ಹೇಳಿ ಸ್ವಾಮಿ ಸಂತೋಷ ಪಟ್ಟುಕೊಂಡು ಇರುವಾಗ ಒಂದಲ್ಲ ಒಂದು ದಿನ ಕುರುಬೇಗೌಡರ ಮನೆಯಲ್ಲಿ ಕುಳಿತಿರುವಂತಹ ದರಗೂರು ಕಂಡಾಯದ ಮೂರ್ತಿ ವೆಂಕಟೇಶ್ ಸ್ವಾಮಿಯವರು

ಬಂದವರೇ ಬಂದು ಅಣ್ಣಯ್ಯ ನಮ್ಮನ್ನ ಯಾತಕ್ಕೋಸ್ಕರವಾಗಿ ತಾವು ಬರಮಾಡಿದ್ರಿ ಅಣ್ಣಯ್ಯ ದೊಡ್ಡಮ್ಮ ಕುರುಬೇಗೌಡರ ಏನೋ ಕುಳಿತುಕೊಳ್ಳಕ್ಕೆ ಸ್ಥಳವಾಯ್ತು ನಿಲ್ಲುವುದಕ್ಕೆ ಜಾಗವಾಯ್ತು ಆದ್ರೆ ನೋಡವ್ವ ಈ ಒಪ್ಪಿಕೊಂಡ ಪುರದಲ್ಲಿ ತಾಯಿ ದೊಡ್ಡಮ್ಮ ಸೋಮ

0: ದೊಡ್ಡಮ್ಮ. ಸೋಮವಾರ ದಿನ ಶುಕ್ರವಾರ ದಿನ ಪೂಜೆ ಮಾಡತಕ್ಕಂತ ಶಿಶು ಮಕ್ಕಳು ಈ ಕುರುಬೇಗೌಡರ ಮಠ ಮನೆ ಒಳಗಿಲ್ಲ. ಪಾದಕ್ಕೆ ತಕ್ಕಂತ ದತ್ತು ಮಗನ ಪಡೆಯಬೇಕು ಅಂದ್ರಂತೆ ಧರ್ಮಗುರು ಪರಂಜೋತಿ ಹಣ್ಣೆವರನ್ನ ಆಡ್ತಕ್ಕಂತ ಮಾತನ್ನು ಕೇಳಿ, ಹಣ್ಣಯ್ಯ ನಾಲ್ಕು ಮೂಲೆ ಹೆಂಟು ದಿಕ್ಕಿನ ರಾಜ್ಯವನ್ನ 48 ಜನ ರಾಜಾದಿರಾಜರು ಚಕ್ರವರ್ತಿಗಳು ಈ ಭೂಮಿಯನ್ನು ಆಳ್ತಾ ಇದ್ದಾರೆ.
1: ನಿಜ
0: ರಾಜು ಬೊಪ್ಪೇಗೌಡನ ಪುರದ ಆಶ್ರಮಕ್ಕೆ ಶಿಶು ಮಗನ ಪಡೆಯಬೇಕು ಅಂತ ಹೇಳ್ತೀರಲ್ಲ ಅಣ್ಣಯ್ಯ.
1: ಹೌದು.

0: ಅಣ್ಣಯ್ಯ
1: ದೊಡ್ಡಮ್ಮ,
0: ಯಾವ ರಾಜನ ಮಗನ, ಯಾವ ಜಾತಿಯ ಮಗನ ನೀವು ಕರ್ಕೊಂಡು ಬಂದು ಈ ಬೊಪ್ಪೆಗೌಂಡಪುರಕ್ಕೆ ನೀವು ಶಿಷ್ಯನ ಮಾಡ್ಕೋತೀರಂದ್ರಂತೆ ದೊಡ್ಡಮ್ಮ ತಾಯಿಯವರು. ದೊಡ್ಡಮ್ಮ, ಯಾವ ರಾಜನ ಮಗನು ಈ ಬೊಪ್ಪೆಗೌಡನಪುರಕ್ಕೆ ಶಿಶು ಮಗನ ಆಗ್ಬೇಕಾದ್ರೆ ಅಷ್ಟು ಸುಲಭವಲ್ಲ.
2: ಹೌದು,
0: ಚಿಕ್ಕರಾಯನ ಪಟ್ಟಣ, ಮರಪುರಿ ಪಟ್ಟಣ, ಮಾರೇಹಳ್ಳಿ ಗ್ರಾಮದಲ್ಲಿ ಹುಟ್ಟವನೇ ನನ್ನ ಕಂದ ಲಕ್ಷ್ಮಿ ಪುತ್ರ ಧೀರುಮರಿ ಕೆಂಪಚಾರಿ. ಆ ಕೆಂಪಚಾರಿ ಮಗನ ನಾವು ಹೋಗಿ ಕರ್ಕೊಂಡು ಬರಬೇಕು. ಹಚ್ಚಾರನ ಮಗನ ಕರ್ಕೊಂಡು ಬಂದು ಶಿಷ್ಯನ ಮಾಡ್ಕೋಬೇಕು ಅಂದ್ರಂತೆ. ಹಚ್ಚಾರನ ಮಗನ ಶಿಷ್ಯನಾಗಿ ನಾವು ಮಾಡ್ಕೊಳ್ಬೇಕು ಅಂತ ಹೇಳಿ ಧರ್ಮಗುರು ಕಂಡಾಯ ಮೂರ್ತಿ ಅವ್ರು ಹೇಳಿದಾಗ, ಅಣ್ಣಯ್ಯ ಎತ್ತಂತ ತಾಯಿನ ಹೋಗಿ ಮಕ್ಕಳು ಕೇಳಿದ್ರೆ ಯಾರಾದ್ರೂ ಮಕ್ಕಳು ಕೊಡ್ತಾರ?
2: ಇಲ್ಲ.
0: ಬಿತ್ತದವರ ಹೋಗಿ ಬೆಳೆ ಬಿಡಿ ಅಂದ್ರೆ ಯಾರಾದ್ರೂ ಬೆಳೆ ಬಿಡ್ತಾರ?
2: ಯಾರು ಬಿಡಲ್ಲ.
0: ಎತ್ತಂತ ತಾಯಿ ಯಾರು ಮಕ್ಕಳು ಕೊಡಲ್ಲ.
2: ಹೌದು,
0: ಬಿತ್ತದವರು ಯಾರು ಬೆಳೆ ಬಿಡಲ್ಲ.
2: ನಿಜ.
0: ಕಟ್ಟಿರುವಂತ ಪುಣ್ಯವಂತರು ಯಾರಾದ್ರೂ ಮನೆ ಕೊಡು ಅಂದ್ರೆ ಯಾರು ಮನೇನು ಕೊಡಲ್ಲ.
2: ಸತ್ಯ.
0: ನೀವು ಹೋಗಿ ಆಚಾರಿ ಹೊಟ್ಟೆ ಒಳಗೆ ಹುಟ್ಟಿರ್ತಕ್ಕಂತ ಮುದ್ದೋಜಿ ಹೊಟ್ಟೆ ಒಳಗೆ ಹುಟ್ಟಿರ್ತಕ್ಕಂಥ ಕೆಂಪಚಾರಿ ಮಗನ ದಾನವಾಗಿ ಪಡ್ಕೊಳ್ ಬರಬೇಕು ಅಂತ ಹೇಳ್ತಿರಲ್ಲ ಅಣ್ಣಯ್ಯ, ನಿಜವಾಗ್ಲೂ ಆ ತಾಯಿ ಮಗನ ಕೊಡ್ತಾಳೆ ಅಣ್ಣಯ್ಯ
2: ಇಲ್ಲ
0: ಎಂಬುದಾಗಿ ದೊಡ್ಡಮ್ಮ ತಾಯಿಯವರು ದರ ದೊಡ್ಡವ್ರಿಗೆ ಹೇಳಿದಾಗ, ದೊಡ್ಡಮ್ಮ ಯಾರ ಮಗನ್ನ ಯಾರು ಕೊಡಕ್ಕಿಲ್ಲ ಅಂತೇಳಿ. ಹಾ ಮುದ್ದೋಜಿ.
2: ಹೌದು.
0: ಅವನು ಹಿಂದೆ ಕಲ್ಯಾಣ ಪಟ್ಟಣದ ಕಡೆಯ ಬಾಗಿಲಲ್ಲಿ ಚಿತ್ರ ಕೆಲಸ ಮಾಡ್ತಿರ್ತಕ್ಕಂತ ಹಾದಿ ಬ್ರಹ್ಮಯ್ಯನಾಗಿದ್ದ.
2: ಹೌದು.
0: ನಾವು ಕಲ್ಯಾಣ ಪಟ್ಟಣದ ಬಸವಣ್ಣವ್ರ ಸತ್ಯ ನೋಡಬೇಕು ಎಂಬುದಾಗಿ ನಾವು ಹಿಂದೆ ಕಲ್ಯಾಣ ಪಟ್ಟಣಕ್ಕೆ ಹೋಗಿದ್ದಾಗ, ಆದಿ ಬ್ರಹ್ಮಯ್ಯ ಬುದ್ಧಿ ನನಗೊಂದು ಮುಕ್ತಿಯನ್ನ ದಯಪಾಲಿಸ್ಕೊಟ್ಬಿಟ್ಟು ಹೋಗಿ ಅಂತ ಹೇಳಿ ನನ್ನ ಪಾದ ಇಡ್ಕೊಂಡ. ನೋಡೋ ಹಾದಿ ಬ್ರಹ್ಮಯ್ಯ, ನಿನ್ ಮುಕ್ತಿ ದೊರಕಬೇಕಾದ್ರೆ ನಾವು ಎಷ್ಟು ಕಷ್ಟಪಟ್ಟಿದೀವೋ ಆ ಕಷ್ಟ ನಾಳೆ ಮುಂದೆ ಪಡ್ತೀನಿ ಅಂದ್ರೆ ಮಾತ್ರ ನಿನ್ ಮುಂದೆ ನಿನಗೆ ಮುಕ್ತಿ ದೊರಕುತ್ತೆ ಕಾಣು ಅಂತ ನಾ ಹೇಳಿದೆ.
2: ಶಿವಶಿವ
0: ಬುದ್ಧಿ, ಆ ಕಷ್ಟನ ಎಲ್ಲಿ ಪಡಬೇಕು ಹೇಳಿ ಬುದ್ಧಿ. ಕಷ್ಟ ಪಡ್ತೀನಿ, ಕಷ್ಟಪಟ್ಟಷ್ಟು ಮುಂದೆ ಸುಖ ಉಂಟು.
2: ಹೌದು.
0: ಹೌದೇನಪ್ಪ ಹಾದಿ ಬ್ರಹ್ಮಯ್ಯ. ಹಾಗಾದ್ಮೇಲೆ ನೋಡೋ ನಿಡಗಟ್ಟದಲ್ಲಿರುವಂತ ಹಣ್ಣೋಜಿಯ ಮಗ ಬಾಚಿ ಬಸವಚಾರಿ ಹಿಡಿತಿ ಮುದ್ದೋಜಿ ಹೊಟ್ಟೆ ಒಳಗೆ ಆರು ಜನ ಗಂಡು ಮಕ್ಕಳು ಹುಟ್ಟಿ.
2: ಹೌದು.
0: ಪಾಪ ತುಂಬಾ ಬಡತನದಲ್ಲಿ ನೋಯ್ತಾ ಇದ್ದಾರೆ.
2: ನಿಜ.
0: ಅವಳು ಕುಂತಾಗ ನಿಂತಾಗಲೂ ಶಿವ ಅಂತ ಶಿವನ ಜ್ಞಾನ ಮಾಡ್ತಾ ಇದ್ದಾಳೆ.
2: ಹೌದಪ್ಪ.
0: ಅವಳ ಮುತ್ತೈದೆ ಕಣ್ಣೀರು ನನ್ನ ಪಾದಕ್ಕೆ ಪ್ರಿಯವಾಯಿತು ಕಂದ.
2: ಶಿವ ಶಿವ
0: ನೀನು ಅವಳ ಹೊಟ್ಟೆ ಒಳಗೋಗಿ ಏಳನೇ ಮಗನಾಗಿ ನೀನು ಜನಿಸು. ನೀವು ಹುಟ್ಟಿದ ಮೇಲೆ ನಿಡಗಟ್ಟವನ್ನ ಬಿಟ್ಟುಬಿಟ್ಟು ನಿನ್ನ ಪಡೆದಂತ ತಂದೆ ತಾಯಿಗಳು ಕೆಟ್ಟು ಪಟ್ಟಣ ಸೇರ್ಕೊಳ್ಬೇಕು ಅಂತ ಹೇಳಿ ನಿಡಗಟ್ಟ ಬಿಟ್ಟು ಮಾರಾಪುರಿ ಪಟ್ಟಣ ಮಾರಳ್ಳಿ ಬಂದು ಸೇರೋಕ್ಲಾ ಸೇರ್ಕೊಳ್ತಾರೆ.
2: ಹೌದು.
0: ಅವರು ಮಾರಳ್ಳಿ ಬಂದು ಸೇರ್ಕೊಂಡ ಮೇಲೆ ನೀ ತುಂಬ ಶುಕ್ರವಾರ ದಿನ ಸುಪುತ್ರ ಯಾವಾಗ ನಿನ್ನ ತಾಯಿ ಹೊಟ್ಟೆಯಿಂದ ಹುಟ್ಟುಬಿಟ್ಟಿಯೋ ಆವಾಗ ನಿನ್ನ ತಾಯಿ ಆದಂತ ನಿನ್ನ ಪಡೆದಂತ ಮುದ್ದೋಜಿಗೆ ಮಣ್ಣಿನ ಹರಿವಿ ಒಂದಾಯ್ತದೆ, ಬಿದಿರು ಮರ ಬಂಗಾರವಾಯ್ತದೆ. ಆವಾಗ ಮಾರಾಪುರಿಯ ಪಟ್ಟಣ ಮಾರಳ್ಳಿ ಗ್ರಾಮದಲ್ಲಿ ಚಿನ್ನ ಬೆರಳಿ ಮುತ್ತು ರತ್ನದಲ್ಲಿ ಐಶ್ವರ್ಯವಂತನ ಮಗನಾಗಿ ನೀ ಬಾಳಾಟ ಬಾಳ್ತಾ ಇರ್ತೀಯ.
2: ಹೌದಪ್ಪ.
0: ನೋಡಪ್ಪ ಆದಿ ಬ್ರಹ್ಮಯ್ಯ, ನಾವು ನೆಲೆಗೊಂಡುವಂತ ಸ್ಥಳ ಹೌದು ಗೊತ್ತೇನೋ?

0: ಪ್ರದೇಶದಿಂದ ದಕ್ಷಿಣಮುಖವಾಗಿ ದಯಮಾಡಿ ಹಾಲ್ಮತ್ತದವನಟ್ಟಿ ಕುರುಬೇಗೌಡರ ಮನೆ ಅಂತಕ್ಕಂಥ ಮನೆಯನ್ನು ನಾವು ದತ್ತುವಾಗಿ ದಾನವಾಗಿ ಪಡ್ಕೊಳ್ತೀವಿ.
1: ಹೌದು,
0: ಅಲ್ಲಿ ಬಂದು ಆ ಬೊಪ್ಪೇಗೌಡಪುರದ ಆಶ್ರಮದಲ್ಲಿ ನಾವು ನಿಲ್ಲಿಸಿಕೊಂಡ ಮೇಲೆ ನೀವು ಹುಟ್ಟದಂತ 7ನೇ ವರ್ಷಕ್ಕೆ ನಾನು ನಿನ್ನ ಮಾರಾಪುರಿ ಪಟ್ಟಣ ಮಾರಳ್ಳಿ ಗ್ರಾಮದ ಕುಲುಮ ಕಚೇರಿಗೆ ಬಂದು,
1: ಹೌದು
0: ನೀನು ಐಶ್ವರ್ಯವತ್ ನಾಗ ನೀ ಬಾಳಾಟ ಬಾಳ್ತಾ ಇರ್ತೀಯ, ನೀನು ಕೆಂಪಚಾರಿ ಅಂತಕ್ಕಂಥ ಮಗನ ನಾವು ತಗೊಂಡೋಗಿ ಒಪ್ಪಿಕೊಂಡ ಪುರದಲ್ಲಿ ನಾನು ನಿನ್ನ ತಂದೆ ತಾಯಿಗಳು ಕರೆದಿರುವಂತ ಕೆಂಪಚಾರಿ ಎನ್ನ ಹೆಸರನ್ನ ನನ್ನ ಬೊಪ್ಪೇಗೌಡಪುರದಲ್ಲಿ ಹಳಸಿಸ್ಬಿಟ್ಟು ಹದಿನಿಗೆ ಬದಲು ಹೆಸರು ಸಿದ್ದಪ್ಪಾಜಿ ಅಂತ ನಾಮಕರಣ ಮಾಡ್ತೀವಿ. ಉತ್ತರ ದೇಶದಲ್ಲಿ ನನಗೆ ಕೊಟ್ಟವರೆಲ್ಲ ಉತ್ತರ ಸಿದ್ಧವನ್ನ ಅಕ್ಷರವ ಶುದ್ಧ ಮಾಡಿ,
1: ಹೌದು
0: ಅದೇ ಸಿದ್ಧ ಅನ್ನ ಅಕ್ಷರವ ಶುದ್ಧ ಮಾಡಿ ನಿನ್ ಸಿದ್ದಪ್ಪಾಜಿ ಮಾಡಿ ಜಗತ್ತಿಗೆ ನಿನ್ನ ದೇವ್ರು ಮಾಡ್ತೀನಿ ಅಂತ ಹೇಳಿ ನಾನು ಹಿಂದೆ ಕಲ್ಯಾಣ ಪಟ್ಟಣದಲ್ಲೇ ಹಾದಿ ಬ್ರಹ್ಮನಿಗೆ ನಾನು ವಾಗ್ದಾನ ಕೊಟ್ಟು ಬಂದಿದ್ದೆ ತಾಯಿ. ಅದೇ ಪ್ರಕಾರವಾಗಿ ಇವಾಗ ಆ ಆಚಾರ್ಯ ಮಗನ ಕೆಂಪಚಾರಿ ಉದ್ದೋಜಿ ಹೊಟ್ಟೆ ಒಳಗೆ ಹುಟ್ಟಿ ಅವನು ಬಹಳ ಐಶ್ವರ್ಯವಂತ ಮಗನ ಬಾಳಾಟ ಬಾಳ್ತಾ ಇದ್ದಾನೆ. ಹಿಂದೆ ಕಲ್ಯಾಣ ಪಟ್ಟಣದಲ್ಲಿ ಹೇಳಿ ಬಂದಿರತಕ್ಕಂತ ಮಾತ ಅವನು ಇನ್ನೂ ಜ್ಞಾಪಕದಲ್ಲಿದ್ದನೋ ಅಥವಾ ಮರೆತು ಬಿಟ್ಟಿದ್ದನೋ, ಆ ಕೆಂಪಚಾರಿ ಸತ್ಯ ಸ್ವಲ್ಪ ನಾ ಪರೀಕ್ಷೆ ಮಾಡಬೇಕು ಅಂತೇಳಿ ಧರ್ಮಗುರು ಕಂಡಾಯದ ಮೂರ್ತಿ ತುಂಬಿದ ಸೋಮವಾರ ಮಹಾಪುಣ್ಯ ದಿನ

ಬೊಬ್ಬೇಗೌಡನ ಪುರದ ಕುರುಬೇಗೌಡರಟ್ಟಿ ಬಂದ್ ನಿಂತ್ಕೊಂಡಾಗ ಅವಾಗ ದೊಡ್ಡಪ್ಪ ತಾಯಿಯವರು ಹಣ್ಣೇನೂರ ಪಾದಕ್ಕೆ ಬಂದು ಬಗ್ಗಿ ಶರಣ ಮಾಡಿದ್ರಂತೆ. ಅಣ್ಣಯ್ಯ, ಆಚಾರಿ ಮಗನ ಕರ್ಕೊಂಡು ಬರ್ತೀವಿ ಅಂತ ಹೋಗ್ತಾ ಇದ್ದೀರಲ್ಲ, ಎಷ್ಟು ದಿನ ಕರ್ಕೊಂಡು ಬರ್ತೀರ ಮಗನ್ನ? ದೊಡ್ಡಮ್ಮ ತಾಯಿ, ಈ ಸೋಮವಾರ ದಿನ ನಾವು ದಯಮಾಡಿ ಮುಂದಿನ ಸೋಮವಾರದೊತ್ತಿಗೆ ಮಗನ ಕರ್ಕೊಂಡು ನಾವು ಬೊಪ್ಪೇಗೌಡಪುರ ಬಂದ್ಬಿಡ್ತೀವಿ. ನಾವು ಬರುವ ತನಕ ಈ ಕುರುಬೇಗೌಡರ ಮನೆಯನ್ನ ತಾರಿಸಿ ಗುಡಿಸಿ ಚಿಕ್ಕಿರಂಗ ಆಲಿವನ್ನ ಬಿಟ್ಟು ಬಾಗಿಲಿಗೆಲ್ಲ ಮಾವಿನ ಸೊಪ್ಪನ ತೋರಣ ಕಟ್ಟಿಸ್ಬಿಡಿ ದೊಡ್ಡಮ್ಮ. ಆಗ್ಬಹುದು ಅಂತೇಳಿ ದೊಡ್ಡಮ್ಮ ತಾಯಿ ಒಪ್ಪಿಕೊಂಡಾಗ ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ

ಸ್ವಾಮಿ, ಎಲೆ ಕುಂದೂರು ಬೆಟ್ಟದ ಮೇಲೆ ಬಾರಿಯ ಬಂಡೆ ಮೇಲೆ ಹುಲಿ ಚರ್ಮವನ್ನ ಆಸಿ ವಿಭೂತಿಗಟ್ಟಿಯನ್ನು ಹರಡಿಕೊಂಡು 6-3-9 ಜೋರ್ ನಿದ್ರೆ ಮಾಡಿದ್ರಂತೆ ಸ್ವಾಮಿ. ಜೋನು ನಿದ್ರೆ ಮಾಡಿಕೊಂಡು ಬಲಮೊಗಲಾಗಿ ಎದ್ದು ಕುಂತ್ಕೊಂಡ್ರಂತೆ. ತುಂಬುದು ಸೋಮವಾರ ಮಹಾಪುಣ್ಯ ದಿನ. ಅವತ್ತು ಶರಣೆ ಮುದ್ವಾಜಿ ಪುಣ್ಯವಂತನ ಹೆಂಡತಿ ಐಶ್ವರ್ಯವಂತನ ಹೆಂಡತಿ ಅವಳು ಹಿಂದೆ ಬಡತನ ಇದ್ದಾಗ ನಿಡುಗಟ್ಟದಲ್ಲಿ ತಿನ್ನ ಇಟ್ಟು ಬೆಲ್ಲ ಆಗಿತ್ತಂತೆ, ಕುಡಿಯಂಬಲಿ ಪಾಯಸವಾಗಿತ್ತಂತೆ, ಹುಟ್ಟುಕೊಳ್ಳುವಂತ ಬಟ್ಟೆ ಬಹಳ ಪ್ರಧಾನವಾಗಿತ್ತಂತೆ. ಅಂತ ಬಡತನದಲ್ಲಿದ್ದಾಗ ಕುಂತಾಗ ನಿಂತಾಗ ಶಿವ ಪರಮಾತ್ಮ ನನಗಿಂತ ಕಷ್ಟ ಕೊಟ್ಟಿಲ್ಲಪ್ಪ ಅಂತ ಹೇಳಿ

ಮಾಡ್ತಿದ್ದಂತ ಮುದ್ದೋಜಿ. ಸಿರಿ ಸಂಪತ್ ಐಶ್ವರ್ಯ ಬಂದ ಮೇಲೆ ಅವಳು ಐಶ್ವರ್ಯವಂತ ಬಾಳ ಆಟವನ್ನು ಬಾಳ ಆಡ್ತಾ ಇದ್ದಾಳೆ. ಅವಳ ಸತ್ಯನ ನಾನು ಪರೀಕ್ಷೆ ಮಾಡಬೇಕು ಅಂತೇಳಿ ಕಂಡಾಯದ ಮೂರ್ತಿ.

ಮುದ್ದೋಜಿ, ದಾನ ಅಂದ್ರೆ ಜ್ಞಾನವಿಲ್ವಂತೆ, ಭಿಕ್ಷಾಂದ್ರೆ ಲೆಕ್ವೇ ಇಲ್ವಂತೆ, ಅವಳ ಪಾದ ತೊಳೆಯುವ ಕಲ್ಲು ಪಚ್ಚೆ ಕಲ್ಲು ಬಡಿಸಿರವಳಂತೆ, ಮನೆಯ ಬಾಗಿಲ ಮುಂದೆ ಪಾದ ತೊಳೆಯುವ ಕಲ್ಲು ಪಚ್ಚೆ ಕಲ್ಲಿನ ಮೇಲೆ ಮೂರ್ತಿ ಮಾಡಿ ನಿಂತಿರುವ ಧರ್ಮಗುರು ಕಂಡಾಯ್ದು ಮೂರ್ತಿ. ಮುದ್ದೋಜಿ, ಹಿಂದೆ ಬಡತನ ಇದ್ದಾಗ ಕುಂತಾಗ ಮಲಗುವಾಗಲೂ ಶಿವ ಅಂತ ಶಿವನ ಶೋತ್ರ ಮಾಡ್ತಿದ್ದೆ. ಸಿರಿ ಸಂಪತ್ ಐಶ್ವರ್ಯ ಎಲ್ಲ ಯಾವಾಗ ಬಂದ್ಬಿಡುತ್ತೋ ನಿನಗೆ ಆ ಜ್ಞಾನವೇ ನಿನಗಿಲ್ಲವಲ್ಲ ಮುದ್ದೋಜಿ. ಹಿಂದಲು ಬಾಳ ಆಟವನ್ನ ನಾ ಮರ್ತು ಬಿಟ್ಟಿದ್ದೀಯ. ಸಿರಿ ಸಂಪತ್ತು ನನಗೆ ಇದೇ ರೀತಿ ಇದೆ ಅಂತ ಬಹಳ ಸಂತೋಷ ಪಡ್ತಾ ಇದೀಯ. ಆಗಬಹುದು, ಪುಣ್ಯಮಂತ್ರಿಯವರು ಭಿಕ್ಷಾ ಮಾಡ್ತಕ್ಕಂತವ್ರು ನಾವು. ನಾವು ಮತ್ತೊಂದು ಸಾರಿ ಭಿಕ್ಷಾ ಕೇಳಿದ್ರೆ ಏನು ನಮಗೆ ಅವಮಾನವೇನಲ್ಲ ಅಂತೇಳಿ ಪರಂಜ್ಯೋತಿ ಕಂಡಾಯದ ಮೂರ್ತಿ

0: ಶರಣೆ ಆದ ಮುದ್ದಾಜಿ.
1: ಹೌದು,
0: ದಾನ ಧರ್ಮ ಭಿಕ್ಷವನ್ನು ತಂದಿದ್ದಾಳೆ ಬೆತ್ತದ ಮೊರದಲ್ಲಿ ತುಂಬಿಕೊಂಡು. ಕಡೆಯ ಬಾಗಿಲಿಗೆ ಬಂದು ನೋಡ್ತಾ ಇದ್ದಾಳೆ, ಸ್ವಾಮಿ ಅವ್ರು ನಿಂತಿರೋವರಂತೆ. ಕಾವಿ ಕಾಮಂಡಲವನ್ನು ದರ್ಶಿಸಿಕೊಂಡು ಬಂದಿರುವಂತ ಸ್ವಾಮಿಗಳು ಇವರು ಯಾರಾಗಿರ್ಬಹುದು?
2: ಶಿವ ಶಿವ
0: ಭಿಕ್ಷವನ್ನು ಕೇಳ್ತಾ ಇದ್ದಾರೆ ಅಂತೇಳಿ ಯಾವಾಗ ಮುತ್ತೈದೆ ಆಗಿರುವ ಹಾಚಾರರ ಹೆಂಡತಿ ಮುದ್ದೋಜಿ. ಜಾತಿಯೊಳಗೆ ಹಾಚಾರರು, ನೀತಿಯೊಳಗೆ ಲಿಂಗಾಯತ್ರಿ ಹೋಜಿಗಳು. ಹಾ ಮುದ್ದೋಜಿ ಬಂದು, ಸ್ವಾಮಿ ಇದೋ ನನ್ನ ಮನೆಯ ಕೋರಣ್ಯವನ್ನ ನೀವು ಸ್ವೀಕರಿಸಿ ಸ್ವಾಮಿ ಎಂಬುದಾಗಿ ಮುದ್ದೋಜಿ ಹೇಳಿದಾಗ ಸ್ವಾಮಿಗಳು, ಅಮ್ಮ

0: ರತ್ನ ಯಾರಿಗೆ ಬೇಕು? ಚಿನ್ನಕ್ಕೆ ಬಂದವನಲ್ಲ ನಾನು, ಬೆರಳಿಗೆ ಬಂದವನಲ್ಲ ನಾನು. ಬುದ್ಧಿ ಅಕ್ಕಿ ಬೇಳೆ ಚಿನ್ನ ಬೆರಳಿ ಯಾವುದು ಬೇಕಾಗಿ ಹೋದ್ಮೇಲೆ ಮತ್ತೆಕೋಸ್ಕರವಾಗಿ ನನ್ನ ಮಾರಳಿ ಮನೆಯ ಬಾಗಿಲ ಮುಂದೆ ನಿಂತುಕೊಂಡು ಭಿಕ್ಷಾ ಕೇಳ್ತೀನಿ ಸ್ವಾಮಿ. ಅಮ್ಮ ತಾಯಿ ಮುದ್ದೋಜಿ, ಮುತ್ತು ಮುತ್ತು ಎಲ್ಲ ಒಳ್ಳೆ ಮುತ್ತು ನಿನ್ನ ಮನೆ ಒಳಗೊಂದಿದೆ. ಬುದ್ಧಿ ಮುತ್ತು ಮುತ್ತು ಎಲ್ಲ ಒಳ್ಳೆ ಮುತ್ತು ನನ್ನ ಮನೆ ಒಳಗಿರುವುದು. ಹೌದಮ್ಮ ತಾಯಿ. ಅದ್ಯಾವುದು ಬುದ್ಧಿ? ಮಾತನಾಡುವ ಮುತ್ತು, ಮಾತನಾಡ್ತಕ್ಕಂತ ಮುತ್ತು ಒಂದು ನಿನ್ನ ಮನೆ ಒಳಗುಂಟು. ಆ ಮಾತನಾಡ್ತಕ್ಕಂತ ಮುತ್ತ ನಮಗ್ ದಾನವಾಗಿ ಕೊಡ್ತೀವ ತಾಯಿ ಮುದ್ದೋಜಿ. ಸ್ವಾಮಿ ನನ್ನ ಮನೆ ಒಳಗೆ ಇಷ್ಟ ಐಶ್ವರ್ಯ ಬಾಗಿ ತುಂಬಿಕೊಂಡು ಬಾಳ್ತಾ ಬಾಳ್ತಾ ಇದ್ದೀನಿ ನನ್ನ ಮಾರಾಪುರಿಯ ಪಟ್ಟಣ ಮಹಾರಳ್ಳಿ ಒಳಗೆ. ಒಂದಲ್ಲ ಎರಡಲ್ವಲ್ಲ ಬುದ್ಧಿ ನೋಡಿ, ನನ್ನ ಮನೆ ಒಳಗೆ ತುಂಬಿರ್ತಕ್ಕಂಥ ಸಿರಿ ಸಂಪತ್ತು 77 ಗುಳಿ ರಾಗಿ, 66 ಗುಳಿ ಜೋಳ, 7 ಉಂಡಿ ದನಗಳು, 7 ಉಂಡಿ ಹೆಮ್ಮೆಗಳು, 33 ಮಂದಿ ಮೊಮ್ಮಕ್ಕಳು, 7 ಜನ ಗಂಡು ಮಕ್ಕಳು, 6 ಮಂದಿ ಸೊಸೆಯರು. ಅಷ್ಟಲ್ಲದೆ ನಾನು ಕಟ್ಸಿರುವಂತ ಮನೆ ಹವಳದ ಲರುಗು ಆಡಿ ಮುತ್ತಿನಲ್ಲಿ ಮುಂಬಾಗಿಲು ಕನ್ನಡಿ ಒಳಗೆ ಕದಾ ಚಿನ್ನ ಬೆರಳಿಗಳ ಉಲ್ಟು ಮಾಡಿ ಬೀಸಿ ಅಪರಂಜಿ ಒಳಗೆ ಹಂಗರಿಗೆ ಬಿಗಿಸಿ ಕಂಚಿನಲ್ಲಿ ಕುಮಾರ ಚಿತ್ರದಲ್ಲಿ ತೊಟ್ಟಿ ಸರಳ ಬೆರಳಿಯ ಮಂಚ ಮುತ್ತಿನ ಗಿಂಡಿ ಒಳಗೆ ನೀರು ಕುಡಿತಾ ಇದ್ದೀವಿ ಈ ಮಾರಾಪುರಿಯ ಪಟ್ಟಣ ಮಾರಹಳ್ಳಿ ಒಳಗೆ. ಇಷ್ಟ ಐಶ್ವರ್ಯ ಭಾಗ್ಯವೇ ನನ್ನ ಮನೆ ಒಳಗೆ ತುಂಬಿ ತುಳುಕಾಡ್ತಿರುವಾಗ ಮಾತನಾಡ್ತಕ್ಕಂತ ಮುತ್ತು ಅಂತ ಹೇಳ್ತಿರಲ್ಲ ಬುದ್ಧಿ. ಹಾ ಮಾತನಾಡ್ತಕ್ಕಂತ ಮುತ್ತು ಅನ್ನೋದು ಅದ್ಯಾವುದು ಸ್ವಲ್ಪ ಈ ವರ್ಷ ಹೇಳ್ಕೊಡಿ ಬುದ್ಧಿ. ಮುದ್ದೋಜಿ ಮಾತನಾಡ್ತಕ್ಕಂತ ಮುತ್ತು ಯಾವುದು ಅಂತ ಹೇಳಿದ್ಯಾದ್ರೆ ನೀ ನಿಜವಾಗ್ಲೂ ಕೊಡ್ತೀಯವ? ಓಹೋ ಬುದ್ಧಿ ನಿಜ ಅನ್ನೋದೇನು ಬಂತು ಬುದ್ಧಿ? ನನ್ನ ಆಣೆ ಕೊಡ್ತೀನಿ, ನಿಮ್ಮ ಆಣೆ ಕೊಡ್ತೀನಿ, ನಿಮ್ಮ ಪಾದದಾಣು ಕೊಡ್ತೀನಿ ಬುದ್ಧಿ ಅಂತ ಅಂದ್ಲಂತೆ ಮುದ್ದೋಜಿ. ಅವಾಗ ಅಮ್ಮ ಅಮ್ಮ ಹಾಗಾದ್ಮೇಲೆ ಸತ್ಯವಾಗ್ಲೂ ಕೊಡ್ತೀನಿ ಅಂತ ಒಪ್ಕೊಂಡ ಮೇಲೆ ಹೇಳ್ತೀನಿ ಕೇಳವ್ವ. ಹಿಂದೆ ನೀನು ನಿಡಗಟ್ಟದಲ್ಲಿದ್ದಾಗ
1: ಹೌದು
0: ನಿನ್ನ ಹೊಟ್ಟೆ ಒಳಗೆ 6 ಜನ ಗಂಡು ಮಕ್ಕಳು ಹುಟ್ಟಿ ತಿನ್ನ ಇಟ್ಟು ಬೆಲ್ಲವಾಗಿ ಕುಡಿ ಅಂಬಳಿ ಪಾಯಸವಾಗಿರ್ಲಿಲ್ವ ತಾಯಿ? ನಿನಗೆ ಬಾಳ ಬಡತನ ಇರ್ಲಿಲ್ವಮ್ಮ? ಸ್ವಾಮಿಗಳು ಯಾವಾಗ ನಿಡಗಟ್ಟದಲ್ಲಿದ್ದಂತ ಬಾಳ ಆಟವನ್ನ ಮತ್ತೆ ತಿರುಗಿ ಹೇಳಿದರು. ಆ ಸ್ವಾಮಿಗಳು ಆಡ್ತಕ್ಕಂತ ಮಾತನ್ನ ಕೇಳಿ ಮುದ್ದೋಜಿ ಕಣ್ಣಲ್ಲಿ ಕಣ್ಣೀರ್ ಬಂತಂತೆ. ಸ್ವಾಮಿ ನಾನಿದ್ದ ಬಂದಂತ ಬಾಳ ಆಟವನ್ನ ನೀವು ಕಣ್ಣಿಂದ ನೋಡಿದ್ದೀರ ಬುದ್ಧಿ. ಅಲ್ಲಿ ತನಕ ಹಿಂದೆ ಬಂದಂತ ಬಡತನದ ಬಾಳಾಟಗಳು ಗೊತ್ತೇ ಇರ್ಲಿಲ್ವಂತೆ. ಸ್ವಾಮಿಗಳು ಯಾವಾಗ ಹೇಳಿದ್ರು ಆ ಮಾತನ್ನ ಕೇಳಿ ಮುದ್ದೋಜಿಗೆ ಹೇಳಿದ ಉಭಯ ಸಂಕಟ ಬುದ್ಧಿ. ನಾನಿಂದೆ ಬಂದಂತ ಬಡತನ ಅಂತ ಕಣ್ಣಿಂದ ನೋಡಿದ್ದೀರ ಬುದ್ಧಿ. ನಾನಿಂದೆ ಬಂದಂತ ಬಡತನ ವಿಚಾರವನ್ನ ತಿಳಿಸಿ ಹೇಳಿದಂತ ಮಾಗುರು ಸದ್ಗುರು ಪರಂಜ್ಯೋತಿ ನನ್ನ ಮನೆ ಒಳಗೆ ಮಾತನಾಡ್ತಕ್ಕಂತ ಮುತ್ತು ಯಾವ್ದ್ರಲ್ಲೇ ಇದ್ರು ಸರಿಯೇ, ನಿಮ್ಮ ಕಣ್ಣಾಣಿಗೂ ನನ್ನ ಕಣ್ಣಾಣಿಗೂ ನಿಮ್ಮ ಪಾದದಾಣಿಗೂ ಕೊಡ್ತೀನಿ ಬುದ್ಧಿ. ಹೇಳಿ ಬುದ್ಧಿ ಅದ್ಯಾವುದು ಮಾತನಾಡುವ ಮುತ್ತು ಯಾವುದು ಹೇಳಿ ಬುದ್ಧಿ. ಮುದ್ದೋಜಿ ಯಾವುದು ಅಂತ ಕೇಳ್ತೀಯವ? ಹೇಳ್ತೀನಿ ಕೇಳವ ತಾಯಿ. ನಿನ್ನ

0: ಏನೆಂದೆ ಯಾ ಪರದೆಯ ಚಿತ್ರಿಕ? ಭಿಕ್ಷಕ್ಕೆ ಬಂದವನು ಬಿಸಿಟ್ಟೆ ಕೇಳದಾಗೆ, ತಿರುಕ ಮಾಡಕ್ ಬಂದವನು ಹಿರಿಯಂತಿ ಕೇಳದಾಗೆ.
1: ಹೌದು,
0: ನನ್ನ ಲಕ್ಷ್ಮಿ ಪುತ್ರ ದೀರ್ಮರಿ ಕೆಂಪಚಾರಿಯ ಬಾಯಿ ಬಿಟ್ಟು ಕೇಳುತ್ತೀನಿಯ. ಅಯ್ಯೋ, ನಿನ್ನ ನಾಲ್ಗೆ ಸೇದೋಗ ಪರದೇಶಿ, ನನ್ನ ಮಾರಳಿ ಬಿಟ್ಟು ಕರಡದು ಹೊರಟೋಗ ಪರದೇಶಿ. ಮುದ್ದಮ್ಮ ಮುದ್ದೋಜಿ, ನಾನು ಆಡ್ತಕ್ಕಂತ ಮಾತು ಸ್ವಲ್ಪ ಲಾಲಿಸಿ ಕೇಳುವ. ನಿನ್ನ ಮಗ ಕೆಂಪಚಾರಿ ನನಗೆ ದಾನವಾಗಿ ಕೊಟ್ಟುಬಿಟ್ರೆ ನಿನಗೆ ಹೀಗಿರುವ ಭಾಗ್ಯವಲ್ಲ, ಇನ್ನೂ ಇದ್ರ ಎರಡರಷ್ಟು ಭಾಗ್ಯ ನಿನ್ನ ಮಾರಾಪುರಿ ಪಟ್ಟಣಕ್ಕೆ ನಾ ಕೊಡ್ತೀನಿ ಮುದ್ದೋಜಿ. ಏನಂದೆ ಎತ್ತಿರಕ, ಮನ ಮನೆ ಮುದ್ದೆ, ಕೇರಿ ಮನೆ ನಿದ್ದೆ, ಬೀದ್ ಬೀದಿ ತಿರಿಕೊಂಡು ಭಿಕ್ಷ ಮಾಡತಕ್ಕಂತ ಪರದೇಶಿ ತಿರುಕ, ನನಗೆ ಇನ್ನೂ ಐಶ್ವರ್ಯ ಕೊಡ್ತೀಯ? ನೀನೇನು ಕೊಡಬಲ್ಲೆ? ನಿನ್ನಂತ ಪರದೇಶಿ ತಿರುಕಿನ ಹತ್ರ ನಾನೇನ್ ತಗೊಳ್ಬಲ್ಲೆ?
1: ಹೌದು,
0: ನನ್ನ ಮನೆ ಒಳಗೆ ತುಂಬಿ ತುಳುಕಾಡುವ ಈ ಭಾಗ್ಯವೇ ಸಾಕು ಕಾಣೋ ಪರದೇಶಿ. ನನ್ನ ಮನೆಯ ಬಿಟ್ಟು ಮೊದಲು ಮರ್ಯಾದಿಂದ ಕಡದೊರಟೋಗುತ್ತಿರುಕ. ಮುದ್ದೋಜಿ, ನನ್ನ ಮಾತು ಸ್ವಲ್ಪ ಲಾಲಿಸಿ ಕೇಳುವ. ನಿನ್ನ ಮಗನಾಗಿರುವ ಏಳನೇ ಮಗನಾದ ಎಳೆ ಕೆಂಪಚಾರಿ ಮಗನ ನಮಗೆ ದಾನವಾಗಿ ಕೊಟ್ಟುಬಿಟ್ರೆ ನಿನ್ನ ಮಗನ ಕರ್ಕೊಂಡೋಗಿ ನಾವೇನು ಕಾಡಂತರ ಮಾಡ್ತಾರೆ ಅಂತ ತಿಳಿಬೇಡ ತಾಯಿ. ಇನ್ನೇನು ಮಾಡ್ತೀವ ಪರದೇಶಿ? ಅಮ್ಮ, ನಿನ್ನ ಮಗನಾಗಿರ್ತಕ್ಕಂಥ ಕೆಂಪಚಾರಿ ಮಗನ ನಮಗೆ ದಾನವಾಗಿ ಕೊಟ್ಟದ್ದೇ ಆದ್ರೆ ನೋಡವ್ವ, ನಿನ್ನ ಮಗನ ನಾಳೆ ತಗೊಂಡೋಗಿ ನಾವು ದೇವ್ರು ಮಾಡ್ತೀವಿ.

0: ಮುದ್ದೋಜಿ, ನಿನ್ನ ಮಗನಾಗಿರುವಂತಹ ಕೆಂಪಚಾರಿಮನ ನಮಗೆ ದಾನವಾಗಿ ಕೊಟ್ಟದ್ದೇ ಆದ್ರೆ ನಿನ್ನ ಮಗನ ಕರ್ಕೊಂಡು ಹೋಗಿ ಮೆರಿತಕ್ಕಂಥ ದೇವ್ರು ಮಾಡ್ತೀವಿ, ಮಲಗುವಂತ ದೇವ್ರು ನಾವಾಯ್ತೀವಿ, ಕುಳಿದು ಪಟ್ಟ ನಮಗೆ ದಳವಾಯಿ ಪಟ್ಟ ಅವನು ಕಟ್ತೀವಿ. ಅವನು ನಾಳೆ ಜಗತ್ತಿಕ್ಕಿ ದೇವರಾದ್ಮೇಲೆ ಮುದ್ದೋಜಿ ನಿನ್ನ ಮಗನ ಪಾದಕ್ಕೆ ಬಿದ್ದು ಬೇಡುವ ಭಕ್ತಾದಿಗಳು ಚಪ್ಪನಾರ್ದಿ ಭಕ್ತಾದಿಗಳನ್ನೆಲ್ಲರೂ ಕರ್ಕೊಂಡು ಬಂದು ಅವನ ಪಾದ ಮೇಲೆ ತಂದು ಕೆಡ್ಬಿತೀವಿ. ಏನ್ ದೇವ್ರು ಮಾಡ್ತೀನಿ ತಿರ್ಕ, ನೀ ನೋಡಿದ್ರೆ ಕಾವಿ ಕಾಮಣ್ಣ ಧರಿಸ್ಕೊಂಡು ಬಂದಿರೋ ಪರದೇಶಿ ತಿರ್ಕ, ನನ್ನ ಮಗನ್ ತಗೊಂಡೋಗಿ ದೇವ್ರು ಮಾಡ್ತೀನಿ ಅಂತೀಯಲ್ಲ, ಏನ್ ದೇವ್ರು ಮಾಡ್ತೀನಿ ಮುದ್ದೋಜಿ? ನಿನ್ನ ಮಗನು ನಾಳೆ ಪ್ರಪಂಚಕ್ಕೆ ಯಾವ ರೀತಿ ದೇವರಾಯ್ತಾನೆ ಗೊತ್ತೇ? ಅವನು ಪ್ರಪಂಚಕ್ಕೆ ಹೆಚ್ಚಿನ ದೇವರಾದ ಮೇಲೆ ಹೆಚ್ಚಿನ ಸಿದ್ದಪ್ಪಾಜಿ ಅಂತ ಅವನ ನಾಮಕರಣ ಮಾಡ್ತೀವಿ. ಅವನು ದೇವರಾದ ಮೇಲೆ ಅವನ ಪಾದಕ್ಕೆ ಬಿದ್ದು ಬೇಡುವ ಭಕ್ತಾದಿಗಳು ಚಪ್ಪನಾರ್ದ ಭಕ್ತಾದಿಗಳೆಲ್ಲರೂ ಕರ್ಕೊಂಡು ಬಂದು ಅವನಿಗೆ ನಾನು ಒಕ್ಕಲು ಮಾಡ್ಕೊಡ್ತೀನಿ. ಏನು ಒಕ್ಕಲು ಮಾಡ್ಕೊಡ್ತೀನಿ ಪರದೇಶಿ? ಅಮ್ಮ, ಎಕ್ಕ ಸೊಕ್ಕನ್ ಮಾತಾಡಬೇಡ, ಎಕ್ಕುಟ್ಟು ಹೋಗ್ಬೇಡ, ಮಾತ್ಮಾತ್ಕು ಪರದೇಶಿ ಪರದೇಶಿ ಅನ್ಬೇಡ, ತಿರ್ಕ ತಿರ್ಕ ಅನ್ಬೇಡ. ತಿರ್ಕನ ಮಾತು ನಿಜವಾಗ್ಲು ಸ್ಥಿರವಾಗಿ ನಿಂತಕಂತದೆ ಭೂಲೋಕದಲ್ಲಿ. ಮುದ್ದೋಜಿ, ನಿನ್ನ ಕೆಂಪಚಾರಿ ಮಗನ ನಮಗೆ ದಾನವಾಗಿ ಕೊಟ್ಟದ್ದೇ ಆದ್ರೆ ಅವನ ಪಾದಕ್ಕೆ ಬಿದ್ದು ಬೇಡುವ ಭಕ್ತಾದಿಗಳು ಧೂಪ ಸಾಮ್ರಾಣಿಯ ತಂದು ಅವನ ಪಾದಕ್ಕೆ ಸುರಿತಕ್ಕಂತ ಭಕ್ತಾದಿಗಳು ಎಲ್ಲಿಂದ ಅಂತ ಕೇಳ್ತೀಯ?
1: ಹೌದು,
0: ನಾಳೆ ಕಲಿಯುಗ ಬಂದಾಗ ಕೊಚ್ಚಿ ಕೊಯಮತ್ತೂರು ಅಂದಾಮು ಬಾದಾಮು ಪಟ್ಟಣ ಪಾಳೆ ಅರಕಿರಿ ಆರು ಸಾವಿರ ಬಂದೂರು ಮೂರು ಸಾವಿರ ಬೆಳಗಿನ ಬೆಂಗಳೂರು ರಜಿಪುರ ಮಾಟಳ್ಳಿ ಎಗಿರಿದಿ ಕೋಟೆ ಗುಬ್ಬಿ ಧಾರವಾಡ ಹಂಚಕಲ್ ಪಿರಿಯಪಟ್ಟಣ ಹರಪಾಳೆ ಮರಪಾಳೆ ಸಂತೆಗಾನಿ ಸಂತೆ

ಬೆಳಕೋಡಿ ರಾಮನಗರ ಚನ್ನಪಟ್ಟಣ ಮದ್ದೂರು ಕನ್ನಮೂಡಿ ಚಿತ್ರದುರ್ಗ ಆಸ್ನ ಕೂಡೂರು ರಣರಂಗಿ ಬಸಾಪಟ್ಟಣ ರುದ್ರಾಪಟ್ಟಣ ಬೈರಾಪಟ್ಟಣ ದುಗ್ಗಟ್ಟಿ ಕೆಸ್ತೂರು ಹೊಂಗೂರು ನರಸೀಪುರ ನಂಜನಗೂಡು ಮದ್ದೂರು ಮಳವಳ್ಳಿ ಸತ್ಯಗಾನ ಸತ್ಯವಂತರನ್ನೆಲ್ಲರೂ ಅವನ ಪಾದದ ಮೇಲೆ ತಂದು ಕೆಡುತ್ತೀವಿ ಅಲ್ಲವ. ಈ ಮಾತನ್ನ ಯಾವ ಯಾತಕ್ಕೋಸ್ಕರವಾಗಿ ಇಷ್ಟು ಜೋರಾಗಿ ಸ್ಪೀಡ್ ಆಗಿ ಆಡಬೇಕು ಅಂತ ಹೇಳಿದ್ರೆ ಹೇಳೋರಿಗೆ ಮರ್ತೋಗ್ಬಾರ್ದು, ಕೇಳೋರಿಗೆ ಅರ್ಥವಾಗಬಾರ್ದು. ಅದಕ್ಕೋಸ್ಕರವಾಗಿ ಇಷ್ಟು ಅದನ್ನ ಜೋರಾಗಿ ಹೇಳಬೇಕಾದಂತ ಮಾತಿನ ಸಂದರ್ಭ. ಮುದ್ದಾಜಿ, ನಿನ್ನ ಮಗನ ಕೆಂಪಚಾರಿ ಮಗನ್ನ ಮೆರೀತಕ್ಕಂಥ ದೇವ್ರು ಮಾಡ್ತೀವಿ, ಮಲಗುವಂತ ದೇವ್ರು ನಾವಾಯ್ತೀವಿ. ನಿನ್ನ

ಎಲ್ಲ ಪರದೇಶಿತ್ರಿಕ ಮರ್ಯಾದಿಂದ ನನ್ನ ಮಾರಾಪುರಿ ಪಟ್ಟಣ ಮಾರಳ್ಳಿ ಬಿಟ್ಟು ಹೋಗ್ತೀಯೋ ಅಥವಾ ನಾಲ್ಕು ಜನ ಜೀತಾಳ ಕರೆಸಿ ಎಕ್ಕತ್ತಿನ ಮೇಲೆ ನಾಲ್ಕು ಗುದ್ಸಿ ನಿನ್ನ ಮಾರಳ್ಳಿಂದ ಅದು ತಳ್ಳಿಸ್ಬಿಡ್ಲು ನೂಕಿಸ್ಬಿಡ್ಲು ಅಂದಂತೆ. ಹೌವಾ, ನಿನ್ನ ನಾಲ್ಕು ಜನ ಜೀತಾಳು ನನ್ನ ಎಕ್ಕತ್ತಿನ ಮೇಲೆ ಗುದ್ದಿ ಕತ್ತಿನ ಮೇಲೆ ಕೈ ಹಾಕಿ ತಳ್ಳುವಷ್ಟು ಸೂರರು ಅಂತ ತಿಳ್ಕೊಂಡೇವ ತಾಯಿ ಮುದ್ದೋಜಿ. ಹಾಗಾದ್ಮೇಲೆ ನೀ ಮಗನು ಕೊಡೋದಿಲ್ವ ತಾಯಿ? ಅಯ್ಯೋ, ನಿನ್ನ ನಾಲ್ಗೆ ಸೇದೋಗ ಪರದೇಶಿ, ಕೊಡಲ್ಲ ಕೊಡಲ್ಲ ಎತ್ತಂತ ತಾಯಿ ಯಾರು? ಹತ್ತು ಜನ ಮಕ್ಕಳಿದ್ರು ಸಹ ಯಾರು ಮಕ್ಕಳು ಕೊಡಲ್ಲ ಕಾಣು ಕೈ ಹಿಡಿದು. ಅದವಲ್ಲದೆ ನನ್ನ ಕಿರಿಮಂಗ ಕೆಂಪಚಾರಿ ಅಂತ ಬಂಗಾರದ ಮುರುಕು ಬಾಗಿಗಳು ಕೆಂಪಣ್ಣ ಬಾಯಿ ಬಿಟ್ಟು ಕೇಳ್ತೀಯಲ್ಲೋ, ನಾನು ಯತ್ನಾರ್ದ್ರು ಸುಳ್ಳಿ ಕೇಳ್ತೀನಿ, ಹಾಗಲಾದ್ರೂ ನನ್ನ ಮನೆ ಬಿಟ್ಟು ಕಡದ್ರೊಟ್ಟೋಗೋ ಅಂತಲಂತೆ. ಏನ್ ಸುಳ್ಳಾಡ್ತೀಯೋ ಮುದ್ದೋಜಿ, ಸುಳ್ಳಾಡ್ದವ್ರ ಮನೆ ಸುಳ್ಳು ಕೆಟ್ಟೋಯ್ತು ಅಂತ, ಮಾಟ್ನ ಮಾಡಿಸ್ತವ್ರ ಮನೆ ಮಾಳ ಆಯ್ತು ಅಂತ, ಮಧ್ಯಾಹ್ನ ಮತ್ತೊಬ್ಬರಿಗೆ ಇಕ್ತವ್ರ ಮನೆ ಮಧ್ಯಾಹ್ನಕ್ಕೆ ಮರಣ ಆಯ್ತು ಅಂತ, ಇನ್ನೊಬ್ಬರನ್ನ ಇನ್ನೊಬ್ಬರು ನಿಂದಿಸಿ ಮಾತನಾಡೋರ್ ಮನೆ ನಿರ್ಮೂಲ ಆಯ್ತು ಅಂತ, ಬಾಯತ್ತಿ ಬೋಯೋರ್ ಮನೆ ಗಾಳು ಸುಳ್ಳಾಗೋಯ್ತು ಅಂತ. ತಾಯಿ, ನೀನಾಡ್ದಂತ ಸುಳ್ಳು ಅದು ನಿನ್ ಮುರುಳಿಗೆ ಉರುಳಿತು, ನನ್ ಮುರುಳಿಗಲ್ಲ. ಮುತ್ತೈದೆ ಬಾಯಲ್ಲಿ ಸುಳ್ಳು ಹಾಕಿ ಬಂದ ಮೇಲೆ ಅದೇನ್ ಸುಳ್ಳಾಡ್ತೀಯೋ, ಹಾಡುವ ಇಕ್ಕಳವ ಅಂದ್ರಂತೆ. ಅಯ್ಯೋ, ನಿನ್ನ ಅಲ್ಲಿಗೆ ಸೇದೋಗ ಪರದೇಶಿ ತಿರ್ಕ, ನನ್ನ ಕೆಂಪಚಾರಿ ಮಗನ ಕೇಳ್ತೀಯಲ್ಲ, ನಾ ಹೇಳ್ತೀನಿ ಒಂದ್ ಸುಳ್ಳಿ ಕೇಳ್ತೀನಿ ಕೇಳು. ನನ್ನ ಅಟ್ಟಿ ಎಲ್ಲ ಹಾಳಾದ್ರು ಸರ್

0: ಸ್ಪರ್ಧಿಸುತ್ತಿರ್ಕಾ. ನನ್ನ ಮಾರಪುರಿಯ ಪಟ್ಟಣ ಮಾರಲ್ಲಿ ಭಾಗ್ಯವೆಲ್ಲ ಮಳವಳ್ಳಿಗೆ ಉಂಟು ಹೋದ್ರು ಸರಿ,
1: ಶಿವ ಶಿವ
0: ನನ್ನ ಮಗನ ಮಾತ್ರ ಕೊಡೋದಿಲ್ಲ ಕಾಡು ಪರದೇಶಿ.
1: ಓಹೋ
0: ಸಭಾಸ್ ಮುದ್ದೋಜಿ ಅಮ್ಮ, ಇಷ್ಟೋ ಮುತ್ತೈದೆ ಬಾಯಲ್ಲಿ ನೀ ಸುಳ್ಳು ಹಾಕಿ ನುಡಿದ ಮೇಲೆ,
1: ಹೌದು
0: ಮುತ್ತೈದೆ ಬಾಯಲ್ಲಿ ಬರುವಂತ ಸುಳ್ಳು ಅದು ನಿಜವಾದಿ ವಿನಃ ಯಾವತ್ತಿಗೂ ಅದು ಸುಳ್ಳಾಗಲ್ಲ.
1: ಹೌದು
0: ಹಾಗಾದ್ಮೇಲೆ ಮುದ್ದೋಜಿ, ನಿನಗೆ ಹಿಂದಲು ಬಾಳಾಟ ಬಂದ್ರು ಸರಿ, ನಿನ್ನ ಹಿಂಬಡಿ ಕೋಳ ತೊಳೆದ್ರು ಸರಿ, ಮಗನ ಮಾತ್ರ ಕೊಡೋದಿಲ್ವೇ?
1: ಇಲ್ಲ
0: ಇಲ್ಲ ಕಾಣೋ. ಹೇಳ್ತೀನಿ ಕೇಳ ಪರದೇಶಿ, ನನಗೆ ಹಿಂದೆ ತಿನ್ನ ಇಟ್ಟು ಬೆಲ್ಲ ಆಗಿತ್ತಲ್ಲ ಅದೇ ಬಡತನ ನನಗೆ, ಮತ್ತೆ ಹಿಂದಿರುಗಿ ಬಂದ್ರು ಸರಿ.
1: ಓಹೋ
0: ನನ್ನ ಮಗನಾಗಿರುವಂತ ಏಳನೇ ಮಗನ ಅದೇ ಕೆಂಪ ಚಾರಿ ಕೊಡೋದಿಲ್ಲ. ನನ್ನ ಮಾರಳ್ಳಿ ಭಾಗ್ಯವೆಲ್ಲ ಮಳವಳ್ಳಿಗೆ ಉಂಟು ಹೋಗಿ ಕೋಟೆ ಪೇಟೆ ಆದ್ರೂ ಸರಿ, ಮಳವಳ್ಳಿ ಮಾರಳ್ಳಿ ಆದ ಮಾರಳ್ಳಿ ಎಲ್ಲ ಹಾಳ್ಪಟ್ಟ ಧೂಳುಪಟ್ಟ ಆದ್ರೂ ಸರಿ, ನನ್ನ ಮಗನ ಮಾತ್ರ ಕೊಡೋದಿಲ್ಲ. ನನ್ನ ಮನೆಯ ಮಾರಿ ತಂದು ನನ್ನ ಮನೆಗೆ ಕೂಡಿದ್ರು ಸರಿ ಕಾಣೋ, ನಾನು ಮಾತ್ರ ಮಗನ ಕೊಡೋದಿಲ್ಲ ಅಂದ್ಬಿಟ್ಲಂತೆ. ಸಭಾಸ್ ಮುದ್ದೋಜಿ ಏನಂದೇವ, ನಿನ್ನ ಮನೆಯ ಒಳಗಿರುವ ಮಾರಮ್ಮನ್ ತಂದು ನಿನ್ನ ಮನೆಗೆ ಕೂಡಿ ಮಾರಿಯಿಂದಲಿ ನಿನ್ನ ಮನೆ ಆಳಪಟ್ಟ ಧೂಳುಪಟ್ಟ ಮಾಡಿದ್ರು ಮಗನ ಕೊಡೋದಿಲ್ವೇ?
1: ಇಲ್ಲ ಇಲ್ಲ.
0: ಹಾಗಾದ್ಮೇಲೆ ಮುದ್ದೋಜಿ ಒಪ್ಪಿಕೊಂಡೆ ನಿನ್ನ ಮಾತನ್ನ.
1: ಸರಿ
0: ನಾನಾಗೆ ಬಂದಿವ್ರಿ, ನಾನಾಗೆ ಹೋಯ್ತೀನಿ ಅಂತ ಹೇಳಿ ಇದ್ದ

ಪರಂಜ್ಯೋತಿ ಕಂಡ ಐದು ಮೂರ್ತಿ ಅಸ್ವತ್ಘಟ್ಟ ಜಗಲಿ ಮೇಲೆ ಸ್ವಾಮಿಗಳು ಆರು ಮೂರು ಒಂಬತ್ತುಗಳಿಗೆ ಜೋಲಿದ್ರೆ ತೀರಿಸಿಕೊಂಡು ಬಲಮೊಗಲಾಗೆದ್ದು ಕುಳಿತುಕೊಂಡ್ರಂತೆ. ಮಾರಳ್ಳಿ ಮುದ್ದಮ್ಮನ ಮನೆ ಬಾಳಾಟವನ್ನು ನೋಡಿದ್ರಂತೆ. ಮುದ್ದಮ್ಮ ಅವಳು ಬಾಯಲ್ಲಿ ಬಂದಿರುವಂತ ಪ್ರಕಾರವಾಗಿ ಅವಳ ಮನೆ ಮಾರಿ ತಂದು ಅವಳ ಮನೆಗೆ ತಗೊಂಡು ಕೂಡಬೇಕು ಅಂತೇಳಿ ಕಂಡಾಯದ ಮೂರ್ತಿ ಪರಂಜ್ಯೋತಿ ಮಂಟೆ ಸ್ವಾಮಿ ಮುತ್ತಿನ ಜೋಳಿಗೆನ ತಗೊಂಡು ಮುತ್ತಿನ ಜೋಳಿಗೆ ಒಳಗೆ ಸ್ವಾಮಿ ಧರ್ಮಗುರು ಪರಂಜ್ಯೋತಿ ಆರು

ಸ್ವಾಮಿ ಅರಳಿ ಮರದ ಜಗಲಿ ಕಟ್ಟೆ ಮೇಲೆ ಕುಂತಿರುವಂತಹ ಧರ್ಮಗುರು, ಬಂಗಿ ಕುಡಿದ ಜ್ಞಾನ ದಿಕ್ಕೇ ಪಲ್ಲ ಆಟುವಂತೆ, ಆ ಬಂಗಿ ಕುಡಿದ ನೀಲಿ ಮಳೆಗೆ ಸ್ವಾಮಿ, 77 ಜನ ಮಾರಿನ ಪ್ರೇಮದಲ್ಲಿ ಕೂತಿರವರಂತೆ, 77 ಜನ

0: ಮಾರಿ ಮೆಷಿನ್ ಎಲ್ಲ ಬಂದು ಬುದ್ಧಿ ನಮ್ಮನ್ನ ಯಾತಕ್ಕೋಸ್ಕರವಾಗಿ ತಾವು ಬರಮಾಡಿದ್ರಿ ಬುದ್ಧಿ. ಮಾರಮ್ಮನವ್ರೇ ಎಲ್ಲ ಬಂದಿದ್ದೀರಾ?
1: ಹೌದು ಬುದ್ಧಿ,
0: ಎಲ್ಲ ಬಂದೀವಿ ಬುದ್ಧಿ. ಆದ್ರೆ ಮಾರಲ್ಲಿ ಒಳಗಿನ ಕಾಳಕದೇವಿ ಒಬ್ಬ ಮಾತ್ರ ಬರಲಿಲ್ಲ. ನಾವು ಕೂಗಿದಂತ ಕೂಗಿಗೆ ಎಲ್ಲ ಬಂದಿರೋದೇನು, ಮಾರಲ್ಲಿ ಕಾಳಕದೇವಿ ಬರದೇ ಇರೋದೇನು? ಹೋಗ್ಲಿ ಮಾರಮ್ಮನವ್ರೇ, ಇವತ್ತು ಮಠ ಮಠ ಮಂಗಳವಾರ, ಒಳ್ಳೆ ನಡುಮದ್ದೇನು ಸಮಯ. ಹಾಲಿನಂತ ಮಾರಲ್ಲಿ ಹಾ ಮುತ್ತಮ್ಮನ ಮನೆಗೆ ಹಾಲು ಕಂಡುಕ್ಕಿ ಅವಳ ಮನೆ ಸಿರಿ ಸಂಪತ್ತು ಬದುಕೆಲ್ಲ ಹಾಳು ಮಾಡಿ ಅಂದ್ರು. ಮಾರಳ್ಳಿಯ ವಿಚಾರವ ಕೇಳಿದ ತಕ್ಷಣ 77 ಜನ ಮಾರಿರೆಲ್ಲ ಗಡಗಡ ಗಡಗಡ ನಿನ್ನಡಗಿಬಿಟ್ರಂತೆ. ಅಯ್ಯ ನಿಮ್ಮಪ್ಪ ಆದ ಮಾರಳ್ಳಿ ಮುದ್ದಮ್ಮನ ಮನೆ ಒಳಗೆ ನಮ್ಮೆಲ್ಲರಿಗಿಂತ ದೊಡ್ಡವಳು ದಪ್ಪವಳು. ಒಬ್ಬೊಬ್ರು ದಪ್ಪಗವ್ರೆ, ಅದ್ಯಾವ ಡಿಪೋ ಅಕ್ಕಿ ಅನ್ನ ಊಟ ಮಾಡಿದಾರೋ ಅವ್ರ ಶರೀರ ಅದ ಏನ್ ದಪ್ಪಾಗಿದ್ದು. ಒಳ್ಳೆ ಹಾನೆ ಮರಿ ಗಾತ್ರ, ಒಳ್ಳೆ ಭದ್ರಾವತಿ ಧಾರವಾಡ ಸೀಮೆ ಎಮ್ಮೆ ಗಾತ್ರ. ಅಂತ ದೃಷ್ಟ ಮಾರಮ್ಮ ಮಾರಮ್ಮ ಮಾರಳ್ಳಿ ಕಾಳಕದೇವಿ ಅಂದ್ರೆ ಏನು ಸಾಮಾನ್ಯವಾದ ಮಾರಿಯ ಬುದ್ಧಿ? ಅವಳು ಬಟ್ಟೆ

0: ಬುದ್ಧಿ ಒಬ್ಳೆ ಮನೆಗವಳೆ ಬುದ್ಧಿ ಎರಡು ಅಂಕಣ ತುಂಬಾ
1: ಹೌದು.
0: ಅವಳು ಅಪ್ಪಣೆ ಇಲ್ದೇನಾದ್ರು ಮಾರಳಿಗೆ ಯಾರಾದ್ರೂ ನುಗ್ಬಿಟ್ರೆ ಆನೆ ಕಾಲಿಗೆ ಬಾಳೆಹಣ್ಣು ಸಿಕ್ಕಿದ್ರೆ ಯಾವ ರೀತಿ ನಜ್ಜುಜ್ಜಾಯ್ತದೋ ಆ ರೀತಿ ನಜ್ಜುಜ್ಜಾಗೋಯ್ತೀವಿ. ಬುದ್ಧಿ ನಮ್ಮೆಲ್ಲರೂ ಮುಂದೆಲ್ಲ ಹಿಡ್ಕೊಂಡು ಗಿರಿಗಿರಿ ಗಿರಿಗಿರಿನ ತಿರುಗಿಸಿ ತಿರುಗಿಸಿ ಎಲ್ಲರೂ ರಬ್ಬರ್ ರಬ್ಬನ್ ಬಡದು ಮಾರಳ್ಳಿ ಊರಾಡ್ದಾಗ್ಲೂ ತೂತ್ ತೂದ್ ಇಟ್ಬಿಡ್ತಾಳ ಬುದ್ಧಿ. ಆ ಕಳಕ ದೇವಿ ಆ ಹೆಸರು ಕೇಳಿದ್ರೆ ಹೊಟ್ಟೆ ಗರ್ಭ ನಡೀತಾಳೆ. ನಾವು ಮಾತ್ರ ಹೋಗ್ಲಾರು ಬುದ್ಧಿ ಮಾರಳ್ಳಿಗೆ ಅಂದ್ರಂತೆ. ಬೇಕಾದ್ರೆ ಆ ಮಾರಮ್ಮನ್ ಬರ್ಮಾಡಿ ಆಮೇಲೆ ಬೇಕಾದ್ರೆ ಮಾರಳ್ಳಿ ನುಗ್ತೀವಿ ಅಂದ್ರಂತೆ. ಹೌದೇ ಮಾರಮ್ಮನವ್ರೆ, ನೀವೆಲ್ಲ ಅರಳಿ ಮರ್ಜಿಗಳಿಗೆ ಕಟ್ಟಿ ಹಿಂಪಾರ್ಸದಲ್ಲಿ ಕುಳಿತ್ಕೊಳ್ಳಿ, ಆ ಮಾರಮ್ಮನ ಬರ್ಮಾಡ್ತೀನಿ ಅಂತೇಳಿ ಸ್ವಾಮಿ ಕಪ್ಪು ದುಳತ

0: ಯಾವಾಗ ಕುಳಿತಿದ್ದಂತ ಮಾರಮ್ಮನ ಮೈ ಮೇಲೆ ಹುರಿಸಿಂಗಿ ಕುರುಡ ತಕ್ಕೊಂಡು ಮೂರು ಹೇಳ್ತಾ ಹೇಳಿದ್ರು, ಮೈಯಾದ ಮೈಯೆಲ್ಲ ಹುರಿ ಬಂದು ಬಿಡ್ತಂತೆ. ಅಪ್ಪ ಅಪ್ಪ ಅಪ್ಪ ಬುದ್ದೆ ಅಪ್ಪ, ಉರಿ ಜ್ವರ ತಪ್ಪಿಸ್ಬಿಡಪ್ಪ, ಮಗಳಾಯ್ತೀನಿ ಎಂದಂತೆ ಮಾರಮ್ಮ.
1: ಶಿವ ಶಿವ
0: ಕಪ್ಪು ದುಡ್ತ ತೆಗೆದು ಮಾರಮ್ಮನ ಮೈ ಮೇಲೆ ಇಟ್ಟರಂತೆ. ಉರಿತಿದ್ದಂತ ಶರೀರ ತಣ್ಣಗಾಗೋಯ್ತು. ಬುದ್ಧಿ, ನನ್ನನ್ನು ಯಾತಕ್ಕೋಸ್ಕರವಾಗಿ ತಾವು ಬರಮಾಡಿದ್ರಿ ಬುದ್ಧಿ? ಏ ಮಾರಿ, ಈ 77 ಜನ ಮಾರಿ ಕರ್ಕೊಂಡು ಇವತ್ತು ಮಂಗಳವಾರ ದಿನ ಹಾಲಂತ ಮಾರಳಿಗೆ ಹಾಲ್ಕೊಂಡು ನುಗ್ಗು ಅಂದ್ರು. ಮಾರಳಿಗೆ ಹೋಗುವಂತ ಕ್ಷಣ ಮಾರಮ್ಮನ ಕಣ್ಣಲ್ಲಿ ಕಣ್ಣೀರು ಜುಳು ಜುಳು ಸುರಿಯದಂತೆ. ನನ್ನ ಪೂಜೆ ಮಾಡ್ತಕ್ಕಂತವ್ರ ಮನೆಗೆ ನನ್ನೇ ಕೊರಳಿ ಮಾಡಿ ಕಳಗಿಸ್ತಾ ಇದೆಯಲ್ಲ ಬುದ್ಧಿ, ನನ್ನನ್ನೇ ನೆಂಪ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಬುದ್ಧಿ ಮಾರಳಿ ಮುದ್ದೋಜಿ. ಅದು ಅಲ್ಲದೆ ವರ್ಷಕ್ಕೊಂದು ಸಾರಿ ಒಂದು ಹಬ್ಬ ಮಾಡಿಸ್ಕೊಡ್ತಾಳೆ ಬುದ್ಧಿ. ಏನ್ ಹಬ್ಬ ಮಾಡಿಸ್ಕೊಡ್ತಾಳೆ ಮಾರಮ್ಮ ನಿನಗೆ? ಅಯ್ಯೋ ಬುದ್ಧಿ, ವರ್ಷಕ್ಕೊಂದು ಸಾರಿ ಮಾರಾಪುರಿಯ ಪಟ್ಟಣ ಮಾರಳ್ಳಿ ಒಳಗೆ ನನಗೆ ಮಾರಮ್ಮನ ಹಬ್ಬ ಅಂತ ಎಂತ ಹಬ್ಬ ಮಾಡಿಸ್ಕೊಡ್ತಾಳೆ ಗೊತ್ತೇ? ಕಣ್ಣು ಕಣ್ಣಾಗಿರೋಳು, ಮನ ಮನ ಕವಲಾಗಿರೋಳು, ನನ್ನ ಮನದೇವತಿ ಕಾಳಕದೇವಿ ಹಬ್ಬ ಮಾಡಿಸ್ಬೇಕು ಅಂತ ಹಾರವನ್ ಕರ್ಕೊಂಡು ವಾಮ ಪಡಿಸ್ತಾಳೆ. ನನ್ನ ಗುಡಿಗೆಲ್ಲ ಸುಣ್ಣ ಬಣ್ಣ ಹೊಡಿಸ್ತಾಳೆ, ಚಿಟಿಕೆ ಚಪ್ರ ಹಾಕಿ ಮಿಟಕಿ ಮೇಳ ಕಟ್ಟಿಸಿ ಹಬ್ಬ ತಿರುಗೆ ಮಾರಾಪುರಿ ಪಟ್ಟಣ ಮಾರಳ್ಳಿ ಒಳಗೆ ಮನಮನೆ ಕೋಣೆ ಎಲ್ಲ ತಾರಿಸಿ ಗೂಡಿಸಿ ಬಾಗಿಲಿಗೆ ಮಾನಸೋಪನ ತೋರಣ ಕಟ್ಟಿಸ್ಬಿಟ್ಟು ಚಿಕ್ಕಿರಂಗಾಲಿ ಬಿಡಿಸ್ಬಿಟ್ಟು ಮನಮನೆ ಬಾಗಿಲೆಲ್ಲ ನನ್ನ ಗುಡಿ ಗೋಪುರ ಸುತ್ತ ಚಪ್ರ ಹಾಕಿಸ್ಬಿಟ್ಟು ಬಾಳೆ ಕಂಬ ತೋರಣ ಮಾಂಸೋಪನ ತೋರಣ ಕಟ್ಟಿಸ್ಬಿಟ್ಟು ಬುದ್ಧಿ ಗಂಡು ಗಾಣನ ಕಡಿದು ಕುಮ್ಮಿಟ್ಟಾಗರು ಕೂದು ಕೂಗು ಕೂದು ಸೋಮವಾರ ತಂಪು ಮಂಗಳವಾರ ಮಾಡ ಬುಧವಾರ ಕುಣಿತ ಹಾಯಿಮರಿ ಆಯಿಸಿ ಉಯಿಮರಿ ಉಯಿಸಿ ತಾಳ ತಂಬೂರಿ ಹೀಣೆ ಮತ್ತಾಳೆ ಕುಣುಕುದ ಮಟ್ಟೆ ಹೊಡೆದ ಮಟ್ಟೆ ಹೀರ ಮಕ್ಕಳು ಕುಣಿತ ಟಾಮ್ ಟೂಮ್ ನಾಗ ಅಗರಬತ್ತಿ ಹುದುರು ಬಾಣ ಜಗಜಂಪಿನ ಸತ್ಗೆ ನೆರಳಲ್ಲಿ ಕೇಳನ್ನ ತರುವಾಗ ಗುಂಡಪುರದ ಒಳಕರೆಯಿಂದ ಹಸಿಮುಣನ ಕರಗ ಸೋಳರೆಲ್ಲ ಶೋಭಾನೆ ಹಾಡ್ತಾರೆ ಗಣ್ ತಿನ್ಕಂಡ್ರ ಮುಂಡರೆಲ್ಲ ಹಿಂಬೇಳ ಆಡ್ತಾರೆ ಅಂತ ಗಂಡಬ್ಬ ಮಾಡಿಸ್ಕೊಡ್ತಾಳಲ್ಲ ಬುದ್ಧಿ ಅಂತ ಗಂಡಬ್ಬ ಮಾಡಿಸ್ಕೊಡ್ತಕ್ಕಂತೆ ಅವಳು ಮನೆಗೆ ಹೋಗಿ ಅವಳ ಮನೆಯೆಲ್ಲ ಹಾಳು ಮಾಡು ಅವಳ ಮನೆ ಬಾಗಿನೆಲ್ಲ ಮಳವಳಿ ಕಳಿಸು ಅಂತ ಹೇಳ್ತಿರಲ್ಲ ಬುದ್ಧಿ ಹೋಗಲ್ಲ ಬುದ್ಧಿ ಹೋಗಲ್ವೇ ಎಲ್ಲ ಮುಂಡೆ ಅಂತ ಹೇಳಿ ಬಲಗಾಲೆತ್ತಿ ಜಾಡಿಸಿ ತುಳಿದು ಬಿಟ್ರಂತೆ ಹನ್ನೆರಡಾಳುದ್ದ ಪಾತಾಳ ಕಂಡು ಹೋದ್ಲಂತೆ ಅಯ್ಯೋ ನಿಮ್ ಪಾದ ನನ್ನ ಪ್ರಾಣ ಹೊಟ್ಟೋಯ್ತದಲ್ಲ ಬುದ್ಧಿ ಆ ಮಾರಳ್ಳವ್ರು ಕಟ್ಕೊಂಡು ನನಗೇನಾಗ್ಬೇಕಾಗಿತ್ತು ನೀವ್ ಹೇಳೋದಕ್ಕೆ ಬದಲೇ ಹೋಗ್ತೀನಿ ಮೇಲ್ಗಡೆ ಹೆತ್ಬಿಡಿ ಅಂದ್ಲು ನರ ದೊಡ್ಡವ್ರ ಮೇಲಕ್ಕೆ ಮಾರಮ್ಮನ ಹೇಳದ್ರಂತೆ ಹೋಗ್ತೀಯ ಮಾರಿ ಬುದ್ಧಿ ಏಳು ಜನ ಲಕ್ಷ್ಮೀರಿದ್ದಾರೆ ಆ ಲಕ್ಷ್ಮೀರ್ ಬರ ಮಾಡ್ಬಿಡಿ ಯಾಕೆಂತಂದ್ರೆ ನಾವು ಮಾರಮ್ಮನವರೆಲ್ಲ ಅವಳ ಮನೆ ಬದುಕು ಬಾಳ ಆಟನೆಲ್ಲ ಹಾಳು ಮಾಡಿದ್ರೆ ಲಕ್ಷ್ಮೀರು ಹಿಂದಿನ ಕಡೆ ಭಾಗ್ಯ ಕುಟ್ಕೊಂಡ್ ಬಂದ್ಬಿಡ್ತಾರೆ ಆದ್ರಿಂದ ಲಕ್ಷ್ಮೀರ್ ಬರಮಾಡ್ಬಿಡಿ ಅಂದ್ರಂತೆ ಕಾಳಕದೇವಿ ಲಕ್ಷ್ಮೀರ್ ಬರಮಾಡಿ ಅವಳ ಮನೆ ಒಳಗಿರೋ ಲಕ್ಷ್ಮೀರ ಏಳು ಜನ ಲಕ್ಷ್ಮೀರು ಅಂತ ಹೇಳಿದಾಗ ಸ್ವಾಮಿ ಕಪ್ಪು ತುರ್ತವನ್ನ ತೆಗೆದು ಮಾರಳ್ಳಿ ಮುದ್ದಮ್ಮನ ಮನೆ ಒಳಗೆ ಇರುವಂತ ಲಕ್ಷ್ಮೀರ ಮೈ ಮೇಲೆ ಕಪ್ಪು ತುಳ್ತ ಇಟ್ಟರಂತೆ ಆ ಸ್ವಾಮಿ ತುಳ್ತ ಬಂದ್ ಬಿದ್ದ ತಕ್ಷಣ ಏಳು ಜನ ಲಕ್ಷ್ಮೀರೆಲ್ಲ

0: ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯ ಅಡಿಯಲ್ಲಿ ಬರುವ ಕರ್ನಾಟಕ ರಾಜ್ಯ ಸಾಂಬಾರ ಪದಾರ್ಥಗಳ ಅಭಿವೃದ್ಧಿ ಮಂಡಳಿಯ ವಿವಿಧ ಯೋಜನೆಗಳ ಸೌಲಭ್ಯಗಳ ಕುರಿತು ಕರ್ನಾಟಕ ರಾಜ್ಯ ಸಾಂಬಾರ ಪದಾರ್ಥಗಳ ಅಭಿವೃದ್ಧಿ ಮಂಡಳಿಯ ವಿಜ್ಞಾನಿಗಳಾದ ಡಾಕ್ಟರ್ ಬಿಎ ವಾದಿರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾಜಿಕ ಸವಲತ್ತು,
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರು ಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ನಮಸ್ಕಾರ. ಸಾಂಬಾರ ಮಂಡಳಿ ಭಾರತ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಾಲಯದ ಅಡಿಯಲ್ಲಿ ಬರ್ತಾ ಇದೆ. ನಮ್ಮ ಸಾಂಬಾರ ಮಂಡಳಿ ಸುಮಾರು 53 ವಿವಿಧ ಸಾಂಬಾರ ಬೆಳೆಗಳ ಬಗ್ಗೆ ಎಲ್ಲ ರೀತಿಯ ಒಂದು ಸಪೋರ್ಟ್ಗಳನ್ನ ಕೊಡ್ತಾ ಬರ್ತಾ ಇದೆ, ಹಿಂದಿನೂ ಕೊಡ್ತಾ ಬಂದಿದೆ. ಈಗ ಪಾರ್ಲಿಮೆಂಟ್ ಆಕ್ಟ್ 1984 ಪ್ರಕಾರ ಸಾಂಬಾರ ಮಂಡಳಿಗೆ ಈ ಎಲ್ಲ 53 ಸಾಂಬಾರ ಬೆಳೆಗಳ ಬಗ್ಗೆ ಮತ್ತು ಸಾಂಬಾರ ಪದಾರ್ಥಗಳ ಮಾಡಿ ಅದು ಬೆಳವಣಿಗೆ ಆಗ್ಬೋದು, ಅದರ ಅಭಿವೃದ್ಧಿ ಆಗ್ಬೋದು, ಅದರ ಬೇರೆ ಬೇರೆ ವಸ್ತುಗಳನ್ನು ಮಾಡಿ ಹೊರದೇಶಕ್ಕೆ ಕಳಿಸೋದಾಗಲಿ ಮತ್ತು ನಮ್ಮ ಭಾರತ ದೇಶದಲ್ಲಿ ಮಾರುಕಟ್ಟೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂಥ ಒಂದು ಸಂಸ್ಥೆಯಾಗಿ ಚೆನ್ನಾಗಿ ಹೊಂದಿದೆ. ಭಾರತ ದೇಶದ ಎಲ್ಲ ಮೂಲೆಯಲ್ಲೂ ಕೂಡ ನಮ್ಮ ಸಾಂಬಾರ ಮಂಡಳಿಯ ಆಫೀಸ್ ಇದ್ದೇ ಇದೆ. ಏಕೆಂದರೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶ ಹೆಚ್ಚು ಸಾಂಬಾರ ಬೆಳೆಗಳನ್ನು ಉತ್ಪಾದನೆ ಮಾಡುತ್ತೆ, ಕನ್ಸಂಪ್ಷನ್ ಕೂಡ ಮಾಡುತ್ತೆ, ನಾವೇ ಅದನ್ನು ಉಪಯೋಗಿಸ್ಕೋತೀವಿ ಮತ್ತು ಹೊರದೇಶಕ್ಕೂ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚು ಮಾರುಕಟ್ಟೆಯಲ್ಲಿ ರಫ್ತು ಮಾಡ್ತಾ ಇರೋದ್ರಿಂದ ಸಾಂಬಾರ ಬೆಳೆಗಳಿಗೆ ವಿಶೇಷ ಸ್ಥಾನಮಾನ ನಮ್ಮ ಭಾರತ ದೇಶಕ್ಕಿದೆ. ನಮ್ಮ ಪ್ರಧಾನಮಂತ್ರಿಯವರು 2014 ಪ್ರಥಮವಾಗಿ ಪ್ರಧಾನಮಂತ್ರಿ ಆದಾಗ ಅವರು ಒಂದು ಲಕ್ಷ ಹೇಳಿದರು ಸಾಂಬಾರ ಮಂಡಳಿಗೆ ಆಗಲಿ ನಮ್ಮ ಸಾಂಬಾರ ಬೆಳೆಗಾರರಿಗೆ. 2030 ನಮ್ಮ ರಫ್ತು ಮತ್ತು ಉತ್ಪಾದನೆಯಿಂದ ಬರುವಂತ ಒಂದು ದೇಶದ ಆದಾಯ ಕನಿಷ್ಠ ಒಂದು 30,000 crore ಹೋಗಬೇಕು ಅಂತ ಒಂದು ಗುರಿ ಇಟ್ಕೊಳ್ಳಿ ಅಂತ ಹೇಳಿ ಒಂದು ಆದೇಶ ಕೊಟ್ಟಿದ್ರು. ಬಹಳ ಸಂತೋಷ ಆಗ್ತಾ ಇದೆ. ಈಗ ಅದು ನಾವು 30,000 ಮೀರಿ ಈಗ 40,000 crore ವಿದೇಶ ವಿನಿಮಯಗಳನ್ನ ನಾವು ಪಡ್ಕೊಂಡಿರೋದು ಅದೊಂದು ಹೆಮ್ಮೆಯ ವಿಷಯ. ಇದಕ್ಕೆಲ್ಲ ಸಾಂಬಾರ ಮಂಡಳಿಗಿಂತ ಹೆಚ್ಚಾಗಿ ಸಾಂಬಾರ ಬೆಳೆಗಳ ಬಗ್ಗೆ ಯಾರು ಆಸಕ್ತಿ ಇದೆ, ಸಾಂಬಾರ ಬೆಳೆಗಳನ್ನು ಉಪಯೋಗಿಸಿ ಬೇರೆ ಬೇರೆ ವಸ್ತುಗಳನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ತುಂಬ ಹೃದಯ ಧನ್ಯವಾದಗಳನ್ನು ಹೇಳಬೇಕಾಗಿದೆ. ಅದಲ್ಲದೆ ಈ ಕೋವಿಡ್ ಟೈಮಲ್ಲಿ ಈ ಒಂದು ಸಾಂಬಾರ ಬೆಳೆಗಳಿಗೆ ಮತ್ತು ಸಾಂಬಾರ ಬೆಳೆಗಳನ್ನ ಮಾಡುವಂಥ ಬೇರೆ ಮೌಲ್ಯವರ್ಧಿತ ವಸ್ತುಗಳಿಗೆ ಹೆಚ್ಚಿನ ಬೇಡಿಕೆ ಶುರುವಾಯ್ತು. ಅವಾಗಿಂದ ಅದು ಸಾಂಬಾರ ಪದಾರ್ಥಗಳ ರಫ್ತು ಜಾಸ್ತಿ ಆಗ್ತಾ ಇದೆ. ಆದರೆ ಈ ವರ್ಷದಲ್ಲಿ ನಮಗೆ ಸುಮಾರು 1,000 crore ಸಾಂಬಾರ ವಸ್ತುಗಳ ರಫ್ತಲ್ಲಿ ಕುಂಠಿತ ಆಯಿತು. ಅದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ ನಮ್ಮ ಈ ಒಂದು ಉತ್ಪಾದಕರಲ್ಲಿ ಇರುವಂಥ ಒಂದು ದುರಾಸೆ. ಕೆಲವು ವಸ್ತುಗಳಿಗೆ ಹೆಚ್ಚಿನ ಔಷಧಿಗಳನ್ನು ಸಿಂಪರಣೆ ಮಾಡಿದ್ರು, ಬೇಡದೇ ಇರುವಂಥ ವಸ್ತುಗಳಿಗೆಲ್ಲ ಕಲ್ಲರ್ ಹಾಕಿ ತುಂಬ ಅಟ್ರಾಕ್ಷನ್ ಮಾಡೋಕ್ಕೋಸ್ಕರ ಕಲ್ಲರ್ ಹಾಕಿ. ಸೊ ಈಗ ಪ್ರಮುಖವಾಗಿ ನಿಮ್ಗೆ ಗೊತ್ತಿರ್ಬೋದು ಈಗ ಚಿಲ್ಲಿ ಮೆಣಸಿನಕಾಯಿಗೆ ಅದು ನ್ಯಾಚುರಲ್ ಕಲರಿಗೆ ಅದಕ್ಕೆ ಬೆಲೆ, ನ್ಯಾಚುರಲ್ ಗುಣಮಟ್ಟವನ್ನು ನಾವು ಅದೇ ರೀತಿ ಕಾಪಾಡಬೇಕು. ಆದರೆ ತುಂಬ ಚೆನ್ನಾಗಿ ಕಲರ್ ಬರಲಿ ಅಂತ ಅದಕ್ಕೆ ಸೂಡಾನ್ ಅಂತ ಡೈಯನ್ನು ಹಾಕಿ ಹೊರದೇಶಕ್ಕೆ ಕಳಿಸಿದಾಗ ಅದರಿಂದ ರಿಜೆಕ್ಷನ್ ಆಗ್ತಾ ಬಂತು. ಅದೇ ರೀತಿ ಏಲಕ್ಕಿ ಅದಕ್ಕೆ ಒಳ್ಳೆ ಅಟ್ರಾಕ್ಟಿವ್ ಕಲರ್ ಬರಲಿ ಅಂತ ಏಲಕ್ಕಿ ಕೂಡ ಹೊಸ ಹಸಿರು ಬಣ್ಣ ಬರಲಿ ಅಂತ ನಾನ್ ನೋಟಿಫೈಡ್ ಕೆಮಿಕಲ್ನೆಲ್ಲ ಕೆಲವು ನೋಟಿಫೈಡ್ ಫುಡ್ಗೆ ಆಹಾರಕ್ಕೋಸ್ಕರ ಕೆಲವು ನೋಟಿಫೈಡ್ ಕೆಮಿಕಲ್ಸ್ ಇದೆ ಅದು ಮಾತ್ರ ಹಾಕ್ಬೋದು, ಬೇರೆ ಕೆಮಿಕಲ್ ಹಾಕಿದರೆ ಅದರಿಂದ ದೇಹದ ಮೇಲೆ ದುಷ್ಪರಿಣಾಮ ಬೀರೋದ್ರಿಂದ ಅದನ್ನ ಹೊರದೇಶದವರು ಅದನ್ನ ಯಾವುದೇ ಕಾರಣಕ್ಕೂ ತೊಗೊಳ್ಳಲ್ಲ, ಅದು ವಾಪಸ್ ಬಂದ್ಬಿಡುತ್ತೆ. ಹಾಗಾಗಿ ಆ ಒಂದು ಕೆಲವು ತಾಂತ್ರಿಕ ದೋಷಗಳಿಂದ ರಫ್ತು ಈ ವರ್ಷ ಮಟ್ಟಿಗೆ ಸ್ವಲ್ಪ ಕಡಿಮೆ ಆಯಿತು. ಹಾಗಾಗಿ ನಮ್ಮ ಭಾರತ ಸರ್ಕಾರ ಈಗ ಹೊಸದಾಗಿ 10 ವರ್ಷಗಳಿಂದ ಬೇರೆ ಬೇರೆ ಸ್ಕೀಮ್ಗಳಿತ್ತು ಅದು ಕೂಡ ಈಗ ಈ ವರ್ಷದಲ್ಲಿ ಜುಲೈ ಮೊದಲನೇದಿಂದ 15ನೇ ಹಣಕಾಸು ಆಯೋಗ ಅಪ್ರೂವ್ ಮಾಡಿ ಈ ಫಂಡ್ನ ನಮ್ಮ ಸಾಂಬಾರ ಮಂಡಳಿಗೆ ರಿಲೀಸ್ ಮಾಡಿದೆ. ಏನಪ್ಪ ಅಂದರೆ ಸ್ಪೈಸಿಡ್ ಪ್ರೋಗ್ರಾಮ್ಸ್ ಅಂತ. ಸ್ಪೈಸಿಡ್ ನೀವು ಕೇಳ್ಬೋದು ಸ್ಪೈಸ್ಗೂ ಸ್ಪೈಸಿಡ್ಗೂ ಏನು ಸಂಬಂಧ ಅಂತಾರೆ ಅಂದರೆ ಸ್ಪೈಸಿಡಲ್ಲಿ ಪ್ರತಿಯೊಂದು ಅಕ್ಷರ ಏನಿದೆ ಅದಕ್ಕೆ ಒಂದೊಂದು ಮೀನಿಂಗ್ ಇದೆ. ಮೊದಲನೇ ಎಸ್ ಅಂದರೆ ಸ್ಪೈಸ್ ಅಂದರೆ

ಮೊದಲನೇ ಹೆಸರೊಳಗೆ ಸ್ಪಷ್ಟವಾಗಿ ಮಾಡಿ ಅಂದರೆ ಸುಸ್ಥಿರವಾದಂಥ ಕೃಷಿ ಆಗಬೇಕು ಅಂತ. ಪಿ ಅಂದರೆ ಉತ್ಪಾದನೆ, ಉತ್ಪಾದನೆ ಕೂಡ ಗುಣಮಟ್ಟದ ಉತ್ಪಾದನೆ ಜಾಸ್ತಿ ಆಗಬೇಕು ಅಂತ. ಪ್ರೊಡಕ್ಷನ್ ಪಿ ಫಾರ್ ಪ್ರೊಡಕ್ಷನ್, ಎಸ್ ಫಾರ್ ಸಸ್ಟೈನಬಿಲಿಟಿ. ಮೂರನೇದು ಐ ಅಂದರೆ ಇನ್ನೋವೇಷನ್ಸ್, ಆವಿಷ್ಕಾರಗಳು ಜಾಸ್ತಿ ಆಗಬೇಕು. ನಿಮಗೆಲ್ಲ ಗೊತ್ತಿರೋದು ನಮ್ಮ ಸಾಮಾನ್ಯ ಮಂಡಳಿಯಲ್ಲಿ ಬರೀ 53 ಬೆಳೆಗಳು ಮಾತ್ರ ನೋಟಿಫೈ ಆಗಿದೆ, ಆದರೆ ನಾವು ಸುಮಾರು 205 ಸಾಂಬಾರ ಬೆಳೆಗಳನ್ನು ಉಪಯೋಗಿಸಿಕೊಂಡು 205 ವಸ್ತುಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಅಂದರೆ ಮಿಕ್ಕಿದೆಲ್ಲ ಮೌಲ್ಯವರ್ಧನೆ. ಈಗ ಸಾಂಬಾರ್ ಪುಡಿ ಆಗ್ಬೋದು, ಅಥವಾ ಕರ್ಕುಮಿನ್ ಆಗ್ಬೋದು, ಅಥವಾ ಕಾಡಮ ಆಯಿಲ್ ಆಗ್ಬೋದು. ಆಮೇಲೆ ಈಗ ಚಾಕ್ಲೇಟ್ಸ್ಗಳು ಆವಿಷ್ಕರಣೆ ಅಂತ ಹೇಳಿದಾಗ ಇನ್ನೋವೇಷನ್ ಬಂದಾಗ ಫ್ಲೇವರ್ಡ್ ಚಾಕ್ಲೇಟ್ಗಳು, ಸ್ಪೈಸ್ ಫ್ಲೇವರ್ಡ್ ಚಾಕ್ಲೇಟ್ಗಳು ಸುಮಾರು 26-27 ಹೊಸ ಬ್ರ್ಯಾಂಡ್ಗಳನ್ನ ಈಗ ಆವಿಷ್ಕಾರಗಳು ಆಗಿದೆ. ಈ ನಿಟ್ಟಿನಲ್ಲಿ ಇನ್ನೋವೇಷನ್ಸ್ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಪ್ರೋಗ್ರಾಮಲ್ಲಿ ಸಹಾಯ ಸಿಗುತ್ತೆ. ಮತ್ತು ಸಿ ಅಂದರೆ ಕೊಲಾಬ್ರೇಷನ್, ಯಾಕೆಂದರೆ ಒಬ್ಬನೇ ಎಲ್ಲ ಮಾಡೋಕ್ಕಾಗಲ್ಲ, ಒಬ್ರಿಗೊಬ್ಬರು ಪರಸ್ಪರ ವಿಚಾರಗಳ ವಿನಿಮಯ ಮಾಡಿಕೊಂಡು ಕೊಲಾಬ್ರೇಷನ್. ನೆಕ್ಸ್ಟು ಇ ಅಂದರೆ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಂತ, ಸ್ಪೈಸ್ಗಳು ಅಂದರೆ ಈ ಥರ. ಸೊ ಹಾಗಾಗಿ ಸುಸ್ಥಿರವಾದಂಥ ಹೆಚ್ಚಿನ ಗುಣಮಟ್ಟದ ಉತ್ಪಾದನೆ ಮತ್ತು ಹೊಸ ಹೊಸ ಆವಿಷ್ಕಾರಗಳು, ಇನ್ನೋವೇಷನ್ಸು ಮತ್ತು ಕೊಲಾಬ್ರೇಷನ್ನು ಮತ್ತು ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ಗೆ ಗೋಸ್ಕರ ಸ್ಪೈಸ್ ಪ್ರಾಜೆಕ್ಟ್ ಅಂತ. ಈ ಎಲ್ಲ ಕಾಂಪೊನೆಂಟ್ಗಳು ಕೂಡ 10 ಸ್ಕೀಮ್ಗಳಿದೆ, ಅದನ್ನ ಎಲ್ಲರೂ ಪಡ್ಕೊಳ್ಳೋಂಥ ಅವಕಾಶ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮದು ಒಂದು ವೆಬ್ಸೈಟ್ ಇದೆ ಸ್ಪೈಸಸ್ ಬೋರ್ಡ್ದು, indianspices.com ಅಂತ. ಮತ್ತೊಂದು ಸರಿ ಹೇಳ್ತೀನಿ, indianspices.com. ನಿಮ್ಗೆ ಎಲ್ಲ ಮಾಹಿತಿಗಳು ಸಿಗುತ್ತೆ. ಮತ್ತು ಈ ಎಲ್ಲ ಸ್ಕೀಮ್ಗಳು, ಈ ಎಲ್ಲ ಒಂದು ಸ್ಪೈಸಡ್ ಸ್ಕೀಮ್ಗಳಲ್ಲಿ ಸುಮಾರು 14-15 ಬೇರೆ ಬೇರೆ ವಿಭಾಗದವರಿಗೆ ಅನುಕೂಲ ಆಗುವಂಥ ಸಾಂಬಾರ ಬೆಳೆಗಾರಾಗಬಹುದು, ಉತ್ಪಾದಕರಾಗ್ಬೋದು, ರಫ್ತುಗಾರಾಗ್ಬೋದು, ಅವ್ರದ್ದೇ ಆದಂಥ ಕೆಲವು ಅವರಿಗೆ ಏನೇನು ಅನುಕೂಲ ಆಗಬೇಕೋ ಅದ್ರ ಬಗ್ಗೆ ನಿಯಮಿತವಾಗಿ ಒಂದು 15-16 ಸ್ಕೀಮ್ಗಳನ್ನ ಮಾಡಿದ್ದಾರೆ. ಮೊದಲನೇದಾಗಿ ಬೆಳೆಗಾರಿಗೆ ಏನಪ್ಪ ಅಂದರೆ ಉತ್ತಮವಾದಂಥ, ಯಾಕೆಂದರೆ ನಮಗೆ ಉತ್ತಮ ಪ್ರೊಡಕ್ಷನ್ ಆಗಬೇಕು ಅಂದರೆ ಉತ್ತಮ ನರ್ಸರಿಗಳು ಮಾಡಬೇಕು, ಸಸಿ ಮಡಿಗಳನ್ನ ಮಾಡಬೇಕು. ಉತ್ತಮ ನರ್ಸರಿ ಮಾಡೋರಿಗೆ ಸಹಾಯಧನ ಕೂಡ ನಮ್ಮ ಬೋರ್ಡಿಂದ ಸಿಗುತ್ತೆ. ಎರಡನೇದು, ನಮಗೆ ಉತ್ಪಾದನೆ ಜಾಸ್ತಿ ಆಗಬೇಕು ಅಂದರೆ ಏರಿಯಾ ಜಾಸ್ತಿ ಆಗಬೇಕು. ಆ ಏರಿಯಾ ಜಾಸ್ತಿ ಮಾಡಿದಾಗ ನಾವು ಹೊಸದಾಗಿ ತೋಟಗಳಿಗೆ ಏಲಕ್ಕಿನ ಹಾಕತ್ತೀವಿ ಹಿಂದ್ಗಡೆ, ಅಥವಾ ಏಲಕ್ಕಿ ಹಾಕಿರ್ತೀವಿ ಕೆಲವೆಲ್ಲ ಏಲಕ್ಕಿ ಹಾಳಾಗಿರುತ್ತೆ ಅಲ್ಲಿ ಮತ್ತೆ ಮರುನಾಟಿ ಮಾಡ್ತೀವಿ. ಎರಡು ಸ್ಕೀಮ್ಗಳು ಕೂಡ ಈ ಒಂದು ಏಲಕ್ಕಿ ಉತ್ಪಾದನಾ ಹೆಚ್ಚು ಮಾಡೋ ದೃಷ್ಟಿಯಿಂದ ಅದಕ್ಕೆ ಸಹಾಯಧನಗಳನ್ನ ಸಿಗುತ್ತೆ. ಅದು ಮೊದಲನೇದು ನಮ್ಮ ರೈತರಿಗೆ ಸಿಗುವಂಥದ್ದು. ಎರಡನೇದು ಮ್ಯಾನುಫ್ಯಾಕ್ಚರ್ಗಳಿಗೆ ಈಗ ಸಾಂಬಾರು ವಸ್ತುಗಳನ್ನ ಪರ್ಚೇಸ್ ಮಾಡಿ ಅದರಿಂದ ಬೇರೆ ಮೌಲ್ಯವರ್ಧನೆಗಳನ್ನ ಮಾಡೋದು. ಈಗ ಮೆಣಸಿನ ಪುಡಿ ಮಾಡೋದಾಗಲಿ, ಅಥವಾ ಉಪ್ಪಿನಕಾಯಿ ಮಾಡೋದಾಗಲಿ, ಅಥವಾ ಅರಿಶಿನದಿಂದ ಕರ್ಕುಮಿನ್ ಚಿಲ್ಲಿಯಿಂದ ಬಣ್ಣ ತೆಗೆಯೋದಾಗಲಿ, ಚಿಲ್ಲಿಯ ಒಲಿಯೋರೆಸಿನ್ ತೆಗೆಯೋದಾಗಲಿ, ಚಿಲ್ಲಿ ಆಯಿಲ್ ತೆಗೆಯೋದಾಗಲಿ, ಈ ಥರ ಈಗ ಬೇರೆ ಬೇರೆ ವಸ್ತುಗಳನ್ನ ಮಾಡೋಂಥವರಿಗೆ ಅವ್ರಿಗೆ ಬೇಕಾದಂಥ ಸಲಕರಣೆಗಳು ಬೇಕಾದ ಕಲಿಸಿದೆ. ಎಕ್ವಿಪ್ಮೆಂಟ್ಸ್ಗಳಿಗೆ ಅದು ಕೂಡ ಸಹಾಯಧನವನ್ನು ಕೊಡಲಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಈಗ ಆ ಸ್ಕೀಮಲ್ಲಿ ಒಂದು ಪ್ರಮುಖವಾದಂಥ ಒಂದು ಒತ್ತು ಏನಪ್ಪ ಕೊಟ್ಟಿದ್ದಾರೆ ಅಂದರೆ ಈ ಪೋಸ್ಟ್ ಹಾರ್ವೆಸ್ಟ್ ಮತ್ತು ಈ ಮ್ಯಾನುಫ್ಯಾಕ್ಚರಿಂಗ್ ಎಕ್ವಿಪ್ಮೆಂಟ್ ಬ್ಯಾಂಕ್, ಅದು ಯಾರು ಮಾಡ್ತಾರೋ. ಯಾಕಂದರೆ ಆ ಬ್ಯಾಂಕಲ್ಲಿ ಎಲ್ಲ ಬೇರೆ ಬೇರೆ ಥರದಂಥ ಎಕ್ವಿಪ್ಮೆಂಟ್ಗಳು ಅವ್ರಿಗೆ ಇಟ್ಕೊಂಡು ಅಲ್ಲಿ ಬೇರೆಯವರಿಗೆ ಒಂದು ಸರ್ವಿಸ್ ಕೊಡೋದು ಆ ಥರ ಮಾಡ್ತಾರಲ್ಲ, ಆ ಎಕ್ವಿಪ್ಮೆಂಟ್ನಿಂದ ಪರ್ಚೇಸ್ ಮಾಡಿ ಒಂದು ಬ್ಯಾಂಕ್ ಮಾಡೋರು ಕೂಡ ಈ ಒಂದು ಆರ್ಥಿಕ ನೆರವು ಆಗಲಿ ಮತ್ತು ತಾಂತ್ರಿಕ ನೆರವು ನಮ್ಮ ಸಂಬಾರ ಮಂಡಲದಿಂದ ಸಿಗುತ್ತೆ. ಇದು ಪ್ರಮುಖವಾಗಿ ಆರ್ಥಿಕವಾದಂಥ ನೆರವು ಸಿಗುತ್ತೆ, ಏಕೆಂದರೆ ನರ್ಸರಿ ಮಾಡೋರಿಗೆ ನರ್ಸರಿ ಖರ್ಚಿನ ಸುಮಾರು 33% ಅಷ್ಟು ದುಡ್ಡನ್ನು ನಮ್ಮ ಸಾಂಬಾರ ಮಂಡಳಿ ಮುಖಾಂತರ ಕೊಡುತ್ತೆ, ಮತ್ತು ಅದನ್ನು ನಾವು ಸರ್ಟಿಫೈಡ್ ನರ್ಸರಿ ಅಂತ ನೋಟಿಫೈ ಮಾಡ್ತೀವಿ. ಹಾಗಾಗಿ ಬೇರೆ ರೈತರುಗಳು ಅದನ್ನ ಅಲ್ಲಿಂದ ಪರ್ಚೇಸ್ ಮಾಡಿ ಅವರು ತೋಟಗಳೆಲ್ಲ ಹಾಕಬಹುದು. ಅಂದರೆ ನರ್ಸರಿ ಉತ್ತಮವಾದಂಥ ಗುಣಮಟ್ಟದ ಸಸಿಗಳನ್ನ ತಯಾರು ಮಾಡಲಿಕ್ಕೆ ಸಬ್ಸಿಡಿಯನ್ನು ಕೊಡ್ತೀವಿ ಆರ್ಥಿಕ ರೂಪದಲ್ಲಿ, ಅದರ ಖರ್ಚಿನ 33% ಅಷ್ಟು ಇದು ನರ್ಸರಿ ಲೆವೆಲಲ್ಲಿ. ನೆಕ್ಸ್ಟು ಹೊಸಬರು ಏಲೆ ಗಿಡಗಳನ್ನ ತೊಗೊಂಡೋಗಿ ಅವ್ರ ತೋಟಗಳಲ್ಲಿ ಹಾಕೊಂಡೋಗಿ ಸುಮಾರು ಒಂದು ಸೆಂಟ್ರಿಗೆ ಒಂದು 50,000 ಅಷ್ಟು ಸಹಾಯಧನವನ್ನು 2 ಕೊಡ್ತೀವಿ. 25,000 ತರ ಕೊಡ್ತೀವಿ. ಕನಿಷ್ಠ ಅಂದರೆ ಒಂದು 300 ಗಿಡ ಆದರೂ ನೆಡಬೇಕು. ಇದು ಒಂದು ಹೊಸದಾಗಿ ಏಲಕ್ಕಿ ಮಾಡೋರಿಗೆ, ಏಲಕ್ಕಿ ತೋಟನೇ ಇತ್ತು ಕಾರಣಾಂತರದಿಂದ ಅದಕ್ಕೆ ರೋಗ ಬಂದು ಅಥವಾ ಫ್ಲಡ್ ಬಂದು ಬೇರೆ ಬೇರೆ ಕಾರಣಗಳಿಂದ ಗಿಡಗಳು ಹಾಳಾಗಿರುತ್ತೆ, ಅಲ್ಲಿ ಮರುನಾಟಿ ಮಾಡ್ತೀವಿ. ಅವರು ಕೂಡ ಒಂದೊಂದು ಏಲಕ್ಕಿ ಗಿಡಗಳನ್ನ ಹಾಕೊಂಡ್ರೆ ಸುಮಾರು 25-30 ಅಷ್ಟು ಸಬ್ಸಿಡಿ ಒಂದು ಗಿಡಕ್ಕೆ, ಆ ಒಂದು ಕೊಡುವಂಥ ಒಂದು ಮೊದಲನೇ ಯೋಜನೆ ಇದು. ಏಲಕ್ಕಿ ಅಭಿವೃದ್ಧಿ ಉತ್ಪಾದನಾ ಒಂದು ಜಾಸ್ತಿ ಮಾಡೋಕ್ಕೆ ಮತ್ತು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಈ ಒಂದು ಮೊದಲನೇ ಸ್ಕೀಮ್. ಮುಖ್ಯವಾಗಿ ನಮ್ಮ ಸಾಮಾನ್ಯ ಮಂಡಳಿ ಕೂಡ ನರ್ಸರಿಗಳಿದೆ 5, ಆದರೆ ಈಗ ನಾವು ಉತ್ಪಾದನೆ ಮಾಡ್ತಿರೋ ಸಸಿಗಳು ಸಾಕಾಗ್ತಾ ಇಲ್ಲ, ಹೆಚ್ಚಿನ ಬೇಡಿಕೆಗಳು ಇರೋದ್ರಿಂದ ಸಾಮಾನ್ಯ ಮಂಡಳಿನೇ ಎಲ್ಲರಿಗೂ ಏಲಕ್ಕಿ ಗಿಡಗಳನ್ನು ಕೊಡೋಷ್ಟು ಈಗ ಸಾಧ್ಯತೆ ಕಡಿಮೆ ಇರೋದ್ರಿಂದ ಬೇರೆಯವರು ಕೂಡ ಉತ್ತಮ ರೀತಿಯಲ್ಲಿ ಯುವಕರು ಅದರೊಳಗೂ ಈ ಒಂದು ಸ್ಕೀಮಲ್ಲಿ ಯುವಕರುಗಳಿಗೆ ಹೆಚ್ಚಿನ ಒಂದು ಫೋಕಸ್ ಅಂತ ಒಂದು ಸ್ಕೀಮಲ್ಲಿ ಹೇಳುತ್ತೆ. ಯುವಕರುಗಳು ನರ್ಸರಿ ಮಾಡ್ತೀವಿ ಅಂದರೆ ಅವರು ಕೂಡ ಆರ್ಥಿಕವಾಗಿ ನಾವು ಸಹಾಯವನ್ನು ಮಾಡ್ತೇವೆ. ಒಟ್ಟು 5 ನರ್ಸರಿಗಳಿದೆ ನಮ್ಮಲ್ಲಿ, ಮಡಿಕೇರಿಯಲ್ಲಿದೆ, ಹಾಸನದಲ್ಲಿದೆ,
ಮೂಡಿಗೆರೆ ಹತ್ರ ಇದೆ, ಕೊಪ್ಪ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೆ.

ಒಟ್ಟು ಒಟ್ಟು 5 ನರ್ಸರಿಗಳು ನಮ್ಮ ಮತ್ತೆ ನಮ್ಮ ಭಾರತೀಯ ಏರಿಕೆ ಸಂಶೋಧನಾ ಕೇಂದ್ರ ಅಲ್ಲೂ ಕೂಡ ನರ್ಸರಿ ಇದೆ. ಯಾಕೆಂದ್ರೆ ಈಗ ನಮ್ಮ ಸಾಂಬಾರು ಮಾಡಿದ ಏನು ಡಿಮ್ಯಾಂಡ್ ಇದೆ ಅಷ್ಟು ಸಪ್ಲೈ ಮಾಡಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಇದು ಒಂದು ಯೋಜನೆ ಮಾಡ್ತಾ ಇದೀವಿ. ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಪ್ಲಾಂಟೇಶನ್ ಬೆಳೆಗಳಿಗೆ ಪ್ರಮುಖವಾಗಿ ಅದರಲ್ಲೂ ಕೂಡ ಏಲಕ್ಕಿ ಅಂತೇವೆ. ಏಲಕ್ಕಿ ಅನ್ನೋದು ನಿಮ್ಗೆ ಗೊತ್ತಿರೋ ಹಾಗೆ ಬೇರೆ ಈ ಕಾಫಿ ಬೆಳೆಗೆ ತರ ಒಂದು ಬಾರಿ ಹೂ ಬಂದು ಒಂದೇ ಬಾರಿ ಕಟಾವ್ ಆಗುವಂತ ಒಂದು 4 ತಿಂಗಳ ಕಾಲ ಹೂಗಳು ಬರ್ತಾ ಇರುತ್ತೆ. ಹೂ ಆದ್ಮೇಲೆ ಅದು ಕಾಯಿ ಕಟ್ಟಕ್ಕೆ ಒಂದು 50-70 ದಿನ ಬೇಕಾಗುತ್ತೆ. ಹಂಗಾಗಿ ಸುಮಾರು 5-6 ಹಾರ್ವೆಸ್ಟ್ಗಳು ಕೊಟಾವುಗಳು ಬರ್ತಾ ಇರುತ್ತೆ. ಸೊ ಪ್ರತಿಯೊಂದರಲ್ಲೂ ಕೂಡ ಚೆನ್ನಾಗಿ ಹೂಗಳಾಗಬೇಕು, ಚೆನ್ನಾಗಿ ಕಾಯಿ ಕಟ್ಟಬೇಕು ಅಂದಾಗ ನೀರಿನ ಅಂಶ ಬಹಳ ಬೇಕಾಗುತ್ತೆ. ಹಾಗಾಗಿ ಈಗ ಗೊತ್ತಿರೋ ಹಾಗೆ ನಮ್ಮಲ್ಲಿ ಅವಗುಣ ವೈಪರಗಳಾಗಿ ಈ ಮಳೆಗಳು ಸರಿಯಾದ ಟೈಮಲ್ಲಿ ಬರಲ್ಲ ಅಂತ ಟೈಮಲ್ಲಿ ಈ ಹೂಗಳು ಬರೋ ಟೈಮಲ್ಲಿ ರೆಕ್ಕೆ ಅಂತೀವಿ ಗೆರೆಗಳಂತ ಹೇಳ್ತೀವಿ. ಆ ಗೆರೆಗಳು ಚೆನ್ನಾಗಿ ಉದ್ದ ಬೆಳಿಬೇಕು. ಎಷ್ಟು ಉದ್ದ ಬೆಳೆದಷ್ಟು ಹೆಚ್ಚಿನ ಒಂದು ಹೂಗಳು ಬಿಡುತ್ತೆ, ಹೆಚ್ಚಿನ ಕಾಯಿಗಳು ಸಿಗೋಕೆ ಅನುಕೂಲ ಆಗುತ್ತೆ. ಅದಕ್ಕೆಲ್ಲ ನೀರೇ ಮುಖ್ಯ. ಹಾಗಾಗಿ ಈ ಒಂದು ಕೃಷಿ ಹೊಂಡಗಳನ್ನ ಮಾಡ್ಕೊಳ್ಳೋಕ್ಕೋಸ್ಕರ ಏನು ಖರ್ಚು ಬರ್ತದೆ ಅದರ ಒಂದು ಪ್ರಮಾಣದಲ್ಲಿ ನಾವು ಆರ್ಥಿಕ ಸಹಾಯವನ್ನು ಕೊಡೋಕ್ಕೆ ಮಳೆ ನೀರು ಕೊಯ್ಲು ಮಾಡುವಂಥ ಒಂದು ವಾಟರ್ ಹಾರ್ವೆಸ್ಟ್ ಅವರ ತೋಟಗಳಲ್ಲೇ ಮಾಡೋಕ್ಕೆ ಅದು ಪ್ರಮುಖವಾಗಿ ಕೊಡುವಂಥ ಒಂದು ಪ್ರೋಗ್ರಾಮ್. ಈಗ ಪ್ರಮುಖವಾಗಿ ನಮ್ಮಲ್ಲಿ ಈಗ ಸಂಬಾರ ಮಂಡಳಿಯಲ್ಲಿ 53 ವಿವಿಧ ಸ್ಪೈಸಸ್ ಇದ್ರೂ ಕೂಡ ಏಲಕ್ಕಿಗೆ ಮಾತ್ರ ನಮ್ಮ ಸಂಶೋಧನೆ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿರೋದು. ಮಿಕ್ಕಿದ 52 ನಮ್ಮ ಕೃಷಿ ಮಂತ್ರಾಲಯದಲ್ಲಿ ಮಾಡ್ತಾರೆ. ಹಾಗಾಗಿ ಏಲಕ್ಕಿಯಲ್ಲಿ ಪ್ರಮುಖವಾಗಿ ನಾವು ತಳಿ ಅಭಿವೃದ್ಧಿ ಆಗಲೇ ಈಗ ಸಾಕಷ್ಟು ಒತ್ತು ಕೊಟ್ಟಿದ್ದೀವಿ. ಈಗ ICRA 10 ಅಂತ ಹೊಸ ವೆರೈಟಿ ಈಗ ಅಭಿವೃದ್ಧಿ ಆಗಿ ಈಗ ಎಲ್ಲ ಕಡೆ ಪ್ರಯೋಗ ನಡೀತಾ ಇದೆ, ಎಲ್ಲ ಭಾಗಗಳು ಕೂಡ ಕರ್ನಾಟಕ ಕೇರಳ ತಮಿಳುನಾಡಲ್ಲಿ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕೂಡ ಹೆಚ್ಚಿನ ಒಂದು ಈಗ ನಮ್ಮಲ್ಲಿ ICRA 1 & 2 ಅಂತ ಇದೆ. ICRA 1 ಅದು ಅಂದರೆ ಇಂಡಿಯನ್ ಕಾರ್ನಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಒನ್, ಅದು ಕೇರಳಗೆ ಮತ್ತು ತಮಿಳುನಾಡಿಗೆ. ICRA 2 ನಮ್ಮ ಕರ್ನಾಟಕಕ್ಕೆ, ಅದು SKP 14 ಅಂತ ಹೇಳ್ತೀವಿ, ಅಥವಾ ICRA 2 ಅಂತ ಹೇಳ್ತೀವಿ, ಅದು ನಮ್ಮ ಕರ್ನಾಟಕಕ್ಕೆ. ಬಟ್ ಈ ಕರ್ನಾಟಕದ ವೆರೈಟಿ ಹಸಿರು ಬಣ್ಣ ಬರಲ್ಲ, ಗೋಲ್ಡನ್ ಎಲ್ಲೋ ಕಲರ್ ಬರುತ್ತೆ. ಬಟ್ ಆದರೆ ಗುಣಮಟ್ಟ ಕೂಡ ಚೆನ್ನಾಗಿರುತ್ತೆ ಮತ್ತು ಕಡಿಮೆ ಶ್ರಮದಲ್ಲಿ ಒಳ್ಳೆಯ ಉತ್ಪಾದನೆ ಕೂಡ ಮಾಡುವಂಥದ್ದು. ನೆಲ್ಲಾಣಿ ಗ್ರೀನ್ ಮಾಡೋದು ರೈತ ಕಂಡಿಡಿದಂಥ ವೆರೈಟಿ, ನಮ್ಮ ಭಾರತ ದೇಶ ಭಾಳ ಹೆಮ್ಮೆ ಪಡುವಂಥ ವಿಷಯ. ಪ್ರಪಂಚಕ್ಕೆ ಬೇಕಾದಂಥ 70% ಏಲಕ್ಕಿನ ಆ ನೆಲ್ಲಾಣಿಯಿಂದನೇ ಬರ್ತಾ ಇದೆ. ರೈತ ಜೋಸಫ್ ಅಂತ ಅವನು ಕೇರಳದಲ್ಲಿ, ಅವನು ಸೆಲೆಕ್ಷನ್ ಇಟ್ಸ್ ಎ ಗಾಡ್ ಗಿವನ್ ಗಿಫ್ಟ್. ಅವನ ತೋಟದಲ್ಲಿ ಅವನು ಅದನ್ನು ಅಬ್ಸರ್ವ್ ಮಾಡಿ ಅದನ್ನ ಪಾಲನೆ ಮಾಡಿ ಪೋಷಣೆ ಮಾಡಿ ಈ ಎಲ್ಲ ಹೆಚ್ಚಿನ ಕಂದುಗಳನ್ನ ಉತ್ಪಾದನೆ ಮಾಡಿ ಎಲ್ಲ ಕಡೆಗೂ ಕೂಡ ನೆಲ್ಲಾಣಿ ಗಿನ್ಗೋಲ್ಡ್ ಅನ್ನೋದು ಅದು ರೈತ ಮಾಡುವಂಥ ತಳಿ. ಅದಲ್ಲದೆ ನಮ್ಮ ಸಂಶೋಧನಾ ಕೇಂದ್ರದಿಂದ ಈ ತಳಿಗಳನ್ನು ಮಾಡಿದ್ದಾರೆ. ಮೊದಲೆಲ್ಲ ಸಾಕಷ್ಟು ನೀರಿನ ಜಾಗದಲ್ಲಿ ಹೋಸ್ ಪೈಪ್ ಮುಖಾಂತರ ಎಲ್ಲಿ ಗಿಡಕ್ಕೆಲ್ಲ ನೀರು ಕೊಡ್ತಾ ಇದ್ರು, ಮತ್ತು ಅವಾಗ ಯಥೇಚ್ಛವಾಗಿ ನೀರಿತ್ತು. ಈಗ ನೀರಿನ ಅಭಾವಗಳು ಜಾಸ್ತಿ ಇರೋದ್ರಿಂದ ನೀರುಗಳನ್ನ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಿ ಕಡಿಮೆ ಉಪಯೋಗಿಸಬೇಕು. ಮತ್ತು ಸಂಶೋಧನಾ ದೃಷ್ಟಿಯಿಂದ ಈಗ ಸ್ಪ್ರಿಂಕ್ಲರ್ ಮುಖಾಂತರ ಆಗಲಿ ಎಲ್ಲಿಗೆ ನೀರುಗಳನ್ನ ಒದಗಿಸಿ ಉತ್ಪಾದನೆ ಮಾಡುವುದು, ಅದಕ್ಕೆ ಬೇಕಾದಂಥ ಏನು ಪರಿಕರಗಳು ಏನಿದೆ ಅದಕ್ಕೆಲ್ಲ ಸಬ್ಸಿಡಿಯನ್ನು ನಮ್ಮ ಸಂಬಳ ಮಂಡಳಿ ಮುಖಾಂತರ ಕೊಡಲಾಗುತ್ತೆ. ಮೊದಲು ಕೊಡ್ತಾ ಇದ್ದು ಆಮೇಲೆ ಸ್ವಲ್ಪ ನಿಂತೋಗಿತ್ತು ಅದು, ಅದು ಒಂದು ಬೇರೆ ಬೇರೆ ಇಲಾಖೆ ಡಬಲಿಂಗ್ ಆಗುತ್ತೆ ಅಂತಿತ್ತು. ಈಗ ನಮ್ಮ ಸಂಬಾರ ಬೆಳೆಗಳಿಗೆ ಯಥೇಚ್ಛವಾಗಿ ನಮ್ಮ ಸಂಬಾರ ಮಂಡಳಿ ಕೊಡಬೇಕು ಅಂತ ಈಗ ಹೊಸ ಸ್ಕೀಮಲ್ಲಿ ಆಗಿದೆ ಅದು. ಈ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಂದರೆ ಬೆಳೆಗಾರ ಸಂಘ ಅಂತ ಹೇಳ್ತೀವಿ. ಅದು ಕನಿಷ್ಠ 25 ಜನ ಬೆಳೆಗಾರರು ಸೇರಿಕೊಂಡು ಒಂದು ಸಂಘವನ್ನು ಕಟ್ಕೊಂಡ್ರೆ ಕಾಮನ್ ಫೆಸಿಲಿಟಿ ಆಗಿ ಈಗ ಏಲಕ್ಕಿ ಒಣಸುವಂಥ ಒಂದು ಮಿಷಿನ್ ಆಗ್ಬೋದು, ಏಲಕ್ಕಿ ಪಾಲಿಶ್ ಮಾಡೋಂಥ ಮಿಷಿನ್ ಆಗ್ಬೋದು, ಏಲಕ್ಕಿನ ಗ್ರೇಡ್ ಮಾಡೋಂಥ ಆಗ್ಬೋದು, ಏಲಕ್ಕಿ ಕ್ಲೀನ್ ಮಾಡೋಂಥ ಮಿಷಿನ್ಗಳಾಗ್ಬೋದು. ಅದು ಎಲ್ಲ ರೈತರುಗಳು ಇಟ್ಕೊಳ್ಳೋಕ್ಕಾಗಲ್ಲ. ಬಟ್ ಇಂಥ ಈ ಒಂದು ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಲ್ಲಿ ಬೆಳೆಗಾರರು ಅವರ ಬೆಳೆ ತಂದಲ್ಲಿ ಕ್ಲೀನ್ ಮಾಡಿಕೊಂಡು ಗ್ರೇಡ್ ಮಾಡಿಕೊಂಡು ಹೋಗುವಂಥ ಫೆಸಿಲಿಟಿಗಳು ಕೊಡೋಕ್ಕೋಸ್ಕರ ಬ್ಯಾಂಕ್ ಅಂದರೆ ಏನಪ್ಪ ಅಂದರೆ ಆ ಒಂದು ಸ್ಥಳದಲ್ಲಿ ಎಲ್ಲ ಥರದ ಎಕ್ವಿಪ್ಮೆಂಟ್ಗಳು, ಕೊಯ್ಲು ಥರ ಎಕ್ವಿಪ್ಮೆಂಟ್ ಮೆಷಿನರಿ ಏನೇನು ಬೇಕು ಅದೆಲ್ಲ ಅಲ್ಲಿ ಸ್ಥಾಪನೆ ಮಾಡೋಕ್ಕೆ ಆ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಗೆ ಆರ್ಥಿಕವಾಗಿ ಪೂರ್ಣ ಮಟ್ಟದ ಸಹಾಯವನ್ನು ಸರ್ಕಾರ ಮಾಡ್ತಾ ಇದೆ. ನಾವು ಕೂಡ ಮಾಡ್ತೀವಿ, ಬೇರೆಯವರು ಕೂಡ ಮಾಡಲಿಕ್ಕೆ ಎಂಕರೇಜ್ ಮಾಡ್ತೀವಿ. ಈಗ ನಾವಾಗಲೇ ಸುಮಾರು ಒಂದು 273 FAO ಆಲ್ರೆಡಿ ನಾವು ರೆಕಗ್ನೈಸ್ ಮಾಡಿ ಅದರ ಚಾಲನೆ ಎಲ್ಲ ಕೊಟ್ಟಿದ್ದೀವಿ. ಅದೇ ರೀತಿ ಕೆಲವರು ಬೆಳೆಗಾರ ಸೇರಿಕೊಂಡು ಕೂಡ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅವರು ಡೆವಲಪ್ ಮಾಡ್ಕೋಬಹುದು. ಅವಾಗಲೂ ಕೂಡ ನಮ್ಮ ಮಾನ್ಯತೆ ನಮ್ಮ ಬೋರ್ಡಿಂದ ಸಿಗುತ್ತೆ. ಮತ್ತು ಅವರು ಏನೇನು ಎಕ್ವಿಪ್ಮೆಂಟ್ಗಳು ಕೊರಿಯೋತರ ನಂತರ ಈಗ ಮೆಣಸಿನ ಪುಡಿ ಮಾಡುವಂಥ ಯೂನಿಟ್ ರೈತ ಮೆಣಸಿನಕಾಯಿ ಬೆಳ್ಕೊಂಡು ಬರ್ತಾನೆ ಪುಡಿ ಮಾಡ್ಕೊಂಡು ಹೋಗಂದ್ರೆ ಅಲ್ಲಿ ಬೇಕಾದ್ರೆ ಮಾಡ್ಕೋಬಹುದು. ಅಂದರೆ ಸ್ಮಾಲ್ ಕ್ವಾಂಟಿಟಿ ಅಲ್ಲ, ಬಿಗ್ ಕ್ವಾಂಟಿಟಿ ಮಾಡ್ಕೊಂಡು ಅವನು ತೊಗೊಳ್ಳೋವಂಥಬಹುದು, ಸ್ವಲ್ಪ ಆಯಿಲ್ ತೆಗೆಯುವಂಥ ಆಗ್ಬೋದು, ಏಲಕ್ಕಿ ಪಾಲಿಶಿಂಗ್ ಮಾಡೋಂಥಾಗಲಿ, ಅರಿಶಿನ ಪಾಲಿಶಿಂಗ್ ಮಾಡೋದಾಗಲಿ, ಅರಿಶಿನ ಪುಡಿ ಮಾಡೋದಾಗಲಿ, ಅದಕ್ಕೆಲ್ಲ ಬೇಕಾದಂಥ ಎಕ್ವಿಪ್ಮೆಂಟ್ಗಳು, ಮತ್ತು ಕಾಳು ಮೆಣಸು ಕ್ಲೀನಿಂಗ್ ಮಾಡುವುದು, ಗ್ರೇಡಿಂಗ್ ಮಾಡೋದಾಗಲಿ, ಕಲರ್ ಸಾರ್ಟಿಂಗ್ ಅದೆಲ್ಲ ಮಾಡಲಿಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ಗಳನ್ನ FAO ಹೊರದೇಶದ ಅಥವಾ ನಮ್ಮ ದೇಶದಿಂದ ಅದು ತರಿಸ್ಕೊಂಡು ಅದಕ್ಕೇನು ಖರ್ಚು ಬರುತ್ತೋ ಆ ಖರ್ಚಿನ ಕೆಲವು ಪ್ರಮಾಣ ವ್ಯವಸಾಯವನ್ನು ನಮ್ಮ ಬೋರ್ಡ್ ಮಾಡುತ್ತೆ. ಯಾಕೆಂದರೆ ಮೊದಲೆಲ್ಲ ನಿಮ್ಗೆ ಗೊತ್ತಿರೋದು ಕಾಳು ಮೆಣಸಿನ ಗುಣಮಟ್ಟ ಹಾಳಾಗ್ತದೆ, ಯಾಕೆಂದರೆ ಕಾಲಿನಲ್ಲಿ ತುಳಿದು ಕಾಳುಗಳನ್ನ ಬೇರ್ಪಡಿಸ್ತಾ ಇದ್ರು, ಅದರಿಂದ ಹೈಜೀನ್ಗೂ ಕೂಡ ಇರ್ತಿಲ್ಲ, ಮತ್ತು ಹೊರದೇಶಗಳ ಕಳಿಸೋಕ್ಕೆಲ್ಲ ಭಾಳ ಕಷ್ಟ ಆಗ್ತಿತ್ತು.

ಇತ್ತು. ಈಗೇನಿಲ್ಲ, ಆ ಕಾಳು ಮೆಣಸು ಬಿಡಿಸೋ ಮಿಷಿನ್ ಅಲ್ಲಿ ಒಬ್ಬ ಹತ್ತು ಲೇಬರ್ ಮಾಡಕ್ ಕೆಲಸನ ಒಂದು ಮಿಷಿನ್ ಒಂದ್ ದಿವಸ ಮಾಡಕ್ ಬಿಡುತ್ತೆ, ಕ್ಲಿಯರ್ ಆಗಿ ಮಾಡುತ್ತೆ. ಹಾಗಾಗಿ ಅಂತ ಮಿಷಿನ್ಗಳು ಆಲ್ರೆಡಿ ಈಗ ಬಂದಿದೆ. ಅದು ಯಾರ್ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಮಿಷಿನ್ಗಳನ್ನ, ನಮ್ಮ ಸಂಬರ ಮಂಡಳಿಯಲ್ಲಿ ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾವು ಅದು ಕೂಡ ನೋಟಿಫೈ ಮಾಡ್ತೀವಿ. ನೋಟಿಫೈ ಮಾಡಿದಾಗ ರೈತರುಗಳು ಅವರ ಊರಲ್ಲಾಗಲಿ ಅಥವಾ ಹತ್ತಿರದ ಆ ಕಂಪನಿಗೆ ಹೋಗಿ ಅವರು ಪರ್ಚೇಸ್ ಮಾಡಿದ್ರೆ ಸಾಕು, ಅದಕ್ಕೆ ಬೇಕಾದಂತ ಆರ್ಥಿಕ ಸಹಾಯ ಕೂಡ ನಾವು ಮಾಡ್ತಾ ಇದ್ವಿ ಈ ಸ್ಕೀಮ್ ಮುಖಾಂತರ. ಪಾಲಿಶ್ ಮುಖ್ಯವಾಗಿ ಅರಿಶಿನ, ಅರಿಶಿನ ಪಾಲಿಶ್ ಮಾಡೋಕ್ಕೆ ಯಾಕೆಂದ್ರೆ ಮೊದಲೆಲ್ಲ ಬ್ಯಾಗಲ್ಲಿ ಹಾಕಿ ಮ್ಯಾನ್ಯಲಲ್ಲಿ ಉಜ್ಜಿ ಉಜ್ಜಿ ಮಾಡ್ತಾ ಇದ್ರು, ತುಂಬಾ ಸಮಯ ಹಿಡಿತಿತ್ತು, ಆದರೆ ಅಷ್ಟೊಂದು ಕ್ಲೀನಾಗಿ ಪಾಲಿಶ್ ಆಗ್ತಾ ಇರಲ್ಲ. ಈ ಪಾಲಿಶಿ ಮಿಷಿನೇ ಇರೋದ್ರಿಂದ ಶೀಘ್ರವಾಗಿ ಮತ್ತೆ ಉತ್ತಮವಾಗಿ ಪಾಲಿಶ್ ಆಗೋಗುತ್ತೆ. ಅಂತ ಪಾಲಿಶಿ ಮಿಷಿನ್ಗಳು ನಮ್ಮ ತಮಿಳ್ನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪೋಸ್ಟ್ ಹಾರ್ವೆಸ್ಟ್ ಅಗ್ರಿಕಲ್ಚರ್ ಟೆಕ್ನಾಲಜಿ ಡಿವಿಷನ್ಗಳಾದ ಬೇರೆ ಬೇರೆ ಪರಿಕರಗಳೆಲ್ಲ ಪಂಜಾಬಲ್ಲಾಗಲಿ ಮತ್ತೆ ಆಂಧ್ರಪ್ರದೇಶದಾಗಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಅವ್ರ ಮುಖಾಂತರ ರೈತರುಗಳಾಗಲಿ ರೈತರ ಫಾರ್ಮರ್ಸ್ ಪ್ರೊಡ್ಯೂ ಆರ್ಗನೈಸೇಷನ್ ಪರ್ಚೇಸ್ ಮಾಡಿ ಅವರು ಮಾಡ್ಕೋಬಹುದು. ಅದಕ್ಕೆ ಕೂಡ ನಾವು ಸಹಕಾರಗಳನ್ನು ಕೊಡ್ತಾ ಇದ್ದೀವಿ. ಈಗ ಏಲಕ್ಕಿಯಲ್ಲಿ ತೊಗೊಂಡಾಗ ಏಲಕ್ಕಿಯಲ್ಲಿ ತೊಟ್ಟಿರುತ್ತೆ, ಆ ತೊಟ್ಟನ್ನೆಲ್ಲ ಕ್ಲೀನ್ ಮಾಡಬೇಕು. ಆಮೇಲೆ ಏಲಕ್ಕಿ ಮಣಸಿದ ಮೇಲೆ ಅದನ್ನೆಲ್ಲ ಡಸ್ಟ್ ಇರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಅದೇ ರೀತಿ ಕಾಳು ಮೆಣಸಲ್ಲಿ ಧೂಳುಗಳಿರ್ತವೆ, ಆ ಡಸ್ಟ್ಗಳಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಕ್ಲೀನಿಂಗ್ ಮಿಷಿನ್ಗಳೆಲ್ಲ ಈಗ ಆಲ್ರೆಡಿ ಬಂದುಬಿಟ್ಟಿದೆ. ಆ ಮಿಷಿನ್ಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಅದು ಕೂಡ ಆರ್ಥಿಕವಾಗಿ ಸಹಾಯವನ್ನು ಮಾಡ್ತಾ ಇದೆ. ತೊಳೆಯೋದಕ್ಕೆ ಸಾಮಾನ್ಯವಾಗಿ ನೀವು ನೋಡಬೇಕು ಅಂದರೆ ಈಗ ಏಲಕ್ಕಿ ಎಲ್ಲ ಮಣ್ಣ ಮೇಲೆ ಇರುತ್ತೆ, ಅವಾಗೆಲ್ಲ ಆ ಮಣ್ಣೆಲ್ಲ ಆಗಿರುತ್ತೆ, ಅದನ್ನೆಲ್ಲ ಅದು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅದನ್ನ ಡ್ರೈಯರ್ಗೆ ಇಡಬೇಕು. ಈಗ ಮ್ಯಾನ್ಯಲ್ ವ್ಯಾಷಿಂಗ್ ಮಾಡ್ತಂದ್ರೆ ತುಂಬ ಸಮಯ ಹಿಡಿಯುತ್ತೆ, ಹೆಚ್ಚಿನ ಲೇಬರ್ಗಳು ಬೇಕು. ಈಗ ಇಲ್ಲಿ ಲೇಬರೇ ಸಿಗ್ತಾ ಇಲ್ಲ, ಈಗ ಕೃಷಿ ಕಾರ್ಮಿಕರಿಗೆ ಸಿಗ್ತಾ ಇರೋದ್ರಿಂದ ಇಪ್ಪ ಈಗ ಒಂದು ವಾಷರ್ಗಳು ಕ್ಲೀನಾಗಿ ಏಲಕ್ಕಿ ಏಲಕ್ಕಿ ವಾಷರ್ಗೆ ಹಾಕ್ಬಿಟ್ರೆ ಎಲ್ಲ ಕ್ಲೀನ್ ಮಾಡಿ ಮಣ್ಣೆಲ್ಲ ತೆಗೆಸ್ಬಿಟ್ಟು ಆಮೇಲೆ ಅದನ್ನ ಒಣಗಿಸಿದ್ರೆ ಒಳ್ಳೆ ಉತ್ತಮವಾದ ಗುಣಮಟ್ಟದ ಏಲಕ್ಕಿ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಕಾಳು ಮೆಣಸು ಕೂಡ ವೈಟ್ ಪೇಪರ್ ಅಂತ ಅದಕ್ಕೊಂದು ಒಳ್ಳೆ ಹೆಚ್ಚಿನ ಡಿಮ್ಯಾಂಡ್ ಇದೆ, ಕರಿ ಮೆಣಸು ಮತ್ತೆ ಬಿಳಿ ಮೆಣಸು ಅಂತ. ಹೊರದೇಶಕ್ಕೆ ನಾವು ಬಿಳಿ ಮೆಣಸು ಜಾಸ್ತಿ ಇರೋದ್ರಿಂದ ಬಿಳಿ ಮೆಣಸು ಮಾಡಬೇಕಾದ್ರೆ ಕೂಡ ನಾವು ಇದನ್ನ ವಾಶ್ ಮಾಡಬೇಕಾಗತ್ತೆ. ಆ ವಾಷಿಂಗ್ ಮಿಷಿನ್ ಎಲ್ಲ ಮ್ಯಾನ್ಯಲ್ಲಿ ಮಾಡಿದ್ರೆ ತುಂಬ ಸಮಯ ಹಿಡಿಯುತ್ತೆ, ಅಷ್ಟೊಂದು ಒಳ್ಳೆ ರೀತಿಯಲ್ಲೂ ಕೂಡ ಆಗಲ್ಲ. ಹಾಗಾಗಿ ಅದಕ್ಕೆ ಬದಲಾಗಿ ಈ ಒಂದು ಆವಿಷ್ಕರಣಗಳಾಗಿದೆ, ಅದನ್ನು ಉಪಯೋಗಿಸಿದ್ರೆ ಬಹಳ ಮುಖ್ಯ. ನಿಮ್ಗೆಲ್ಲ ಗೊತ್ತಿರೋರು ಹಿಂದೆ ಮನೆ ಮನೆಗಳು ಕೂತ್ಕೊಂಡು ಕುಟ್ಟಿ ಕುಟ್ಟಿ ಸಿಪ್ಪೆ ತೆಗೆದಾಗಲಿ ನಾರು ತೆಗೆದಾಗಲಿ ಬೇಜ ತೆಗೆದು ಮಾಡ್ತಾ ಇದ್ರು. ಈಗ ಮಿಷಿನ್ಗಳಿದೀಗ ಮಿಷಿನ್ಗೆ ಹಾಕ್ಬಿಟ್ರೆ ಅದನ್ನ ಹಣ್ಣಿನ ಮರದಿಂದ ಕಿತ್ಬಿಟ್ಟು ಆ ಮಿಷಿನ್ಗೆ ಹಾಕ್ಬಿಟ್ರೆ ಸಿಪ್ಪೆನೂ ತೆಗೆದು ಸಪರೇಟ್ ಮಾಡುತ್ತೆ, ಅದು ಬೀಜನ ತೆಗೆದು ನಾರು ಕೂಡ ತೆಗೆದ್ಬಿಟ್ಟು ಸಪರೇಟ್ ಆಗಿ ಬಂದ್ಬಿಡುತ್ತೆ. ಅದನ್ನ ಈಗ ಆ ತರ ಮಿಷಿನರಿ ಬಂದಿದೆ. ಈಗ ಒಂದು ಒಂದು ದಿವಸದಲ್ಲಿ ಮಾಡೋ ಕೆಲಸನ ಒಂದು ಗಂಟೆಯಲ್ಲಿ ಮಾಡುತ್ತೆ, ಲೇಬರ್ ಅವಶ್ಯಕತೆ ಕೂಡ ತುಂಬಾ ಕಡಿಮೆ ಇರುತ್ತೆ. ಹಂಗಾಗಿ ಇದು ಕೂಡ ಆವಿಷ್ಕಾರ ತುಂಬಾ ಆಗಿದೆ. ಕೊಯ್ದ ತರ ಕ್ರಿಯೆಗಳಿಗೆ ಬೇಕಾದಂತ ಮಿಷಿನರಿಗಳು ಅದನ್ನೆಲ್ಲ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಥವಾ ಎಲ್ಲರೂ ಉಪಯೋಗಿಸ್ಕೊಳ್ಳಕ್ಕಾಗದ್ರು ಕೂಡ ಇಂಡಿವಿಜುವಲ್ ಈ ಫಾರ್ಮರ್ಸ್ ಪ್ರೊಡ್ಯೂಸರ್ ಮುಖಾಂತರ ಬ್ಯಾಂಕ್ಗಳಲ್ಲಿ ನಾಲ್ ಇಟ್ಟರೆ ಪಾಪ ಹುಣಸೆಕಾಯಿ ಕುಯ್ಕೊಂಡವರು ಅದರ ಉಪಯೋಗವನ್ನ ಪಡ್ಕೋಬಹುದು, ಆಸ್ ಎ ಸರ್ವಿಸ್ ಆಗಿ ಕೊಡ್ಬೋದು. ಹಾಗಾಗಿ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಕೂಡ ಆರ್ಥಿಕವಾಗಿ ಲಾಭ ಆಗುತ್ತೆ, ಅವ್ರ ರೈತರುಗಳಿಗೆ ಒಂದು ಸರ್ವಿಸ್ ಕೊಟ್ಟಂಗಾಗುತ್ತೆ, ಸೇವೆ ಕೊಟ್ಟಂಗಾಗುತ್ತೆ. ಏಲಕ್ಕಿಗೆ ಬೇಕಾಗುವಷ್ಟು ಸೌದೆಗಳು ಬೇಕಾಗಲ್ಲ. ನಮಗೆ ಅರಣ್ಯ ಉಳಿಸ್ಕೋಬೇಕು, ಮರಗಳ ನಾಶ ಆಗ ತಪ್ಪಿಸ್ಬೇಕು ಅಂದರೆ ಈ ಯಂತ್ರಗಳು ಈಗ ಮೊದಲೆಲ್ಲ ನಾವು 1 ಕೆಜಿ ಏಲಕ್ಕಿ ನಾನು ಒಣಸ್ಬೇಕು ಅಂದರೆ ಸುಮಾರು 4-5 ಕೆಜಿ ಸೌದೆ ಬೇಕಾಯಿತು. ಈಗ ಅದರ ಬದಲಾಗಿ ಕರೆಂಟ್ ಮುಖಾಂತರ ಎಲೆಕ್ಟ್ರಿಕಲ್ ಮುಖಾಂತರ ಡ್ರೈಯರ್ಗಳು ಡೆವಲಪ್ ಆಗಿದೆ. ಅವಾಗ ಸೌದೆನೇ ಬೇಡ, ಅವಾಗ ಕಾಡು ಕೂಡ ಉಳ್ಕಂತು ಪ್ಲಸ್ ನಮಗೆ ಒಳ್ಳೆ ರೀತಿಯಲ್ಲಿ ಏಲಕ್ಕಿ ಒಣಗಿಸ್ತು. ಯಾಕಂದ್ರೆ ನಿಮ್ಗೆ ಗೊತ್ತಿರೋಂಗೆ ನಮ್ಮ ಕರ್ನಾಟಕದಲ್ಲಿ ಏಲಕ್ಕಿ ಆಲ್ಮೋಸ್ಟ್ ಹೋಗೇ ಬಿಡ್ತು. ನಾವು 30 ವರ್ಷ ಹಿಂದೆ ನಾನು ಏಲಕ್ಕಿ ಸಂಭ್ರಮ ಮಾಡಿದ್ದಾಗ ಸಾಕಷ್ಟು ಯಥೇಚ್ಛವಾಗಿ ಏಲಕ್ಕಿ ಬಿಡ್ತಾ ಇದ್ರು. ಈಗೆಲ್ಲ ಮರ ಕಡಿದು ಕಡಿದು ಮರಗಸಿ ಮಾಡಿ ಮಾಡಿ ಮಾಡಿ ಅಲ್ಲಿ ಏಲಕ್ಕಿನ ಇಲ್ಲ ಆಡುತ್ತು. ಆದರೆ ಕೇರಳದಲ್ಲಿ ಹಾಗಾಗಿಲ್ಲ. ಯಾಕೆಂದರೆ ಕೇರಳದಲ್ಲಿ ಸುಮಾರು ಒಂದು ಮೂನಾರು ಮತ್ತು ತೇಕಡಿ ಅಂತ ಅದು 125 ಕಿಲೋಮೀಟರ್ ಸ್ಟ್ರೆಚ್ ಇರೋ ಒಂದು ಏರಿಯಾ ಅದು. ಅಲ್ಲಿ ಅದು ಅರಣ್ಯ ಪ್ರದೇಶ, ಅಲ್ಲಿ ಏಲಕ್ಕಿ ಚೆನ್ನಾಗಿ ಬರುತ್ತೆ. ಅದಕ್ಕೆ CHR ಅಂತ ಹೇಳ್ತಾರೆ, ಕಾರ್ಡಮಮ್ ಹಿಲ್ ರಿಸರ್ವ್ ಅಂತ ಹೇಳ್ತಾರೆ. 125 ಕಿಲೋಮೀಟರ್ ಏರಿಯಾ ಇರುವಂಥದ್ದು ಅಲ್ಲಿ ಕಾಡು ಈಗಲೂ ಇರೋಷ್ಟೊತ್ತಿಗೆ ಏಲಕ್ಕಿ ಅಲ್ಲಿದೆ. ಅಲ್ಲಿ ಫಾರೆಸ್ಟ್ ಆ್ಯಕ್ಟ್ ಭಾಳ ಸ್ಟ್ರಿಕ್ಟ್ ಆಗಿದೆ. ಒಂದೇ ಒಂದು ಮರ ಕಡೆಗೆ ಸಾಧ್ಯವೇ ಇಲ್ಲ, ಕಡಿದ್ರೆ ಅವರಿಗೆ ಜೈಲ್ ಇಂಪ್ರೆಸ್ಮೆಂಟ್. ಒಂದು ಮರ ಕೂಡ ಕಡೆಯಕ್ಕಲ್ಲೇ ಅವಕಾಶ ಇಲ್ಲ. ಹಂಗಿರಿಂದ ಏಲಕ್ಕಿ ಇದೆ. ಆದರೆ ನಮಗೆ ಏಲಕ್ಕಿಗೆ ಚೆನ್ನಾಗಿ ಬರಬೇಕು ಅಂದರೆ ಮರಗಳಿರಬೇಕು, ನೆರಳಬೇಕು. ಸೊ ಆದರೆ ಏಲಕ್ಕಿಗಳನ್ನ ಬೆಳೆದ ಮೇಲೆ ಅಂದರೆ ಏಲಕ್ಕಿ ನಾನು ಒಣಸ್ಬೇಕು ಅಂದರೆ ಅದಕ್ಕೆ ಸೌದೆ ಬೇಕು. ಮೊದಲೆಲ್ಲ ಸೌದೆಯನ್ನೇ ಮಾಡ್ತಾ ಇದ್ರು, 4-5 ಕೆಜಿ. ಅವಾಗೆಲ್ಲ ನಾವು ಏಲಕ್ಕಿ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಈಗ ನೆಲ್ಲಾಣಿ ಬಂದ ಮೇಲೆ ಒಬ್ಬ ರೈತ ಒಂದೊಂದು ಗಿಡದಲ್ಲೇ ಮೊದಲೆಲ್ಲ 500 ಗ್ರಾಮ್ 1 ಕೆಜಿ ತೆಗೆದ್ರೆ ಹೆಚ್ಚಿತ್ತು. ಈಗ 7-8 ಕೆಜಿ ಒಣ ಏಲಕ್ಕಿ ತೆಗಿತಾರೆ. 8 ಕೆಜಿ ನಾವು ಒಣ ಏಲಕ್ಕಿ ಬರಬೇಕು ಅಂತ 40 ಕೆಜಿ ಹಸಿ ಎಣ್ಣೆಗೆ ನಾವು ಒಣಸ್ಬೇಕು. 1 ಕೆಜಿ ಹಸಿ ಎಣ್ಣೆಗೆ ಒಣಸೋಕ್ಕೆ 4 ಕೆಜಿ ಸೌದೆ ಆದರೆ ಎಷ್ಟು ಕ್ವಾಂಟಿಟಿ ಸೌದೆ ಆಯಿತು. ಹಾಗಾಗಿ ಅಲ್ಲಿ ಮರಗಳನ್ನ ಉಳಿಸೋ ದೃಷ್ಟಿಯಿಂದ ಏಲಕ್ಕಿ ಒಣಸುವಂಥ ಯಂತ್ರಗಳು ಈಗ ಕರೆಂಟ್ ಮುಖಾಂತರ ಆಗ್ಬೋದು. ಈಗ ಹೈಬ್ರಿಡ್ ಡೀಸೆಲ್ ಬೇಡ, ಕರೆಂಟ್ ಬೇಡ, ಗ್ಯಾಸ್ ಮುಖಾಂತರ ಇದಕ್ಕೆ ಒಣಸುವಂಥ ಒಂದು ಮಿಷಿನ್ಗಳು ಈಗಾಗಲೇ ಬಂದಿದೆ. ಹೈಬ್ರಿಡ್ ಕೂಡ ಇದೆ ಕೆಲವು. ಈಗ ಈ ಮಲೆನಾಡು ಪ್ರದೇಶದಲ್ಲಿ ಕರೆಂಟ್ ಗ್ಯಾರಂಟಿ ಇರಲ್ಲ ಅನ್ಸ

0: ಅಲ್ಲಿ ಗ್ಯಾಸ್ ಈ ರೀತಿ ಎಲ್ಲ ಅಥವಾ ಹಲವಾರು ಹೊಸ ಹೊಸ ಸಂಶೋಧನೆಗಳಾಗಲಿ. ಇನ್ನೊಂದು ಪ್ರಮುಖವಾದ ವಿಷಯ ಏನಪ್ಪಾ ಅಂದರೆ, ಯಾವುದೇ ಸ್ಕೀಮ್ಗಳು ನೀವು ಅಪ್ಲೈ ಮಾಡೋಕ್ಕೆ ಮುಂಚೆ ಆ ಸ್ಕೀಮಲ್ಲಿರುವಂಥ ಕೆಲವು ವಿಷಯಗಳನ್ನ ಓದ್ಕೊಂಡು ಅದ್ರ ತಕ್ಕಂತೆ ನೀವು ಯಾವುದೇ ದಾಖಲೆಗಳನ್ನ ಕೊಡೋದಾಗಲಿ ಮಾಡಿಕೊಂಡು ಆಮೇಲೆ ಮಾಡಿದ್ರೆ ಅದಕ್ಕೆ ಭಾಳ ಅನುಕೂಲ ಆಗ್ತಿಲ್ಲ. ನಾನು ಕೆಲವು ಸತಿ ಸರ್ ನಾನು ಆನ್ಲೈನಲ್ಲಿ ಹಾಕಿದ್ದೆ ಅದು ಅದಕ್ಕೇನು ಬರಲಿಲ್ಲ ಅಂತ ಹೇಳಿದಾಗ ಕೆಲವು ಸತಿ ಡಾಕ್ಯುಮೆಂಟ್ಗಳು ಕೆಲಸ ಮಿಸ್ ಇದೆ. ಹಂಗಾಗಿ ಚೆನ್ನಾಗಿ ಓದಿ, ಎಲ್ಲ ಕ್ಲಿಯರ್ ಆಗಿದೆ ವೆಬ್ಸೈಟಲ್ಲಿ, ಏನೇನು ಕಂಡೀಷನ್ನು ಟರ್ಮ್ಸ್ ಸಕಲು ಅಲ್ಲಿದೆ, ಯಾವ ರೀತಿ ಮಾಡಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು, ಏನೇನು ದಾಖಲೆಗಳು ಓದಿಸ್ಬೇಕು ಅದನ್ನು ನೋಡಿಕೊಂಡು ಆಮೇಲೆ ಅಪ್ಲೈ ಮಾಡಿದರೆ ಖಂಡಿತ ಅದಕ್ಕೆ ಉತ್ತಮವಾದಂಥ ಪ್ರತಿಫಲ ಸಿಗುತ್ತೆ. ದಯಮಾಡಿ ಅದನ್ನ ಹೆಚ್ಚಿನ ಬೆಳೆಗಾರರಾಗಲಿ ಅಥವಾ ಉತ್ಪಾದಕರು ಒಂದು ಈ ಸಾಂಬಾರು ಬೆಳೆಗಳಿಗೆ ಸಂಬಂಧಪಟ್ಟ ಯಾವುದೇ ವ್ಯಕ್ತಿಗಳು ನಮ್ಮ ಈ ಒಂದು ಸ್ಪೈಸಿಡ್ ಪ್ರೋಗ್ರಾಮಲ್ಲಿ ಭಾಗಿಯಾಗಿ ಹೆಚ್ಚಿನ ಯಶಸ್ಸನ್ನು ತರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಬಯಲುಸೀಮೆಗಳಲ್ಲಿ ಪ್ರಮುಖವಾಗಿ ಎರಡರಿಂದ ಮೂರು ಬೆಳೆಗಳನ್ನ ಚೆನ್ನಾಗಿ ಬೆಳಿಬಹುದು. ಒಂದು ಹುಣಸೆ ಹಣ್ಣು, ಅದಕ್ಕಾಗಲೇ ಸ್ಕೀಮ್ ಇದ್ದೇ ಇದೆ ಹೇಳಿದೆ. ಎರಡನೇದು ಈಗ ಜಾಯಿಕಾಯಿ, ಅದನ್ನ ಒಣಸ್ಬೇಕು, ಅದಕ್ಕೆ ಡ್ರೈಯರ್ ಬೇಕು, ಅವಾಗ ಕೂಡ ಈ ಸ್ಪೈಸಿಡ್ ಸ್ಕೀಮಲ್ಲಿ ಅವರಿಗೆ ಸಹಕಾರ ಸಿಗುತ್ತೆ. ಯಾಕಂದ್ರೆ ಈ ಒಂದು ಸ್ಪೈಸಿಡ್ ಅನ್ನೋದು ದೊಡ್ಡ ವರ್ಡ್, ಎಲ್ಲರಿಗೂ ಕೂಡ ಉಪಯೋಗ ಆಗಂತ ಎಲ್ಲ ರೀತಿಯ ಸ್ಕೀಮ್ಗಳಿದೆ ಅಲ್ಲಿ. ಕಾಳು ಮೆಣಸಿಗೆ ಈಗ ಸದ್ಯಕ್ಕಿಲ್ಲ, ಏಲಕ್ಕಿಗಂತೂ ಖಂಡಿತ ಉಂಟು. ಯಾಕಂದ್ರೆ ಈಗ ಮೊದಲ ಬರೀ ಟ್ರೆಡಿಷನ್ ಏರಿಯಾದಲ್ಲಿ ಮಾತ್ರ ನಾವು ಈಗ ಏಲಕ್ಕಿಗೆ ಸಹಾಯಧನ ಕೊಡ್ತಾ ಇದ್ದು, ಈಗ ನಾನ್ ಟ್ರೆಡಿಷನಲ್ ಏರಿಯಲ್ಲೂ ಕೂಡ ಸಹಾಯಧನ ಕೊಡುವಂತ ಅವಕಾಶ ಇದೆ, ಖಂಡಿತ ಇದೆ. ಅದ್ರ ಉಪಯೋಗವನ್ನು ಪಡ್ಕೋಬಹುದು. ಯಾವ ರೈತ ಅವ್ನು ನಿಯರೆಸ್ಟ್ ಫೀಲ್ಡ್ ಆಫೀಸ್ ಅಥವಾ ನಿಯರೆಸ್ಟ್ ಸಾಮಾರ ಮಂಡಳಿಗೆ ಹೋದ್ರೆ ಅವರಿಗೆಲ್ಲ ಮಾಹಿತಿಗಳು ಸಿಗುತ್ತೆ, ಆ ಫಾರ್ಮ್ ಎಲ್ಲ ಸಿಗುತ್ತೆ, ಅಲ್ಲಿ ಫಿಲ್ ಮಾಡಿಕೊಟ್ರೆ ಖಂಡಿತ ಸಿಗುತ್ತೆ. ಅದು ಪ್ರಮುಖವಾಗಿ ಈಗ ನೀವು ಮೈಸೂರು ಚಾಮರಾಜನಗರ ತಗೊಂಡಾಗ ಅರಿಶಿನ, ಅದು ಮೊದಲಿಂದ ಚೆನ್ನಾಗಿ ಬೆಳೀತಾರೆ, ಈಗಲೂ ಕೂಡ ಚೆನ್ನಾಗಿ ಬೆಳೆಯುವಂತ ಅವಕಾಶ ಇದೆ. ಮತ್ತೆ ಎಲ್ಲೆಲ್ಲಿ ನೀರಿನ ಅಂಶ ಸ್ವಲ್ಪ ಚೆನ್ನಾಗಿದೆ, ನೀರು ಸಿಗುತ್ತೆ ಇದ್ರೆ ಅಲ್ಲಿ ಶುಂಠಿಯಿಂದ ಚೆನ್ನಾಗಿ ಬೆಳಿಬಹುದು. ಇದು ವಾರ್ಷಿಕ ಬೆಳೆ ಆಯ್ತು, ಬಹುವಾರ್ಷಿಕ ಬೆಳೆ ಆಗಿ ಜಾಯಿಕಾಯಿ ಅದಕ್ಕೆ ಭಾಳ ಚೆನ್ನಾಗಿ ಬರುತ್ತೆ. ಅದು ಜಾಯಿಕಾಯನ್ನ ಬೆಳೆದು ಭಾಳ ಸೂಕ್ತ, ಯಾಕಂದ್ರೆ ಒಂದೊಂದು ಮರದಲ್ಲಿ ಕನಿಷ್ಠ 15-20 ಕೆಜಿಯಷ್ಟು ಜಾಯಿಕಾಯಿ ಸಿಗುವಂಥ ಅವಕಾಶ ಇದೆ. ಮತ್ತು 3-4 ಕೆಜಿಯಷ್ಟು ಜಾಯಿಪತ್ತೆ ಹೂಗಳು ಅದು ಸಿಗುವಂಥ ಇದೆ. ಈಗ ಒಂದು 850 ರೂಪಾಯಿ ಕೆಜಿ ಇದೆ ಈಗ ಹೂವಿಗೆ, ಜಾಯಿಕಾಯಿಗೆ 250-280 ರೂಪಾಯಿ ತನಕ ರೇಟ್ ಇದೆ. ಹಾಗಾಗಿ ಅದನ್ನು ಚೆನ್ನಾಗಿ ಆರಾಮಾಗಿ ಬೆಳೆಯೋದು, ಈಗೆಲ್ಲ ಗ್ರಾಫ್ಟ್ ರೇಟ್ ಬಂದ್ಬಿಟ್ಟಿದೆ, 3ನೇ ವರ್ಷಕ್ಕೆ ಅದು ಇಳುವರಿ ಶುರುವಾಗುತ್ತೆ. ಸುಮಾರು ಒಂದು 50-75 ವರ್ಷ ತನಕ ಅದು ಇಳುವರಿ ಚೆನ್ನಾಗಿ ಬರ್ತಾನೆ ಇರುತ್ತೆ. ಹಾಗಾಗಿ ಅದನ್ನ ಜಾಯಿಕಾಯನ್ನ ಒಂದು ಉಪಬೆಳೆಯಾಗಿ ಖಂಡಿತ ಮಾಡ್ಬೋದು. ನಮಸ್ಕಾರ.
1: ಸಾಮಾಜಿಕ ಸವಲತ್ತು.
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯ ಅಡಿಯಲ್ಲಿ ಬರುವ ಕರ್ನಾಟಕ ರಾಜ್ಯ ಸಾಂಬಾರ ಪದಾರ್ಥಗಳ ಅಭಿವೃದ್ಧಿ ಮಂಡಳಿಯ ವಿವಿಧ ಯೋಜನೆಗಳ ಸೌಲಭ್ಯಗಳ ಕುರಿತು ಕರ್ನಾಟಕ ರಾಜ್ಯ ಸಾಂಬಾರ ಪದಾರ್ಥಗಳ ಅಭಿವೃದ್ಧಿ ಮಂಡಳಿಯ ವಿಜ್ಞಾನಿಗಳಾದ ಡಾಕ್ಟರ್ ಬಿ ಎ ವಾದಿರಾಜ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

ಸಮಯ ಆನಂದಮಯ. ಯಾಕಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಈ ದಿನ SVVM ಸಿಬ್ಬಂದಿ ವರ್ಗದವರಾದ ಬಸವೇಶ ಎಸ್ ರವರು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 33 ರೂಪಾಯಿ, ಪೆನ್ಸಿಲ್ ಬೀನಿಸ್ 33 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 11 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 14 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 21 ರೂಪಾಯಿ, ಪೈರ್ 43 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 23 ರೂಪಾಯಿ, ಕೋಸು 9 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರೆ, ಕೇಳಿದಿರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 1/9/2026 ಸ್ವಾಮಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ಅವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಕುಮಾರ್ ಜಿಎಸ್ ರವರು ಮಕ್ಕಳ ತಜ್ಞರು. ಸಮಯ ಬೆಳಿಗ್ಗೆ 9:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ಶಂಕರ್ ಎಚ್ ಕೆ ರವರು ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು ಹಾಗೂ ಮಿಸ್ ಅಯ್ಯನಾರಾಜ್ ರವರು ಫಿಸಿಯೋಥೆರಪಿಸ್ಟ್ ಹಾಗೂ ಮಿಸ್ಟರ್ ರಾಜು ಕೆ ಎಸ್

ರವರು, ವಾಗ್ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ ಹಾಗೂ ದಿನದ 24 ಗಂಟೆಗಳಲ್ಲಿ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9686666638. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಸರಗೂರಿನ

ಸಿಯಾಚನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಸೆಪ್ಟೆಂಬರ್ 1, 1947 ಭಾರತೀಯ ಪ್ರಾಮಾಣಿಕ ಸಮಯವನ್ನ ಇಡೀ ದೇಶಕ್ಕೆ ಅಧಿಕೃತ ಸಮಯ ಎಂದು ಪರಿಚಯಿಸಲಾಯಿತು. ಹಾಗೆ ಭಾರತೀಯ ಜೀವ ವಿಮಾ ನಿಗಮ ಸ್ಥಾಪನೆಯಾದ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಭಾರತೀಯ ಜೀವ ವಿಮಾ ನಿಗಮ ಅಂದರೆ ಎಲ್ಐಸಿ. ಮುಂಬೈನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಭಾರತೀಯ ಸಾರ್ವಜನಿಕ ವಲಯದ ಜೀವ ವಿಮಾ ಕಂಪನಿಯಾಗಿದೆ. ಇದು ಮಾರ್ಚ್ 2025 ಹೊತ್ತಿಗೆ 54.52 ಲಕ್ಷ ಕೋಟಿ ಅಂದರೆ ಒಟ್ಟು ಮೌಲ್ಯದ ಆಸ್ತಿಗಳನ್ನು ನಿರ್ವಹಿಸುತ್ತಿರುವ ಭಾರತದ ಅತಿದೊಡ್ಡ ವಿಮಾ ಕಂಪನಿ ಮತ್ತು ಅದರ ಅತಿದೊಡ್ಡ ಸಾಂಸ್ಥಿಕ ಹೂಡಿಕೆದಾರರಾಗಿದೆ. ಇದು ಭಾರತ ಸರ್ಕಾರದ ಮಾಲೀಕತ್ವದಲ್ಲಿದೆ ಮತ್ತು ಹಣಕಾಸು ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣದಲ್ಲಿದೆ. ಭಾರತೀಯ ಜೀವ ವಿಮಾ ನಿಗಮವನ್ನು ಸೆಪ್ಟೆಂಬರ್ 1, 1956 ಸ್ಥಾಪಿಸಲಾಯಿತು. ಭಾರತದ ಸಂಸತ್ತು ಭಾರತೀಯ ಜೀವ ವಿಮಾ ಕಾಯ್ದೆಯನ್ನು ಅಂಗೀಕರಿಸಿತು. ಇದು ಭಾರತದಲ್ಲಿ ವಿಮಾ ಉದ್ಯಮವನ್ನು ರಾಷ್ಟ್ರೀಕರಣಗೊಳಿಸಿತು. 245 ಹೆಚ್ಚು ವಿಮಾ ಕಂಪನಿಗಳು ಮತ್ತು ಭವಿಷ್ಯ ಸಂಘಗಳು ಲೀನಗೊಳಿಸಲಾಯಿತು. 2019 ಹೊತ್ತಿಗೆ ಎಲ್ಐಸಿ 290 ಬಿಲಿಯನ್ ಪಾಲಿಸಿದಾರರನ್ನ ವರದಿ ಮಾಡಿದೆ. ಒಟ್ಟು ಜೀವ ನಿಧಿ 28.3 ಲಕ್ಷ ಕೋಟಿಯಾಗಿದೆ. ಕಂಪನಿಯು 2018-19 26 ಬಿಲಿಯನ್ ಕ್ಲೈಮ್ಗಳನ್ನು ಇತ್ಯರ್ಥಪಡಿಸಿದೆ ಎಂದು ವರದಿ ಮಾಡಿದೆ. ಇದು 775,283 ಕೋಟಿ ಆದಾಯ ಮತ್ತು 4,415 ಕೋಟಿ ಲಾಭದೊಂದಿಗೆ 2022 ಫಾರ್ಚುನರ್ ಗ್ಲೋಬಲ್ 500 ಪಟ್ಟಿಯಲ್ಲಿ 98ನೇ ಸ್ಥಾನದಲ್ಲಿದೆ. ಭಾರತದಲ್ಲಿ ಜೀವ ವಿಮಾ ರಕ್ಷಣೆಯನ್ನು ನೀಡುವ ಮೊದಲ ಕಂಪನಿಯಾದ ಓರಿಯೆಂಟಲ್ ಲೈಫ್ ಇನ್ಸೂರೆನ್ಸ್ ಕಂಪನಿಯು 1818 ಕೋಲ್ಕತ್ತಾದಲ್ಲಿ ಫಿನಿಮ್ ದಾಸ್ ಗುಪ್ತಾರವರು ಸ್ಥಾಪಿಸಿದರು. ಇದರ ಪ್ರಾಥಮಿಕ ಗುರಿ ಮಾರುಕಟ್ಟೆಯ ಭಾರತವಾಗಿತ್ತು. ಸುರೇಂದ್ರನಾಥ್ ಟ್ಯಾಗೂರ್ ಅದೇ ಸಮಯದಲ್ಲಿ ಹಿಂದೂಸ್ತಾನ್ ವಿಮಾ ಸೊಸೈಟಿಯನ್ನು ಸ್ಥಾಪಿಸಿದರು. ಇದು ನಂತರ ಜೀವ ವಿಮಾ ನಿಗಮವಾಯಿತು. ಸುಮಾರು ಅರ್ಧ ಶತಮಾನದ ನಂತರ 1870 ಬಾಂಬೆ ಮ್ಯೂಚುವಲ್ ಲೈಫ್ ಇನ್ಶೂರೆನ್ಸ್ ಸೊಸೈಟಿಯನ್ನು ರಚಿಸಲಾಯಿತು. ಇದು ಪಶ್ಚಿಮ ಭಾರತದ ಮೊದಲ ಸ್ಥಳೀಯ ವಿಮಾ ಪೂರೈಕೆದಾರ. ಸ್ವತಂತ್ರ ಪೂರ್ವದಲ್ಲಿ ಸ್ಥಾಪಿಸಲಾದ ಇತರೆ ವಿಮಾ ಕಂಪನಿಗಳು ಅಂಚೆ ವಿಮೆ, ಭಾರತ ವಿಮಾ ಕಂಪನಿ, ಯುನೈಟೆಡ್ ಇಂಡಿಯಾ, ರಾಷ್ಟ್ರೀಯ ಭಾರತೀಯ, ರಾಷ್ಟ್ರೀಯ ವಿಮೆ, ಸಹಕಾರಿ ಭರವಸೆ, ಸ್ವದೇಶಿ ಲೈಫ್, ಸಹ್ಯಾದ್ರಿ ವಿಮೆ. 1885 ಹೊತ್ತಿಗೆ ಭಾರತೀಯ ದಂಗೆ, ಮೊದಲನೇ ಮಹಾಯುದ್ಧದ ನಂತರ ಮತ್ತು ಎರಡನೇ ಮಹಾಯುದ್ಧ ಸೇರಿದಂತೆ ಭಾರತವು ಹೆಚ್ಚಾಗಿ ಪ್ರಕ್ಷುಬ್ಧ ಆರ್ಥಿಕ ಮತ್ತು ರಾಜಕೀಯ ಪರಿಸ್ಥಿತಿಗಳಿಂದ ಗುರುತಿಸಲ್ಪಟ್ಟಾಗ ಈ ಕಂಪನಿಗಳು ಸ್ಥಾಪಿಸಲಾಯಿತು. ಈ ಘಟನೆಗಳ ಪರಿಣಾಮವು ಭಾರತದಲ್ಲಿ ಜೀವ ವಿಮಾ ಕಂಪನಿಗಳ ಹೆಚ್ಚಿನ ದಿವಾಳಿ ದರಕ್ಕೆ ಕಾರಣವಾಯಿತು ಮತ್ತು ಜೀವ ವಿಮೆಯನ್ನು ಪಡೆಯುವ ಮೌಲ್ಯದಲ್ಲಿ ಸಾರ್ವಜನಿಕರ ನಂಬಿಕೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿತು. ಕೇಳಿದ್ರಲ್ಲಿಸುತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಐಸಿ ಸ್ಥಾಪನೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 1/9/2026 ಸ್ವಾಮಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ಅವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಕುಮಾರ್ ಜಿಎಸ್ ರವರು ಮಕ್ಕಳ ತಜ್ಞರು. ಸಮಯ ಬೆಳಿಗ್ಗೆ 9:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ಶಂಕರ್ ಎಚ್ ಕೆ ರವರು ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು ಹಾಗೂ ಮಿಸ್ ಅಯ್ಯನಾರಾಜ್ ರವರು ಫಿಸಿಯೋಥೆರಪಿಸ್ಟ್ ಹಾಗೂ ಮಿಸ್ಟರ್ ರಾಜು ಕೆ ಎಸ್ ರವರು ವಾಗ್ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆ

ಹೊಸ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9686666638. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿಮ್ಮ ಮಾರುಕಟ್ಟೆ ಬೆಲೆ. ಬೀನಿಸ್ 33 ರೂಪಾಯಿ, ಪೆನ್ಸಿಲ್ ಬೀನಿಸ್ 33 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 11 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 14 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 21 ರೂಪಾಯಿ, ಪೈರ್ 43 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 23 ರೂಪಾಯಿ, ಕೋಸು 9 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
1: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಮ ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕಾ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.

0: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 123 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
0: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: DVG ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ನಾನು ಎನ್ನುವವನೇ,
4: ನಾನು ಎನ್ನುವವನೇ
3: ವಿಶ್ವಚಕ್ರನಾಭಿ,
4: ವಿಶ್ವಚಕ್ರನಾಭಿ
3: ಅವನ್ಗೆ ಕಾಣಬಹ,
4: ಅವನ್ಗೆ ಕಾಣಬಹ
3: ದಿಗ್ವಲಯ,
4: ದಿಗ್ವಲಯ
3: ಚಕ್ರನೇಮಿ ಪಥ,
4: ಚಕ್ರನೇಮಿ ಪಥ
3: ಆನಂತ್ಯವೀ ಜಗಚ್ಚಕ್ರ,
4: ಆನಂತ್ಯವೀ ಜಗಚ್ಚಕ್ರ
3: ನಾಭಿಕ್ರಮತೆ,
4: ನಾಭಿಕ್ರಮತೆ
3: ತಾನೊಂದೇ ಸತ್ವವದು ಮಂಕುತಿಮ್ಮ,
4: ತಾನೊಂದೇ ಸತ್ವವದು ಮಂಕುತಿಮ್ಮ.
3: ಈ 137 ಈ ಮುಕ್ತಕದಲ್ಲಿ DVG ಅವರು ಮತ್ತೆ ವ್ಯಷ್ಟಿ ಸಮಷ್ಟಿಯ ಸಂಬಂಧವನ್ನು ಕುರಿತು ಹೇಳ್ತಾ ಮತ್ತೆ ತಮ್ಮ ಹಿಂದೆ ಪ್ರತಿಪಾದಿಸಿದಂಥ ಮಾತನ್ನು ಪುನರಾವೃತ್ತಿ ಮಾಡ್ತಾರೆ. ಈ ಇಡೀ ವಿಶ್ವಕ್ಕೆ ನಾನು ಅಂತ ಯಾರು ಅಂದ್ಕೊಳ್ತಾರೋ ಅವರೇ ಕೇಂದ್ರ, ಅವರೇ ಮುಖ್ಯವಾದಂತಹ ಶಕ್ತಿ ಸಂಚಯ, ಅವರಿಗೆ ಇಡೀ ವಿಶ್ವದ ದೃಷ್ಟಿ ಕಾಣಿಸೋವಂಥದ್ದು. ಸೊ ಇಲ್ಲಿ ಮತ್ತೆ ಇಲ್ಲಿ ನಾನು ಯಾವ ರೀತಿಯಲ್ಲಿ ವಿಶ್ವವನ್ನು ನೋಡ್ತೀನಿ, ಯಾವ ದೃಷ್ಟಿಯಲ್ಲಿ ನಾನು ವಿಶ್ವವನ್ನು ಪರಿಗಣಿಸ್ತೀನಿ ಅನ್ನೋವಂಥದ್ದು ಎಷ್ಟು ಮುಖ್ಯ ಅನ್ನೋದು ನಾವು ಪರಿಗಣಿಸ್ಕೊಳ್ಬೇಕು. ನಾವು ಯಾವುದೇ ವಸ್ತುವನ್ನು ನೋಡುವಾಗ ಆ ನೋಟ ನನಗೆ ಏನು ಹೇಳ್ತಾ ಇದೆ ಅನ್ನೋದರ ಸ್ಪಷ್ಟತೆ ನನಗಾದಾಗ ಮಾತ್ರ ನಾನು ಅದನ್ನು ಅರ್ಥ ಮಾಡ್ಕೊಳ್ತೀನಿ. ನಾವು ಹಿಂದೆ ಕೂಡ ಕೆಲವು ಉದಾಹರಣೆಗಳನ್ನು ನೋಡಿದ್ವಿ. ನಾವು ಕನ್ನಡಕ ಹಾಕ್ಕೊಂಡಾಗ, ಕನ್ನಡಕ ಹಾಕ್ಕೊಳ್ಳದೇ ಇದ್ದಾಗ, ದೃಷ್ಟಿದೋಷ ಇದ್ದವ್ರು ಕನ್ನಡಕ ಹಾಕ್ಕೊಂಡು ನೋಡಬೇಕು, ಆವಾಗ ಪ್ರಪಂಚ ಸರಿಯಾಗಿ ಕಾಣಿಸುತ್ತೆ. ಇನ್ನೊಂದು ಉದಾಹರಣೆ ನೋಡಿದ್ವಿ, ನಾನು ಹಾಕ್ಕೊಂಡಿರೋ ಕನ್ನಡಕಕ್ಕೆ ಗಲೀಜು ಮೆತ್ಕೊಂಡಿದ್ದಾಗ ನನಗೆ ಸರಿಯಾದಂಥ ವಸ್ತು ಗೋಚರವಾಗಲ್ಲ, ಎದುರುಗಡೆ ಇರೋಂಥ ವಸ್ತುವೆ ನನಗೆ ಗೋಚರವಾಗಲ್ಲ. ಸೊ ಇಲ್ಲಿ ಪದೇ ಪದೇ ನೀನು ವಿಶ್ವದ ಕೇಂದ್ರ ಅಂತ ಹೇಳ್ತಾ ಇರೋದು ನಮ್ಮ ಮೇಲೆ ಹೊರಿಸ್ತಾ ಇರೋವಂಥ ಒಂದೊಡ್ಡ ಜವಾಬ್ದಾರಿ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ವಿಶ್ವ ತಾನು ಹೇಗಿದೆಯೋ ಹಾಗಿದೆ, ಅದನ್ನು ಸರಿಯಾಗಿ ನೋಡುವ ದೃಷ್ಟಿಕೋನ ನಮಗೆ ಬರಬೇಕು, ಅದನ್ನು ಸರಿಯಾಗಿ ನೋಡುವಂತಹ ಒಂದು ಪ್ರಬುದ್ಧತೆ ನಮಗೆ ಬರಬೇಕು. ಆಗ ವಿಶ್ವವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆಗ ನಾವು ಪುಷ್ಪವಾಗಬೇಕಾದಾಗ ಪುಷ್ಪವಾಗ್ತೀವಿ, ದಂಭೋಳಿಯಾಗಬೇಕಾದಾಗ ದಂಭೋಳಿಯಾಗ್ತೀವಿ, ಅದು ಉಲ್ಟಾ ಆಗಿಬಿಟ್ರೆ ಏರ್ಪೇರ್ ಆಗಿಬಿಡುತ್ತೆ. ಸೊ ಅದನ್ನು ಇಲ್ಲಿ ಇನ್ನೊಂದು ಸುಂದರವಾದಂಥ ಉದಾಹರಣೆಯನ್ನು ಕೊಟ್ಟು ವಿವರಣೆ ಮಾಡ್ತಿದ್ದಾರೆ. ಈಗ ವಿಶ್ವ ಚಕ್ರ, ಒಂದು ಚಕ್ರವನ್ನು ನಾವು ಅನ್ಕೊಂಡು, ಈಗ ಸೈಕಲ್ದು ಒಂದು ಚಕ್ರ ಇದೆ, ಮೋಟ್ರ್ ಬೈಕ್ದು ಒಂದು ಚಕ್ರ ಇದೆ ಅಂತ ಅನ್ಕೊಳ್ಳೋಣ. ಆ ಚಕ್ರ ಸುತ್ತುತ್ತೆ, ಆ ಚಕ್ರ ಸುತ್ತಬೇಕಾದ್ರೆ ಆ ಚಕ್ರದ ಮಧ್ಯದಲ್ಲಿ ಒಂದು ಇಷ್ಟುದ್ದದ ಒಂದು ಕಬ್ಬಿಣದ ಒಂದು ಇದು ಹಾಕಿರ್ತಾರೆ, ಅದನ್ನು ಆಕ್ಸೆಲ್ ಅಂತ ಕರಿತೀವಿ ನಾವು. ಆ ಆಕ್ಸೆಲ್ ತಾನೇ ಅಲ್ಲಾಡಲ್ಲ, ಅದು ಹಂಗೆ ಇರುತ್ತದೋ, ಅದರ ಸ್ಥಿರತೆಯ ಮೇಲೆ ವಿಶ್ವ ಸುತ್ತುತ್ತೆ, ಐ ಮೀನ್ ಈ ಚಕ್ರ ಸುತ್ತುತ್ತೆ ಅಲ್ವಾ. ಸೊ ಆಕ್ಸೆಲ್ ಸ್ಥಿರವಾಗಿ ನಿಂತದ್ರಿಂದ ಇದು ಚಕ್ರ ಸುತ್ತೋದಕ್ಕೆ ಸಾಧ್ಯವಾಗುತ್ತೆ. ಸೊ ಆಗ ಚಕ್ರ ಸರಿಯಾಗಿ ಸುತ್ತಿದ್ರೆ ಸೈಕಲ್ ಮುಂದಕ್ಕೆ ಹೋಗುತ್ತೆ.

0: ಸೊ ಹಾಗೆ ನಾನು ಎನ್ನುವಂತಹ ಒಬ್ಬ ವ್ಯಕ್ತಿ ಯಾರಿರ್ತಾರೆ, ಅವನು ಈ ವಿಶ್ವ ಚಕ್ರಕ್ಕೆ ನಾಭಿ, ಅವನ ಆಕ್ಸೆಲ್.
1: ಆ ಆಕ್ಸೆಲ್ ಸ್ಥಿರವಾಗಿ ನಿಂತಾಗ ವಿಶ್ವ ಅದರ ಸುತ್ತಲೂ ಸುತ್ತುತ್ತೆ,
0: ಸುತ್ತಾ ಇದೆ. ಸೊ ನನಗೆ ಕಾಣಬಹ, ನಾನು ಸಪೋಸ್ ಹಿಂಗಿಂದ ಒಂದು ಸುತ್ತೂರು ಒಂದು ರೌಂಡ್ ಹಿಡ್ ತಿರುಗಿದೆ, 360 degrees ಒಂದು ರೌಂಡ್ ಹಿಂಗೆ ಸುತ್ತ ತಿರುಗಿದೆ ಅಂತಂದರೆ ನನಗೆ ಏನೇನು ಕಾಣಿಸುತ್ತೋ ಎಲ್ಲ ದಿಗ್ವಲಯ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲವೂ ಒಂದು ರೌಂಡ್ ನಾನು ಹಾಕ್ಕೊಂಡು ಬಂದರೆ, ತಿರುಗಿದರೆ ನನಗೆ ಏನೇನು ಕಾಣಿಸ್ತೋ ಅವೆಲ್ಲವೂ ನನ್ನ ಪ್ರಪಂಚ, ಅವೆಲ್ಲವೂ ನನ್ನ ಪ್ರಪಂಚ. ಸೊ ಇದಕ್ಕೆ ನಾವು ಒಂದು ಸಣ್ಣ ಉದಾಹರಣೆಯನ್ನು ತಗೊಳ್ಳೋಣ. ನಾವು ಸರ್ಕಲ್ ಬರಿಬೇಕು ಅಂತ ಅನ್ಕೊಂಡು, ಒಂದು ರೌಂಡ್ ಬರಿಬೇಕು, ಒಂದು ಪೆನ್ನು ಒಂದು ಬೋರ್ಡು ನಿಂಗೆ ಕೊಟ್ಬಿಟ್ಟು ನೀನು ಸರ್ಕಲ್ ಬರಿ ಅಂತಂದರೆ ಕರೆಕ್ಟಾಗಿ ರೌಂಡ್ ಬರೆಯೋಕ್ಕಾಗತ್ತಾ? ಆಗಲ್ಲ ಅಲ್ವಾ, ಹೆಂಗೆಂಗೋ ಹೋಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ಬೋದು
2: ಅಂದರೆ ಒಂದು ಬಿಂದು ಇಟ್ಕೊಂಡು ಅಲ್ಲಿ ಒಂದು ಕಾಂಪಾಸು,
0: ಹಾಂ ಕಾಂಪಾಸ್ ಉಪಯೋಗಿಸ್ಬೋದು ಅಲ್ವಾ. ಸೊ ಆ ಕಾಂಪಾಸ್ ನಮ್ಮ ಹತ್ರ ಇಲ್ಲಪ್ಪ, ಅದಕ್ಕೆ ನಾವೇನು ಮಾಡ್ಬೋದು, ಒಂದು ಸಣ್ಣ ದಾರ ತಗೊಳ್ಳೋಣ, ಒಂದು ದಾರ. ಆ ದಾರವನ್ನು ಪೆನ್ನಿಗೆ ಕಟ್ಬಿಡ್ತೀನಿ ನಾನು, ಕಟ್ಬಿಟ್ಟು ದಾರದ ಒಂದು ತುದಿಯನ್ನು ಬೋರ್ಡ್ ಮೇಲೆ ಇಡ್ತೀನಿ, ಪೆನ್ನನ್ನು ಎಳಿತೀನಿ. ಸೊ ಆ ದಾರ ಉದ್ದಕ್ಕೂ ಬಂತು. ಈಗ ನಾನು ಒಂದು ತುದಿಯನ್ನು ಸ್ಥಿರವಾಗಿಟ್ಕೊಂಡು ಪೆನ್ನನ್ನು ಹಿಂಗುಂಡಿಗೆ ತೊಗೊಂಡೋಗ್ತೀನಿ. ಸೊ ಆ ಕಟ್ಟಿದಂತಹ ದಾರ ಏನು ಮಾಡ್ತು, ನಾನು ಬರೀತಿರೋ ವೃತ್ತವನ್ನು ವೃತ್ತವಾಗಿ ಇಳಿಸ್ತು, ಇಲ್ಲದೆ ಹೋದರೆ ನನ್ನ ಪೆನ್ ಎಲ್ಲೆಲ್ಲೋ ಹೋಗ್ತಾ ಇತ್ತು ಅಲ್ವಾ. ಸೊ ಹಾಗೆ ಆ ದಾರದ ಒಂದು ತುದಿಯನ್ನು ನಾನು ಸ್ಥಿರವಾಗಿ ಹಿಡಿದೆ, ಇನ್ನೊಂದು ತುದಿಯನ್ನು ನಾನು ಉಪಯೋಗಿಸ್ಕೊಂಡು ಒಂದು ವೃತ್ತವನ್ನು ಬರೆದೆ. ಸೊ ಆ ಕೇಂದ್ರ ಅಲ್ಲಾಡಲಿಲ್ಲ, ಅದಲ್ಲೇ ಇತ್ತು. ಈಗ ಒಂದು ರೌಂಡ್ ಬರೆದ್ನಪ್ಪ, ನನಗೆ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡೋಣ ಇದನ್ನು ಅಂತ ಅನ್ನಿಸ್ತು. ಅವಾಗ ಏನು ಮಾಡಬೇಕು, ಸ್ವಲ್ಪ ದಾರ ದೊಡ್ಡದು ಮಾಡ್ಕೊಂಡು, ದಾರ ದೊಡ್ಡದು ಮಾಡಿಕೊಂಡ್ರೆ ಒಂದು ದೊಡ್ಡ ವೃತ್ತ ಆಯಿತು, ಕೇಂದ್ರ ಅಲ್ಲಾಡಿಲ್ಲ ಅಲ್ಲೇ ಇದೆ ಹೌದಲ್ವಾ. ಅದಕ್ಕಿಂತ ದೊಡ್ಡದು ಬೇಕು ಅಂದರೆ ಇನ್ನೊಂದು ಸ್ವಲ್ಪ, ಅದಕ್ಕಿಂತ ದೊಡ್ಡದು ಬೇಕು ಅಂದರೆ ಇನ್ನೊಂದು ಸ್ವಲ್ಪ. ಸೊ ಹಾಗೆ ಈ ದಿಗ್ ವಲಯ ನಮಗೆಲ್ಲ ಕಡೆ ಕಾಣಿಸ್ತಾ ಇದೆ. ನಾನು ಎಷ್ಟು ದೊಡ್ಡ ದಾರವನ್ನು ಇಟ್ಕೊಳ್ತೀನೋ ಅಷ್ಟು ದೊಡ್ಡ ವೃತ್ತ ನನ್ನದಾಗುತ್ತೆ ಬೋರ್ಡ್ ಮೇಲೆ ಬರೆಯುವಾಗ. ಹಾಗೆಯೇ ಮಾನಸಿಕವಾಗಿ ನಾನು ಎಷ್ಟು ದೊಡ್ಡ ದಾರವನ್ನು ಇಟ್ಕೊಳ್ತೀನೋ ಅಷ್ಟು ದೊಡ್ಡ ಪ್ರಪಂಚ ನನ್ನದಾಗಬಹುದು. ಸೊ ನಾನು ನಾನೇ ಪ್ರಪಂಚ ಅಂತ ಅಂದ್ಕೊಂಡಿರ್ತೀನಿ ಅನ್ಕೊಳ್ಳೋಣ, ನಾನೇ ಪ್ರಪಂಚ. ಆಗ ನಾನು ಬರೆಯಬಹುದಾದಂಥ ವೃತ್ತ ಇಷ್ಟೇ ಆಯಿತು, ಚಿಕ್ಕದು ಹೌದಲ್ವಾ. ಇಲ್ಲ ನನ್ನ ಮನೆಯವರೆಲ್ಲ ಇದ್ದಾರೆ, ನನ್ನ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಇವರೆಲ್ಲ ಇದ್ದಾರೆ, ಇವ್ರು ನನ್ನವರು, ಇವ್ರು ನನ್ನ ಪ್ರಪಂಚ ಅಂತ ಅಂದ್ಕೊಂಡ್ವಿ ಅನ್ಕೊಳ್ಳೋಣ. ಆಗ ಒಂದು ಸಣ್ಣ ದಾರ ಸ್ವಲ್ಪ ದೊಡ್ಡದು ಮಾಡಿದ್ವಿ, ಇವರೊಂದು ವೃತ್ತವನ್ನು ಬರೆದ್ವಿ, ಅದು ನನ್ನ ಪ್ರಪಂಚವಾಯಿತು. ಸೊ ಹಾಗೆ ಇಲ್ಲಪ್ಪ ನನ್ನ ಸ್ನೇಹಿತರು ಒಂದು 10-6 ಜನ ಇದ್ದಾರೆ ಅಂತಂದರೆ ಅದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ದೊಡ್ಡದಾಯಿತು. ಇಲ್ಲ ನಮ್ಮ ಊರವರೆಲ್ಲ ನನ್ನ ಫ್ರೆಂಡ್ಸು ಅಂತ ಅಂದ್ಕೊಂಡ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಾದ್ವಿ. ಸೊ ಹಾಗೆ ಹೇಗೆ ನಾವು ದಾರವನ್ನು ದೊಡ್ಡದು ಮಾಡೋದ್ರಿಂದ ವೃತ್ತದ ಒಂದು ಗಾತ್ರವನ್ನು ದೊಡ್ಡದು ಮಾಡ್ತಾ ಹೋದ್ವೋ, ಹಾಗೆ ನನಗೆ ಕಾಣಬಹ ದಿಗ್ವಲಯ, ಬರೀ ಕಣ್ಣಿಗೆ ಕಾಣೋದು ಅಂತಲ್ಲ, ಮನಸ್ಸಿಗೆ ಗೋಚರವಾಗುವಂತಹ ಮನಸ್ಸಿಗೆ ಸ್ವೀಕೃತವಾಗುವಂತಹ ದಿಗ್ವಲಯವನ್ನು ನಾವು ದೊಡ್ಡದು ಮಾಡ್ತಾ ಹೋದಷ್ಟೂ ನನ್ನ ಚಕ್ರನೇಮಿ ಪಥ, ನಾನು ಸುತ್ತುವಂತಹ ಒಂದು ಆರ್ಬಿಟ್ ಏನಿರುತ್ತೋ ಅದು ದೊಡ್ಡದಾಗ್ತಾ ಹೋಗುತ್ತೆ. ಆರ್ಬಿಟ್ ಅಂದ್ರೇನು, ಇವಾಗ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ, ಆ ಸೂರ್ಯನ ಸುತ್ತ ಸುತ್ತಬೇಕಾದ್ರೆ ಒಂದು ನಿರ್ದಿಷ್ಟವಾದಂತಹ ಪಾತ್ ಇರುತ್ತೆ, ಅದಕ್ಕೊಂದು ಪಥ, ಆ ಪಥದಲ್ಲೇ ಅದು ಸುತ್ತಬೇಕು ಅಲ್ವ, ಆ ಪಥವನ್ನು ಬಿಟ್ಟು ಹೋಗೋಕ್ಕಾಗಲ್ಲ. ಅದು ಯಾಕೆ, ಅದಕ್ಕೆ ಫಿಸಿಕ್ಸ್ ಹೇಳುತ್ತೆ ಗ್ರಾವಿಟೇಷನಲ್ ಫೋರ್ಸ್ ಇದೆ, ಅದಕ್ಕೋಸ್ಕರ ಅದು ಅದನ್ನ ಬಿಟ್ಟು ಎಲ್ಲೋ ಹೋಗೋಕ್ಕಾಗಲ್ಲ. ಸೊ ನಾವು ಭೌತಿಕ ಪ್ರಪಂಚದಲ್ಲಿ ಒಂದು ದಾರವನ್ನು ಅದು ಕಣ್ಣು ಕಾಣಿಸ್ತಾ ಇದೆ, ಅಥವಾ ಗ್ರಾವಿಟೇಷನ್ ಫೋರ್ಸನ್ನು ಅದು ಕಣ್ಣಿಗೆ ಕಾಣಲ್ಲ, ಆದರೂ ಕೂಡ ಅದು ಅಸ್ತಿತ್ವದಲ್ಲಿದೆ. ಸೊ ಹಾಗೆ ಭೌತಿಕ ಪ್ರಪಂಚದಲ್ಲಿ ನಾವು ಆ ರೀತಿಯ ಯಾವುದೋ ಒಂದು ಫೋರ್ಸ್ ಇರುತ್ತೆ, ಒಂದು ವಸ್ತು ಇರುತ್ತೆ, ಅದು ಪರಿಧಿಯನ್ನು ಗುರುತು ಮಾಡುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಅದನ್ನೇ ನಾವು ನಮ್ಮ ಮನಸ್ಸಿನ ವಲಯಕ್ಕೂ ನಾವು ಸಾಕ್ಷೇಪಿತವಾಗಿ ಮಾಡಿಕೊಂಡ್ರೆ ನಮ್ಮ ಮನಸ್ಸಿನ ಪರಿಧಿಯನ್ನು ನಾವು ದೊಡ್ಡದು ಮಾಡಿದಷ್ಟು ನಮ್ಮ ದಿಗ್ ವಲಯ ದೊಡ್ಡದಾಗ್ತಾ ಹೋಗುತ್ತೆ. ಆಗ ನಮ್ಮ ಚಕ್ರನೇಮಿ ಪಥ ಅಂದರೆ ನಾವು ಇದು ನನ್ನದು ಅಂದ್ಕೊಂಡು ಓಡಾಡುವಂತಹ ಒಂದು ಆರ್ಬಿಟ್ ಏನಿದೆ ಅದು ದೊಡ್ಡದಾಗ್ತಾ ಹೋಗುತ್ತೆ. ಸೊ ನಾನು ಸಂಕುಚಿತವಾಗಿ ಇಷ್ಟೇ ನಾನು ನಾನೊಬ್ಬನೇ ಅಂತ ಅಂದ್ಕೊಂಡ್ರೆ ಇಷ್ಟೇ ಇರುತ್ತೆ ನನ್ನ ಪ್ರಪಂಚ.

0: ಅಪ್ಪ ಇನ್ನೊಂದಷ್ಟು ಜನ ನಾನು ಸೇರಿಸ್ಕೊಳ್ತೀನಿ ಅಂತಂದರೆ ಅಷ್ಟು ದೊಡ್ಡದಾಗ್ತಾ ಹೋಗುತ್ತೆ. ಸೊ ಇದಕ್ಕೆ ಎಂಡಲ್ಲಿ ಎಷ್ಟು ದೊಡ್ಡದಾಗಬಹುದು ಅಂತಂದರೆ ಅನಂತ ಅನಂತ್ಯವಿ ಜಗಚ್ಚಕ್ರ ನಾಭಿಕ್ರಮತೆ. ಸೊ ನನಗೆ ಇಷ್ಟಕ್ಕೆ ನೀನು ನಿಲ್ಲಿಸ್ಕೊ, ಮ್ಯಾಕ್ಸಿಮಮ್ 200 ಜನಕ್ಕೆ. ಇವಾಗ ವಾಟ್ಸ್ಯಾಪಲ್ಲಿ ಏನೋ ಒಂದು ಲಿಮಿಟ್ ಇರುತ್ತಂತಲ್ಲ, ವಾಟ್ಸ್ಯಾಪ್ನಲ್ಲಿ ಇದಕ್ಕಿಂತ ಜಾಸ್ತಿ ಗ್ರೂಪ್ನಲ್ಲಿ ಸೇರಿಸ್ಕೊಳ್ಳೋಂಗಿಲ್ಲ ಅಲ್ವಾ. ಈ ಇನ್ನೊಂದು ಯಾವುದೋ ಗ್ರೂಪಲ್ಲಿ ಅಷ್ಟು ಜನ ಸೇರಿಸ್ಕೋಬೋದು. ಈಗ ಝೂಮ್ ಮೀಟಿಂಗ್ ಮಾಡ್ತೀವಿ ಅಂದರೆ 100 ಜನ ಬರ್ಬೋದು. ಈ ಥರ ಏನೋ ಒಂದು ಲಿಮಿಟ್ ಇರುತ್ತಲ್ಲ. ಹಾಗೆ ಜಗತ್ ಚಕ್ರದ ನಾಭಿಕ್ರಮತೆಗೆ ಯಾವ ಲಿಮಿಟ್ಟೂ ಇಲ್ಲ. ನೀನಲ್ಲಿ ಕೇಂದ್ರದಲ್ಲಿ ನಿಂತ್ಕೊಂಡು ನೀನು ಎಷ್ಟೆಲ್ಲ ದೊಡ್ಡದನ್ನು ನೀನು ಮನಸ್ಸಿನಲ್ಲಿ ಕಲ್ಪಿಸ್ಕೊಂಡು ಮನಸ್ಸಿನಲ್ಲಿ ಸ್ವೀಕರಿಸ್ಕೊಳ್ಳೋದಕ್ಕೆ ಸಾಧ್ಯವೋ ಅದು ಅಷ್ಟೂ ದೊಡ್ಡದಾಗ್ತಾ ಹೋಗೋಕ್ಕೆ ಸಾಧ್ಯವಾಗುತ್ತೆ. ಇದು ಇಷ್ಟೆಲ್ಲ ದೊಡ್ಡದಾಗಿದ್ದರೂ ಕೂಡ ನೆನ್ಪಿಟ್ಕೊಳ್ಬೇಕಾ ಏನಂದರೆ, ಹೇಗೆ ಅದು ಅಷ್ಟು ದೊಡ್ಡದಾಗೋದಕ್ಕೆ ಸಾಧ್ಯ ಅಂತಂದರೆ, ಅದರಲ್ಲಿ ಇರೋಂತಹ ಸತ್ವ ಅದು ಒಂದೇ. ಸೊ ಇಡೀ ಸಮಷ್ಟಿ ದೊಡ್ಡದನ್ನು ನಾನು ನನ್ನದು ಅಂತ ನಾನು ಹೆಂಗೆ ಭಾವಿಸ್ಕೊಳ್ಳೋದಕ್ಕೆ ಸಾಧ್ಯ, ಯಾವಾಗ ಭಾವಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತಂದರೆ, ಇವ್ರು ಮಾತ್ರ ನನ್ನವರು ಅನ್ನೋಂಥ ಸಂಕುಚಿತತೆಯನ್ನು ಬಿಟ್ಟು ನನ್ನವರು ಅನ್ನೋಂಥ ಸರ್ಕಲ್ ವೃತ್ತ ಏನಿದೆಯೋ ಅದನ್ನು ದೊಡ್ಡದು ಮಾಡ್ಕೊಳ್ತಾ ಹೋಗಬಲ್ಲೆ, ಹೋಗೋದಕ್ಕೆ ಸಾಧ್ಯ ಇದೆ. ಯಾವಾಗ ಅವರಲ್ಲಿರೋ ಸತ್ವವೂ ಒಂದೇ, ನನ್ನಲ್ಲಿರೋ ಸತ್ವವೂ ಒಂದೇ ಅನ್ನೋಂಥದ್ದನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಅದನ್ನು ನಾನು ಅಂತರ್ಗತ ಮಾಡಿಕೊಂಡ್ರೆ, ಆಗ ಈ ಜಗಚ್ಚಕ್ರದ ನಾಭಿಕ್ರಮತೆ ಅನಂತವಾಗಕ್ಕೆ ಸಾಧ್ಯ. ನಮ್ಮ ಸತ್ವ ಬೇರೆಯವರಲ್ಲೂ ಕೂಡ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಆಗ ವ್ಯಷ್ಟಿ ಸಮಷ್ಟಿಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 123 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು.
2: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಕಾಡು ಪ್ರಾಣಿ ಮಾಂಸದ ಮೋಹ ಬೇಟೆಯ ದಾಹ. POP ಗಣೇಶ ಕ್ರಿಮಿನಲ್ ಮೊಕದ್ದಮೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಸಂವಾದವೇ ಪರಿಹಾರ. ನೇಪಾಳ ಪ್ರವಾಹ ಮೃತರ ಸಂಖ್ಯೆ 939 ಏರಿಕೆ. ಅನಿಶ್ಚಿತತೆಯ ನಡುವೆ ಶೇಕಡಾ 7.8% ಬೆಳವಣಿಗೆ. ಗಜಪಡೆಗೆ ಬಿಗಿ ಭದ್ರತೆ, ಜನರಿಗೆ ವೀಕ್ಷಣೆಗಿಲ್ಲ ಅವಕಾಶ. ಕಬಿನೀರು ಬಿಡುಗಡೆ ವಿರೋಧ. ಗೃಹಲಕ್ಷ್ಮಿಯರಿಗೆ 33 ಕಂತು ಬಿಡುಗಡೆ ಸಿಎಂ. ಹಿಮ ಬಂಡೆಗಳಿ ಪ್ರವಾಹಕ್ಕೆ ಕಾರಣ, 79 ಟನ್ ಬೆಣ್ಣೆಹಣ್ಣು ಉತ್ಪಾದನೆ. ತಿಲಕ್ ತಾಳ್ಮೆಯ ಶತಕ ಶ್ರೇಯಸ್ ಅಯ್ಯರ್. ಅರ್ಜೆಂಟೀನಿಯಾ ಜರ್ಸಿಗೆ ಮೆಸ್ಸಿ ವಿದಾಯ. ದೀರ್ಘ ಮಾದರಿ ಕ್ರಿಕೆಟ್ನಲ್ಲಿ ವೈಭವ್ ಹೆಜ್ಜೆ ಗುರುತು. ಕಬಡ್ಡಿ ಪ್ರೀಮಿಯರ್ ಲೀಗ್ October 1. ಫುಟ್ಬಾಲ್ ಭಾರತಕ್ಕೆ ಮಣಿದ ಸಿರಿಯಾ. ಮೊದಲ ಸುತ್ತಿನಲ್ಲಿ ಜಾಕೋ ನಿರ್ಗಮನ. ಶಾಂಜಿ ಹ್ಯಾಟ್ರಿಕ್, ಕೇರಳಂ ಜಯಬೇರಿ. WTT ಫೀಲ್ಡರ್ ಅಕುಲ್ಗೆ ಡಬಲ್ ಪ್ರಶಸ್ತಿ. ನಿಯಮಗಳಲ್ಲಿ ಪ್ರಮುಖ ಬದಲಾವಣೆ. ಎರಡನೇ ಸುತ್ತಿಗೆ ದಿಶಾ ಅಹಿದ. ಟೆನ್ನಿಸ್ ಆಲ್ ಆಫ್ ಫೇಮ್ಗೆ ಫೆಡರರ್. ಪ್ರಮುಖಾಂಶಗಳ ವಿವರಣೆ. ಕಾಡು ಪ್ರಾಣಿ ಮಾಂಸದ ಮೋಹ ಬೇಟೆಯ ದಾಹ. ಹನೂರು ಉಡಾ ಮಾಂಸ ತಿಂದರೆ ಪೋಷಕತ್ವ ಹೆಚ್ಚುತ್ತದೆ. ಜಿಂಕೆ ಮಾಂಸ ರೋಗಗಳಿಂದ ಮುಕ್ತ. ಹಂದಿ ಮಾಂಸ ದೇಹಕ್ಕೆ ತಂಪು. ಕಾಡು ಪ್ರಾಣಿಗಳ ಮಾಂಸ ಹೀಗೆ ನಾನಾ ಬಗೆಯಲ್ಲಿ ಲೇಸೆಂಬ ನಂಬಿಕೆಯು ಕಾಡಂಚಿನ ಭಾಗಗಳ ಜನರನ್ನ ಭೇಟಿಗೆ ದೂಡುತ್ತಿದೆ. ದಟ್ಟಕಾನನದಲ್ಲಿ ಬಂದೂಕಿನ ಮೊರೆ ಹೆಚ್ಚುತ್ತಲೇ ಇದೆ. ಮಾಂಸಕ್ಕೆ ಬಹುಪಾಲು ಬೇಡಿಕೆ ಬಂದಿರುವುದು ನಗರಗಳ ಜನರಿಂದಲೇ. POP ಗಣೇಶ ಕ್ರಿಮಿನಲ್ ಮೊಕದ್ದಮೆ. ಬೆಂಗಳೂರು ಪರಿಸರಕ್ಕೆ ಹಾನಿಕಾರಕವಾದ POP ಗಣೇಶನ ಮೂರ್ತಿ ತಯಾರಿಸುವವರು ಮತ್ತು ಮಾರಾಟ ಮಾಡುವವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಸೂಚಿಸಲಾಗಿದೆ ಎಂದು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿರವರು ತಿಳಿಸಿದ್ದಾರೆ. ಗ್ರಂಥಪಾಲಕರ ಹುದ್ದೆಗಳ ನೇಮಕ. ಬೆಂಗಳೂರು ಸಾರ್ವಜನಿಕರ ಗ್ರಂಥಾಲಯ ಇಲಾಖೆಯಲ್ಲಿ ಖಾಲಿ ಇರುವ ಪ್ರಮುಖ ಕಾರ್ಯಪಾಲಕರ ಹುದ್ದೆಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೂಲಕ ಭರ್ತಿ ಮಾಡಲಾಗುವುದು ಎಂದು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಬೆಂಗಳೂರಿನ ಹಂಪಿ ನಗರದ ನಗರ ಕೇಂದ್ರ ಗ್ರಂಥಾಲಯದಲ್ಲಿ ಸೋಮವಾರ ಆಯೋಜಿಸಿದ ಗ್ರಂಥಪಾಲಕರ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಇವರು ಮಾತನಾಡಿದರು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಸಂವಾದವೇ ಪರಿಹಾರ. ಕರ್ಜಕಿಸ್ತಾನ್.

ಸಂವಾದ ಮತ್ತು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಪಶ್ಚಿಮ ಏಷ್ಯಾ ಬಿಕ್ಕಟ್ಟನ್ನು ಪರಿಹರಿಸಿಕೊಳ್ಳಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ರವರು ಇರಾನ್ ಅಧ್ಯಕ್ಷ ಮಸೂದ್ ಪೆಜಿಸ್ಟ್ಯಾನ್ ರವರಿಗೆ ಕರೆ ನೀಡಿದ್ದಾರೆ. ಅನಿಶ್ಚಿತತೆಯ ನಡುವೆ ಶೇಕಡಾ 7.8% ಬೆಳವಣಿಗೆ. ನವದೆಹಲಿ ಜೂನ್ ತ್ರೈಮಾಸಿಕದಲ್ಲಿ ದೇಶದ ಅರ್ಥವ್ಯವಸ್ಥೆಯ ಬೆಳವಣಿಗೆ ದರವು ಶೇಕಡಾ 7.8% ದಾಖಲಾಗಿದೆ. ಇರಾನ್ ಸಮರ ಹಾಗೂ ಇದರ ಪರಿಣಾಮವಾಗಿ ಜಾಗತಿಕ ಅರ್ಥವ್ಯವಸ್ಥೆಯಲ್ಲಿ ಸೃಷ್ಟಿಯಾದ ಅನಿಶ್ಚಿತತೆಯು ಭಾರತದ ಆರ್ಥಿಕ ಬೆಳವಣಿಗೆಯ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಎಂಬ ಕಳವಳ ಇದ್ದಿದ್ದಾದರೂ ನಿರೀಕ್ಷೆಗಿಂತ ಹೆಚ್ಚಿನ ಪ್ರಮಾಣದ ಬೆಳವಣಿಗೆ ದಾಖಲಾಗಿದೆ. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 939 ಏರಿಕೆ. ಕಠ್ಮಂಡು ನೇಪಾಳದಲ್ಲಿ ಸಂಭವಿಸಿದ ದಿಢೀರ್ ಪ್ರವಾಹದ ನಂತರ ಸೋಮವಾರದವರೆಗೂ ನಡೆದ ರಕ್ಷಣಾ ಕಾರ್ಯಾಚರಣೆಯಲ್ಲಿ 939 ಮಂದಿಯ ಮೃತದೇಹವು ಪತ್ತೆಯಾಗಿದ್ದು 5,000 ಹೆಚ್ಚು ಅಧಿಕ ಮಂದಿ ಇನ್ನೂ ಪತ್ತೆಯಾಗಿಲ್ಲ. ಭಾನುವಾರ ರಾತ್ರಿಯವರೆಗೂ ಪ್ರವಾಹ ಪೀಡಿತ ಸ್ಥಳಗಳಿಂದ 9,500 ಮಂದಿಯನ್ನು ರಕ್ಷಿಸಲಾಗಿದೆ ಎಂದು ನೇಪಾಳ ಸರ್ಕಾರ ತಿಳಿಸಿದೆ. ಗೃಹಜ್ಯೋತಿ ಅವಧಿ ವಿಸ್ತರಣೆ. ಬೆಂಗಳೂರು ಗೃಹಜ್ಯೋತಿ ಯೋಜನೆ ಫಲಾನುಭವಿಗಳ ದಾಖಲಾತಿ ಪರಿಶೀಲನೆಯ ಅವಧಿಯನ್ನು ಸೆಪ್ಟೆಂಬರ್ 30 ವಿಸ್ತರಿಸಲಾಗಿದೆ. ಇದುವರೆಗೂ ಸರಾಸರಿ ಶೇಕಡಾ 62% ಫಲಾನುಭವಿಗಳ ಪರಿಶೀಲನೆ ಕಾರ್ಯ ಪೂರ್ಣಗೊಂಡಿದೆ. ಪ್ರಕ್ರಿಯೆ ಪೂರ್ಣಗೊಳಿಸಲು ಇನ್ನೂ ಕಾಲಾವಕಾಶ ಬೇಕು ಎಂದು ವಿದ್ಯುತ್ ಸರಬರಾಜು ಕಂಪನಿಗಳು ಮನವಿ ಸಲ್ಲಿಸಿದವು. ಹೀಗಾಗಿ ಅವಧಿ ವಿಸ್ತರಿಸಲಾಗಿದೆ ಎಂದು ಇಂಧನ ಇಲಾಖೆ ತನ್ನ ಆದೇಶ ಹೇಳಿದೆ. ಸೆಪ್ಟೆಂಬರ್ 28 ಯುವ ಸಂಭ್ರಮ. ಮೈಸೂರು ನಾಡಹಬ್ಬ ದಸರಾ ಮಹೋತ್ಸವದ ಅಂಗವಾಗಿ ಸ್ಥಳೀಯ ಕಾಲೇಜು ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸುವ ಯುವ ಸಂಭ್ರಮವನ್ನು ಈ ಬಾರಿ ಸೆಪ್ಟೆಂಬರ್ 28 ಅಕ್ಟೋಬರ್ 5 ಮಾನಸ ಗಂಗೋತ್ರಿಯ ಬಯಲು ರಂಗಮಂದಿರದಲ್ಲಿ ಆಯೋಜಿಸಲು ನಿರ್ಧರಿಸಲಾಗಿದೆ. ಬರ ಪರಿಶೀಲನೆ ಇಂದು ನಾಳೆ. ಮೈಸೂರು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ ಅವರು ಸೆಪ್ಟೆಂಬರ್ 1 ಹಾಗೂ 2 ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡು ಬರ ಪರಿಸ್ಥಿತಿಯನ್ನು ಅವಲೋಕಿಸಲಿದ್ದಾರೆ. ಕಬಿನಿ ನೀರು ಬಿಡುಗಡೆಗೆ ವಿರೋಧ. HD Kote ತಮಿಳುನಾಡಿಗೆ ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ ವಿರೋಧಿಸಿ ಸೋಮವಾರ ವಿವಿಧ ರೈತಪರ ಸಂಘಟನೆಗಳು ಕಬಿನಿ ಕಾರ್ಯಪಾಲಕ ಇಂಜಿನಿಯರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದವು. ಅವಳಿ ತಾಲೂಕಿನ ಜನ ಕುಡಿಯಲು ನೀರಿಲ್ಲದೆ ತೊಂದರೆ ಅನುಭವಿಸುತ್ತಿದ್ದಾರೆ. ಕೆರೆಕಟ್ಟೆಗಳು ಒಣಗಿ ಹೋಗುತ್ತಿದ್ದು ಜಾನುವಾರುಗಳಿಗೆ ನೀರು ಮೇವು ಪೂರೈಸಲಾಗದೆ ಕಷ್ಟಪಡುತ್ತಿದ್ದಾರೆ. ಜನತೆ ಇಷ್ಟೆಲ್ಲ ತೊಂದರೆ ಅನುಭವಿಸುತ್ತಿರುವಾಗ ಇಲ್ಲಿನ ಡ್ಯಾಂ ನೀರನ್ನು ತಮಿಳುನಾಡಿಗೆ ಹರಿಸುವುದು ಎಷ್ಟು ಸೂಕ್ತ ಎಂದು ಪ್ರಶ್ನಿಸಿದರು. ಕೂಡಲೇ ತಮಿಳುನಾಡಿಗೆ ಹರಿತಿರುವ ನೀರನ್ನು ನಿಲ್ಲಿಸಬೇಕು ಇಲ್ಲವಾದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತಿದೆ ಎಂದು ರೈತರು ಎಚ್ಚರಿಕೆ ನೀಡಿದ್ದಾರೆ. ಗಜಪಡೆಗೆ ಬಿಗಿ ಭದ್ರತೆ, ಜನರಿಗೆ ವೀಕ್ಷಣೆಗಿಲ್ಲ ಅವಕಾಶ. ಮೈಸೂರು ಅಂಬಾವಿಲಾಸ ಅರಮನೆ ಆವರಣದಲ್ಲಿ ಬಿಡಾರ ಹೂಡಿರುವ ದಸರಾ ಗಜಪಡೆಗೆ ಪಾಲನೆ ವಿಚಾರದಲ್ಲಿ ಅರಣ್ಯ ಇಲಾಖೆ ಹಲವು ಶಿಸ್ತು ಕ್ರಮ ವಹಿಸಿದ್ದು ಆನೆಗಳ ವೀಕ್ಷಣೆಗೂ ಸಂಪೂರ್ಣ ನಿರ್ಬಂಧ ವಿಧಿಸಿದೆ. ಪ್ರತಿ ದಸರಾದಲ್ಲೂ ಆನೆ ಬಿಡಾರ ಒಂದಿಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿ ಇರುತ್ತಿತ್ತು. ಆನೆಗಳಿಗೆ ಗೊಂದಲ ಸೃಷ್ಟಿಸುವ ಇಲಾಖೆಯು ನಿಯಮ ಮೀರುವ ಘಟನೆ ನಡೆಯುತ್ತಿತ್ತು. ಈ ಬಾರಿ ಇವುಗಳಿಗೆ ಕಡಿವಾಣ ಹಾಕಲು ಅರಣ್ಯ ಇಲಾಖೆ ಅಧಿಕಾರಿಗಳು ಶಿಸ್ತು ಕ್ರಮ ಕೈಗೊಂಡಿದ್ದಾರೆ. ಗೃಹಲಕ್ಷ್ಮಿಯರಿಗೆ 33ನೇ ಕಂತು ಬಿಡುಗಡೆ ಸಿಎಂ. ಬೆಂಗಳೂರು ಗೃಹಲಕ್ಷ್ಮಿ ಯೋಜನೆಯ 33ನೇ ಕಂತಿನ ಹಣವನ್ನು 1.24 ಕೋಟಿ ಫಲಾನುಭವಿಗಳ ಖಾತೆಗೆ ಜಮೆ ಮಾಡುವ ಜೊತೆಗೆ ಯೋಜನೆಯ ಮರುಪರಿಶೀಲನೆ ನಡೆಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೂಚನೆ ನೀಡಿದ್ದಾರೆ. ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಮರು ಪರಿಶೀಲನೆ ಕುರಿತಂತೆ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧೀಕ್ಷಕರು ಮತ್ತು ಉಪಾಧ್ಯಕ್ಷರ ಜೊತೆ ಮುಖ್ಯಮಂತ್ರಿ ಸೋಮವಾರ ಚರ್ಚೆ ನಡೆಸಿದರು. 33ನೇ ಕಂತಿನ ಹಣ ಬಿಡುಗಡೆಗೆ ಅಗತ್ಯವಾದ 2,400 ಕೋಟಿಯನ್ನ ಬಿಡುಗಡೆ ಮಾಡುವಂತೆ ಆರ್ಥಿಕ ಇಲಾಖೆಗೆ ಮುಖ್ಯಮಂತ್ರಿ ನಿರ್ದೇಶನ ನೀಡಿದ್ದಾರೆ. ಹಿಮಬಂಡಗಳೇ ಪ್ರವಾಹಕ್ಕೆ ಕಾರಣ. ಕಠ್ಮಂಡು ಬೋಟೆಕೋಶಿ ತ್ರಿಶೂಲಿ ನದಿ ಕಾರಿಡಾರ್ ಪ್ರದೇಶದಲ್ಲಿ ಬೃಹತ್ ಹಿಮಬಂಡೆಗಳಿಂದ ಭೀಕರ ಪ್ರವಾಹ ಸಂಭವಿಸಿದ್ದು ಸಾಂಪ್ರದಾಯಿಕ ಸುರಿವ ಮಳೆಯಿಂದಲ್ಲ ಎಂದು ನೇಪಾಳದ ವಿಜ್ಞಾನಿಗಳು ತಯಾರಿಸಿದ ಪ್ರಾಥಮಿಕ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ನೇಪಾಳದ ಪರಿಸರ ಸೊಸೈಟಿ ತಯಾರಿಸಿದ ವರದಿಯನ್ನು ಭಾನುವಾರ ಬಿಡುಗಡೆಗೊಳಿಸಲಾಗಿದೆ. 79 ಟನ್ ಬೆಣ್ಣೆಹಣ್ಣು ಉತ್ಪಾದನೆ. ಚಿಕ್ಕಮಗಳೂರು ಪ್ರಧಾನಿ ನರೇಂದ್ರ ಮೋದಿ ರವರು ಮನ್ ಕಿ ಬಾತ್ನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಬೆಣ್ಣೆಹಣ್ಣು ಕೃಷಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ 9.13 ಎಕ್ಟರ್ನಲ್ಲಿ ಈ ಬೆಳೆ ಇದೆ. ಅವಗಾಡೋ ಅಂದರೆ ಬೆಣ್ಣೆಹಣ್ಣು ಹಣ್ಣಿನ ಬೆಲೆ ಮತ್ತು ಬೇಡಿಕೆ ಎರಡೂ ಕಡಿಮೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ಊಟದ ಮೋಚಿನ ಮೇಲೆ ಈ ಹಣ್ಣು ಹೆಚ್ಚಾಗಿ ಕಾಣುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಬೆಳೆಗಾರರಂತೂ ಕಾಫಿ ಗಿಡಗಳ ನಡುವೆ ಬೆಣ್ಣೆ ಹಣ್ಣಿನ ಗಿಡಗಳನ್ನು ನೆಟ್ಟಿದ್ದಾರೆ. ಕಾಫಿ ಮತ್ತು ಕಾಳುಮೆಣಸಿನ ಜೊತೆಗೆ ಹೆಚ್ಚುವರಿ ಆದಾಯ

0: ಈ ಸಮಯ ಆನಂದಮಯ. ಯಾಕಂದ್ರೆ ನಮ್ಮ ಜನಧ್ವನಿ ಕೇಳುಗರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಈ ದಿನ SVYMನ ಸಿಬ್ಬಂದಿ ವರ್ಗದವರಾದ ಬಸವೇಶ ಎಸ್ ರವರು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ
1: ತಿಲಕ್ ತಾಳ್ಮೆಯ ಶತಕ ಶ್ರೀ ಎಸ್ ಅಯ್ಯರ್. ಬೆಂಗಳೂರು ಚುಟುಕು ಕ್ರಿಕೆಟ್ನಲ್ಲಿ ಅಬ್ಬರದ ಬ್ಯಾಟಿಂಗ್ ಮೂಲಕ ಗಮನ ಸೆಳೆಯುವ ತಿಲಕ್ ವರ್ಮಾರವರು ಸೋಮವಾರ ದಲಿತ್ ಟ್ರೋಫಿ ಸೆಮಿಫೈನಲ್ ಪಂದ್ಯದಲ್ಲಿ ತಮ್ಮ ಮೊದಲ ಬೌಂಡರಿ ಗಳಿಸಲು ಆಡಿದ್ದು 154 ಎಸೆತಗಳನ್ನು. ಹೌದು, ದಕ್ಷಿಣ ವಲಯದ ತಂಡದ ನಾಯಕ ವರ್ಮಾರವರು ಇಂತಹ ಅಗಾಧ ತಾಳ್ಮೆಯ ಆಟದ ಮೂಲಕ ಅಜೇಯ ಶತಕ ಗಳಿಸಿದರು. ಅಲ್ಲದೆ ಉತ್ತರ ವಲಯದ ವೇಗಿ ಗರ್ನೂರ್ ಬಾರ್ರವರ ದಾಳಿಯ ಮುಂದೆ ತತ್ತರಿಸುವ ಆತಂಕದಲ್ಲಿದ್ದ ದಕ್ಷಿಣ ವಲಯಕ್ಕೆ 90 ರನ್ ಮುನ್ನಡೆ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅರ್ಜೆಂಟೀನಿಯಾ ಜತೆಗೆ ಮೆಸ್ಸಿ ವಿದಾಯ. ಮಯಾಮಿ ಅಂತಾರಾಷ್ಟ್ರೀಯ ಫುಟ್ಬಾಲ್ನಿಂದ ನಿವೃತ್ತರಾಗಿರುವುದಾಗಿ ಅರ್ಜೆಂಟೀನಿಯಾದ ದಿಗ್ಗಜ ಆಟಗಾರ ಲಿಯೋನೆಲ್ ಮೆಸ್ಸಿ ರವರು ಸೋಮವಾರ ಪ್ರಕಟಿಸಿದರು. ಜುಲೈನಲ್ಲಿ ಅವರು ಸತತ 2ನೇ ಬಾರಿ ತಮ್ಮ ತಂಡವನ್ನು ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ಫೈನಲ್ ತಲುಪಿದರು. ಈ ನಿರ್ಧಾರವನ್ನು ತುಂಬ ನೋವಿನಿಂದ ತೆಗೆದುಕೊಂಡಿದ್ದೇನೆ, ಆದರೆ ಇದು ಸಕಾಲವೆಂದು ನನಗೆ ಅನಿಸಿದೆ ಎಂದು 39 ವರ್ಷದ ಆಟಗಾರ ಇನ್ಸ್ಟಾಗ್ರಾಮ್ನಲ್ಲಿ ಬರೆದುಕೊಂಡಿದ್ದಾರೆ. ದೀರ್ಘ ಮಾದರಿ ಕ್ರಿಕೆಟ್ನಲ್ಲಿ ವೈಭವ್ ಹೆಚ್ಚಿ ಕೊರತು. ಬೇಬಿ ಬಾಸ್ ಖ್ಯಾತಿಯ 15 ವರ್ಷದ ವೈಭವ್ ಸೂರ್ಯವಂಶಿರವರು ದುಲೀಪ್ ಟ್ರೋಫಿ ಸೆಮಿಫೈನಲ್ ಪಂದ್ಯದಲ್ಲಿ 2ನೇ ದಿನದಾಟದಲ್ಲಿ IPL ಅಬ್ಬರವನ್ನು ತೋರಿಸಿದರು. 118 ನಿಮಿಷಗಳ ಅವರ ಕ್ರಿಕೆಟ್ ಆಟವು ಕ್ರಿಕೆಟ್ ಪ್ರೀಮಿಯರ ಮನ ಮುದಗೊಳಿಸಿತ್ತು, ಆದರೆ ಕೇವಲ 8 ರನ್ಗಳ ಅಂತರದಿಂದ ಶತಕ ಕೈತಪ್ಪಿಸಿಕೊಂಡರು. ಕಬಡ್ಡಿ ಪ್ರೀಮಿಯರ್ ಲೀಗ್ ಅಕ್ಟೋಬರ್ 1ರಿಂದ ಬೆಂಗಳೂರು ಫೈಎನ್ ಸ್ಪೋರ್ಟ್ಸ್ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಸಹಯೋಗದಲ್ಲಿ ಮೊದಲ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಅಕ್ಟೋಬರ್ 1ರಿಂದ 8ರವರೆಗೆ ನಗರದ ಕೋರ್ಮಂಗಲ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಲಿದೆ. 20 ಮಂದಿ ಪ್ರೊ ಕಬಡ್ಡಿ ಲೀಗ್ ಆಟಗಾರರು ವಿವಿಧ ತಂಡಗಳಲ್ಲಿ ಕಣಕ್ಕಿಳಿಯಲಿದ್ದಾರೆ. ಶಾಂಚಿ ಹ್ಯಾಟ್ರಿಕ್, ಕೇರಳಂಗೆ ಜಯಬೇರಿ. ಬೆಂಗಳೂರು ಕೇರಳ ತಂಡದ BC ರಾಯ್ ಟ್ರೋಫಿಗಾಗಿ ನಡೆಯುತ್ತಿರುವ ಜೂನಿಯರ್ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಎ ಗುಂಪಿನ ಪಂದ್ಯದಲ್ಲಿ ಸೋಮವಾರ ತೆಲಂಗಾಣ ತಂಡವನ್ನು 5-1 ಗೋಲುಗಳಿಂದ ಸುಲಭವಾಗಿ ಸೋಲಿಸಿತು. ಶಾಂಚಿ PM ರವರು ಹ್ಯಾಟ್ರಿಕ್ ಮೂಲಕ ಗಮನ ಸೆಳೆದರು. ಮೊದಲ ಸುತ್ತಿನಲ್ಲಿ ಜಾಕೋ ನಿರ್ಗಮನ. ನ್ಯೂಯಾರ್ಕ್ ಆಯಾಸದಿಂದ ಬಳಲಿದ ದಿಗ್ಗಜ ಆಟಗಾರ ನೋವಾಕ್ ಜಾಕೋವಿಚ್ ರವರು ಅಮೆರಿಕ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಭಾನುವಾರ ಮೊದಲನೇ ಸುತ್ತಿನಲ್ಲಿ ಹೊರಬಿದ್ದರು. ಸರ್ಬಿಯಾದ ತಾರಾ ಆಟಗಾರ ಗ್ರ್ಯಾಂಡ್ಸ್ಲಾಮ್ ಟೂರ್ನಿಯೊಂದರಲ್ಲಿ ಇಷ್ಟು ಬೇಗ ಹೊರಬಿದ್ದಿರುವುದು 20 ವರ್ಷಗಳಲ್ಲಿ ಇದೇ ಮೊದಲು. ಫುಟ್ಬಾಲ್ ಭಾರತಕ್ಕೆ ಮಣಿದ ಸಿರಿಯಾ. ಟಾಸ್ಕೆಂಟ್ ಭಾರತ ತಂಡವು AFC 20 ವರ್ಷದವರೆಗಿನ ಏಷ್ಯಾ ಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸೋಮವಾರ 1-0 ಸಿರಿಯಾ ವಿರುದ್ಧ ರೋಚಕ ಜಯ ಸಾಧಿಸಿತು. ಸ್ಪರ್ಧಾತ್ಮಕ ಫುಟ್ಬಾಲ್ನಲ್ಲಿ ಸಿರಿಯಾ ವಿರುದ್ಧ ಭಾರತ ದಾಖಲಿಸಿದ ಮೊದಲ ಗೆಲುವು ಇದು. ಟೆನಿಸ್ ಹಾಲ್ ಆಫ್ ಫೇಮ್ಗೆ ಫೆಡರರ್. ನ್ಯೂಯಾರ್ಕ್ ಸ್ವಿಟ್ಜರ್ಲೆಂಡ್ನ ಟೆನ್ನಿಸ್ ದಿಗ್ಗಜ ರೋಜರ್ ಫೆಡರರ್ ಅವರು ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆ ಮಾಡಲಾಗಿದೆ. ಈ ಸಂಬಂಧ ನ್ಯೂಪೋರ್ಟ್ನಲ್ಲಿ ಶನಿವಾರ ನಡೆದ ಔಪಚಾರಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಫೆಡರರ್ ಮಾತಿನ ಮಧ್ಯೆ ಭಾವುಕರಾದರು. WTT ಫೀಡರ್ ಅಂಕುರ್ಗೆ ಡಬಲ್ ಪ್ರಶಸ್ತಿ. ನವದೆಹಲಿ ಭಾರತದ ಅಂಕುರ್ ಭಟ್ಟಾಚಾರ್ಜಿರವರು ಜೇಕಿಯಾದಲ್ಲಿ WTT ಫೀಲ್ಡರ್ ಓಲೋಮೋಕ್ ಟೇಬಲ್ ಟೆನ್ನಿಸ್ ಟೂರ್ನಿಯಲ್ಲಿ ಸ್ಮರಣೀಯ ಆಟವಾಡಿ ತಮ್ಮ ಚೊಚ್ಚಲ ಸಿಂಗಲ್ ಪ್ರಶಸ್ತಿ ಗೆದ್ದುಕೊಂಡರು. ಆನಂತರ ಆಕಾಶ್ ಪಾಲ್ ಜೊತೆಗೂಡಿ ಡಬಲ್ಸ್ನಲ್ಲೂ ಪ್ರಶಸ್ತಿ ಗೆದ್ದರು. ನಿಯಮಗಳಲ್ಲಿ 3 ಪ್ರಮುಖ ಬದಲಾವಣೆ. ಬೆಂಗಳೂರು ದೇಶೀಯ ಕ್ರಿಕೆಟ್ನ ದೀರ್ಘಾವಧಿಯ ಪಂದ್ಯಗಳಲ್ಲಿ ಹೆಚ್ಚಿನ ತಂಡಗಳು ಡ್ರಾಕ್ಕಾಗಿಯೇ ನಡೆಯುವ ಪರಿಪಾಠ ಹೊಂದಿವೆ. ಈ ಮನಸ್ಥಿತಿಯನ್ನು ಬದಲಿಸಿ ಪಂದ್ಯಗಳಲ್ಲಿ ಲವಲವಿಕೆ ಮೂಡಿಸಲು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯು ಕ್ಯಾಪ್ಟನ್ ತಿಮ್ಮಪ್ಪಯ್ಯ ಸ್ಮಾರಕ ಟ್ರೋಫಿಯ ಟೂರ್ನಿಯ ನಿಯಮಗಳಲ್ಲಿ ಪ್ರಮುಖ 3 ಬದಲಾವಣೆಗಳನ್ನು ಜಾರಿಗೊಳಿಸಿದೆ. 2ನೇ ಸುತ್ತಿಗೆ ದಿಶಾ ಅಹಿದಾ. ಬೆಂಗಳೂರು ಅತಿಥಿಯ ಕರ್ನಾಟಕದ ದಿಶಾ ಕುಮಾರ್ ಮತ್ತು ಅಹಿದಾ ಸಿಂಗ್ ರವರು ಇಲ್ಲಿ ನಡೆಯುತ್ತಿರುವ ವಿಶ್ವ ಟೆನಿಸ್ ಜೂನಿಯರ್ ಟೂರ್ ಜೂನಿಯರ್ J30 ಬೆಂಗಳೂರು ಟೂರ್ನಿಯ ಬಾಲಕಿಯರ ಸಿಂಗಲ್ಸ್ನಲ್ಲಿ ಸೋಮವಾರ 2ನೇ ಸುತ್ತಿಗೆ ಮುನ್ನಡೆದರು. ಆದರೆ ಬಾಲಕರ ವಿಭಾಗದಲ್ಲಿ ರಾಜ್ಯದ ಆಟಗಾರರು ನಿರಾಶೆ ಅನುಭವಿಸಿದರು. ಇವತ್ತಿನ ಶುಭಾಷಿತ ಉತ್ತಮ

ಶಿಕ್ಷಕದ ಉದ್ದೇಶವೆಂದರೆ ಬರೀ ಕಲಿಸುವುದಲ್ಲ, ಕಲಿಯುವ ಆಸೆಯನ್ನು ಹುಟ್ಟಿಸುವುದು. ಮಹಾತ್ಮ ಗಾಂಧೀಜಿರವರು. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 1/9/2026 ಸ್ವಾಮಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ಅವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಕುಮಾರ್ ಜಿಎಸ್ ರವರು ಮಕ್ಕಳ ತಜ್ಞರು. ಸಮಯ ಬೆಳಿಗ್ಗೆ 9:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ಶಂಕರ್ ಎಚ್ ಕೆ ರವರು ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು ಹಾಗೂ ಮಿಸ್ ಅಯ್ಯನಾರಾಜ್ ರವರು ಫಿಸಿಯೋಥೆರಪಿಸ್ಟ್ ಹಾಗೂ ಮಿಸ್ಟರ್ ರಾಜು ಕೆಎಸ್ ರವರು ವಾಗ್ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9686666638. ಧನ್ಯವಾದಗಳು.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪಮೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಟೆಲಿಮಾನಸ್ ಹಾಗೂ ಗೃಹ ಆರೈಕೆಗೆ ಸಹಾಯಕ ಸೇವೆಗಳ ಕುರಿತು ಬೆಂಗಳೂರಿನ ಮನೋರೋಗ ತಜ್ಞರುಗಳಾದ ಡಾಕ್ಟರ್ ರಜನಿಪ್ಪಿ, ಡಾಕ್ಟರ್ ನವೀನ್ ಕುಮಾರ್ ಹಾಗೂ ಡಾಕ್ಟರ್ ಜಗದೀಶ್ ತೀರ್ಥಹಳ್ಳಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
5: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಪ್ರಸ್ತುತಪಡಿಸುವ ಮನೋಚಿಂತನ ಮಾಲಿಕೆಯ ಇಂದಿನ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ಆರೋಗ್ಯ ಅನ್ನುವಂಥದ್ದು ಅತಿ ದೊಡ್ಡ ಭಾಗ್ಯ ಅನ್ನುವಂಥದ್ದು ನಮಗೆಲ್ಲರಿಗೂ ತಿಳಿದಿರುವ ವಿಷಯವೇ ಆಗಿದೆ. ಆದರೆ ಆರೋಗ್ಯ ಅಂದ ತಕ್ಷಣ ದೈಹಿಕ ಆರೋಗ್ಯದ ಪರಿಕಲ್ಪನೆಯಷ್ಟೇ ನಮ್ಮ ಮನಸ್ಸಿನಲ್ಲಿ ಇರೋದು. ಮಾನಸಿಕ ಆರೋಗ್ಯದ ಬಗ್ಗೆ ಇಂದಿಗೂ ಕೂಡ ಅರಿವು ತೀರಾ ಕಡಿಮೆಯೇ. ಮಾನಸಿಕ ಸಮಸ್ಯೆಗಳ ಅಯ್ಯೋ ಅದೆಲ್ಲ ನಾವೇ ಮಾಡ್ಕೊಳ್ಳೋದು, ಹಾಗೇನೆ ನಿಧಾನವಾಗಿ ಬಿಟ್ಬಿಟ್ರೆ ತನ್ನಿಂತಾನೇ ಸರಿಯಾಗುತ್ತೆ ಎನ್ನುವಂತಹ ತಪ್ಪು ಕಲ್ಪನೆಗಳು ಕೂಡ ಇಂದಿಗೂ ನಮ್ಮಲ್ಲಿ ಜಾರಿಯಲ್ಲಿದೆ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮನಸ್ಸಿಗಿರುವಂತಹ ಸಮಸ್ಯೆಗಳು ನೂರಾರು. ಪರೀಕ್ಷೆ, ಪ್ರೇಮ, ವೃತ್ತಿ, ಕುಟುಂಬ, ಆರೋಗ್ಯ, ಹೀಗೆ ಸಮಸ್ಯೆಗಳ ಪಟ್ಟಿ ಬೆಳೆಯುತ್ತಲೇ ಇದೆ. ಕೋವಿಡ್ ಸಮಯದಲ್ಲಂತೂ ಈ ಮಾನಸಿಕ ಸಮಸ್ಯೆಗಳನ್ನು ಎದುರಿಸುವಂತಹ ಸವಾಲು ಅತ್ಯಂತ ಕಠಿಣವಾಗಿತ್ತು. ಈ ನಿಟ್ಟಿನಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸುವುದರ ಜೊತೆಗೆ ನೆರವನ್ನು ನೀಡುವ ದೃಷ್ಟಿಯಿಂದಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ನಿರಂತರವಾಗಿ ಮಾಡಿಕೊಂಡೇ ಬಂದಿದೆ. ಅವುಗಳಲ್ಲಿ ಮುಖ್ಯವಾದಂತಹ ಟೆಲಿಮನಸ್ ಕಾರ್ಯಕ್ರಮ ಮತ್ತು ಗೃಹ ಆರೈಕೆಗೆ ಸಹಾಯಕ ಸೇವೆಗಳ ಕುರಿತಾಗಿ ನಮ್ಮ ಈ ದಿನದ ಕಾರ್ಯಕ್ರಮ. ಇಂದು

ನಮ್ಮೊಂದಿಗೆ ಮೂರು ಜನ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಮೊದಲಿಗೆ ಡಾಕ್ಟರ್ ರಜನಿ ಪಿ ಅವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರು ಹಾಗೂ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ವೈದ್ಯಕೀಯ ಸಲಹೆಗಾರರಾಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಡಾಕ್ಟರ್ ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಎರಡನೇದಾಗಿ ನಮ್ಮೊಂದಿಗಿರುವವರು ನಿಮ್ಹಾನ್ಸ್ನ ಮನೋವೈದ್ಯ

0: ನಿಮ್ಹಾನ್ಸ್ನ ಮನೋವೈದ್ಯಕೀಯ ವಿಭಾಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಜಗದೀಶ್ ತೀರ್ಥಳ್ಳಿ ಅವರು. ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ತಮ್ಮನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಪ್ರಶ್ನೆಗಳನ್ನು ಆರಂಭಿಸುವುದಕ್ಕೆ ಮೊದಲು, ಟೆಲಿಮನಸ್ ಕಾರ್ಯಕ್ರಮ ನಮ್ಮ ಇಂದಿನ ವಿಶೇಷವಾದಂತಹ ವಿಷಯ, ಹಾಗಾಗಿ ಟೆಲಿಮನಸ್ ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೀಡ್ತೀರಾ?
1: ಸಾಮಾನ್ಯವಾಗಿ ನೀವು ನೋಡಿದರೆ, ನೀವಾಗಲೇ ಹೇಳಿದ್ರಿ, ದೈಹಿಕ ಸಮಸ್ಯೆಗಳಷ್ಟೇ ಗೊತ್ತಿರುತ್ತೆ ಜನಕ್ಕೆ, ಮಾನಸಿಕ ಸಮಸ್ಯೆ ಬಗ್ಗೆ ಅಷ್ಟೊಂದು ಅರಿವಿರೋದಿಲ್ಲ ಅಂತ. ಅದರಲ್ಲೂ ಕೂಡ ಮಾನಸಿಕ ಸಮಸ್ಯೆಗಳಿಗೆ ಇದುವರೆಗೂ ಏನೋ ಒಂದು ಮಾನಸಿಕ ಸಮಸ್ಯೆ ಆದಾಗ, ಬೇಜಾರು ಇರಬಹುದು, ಆತಂಕ ಇರಬಹುದು, ಮದ್ಯ ಮಾದಕ ವಸ್ತುವಿನ ಪ್ರಾಬ್ಲಮ್ ಇರಬಹುದು, ಎಕ್ಸಾಮ್ ಟೆನ್ಷನ್ ಇರಬಹುದು, ಏನೇ ಇದ್ರೆ ಕೂಡ ನಾವು ದೈಹಿಕವಾಗಿ ಹತ್ತಿರದಲ್ಲಿರುವಂತಹ ಒಂದು ಸರ್ಕಾರಿ ಆಸ್ಪತ್ರೆ ಇರಬಹುದು, ಖಾಸಗಿ ಆಸ್ಪತ್ರೆಗಿರಬಹುದು, ಅಲ್ಲಿ ಹೋಗಿ ವೈದ್ಯರು ಅಥವಾ ಮನೋವೈದ್ಯರ ಹತ್ರ ನೇರವಾಗಿ ಮಾತಾಡಬೇಕಾಗಿತ್ತು. ಆಪ್ತ ಸಮಾಲೋಚನೆ ಇರಬಹುದು, ಚಿಕಿತ್ಸೆ ಇರಬಹುದು, ಪ್ರತಿಯೊಂದು ನೇರ ಸಂಪರ್ಕದಲ್ಲಿ ನಡೀತಾ ಇತ್ತು. ಆದರೆ ವಿನೂತನವಾಗಿ ಈಗ ಒಂದು ಟೆಲಿಫೋನ್ ಪ್ರಾಯೋಗಿಕವಾಗಿ ಬಂದು ಫಸ್ಟು ನಾವು ಎರಡು ಸೆಲ್ಸ್ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ. ಟೆಲಿಫೋನ್ ಮುಖಾಂತರ ನೀವು ಎಲ್ಲಿ ಕೂತ್ಕೊಂಡು ಬೇಕಾದ್ರೂ ಇದರ ಸಹಾಯವನ್ನು ಪಡೆಯಬಹುದು. ಇದು ಅಕ್ಟೋಬರ್ 10, 2022 ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಆ ದಿವಸ ಬಂದು ಲಾಂಚ್ ಆಗಿದೆ. ಸೊ
0: ಈಗ ಇದು ಟೆಲಿಫೋನ್ ಮೂಲಕ ಮಾಡಬಹುದಾದಂತಹ ಒಂದು ಕರೆಯನ್ನ ಮಾಡಿ ಒಂದು ಪರಿಹಾರವನ್ನ ಪಡ್ಕೊಳ್ಳೋದು ಅಂತ ಹೇಳಿದ್ರಿ. ಯಾವ ಯಾವ ಸಂದರ್ಭಗಳಲ್ಲಿ ಈ ಸಂಖ್ಯೆಗೆ ಕರೆಯನ್ನ ಮಾಡಬಹುದು?
1: ಸೊ ಯಾವುದೇ ಮಾನಸಿಕ ಸಮಸ್ಯೆ ಅಥವಾ ಮನಸ್ಸಿನ ತೊಂದರೆ ಇದ್ದಾಗ್ಲೂ ಮಾಡಬಹುದು. ಯಾವ್ದು ಅಂದ್ರೆ, ನನಗೇನೋ ಈ ನಡುವೆ ತುಂಬಾ ಬೇಜಾರಾಗ್ತಾ ಇದೆ, ದುಃಖ ಆಗ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ಹಸಿವು ಆಗ್ತಿಲ್ಲ, ಆತ್ಮಹತ್ಯೆಯ ಆಲೋಚನೆ ಬರ್ತಾ ಇದೆ, ಅಥವಾ ಎಕ್ಸಾಮ್ ಇದೆ ಅದ್ರ ಬಗ್ಗೆ ತುಂಬ ಟೆನ್ಷನ್ ಆಗ್ತಾ ಇದೆ, ಹೇಗೆ ಬರಿಬೇಕು ಗೊತ್ತಿಲ್ಲ, ಮತ್ತೆ ಮೆಮರಿ ಪ್ರಾಬ್ಲಮ್ ಆಗ್ತಾ ಇದೆ ಈ ನಡುವೆ, ಅದ್ರ ಜೊತೆಗೆ ಬಹಳ ಆತಂಕ, ಎದೆ ಬಡತ ಜಾಸ್ತಿ ಆಗ್ತಾ ಇದೆ, ಸಣ್ಣ ಸಣ್ಣ ವಿಚಾರಕ್ಕೂ ಭಯ ಆಗ್ತಾ ಇದೆ, ಏನೋ ಮನೆಯಲ್ಲಿ ಮಕ್ಕಳು ಬಂದಿಲ್ಲ ಅಥವಾ ಯಾರಾದರೂ ಬಂದಿಲ್ಲ, ಏನೋ ಆಕ್ಸಿಡೆಂಟ್ ಆಗೋಯ್ತಾ, ಇನ್ನೇನೋ ಆಗೋಯ್ತು, ಈ ಥರ ಆತಂಕದ ಸಮಸ್ಯೆಗಳು, ಮತ್ತೆ ಮದ್ಯ ಮಾದಕ ವಸ್ತು ಸೇವನೆಯಲ್ಲಿ ಏನಾದರೂ ಆತಂಕಗಳಿತ್ತು ಅಂದರೆ ಇದನ್ನು ಹೇಗೆ ಬಿಡಬೇಕು, ಬಿಡೋದಕ್ಕೆ ಏನಾದರೂ ಸಲಹೆಗಳಿದೆಯಾ, ಸೊ ಅದರ ಬಗ್ಗೆ, ಮತ್ತೆ ಮನೆಯಲ್ಲಿ ವಿಚಿತ್ರ ನಡವಳಿಕೆ, ವಿಚಿತ್ರ, ಒಬ್ಬೊಬ್ಬರೇ ಮಾತಾಡುವಂಥದ್ದು, ಒಬ್ಬೊಬ್ಬರೇ ನಗುವಂಥದ್ದು, ಈ ಥರ ಆದಾಗ ಅದರ ಬಗ್ಗೆಯ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ್ಕೊಳ್ಳೋದು. ಈ ಫೋನ್ ಮೂಲಕ 144-16 ಈ ನಂಬರ್, ಅದು ಟೋಲ್ ಫ್ರೀ ನಂಬರು, ಅದಕ್ಕೆ ಎಲ್ಲಿ ಕೂತ್ಕೊಂಡು ಬೇಕಾದರೂ ಕೂಡ ಮಾಡಬಹುದು. ಅವರು ಮನೆಯಿಂದ ಮಾಡಬಹುದು ಅಥವಾ ಕೆಲಸದ ಸ್ಥಳದಿಂದ ಮಾಡಬಹುದು, ಮಧ್ಯರಾತ್ರಿ ಕೂಡ ಮಾಡಬಹುದು ಸಮಸ್ಯೆ ಇತ್ತು ಅಂದ್ರೆ. ಸೊ ಈ ಎಲ್ಲಾ ಸಮಸ್ಯೆಗಳು, ಓದಿನ ಸಮಸ್ಯೆ ಇರಬಹುದು, ಆತಂಕದ ಸಮಸ್ಯೆ ಇರಬಹುದು, ದುಃಖದ ಸಮಸ್ಯೆ ಇರಬಹುದು, ಸಂಬಂಧಗಳಲ್ಲಿ ಸಮಸ್ಯೆ ಇರಬಹುದು, ಎಕ್ಸಾಮ್ ಟೆನ್ಷನ್ ಇರಬಹುದು, ಮದ್ಯ ಮಾದಕ ವಸ್ತು ಸಮಸ್ಯೆ ಇರಬಹುದು, ಯಾವುದೇ ರೀತಿಯ ಮಾನಸಿಕ ಸಮಸ್ಯೆ ಇದ್ರೂ ಕೂಡ ಈ ಒಂದು ಟೆಲಿಫೋನ್ ಕರೆ 144-16 144-16 ಕರೆ ಮಾಡಬಹುದು.
0: ಡಾಕ್ಟರ್ ನವೀನ್ ಅವರೇ, ನಿಮ್ಮ ಹತ್ರ ಪ್ರಶ್ನೆ ಏನಂದ್ರೆ, ಮಾನಸಿಕ ಕಾಯಿಲೆಗಳು ಅಂದ ತಕ್ಷಣ ಮಾಧ್ಯಮಗಳಿಂದ ಮತ್ತು ವರದಿಗಳಲ್ಲಿ ಓದಿ ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಚಿತ್ರಣ ಬೇರೆನೆ. ಹಾಗಾಗಿ ಮಾನಸಿಕ ಸಮಸ್ಯೆಗಳು, ಕಾಯಿಲೆಗಳು ಇರೋರು ಇದಕ್ಕೆ ಫೋನ್ ಮಾಡಬಹುದು ಅಂದಾಗ ಜನರಲ್ಲಿ ಏನೋ ಒಂದು ತೀವ್ರತರವಾದಂತಹ ಸಮಸ್ಯೆ ಇರಬೇಕು ಅಂತ ಅನ್ಸುತ್ತೆ. ಆದ್ರೆ ಮಾನಸಿಕ ಕಾಯಿಲೆಗಳು ಯಾವುವು ಮತ್ತೆ ಅದಕ್ಕೆ ಇರುವಂತಹ ಚಿಕಿತ್ಸೆಗಳೇನು?
2: ನೋಡಿ, ಈಗ ಮನಸ್ಸು ಅಂತಂದ್ರೆ ಎಲ್ಲಿಂದ ಉದ್ಭವ ಆಗತ್ತೆ ಅಂತಂದ್ರೆ, ನಮ್ಮ ಮೆದುಳಿದ್ರೇನೆ ಮನಸ್ಸಿರತ್ತೆ. ಸೊ ಹಾಗಾಗಿ ನಾವು ಮಾನಸಿಕ ಕಾಯಿಲೆಗಳನ್ನ ಒಂದು ರೀತಿಯಾದಂತಹ ಮೆದುಳಿನ ಕಾಯಿಲೆಗಳಂತಾನೆ ಅರ್ಥ ಮಾಡ್ಕೊಳ್ಬೇಕು. ಒಂದು ಎರಡನೇದು, ಈಗ ನಮ್ಮ ಮನಸ್ಸು ಅಂತಂದ್ರೆ ಏನು? ಮನಸ್ಸು ಅಂತಂತಂದ್ರೆ ನಮ್ಮ ಆಲೋಚನೆಗಳು ಮತ್ತೆ ನಮ್ಮ ಬುದ್ಧಿಶಕ್ತಿ ಮತ್ತು ನಮ್ಮ ಭಾವನೆಗಳು, ಈ ಮೂರು ಇರೋದ್ರಿಂದ ವರ್ತನೆ. ಸೊ ಈ ನಮ್ಮ ಆಲೋಚನೆಗಳಲ್ಲಿ ಏರುಪೇರಾಗುವಂಥದ್ದು ಅಥವಾ ನಮ್ಮ ಭಾವನೆಗಳಲ್ಲಿ ಹೆಚ್ಚು ಕಡಿಮೆ ಆಗುವಂಥದ್ದು ಮತ್ತು ನಮ್ಮ ಬುದ್ಧಿಶಕ್ತಿನಲ್ಲಿ ವ್ಯತ್ಯಾಸ ಆಗುವಂಥದ್ದು, ಇದು ಬೇರೆ ಬೇರೆ ರೀತಿಯಾದಂತಹ ವ್ಯತ್ಯಾಸಗಳು ಕಂಡುಬರುತ್ತೆ, ಏರುಪೇರು ಕಂಡುಬರ್ತವೆ. ಯಾವ ರೀತಿ ನಡ್ಕೊಳ್ಬೇಕೋ ಆ ರೀತಿ ನಡ್ಕೊಳ್ಳಿಲ್ಲ ಅಂತಂತಂದರೆ ಡಿವಿಯೇಷನ್ ಅಂತ ಏನು ಹೇಳ್ತೀವಿ, ಆವಾಗ ಬೇರೆ ಬೇರೆ ತರನಾದಂತಹ ಮಾನಸಿಕ ಕಾಯಿಲೆಗಳು ನಾವು ನೋಡಬಹುದು. ಮುಖ್ಯವಾಗಿ ವಿಭಾಗ ಮಾಡಬೇಕು ಅಂತಂದರೆ, ತೀವ್ರತರವಾದಂತಹ ಮನೋರೋಗಗಳು ಅಂತ ಹೇಳ್ತೀವಿ, ಮತ್ತು ಸಾಮಾನ್ಯವಾಗಿ ಕಂಡುಬರುವಂತಹ ಮನೋರೋಗಗಳು. ಇದರ ಜೊತೆಗೆ ಡಾಕ್ಟರ್ ರಜನಿ ಅವರು ಹೇಳಿದಾಗೆ ಮಾದಕ ವಸ್ತುಗಳ ಸೇವನೆಯಿಂದ ಆಗುವಂತಹ ಚಟ, ಈ ಮೂರು ಮುಖ್ಯ ವಿಭಾಗಗಳನ್ನಾಗಿ ನಾವು ಮಾಡಬಹುದು. ತೀವ್ರತರವಾದಂತಹ ಮನೋರೋಗಗಳಂತಂದರೆ 1% ನಮ್ಮ ಜನಸಂಖ್ಯೆ ಏನಿದೆ ಅದರಲ್ಲಿ 1% ಅಷ್ಟು ಜನಕ್ಕೆ

0: ಪರ್ಸೆಂಟ್ ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ, ಅಷ್ಟು ಜನಕ್ಕೆ ಕಂಡು ಬರುವಂಥದ್ದು. ಸಾಮಾನ್ಯ ಮಾನಸಿಕ ರೋಗಗಳಂತಂದರೆ ಆತಂಕ ಅಥವಾ ಕಾಮನ್ ಡಿಪ್ರೆಷನ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಸುಮಾರು 6-7% ಜನಕ್ಕೆ ಇರುವಂಥದ್ದು. ಮತ್ತು ಮಾದಕ ವಸ್ತುಗಳ ಸೇವನೆಯಿಂದ ಆಗುವಂತಹ ಕಾಯಿಲೆಗಳು, ತಂಬಾಕು ಮತ್ತು ಆಲ್ಕೋಹಾಲ್, ಮದ್ಯಪಾನ ಮತ್ತು ತಂಬಾಕು ಸೇವನೆ, ಇವು ಸಹ ಸುಮಾರಷ್ಟು ಸಂಖ್ಯೆ ಅಂತಂದರೆ ಸುಮಾರು 10% ಜನದಲ್ಲಿ ನಮ್ಮ ತಂಬಾಕು ಸೇವನೆಯಿಂದ ಆಗುವಂಥ ಕಾಯಿಲೆಗಳನ್ನು ನಾವು ನೋಡಬಹುದು. ಮತ್ತು ಮದ್ಯಪಾನ, ಅದರಿಂದ ಆಗುವಂತಹ ಪರಿಣಾಮ ಸುಮಾರು 5% ಜನಗಳಲ್ಲಿ ಇರುವಂಥದ್ದು ಕಂಡು ಬರುತ್ತೆ. ಸೊ ಇದು ಮುಖ್ಯವಾಗಿ ಮಾನಸಿಕ ಕಾಯಿಲೆಗಳು ಅಂತ ಹೇಳೋದಾದರೆ.
1: ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಆರೋಗ್ಯ ಆರೈಕೆ ಕಾಯಿದೆ 2017 ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾಕಂದರೆ ಅದರಲ್ಲಿ ನಿರ್ದಿಷ್ಟವಾಗಿ ಇಂತಹದ್ದೇ ಮಾರ್ಗಸೂಚಿಯನ್ನು ನೀಡಲಾಗಿದೆ. ಈ ಟೆಲಿಮನಸ್ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಇದರ ಪಾತ್ರ ಏನು?
0: ನೋಡಿ, ಟೆಲಿಮನಸ್ ಸಂಬಂಧಪಟ್ಟಂಗೆ ಡಾಕ್ಟರ್ ರಜನಿ ಅವರು ಹೇಳಿದ್ರು, ನನಗೆ ಇನ್ನೊಂದಷ್ಟು ಮಾಹಿತಿ ಕೊಡೋಣ ಅಂತ ಅನ್ನಿಸ್ತಾ ಇದೆ ನನಗೆ. ಟೆಲಿಮನಸ್ ಕಾರ್ಯಕ್ರಮ ಈಗ ಸರ್ಕಾರದ ಸುಮಾರಷ್ಟು ಮಾನಸಿಕ ಆರೋಗ್ಯ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಸುಮಾರಷ್ಟು ಇದ್ದಾವೆ. ಅದು ಬಹಳ ಮುಖ್ಯವಾಗಿ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಇರ್ಬೋದು. ಅದರ ಒಂದು ಅಂಗವಾಗಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಪರ್ಟಿಕ್ಯುಲರ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲಿ ನಮಗೆ ಸ್ಪೆಷಲಿಸ್ಟ್ ಕೇರ್ ಅಥವಾ ಮನೋವೈದ್ಯರು ಸಿಗ್ತಾರೆ ಮತ್ತು ಅವರ ತಂಡ ಇರುವಂಥದ್ದು ಇದೆ. ಅವ ಖುದ್ದಾಗಿ ಹೋಗಿ ನಾವು ಚಿಕಿತ್ಸೆ ಸಲಹೆ ಸೇವೆಗಳನ್ನು ಪಡಿಬೋದು. ಅದಕ್ಕೆ ಪೂರಕವಾಗಿ ಇದು ಈ ಟೆಕ್ನಾಲಜಿ ಅಂತ ತಂತ್ರಜ್ಞಾನವನ್ನು ಬಳಸ್ಕೊಂಡು ಯಾರಿಗೆ ಯಾವಾಗ ಅವಶ್ಯಕತೆ ಇದೆಯೋ ತಾವು ಇದು ಚಿಕಿತ್ಸಾ ಕೇಂದ್ರಗಳಿಗೆ ಹೋಗದಲ್ಲೇ ಮನೆಯಲ್ಲೇ ಕೂತ್ಕೊಂಡು ಒಂದು ಸಲಹೆ ಸೂಚನೆಯನ್ನು ಪಡಿಬಹುದಾದಂತಹ ಒಂದು ಉಪಕ್ರಮ. ಈಗ ಮಾನಸಿಕ ಕಾಯ್ದೆ ಬಗ್ಗೆ ಹೇಳಿದ್ರೆ ನೀವು, ಮಾನಸಿಕ ಆರೋಗ್ಯ ಕಾಯ್ದೆ, ಅದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಮಾನಸಿಕ ಸೇವೆಗಳನ್ನು ಪಡೆಯುವಂತಹ ಹಕ್ಕು, ಅದ್ರ ಬಗ್ಗೆ ಮಾತನಾಡಲಾಗಿದೆ. ಚಿಕಿತ್ಸೆ ಮತ್ತು ಸೇವೆಗಳು ದೊರೆಯುವಂತಹ ಸಂದರ್ಭದಲ್ಲಿ ರೋಗಿಗಳ ಹಕ್ಕೇನಿದೆ ಅದನ್ನ ಪ್ರೊಟೆಕ್ಟ್ ಮಾಡುವಂತಹ ಬಹಳ ಮುಖ್ಯವಾದಂತಹ ಉದ್ದೇಶ ಈ ಕಾಯ್ದೆನಲ್ಲಿರುವಂಥದ್ದು. ಸೊ ಈ ಸೇವೆಗಳನ್ನ ಪಡ್ಕೊಳ್ಳೋದು ಅವರ ಹಕ್ಕು ಅಂತಂದಾದಾಗ ಈ ಟೆಲಿಮನಸ್ ಅದಕ್ಕೆ ಬಹಳ ಪೂರ್ವಕವಾಗಿ ಕೆಲಸ ಮಾಡುವಂಥದ್ದನ್ನ ನಾವು ಕಾಣಬಹುದು. ಬಿಕಾಸ್ ಈಗ ದೇಶದಲ್ಲಿ ಯಾರಿಗೇ ಆಗಲಿ ಮಾನಸಿಕ ಕಾಯಿಲೆನೇ ಇರಬೇಕು ಅಂತಲ್ಲ, ಸುಮಾರಷ್ಟು ಟೆಲಿಮನಸ್ ಕರೆಗಳನ್ನು ನಾವು ನೋಡ್ತಾ ಇದ್ದೀವಿ. ಸುಮಾರಷ್ಟು ಜನಕ್ಕೆ ಕಾಯಿಲೆಯ ಒಂದು ತೀವ್ರತೆ ಇರೋದಿಲ್ಲ, ಬಟ್ ಬೇರೆ ಏನೋ ಸ್ಟ್ರೆಸ್ ಇರುತ್ತೆ, ಒತ್ತಡ ಇರುತ್ತೆ, ನಿದ್ದೆ ಬರೋದಿಲ್ಲ, ಸಣ್ಣ ಸಣ್ಣ ಸಮಸ್ಯೆಗಳು ಇರೋರು ಕಾಲ್ ಮಾಡ್ತಾ ಇದಾರೆ. ರಜನಿಯವರು ಹೇಳಿದಾಗೆ ಈಗ ಪರೀಕ್ಷೆಗಳ ಹತ್ರ ಬಂದಾಗೆ ಮಕ್ಕಳು ಮತ್ತು ಹದಿಹರೆಯದವರು ಯಾರಿದ್ದಾರೆ ಅವರು ನಮಗೆ ಓದೋಕ್ಕಾಗ್ತಾ ಇಲ್ಲ, ಅವ್ರಿಗೆ ಯಾವುದೇ ರೀತಿಯಾದಂಥ ಮಾನಸಿಕ ಕಾಯಿಲೆ ಇರಲ್ಲ, ಬಟ್ ಆ ಸ್ಟ್ರೆಸ್ಸನ್ನು ಓವರ್ಕಮ್ ಮಾಡೋದು ಹೇಗೆ, ಈ ರೀತಿಯಾದಂತಹ ತೊಂದರೆಗಳನ್ನು ಇಟ್ಕೊಂಡು ಬರೋರು ಇದ್ದಾರೆ. ಒಂದು ರೀತಿ ನೋಡಿದ್ರೆ ಯಾರಿಗೆ ಯಾವ ಸಮಯದಲ್ಲಿ ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ಬೇಕೋ ತಕ್ಷಣ ನೀಡುವಂತಹ ಒಂದು ಉಪಕ್ರಮ ಇದು ಟೆಲಿಮನಸ್. ಸೊ ಹಾಗಾಗಿ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಅಂತ ಏನು ಹೇಳ್ತೀವಿ, ಇಟ್ ಹಸ್ ಬಿನ್ ಫಾಲೋಡ್ ಟು ದ ಲೆಟರ್ ಅಂಡ್ ಸ್ಪಿರಿಟ್ ಈ ಕಾರ್ಯಕ್ರಮದಿಂದ ಅಂತ ಹೇಳ್ಬೋದು.
1: ಡಾಕ್ಟರ್ ಜಗದೀಶ್ ಅವರೇ, ನಿಮ್ಮಲ್ಲಿ ನಾನು ಕೇಳ್ತಿರೋ ಪ್ರಶ್ನೆ ಏನಂದ್ರೆ, ಈ ಗೃಹ ಆರೈಕೆಗೆ ಸಹಾಯಕ ಸೇವೆಗಳು ಅನ್ನುವಂಥದ್ದು ಶುರುವಾಗಿದ್ದು ಹೇಗೆ?
2: ತೀವ್ರ ತರದ ಮಾನಸಿಕ ಸಮಸ್ಯೆ ಇರುವವರು ಅವ್ರ ಆಸ್ಪತ್ರೆಗೆ ಬಂದು ಹೋಗ್ಬೇಕಾಗ್ತಾ ಇರ್ತದೆ. 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಅಥವಾ ಕೆಲವರಿಗೆ ತಿಂಗಳಿಗೊಮ್ಮೆ ಬಂದು ಹೋಗ್ಲೇಬೇಕಾಗ್ತದೆ. ಮತ್ತೆ ಅವ್ರದ್ದು ಚಿಕಿತ್ಸೆ ಮತ್ತು ಅವರ ಸಲಹೆಗಳು ನಿರಂತರವಾಗಿ ಕೊಡ್ತಾನೆ ಇರಬೇಕಾಗುತ್ತೆ, ನಿಯಮಿತವಾಗಿ ಕೊಡ್ತಾನೆ ಇರಬೇಕಾಗ್ತದೆ. ಎಷ್ಟೋ ಜನರಿಗೆ ಆ ಥರ ಅದು ಕಂಟಿನ್ಯೂಸ್ ಆಗಿ ಪಡ್ಕೊಳ್ಳೋದು ಕಷ್ಟ ಆಗುತ್ತೆ ನಾನಾ ಕಾರಣಗಳಿಂದ. ಹಾಗಾಗಿ ಅವರು ಮಾತ್ರೆಗಳನ್ನು ಬಿಡೋದು, ಸಲಹೆಯನ್ನು ಪಾಲಿಸ್ತಾ ಇರೋದು, ಈ ಥರದೆಲ್ಲ ಆಗಿಬಿಟ್ಟು ಅವ್ರ ಕಾಯಿಲೆ ಉಲ್ಬಣ ಆಗ್ತದೆ, ಅದರಿಂದ ತುಂಬ ಕಷ್ಟಪಡ್ತಾರೆ. ಹಾಗಾಗಿ ಯಾರಿಗಾದರೂ ಚಿಕಿತ್ಸೆಗೆ ಆಸ್ಪತ್ರೆಗಳಿಗೆ ಬರೋದಕ್ಕೆ ಕಷ್ಟ ಆಗ್ತಾ ಇದ್ರೆ ಅಂಥವ್ರಿಗೆ ಸಹಾಯ ಮಾಡಬೇಕು ಅಂತ ನಾವು ಹೆಚ್ಚಿನ ಇದ್ರ ಬಗ್ಗೆ ನಮಗೆ ತಿಳುವಳಿಕೆ ಬಂದಿದ್ದು ಕೊರೋನಾ ಸಮಯದಲ್ಲಿ. ಆ ಟೈಮ್ನಲ್ಲಿ ಎಲ್ರಿಗೂ ಓಡಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಆಗ ಚಿಕಿತ್ಸೆಗೆ ಅವಕಾಶ ಇರಲಿಲ್ಲ, ಈ ಥರದೊಂದು ಪ್ರಾರಂಭ ಮಾಡಬೇಕು ಅಂತ ಅವಾಗ ಯೋಚನೆ ಮಾಡಿದ್ದು. ಆದರೆ ಈಗ ಕೊರೋನಾ ಇಲ್ಲ, ಆದರೂ ಸಹ ಈ ಥರ ಸಮಸ್ಯೆ ಇರೋರು ಸುಮಾರು ಜನ ಇದ್ದಾರೆ, ಅವ್ರಿಗೆ ಸೇವೆ ಕೊಡಬೇಕು ಅನ್ನೋ ಆಲೋಚನೆ ನಮ್ಮ ಮನಸ್ಸಿಗೆ ಬಂತು.
1: ಯಾರಿಗಾಗಿ ಈ ಸೇವೆಗಳು ಅನ್ವಯ ಆಗುತ್ತೆ?
2: ತೀವ್ರ ಥರದ ಮಾನಸಿಕ ತೊಂದರೆ ಇರುವವರು, ಅವರಿಗೆ ಆಸ್ಪತ್ರೆಗೆ ಬರಲಿಕ್ಕೆ ನಿಜವಾದಲೂ ಕಷ್ಟ ಇದ್ದಲ್ಲಿ, ಅಂದರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಮಾನಸಿಕ ಅನಾರೋಗ್ಯದಿಂದಿದ್ದಾನೆ, ಅವರ ತಂದೆ ತಾಯಿ ತುಂಬ ವಯಸ್ಸಾಗ್ಬಿಟ್ಟಿದೆ, ಅಥವಾ ಅವರಿಗೆ ಅಂಗವಿಕಲತೆ ಇದೆ, ಕರ್ಕೊಂಡು ಬರೋಕ್ಕಾಗ್ತಾ ಇಲ್ಲ, ಅಥವಾ ಆತನಿಗೆ ಬೇರೆ ಯಾವುದೋ ಒಂದು ರೀತಿಯಲ್ಲಿ ದೈಹಿಕವಾಗಿ ಅಂಗವಿಕಲತೆ ಇದೆ, ಬರೋಕ್ಕಾಗ್ತಾ ಇಲ್ಲ, ಅವಾಗ ಅವ್ರು ಎಲ್ಲಿಗೆ ಹೋಗ್ತಾರೆ? ಅಂಥ ಸಂದರ್ಭದಲ್ಲಿ ನಾವೇ ಅವರ ಮನೆಗಳಿಗೆ ಹೋಗ್ಬಿಟ್ಟು ಅಥವಾ ಈ ದೂರ ಸಂಪರ್ಕದ ಮೂಲಕ ಟೆಲಿ ಸರ್ವಿಸಸ್ ಕೊಡೋದಕ್ಕೆ, ಈ ಎರಡಕ್ಕೂ ಆಗಲಿ ಅಂತ ಅವ್ರ ಮನೆಯಲ್ಲೇ ಇರಬೇಕು, ಆದರೆ ಚಿಕಿತ್ಸೆ

0: ಅವರಿಗೆ ಅಲ್ಲಿಗೆ ತಲುಪಬೇಕು ಈ ಉದ್ದೇಶದಿಂದ ನಾವು ಅದನ್ನು ಮಾಡ್ತಿದ್ವಿ. ಇಂತಹ ವ್ಯಕ್ತಿಗಳನ್ನು ಮಾತ್ರ ನಾವು ಈ ಸದ್ಯಕ್ಕಿದ್ದ ಬೆಂಗಳೂರಿನಲ್ಲಿ ಪ್ರಾಯೋಗಿಕವಾಗಿ ನಡೆಸ್ತಾ ಇದ್ದೀವಿ. ಇದರಲ್ಲಿ ಯಶಸ್ಸು ಪಡೆದುಕೊಂಡ್ರೆ ಬೇರೆ ಕಡೆಯೂ ನಾವು ಮುಂದುವರಿಸಬೇಕು ಅಂತ ನಮ್ಮ ಯೋಚನೆ ಇದೆ.
1: ಯಾವ ಗುಂಪಿನ ರೋಗಿಗಳು ಈ ಸೇವೆಯಿಂದ ಅತ್ಯಂತ ಹೆಚ್ಚು ಲಾಭವನ್ನು ಪಡೀತಾ ಇದ್ದಾರೆ?
0: ಈ ಸದ್ಯಕ್ಕೆ ನೀವು ನೋಡಿದ್ರೆ ತಂದೆ ತಾಯಿಗಳಲ್ಲಿ ತುಂಬಾ ವಯಸ್ಸಾಗಿದೆ. ಹೆಚ್ಚಿನವ್ರು ಹೇಗಿರ್ತಾರೆ ಅಂತಂದ್ರೆ, ವಯಸ್ಸಾದ ತಂದೆ ತಾಯಿ ಅಣ್ಣ ತಮ್ಮಂದ್ರು ಬೇರೆ ದೇಶದಲ್ಲೋ ಬೇರೆ ರಾಜ್ಯದಲ್ಲೋ ಇರ್ತಾರೆ. ವ್ಯಕ್ತಿಗೆ ಮಾನಸಿಕ ತೊಂದರೆ ಇದೆ, ಆತನಿಗೆ ಇಲ್ಲಿ ಕರ್ಕೊಂಡು ಬರಕ್ ಯಾರು ಇರೋದಿಲ್ಲ. ಇಂಥವ್ರನ್ನೇ ನಾವು ತುಂಬಾ ಹೆಚ್ಚಾಗಿ ಇಂಥ ವ್ಯಕ್ತಿಗಳಿಂದ ನಮಗೆ ಕರೆಗಳು ಬರ್ತಾ ಇದಾವೆ, ಮತ್ತೆ ಅವರಿಗೆ ನಾವು ಸೇವೆಗಳನ್ನ ಕೊಡ್ತಾ ಇದ್ದೀವಿ.
1: ಈಗ ಟೆಲಿಮನಸ್ನಲ್ಲಿ ನೀವು ಹೇಳಿದ್ರಿ, ಇದನ್ನ ಅತ್ಯಂತ ಸರಳವಾಗಿ ಮಾಡಲಾಗಿದೆ ಅಂದ್ರೆ ಟೆಲಿಫೋನ್ಗಳ ಮೂಲಕ ಇದನ್ನ ಮಾಡುವಂಥದ್ದು ಅಂತ. ಆದ್ರೆ ಕರೆಯನ್ನ ಯಾರು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದ್ರೆ ಸಮಸ್ಯೆ ಇರುವವರೇ ಮಾಡಬೇಕಾ ಅಥವಾ ಇಂಥವ್ರಿಗೆ ಸಮಸ್ಯೆ ಇದೆ, ಉದಾಹರಣೆಗೆ ವಿದ್ಯಾರ್ಥಿಯೊಬ್ಬನಿಗೆ ತೀರಾ ಆತಂಕ ಒತ್ತಡ ಇದೆ ಅಂತಂದಾಗ ತಂದೆ ತಾಯಿ ಮಾಡಿ ಕೇಳಬಹುದಾ, ಅದಕ್ಕೇನಾದರೂ ಮಾರ್ಗಸೂಚಿ ಇದೆಯಾ ಹೇಗೆ?
2: ಖಂಡಿತವಾಗ್ಲೂ. ಸಿ, ಉದಾಹರಣೆಗೆ ನೀವು ಹೇಳ್ತಿದ್ರಿ ಯಾರು ಕರೆ ಮಾಡಬೇಕು ಅಂತ, ಮಾನಸಿಕ ಸಮಸ್ಯೆ ಇರೋರು ಕೂಡ ಅವರೇ ಕಾಲ್ ಮಾಡಬಹುದು. ಅವ್ರಿಗೆ ಮಾಡೋಕ್ಕಾಗಲ್ಲ, ಒಂದು ಚಿಕ್ಕ ಮಗು ಬೇರೆ ತರಹ ಬಿಹೇವ್ ಮಾಡ್ತಾ ಇದೆ, ತಂದೆ ತಾಯಿನ ನೋಡ್ತಾ ಇಲ್ಲ, ಕರೆದ್ರೆ ನೋಡ್ತಾ ಇಲ್ಲ, ಅಥವಾ ಕೆಲವು ದಿವಸದಿಂದ ತುಂಬಾ ಮಂಕಾಗಿರೋದು ಅಥವಾ ಬಾರಿ ಆಕ್ಟಿವ್ ಆಗಿರೋದು, ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇರೋದು, ಓದ್ತಾ ಇಲ್ಲ. ಸೊ ಈ ತರ ಅವ್ರಿಗೆ ಏನಾದ್ರು ಡೌಟ್ ಬಂತು ಅಂದ್ರೆ ಪೇರೆಂಟ್ಸ್ ಕಾಲ್ ಮಾಡಬಹುದು. ನಮ್ಮ ಮಗು 3 ವರ್ಷ ಆಗಿದೆ, 4 ವರ್ಷ ಆಗಿದೆ, ಇಷ್ಟು ದಿನ ಬೆಳವಣಿಗೆ ಸರಿ ಇತ್ತು, ಏನೋ ತೊಂದರೆ ಆಗ್ತಿದೆ. ಸೊ ಇದು ಏನಿರಬಹುದು, ಏನ್ ಮಾಡಬಹುದು, ಸೊ ತಂದೆ ತಾಯಿ ಕಾಲ್ ಮಾಡಬಹುದು. ಇನ್ ಕೆಲವು ಸರಿ ಡಾಕ್ಟರ್ಸ್ ಇಬ್ರು ಹೇಳ್ತಾ ಇದ್ರು ತೀವ್ರವಾದ ಮಾನಸಿಕ ಕಾಯಿಲೆ, ಅವಾಗ ಅವ್ರಿಗೆ ಅನುಮಾನ ಸಂಶಯ ಇರುತ್ತೆ, ಬೇರೆ ತರ ಒಬ್ಬೊಬ್ಬರೇ ಮಾತಾಡ್ತಿರ್ತಾರೆ, ಒಬ್ಬೊಬ್ಬರೇ ನಗ್ತಾ ಇರ್ತಾರೆ, ಅವ್ರಿಗೆ ವಾಯ್ಸಸ್ ಕೇಳಿಸ್ತಾ ಇರುತ್ತೆ, ಬಾ ನೀನು ವೈದ್ಯರ ಹತ್ರ ಹೋಗೋಣ ಅಂದ್ರೆ ನನಗೇನು ತೊಂದರೆ ಇದೆ, ನನಗೇನು ತೊಂದರೆ ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳ್ತಿರ್ತಾರೆ. ಅಂತ ಸಮಯದಲ್ಲಿ ಮನೆಯವರು ಕಾಲ್ ಮಾಡಬಹುದು. ಸೊ ಹೀಗೆ ನನ್ನ ತಮ್ಮ ಅಣ್ಣ ಅಥವಾ ಗಂಡ ಹೆಂಡತಿ ಮನೆಯಲ್ಲಿರೋರು ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ, ಇದಕ್ಕೆ ಏನ್ ಮಾಡಬೇಕು, ಹತ್ತಿರದಲ್ಲಿ ಯಾವ್ದಾದ್ರು, ಈಗ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಪ್ರತಿ ಜಿಲ್ಲೆನಲ್ಲೂ ಇದೆ, ಅದರಲ್ಲಿ ಮನೋವೈದ್ಯರು ಇರ್ತಾರೆ, ಸೈಕಾಲಜಿಸ್ಟ್, ಸೋಷಿಯಲ್ ವರ್ಕರು, ನರ್ಸಸ್ ಇರ್ತಾರೆ, ಇದಲ್ದಿರ ಜಿಲ್ಲಾ ಆಸ್ಪತ್ರೆಗಳಿವೆ. ನಾವು ಮನೋಚೈತನ್ಯ ಕಾರ್ಯಕ್ರಮ ಅಂತ ಮಾಡ್ತೀವಿ, ಪ್ರತಿ ತಾಲೂಕಾ ಆಸ್ಪತ್ರೆನಲ್ಲಿ ಸೂಪರ್ ಟ್ಯೂಸ್ಡೇ ಕ್ಲಿನಿಕ್ಸ್ ಅಂತ ಹೇಳ್ಬಿಟ್ಟು ಆಯ್ದ ಮಂಗಳವಾರ ಮತ್ತೆ ಶುಕ್ರವಾರ ಅಲ್ಲಿ ಮನೋವೈದ್ಯರು ಹೋಗ್ತಾರೆ. ಸೊ ಅಂತ ಸಮಯದಲ್ಲಿ ಉದಾಹರಣೆಗೆ ಯಾರೋ ಶಿವಮೊಗ್ಗ ಇಂದ ಕಾಲ್ ಮಾಡಿದ್ರು, ನನ್ನ ಮನೆಯಲ್ಲಿ ಈ ತರ ತೀವ್ರವಾದ ಮಾನಸಿಕ ಕಾಯಿಲೆ ಇರುವಂತವರಿದ್ದಾರೆ, ಅವರು ಬರ್ತಾ ಇಲ್ಲ, ಯಾವ ರೀತಿ ಮಾಡಬೇಕು ಅಂದಾಗ ಅಲ್ಲಿರುವಂತಹ ಹತ್ತಿರದ ನಮ್ಮ ವೈದ್ಯರಿಗೆ ಅವ್ರನ್ನ ಕನೆಕ್ಟ್ ಮಾಡಿ ಒಬ್ರು ಸೋಷಿಯಲ್ ವರ್ಕರ್ ನಂಬರ್ ಕೊಡ್ತೀವಿ, ಇಲ್ಲ ಸೈಕಾಲಜಿಸ್ಟ್ ನಂಬರ್ ಕೊಡ್ತೀವಿ, ಇಲ್ಲ ವೈದ್ಯರ ನಂಬರೇ ಕೊಡ್ತೀವಿ. ಆ ಲಿಂಕೇಜ್ಗೆ ಕೂಡ ಇದು ಹೆಲ್ಪ್ ಆಗ್ತಾ ಇದೆ. ಸೊ ಮನೆಯವರು ಕಾಲ್ ಮಾಡಬಹುದು, ಮಾನಸಿಕ ತೊಂದರೆ ಇರೋರು ಕೂಡ ಕಾಲ್ ಮಾಡಬಹುದು.
1: ಈಗ ಇಷ್ಟೆಲ್ಲ ಕೆಲಸವನ್ನ ಮಾಡಲಾಗುತ್ತೆ ಅಂತ ಹೇಳ್ತಿದ್ದೀರಿ, ಇಷ್ಟು ಮಟ್ಟಿ ಕೆಲಸ ಆಗ್ತಿದೆ ಅಂದಾಗ ಜನರ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡೇ ಮೂಡುತ್ತೆ, ಎಷ್ಟು ಖರ್ಚಾಗುತ್ತೆ ಇದಕ್ಕೆ, ಎಷ್ಟು ದುಡ್ಡನ್ನು ಕೊಡಬೇಕು ಅಂತೇಳಿ, ತಗುಲುವ ವೆಚ್ಚ ಎಷ್ಟು?
2: ಓಕೆ, ಸೊ ಇದು ಯಾವುದೇ ವೆಚ್ಚ ಆಗೋದಿಲ್ಲ. ಸೊ ಮನೆಯವರು ಕಾಲ್ ಮಾಡಿದ್ರೇನು ಅವ್ರಿಗೂ ಯಾವುದು ವೆಚ್ಚ ಆಗೋದಿಲ್ಲ. ಇದು ಟೋಲ್ ಫ್ರೀ ನಂಬರ್ 1446. ಸೊ ಅವರಿಗೆ ಯಾವುದೇ ವೆಚ್ಚ ಇಲ್ಲ, ಪೂರ್ತಿ ಉಚಿತವಾದ ಆಪ್ತ ಸಮಾಲೋಚನೆ. ಮತ್ತೆ ಚಿಕಿತ್ಸೆ ಅವಶ್ಯಕತೆ ಇತ್ತು ಅಂದ್ರೆ ಅದನ್ನ ಮನೋವೈದ್ಯರಿಗೆ ಶಿಫ್ಟ್ ಮಾಡಿ ಅದಕ್ಕೂ ಅನುವು ಮಾಡಿಕೊಡ್ಲಾಗುತ್ತೆ.
1: ಈಗ ಸುಮಾರಷ್ಟು ಟೋಲ್ ಫ್ರೀ ನಂಬರ್ ಗಳನ್ನ ಮಾಡಿದಾಗ,
2: ಹೌದು
1: ಅಂದ್ರೆ ನಾನು ಹೇಳ್ತಿರೋದು ಖಾಸಗಿ ಕಂಪನಿಗಳದ್ದು ಮಾಡಿದಾಗ, ಹೆಸರು, ವಿಳಾಸ, ನಿಮ್ಮ ಉಳಿದ ಎಲ್ಲ ರೀತಿಯ ವಿವರಗಳನ್ನ, ವೈಯಕ್ತಿಕ ವಿವರಗಳನ್ನ ಕೇಳಲಾಗುತ್ತೆ. ಈ ರೀತಿ ಕರೆಯನ್ನ ಮಾಡಬೇಕಾದ್ರೆ ಕೂಡ ಜನರ ಮನಸ್ಸಿನಲ್ಲಿ ಒಂದು ಹಿಂಜರಿಕೆ ಇರುತ್ತೆ, ಎಲ್ಲಿ ನಮ್ಮ ಹೆಸರನ್ನ ಕೇಳ್ತಾರೆ, ನಮ್ಮ ಒಂದು ವೈಯಕ್ತಿಕ ವಿವರಗಳನ್ನ ಕೊಡ್ತಾರೆ ಅಂತ. ಈ ರೀತಿ ಕರೆ ಮಾಡಿದಾಗ ವೈಯಕ್ತಿಕ ಗೌಪ್ಯತೆಯನ್ನ ಕಾಪಾಡಿಕೊಳ್ಳಲಾಗುತ್ತೆ ಹೇಗೆ?
2: ಸೊ ಖಂಡಿತವಾಗ್ಲೂ ಕಾಪಾಡಲಾಗುತ್ತೆ. ಸೊ ಯಾರದೇ ಹೆಸರು ಇರಬಹುದು, ಫೋನ್ ನಂಬರ್ಸ್ ಇರಬಹುದು, ಅವರ ಸಮಸ್ಯೆ ಇರಬಹುದು, ನೀವು ಹೇಳ್ದಂಗೆ ಎಷ್ಟೋ ವಿಚಾರಗಳನ್ನ ಅವರು ನಮ್ಮ ಕೌನ್ಸಿಲರ್ಸ್ ಜೊತೆ, ಡಾಕ್ಟರ್ಸ್ ಜೊತೆ ಹಂಚ್ಕೊಂಡಿರ್ತಾರೆ, ಅವರ ವೈಯಕ್ತಿಕ ವಿಚಾರಗಳು ಕೂಡ ಇರುತ್ತೆ. ಸೊ ಯಾವುದೇ ಆತಂಕ ಬೇಡ, ಅವ್ರು ಏನು ವಿಚಾರಗಳು ನಮ್ಗೆ ಹಂಚ್ಕೊಂಡಿರ್ತಾರೆ, ಅವ್ರದ್ದು ಏನು ಕಾಯಿಲೆ ಇರುತ್ತೆ, ಏನ್ ಸಮಸ್ಯೆ ಇರುತ್ತೆ, ಅವರ ಒಂದು ಡೆಮೋಗ್ರಫಿಕ್ ಹೆಸರಾಗ್ಲಿ ನಂಬರ್ ಆಗ್ಲಿ ಎಲ್ಲೂ ಆಚೆ ಹೋಗೋದಿಲ್ಲ. ಸೊ ಮುಕ್ತವಾಗಿ ಅವರು ಕರೆಯನ್ನ ಮಾಡಬಹುದು. ಈ ಉಚಿತ ಆಪ್ತ ಸಮಾಲೋಚನೆ ಚಿಕಿತ್ಸೆಯ ಒಂದು ಅನುಭವ ಅವರಿಗೂ ಆಗತ್ತೆ ಕಾಲ್ ಮಾಡಿ ನೋಡಿದ್ರೆ. ಸೊ ನೀವು ಉದಾಹರಣೆಗೆ ನೋಡಿದ್ರೆ, ನಾವು ಶುರು ಮಾಡಿದಾಗ ಕೆಲವು ದಿವಸ ಕಾಲ್ಸೇ ಬರ್ತಾ ಇರಲಿಲ್ಲ, 0, 1, 2 ಹೀಗಿತ್ತು. ಸೊ ನಾವು ಅದಾದ್ಮೇಲೆ ಸಾಕಷ್ಟು ಪ್ರಚಾರಗಳನ್ನ ಮಾಡಿದಾಗ ಈಗ ಒಂದು ದಿವಸಕ್ಕೆ 150-250 ಕಾಲ್ಸ್ ಬರ್ತಾ ಇದೆ, ಮಧ್ಯರಾತ್ರಿ ಕೂಡ ಕಾಲ್ಸ್ ಬರ್ತಾ ಇದೆ. ಹಾಗಾಗಿ ಇದು ಬಹಳಷ್ಟು ಜನಕ್ಕೆ ಉಪಯೋಗ ಕೂಡ ಆಗ್ತಾ ಇದೆ. ಒಂದು ಕರೆ ಒಂದು 2 ತಿಂಗಳು ಮುಂಚೆ ನನಗೆ ನೆನಪಿದೆ. ಸೊ ಯಾವುದೋ ಒಂದು ಜಿಲ್ಲೆಯಿಂದ ಕರೆ ಬಂತು, ನನಗೆ ತುಂಬಾ ಬೇಜಾರಾಗಿದೆ, ನಾನು ಬದುಕೋದಿಲ್ಲ, ನನಗೆ ಆತ್ಮಹತ್ಯೆ ಆಲೋಚನೆ ಬರ್ತಾ ಇದೆ ಅಂದಾಗ ಇಲ್ಲಿಯ ಟೆಲಿಮನಸ್ ಆಪ್ತ ಸಮಾಲೋಚನೆ

0: ಕಾರ್ಮಿಕರು ಆ ಜಿಲ್ಲೆಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಒಂದು ವೃತ್ತಿಪರರ ಜೊತೆ ಲಿಂಕೇಜ್ ಮಾಡಿ ಅವರು ಒಂದು ಮನೆ ಭೇಟಿ ಮಾಡಿ ಅವರಿಗೆ ಕಾಲ್ ಮಾಡಿ ಮತ್ತೆ ಆ ಯಾರು ತೊಂದರೆ ಇತ್ತು ಅವರು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದು ಆ ಚಿಕಿತ್ಸೆಯನ್ನು ಪಡೆದು ಈ ದಿವಸ ಚೆನ್ನಾಗೂ ಇದ್ದಾರೆ.
1: ಕಾರ್ಯಕ್ರಮದ ಸಾರ್ಥಕತೆ ಅಡಗಿರುವಂಥದ್ದು ಅಂತಹ ಒಂದು ಕರೆಗಳು ಬಂದು ಅದಕ್ಕೆ ಒಂದು ಯಶಸ್ಸು ಸಿಕ್ಕಾಗ ಅಂತೇಳಿ ನಾವು ಖಂಡಿತ ಹೇಳಬೇಕಾಗುತ್ತೆ. ಹಾಗಾಗಿ ಶುಲ್ಕ ರಹಿತವಾಗಿ ಆತಂಕ ಇಲ್ಲದೆ ಈ ಒಂದು ಟೆಲಿಮನಸ್ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲಾಗುತ್ತೆ ಅನ್ನೋದನ್ನ ನೀವು ಮತ್ತೆ ಒತ್ತಿ ಹೇಳ್ತಾ ಇದ್ದೀರಿ. ಯಾಕೆ ಯಾವುದೇ ಒಂದು ಸಮಸ್ಯೆಯನ್ನ ಹೇಳ್ಕೊಳ್ಬೇಕಾದ್ರೆ ರೋಗಿ ಮತ್ತು ವೈದ್ಯರ ನಡುವಿನ ಒಂದು ಬಾಂಧವ್ಯ ತುಂಬಾ ಮುಖ್ಯ. ಅದರಲ್ಲಿ ಭಾಷೆ ಕೂಡ ತುಂಬಾ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಈಗ ಈ ರೀತಿ ಕರೆಯನ್ನ ಮಾಡಬೇಕಾದ್ರೆ ಯಾವ ಭಾಷೆಯಲ್ಲಿ, ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಇಂಗ್ಲಿಷ್ನಲ್ಲಿ ಮಾತಾಡೋರು ಇದ್ಬಿಟ್ರೆ ವೈದ್ಯರು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಭಾಷೆ ಯಾವ್ದಿರುತ್ತೆ?
2: ಅಲ್ಲ, ಈಗ ಕರ್ನಾಟಕದಿಂದ ಕರೆ ಮಾಡುವಂತಹ ವ್ಯಕ್ತಿಗಳಿಗೆ ಕನ್ನಡ ಭಾಷೆಯಲ್ಲೇ ಸೇವೆ ಒದಗಿಸಲಾಗ್ತಾ ಇದೆ. ಇನ್ನೊಂದೆರಡು ಮಾತು ನಾನು ಟೆಲಿಮನ್ಸ್ ಬಗ್ಗೆ ಹೇಳಬೇಕು. ಒಂದು ಆಡಿಯೋ ಮೂಲಕ ಅಂದ್ರೆ ಟೆಲಿಫೋನ್ ಮೂಲಕ ಸೇವೆಗಳನ್ನು ಪಡ್ಕೊಳ್ಳುವಂಥದ್ದು. ಈಗ ಮತ್ತೆ ನಮ್ಮ ಮುಂದಿನ ಒಂದು ಪ್ರಯತ್ನ ಯಾವ ನಿಟ್ಟಿನಲ್ಲಿ ಸಾಕ್ತಾ ಇದೆ ಅಂತಂದ್ರೆ ಇ ಸಂಜೀವಿನಿ ಅಂತ ನೀವು ಕೇಳಿರ್ಬೋದು, ವಿಡಿಯೋ ಕನ್ಸಲ್ಟೇಷನ್ ಪ್ಲಾಟ್ಫಾರ್ಮ್ ಭಾರತ ಸರ್ಕಾರದ್ದು. ಅದರ ಜೊತೆಗೆ ನಾವು ಲಿಂಕ್ ಮಾಡೋಕ್ಕೆ ಪ್ರಯತ್ನಗಳನ್ನ ನಾವು ಈಗಾಗಲೇ ಮಾಡಿದ್ದೇವೆ. ಇನ್ನೊಂದು ಸುಮಾರು ಒಂದು ಎರಡ್ ಮೂರು ವಾರಗಳಲ್ಲಿ ಅಥವಾ ನಾಲ್ಕು ವಾರಗಳಲ್ಲಿ ಆಡಿಯೋ ಕನ್ಸಲ್ಟೇಷನ್ ಜೊತೆಗೆ ವಿಡಿಯೋ ಕನ್ಸಲ್ಟೇಷನ್ ಅನ್ನ ಒಟ್ಟಿಗೆ ಕೂಡ ಮಾಡುವಂತಹ ಒಂದು ಒಂದು ವ್ಯವಸ್ಥೆ ಬರುತ್ತೆ. ಯಾರಿಗೆ ವಿಡಿಯೋ ಕನ್ಸಲ್ಟೇಷನ್ ಅವಶ್ಯಕತೆ ಇದೆಯೋ ಅವರಿಗೆ ಮತ್ತು ಖುದ್ದಾಗಿ ಭೇಟಿ ನೀಡೋದಕ್ಕೆ ಅದಕ್ಕೆ ಯಾವ ರೀತಿಯಾದಂತಹ ಸಹಾಯ ಮಾಡಬೇಕು ಅಂದ್ರೆ ಈಗ ಕ್ಲೋಸಿಂಗ್ ದ ಲೂಪ್ ಅಂತ ಹೇಳ್ತೀವಿ. ಒಬ್ರು ಟೆಲಿಫೋನ್ ನಲ್ಲಿ ಸಹಾಯ ಮಾಡ್ತು ಅಂತಂದ್ರೆ ಅವರಿಗೆ ಎಲ್ಲ ಸೇವೆಗಳು ಸಂಪೂರ್ಣವಾಗಿ ಅವರ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋವರೆಗೆ ವಿ ಹ್ಯಾವ್ ಟು ಕ್ಲೋಸ್ ದ ಲೂಪ್. ದಟ್ ಈಸ್ ದ ಪ್ಲಾನ್. ಮತ್ತು ಇನ್ನೊಂದು, ನಾನು ಆಗ್ಲಿ ನೀವು ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ನಾನು ಕೊಟ್ಟಿರಲಿಲ್ಲ, ಯಾವ್ಯಾವ ರೀತಿಯಾದಂತಹ ಚಿಕಿತ್ಸೆಗಳಿದೆ ಅಂತ ನೀವು ಹೇಳಿದ್ರಿ. ಸೊ ಈ ಮಾನಸಿಕ ರೋಗಗಳಿಗೆ ಬೇರೆ ಕಾಯಿಲೆಗಳಿಗೆ ಯಾವ ರೀತಿ ಚಿಕಿತ್ಸೆ ಇದೆಯೋ ಅದೇ ರೀತಿ ಇದಕ್ಕೂ ಸಹ ಚಿಕಿತ್ಸೆಗಳಿದ್ದಾವೆ. ಯಾವ ಕಾಯಿಲೆಗೆ ಯಾವ ಕಾಯಿಲೆ ಇದೆ ಅಂತ ಫಸ್ಟ್ ರೋಗ ನಿದಾನವನ್ನು ಮಾಡಬೇಕಾಗತ್ತೆ. ತದನಂತರ ಬ್ರಾಡ್ ಆಗಿ ಹೇಳಬೇಕು ಅಂತಂದ್ರೆ ಔಷಧ ಉಪಚಾರಗಳು ಒಂದು, ಎರಡನೇದು ಆಪ್ತ ಸಮಾಲೋಚನೆ ರಜನಿಯವರು ಹೇಳ್ತಿರೋ ಹಾಗೆ, ಮತ್ತು ಮಿಕ್ಕ ಬೇರೆ ತರಹ ಚಿಕಿತ್ಸೆಗಳು ಇದೆ. ಈಗ ಫಾರ್ ಎಕ್ಸಾಂಪಲ್ ವಿದ್ಯುತ್ ಕಂಪನ ಚಿಕಿತ್ಸೆ ಅಂತ ಹೇಳ್ತೀವಿ, ಮತ್ತು RTMS ಅಂತ ಹೇಳ್ತೀವಿ, ಸುಮಾರಷ್ಟು ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳಿದಾವೆ. ಬಟ್ ಬಹಳ ಮುಖ್ಯವಾಗಿ ವಿಭಾಗ ಮಾಡಬೇಕು ಅಂತಂದ್ರೆ ಈ ರೀತಿಯಾದಂತೆ ಮಾಡಬಹುದು.
1: ಮತ್ತೆ ಈ ಕರೆಗಳನ್ನು ಮಾಡಿದಾಗ ಸಮಯದ ಮಿತಿ ಏನಾದ್ರೂ ಇರುತ್ತಾ? ಯಾಕೆ ಅಷ್ಟೋ ಸಲ 2 ನಿಮಿಷ ಆದ್ಮೇಲೆ ಕಟ್ ಆಗ್ಬಿಡೋದು ಫೋನು, 5 ನಿಮಿಷ ಆದ್ಮೇಲೆ ಆಗ್ಬಿಡೋದು ಬೇರೆ ಇದರಲ್ಲಿ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಸಮಯದ ಮಿತಿ ಇರುತ್ತಾ?
2: ಇಲ್ಲ, ಇದಕ್ಕೆ ಸಮಯದ ಮಿತಿ ಇರೋದಿಲ್ಲ. ಇದು ಮಾನಸಿಕ ಸಮಸ್ಯೆ ಇರೋರು ಮಾತಾಡ್ತಾರೆ, ಕಾಲ್ ಮಾಡ್ತಾರೆ, ಮತ್ತು ಆ ಒಂದು ಪರ್ಟಿಕ್ಯುಲರ್ ಸಮಸ್ಯೆಗೆ ಪರಿಹಾರ ಎಷ್ಟು ಸಾಧ್ಯನೋ ಅಷ್ಟನ್ನ ಒದಗಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದಾರೆ ಕೌನ್ಸಿಲರ್ಗಳು. ಅಷ್ಟೇ ಅಲ್ಲ, ಅವಶ್ಯಕತೆ ಬಿದ್ದರೆ ಕರೆ ಮಾಡಿರ್ತಾರಲ್ಲ ಅವ್ರಿಗೆ ಮತ್ತೆ ನಾವೇನೆ ಟೆಲಿಮನಸ್ನಿಂದ ಅವ್ರಿಗೆ ಕರೆ ಮಾಡಿ ಅವರ ಸಮಸ್ಯೆಗಳು ಪರಿಹಾರ ಆಗಿದೆಯಾ ಇಲ್ವಾ, ಮತ್ತು ಇನ್ ಎಷ್ಟು ಸಲ ಸೆಷನ್ಸ್ ಬೇಕಾಗಬಹುದು. ರಜನಿಯವರು ಹೇಳ್ತಾ ಇದ್ರು ಒಂದು ಉದಾಹರಣೆ. ಹಾಗೇನೆ ಸುಮಾರಷ್ಟು ಕಾಲರ್ಗಳಿಗೆ 5 ಸಲ 6 ಸಲ ಕೂತು ಚರ್ಚೆ ಮತ್ತು ಸಮಾಲೋಚನೆಗಳನ್ನು ಮಾಡಿ ಸಮಾಧಾನಗಳನ್ನ ಹೇಳುವಂತಹ ಪರಿಸ್ಥಿತಿನೂ ಇದೆ. ಹಾಗಾಗಿ ಯಾವುದೇ ರೀತಿಯಾದಂತಹ ರೆಸ್ಟ್ರಿಕ್ಷನ್ಸ್ ಇಲ್ಲ. ಒಂದು, ಮತ್ತು ಇದು ಭಾರತದಾದ್ಯಂತ ಇರುವಂತಹ ಒಂದು ಕಾರ್ಯಕ್ರಮ. ಸದ್ಯಕ್ಕೆ 32 ರಾಜ್ಯಗಳಲ್ಲಿ ಮತ್ತು ಯೂನಿಯನ್ ಟೆರಿಟರೀಸ್ ಅಂತ ಏನು ಹೇಳ್ತೀವಿ ಆ 8 ರಾಜ್ಯಗಳಲ್ಲಿ ಈ ಟೆಲಿಮನಸ್ ಸೆಲ್ಗಳು ಸದ್ಯಕ್ಕೆ ಆಪರೇಷನಲ್ ಆಗಿವೆ, ಅಂದ್ರೆ ಕೆಲಸ ಮಾಡ್ತಾ ಇವೆ. ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಏನಿದೆ ಅದಕ್ಕೆ ಪೂರಕವಾಗಿ ಸಪೋರ್ಟಿವ್ ಆದಂತಹ ರೋಲ್ ಅನ್ನ ಇದು ಪ್ಲೇ ಮಾಡುತ್ತೆ ಅಂತ ನಮ್ಮ ಆಶಯ.
1: ಗೃಹ ಆರೈಕೆಗೆ ಸಹಾಯಕ ಸೇವೆಗಳ ಬಗ್ಗೆ ಮಾತಾಡೋಣ. ಇಲ್ಲಿ ಯಾವ ರೀತಿ ಸೇವೆಗಳನ್ನು ಒದಗಿಸಲಾಗುತ್ತೆ?
3: ಇಲ್ಲಿ ಅವರು ಕರೆ ಮಾಡಿದ್ರೆ ನಾವು ಮೊದಲು ಅವರ ಸಮಸ್ಯೆ ಏನಿದೆ ಅಂತ ವಿವರವಾಗಿ ತಗೊಳ್ತೀವಿ. ಅವ್ರಿಗೆ ಯಾಕೆ ಆಸ್ಪತ್ರೆಗೆ ಬರೋದು ಕಷ್ಟ ಆಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀವಿ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಕೆಲವು ರೋಗಿಗಳು ತುಂಬಾ ಉಗ್ರವಾಗಿರ್ತಾರೆ ಅಥವಾ ತುಂಬಾ ಮದ್ಯ ಮಾದಕ ವ್ಯಸನಗಳಿಂದ ಅದರೊಳಗೆ ಮುಳುಗಿರ್ತಾರೆ. ಅಂಥವ್ರಿಗೆ ಈ ಸೇವೆಗಳು ಲಭ್ಯ ಆಗೋದಿಲ್ಲ. ಯಾಕಂದ್ರೆ ಅಂಥವ್ರಿಗೆ ಕರೆ ಮಾಡಿದ್ರೆ ನಾವು ಅಲ್ಲಿ ತಕ್ಷಣ ಅವರಿಗೆ ಪಕ್ಕದಲ್ಲಿ ಯಾವ್ದಾದ್ರು ಒಂದು ಆರೋಗ್ಯದ ಯಾವ್ದಾದ್ರು ಆರೋಗ್ಯ ಸೇವೆನ ನೀವು ಪಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ನಮ್ಮಲ್ಲಿ ನಾವು ಈ ಸೇವೆ ಪಡ್ಕೊಳ್ಳುವವ್ರಿಗೆ ಅವರು ಯಾರಿಗೆ ಸೇವೆ ಬೇಕಾಗಿದೆಯೋ ಅವರು ಮತ್ತೆ ಅವರ ಆರೈಕೆದಾರರು ಇಬ್ರು ಒಪ್ಪಿಗೆ ಕೊಟ್ಟರೆ ಮಾತ್ರ ನಾವು ಗೃಹ ಭೇಟಿ ಮಾಡ್ತೀವಿ. ಎಷ್ಟು ನಮ್ಗೀಗ ಕಾಲ್ಸ್ ಹೇಗೆ ಬರ್ತಿದೆ ಅಂತಂದ್ರೆ ಅವರಷ್ಟು ಸರಿಯಾಗಿ ಗಮನಿಸೋದಿಲ್ಲ, ಏನೇ ಸಮಸ್ಯೆ ಇದ್ರೂ ಅವರು ಕಾಲ್ ಮಾಡ್ತಾರೆ. ಅವಾಗ ನಾವು ಅವರಿಗೆ ಅವರ ಇರೋ ಕೂಡನೇ ಹೇಗೆ ಪರಿಹಾರ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ವಿವರ ಕೊಡ್ತೀವಿ. ಬಟ್ ಅವ್ರಿಗೆ ಆಗ್ಲಿಲ್ಲ ಅಂತಂದ್ರೆ ಅವಾಗ ಗೃಹ ಭೇಟಿ ಮಾಡ್ತೀವಿ. ಎಷ್ಟೋ ಜನರಿಗೆ ನಾವು ಟೆಲಿ ಕನ್ಸಲ್ಟೇಷನ್ ಸಹ ಕೊಟ್ಟಿದೀವಿ, ಅಂದ್ರೆ ಅವ್ರ ಮನೆಯಲ್ಲಿ ಅವ್ರು ಇರುತ್ತಾರೆ, ನಮ್ಮಲ್ಲಿ ನಾವು ಇರ್ತೀವಿ, ಇದು ವಿಡಿಯೋದಲ್ಲಿ ಮಾಡಿದ ತರ ಅವ್ರ ಜೊತೆ ಮಾತಾಡಿ ಅವರಿಗೆ ಔಷಧಿಗಳನ್ನ ಮತ್ತು ಬೇರೆ ಆಪ್ತ ಸಮಾಲೋಚನೆ

0: ಸೇವೆಗಳನ್ನು ಸಹ ಒದಗಿಸಿದುಂಟು.
1: ಈ ಗೃಹ ಆರೈಕೆ ಸಹಾಯಕ ಸೇವೆಗಳನ್ನು ಪಡ್ಕೊಳ್ಬೇಕು ಅಂತಂದ್ರೆ ಏನನ್ನ ಮಾಡಬೇಕು?
0: ಅದಕ್ಕೂ ಒಂದು ನಂಬರ್ ಇದೆ, ಟೋಲ್ ಫ್ರೀ ನಂಬರ್ ಇದೆ, ಆ ನಂಬರ್ಗೆ ಅವರು ಕರೆ ಮಾಡಬೇಕಾಗುತ್ತೆ. 9480829399. ಅದಕ್ಕೆ ಯಾವಾಗ ಬೇಕಿದ್ರೂ ಕರೆ ಮಾಡಬಹುದು. ಅಂದ್ರೆ ಸೋಮವಾರದಿಂದ ಶನಿವಾರದಲ್ಲಿ 9-5 ಗಂಟೆ ಮಧ್ಯದಲ್ಲಿ ಅವರು ಕರೆ ಮಾಡಬಹುದು. ಅಥವಾ ಅವರು ಈ ಟೆಲಿಮನಸ್ಗೆ ಕರೆ ಮಾಡಿದ್ರು ಸಹ ಅಲ್ಲಿಂದ ಸಹ ಇದಕ್ಕೆ ಡೈರೆಕ್ಟ್ ಮಾಡಕ್ಕೆ ಆಗ್ತದೆ. ಈ ನಂಬರ್ನ ಅವ್ರು ಕಾಲ್ ಮಾಡಬಹುದು.
1: ಇಲ್ಲಿವರೆಗೆ ಈ ಯೋಜನೆ ಕುರಿತಾಗಿ ನಿಮ್ಮ ಅನುಭವ ಹೇಗಿದೆ?
0: ಸುಮಾರು ಒಂದು 400-450 ಕರೆಗಳು ಬಂದಿದ್ದಾವೆ ನಮಗೆ, ನಗರದ ಬೆಂಗಳೂರು ನಗರದ ಬೇರೆ ಬೇರೆ ಕಡೆಗಳಿಂದ. ಮತ್ತೆ ಅಲ್ಲಿ ಅವ್ರಿಗೆ ನಾವು ಬಹಳಷ್ಟು ಜನರಿಗೆ ಟೆಲಿ ಕೌನ್ಸಿಲಿಂಗ್ ಮಾಡಿದೀವಿ, ಟೆಲಿ ಕನ್ಸಲ್ಟೇಷನ್ ಕೊಟ್ಟಿದ್ದೀವಿ. ಮತ್ತೆ ಎಷ್ಟೋ ಕಡೆ ನಾವು ಮನೆ ಭೇಟಿನೂ ಮಾಡಿಬಿಟ್ಟು, ಈಗ ಮನೆ ಭೇಟಿ ಮಾಡ್ಬೇಕು, ನಾನು ಆಗ್ಲೇ ಹೇಳ್ದಂಗೆ ಅವ್ರ ಒಪ್ಪಿಗೆ ಇರಬೇಕಾಗ್ತದೆ. ಅವ್ರ ಒಪ್ಪಿಗೆ ಇಲ್ಲದೆ ನಾವು ಕೊಡೋಕ್ಕಾಗಲ್ಲ. ಒಂದು 5-6 ಮನೆಗಳಿಗೆ ನಾವು ಭೇಟಿ ಕೊಟ್ಟಾಗ ನೀವು ಬರಬೇಡಿ ಅಂತ ಹೇಳಿದ್ದಾರೆ, ಅಂತ ಮನೆಗಳಿಗೆ ನಾವು ಹೋಗ್ಲಿಲ್ಲ. ಸೊ ಹಾಗಾಗಿ ನಮ್ಮ ಮನೆ ಭೇಟಿ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ. ಬಟ್ ನಮ್ಮ ಸೇವೆ ಅವ್ರಿಗೆ ಲಭಿಸುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ಒಂದೊಂದ್ಸರ್ತಿ ರೋಗಿಗೆ ಬೇಕಾಗ್ತದೆ ಚಿಕಿತ್ಸೆ, ಮನೆಯವ್ರಿಗೆ ಬೇಡ ಅಂತಾರೆ, ಮನೆಯವ್ರು ಬೇಕು ಅಂತಾರೆ ರೋಗಿ. ಈ ತರದ ಸಮಸ್ಯೆಗಳಿಗೆ, ಈ ತರದ ಜಂಜಾಟಗಳಿಂದ ಸೇವೆ ಸಹ ಅಷ್ಟು ನಮಗೆ ಕೊಡಕ್ಕೆ ಸಾಧ್ಯ ಆಗ್ತಿಲ್ಲ. ಈ ತರದ ಕೆಲವು ಸವಾಲುಗಳಿದಾವೆ, ಅದನ್ನ ಹೇಗೆ ಓವರ್ಕಮ್ ಮಾಡೋದು ಅಂತ ನಾವು ಚರ್ಚೆ ಮಾಡ್ತಾ ಇದ್ದೀವಿ.
1: ಕಡೆಯದಾಗಿ ಏನು ಸಂದೇಶವನ್ನ ನೀವು ಈ ಕಾರ್ಯಕ್ರಮದ ಮೂಲಕ ಹೇಳಲಿಕ್ಕೆ ಬಯಸ್ತೀವಿ?
0: ಎಷ್ಟೋ ಜನರಿಗೆ ಈ ತರ ಸಮಸ್ಯೆಗಳು ಇದಾವೆ, ಅವ್ರು ಏನಪ್ಪ ಮಾಡೋದು, ಆಸ್ಪತ್ರೆಗೂ ಹೋಗ್ಲಿಕ್ಕೆ ಆಗೋದಿಲ್ಲ, ಚಿಕಿತ್ಸೆ ಕೊಡದೇನು ಇರಕ್ ಆಗೋದಿಲ್ಲ ಅಂತ ಯೋಚನೆ ಮಾಡ್ಕೊಂಡಿರ್ತಾರೆ. ಆ ತರದ ಯೋಚನೆ ಮಾಡಬೇಕಾಗಿಲ್ಲ. ಈ ಕಾರ್ಯಕ್ರಮ ಒಂದು ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ಬರಕ್ಕೆ ತಯಾರಾಗಿದೆ, ಇದರ ಸದುಪಯೋಗನ ನೀವು ಪಡ್ಕೊಳ್ಳಿ ಅಂತ ಈ ಸಂದೇಶನ ನಾನು ಹೇಳಕ್ಕೆ ಬಯಸ್ತೀನಿ.
1: ಡಾಕ್ಟರ್ ನವೀನ್ ಅವರೇ, ನೀವು ಈ ಕಾರ್ಯಕ್ರಮದ ಮೂಲಕ ಏನ್ ಕಿವಿ ಮಾತನ್ನ ಹೇಳಿಕ್ಕೆ ಬಯಸ್ತೀರಿ?
2: 1446 ಈ ಟೋಲ್ ಫ್ರೀ ಸಂಖ್ಯೆನ ನೆನ್ಪಿಟ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಮಾನಸಿಕ ಸಮಸ್ಯೆಗಳು, ಮಾನಸಿಕ ರೋಗನೇ ಇರಬೇಕು ಅಂತಿಲ್ಲ, ಯಾವುದೇ ರೀತಿಯಾದಂತಹ ಡಿಸ್ಟ್ರೆಸ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತೀವಿ, ಆ ಸಮಸ್ಯೆಗಳಿಗೆ ಟೆಲಿಫೋನ್ ಮೂಲಕ ಪರಿಹಾರ ಸುಲಭವಾಗಿ ಉಚಿತವಾಗಿ ಪಡೆದುಕೊಳ್ಳಬಹುದು. ಮತ್ತು ಇದು 24/7 ಇರುವಂತಹ ಸೇವೆಗಳು. ಕರ್ನಾಟಕದಲ್ಲಿ ಆಗಲೇ ಶುರುವಾಗಿದೆ, ಆಲ್ಮೋಸ್ಟ್ ಆಲ್ ಸ್ಟೇಟ್ಸ್, ಎಲ್ಲ ರಾಜ್ಯಗಳಲ್ಲಿ, ಸುಮಾರಷ್ಟು ರಾಜ್ಯಗಳಲ್ಲಿ 24/7 ಸರ್ವಿಸ್ ಇದೆ. ಸೊ ಆ ಒಂದು ಸೇವೆಗಳನ್ನು ಪಡ್ಕೊಳ್ಬಹುದು. ಮತ್ತು ಮಾನಸಿಕ ಕಾಯಿಲೆಗಳು ಅಂತಂದರೆ ಅದು ಸಹ ಬೇರೆ ದೈಹಿಕ ಕಾಯಿಲೆಗಳ ತರಹನೇ. ಸೊ ಅದಕ್ಕೂ ಸಹ ಸುಲಭವಾಗಿ ಚಿಕಿತ್ಸೆಗಳನ್ನು ಪಡೆದುಕೊಳ್ಬಹುದು, ಚಿಕಿತ್ಸೆಗಳು ಸುಮಾರಷ್ಟು ಲಭ್ಯ ಇದ್ದಾವೆ. ಮಾನಸಿಕ ಆರೋಗ್ಯದ ಬಗ್ಗೆ ಅರಿವನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು. ಮತ್ತು ಆರೋಗ್ಯ ಅಂತಂದ್ರೆ ಮಾನಸಿಕ ಆರೋಗ್ಯ ಇಲ್ಲದೆ ಯಾವ ಆರೋಗ್ಯನೂ ಇಲ್ಲ, ಆ ಒಂದು ಸಂದೇಶನ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ.
1: ಡಾಕ್ಟರ್ ರಜನಿ ಅವರೇ, ನೀವೇನನ್ನ ಹೇಳಲಿಕ್ಕೆ ಬಯಸ್ತೀರಿ?
3: ಖಂಡಿತವಾಗ್ಲಿ, ಎಷ್ಟೊಂದು ಜನ ನಮ್ಮ ಹತ್ರ ಚಿಕಿತ್ಸೆಗೆ ಬಂದಾಗ ದೈಹಿಕವಾಗಿ ಹೇಳ್ತಿರ್ತಾರೆ, ಡಾಕ್ಟರ್ ಒಂದ್ 5-6 ಜನ ಡಾಕ್ಟರ್ ನನಗೆ ರೆಫರ್ ಮಾಡಿದ್ರು, ಇವತ್ ಹೋಗೋಣ, ನಾಳೆ ಹೋಗೋಣ, ನಾಡಿದ್ದು ಹೋಗೋಣ, ಹೀಗೆ ಆಗ್ಬಿಟ್ಟು 6 ತಿಂಗಳು ಆಗೋಗ್ಬಿಟ್ಟಿದೆ. ನಾನು ಆತಂಕದ ಸಮಸ್ಯೆಯಿಂದ ಅಥವಾ ಬೇಜಾರ್ ಸಮಸ್ಯೆಯಿಂದ, ಇನ್ನೊಂದರಿಂದ ಮದ್ಯ ಮಾದಕ ವಸ್ತು ಸಮಸ್ಯೆಯಿಂದ, ಅಥವಾ ಎಕ್ಸಾಮ್ ಫಿಯರ್, ಬಹಳಷ್ಟು ವರ್ಷ 5-6 ವರ್ಷ ಅನುಭವಿಸಿರೋರು ಇರ್ತಾರೆ. ಸೊ ಈ ರೀತಿ ನೀವು ಇನ್ ಪರ್ಸನ್ ಹೋಗಕ್ ಆಗದೆ ಇರೋ ಅಂತವ್ರು ಇವತ್ತೇ 1446 1 6 ಕರೆ ಮಾಡಿ ಟೆಲಿ ಆಪ್ತ ಸಮಾಲೋಚನೆಯನ್ನ ಅಟ್ ಲೀಸ್ಟ್ ಶುರು ಮಾಡಬೇಕು ಅನ್ನೋದು ನನ್ನ ಒಂದು ಕರೆ ಜನಕ್ಕೆ.
1: ಟೆಲಿಮನಸ್ ಕಾರ್ಯಕ್ರಮ ಮತ್ತು ಗೃಹ ಆರೈಕೆಗೆ ಸಹಾಯಕ ಸೇವೆಗಳು, ಈ ಕುರಿತಾಗಿ ಸಾಕಷ್ಟು ವಿವರಗಳನ್ನ, ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತಾ ಇದ್ದೇವೆ. ವಂದನೆಗಳು.
2: ನಮಸ್ಕಾರ.
1: ಕರೆ, ಆರೋಗ್ಯ ಅಂತಂದ್ರೆ ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯವೂ ಸೇರಿದೆ ನಮ್ಮ ಸಮಗ್ರ ಆರೋಗ್ಯದಲ್ಲಿ. ಹಾಗಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ಖಂಡಿತವಾಗಿಯೂ ನಿರ್ಲಕ್ಷ್ಯ ಬೇಡ. ಇದೆ ಅಂತ ಗೊತ್ತಾದಲ್ಲಿ ಖಂಡಿತವಾಗಿ ಅದಕ್ಕೆ ನೆರವು ಮತ್ತು ಸಹಾಯ ಲಭ್ಯವಿದೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
4: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

0: ಆರೈಕೆಗೆ ಸಹಾಯಕ ಸೇವೆಗಳು ಮತ್ತು ಬೆಂಗಳೂರಿನ ಮನೋರೋಗ ತಜ್ಞರುಗಳಾದ ಡಾಕ್ಟರ್ ರಜನಿ ಪಿ, ಡಾಕ್ಟರ್ ನವೀನ್ ಕುಮಾರ್, ಡಾಕ್ಟರ್ ಜಗದೀಶ್ ತೀರ್ಥಹಳ್ಳಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಮೂವತ್ತೆಂಟು ರೂಪಾಯಿ, ಪೆನ್ಸಿಲ್ ಬೀನ್ಸ್ 33 ರೂಪಾಯಿ, ಹಸಿ ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 21 ರೂಪಾಯಿ, ಎಂಸಿ 10 ರೂಪಾಯಿ, ಸುನಾಮಿ 7 ರೂಪಾಯಿ, ಏಳವನ 5 ರೂಪಾಯಿ, ಗುಂಡು ಬದನೆಕಾಯಿ 7 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 14 ರೂಪಾಯಿ, ತುಂಡೆಕಾಯಿ 14 ರೂಪಾಯಿ, ಆಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 28 ರೂಪಾಯಿ, ಪೈ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 30 ರೂಪಾಯಿ, ಸೋರೆಕಾಯಿ 11 ರೂಪಾಯಿ, ಬದನೆಕಾಯಿ 16 ರೂಪಾಯಿ, ಕೋಸು 9 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 28 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 18 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 1/9/2026 ಸ್ವಾಮಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ಅವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಕುಮಾರ್ ಜಿಎಸ್ ರವರು ಮಕ್ಕಳ ತಜ್ಞರು. ಸಮಯ ಬೆಳಿಗ್ಗೆ 9:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ಶಂಕರ್ ಎಚ್ ಕೆ ರವರು ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು ಹಾಗೂ ಮಿಸ್ ಅಯ್ಯನಾರಾಜ್ ರವರು ಫಿಸಿಯೋಥೆರಪಿಸ್ಟ್ ಹಾಗೂ ಮಿಸ್ಟರ್ ರಾಜು ಕೆ ಎಸ್ ರವರು ವಾಗ್ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ ಹಾಗೂ ದಿನದ 24 ಗಂಟೆಗಳಲ್ಲಿ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9686666638. ಧನ್ಯವಾದಗಳು.

ಪ್ರೀತಿಯ ಚಿನ್ನತ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ.

0: 38 ರೂಪಾಯಿ, ಪೆನ್ಸಿಲ್ ಬೀನ್ಸ್ 33 ರೂಪಾಯಿ, ಹಸಿ ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 21 ರೂಪಾಯಿ, ಎಂಸಿ 10 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 7 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 14 ರೂಪಾಯಿ, ತುಂಡೆಕಾಯಿ 14 ರೂಪಾಯಿ, ಆಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 28 ರೂಪಾಯಿ, ಪೈರ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 30 ರೂಪಾಯಿ, ಸೋರೆಕಾಯಿ 11 ರೂಪಾಯಿ, ಬದನೆಕಾಯಿ 16 ರೂಪಾಯಿ, ಕೋಸು 9 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 28 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 18 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನೋಡಿದ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೀರಿಲ್ಲದಿದ್ದರೂ ಬದುಕಬಲ್ಲ ಮೀನು ಪ್ರಕೃತಿಯ ವಿಸ್ಮಯ ಆಫ್ರಿಕನ್ ಲಂಗ್ ಫಿಶ್ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೀರಲ್ಲಿದ್ದರೂ ಬದುಕಬಲ್ಲ ಮೀನು ಪ್ರಕೃತಿಯ ವಿಸ್ಮಯ ಆಫ್ರಿಕನ್ ಲಂಗ್ ಫಿಶ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮೀನು ಎಂದರೆ ನೀರಲ್ಲಿ ಮಾತ್ರ ಬದುಕಬಲ್ಲ ಜೀವಿ ಎಂಬ ಕಲ್ಪನೆ ನಮ್ಮೆಲ್ಲರದು. ಆದರೆ ಪ್ರಕೃತಿ ಈ ಕಲ್ಪನೆಯನ್ನು ಸಂಪೂರ್ಣವಾಗಿ ಬದಲಿಸುವ ಒಂದು ಅದ್ಭುತ ಜೀವಿಯನ್ನು ಸೃಷ್ಟಿಸಿದ, ಅದೇ ಆಫ್ರಿಕನ್ ಲಂಗ್ ಫಿಶ್. ನೀರಿನಲ್ಲಿ ಈಜುವ ಈ ಮೀನು ಅಗತ್ಯ ಬಂದರೆ ಗಾಳಿಯಲ್ಲೂ ಉಸಿರಾಡುತ್ತದೆ. ನೀರು ಒಣಗಿದರೆ ಮಣ್ಣಿನೊಳಗೆ ಅಡಗಿ ತಿಂಗಳುಗಳವರೆಗೆ ಬದುಕುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿದೆ. ಸುಮಾರು 400 ಕೋಟಿ ವರ್ಷಗಳ ಹಿಂದೆ ಡೌವೋನಿಯನ್ ಯುಗದಲ್ಲಿ ಈ ಮೀನು ಮೊದಲ ಬಾರಿಗೆ ಕಾಣಿಸಿಕೊಂಡಿತು. ಆಗ ಭೂಮಿಯ ಮೇಲೆ ಡೈನೋಸಾರ್ಗಳು ಇರಲಿಲ್ಲ, ಮನುಷ್ಯನ ಅಸ್ತಿತ್ವವೂ ಇರಲಿಲ್ಲ. ಕಾಲಕ್ರಮೇಣ ಅನೇಕ ಜೀವಿಗಳು ಅಳಿತು ಹೋದವು. ಲಂಗ್ ಫಿಶ್ ಮಾತ್ರ ತನ್ನ ಅಸ್ತಿತ್ವವನ್ನು ಭೂಮಿಯ ಮೇಲೆ ಉಳಿಸಿಕೊಂಡಿದೆ. ಅದಕ್ಕಾಗಿ ಇದನ್ನು ಜೀವಂತ ಪಳಿಯುಳಿಕೆ ಎಂದು ಕರೆಯುತ್ತಾರೆ. ಆಫ್ರಿಕನ್ ಲಂಗ್ ಫಿಶ್ ಸಾಮಾನ್ಯ ಮೀನುಗಳಂತಲ್ಲ, ಇದಕ್ಕೆ 2 ಕಿವಿಗಳ ಜೊತೆಗೆ ಶ್ವಾಸಕೋಶಗಳು ಇವೆ. ಹಾಗಾಗಿ ನೀರಿನಲ್ಲಿಯೂ ಉಸಿರಾಡಬಹುದು, ಗಾಳಿಯಲ್ಲೂ ಉಸಿರಾಡಬಹುದು. ಮೀನು ಮತ್ತು ಉಭಯ ಜೀವಿಗಳ 2 ಲಕ್ಷಣಗಳನ್ನು ಹೊಂದಿರುವ ಈ ಜೀವಿ ಜೀವ ವಿಕಸನದ ಅಧ್ಯಯನದಲ್ಲಿ ಬಹಳ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಬೇಸಿಗೆಯಲ್ಲಿ ನದಿಗಳು ಮತ್ತು ಕೆರೆಗಳು ಒಣಗಿದಾಗ ಲಂಗ್ ಫಿಶ್ ಮಣ್ಣಿನೊಳಗೆ ಬಿಲವನ್ನು ಕೊರೆದು ತನ್ನ ದೇಹದ ಸುತ್ತ ಲೋಳಿಯಂತಹ ಪದರವನ್ನು ನಿರ್ಮಿಸಿಕೊಳ್ಳುತ್ತದೆ. ನಂತರ ಗ್ರೀಷ್ಮ ನಿದ್ರೆಗೆ ಜಾರುತ್ತದೆ. ಈ ಸಮಯದಲ್ಲಿ ಅದು ಯಾವುದೇ ಆಹಾರವನ್ನು ಸೇವಿಸುವುದಿಲ್ಲ, ದೇಹದಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನೇ ಬಳಸಿಕೊಂಡು ಬದುಕುತ್ತದೆ. ಮತ್ತೆ ಮಳೆ ಬಂದು ನೀರು ತುಂಬಿದ ಬಳಿಕ ಮಣ್ಣಿನಿಂದ ಹೊರಬಂದು ತನ್ನ ಸಹಜ ಜೀವನವನ್ನು ಮುಂದುವರಿಸುತ್ತದೆ. ಸುಮಾರು 18-20 ವರ್ಷಗಳವರೆಗೆ ಈ ಮೀನು ಬದುಕಬಲ್ಲದು. ವಯಸ್ಸಾದಾಗ ಅಥವಾ ಬರಗಾಲ ದೀರ್ಘಕಾಲ ಮುಂದುವರೆದರೆ, ಮಣ್ಣಿನ ತೇವಾಂಶ ಸಂಪೂರ್ಣವಾಗಿ ಇಲ್ಲವಾದರೆ ಲಂಗ್ ಫಿಶ್ ಬದುಕಲು ಸಾಧ್ಯವಾಗುವುದಿಲ್ಲ. ಅದೇ ರೀತಿ ಉಸಿರಾಡಲು ಸಾಕಷ್ಟು ಆಮ್ಲಜನಕ ಸಿಗದಿದ್ದರೂ ಅದರ ಜೀವಕ್ಕೆ ಅಪಾಯ ಉಂಟಾಗುತ್ತದೆ. ಈ ಮೀನು ಸುಮಾರು 1-2 ಮೀಟರ್ ಉದ್ದದವರೆಗೆ ಬೆಳೆಯುತ್ತದೆ. ಸಣ್ಣ ಮೀನುಗಳು, ಕಪ್ಪೆಗಳು, ಹುಳುಗಳು, ಜಲಕೀಟಗಳು ಮತ್ತು ಕೆಲವೊಮ್ಮೆ ಕೊಳಿತ ಜಲಸಸ್ಯಗಳನ್ನು ಆಹಾರವಾಗಿ ಸೇವಿಸುತ್ತದೆ. ಬಲವಾದ ದಂತ ಫಲಕಗಳು ಇರುವುದರಿಂದ ಆಹಾರವನ್ನು ಸುಲಭವಾಗಿ ಜಾಗಿಯಬಲ್ಲದು. ಸಂತಾನೋತ್ಪತ್ತಿ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನಡೆಯುತ್ತದೆ. ಗಂಡು ಮೀನು ಗೂಡು ನಿರ್ಮಿಸಿ ಹೆಣ್ಣು ಮೀನು ಇಟ್ಟ ಮೊಟ್ಟೆಗಳನ್ನು ರಕ್ಷಿಸುತ್ತದೆ. ಕೆಲವು ಪ್ರಭೇದಗಳಲ್ಲಿ ಮರಿಗಳಿಗೆ ಸಾಕಷ್ಟು ಆಮ್ಲಜನಕ ದೊರೆಯುವಂತೆ ವಿಶೇಷ ರಕ್ತನಾಳಗಳು ಬೆಳೆಯುವುದು ಇದರ ಮತ್ತೊಂದು ಅಪರೂಪದ

0: ವೈಶಿಷ್ಟ್ಯವಾಗಿದೆ. ಆಫ್ರಿಕನ್ ಲಾಂಗ್ ಫಿಶ್ ಕೇವಲ ಒಂದು ಮೀನು ಮಾತ್ರವಲ್ಲ, ಜೀವ ವಿಕಾಸದ ಇತಿಹಾಸವನ್ನು ತನ್ನೊಳಗೆ ಹೊತ್ತಿರುವ ಜೀವಂತ ದಾಖಲೆಯ ಮೀನಾಗಿದೆ. ಕಾಲ ಬದಲಾದರೂ, ಪರಿಸ್ಥಿತಿ ಬದಲಾದರೂ ಹೊಂದಿಕೊಂಡು ಬದುಕಬೇಕು ಎಂಬುದನ್ನು ಈ ಪುಟ್ಟ ಜೀವಿ ತನ್ನ ಬದುಕಿನ ಮೂಲಕ ಒತ್ತಿ ಹೇಳುತ್ತದೆ. ಕೇಳುಗರೆ, ಕೇಳುತ್ತಿರಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೀರಿಲ್ಲದಿದ್ದರೂ ಬದುಕಬಲ್ಲ ಮೀನು, ಪ್ರಕೃತಿಯ ವಿಸ್ಮಯ, ಆಫ್ರಿಕನ್ ಲಂಗ್ ಫಿಶ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೀರಿಲ್ಲದಿದ್ದರೂ ಬದುಕಬಲ್ಲ ಮೀನು, ಪ್ರಕೃತಿಯ ವಿಸ್ಮಯ, ಆಫ್ರಿಕನ್ ಲಂಗ್ ಫಿಶ್ ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 38 ರೂಪಾಯಿ, ಪೆನ್ಸಿಲ್ ಬೀನ್ಸ್ 33 ರೂಪಾಯಿ, ಹಸಿ ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 21 ರೂಪಾಯಿ, ಎಂಸಿ 10 ರೂಪಾಯಿ, ಸುನಾಮಿ 7 ರೂಪಾಯಿ, ಏಳವನ 5 ರೂಪಾಯಿ, ಗುಂಡು ಬದನೆಕಾಯಿ 7 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 14 ರೂಪಾಯಿ, ತುಂಡೆಕಾಯಿ 14 ರೂಪಾಯಿ, ಆಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 28 ರೂಪಾಯಿ, ಪೈರ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 30 ರೂಪಾಯಿ, ಸೋರೆಕಾಯಿ 11 ರೂಪಾಯಿ, ಬದನೆಕಾಯಿ 16 ರೂಪಾಯಿ, ಕೋಸು 9 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 28 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 18 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತ,

0: ಹೋಗಿದ್ದೆ.
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ, ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
4: ನಮ್ಮ ಬಾಂಧುಲಿ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಸೋಲಿನ ದವಡೆಯಿಂದ ಗೆಲುವಿನ ದಡಕ್ಕೆ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸೋಲಿನ ದವಡಿಯಿಂದ ಗೆಲುವಿನ ದಡಕ್ಕೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಜೀವನದಲ್ಲಿ ಎಲ್ಲವೂ ಮುಗಿದೆ ಹೋಯಿತು ಎಂದು ಜಗತ್ತು ಭಾವಿಸಿದಾಗ ಅಲ್ಲೇ ಹೊಸದೊಂದು ಅಧ್ಯಾಯವನ್ನು ಆರಂಭಿಸುವ ಧೈರ್ಯ ಕೆಲವರಿಗಷ್ಟೇ ಇರುತ್ತದೆ. ಅಂಥದ್ದೊಂದು ಅಪರೂಪದ ಛಲದ ಕಥೆ ಇದು. 2019 ಆ ಒಂದು ದಿನ ಭಾರತದ ಇಡೀ ಕಾರ್ಪೊರೇಟ್ ಜಗತ್ತು ದಿಗ್ಭ್ರಮೆಗೊಂಡಿತ್ತು. ಭಾರತೀಯರಿಗೆ ಕಾಫಿ ಸಂಸ್ಕೃತಿಯನ್ನು ಹೊಸ ರೀತಿಯಲ್ಲಿ ಪರಿಚಯಿಸಿದ ಕೆಫೆ ಕಾಫಿ ಡೇ ಸಂಸ್ಥಾಪಕ ವಿಜಿ ಸಿದ್ಧಾರ್ಥ ಅವರ ಅನಿರೀಕ್ಷಿತ ಸಾವು ಎಲ್ಲರನ್ನೂ ಬೆಚ್ಚಿ ಬೀಳಿಸಿತ್ತು. ಅವರ ಅಗಲಿಕೆಯ ಬೆನ್ನಲ್ಲೇ ಸುಮಾರು 7200 ಕೋಟಿಗಳ ಬೃಹತ್ ಸಾಲದ ಹೊರೆ, ಬ್ಯಾಂಕುಗಳ ನೋಟಿಸುಗಳು, ಷೇರು ಮಾರುಕಟ್ಟೆಯ ಕುಸಿತ ಮತ್ತು ಅನಿಶ್ಚಿತತೆಯಲ್ಲಿ ಸಿಲುಕಿದ 25,000 ಹೆಚ್ಚು ಉದ್ಯೋಗಿಗಳ ಭವಿಷ್ಯ, ಸಂಬಂಧಿಸಿದ ಪ್ರತಿಯೊಬ್ಬರೂ ಆತಂಕಕ್ಕೆ ಸಿಲುಕಿದರು. ಆದರೆ ದುಃಖದ ಕಡಲಿನಲ್ಲಿ ಮುಳುಗಿ ಹೋಗಬೇಕಿದ್ದ ಆ ಕ್ಷಣದಲ್ಲಿ ಧೃತಿಗೆಡದೆ ಮುನ್ನೆಲೆಗೆ ಬಂದವರು ಅವರ ಪತ್ನಿ ಮಾಳವಿಕಾ ಹೆಗ್ಡೆ. ಜವಾಬ್ದಾರಿಯನ್ನು ಹೊತ್ತು ಡಿಸೆಂಬರ್ 2020 ಸಿಇಒ ಆಗಿ ಅಧಿಕಾರ ವಹಿಸಿಕೊಂಡರು. ಅವರ ಮುಂದೆ ಇದ್ದದ್ದು ಕೇವಲ ಸಾಲದ ದೊಡ್ಡ ಬೆಟ್ಟ ಮಾತ್ರವಲ್ಲ, ಸಮಾಜದ ಅಪನಂಬಿಕೆಗಳು. ಹೌದು, ಅವರು ಕೈ ಚೆಲ್ಲಲಿಲ್ಲ, ಬದಲಿಗೆ ಕರಾರುವಾಕ್ ಲೆಕ್ಕಾಚಾರಗಳೊಂದಿಗೆ ರಣರಂಗಕ್ಕಿಳಿದರು. ಬೆಂಗಳೂರಿನ 90 ಎಕರೆ ವಿಸ್ತೀರ್ಣದ ಗ್ಲೋಬಲ್ ವಿಲೇಜ್ ಟೆಕ್ ಪಾರ್ಕ್ ಅನ್ನು ಬ್ಲ್ಯಾಕ್ಸ್ಟೋನ್ ಸಂಸ್ಥೆಗೆ ಸುಮಾರು 2700 ಕೋಟಿಗೆ ಮಾರಿ ನೇರವಾಗಿ ಬ್ಯಾಂಕ್ ಸಾಲ ತೀರಿಸಿದರು. ನಷ್ಟದಲ್ಲಿದ್ದ 100 ಮಳಿಗೆಗಳನ್ನು ಮುಚ್ಚಿ ಸುಮಾರು 450-500 ಅತ್ಯಂತ ಲಾಭದಾಯಕ ಕೆಫೆಗಳ ಮೇಲೆ ಮಾತ್ರ ಗಮನ ಕೇಂದ್ರೀಕರಿಸಿದರು. ನಿರ್ವಹಣಾ ವೆಚ್ಚ ಕಡಿಮೆ ಇರುವ ಕಾರ್ಪೊರೇಟ್ ಕಾಫಿ ವೆಟ್ಟಿಂಗ್ ಮೆಷಿನ್ಗಳ ಸಂಖ್ಯೆಯನ್ನು 50,000 ಹೆಚ್ಚು ಕಚೇರಿಗಳಿಗೆ ವಿಸ್ತರಿಸಿದರು. ಈ ನಿಖರ ನಿರ್ಧಾರಗಳ ಫಲವಾಗಿ 2019 2700 ಕೋಟಿಗೂ ಅಧಿಕವಾಗಿದ್ದ ಸಾಲವು 2021 ವೇಳೆಗೆ 1731 ಕೋಟಿಗೆ, ನಂತರ 800-1,000 ಕೋಟಿಯ ಅನುಪಾಸಿಗೆ ಇಳಿಯಿತು. ಮುಳುಗುತ್ತಿದ್ದ ಸಂಸ್ಥೆಯು ಉಳಿಯಿತು. ಸಾವಿರಾರು ಕುಟುಂಬಗಳ ಅನ್ನ ದಾರಿಯು ರಕ್ಷಿಸ

ಪಟ್ಟಿತು. ಸಂಕಷ್ಟಗಳು ಎಷ್ಟೇ ದೊಡ್ಡದಾಗಿರಲಿ, ಅಂಕಿ ಅಂಶಗಳು ಎಷ್ಟೇ ಪ್ರತಿಕೂಲವಾಗಿರಲಿ, ಮನಸ್ಸಿನಲ್ಲಿ ಪ್ರಾಮಾಣಿಕತೆ ಮತ್ತು ಎದುರಿಸುವ ಗಟ್ಟಿ ಛಲವಿದ್ದರೆ ಮುಳುಗುತ್ತಿರುವ ಹಡಗನ್ನು ದಡ ಸೇರಿಸಬಹುದು ಎಂಬುದಕ್ಕೆ ಮಾಳವಿಕ ಹೆಗಡೆ ಅವರ ಹೋರಾಟವೇ ಸಾಕ್ಷಿ. ಕುಟುಂಬದಲ್ಲಿ ಅನೇಕ ಬಾರಿ ಮನೆಯ ಯಜಮಾನರ ಹಣಕಾಸಿನ ಪರಿಸ್ಥಿತಿ, ಅವರ ವ್ಯವಹಾರಗಳು ಮನೆಯವರಿಗೆ ಗೊತ್ತೇ ಇರುವುದಿಲ್ಲ. ಅವರಿಗೆ ಬೇಡದ ದುಡ್ಡಿನ ತಲೆನೋವು ಎಂದು ಮನೆಯ ಯಜಮಾನ ಯಾವುದನ್ನು ಮನೆಯವರಿಗೆ ಹೇಳುವುದಿಲ್ಲ. ಇದರಲ್ಲಿ ಕಾಳಜಿ ಎಷ್ಟಿದೆಯೋ ಅಪಾಯವೂ ಅಷ್ಟೇ ಇದೆ. ಅವರಿಗೆ ಮಾತ್ರ ಈ ಹಣಕಾಸಿನ ವ್ಯವಹಾರ ಗೊತ್ತಿರುವುದರಿಂದ ಅಕಸ್ಮಾತ್ ಅವರಿಗೆ ಅಪಘಾತ ಅಥವಾ ಮತ್ತೇನಾದರೂ ಆದರೆ ಅಂತಹ ಜವಾಬ್ದಾರಿಗಳನ್ನು ನಿಭಾಯಿಸಲು ಯಾರು ಕೂಡ ತಕ್ಷಣಕ್ಕೆ ಸನ್ನದ್ಧರಾಗಿರುವುದಿಲ್ಲ. ಇದರಿಂದಾಗಿ ಅನೇಕ ಬಾರಿ ಸ್ನೇಹಿತರು ಹಿತೈಷಿಗಳಿಂದಲೇ ದುಡ್ಡಿನ ವಿಷಯದಲ್ಲಿ ಮೋಸವಾಗುವ ಸಾಧ್ಯತೆಗಳಿವೆ. ಅಷ್ಟೇ ಅಲ್ಲ, ಬ್ಯಾಂಕ್ ವ್ಯವಹಾರಗಳಲ್ಲಿ ಸರಿಯಾಗಿ ನಾಮಿನಿ ಹೆಸರನ್ನು ಹಾಕದಿದ್ದರೆ, ಹಾಕಿದರೂ ಅವರಿಗೆ ತಿಳಿಸದಿದ್ದರೆ ಕೆಲವರು ವ್ಯವಹಾರಗಳು ಬೆಳಕಿಗೆ ಬರದೇ ಹೋಗಬಹುದು. ಕುಟುಂಬದ ಸಂಪತ್ತನ್ನು ಮಕ್ಕಳಿಗೆ ಸರಿಯಾಗಿ ಹಂಚದೆ ವಿಲ್ ಬರೆಯದೆ ಹೋದ ತಂದೆ ತಾಯಿಗಳಿಂದಾಗಿ ಅನೇಕ ಮಕ್ಕಳು ವರ್ಷಾನುಗಟ್ಟಲೆ ಆಸ್ತಿಗಾಗಿ ಹೊಡೆದಾಡುತ್ತಾ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಿದ್ದಾರೆ. ಇರುವಷ್ಟು ವರ್ಷ ಸಂತೋಷದಿಂದ ಬದುಕುವುದನ್ನು ಬಿಟ್ಟು ಕೋರ್ಟು ಕಚೇರಿಗಳ ಅಲೆದಾಟದಲ್ಲಿ ಜೀವನ ವ್ಯರ್ಥವಾಗಿರುವ ಅನೇಕ ಉದಾಹರಣೆಗಳು ನಮ್ಮ ಸುತ್ತಲೂ ಇದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮನೆಯವರಿಗೆ ತೊಂದರೆಯಾದಾಗ, ಪರಿಸ್ಥಿತಿ ಕಷ್ಟವಾದಾಗ ಧೃತಿಗೆಡದೆ ಅದನ್ನು ನಿಭಾಯಿಸುವ ಮನಸ್ಥೈರ್ಯವನ್ನು ಬೆಳೆಸಿಕೊಳ್ಳಬೇಕು. ಕಷ್ಟಗಳು ಬಂದಾಗ ಕುಸಿಯಬೇಡಿ, ಅವುಗಳನ್ನೇ ನಮ್ಮ ಗೆಲುವಿನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳಿ. ಪ್ರಿಯ ಕೇಳುಗರೆ, ಕೇಳುದಲ್ಲಷ್ಟೊತ್ತು ಸೋಲಿನ ದವಡಿಯಿಂದ ಗೆಲುವಿನ ದಡಕ್ಕೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಸೋಲಿನ ದವಡೆಯಿಂದ ಗೆಲುವಿನ ದಡಕ್ಕೆ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.
1: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
2: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
0: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
1: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
0: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
2: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
1: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
2: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
0: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
2: ಇಲ್ವಲ್ಲ.

0: ಪಿ ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ,
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಎಸ್ಸಿಒ ಶೃಂಗಸಭೆ ಭಯೋತ್ಪಾದನೆಯ ಸಂಪೂರ್ಣ ಜಾಲ ಧ್ವಂಸಗೊಳಿಸಲು ಸದಸ್ಯ ರಾಷ್ಟ್ರಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಜಿಡಿಪಿಯ 7.8% ಪ್ರಗತಿ ಭಾರತೀಯರ ಕಠಿಣ ಶ್ರಮದ ಫಲ, ಪ್ರಧಾನಿ ಶ್ಲಾಘನೆ. ಸಿಂಧು ಜಲ ಒಪ್ಪಂದ ಮಧ್ಯಸ್ಥಿಕೆ ನ್ಯಾಯಾಲಯದ ತೀರ್ಪು ತಿರಸ್ಕರಿಸಿದ ಭಾರತ. ಭಾರತ ಜರ್ಮನಿ ಪರಿಸರ ವೇದಿಕೆ ಸಭೆ, ಕೇಂದ್ರ ಸಚಿವ ಭೂಪೇಂದರ್ ಯಾದವ್ ಜರ್ಮನಿಯ ಕಾರ್ಸ್ಟನ್ ಶ್ನೈಡರ್ ಮಾತುಕತೆ. ಹಾಗೂ ಗೋವರ್ಧನ ಕೇಂದ್ರ ವಲಯ ಯೋಜನೆ ಇಂದಿನಿಂದ ಜಾರಿ, ಜೈವಿಕ ಸಿಎನ್ಜಿ ಉತ್ಪಾದನೆಗೆ ಉತ್ತೇಜನ. ವಾರ್ತೆಗಳ ವಿವರ. ಕಿರ್ಗಿಸ್ತಾನ್ನ ರಾಜಧಾನಿ ಬಿಷ್ಕೆಕ್ನಲ್ಲಿ ಇಂದು ನಡೆದ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ 26ನೇ ಶೃಂಗಸಭೆ ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಿದರು. ಭಯೋತ್ಪಾದನೆಗೆ ಹಣಕಾಸು ನೆರವು ನೀಡುವುದು, ಉಗ್ರವಾದ ಹಬ್ಬಿಸುವುದು ಹಾಗೂ ಉಗ್ರರಿಗೆ ಸುರಕ್ಷಿತ ತಾಣಗಳನ್ನು ಒದಗಿಸುವ ಸಂಪೂರ್ಣ ಜಾಲವನ್ನು ನಾಶಪಡಿಸಲು ಪ್ರತಿಯೊಂದು ಸದಸ್ಯ ರಾಷ್ಟ್ರ

0: ಗಳು ಒಗ್ಗೂಡಿ ಶ್ರಮಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಯಾವುದೇ ರೀತಿಯ ಇಬ್ಬಗೆಯ ನೀತಿಗೆ ಅವಕಾಶವಿರಬಾರದು ಎಂದು ಪ್ರತಿಪಾದಿಸಿದರು. ಇದೇ ವೇಳೆ ವಿಶ್ವದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು, ಯುದ್ಧಗಳು ಮತ್ತು ಸಂಘರ್ಷಗಳು ಯಾವುದೇ ಸಮಸ್ಯೆಗೆ ಪರಿಹಾರವಾಗಲಾರವು. ಪ್ರತಿಯೊಂದು ವಿವಾದಗಳನ್ನು ಮಾತುಕತೆ ಮತ್ತು ರಾಜತಾಂತ್ರಿಕ ಮಾರ್ಗಗಳ ಮೂಲಕವೇ ಬಗೆಹರಿಸಿಕೊಳ್ಳಬೇಕು ಎಂದು ಹೇಳಿದರು. ಮುಕ್ತ ಮಾರುಕಟ್ಟೆ, ವ್ಯಾಪಾರ ವೃದ್ಧಿ ಹಾಗೂ ಅಭಿವೃದ್ಧಿಯ ಹೊಸ ಹಾದಿಗಳನ್ನು ತೆರೆಯುವ ಪ್ರತಿಯೊಂದು ಪ್ರಯತ್ನಕ್ಕೂ ಭಾರತದ ಸಂಪೂರ್ಣ ಬೆಂಬಲವಿದೆ ಎಂದ ಪ್ರಧಾನಿ, ಇಂತಹ ಸಂಪರ್ಕ ಯೋಜನೆಗಳು ಪ್ರತಿಯೊಂದು ದೇಶದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಕಡ್ಡಾಯವಾಗಿ ಗೌರವಿಸಬೇಕು ಎಂಬುದನ್ನು ಒತ್ತಿ ಹೇಳಿದರು. ಕಳೆದ ವರ್ಷ ಭಾರತವು ಪ್ರಸ್ತಾಪಿಸಿದ್ದ ಎಸ್ಸಿಒ ನಾಗರಿಕ ಸಂವಾದ ವೇದಿಕೆಯ ಪ್ರಥಮ ಸಭೆಯು ಈ ವರ್ಷ ಭಾರತದಲ್ಲಿ ಆಯೋಜನೆಗೊಳ್ಳುತ್ತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದರು. ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ವಾಸ್ತವ ಜಿಡಿಪಿ ಬೆಳವಣಿಗೆ ಶೇಕಡ 7.8% ಕಳೆದ ಹಣಕಾಸು ವರ್ಷದ ಇದೇ ಅವಧಿಯಲ್ಲಿ ಈ ಬೆಳವಣಿಗೆ ಶೇಕಡ 6.9% ಕೇಂದ್ರ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಏಪ್ರಿಲ್ನಿಂದ ಜೂನ್ ವರೆಗಿನ ಮೊದಲ ತ್ರೈಮಾಸಿಕದ ಜಿಡಿಪಿ ಅಂದಾಜುಗಳನ್ನು ಬಿಡುಗಡೆ ಮಾಡಿದೆ. ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತೀಯ ಆರ್ಥಿಕತೆ ತನ್ನ ಬೆಳವಣಿಗೆಯ ವೇಗವನ್ನು ಕಾಯ್ದುಕೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಇದೇ ಅವಧಿಯಲ್ಲಿ ನಾಮಮಾತ್ರ ಜಿಡಿಪಿ ಶೇಕಡ 10.3% ಬೆಳವಣಿಗೆ ದಾಖಲಿಸಿದೆ. ಭಾರತವು ಸಾಧಿಸಿರುವ ಶೇಕಡ 7.8% ಆರ್ಥಿಕ ಪ್ರಗತಿಯು ದೇಶದ 140 ಕೋಟಿ ನಾಗರಿಕರ ಕಠಿಣ ಪರಿಶ್ರಮ ಹಾಗೂ ಸಾಮೂಹಿಕ ಸಂಕಲ್ಪದ ಪ್ರತಿಫಲವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿಯವರು, ಕೋವಿಡ್-19 ಸಾಂಕ್ರಾಮಿಕದ ನಂತರ ಎದುರಾದ ಜಾಗತಿಕ ಸವಾಲುಗಳು ಹಾಗೂ ವಿಶ್ವದ ಹಲವೆಡೆ ನಡೆಯುತ್ತಿರುವ ಯುದ್ಧಗಳ ಸನ್ನಿವೇಶದ ನಡುವೆಯೂ ಭಾರತವು ಅತ್ಯಂತ ವೇಗವಾಗಿ ಪ್ರಗತಿಯತ್ತ ಮುನ್ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಈ ಅಭಿವೃದ್ಧಿಯ ವೇಗವನ್ನು ನಿರಂತರವಾಗಿ ಕಾಯ್ದುಕೊಳ್ಳಲು ಆತ್ಮನಿರ್ಭರ ಭಾರತ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವುದು ಅತ್ಯಗತ್ಯ ಎಂದಿರುವ ಪ್ರಧಾನಿ, ದೇಶೀಯ ಉತ್ಪನ್ನಗಳನ್ನು ಬಳಸುವ ಸ್ವದೇಶಿ ತತ್ವವನ್ನು ಅಳವಡಿಸಿಕೊಳ್ಳಲು, ವೋಕಲ್ ಫಾರ್ ಲೋಕಲ್ ಪ್ರೋತ್ಸಾಹಿಸಲು ಹಾಗೂ ಭಾರತದಲ್ಲೇ ತಯಾರಾದ ವಸ್ತುಗಳಿಗೆ ಬೆಂಬಲ ನೀಡಲು ನಾಗರಿಕರಿಗೆ ಕರೆ ನೀಡಿದರು. ಪ್ರತಿಯೊಬ್ಬ ನಾಗರಿಕನು ಸ್ವದೇಶಿ ಚಿಂತನೆಯನ್ನು ಪಾಲಿಸಿದರೆ ಸ್ವಾತಂತ್ರ್ಯದ 100ನೇ ವರ್ಷದ ವೇಳೆಗೆ ವಿಕಸಿತ ಭಾರತದ ಕನಸು ನನಸಾಗಲಿದೆ ಎಂದು ಪ್ರಧಾನಿಯವರು ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಈ ಉತ್ತಮ ಸಾಧನೆಯ ಶ್ರೇಯಸ್ಸು ದೇಶದ ಜನರು ಮತ್ತು ಅವರ ಪರಿಶ್ರಮಕ್ಕೆ ಸಲ್ಲುತ್ತದೆ ಎಂದು ಹೇಳಿದ್ದಾರೆ. ಭಾರತದ ಜಿಡಿಪಿ ಶೇಕಡ 7.8% ಬೆಳವಣಿಗೆ ದಾಖಲಿಸಿರುವ ಹಿನ್ನೆಲೆಯಲ್ಲಿ ಅಮೆರಿಕ ಭಾರತವನ್ನು ಚೈತನ್ಯಶೀಲ, ಬಲಿಷ್ಠ ಮತ್ತು ಸ್ಥಿರ ಆರ್ಥಿಕತೆಯ ದೇಶ ಎಂದು ಬಣ್ಣಿಸಿದೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಶ್ವೇತಭವನದ ಹಿರಿಯ ಉಪ ಪತ್ರಿಕಾ ಕಾರ್ಯದರ್ಶಿ ಕುಶ್ ದೇಸಾಯಿ, ಭಾರತದ ಆರ್ಥಿಕ ಬೆಳವಣಿಗೆಯ ಅಂಕಿಅಂಶಗಳು ಭಾರತವನ್ನು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿಯಾಗಿ ನೋಡುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದ ನಿಲುವನ್ನು ದೃಢಪಡಿಸಿವೆ ಎಂದು ಹೇಳಿದ್ದಾರೆ. ಸಿಂಧು ಜಲ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ವಿಶ್ವಬ್ಯಾಂಕ್ ರಚಿಸಿರುವ ಮಧ್ಯಸ್ಥಿಕೆ ನ್ಯಾಯಾಲಯ ತೀರ್ಪನ್ನು ಭಾರತ ತಿರಸ್ಕರಿಸಿದೆ. ನ್ಯಾಯಾಲಯಕ್ಕೆ ಭಾರತದ ವಿರುದ್ಧ ತೀರ್ಪು ನೀಡುವ ಯಾವುದೇ ಅಧಿಕಾರವಿಲ್ಲ, ಅದರ ತೀರ್ಪು ಭಾರತಕ್ಕೆ ಕಾನೂನುಬದ್ಧವಾಗಿ ಅನ್ವಯಿಸುವುದಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತವು ಈ ನ್ಯಾಯಾಲಯವನ್ನು ಎಂದಿಗೂ ಅಂಗೀಕರಿಸಿಲ್ಲ, ಅದರ ವಿಚಾರಣೆಯಲ್ಲೂ ಭಾಗವಹಿಸಿಲ್ಲ, ಆದ್ದರಿಂದ ನ್ಯಾಯಾಲಯದ ತೀರ್ಪಿಗೆ ಭಾರತ ಬದ್ಧವಾಗುವುದಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಹೇಗ್ನಲ್ಲಿರುವ ನ್ಯಾಯಾಲಯ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಲು ಭಾರತ ನೀಡಿರುವ ಕಾರಣಗಳು ಸಮರ್ಥವಲ್ಲ ಎಂದು ಹೇಳಿತ್ತು. 1960ರ ಜಲ ಹಂಚಿಕೆ ಒಪ್ಪಂದದಡಿ ಭಾರತ ತನ್ನ ಬದ್ಧತೆಗಳನ್ನು ಮುಂದುವರಿಸಬೇಕು ಎಂದು ಸೂಚಿಸಿತ್ತು. ಆದರೆ ನ್ಯಾಯಾಲಯ ರಚನೆಯೇ ಒಪ್ಪಂದದ ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ಭಾರತ ತಿಳಿಸಿದೆ. ಸಿಂಧು ಜಲ ಒಪ್ಪಂದ ಮತ್ತು ತನ್ನ ಮೂಲ ಸೌಕರ್ಯ ಯೋಜನೆಗಳಿಗೆ ಸಂಬಂಧಿಸಿದ ಭಾರತದ ಸಾರ್ವಭೌಮ ನಿರ್ಧಾರಗಳಲ್ಲಿ ಮಧ್ಯಸ್ಥಿಕೆ ನ್ಯಾಯಾಲಯಕ್ಕೆ ಯಾವುದೇ ಅಧಿಕಾರವಿಲ್ಲ ಎಂದು ಸಚಿವಾಲಯ ತಿಳಿಸಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಳಿಕ ರಾಷ್ಟೀಯ ಭದ್ರತೆ ಮತ್ತು ಗಡಿಯಾಚೆಗಿನ ಭಯೋತ್ಪಾದಕತೆಯನ್ನು ಉಲ್ಲೇಖಿಸಿ ಭಾರತ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.

ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ನವದೆಹಲಿಯಲ್ಲಿ ಇಂದು ಜರ್ಮನಿ ಪರಿಸರ ಸಚಿವ ಕಾರ್ಸ್ಟನ್ ಶ್ನೀಡರ್ ಅವರೊಂದಿಗೆ ಸಭೆ ನಡೆಸಿದರು. ನಾಲ್ಕನೇ ಭಾರತ ಜರ್ಮನಿ ಪರಿಸರ ವೇದಿಕೆ ಸಭೆಯ ಹಿನ್ನೆಲೆಯಲ್ಲಿ ಈ ದ್ವಿಪಕ್ಷೀಯ ಮಾತುಕತೆ ನಡೆಯಿತು. ಸಭೆಯಲ್ಲಿ ಮುಖ್ಯವಾಗಿ ಕೈಗಾರಿಕಾ ವಲಯದಲ್ಲಿ ಇಂಗಾಲದ ಹೊರಸೂಸುವಿಕೆಯನ್ನು ತಗ್ಗಿಸುವಿಕೆ ಹಾಗೂ ಜೌಗು ಪ್ರದೇಶಗಳ ಸಂರಕ್ಷಣೆ ಸೇರಿದಂತೆ ಜೈವಿಕ ವೈವಿಧ್ಯತೆಯ

ನಡುವೆ ವಿಸ್ತೃತ ಚರ್ಚೆ ನಡೆಯಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಭೂಪೇಂದರ್ ಯಾದವ್, ಭಾರತ ಮತ್ತು ಜರ್ಮನಿ ನಡುವಿನ ರಾಜತಾಂತ್ರಿಕ ಸಹಭಾಗಿತ್ವ ಅತ್ಯಂತ ವೇಗವಾಗಿ ಮುನ್ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಒಟ್ಟು 23,731 ಕೋಟಿ ರೂಪಾಯಿ ವೆಚ್ಚದ ಗೋವರ್ಧನ್ ಕೇಂದ್ರ ವಲಯ ಯೋಜನೆ ಎಂದಿನಿಂದ ಜಾರಿಗೆ ಬಂದಿದೆ. ಇದು ಭಾರತದಲ್ಲಿ ಕಂಪ್ರೆಸ್ಡ್ ಜೈವಿಕ ಅನಿಲದ ಉತ್ಪಾದನೆ ಮತ್ತು ಬಳಕೆಯನ್ನು ಹೆಚ್ಚಿಸುವತ್ತ ಪ್ರಮುಖ ಹೆಜ್ಜೆಯಾಗಿದೆ. ಈ ಯೋಜನೆಯನ್ನು 2035-36 ಜಾರಿಗೆ ತರಲಾಗುವುದು ಮತ್ತು ಈ ಯೋಜನೆಯು ಭಾರತದ ಭವಿಷ್ಯದ ಇಂಧನ ಮಿಶ್ರಣದ ಪ್ರಮುಖ ಆಧಾರ ಸ್ತಂಭವಾಗಿ ಜೈವಿಕ ಸಿಎನ್ಜಿ ಅನಿಲವನ್ನು ಸ್ಥಾಪಿಸುತ್ತದೆ. ದೇಶೀಯ ಜೈವಿಕ ಸಿಬಿಜಿ ಉತ್ಪಾದನೆಯನ್ನು ಸುಮಾರು 10 ಪಟ್ಟು ಹೆಚ್ಚಿಸುವುದು, ದೊಡ್ಡ ಪ್ರಮಾಣದ ಖಾಸಗಿ ಹೂಡಿಕೆಯನ್ನು ಸಜ್ಜುಗೊಳಿಸುವುದು ಮತ್ತು ದೇಶಾದ್ಯಂತ ವೃತ್ತಾಕಾರದ ಜೈವಿಕ ಆರ್ಥಿಕತೆಯನ್ನು ಸೃಷ್ಟಿಸುವುದು ಈ ಯೋಜನೆಯ ಗುರಿಯಾಗಿದೆ. ಕಳೆದ ತಿಂಗಳ 6ರಂದು ಕೇಂದ್ರ ಸಚಿವ ಸಂಪುಟ ಈ ಯೋಜನೆಗೆ ಅನುಮೋದನೆ ನೀಡಿತು. ನೇಪಾಳದ ತ್ರಿಶೂಲಿ 3A ಜಲ ವಿದ್ಯುತ್ ಯೋಜನೆಯ ಕೆಸರಿನಿಂದ ತುಂಬಿದ ಸುರಂಗಗಳಲ್ಲಿ ಸಿಲುಕಿರುವ ಶಂಕೆ ಇರುವ 600ಕ್ಕೂ ಹೆಚ್ಚು ಕಾರ್ಮಿಕರ ರಕ್ಷಣೆಗೆ ಕಾರ್ಯಾಚರಣೆ ತೀವ್ರಗೊಂಡಿದೆ. ರಕ್ಷಣಾ ಸಿಬ್ಬಂದಿ ಸ್ಫೋಟಕಗಳು, ಭಾರಿ ಯಂತ್ರೋಪಕರಣಗಳನ್ನು ಬಳಸಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರವಾಹದಿಂದ 939 ಮಂದಿ ಮೃತಪಟ್ಟಿದ್ದು 3,925 ಮಂದಿ ನಾಪತ್ತೆಯಾಗಿದ್ದಾರೆ. ದೇಶಾದ್ಯಂತ 11,000ಕ್ಕೂ ಹೆಚ್ಚು ಮಂದಿಯನ್ನು ರಕ್ಷಿಸಲಾಗಿದೆ ಎಂದು ನೇಪಾಳದ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಭಾರತ ಸೇರಿದಂತೆ ಹಲವು ದೇಶಗಳ ತಜ್ಞರು ರಕ್ಷಣಾ ಕಾರ್ಯಾಚರಣೆಗೆ ನೆರವು ನೀಡುತ್ತಿದ್ದಾರೆ. ಭಾರತವು ಸುರಂಗ ರಕ್ಷಣಾ ಹಾಗೂ ವಿಧಿ ವಿಜ್ಞಾನ ತಜ್ಞರ ತಂಡಗಳನ್ನು ಕಳುಹಿಸಿದ್ದು ಮೃತರ ಗುರುತಿಗಾಗಿ ಡಿಎನ್ಎ ಪರೀಕ್ಷೆ ನಡೆಸಲಾಗುತ್ತಿದೆ. ನೇಪಾಳದ ಪ್ರವಾಹದಲ್ಲಿ ಮೃತಪಟ್ಟವರ ಗುರುತು ಪತ್ತೆ ಮತ್ತು ಮೃತದೇಹಗಳನ್ನು ಸ್ವದೇಶಕ್ಕೆ ಹಸ್ತಾಂತರಿಸಲು ಹಲವು ಹಂತಗಳ ಪರಿಶೀಲನೆ ಅಗತ್ಯವಿದೆ ಎಂದು ಕಠ್ಮಂಡುವಿನ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಮೃತದೇಹಗಳ ಛಾಯಾಚಿತ್ರ, ಬೆರಳಚ್ಚು, ಡಿಎನ್ಎ ಮಾದರಿ ಹಾಗೂ ಗುರುತಿನ ದಾಖಲೆಗಳನ್ನು ಪರಿಶೀಲಿಸಿದ ಬಳಿಕ ಹಸ್ತಾಂತರ ಪ್ರಕ್ರಿಯೆ ನಡೆಸಲಾಗುತ್ತದೆ. ಕುಟುಂಬದವರು ನೇಪಾಳ ಪೊಲೀಸ್ ವೆಬ್ಸೈಟ್ನಲ್ಲಿರುವ ಛಾಯಾಚಿತ್ರಗಳ ಮೂಲಕ ಮೃತದೇಹಗಳನ್ನು ಗುರುತಿಸಿದರೆ ಸ್ಥಳೀಯ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಸ್ವದೇಶಕ್ಕೆ ಕಳುಹಿಸಲು ರಾಯಭಾರ ಕಚೇರಿ ನೆರವು ನೀಡಲಿದೆ ಎಂದು ಕಚೇರಿ ತಿಳಿಸಿದೆ. ಅಭಿವೃದ್ಧಿ ಹೊಂದಿದ ಭಾರತದ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಕಸ್ಟಮ್ಸ್ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪ್ರಮುಖ ಸುಧಾರಣೆಗಳನ್ನು ತರಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸುತ್ತಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಜಿ20 ಹಣಕಾಸು ಸಭೆಯಲ್ಲಿ ನೀಡಿದ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಈಗಾಗಲೇ ನೇರ ಮತ್ತು ಪರೋಕ್ಷ ತೆರಿಗೆ ವ್ಯವಸ್ಥೆಯಲ್ಲಿ ತರಲಾದ ಬದಲಾವಣೆಗಳ ಮುಂದುವರೆದ ಭಾಗವಾಗಿ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಸುಧಾರಣಾ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಸಿಒ ಶೃಂಗಸಭೆ, ಭಯೋತ್ಪಾದನೆಯ ಸಂಪೂರ್ಣ ಜಾಲ ಧ್ವಂಸಗೊಳಿಸಲು ಸದಸ್ಯ ರಾಷ್ಟ್ರಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಜಿಡಿಪಿಯ ಶೇಕಡ 7.8 ಪ್ರಗತಿ, ಭಾರತೀಯರ ಕಠಿಣ ಶ್ರಮದ ಫಲ, ಪ್ರಧಾನಿ ಶ್ಲಾಘನೆ. ಸಿಂಧು ಜಲ ಒಪ್ಪಂದ, ಮಧ್ಯಸ್ಥಿಕೆ ನ್ಯಾಯಾಲಯದ ತೀರ್ಪು ತಿರಸ್ಕರಿಸಿದ ಭಾರತ. ಭಾರತ ಜರ್ಮನಿ ಪರಿಸರ ವೇದಿಕೆ ಸಭೆ, ಕೇಂದ್ರ ಸಚಿವ ಭೂಪೇಂದರ್ ಯಾದವ್, ಜರ್ಮನಿಯ ಕಾರ್ಸ್ಟನ್ ಶ್ನೈಡರ್ ಮಾತುಕತೆ. ಹಾಗೂ ಗೋವರ್ಧನ್ ಕೇಂದ್ರ ವಲಯ ಯೋಜನೆ ಎಂದಿನಿಂದ ಜಾರಿ, ಜೈವಿಕ ಸಿಎನ್ಜಿ ಉತ್ಪಾದನೆಗೆ ಉತ್ತೇಜನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬೇಲೂರು ಮಠದ ರಾಮಕೃಷ್ಣ ಮಿಷನ್ನ ಭಜನಾ ತಂಡದವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

ಇದುವರೆಗೂ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಬೇಲೂರು ಮಠದ ರಾಮಕೃಷ್ಣ ಮಿಷನ್ನ ಭಜನಾ ತಂಡದವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಮಣ್ಣು ಪರೀಕ್ಷೆ ಮತ್ತು ವಿಶ್ಲೇಷಣೆಯ ಮಹತ್ವ ಕುರಿತು ಮಂಡ್ಯ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಅತೀಬ್ ಮುನಾವರೇರವರ ಜೊತೆಗಿನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
4: ಅನ್ನದಾತನ ಕೂಗಿಗೆ ಧ್ವನಿಯಾದ ವೇದಿಕೆ
5: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
4: ಸಾವಯವ ಕೃಷಿಗೆ ಉತ್ತೇಜನ,
5: ಬಿತ್ತನೆ ಬೀಜ, ರಸಗೊಬ್ಬರ,
4: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
5: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
4: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
5: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
6: ಕಳೆದ ಒಂದು ತರಬೇತಿಯಲ್ಲಿ ನಾವು ಮಣ್ಣು ಆರೋಗ್ಯದ ಬಗ್ಗೆ ಮಾತಾಡಿದ್ವಿ. ಇವತ್ತಿನೆಲ್ಲ ಹಾಗೆ ಆ ಸಮಯದಲ್ಲಿ ಕೆಲವೊಂದು ಪ್ರಶ್ನೆಗಳು ಬಂತು, ಮಣ್ಣು ಪರೀಕ್ಷೆ ಹೇಗೆ ಮಾಡಿಸೋದು ಮತ್ತೆ ಮಾದರಿ ಹೇಗೆ ತಗೊಳ್ಳೋದು ಅಂತ ಹೇಳಿ. ಏನು ಒಂದು ಯಾವುದೇ ಒಂದು ಬೆಳೆ ಅಂತ ತಗೊಂಡಾಗ ನಾವು ಆ ಒಂದು ಬೆಳೆ ಬಹಳ ಉತ್ತಮ

ಅದು ಬೆಳವಣಿಗೆ ಆಗ್ಬೇಕಂತ ಹೇಳಿದ್ರೆ ಪೋಷಕಾಂಶಗಳು ಎಷ್ಟು ಮಹತ್ವನೋ ಅದೇ ರೀತಿ ನಮ್ಮ ಒಂದು ಮಣ್ಣಿನಲ್ಲಿ ಆ ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದು ಕೂಡ ಅಷ್ಟೇ ಮಹತ್ವ. ಆದ್ರೆ ಆ ಪೋಷಕಾಂಶಗಳು ನಮ್ಮ ಮಣ್ಣಿನಲ್ಲಿ ಎಷ್ಟು ಮಟ್ಟಕ್ಕಿದೆ, ಕಡಿಮೆ ಇದೆಯಾ, ಹೆಚ್ಚಾಗಿದೆಯಾ, ಅಥವಾ ಮಣ್ಣಿನದ್ರ ತೊಂದರೆ ಇದೆಯಾ ಅಂತ ಹೇಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಾವು ಆ ಮಣ್ಣನ್ನ ವಿಶ್ಲೇಷಣೆ ಮಾಡಿದಾಗ. ಇತ್ತೀಚಿನ ದಿನಗಳಲ್ಲಿ ನಾವು ಹೇಳೋ ಅವಶ್ಯಕತೆನೂ ಇಲ್ಲ, ರೈತರಿಗೆ ತನ್ನಂತಾನೇಗೆ ಅರ್ಥ ಆಗ್ತಾ ಇದೆ. ಅದು ಮಣ್ಣು ಪ್ರತಿಯೊಂದು ಜೀವಿಗೂ ಆಧಾರ ಆಗಿರೋದ್ರಿಂದ ನಮ್ಮ ಭೂಮಿಯ ಮಣ್ಣಿನ ಆರೋಗ್ಯವನ್ನು ನೋಡ್ಕೊಳ್ಳೋ ಒಂದು ಜವಾಬ್ದಾರಿ ನಮ್ಮೆಲ್ಲರದ್ದು ಆಗಿರುತ್ತೆ. ನಾವು ಮಣ್ಣು ಅಂತ ತಗೊಂಡಾಗ ಇಂಗ್ಲಿಷ್ ನಲ್ಲಿ ಸಾಯಿಲ್ ಅಂತ ಕರಿತೀವಿ, SYL ಅಂತ ಕರಿತೀವಿ. ಆ ಸಾಯಿಲ್ ನ ನಾವು ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಹೇಳಿದ್ರೆ ಮಣ್ಣು ಸೋಲ್ ಆಫ್ ಇನ್ಫಿನೈಟ್ ಲೈಫ್ ಅಂತ ಹೇಳ್ತಾರೆ ಸಾಯಿಲ್ ನ. ಹಾಗಾಗಿ ಮಣ್ಣನ್ನ ಸಕಲ ಜೀವರಾಶಿಗಳಿಗೆ ಆಧಾರ ಅಂತ ಹೇಳ್ತೀವಿ. ನಾವು ಮನುಷ್ಯ ಅಂತ ತಗೊಂಡ್ರೆ ಮನುಷ್ಯನ ಅವಶ್ಯಕತೆಗಳಾದಂತ ಆಹಾರ ಆಗ್ಲಿ, ಮನುಷ್ಯ ಉಡುವಂತ ಬಟ್ಟೆ, ಮತ್ತೆ ಮನುಷ್ಯನಿಗೆ ಒಂದು ವಾಸಕ್ಕೆ ಒಂದು ಸ್ಥಳ ಬೇಕು, ಅಂದ್ರೆ ಒಂದು ಮನೆ ಬೇಕು, ಆ ಮನೆ ಕಟ್ಟೋದಕ್ಕೆ ಪ್ರತಿಯೊಂದು ವಸ್ತು ಬರೋದು ಕೂಡ ಮಣ್ಣಿನಿಂದನೇ. ಹಾಗಾಗಿ ನಾವು ಮಣ್ಣನ್ನ ಸಕಲ ಜೀವರಾಶಿಗಳಿಗೆ ಆಧಾರ ಅಂತ ಹೇಳ್ತೀವಿ. ಬರೀ ಮನುಷ್ಯ ಅಷ್ಟೇ ಅಲ್ಲ, ಭೂಮಿಯಲ್ಲಿರುವಂತ ಪ್ರತಿಯೊಂದು ಜೀವಿಗೂ, ಪ್ರಾಣಿಗಳಾಗ್ಲಿ ಪಕ್ಷಿಗಳಾಗ್ಲಿ ಮತ್ತೆ ಮಣ್ಣಿನಲ್ಲಿರುವಂತ ಸೂಕ್ಷ್ಮ ಜೀವಿಗಳು, ಇವಕ್ಕೆಲ್ಲದಕ್ಕೂ ಮಣ್ಣು ಆಧಾರ ಆಗಿರುತ್ತೆ. ಮಾನವ ಅಂತ ತಗೊಂಡ್ರೆ ಆ ಮಾನವನ ಒಂದು ಅಸ್ತಿತ್ವ ಈ ಭೂಮಿ ಮೇಲೆ ಇರುವಂತ ಆ ಮಣ್ಣಿನ ಮೇಲೆ ಅವಲಂಬಿತವಾಗಿರುತ್ತೆ. ಆ ಮತ್ತೆ ಮಣ್ಣಿನಲ್ಲಿರುವಂತಹ ಖನಿಜಾಂಶಗಳು ಮತ್ತೆ ಪೋಷಕಾಂಶಗಳ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗಾಗಿ ಈ ಮಣ್ಣನ್ನ ನಾವು ಒಂದು ಮಹತ್ವಪೂರ್ಣವಾದಂತಹ ನೈಸರ್ಗಿಕ ಮೂಲ ಅಂತ, ಸಂಪನ್ಮೂಲ ಅಂತ ಕರಿಬಹುದು. ಇದು ಎಂತ ಸಂಪನ್ಮೂಲ ಅಂತ ಹೇಳಿದ್ರೆ, ಈ ಸಂಪನ್ಮೂಲದಲ್ಲಿ ಇರುವಂತ ಎಲ್ಲ ಶಕ್ತಿ ಏನಾದ್ರೂ ಒಂದ್ಸತಿ ಖಾಲಿ ಆಯ್ತು ಅಂತ ಹೇಳಿದ್ರೆ ಅದನ್ನ ಮತ್ತೆ ಪುನಶ್ಚೇತನ ಮಾಡ್ಕೊಳ್ಬಂದ್ರೆ ಬಹಳ ಕಷ್ಟ. ಹಾಗಾಗಿ ನಾವು ಮಣ್ಣಿನ ಒಂದು ಮಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚೆಚ್ಚು ಗಮನ ಕೊಟ್ಟು ಆ ನಮ್ಮ ಭೂಮಿಯ ಮಣ್ಣನ್ನ ಉತ್ತಮವಾಗಿ ನೋಡ್ಕೊಳ್ಳುವಂತ ಒಂದು ಜವಾಬ್ದಾರಿ ನಮ್ಮೆಲ್ಲರದ್ದಾಗಿರುತ್ತೆ. ಇದೇ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ಪ್ರದೇಶ ಅಂತ ತಗೊಂಡಾಗ ಒಂದು ಮಣ್ಣು ಉತ್ಪತ್ತಿ ಆಗ್ಬೇಕಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಸಂಗತಿಗಳು ನೆರವಾಗುತ್ತೆ. ಆ ಸಂಗತಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರೆ ಒಂದು ಪ್ರದೇಶದಲ್ಲಿ ಅಲ್ಲಿ ಒಂದು ಉತ್ತಮವಾದಂತಹ ಮಣ್ಣು ಉತ್ಪತ್ತಿ ಆಗುತ್ತೆ. ನಾವು ಯಾವುದೇ ಒಂದು ಪ್ರದೇಶಕ್ಕೆ ಹೋದ್ರೆ ಮಣ್ಣು ಉತ್ಪತ್ತಿ ಆಗದೆ ಕೆಳಭಾಗದಿಂದ, ಅಂದ್ರೆ ಬಂಡೆಯಿಂದ, ಏನೋ ಬೆಟ್ಟ ಗುಡ್ಡ ನಿರ್ಮಾಣ ಆಗಿರ್ಬೋದು, ಆ ಬಂಡೆಗಳ ಮುಖಾಂತರ ಮಣ್ಣು ಉತ್ಪತ್ತಿ ಆಗುವಂಥದ್ದು. ಮಣ್ಣು ನಾವು ಅಗದಾಗ ಅದು ಪದರ ಪದರವಾಗಿ ಕಂಡುಬರುತ್ತೆ. ನಾವು ಉಳುಮೆ ಮಾಡೋದು ಅಂತ ನೋಡಿದ್ರೆ ಉಳುಮೆ ಮಾಡೋದು ಕೇವಲ ಒಂದು ಅರ್ಧ ಅಡಿಯಿಂದ ಮುಕ್ಕಾಲು ಅಡಿ ಆಳದವರು ಮಾತ್ರ ನಾವು ಉಳುಮೆ ಮಾಡ್ತೀವಿ. ಅಲ್ಲಿ ಉಳುಮೆ ಮಾಡಿ ನಾವು ಬೆಳೆನ ತಗೊಳ್ಳುವಂಥದ್ದು. ಮತ್ತೆ ಅದೇ ಒಂದು ಅರ್ಧ ಮುಕ್ಕಾಲು ಅಡಿ ಏನಿದೆ ಅಥವಾ ಹೆಚ್ಚು ಅಂತ ಹೇಳಿದ್ರೆ ಒಂದರಿಂದ ಒಂದೂವರೆ ಅಡಿ ಆಳ ಏನಿದೆ ಮಣ್ಣು, ಒಂದರಿಂದ ಒಂದೂವರೆ ಅಡಿ ಆಳ ಮಣ್ಣಿನಲ್ಲಿ ಮಾತ್ರ ನಮ್ಮ ಪ್ರತಿಯೊಂದು ಬೆಳೆಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಇರುತ್ತೆ. ಅದರ ಜೊತೆಗೆ ಸೂಕ್ಷ್ಮಜೀವಿಗಳ ಒಂದು ಕ್ರಿಯಾ ಚಟುವಟಿಕೆ ಕೂಡ ಈ ಮೇಲ್ಪದರದ ಮಣ್ಣಿನಲ್ಲಿ ಮಾತ್ರ ಇರುತ್ತೆ. ನಾವು ಅದೇ ಕೆಳಗೆ ಹೋಗ್ತಾ ಇದ್ದಾಗ ಏನಾಗುತ್ತೆ, ಅಲ್ಲಿ ಹೆಚ್ಚಾಗಿ ನಮ್ಗೆ ಮರಳಿನ ಅಂಶ, ಜೇಡಿ ಅಂಶ, ರೇವೆ ಅಂಶ ಅಂತ ಹೇಳ್ತೀವಿ, ಅಂದ್ರೆ ಗೋಡಾಂಶ ಅಂತ, ಈ ಅಂಶಗಳು ಹೆಚ್ಚಾಗಿ ಕಂಡುಬರುವಂತದ್ದು. ಇನ್ನು ಕೆಳಗಡೆ ಹೋದ್ರೆ ನಮ್ಗೆ ಬಂಡೆ ಸಿಗುವಂತದ್ದು. ಹಾಗಾಗಿ ನಾವು ಈ ಒಂದು ಮೇಲ್ಭಾಗದ ಮಣ್ಣಿನ ಒಂದು ಆರೋಗ್ಯ ಏನಿದೆ ಅದನ್ನ ಕಾಪಾಡಿಕೊಳ್ಳೋದು ಸಾಕಷ್ಟು ಮಹತ್ವಪೂರ್ಣವಾದಂತು. ಈ ಒಂದು ಮೇಲ್ಭಾಗದ ಮಣ್ಣಿನಲ್ಲಿ ಮಾತ್ರ ನಾನಾಗ್ಲೇ ಹೇಳಿದಾಗ ಪೋಷಕಾಂಶಗಳು ಸಿಗುವಂತದ್ದು, ಮತ್ತೆ ಸಾವಯವ ಪದಾರ್ಥ ಅಂತ ಏನ್ ಹೇಳ್ತೀವಿ, ಒಂದು ಬೆಳೆ ಉತ್ತಮವಾಗಿ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಮಣ್ಣಿನ ಮೇಲ್ಪದರದಲ್ಲಿ ಇರುವಂತ ಸಾವಯವ ಪದಾರ್ಥ ಒಂದು ಬೆಳೆಗೆ ಸಹಾಯ ಮಾಡುತ್ತೆ. ಈ ಒಂದು ಸಾವಯವ ಪದಾರ್ಥ ಏನಿದೆ ಅದನ್ನ ಸಾವಯವ ಇಂಗಾಲ ಅಂತ ಹೇಳಿ, ಅಥವಾ ಜೈವಿಕ ಇಂಗಾಲ ಅಂತ ಹೇಳ್ಬೋದು ನಾವು. ಈ ಒಂದು ಸಾವಯವ ಇಂಗಾಲ ಇತ್ತೀಚಿನ ದಿನಗಳಲ್ಲಿ, ಕಳೆದ ಒಂದು 4-5 ವರ್ಷದ ದಿನಗಳಿಂದ ಈ ಒಂದು ಸಾವಯವ ಅಂಶ ಪ್ರತಿಯೊಂದು ಜಮೀನುಗಳಲ್ಲೂ ಕಡಿಮೆ ಆಗ್ತಾ ಬರ್ತಾ ಇದೆ. ಇದಕ್ಕೆ ಕಾರಣ ಇಷ್ಟೇ, ನಾವು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಸಾವಯವ ಅಂಶವನ್ನ ಸೇರಿಸ್ತಾ ಇರುವಂತದ್ದು. ಹೆಚ್ಚಾಗಿ ರಾಸಾಯನಿಕ ಗೊಬ್ಬರವನ್ನ ಬಳಕೆ ಮಾಡ್ತೀವಿ, ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್, ಇಂಥ ಒಂದು ಸಾವಯವ ಪದಾರ್ಥವನ್ನ ಮಣ್ಣಿಗೆ ಕಡಿಮೆ ಸೇರಿಸೋದ್ರಿಂದ ಈ ಸಾವಯವ ಪದಾರ್ಥ ಅಥವಾ ಸಾವಯವ ಇಂಗಾಲ ನಮ್ಮ ಮಣ್ಣಿನ ಮೇಲ್ಪದರದಿಂದ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ನಾನೇನ್ ಮಣ್ಣು ಪರೀಕ್ಷೆನ ಮಾಡ್ತೀನಿ, ನಾನು 2012 ಮಣ್ಣು ಪರೀಕ್ಷೆನ ಶುರು ಮಾಡಿರುವಂತದ್ದು. 2012 ಕಂಪೇರ್ ಮಾಡಿದ್ರೆ
ಹೋಲಿಕೆ ಮಾಡಿಕೊಂಡ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದೆರಡರಿಂದ ಮೂರು ವರ್ಷದಲ್ಲಿ ಏನು ಮಣ್ಣು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಅದರಲ್ಲಿ ಸಾವಯವ ಇಂಗಾಲ ಪ್ರತಿಯೊಂದು ಮಾದರಿಗಳಲ್ಲಿ ಬಂದಂತಹ 100 ಮಾದರಿಗಳಲ್ಲಿ ಸುಮಾರು 170 ಮಾದರಿಗಳು

ಗಳಲ್ಲಿ ಎಷ್ಟು ಪ್ರಮಾಣ ಬೇಕು ಅದಕ್ಕಿಂತ ಕಡಿಮೆ ಆಗ್ತಿರೋದು ಕಂಡು ಬರ್ತಾ ಇದೆ. ಇದೇ ಒಂದು ಸನ್ನಿವೇಶ ಮುಂದುವರೆದ್ರೆ ಒಂದು ದಿನ ಬರುತ್ತೆ ನಮ್ಮ ಒಂದು ಮಣ್ಣಿನಲ್ಲಿ ಸಾವಯವ ಪದಾರ್ಥನೇ ಇರಲ್ಲ. ಆ ಒಂದು ಮಟ್ಟಕ್ಕೆ ನಾವು ನೀವು ತಲುಪ್ತೀವಿ. ಆ ಮಟ್ಟಕ್ಕೆ ತಲುಪ್ತೀವಿ ಅಂತ ಹೇಳಿದ್ರೆ ನಮ್ಮ ಒಂದು ಪ್ರದೇಶದಲ್ಲಿ ನಾವು ಏನೇ ಒಂದು ಬೀಜವನ್ನು ಬಿತ್ತನೆ ಮಾಡಿದ್ರು ಕೂಡ ಅದು ಸಸ್ಯ ಬೆಳವಣಿಗೆ ಆಗೋದಿಲ್ಲ, ಮತ್ತೆ ಅಲ್ಲಿಂದ ನಾವು ಇಳುವರಿ ಕೂಡ ತಗೊಳಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಸಾವಯವ ಅಂಶ ಬಹಳ ಪ್ರಮುಖವಾದದ್ದು. ಈ ಒಂದು ಗುಣಧರ್ಮಗಳನ್ನ ನಾವು ಕಳೆದ ಒಂದು ತರಬೇತಿಯಲ್ಲಿ ಕೂಡ ಚರ್ಚೆ ಮಾಡಿದ್ವಿ. ಮಣ್ಣಿನಲ್ಲಿ ಭೌತಿಕ ಗುಣಧರ್ಮಗಳಿರುತ್ತೆ, ರಾಸಾಯನಿಕ ಗುಣಧರ್ಮ ಇರುತ್ತೆ, ಮತ್ತೆ ಜೈವಿಕ ಗುಣಧರ್ಮ ಇರುತ್ತೆ. ಭೌತಿಕ ಗುಣಧರ್ಮ ಅಂತ ಬಂದಾಗ ಮಣ್ಣಿನ ಬಣ್ಣ ಸೇರ್ಕೊಳ್ಳುತ್ತೆ, ಅದರಲ್ಲಿ ನೀರನ್ನು ಹಿಡಿದಿಟ್ಕೊಳ್ಳೋ ಒಂದು ಶಕ್ತಿ ಸೇರ್ಕೊಳ್ಳುತ್ತೆ, ಮತ್ತೆ ಗಡಸತನ ಸೇರ್ಕೊಳ್ಳುತ್ತೆ, ಇದು ಮಣ್ಣಿನ ಭೌತಿಕ ಗುಣಧರ್ಮ ಆಗುತ್ತೆ. ರಾಸಾಯನಿಕ ಗುಣಧರ್ಮಕ್ಕೆ ಬಂದಾಗ ಮಣ್ಣಿನ ರಸಸಾರ ಒಂದು ಬರುತ್ತೆ, ಅದ್ರ ಜೊತೆಗೆ ಆ ಒಂದು ಮಣ್ಣಿನಲ್ಲಿ ಅಥವಾ ಒಂದು ಜಮೀನಲ್ಲಿ ಆ ಒಂದು ಭೂಮಿಯಲ್ಲಿ ಲಭ್ಯ ಇರುವಂತ ಬೆಳೆಗಳಿಗೆ ಲಭ್ಯ ಇರುವಂತಹ ಪೋಷಕಾಂಶಗಳು, ಮತ್ತೆ ಆ ಪೋಷಕಾಂಶಗಳು ಮತ್ತೆ ನೀರು ವಿನಿಮಯಗೊಳ್ಳುವ ಒಂದು ಕ್ರಿಯೆ ಮಣ್ಣಿನಿಂದ ಗಿಡಕ್ಕೆ, ಮತ್ತೆ ಗಿಡದಲ್ಲೇ ಕಾಂಡ ಭಾಗದಿಂದ ಬೇರಿನ ಭಾಗ ಕಾಂಡ ಭಾಗದಿಂದ ಹೂ ಮತ್ತೆ ಕಾಯಿ ಕಟ್ಟುವಿಕೆಗೆ ಆಗುವಂತಹ ವಿನಿಮಯ ಏನಾಗುತ್ತೆ ಪೋಷಕಾಂಶಗಳು ಮತ್ತೆ ನೀರು, ಅದು ರಾಸಾಯನಿಕ ಗುಣಧರ್ಮ ಆಗುತ್ತೆ. ಜೈವಿಕ ಗುಣಧರ್ಮ ಅಂತ ಬಂದಾಗ ಮಣ್ಣಿನಲ್ಲಿ ಇರುವಂತ ಸಾವಯವ ಅಂಶ, ಅದ್ರ ಜೊತೆಗೆ ಆ ಮಣ್ಣಿನಲ್ಲಿ ಇರುವಂತ ಸೂಕ್ಷ್ಮ ಜೀವಿಗಳು ಎರೆಹುಳುಗಳು ಇದೆಲ್ಲ ಮಣ್ಣಿನ ಜೈವಿಕ ಗುಣಧರ್ಮಗಳಾಗುತ್ತೆ. ಒಂದು ಕಡೆ ಕೆಂಪು ಮಣ್ಣಿದೆ, ಮತ್ತೆ ಇಳಿಜಾರು ಹೆಚ್ಚಾಗಿರುವಂತ ಪ್ರದೇಶ, ಈ ಒಂದು ಪ್ರದೇಶ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಎಲ್ಲಿ ನೀರು ಮಳೆ ಹೆಚ್ಚಾಗಿ ಆಗುತ್ತೋ ಅಂದ್ರೆ ವರ್ಷಕ್ಕೆ ಸರಾಸರಿ 2-2.5 ಸಾವಿರ ಮಿಲಿಮೀಟರ್ಗಿಂತ ಹೆಚ್ಚಾಗಿ ಮಳೆ ಆಗುವಂತ ಪ್ರದೇಶದಲ್ಲಿ ಇದು ಕಂಡುಬರುವ. ಇಂಥ ಒಂದು ಪ್ರದೇಶಗಳಲ್ಲಿ ಮಣ್ಣು ಆಮ್ಲ್ಯ ಅಥವಾ ಹುಳಿ ಮಣ್ಣಾಗಿ ಮಾರ್ಪಾಡಾಗಿರುತ್ತೆ. ನೀರು ನಿಂತಿರುವಂತ ಪ್ರದೇಶ ಇದನ್ನ ಜೌಗು ಪ್ರದೇಶ ಅಂತ ಹೇಳ್ತೀವಿ. ಇದು ಹೆಚ್ಚಾಗಿ ನಾವು ಕೆರೆ ಅಚ್ಚುಕಟ್ಟು ಪ್ರದೇಶ ಎಲ್ಲಿರುತ್ತೋ ಅಂತ ಒಂದು ಭಾಗಗಳಲ್ಲಿ ನಾವು ಹೆಚ್ಚಾಗಿ ಕಾಣಬಹುದು. ಇಲ್ಲಿ ಜಮೀನು ಏನಾಗಿರುತ್ತೆ ಅಂತ ಹೇಳಿದ್ರೆ ಕೆರೆ ಪಕ್ಕದಲ್ಲಿರುವಂತ ತಪ್ಪಲಿನಲ್ಲಿರುವಂತ ಜಮೀನುಗಳಲ್ಲಿ ಯಾವಾಗ್ಲೂ ಒಂದು ಬಟ್ಟಲ ರೀತಿಯಲ್ಲಿ ಜಮೀನುಗಳು ಆಗಿರುತ್ತೆ. ಅಲ್ಲಿ ನೀರ್ ಬಂದಾಗ ಸರಾಗವಾಗಿ ಹರಿದು ಈಚೆಗೆ ಹೋಗಲ್ಲ, ಹಾಗಾಗಿ ಅದು ಜೋಗು ಪ್ರದೇಶವಾಗಿ ಮಾರ್ಪಾಡಾಗುತ್ತೆ. ಚೌಳು ಮಣ್ಣು ನೋಡಬಹುದು, ಬಿಳುಪಾಗಿ ಕಾಣುವಂಥದ್ದು, ಆ ಚೌಳುತನ ಇರುವಂಥದ್ದು ಆ ಮಣ್ಣು, ಅದು ಕೂಡ ಸಮಸ್ಯಾತ್ಮಕ ಮಣ್ಣು. ಮತ್ತೆ ಈ ಬಿರುಕು ಬಿಟ್ಟಿರುವಂತ ಮಣ್ಣಿನಿದೆ, ಇದು ಕ್ಷಾರ್ಯ ಮಣ್ಣು ಅಥವಾ ಕರ್ಲು ಮಣ್ಣು ಅಂತ ಹೇಳ್ಬೋದು ನಾವು. ಇದರಲ್ಲಿ ಸೋಡಿಯಂ ಅಂಶ ಯಥೇಚ್ಛವಾಗಿರುತ್ತೆ. ಕೊನೆಯದಾಗಿ ಅಂತ ಹೇಳಿದ್ರೆ ಉತ್ತಮವಾಗಿರುವಂತಹ ಮಣ್ಣು, ಹುಡಿಯಾಗಿ ಸಾವಯವ ಪದಾರ್ಥ ಅಥವಾ ಸಾವಯವ ಅಂಶ ಉತ್ತಮವಾಗಿರುವಂತಹ ಮಣ್ಣಾದಾಗ ನಮಗೆ ಬೆಳೆ ಬಹಳ ಉತ್ತಮವಾಗಿ ಬರುತ್ತೆ. ಮಣ್ಣು ಪರೀಕ್ಷೆ ಅಂತ ಬಂದ್ರೆ ಮಣ್ಣು ಪರೀಕ್ಷೆ ಯಾಕೆ ಮಾಡಿಸ್ಬೇಕು ಅನ್ನೋದು, ಹಲವಾರು ವಿಧವಾದ ಮಣ್ಣುಗಳನ್ನ ನಾವು ನೋಡಿದ್ವಿ. ಇದರಲ್ಲಿ ಸಮಸ್ಯಾತ್ಮಕ ಮಣ್ಣುಗಳಿದೆ. ಈ ಸಮಸ್ಯಾತ್ಮಕ ಮಣ್ಣು ಇದೆಯೋ ಇಲ್ವೋ ಅಂತ ಹೇಗ್ ಗೊತ್ತಾಗುತ್ತೆ, ಅಥವಾ ನಮ್ಮ ಒಂದು ಜಮೀನ ಮಣ್ಣಿನಲ್ಲಿ ಪೋಷಕಾಂಶಗಳು ಎಷ್ಟಿದೆ ಅಂತ ಹೇಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅದು ಮಣ್ಣು ಪರೀಕ್ಷೆ ಮುಖಾಂತರ ಗೊತ್ತಾಗುವಂಥದ್ದು. ನಮ್ಮ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಮ್ಮ ಜಮೀನಿನಲ್ಲಿ ಯಾವ ಬೆಳೆಯನ್ನ ಬೆಳಿಬಹುದು ಅಂತ ಕೂಡ ತಿಳ್ಕೋಬಹುದು. ಅದ್ರ ಜೊತೆಗೆ ಮಣ್ಣಿನಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ, ಮಣ್ಣು ಆಮ್ಲೆ ಆಗಿರುವಂಥದ್ದು ಅಥವಾ ಕ್ಷಾರ ಆಗಿರುವಂಥದ್ದು ಕಂಡ್ಬಂದ್ರೆ ಅದು ಎಷ್ಟು ಮಟ್ಟದಲ್ಲಿ ಕ್ಷಾರತೆ ಇದೆ, ಚೌಳಿತನ ಇದೆ ಅಥವಾ ಆಮ್ಲೀಯತೆ ಇದೆ ಅಂತ ತಿಳ್ಕೊಂಡು ನಾವು ಆ ಮಣ್ಣನ್ನ ಸುಧಾರಣೆ ಕೂಡ ಮಾಡಬಹುದು. ಮತ್ತೆ ಮಣ್ಣಿನಲ್ಲಿ ಒಂದು ಪೋಷಕಾಂಶಗಳ ಲಭ್ಯತೆ ಫಲವತ್ತತೆ ಹೇಗಿದೆ, ಕಡಿಮೆ ಇದ್ದಾಗ ಎಷ್ಟು ಪೋಷಕಾಂಶಗಳನ್ನ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಹೆಚ್ಚಾಗಿದೆ ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡ್ಕೋಬಹುದಾ, ಇದೆಲ್ಲ ನಮಗೆ ಮಣ್ಣು ಪರೀಕ್ಷೆ ಮುಖಾಂತರ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಮಣ್ಣಿನಲ್ಲಿ ಭೌತಿಕ ಗುಣಗಳಾದ ನೀರನ್ನು ಹಿಡಿದಿಟ್ಕೊಳ್ಳೋ ಒಂದು ಶಕ್ತಿ, ಮಣ್ಣಿನ ಸ್ವರೂಪ ರಚನೆ ಹೇಗಿದೆ, ಇದೆಲ್ಲ ನಮಗೆ ಗೊತ್ತಾಗೋದು ಮಣ್ಣು ಪರೀಕ್ಷೆಯಿಂದ. ಸೊ ಮಣ್ಣು ಪರೀಕ್ಷೆಗೆ ಮಾದರಿಯನ್ನ ತೆಗೆಯುವಂತ ಒಂದು ಭಯ ಇರುತ್ತೆ. ಪ್ರತಿಯೊಂದು ಸಮಯದಲ್ಲೂ ನಾವು ಮಾದರಿಯನ್ನು ತಗೊಳಕಾಗಲ್ಲ. ಅದಕ್ಕೆ ಸೂಕ್ತವಾದಂತ ಸಮಯ ಅಂತ ಹೇಳಿದ್ರೆ ನಾವು ನಮ್ಮ ಒಂದು ಜಮೀನಿನಲ್ಲಿ ಬೆಳೆ ಕಟಾವಾದ ನಂತರ ಅಂತ ಹೇಳ್ತೀವಿ, ಅಂದ್ರೆ ಏಪ್ರಿಲ್ ಮೇ ತಿಂಗಳಿನಲ್ಲಿ. ಆ ಸಮಯದಲ್ಲಿ ಏನಾದ್ರೂ ಬೆಳೆ ಇದೆ ಅಂತ ಹೇಳಿದ್ರೆ ಬೆಳೆ ಕಟಾವಿನ ನಂತರ ನಾವು ಮಣ್ಣು ಪರೀಕ್ಷೆಗೆ ಮಾದರಿಯನ್ನ ತೆಗೆಯುವಂಥದ್ದು. ಮತ್ತೆ ದೀರ್ಘಾವಧಿ ಬೆಳೆಗಳೇನಾದ್ರೂ ಹಾಕೊಂಡಿದ್ರೆ, ಹಣ್ಣಿನ ಬೆಳೆಗಳು ಇಂಥ ಒಂದು ಬೆಳೆಗಳನ್ನ ಹಾಕೊಂಡಿದ್ರೆ ನಾವು ಆ ಒಂದು ಬೆಳೆಗೆ ಗೊಬ್ಬರವನ್ನ ಹಾಕಕ್ಕೂ ಮೊದಲು ನಾವು ಮಾದರಿಯನ್ನ ತಗೊಳ್ಳುವಂಥದ್ದು. ಒಂದು ವರ್ಷದಲ್ಲಿ ನಾವೇನಾದ್ರೂ ಎರಡು ಬೆಳೆ ಮಾಡ್ತಿದೀವಿ ಅಂತ ಹೇಳಿದ್ರೆ ಆ ಎರಡು ಬೆಳೆ ಇರುವಂತಹ ಪ್ರದೇಶದಲ್ಲಿ ಎರಡನೇ ಬೆಳೆ ಕಟಾವಾದ ನಂತರ ಮಣ್ಣು ಪರೀಕ್ಷೆ ಮಾಡಿಸೋದು ಸೂಕ್ತ.
ಇಲ್ಲ ವರ್ಷಕ್ಕೆ

ಒಂದೇ ಬೆಳೆ ಅಂತ ಹೇಳಿದ್ರೆ 3 ವರ್ಷಕ್ಕೊಮ್ಮೆ ನಾವು ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಬಹುದು. ಈ ಮಣ್ಣು ಪರೀಕ್ಷೆ ಮಾಡಿಸೋದಕ್ಕೆ ಒಂದು ಮಾದರಿ ಸಂಗ್ರಹಣೆ ಏನಿದೆ, ಅದನ್ನ ಎಷ್ಟು ಆಳದಿಂದ ತಗೊಳ್ಳೋದು ಅಂತ ಕೂಡ ಒಂದು ಪ್ರಶ್ನೆ ಆಗಿರುತ್ತೆ. ಇದು ಒಂದು ಬೆಳೆ ಆಧಾರದ ಮೇಲೆ ಮಣ್ಣಿನ ಆಳ ಎಷ್ಟುವರೆಗೆ ಇರಬೇಕು ಅನ್ನೋದನ್ನ ನಾವು ನಿಗದಿ ಮಾಡ್ತೀವಿ. ಮೇವಿನ ಬೆಳೆಗಳೇನಾದ್ರು ಬೆಳೀತಿದ್ದೀವಿ ಅಂತ ಹೇಳಿದ್ರೆ, ಆ ಮೇವಿನ ಬೆಳೆಗಳು ಬೆಳೆಯುವಂತಹ ಪ್ರದೇಶದಲ್ಲಿ ಅಥವಾ ಮಣ್ಣಿನಲ್ಲಿ ನಾವು 10 ಸೆಂಟಿಮೀಟರ್ ಆಳದವರೆಗೆ ಮಣ್ಣು ಮಾದರಿ ತಗೊಳ್ಳೋದಿಕ್ಕೆ ಆ ಒಂದು ಗುಣ್ಯನ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಧಾನ್ಯ ಬೆಳೆಗಳಿದ್ರೆ, ಏಕದಳ ಧಾನ್ಯ ದ್ವಿದಳ ಧಾನ್ಯ ಬೆಳೆಗಳಿದೆ ಅಂತ ಹೇಳಿದ್ರೆ, ಅಲ್ಲಿ ನಾವು 1/2 ಅಡಿ 15 ಸೆಂಟಿಮೀಟರ್ ಆಳದವರೆಗೆ ಮಣ್ಣನ್ನ ಅಗದು ಅಲ್ಲಿಂದ ಮಣ್ಣಿನ ಮಾದರಿಯನ್ನ ತೆಗೆಯುವಂತದ್ದು. ತೋಟಗಾರಿಕೆ ಬೆಳೆಗಳಾದ್ರೆ ಅದರಲ್ಲಿ ಕಬ್ಬು ಕೂಡ ಸೇರ್ಕೊಳ್ಳುತ್ತೆ, ಹತ್ತಿ, ಹಿಪ್ಪನೇರಳೆ ಇಂಥ ಒಂದು ಬೆಳೆಗಳನ್ನ ಸೇರ್ಕೊಳ್ಳುತ್ತೆ. ಇಂಥ ಒಂದು ಬೆಳೆಗಳಿದ್ದಾಗ ಅಲ್ಲಿ 1/2 ಅಡಿ ಆಳದವರೆಗೆ ಗುಣ್ಯನ ಮಾಡಿಕೊಂಡು ಅಲ್ಲಿಂದ ಮಣ್ಣು ಮಾದರಿಯನ್ನ ತಗೋಬೇಕಾಗುತ್ತೆ. ನಾವೊಂದು ಮಣ್ಣು ಮಾದರಿ ತಗೊಳ್ಳೋದಿಕ್ಕೆ ಯಾವ ಸಲಕರಣೆಗಳನ್ನ ಬಳಕೆ ಮಾಡ್ಕೋಬೇಕು ಅನ್ನೋದು ಒಂದು ಪ್ರಶ್ನೆ ಆಗಿರುತ್ತೆ. ಸಾಕಷ್ಟು ಬೇರೆಗಳನ್ನ ಬಳಕೆ ಮಾಡ್ಕೋಬಹುದು ನಾವು. ಅದರ ಬೇರೆಗಳು ರೈತರಿಗೆ ಸಿಗುವಂತದ್ದು ಕಷ್ಟ, ಹಾಗಾಗಿ ಸುಲಭವಾಗಿ ಸಿಗುವಂತ ಗುದ್ದಲಿಯನ್ನ ಬಳಕೆ ಮಾಡಿಕೊಂಡು, ಕೃಪಿಯನ್ನ ಬಳಕೆ ಮಾಡಿಕೊಂಡು ನಾವು ಮಣ್ಣು ಮಾದರಿಯನ್ನ ತೆಗಿಬಹುದು. ಆದ್ರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಆ ಗುದ್ದಲಿ ತುಕ್ಕಿಡದಿರಬಾರ್ದು. ಅಂತ ಒಂದು ಉತ್ತಮವಾದಂತ ಗುದ್ದಲಿಯನ್ನ ಬಳಕೆ ಮಾಡಿಕೊಂಡು ನಾವು ಮಣ್ಣು ಪರೀಕ್ಷೆಗೆ ಮಾದರಿಯನ್ನ ತೆಗಿಬಹುದು. ಇನ್ ಮಾದರಿ ತೆಗೆಯೋ ವಿಧಾನಕ್ಕಂತ ಬಂದ್ರೆ, ಒಬ್ಬ ರೈತರ ಹತ್ತಿರ 5 ಎಕರೆ ಜಮೀನಿದೆ, ಆ 5 ಎಕರೆ ಜಮೀನು ಒಂದೇ ಕಡೆ ಇದೆ, ಭೂಮಿಯಲ್ಲಿ ಇಳಿಜಾರು ಕಡಿಮೆ ಇದೆ, ಮಣ್ಣಿನ ಬಣ್ಣ ಒಂದೇ ತರ ಇದೆ ಅಂತ ಹೇಳಿದ್ರೆ, ಆ 5 ಎಕರೆಗೆ ನಾವು 1 ಮಾದರಿಯನ್ನ ತೆಗೆದು ಮಣ್ಣು ಪರೀಕ್ಷೆನ ಮಾಡಿಸ್ಬೋದು. ಇಲ್ಲ 2 ಎಕರೆ ಒಂದ್ ಕಡೆ ಇದೆ, ಇನ್ನೊಂದು 2 ಎಕರೆ 1 ಕಿಲೋಮೀಟರ್ ಬಿಟ್ಟಿದೆ ಅಂತ ಹೇಳಿದ್ರೆ, ಅದನ್ನ ಸಪ್ರೇಟ್ ಆಗಿ ನಾವು ಮಣ್ಣು ಪರೀಕ್ಷೆಗೆ ಮಾದರಿಯನ್ನ ತೆಗಿಬೇಕು. ನಾವು ಪ್ರತಿದಿನ ಜಮೀನಿಗೆ ಹೋಗ್ತೀವಿ ರೈತರಾಗಿ, ಆದ್ರೂ ಕೂಡ ಮಣ್ಣು ಪರೀಕ್ಷೆ ತೆಗಿಯೋಕ್ಕೂ ಮೊದಲು, ಮಣ್ಣು ಪರೀಕ್ಷೆ ಮಾದರಿಯನ್ನು ತೆಗಿಯೋಕ್ಕೂ ಮೊದಲು ನಮ್ಮ ಜಮೀನಿನಲ್ಲಿ ಅಡ್ಡಾದಿಡ್ಡಿಯಾಗಿ ಓಡಾಡಿ ನಾವು ಜಾಗಲನ್ನ ಗುರುತು ಮಾಡ್ಕೋಬೇಕು. ಇಲ್ಲಿ ನಾನು 1 ಎಕರೆಯಲ್ಲಿ ಮಾದರಿಯನ್ನ ಹೇಗೆ ತೆಗಿಬೇಕಂತ ಹೇಳ್ತೀನಿ. 1 ಎಕರೆಯಲ್ಲಿ ನಾವು ಉಪಮಾದರಿಗಳನ್ನ ತೆಗಿಬೇಕಾಗುತ್ತೆ. ಉಪಮಾದರಿಗಳನ್ನ ತೆಗಿಬೇಕು ಅಂತ ಹೇಳಿದ್ರೆ, 1 ಎಕರೆಗೆ ಸುಮಾರು 5-6 ಕಡೆ ಮಾದರಿಯನ್ನ ತೆಗಿಬೇಕು. ಆ ಮಾದರಿ ತಗೊಳಕ್ಕೂ ಮೊದಲು ನಾವು ಜಾಗಲನ್ನ ಗುರುತು ಮಾಡ್ಕೋಬೇಕು. ಏನು ಬೆಳೆ ಇಲ್ಲ ಅಂತ ಹೇಳಿದ್ರೆ, ನಾವು ವಧುವಿನಿಂದ 1/10 ಅಡಿ ದೂರದಲ್ಲಿ ಜಾಗವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ಮಣ್ಣು ಪರೀಕ್ಷೆಗೆ ಮಾದರಿ ತಗೊಳೋದಕ್ಕೆ ಜಾಗವನ್ನು ಗುರುತು ಮಾಡ್ಕೋಬೇಕು. 1 ಎಕರೆಗೆ 6-7 ಕಡೆ, ಮಿನಿಮಮ್ 6-7 ಕಡೆ ಮಾದರಿ ತಗೊಳೋದಕ್ಕೆ ಜಾಗವನ್ನು ಗುರುತು ಮಾಡ್ಕೋಬೇಕು. ನಾವು ಬಹುವಾರ್ಷಿಕ ಬೆಳೆಗಳಾದಂತ ಅಡಿಕೆ ಇರಬಹುದು, ತೆಂಗಿರಬಹುದು, ಮಾವು, ಸಪೋಟ ಇಂಥ ಬೆಳೆಗಳನ್ನ ಹಾಕೊಂಡಿದ್ದೀವಿ ಅಂತ ಹೇಳಿದ್ರೆ, ಅದರ ಸಾಲಿನ ಮಧ್ಯದಲ್ಲಿ ಜಾಗಲನ್ನ ಗುರುತು ಮಾಡಿಕೊಂಡು ನಾವು ಮಣ್ಣು ಪರೀಕ್ಷೆಗೆ ಮಾದರಿ ತಗೋಬೇಕಾಗುತ್ತೆ. ಆಗ್ಲೇ ಹೇಳ್ದಾಗೆ ನಾನು, ಇದರಿಂದ 6 ಕಡೆ ಅಂತ ಹೇಳಿದ್ರೆ, ನಾವು ಗುರುತು ಮಾಡದಂತ ಜಾಗದಲ್ಲಿ ಗುದ್ದಲಿ ಬಳಕೆ ಮಾಡಿಕೊಂಡು, ಮೇಲ್ಭಾಗದಲ್ಲಿ ಮೇಲ್ಪದರದಲ್ಲಿ ಏನಾದರೂ ಕಳೆ ಇದ್ರೆ ಅದು ಕಳೆಯನ್ನ ಮಾತ್ರ ಕೊಚ್ಚಿ ತೆಗಿಬೇಕು, ಅದ್ರ ಜೊತೆ ಮಾಡಬಾರ್ದು. ಸೊ ಕಳೆ ತೆಗೆದ ನಂತರ 1 ಸತಿ ಬಲಗಡೆಯಿಂದ, ಮತ್ತೊಮ್ಮೆ ಎಡಗಡೆಯಿಂದ ಮಣ್ಣನ್ನ ಕೊಚ್ಚಿ ತೆಗೆದಾಗ ನಮ್ಗೆ ಇಂಗ್ಲಿಷ್ ವಿ ಆಕಾರದಲ್ಲಿ ಅಥವಾ ಯುದ್ಧದಲ್ಲಿ ಗುಂಡಿ ಆಗುತ್ತೆ. ಒಂದ್ಸತಿ ಅವ್ರ ಬಲಗಡೆ, ಇನ್ನೊಂದ್ಸತಿ ಎಡಗಡೆಯಿಂದ ಮಣ್ಣನ್ನ ಅದನ್ನ ಮಣ್ಣನ್ನ ಈಚೆಗೆ ಹಾಕ್ತಾ ಇದ್ದಾರೆ. ಆ ಮಣ್ಣು ನಮಗೆ ಬೇಡ. ಗುಂಡಿ ಆದಾಗ ಆ ಗುಂಡಿ ಎರಡೂ ಬದಿಯಿಂದ ಮೇಲ್ಭಾಗದ ಮೇಲ್ಪದರದಿಂದ ಎಷ್ಟು ಆಳದವರೆಗೆ ಗುಂಡಿ ಅಲ್ಲಿವರೆಗೆ, ಅಂದ್ರೆ 1/2 ಅಡಿ ಅಥವಾ ಅಡಿ ಆಳದವರೆಗೆ ಮಣ್ಣನ್ನ ಪದರದಿಂದ 1-2 ಅಂಗುಲದಷ್ಟು ಅಗಲ ಮಣ್ಣನ್ನ ಮೇಲಿಂದ ಕೆಳಗಡೆವರೆಗೂ ಕೆರೆ, ಆ ಮಣ್ಣನ್ನ ನಾವು ಒಂದು ಪ್ಲಾಸ್ಟಿಕ್ ಮಣ್ಣಲ್ಲಿ ಬಳಕೆ ಮಾಡಬೇಕು. ಅದನ್ನ ಹಾಕೋಬೇಕು. ಯಾವುದೇ ಕಾರಣಕ್ಕೆ ಬಕೆಟ್ ಅಥವಾ ಬಾಂಡ್ಲಿನ ಬಳಕೆ ಮಾಡಬಾರ್ದು. ಅದೇನಾದ್ರು ತುಕ್ಕಿಡ್ದಿದ್ರೆ ಅದರ ಕಬ್ಬಿಣದ ಅಂಶನ ಜೊತೆಗೆ, ಹಾಗಾಗಿ ಅದನ್ನ ಪ್ಲಾಸ್ಟಿಕ್ ಬಕೆಟ್ ಬಾಂಡ್ಲಿಯಲ್ಲಿ ಕಲಪಿಟ್ಟು ನಂತರ ನಾವು ಒಂದು ಶುಭವಾದ ಜಾಗಕ್ಕೆ ಬಂದು, ಸೊ ನಾವು ಈ ಮೇಲ್ಪದರದಿಂದ ಎಷ್ಟು ಆಳದವರೆಗೆ ಗುಂಡಿ ಮಾಡಿರ್ತೀವಿ ಅಲ್ಲಿವರೆಗೆ ಆ ಮಣ್ಣನ್ನ 2 ಅಂಗುಲದಷ್ಟು ಅಗಲ ಮಣ್ಣಿಂದ ಕಡೆವರೆಗೂ ಆ ಮಣ್ಣನ್ನ ನಾವು ತಗೋಬೇಕು. ಆ ರೀತಿ ಶೇಖರಣೆ ಆದ್ಮೇಲೆ ನಾವೊಂದು ಶುಭ್ರವಾದ ಚೀಲ, ಗೊಬ್ಬರ ಚೀಲ ಅದು ಯಾವ್ದಾದ್ರು ಬೇರೆ ಅಥವಾ ಗೊಬ್ಬರ ಚೀಲ ಆಗಿದ್ರೆ ನೀಟಾಗಿ ತೊಳೆದು ನ್ಯೂಸ್ ಪೇಪರ್ನ ಬಳಕೆ ಮಾಡ್ಬೋದು. ಮಟ್ಟವಾದಂತ ಹಾಕಿ ನಾವು ಈ ರೀತಿ 1 ಕಡೆಯಿಂದ ಮಾದರಿಯನ್ನ ಸಂಗ್ರಹಣೆ ಮಾಡಿ 2 ಬದಿಗಳಿಂದ ತೆಗೆದಾಗ

ಸುಮಾರು ಅರ್ಧ ಕೆಜಿಯಷ್ಟು ಒಂದ್ ಕಡೆಯಿಂದ ಸಿಗುತ್ತೆ. ಈ ರೀತಿ ಒಂದೇ ನಾವು 5-6 ಕಡೆ ತೆಗಿತೀವಿ ಅಂತ ಹೇಳಿದ್ರೆ ನಮ್ಗೆ ಸರಿಸುಮಾರಾಗಿ 4-5 ಕೆಜಿಯಷ್ಟು ಮಣ್ಣು ಸಿಗುತ್ತೆ. ಆ 4-5 ಕೆಜಿಯಷ್ಟು ಮಣ್ಣನ್ನ ನಾವು ಒಂದ್ ಕಡೆ ಒಟ್ಟುಗೂ ಅದರಲ್ಲಿರುವಂತ ಕಲ್ಲು ಸತ್ತೆ ಕಡ್ಡಿ ಏನಾದ್ರೂ ಹಾಕಿ ಈ ರೀತಿ ವಿಂಗಡಣೆಯನ್ನ ಮಾಡ್ಬೇಕು. ಸತಿ ಮಣ್ಣು ಮಾದರಿ ಮಾಡಿ ತಟ್ಟೆ ಆಕಾರದಲ್ಲಿ ಅಥವಾ ರೊಟ್ಟಿ ಆಕಾರದಲ್ಲಿ ಅಗಲ ಮಾಡುವಂತದ್ದು, ಅದನ್ನ ನಾವು ಚತುರ್ವಿಂಗಡಣ ಪದ್ಧತಿ ಅಂತ ಕರಿತೀವಿ. ಆ ಒಂದು ರೊಟ್ಟಿ ಆಕಾರದಲ್ಲಿ ಅಥವಾ ತಟ್ಟೆ ಆಕಾರದಲ್ಲಿ ಅಗಲ ಮಾಡಿ 4 ಭಾಗಗಳಾಗಿ ವಿಂಗಡಿಸುವಂತದ್ದು. ಇದರಲ್ಲಿ 2 ವಿರುದ್ಧವಾದ 2 ದಿಕ್ಕುಗಳನ್ನ ಇಟ್ಕೊಂಡು ಇನ್ನು ವಿರುದ್ಧವಾದ 2 ದಿಕ್ಕುಗಳನ್ನ ತೆಗೆದಾಕುವಂತದ್ದು. ಆಗ ಏನಾಗುತ್ತೆ, ಒಂದು 4-5 ಕೆಜಿ ಇರುವಂತ ಮಣ್ಣು ನಮಗೆ ಸರಿಸುಮಾರು 2.5-3 ಕೆಜಿ ಬರುತ್ತೆ. ನಂತರ ಮತ್ತೆ ಉಳಿದಿರುವಂತ ಮಣ್ಣನ್ನ ಮಿಶ್ರ ಮಾಡಿ ಮತ್ತೆ ಅದನ್ನ ತಟ್ಟೆ ಆಕಾರದಲ್ಲಿ ಅಥವಾ ರೊಟ್ಟಿ ಆಕಾರದಲ್ಲಿ ಅಗಲ ಮಾಡಿ ಮತ್ತೆ 4 ಭಾಗಗಳಾಗಿ ವಿಂಗಡಿಸಿ ಈ ಬಾರಿ ಹೋದ್ಸತಿ ಯಾವ್ದನ್ನ ತೆಗೆದಾಕಿದ್ವಿ ಅದನ್ನ ಇಟ್ಕೊಂಡು ಇನ್ನು ಉಳಿದ ವಿರುದ್ಧವಾದ ದಿಕ್ಕುಗಳನ್ನ ತೆಗೆದಾಕುವಂಥದ್ದು. ಈ ರೀತಿ ನಾವು 2-3 ಸತಿ ಚತುರ್ವಿಂಗಡಣ ಪದ್ಧತಿಯಲ್ಲಿ ಮಣ್ಣನ್ನ ವಿಭಜನೆ ಮಾಡಿದಾಗ ನಮಗೆ ಕೊನೆಯದಾಗಿ 1.75 ಕೆಜಿಯಷ್ಟು ಮಣ್ಣು ಸಿಗುತ್ತೆ. 4 ಭಾಗಗಳಲ್ಲಿ ವಿರುದ್ಧವಾದ 2 ದಿಕ್ಕುಗಳನ್ನ ತೆಗೆದಾಕ್ತಾ ಇದ್ದಾರೆ. ಇದೇ ರೀತಿ 1-2-3 ಬಾರಿ ಮಾಡಿದಾಗ ನಮಗೆ ಒಂದು ಕೊನೆಯದಾಗಿ 1.75-3 ಕೆಜಿಯಷ್ಟು ಮಣ್ಣು ಸಿಗುತ್ತೆ. ಈ ಮಣ್ಣನ್ನ ನಾವು ವಿಶ್ಲೇಷಣೆಗೆ ಕೊಟ್ಕಳಿಸ್ಬೇಕು. ಈ ಮಾದರಿ ತಗೋಬೇಕಾದ್ರೆ ಆ ಮಾದರಿ ಎಲ್ಲೆಲ್ಲಿ ತಗೋಬೇಕು, ಯಾವ್ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ, ನಾವೇನ್ ಮಣ್ಣು ಮಾದರಿ ತಗೋತೀವಿ ಅದು ನಮ್ಮ ಜಮೀನಿನಲ್ಲಿ ಬದುಗಳಿಂದ ದೂರ ಇರಬೇಕು. ಎರಡನೇದು ಮಧ್ಯದಲ್ಲಿ ಏನಾದ್ರೂ ಕಾಲುವೆಗಳು ಮಾಡ್ಕೊಂಡಿದ್ರೆ ಆ ಕಾಲುವೆಗಳ ಹತ್ತಿರ ನಾವು ಮಾದರಿಯನ್ನ ತಗೋಬಾರ್ದು. ಮೂರನೇದಂತ ಹೇಳಿದ್ರೆ ಮನೆ ಹತ್ರ ಜಾಗ ಇಲ್ಲ ಅಂತ ಹೇಳಿ ತಿಪ್ಪೆನ ಏನಾದ್ರು ಜಮೀನ್ ಹತ್ರ ಹಾಕೊಂಡಿದ್ರೆ ಆ ತಿಪ್ಪೆ ಹತ್ರ ನಾವು ಮಾದರಿಯನ್ನ ತಗೋಬಾರ್ದು. ನಾಲ್ಕನೇದು ಬೋರ್ ಹಾಕ್ಸಿ ಜಮೀನಿನಲ್ಲಿ ಅದಕ್ಕೇನಾದ್ರೂ ಪಂಪ್ ಹೌಸ್ ಕಟ್ಟಿ ಅಥವಾ ಏನಾದ್ರೂ ಬಿಲ್ಡಿಂಗ್ ಕಟ್ಟಿದ್ರೆ ಆ ಬಿಲ್ಡಿಂಗ್ ಹತ್ತಿರ ನಾವು ಮಾದರಿಯನ್ನ ತಗೋಬಾರ್ದು. ಐದನೇದಂತ ಹೇಳಿದ್ರೆ ನಾವು ಮಣ್ಣು ಪರೀಕ್ಷೆಗೆ ಮಾದರಿ ತಗೋಬೇಕಾದ್ರೆ ಕೆಲವೊಂದು ಜಮೀನ್ಗಳಿಂದ ಈ ಹೈ ಟೆನ್ಷನ್ ವೈರ್ಗಳು ಹೋಗಿರುತ್ತೆ. ಆ ಹೈ ಟೆನ್ಷನ್ ವೈರ್ ಹತ್ತಿರ ಅಥವಾ ಕಂಬದ ಹತ್ತಿರ ಮಾದರಿಯನ್ನು ತಗೋಬಾರ್ದು. ಮತ್ತೆ ನಮ್ಮ ಜಮೀನಿನಲ್ಲಿ ಬದುಗಳ ಮೇಲೆ ಅಥವಾ ಜಮೀನಲ್ಲಿ ಏನಾದ್ರೂ ಮರಗಳನ್ನ ಹಾಕೊಂಡಿದ್ರೆ ಆ ಮರದ ಕೆಳಗಡೆ ಕೂಡ ನಾವು ಮಾದರಿಯನ್ನ ತಗೋಬಾರ್ದು. ಅಲ್ಲಿ ತಗೊಂಡಾಗ ಏನಾಗುತ್ತೆ, ಆ ಎಲೆಗಳೆಲ್ಲ ಉದುರಿ ಅಲ್ಲಿ ಸಾವಯವ ಪದಾರ್ಥ ಹೆಚ್ಚಾಗಿರುತ್ತೆ. ಮಣ್ಣು ಪರೀಕ್ಷೆ ಮಾಡಿದಾಗ ಆ ಮಣ್ಣಿನಲ್ಲಿ ಸಾವಯವ ಅಂಶ ಹೆಚ್ಚಾಗಿದೆ ಅಂತ ಬರುತ್ತೆ. ಹಾಗಾಗಿ ಅಂತ ಒಂದು ಜಾಗದಲ್ಲೂ ಕೂಡ ಮಣ್ಣು ಪರೀಕ್ಷೆಗೆ ಮಾದರಿಯನ್ನ ತಗೋಬಾರ್ದು. ಮತ್ತೆ ಜಮೀನಿನಲ್ಲಿ ಎಲ್ಲಾದ್ರೂ ತಗ್ಗಿದ್ರೆ, ನೀರ್ ನಿಲ್ತಾ ಇದೆ ಹೊಸ್ತಿದೆ ಅಂತ ಹೇಳಿದ್ರೆ ಅಂಥ ಒಂದು ಜಾಗದಲ್ಲೂ ಕೂಡ ನಾವು ಮಣ್ಣು ಪರೀಕ್ಷೆಗೆ ಮಾದರಿಯನ್ನ ತಗೋಬಾರ್ದು. ಇಲ್ಲ ನಮ್ಮ ಜಮೀನಲ್ಲಿ ಏನಾದ್ರೂ ಸಮಸ್ಯಾತ್ಮಕ ಮಣ್ಣಿದೆ ಅಂತ ಹೇಳಿದ್ರೆ ಅಷ್ಟು ಭಾಗವನ್ನ ಸಪ್ರೇಟ್ ಆಗಿ ಮಾದರಿಯನ್ನ ತೆಗಿಬೇಕು. ಇತರೆ ಜಮೀನಿನ ಭಾಗದ ಮಣ್ಣಿನ ಜೊತೆಗೆ ಈ ಒಂದು ತಗ್ಗು ಪ್ರದೇಶ ಅಥವಾ ಚೌಡ ಅಥವಾ ಕರ್ಲು ಮಣ್ಣಿರುವಂತ ಪ್ರದೇಶದ ಮಣ್ಣನ್ನ ಆ ಮಣ್ಣಿನ ಜೊತೆಗೆ ಬರೆಸಬಾರ್ದು. ಅದನ್ನ ಸಪ್ರೇಟ್ ಆಗಿ ಮಾದರಿ ಮಾಡಿ ಅದನ್ನ ಪ್ರತ್ಯೇಕವಾಗಿಯೇ ವಿಶ್ಲೇಷಣೆಗೆ ಆ ಮಣ್ಣು ಮಾದರಿಯನ್ನ ಕಳಿಸ್ಬೇಕು. ಸೊ ಮಣ್ಣು ಮಾದರಿ ಸಂಗ್ರಹಣೆ ಆದ್ಮೇಲೆ ಕೆಲವೊಂದ್ಸತಿ ತೇವಾಂಶ ಇರುತ್ತೆ. ಮಣ್ಣಿನಲ್ಲಿ ತೇವಾಂಶ ಇದೆ ಅಂತ ಹೇಳಿದ್ರೆ ಅದನ್ನ ದಯವಿಟ್ಟು ಯಾವುದೇ ಕಾರಣಕ್ಕೆ ಬಿಸಿಲಿಗೆ ಒಣಗಕ್ಕೆ ಹಾಕ್ಬೇಡಿ. ಅದನ್ನ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಾದರಿಯನ್ನ ನಂತರ ವಿಶ್ಲೇಷಣೆಗೆ ಯಾವುದೇ ಒಂದು ಪ್ರಯೋಗಾಲಯ, ನಿಮ್ಗೆ ಮೈಸೂರು ಅಂತ ಹೇಳಿದ್ರೆ ನಸರ್ಬಾದಲ್ಲಿ ಇದೆ ಒಂದು ಪ್ರಯೋಗಾಲಯ, ಇಲ್ಲ ನಮಗೆ ವಿಸಿ ಫಾರ್ಮ್ ಅಲ್ಲೂ ಕೂಡ ಮಣ್ಣು ಪರೀಕ್ಷೆ ಮಾಡ್ತೀವಿ. ಎಲ್ಲಾದ್ರೂ ಸರಿ ಮಣ್ಣು ಪರೀಕ್ಷೆಗೆ ಮಾದರಿಯನ್ನ ಕಳಿಸೋಕ್ಕೂ ಮೊದಲು ಅದ್ರ ಜೊತೆಗೆ ಒಂದು ಚೀಟಿಯನ್ನ ಕೂಡ ಹಾಕ್ಬೇಕು. ಆ ಚೀಟಿಲಿ ಏನ್ ಬರ್ಬೇಕು ಅಂತ ಹೇಳಿದ್ರೆ ರೈತರ ಹೆಸರು, ಅವರ ತಂದೆ ಹೆಸರು, ಸರ್ವೆ ನಂಬರ್ ಅಂದ್ರೆ RTC ನಂಬರ್, ಜೊತೆಗೆ ಆಧಾರ್ ನಂಬರ್, ಊರು, ಮತ್ತೆ ಆ ಒಂದು ಮಣ್ಣು ಮಾದರಿ ತಗೊಳಕ್ಕೂ ಮೊದಲು ಏನ್ ಬೆಳೆಯನ್ನ ಮಾಡಿದ್ರು, ಆ ಬೆಳೆಗೆ ಏನೇನ್ ಗೊಬ್ಬರವನ್ನ ಕೊಟ್ಟಿದ್ರು, ಬಹಳ ಪ್ರಮುಖವಾಗಿ ಮುಂದಿನ 1-3 ವರ್ಷದಲ್ಲಿ ಏನ್ ಬೆಳೆ ಮಾಡ್ಬೇಕನ್ಕೊಂಡಿದ್ವಿ, ಇಷ್ಟು ಮಾಹಿತಿಯನ್ನ ಒಂದು ಚೀಟಿಯಲ್ಲಿ ಬರೆದು ಅದನ್ನ ಮಣ್ಣು ಪರೀಕ್ಷೆಗೆ ಕೊಟ್ಟು ಕಳಿಸ್ಬೇಕು. ಸೊ ಮಣ್ಣು ಪರೀಕ್ಷೆ ಮಾಡೋದಿಕ್ಕೆ ಮಣ್ಣು ತಗೊಂಡು ಬಂದ್ವಿ, ಅದನ್ನ ತಂದು ಒಂದೇ ಮಷಿನ್ ಹಾಕಿ ಏನು ಒಂದಿನದಲ್ಲೇ ಮಾಡಿ ರಿಸಲ್ಟ್ ಬರುತ್ತೆ ಅನ್ನೋದು ತಪ್ಪು ಮನೋಭಾವನೆ. ಒಂದೊಂದು ವಿಶ್ಲೇಷಣೆಗೆ ಒಂದೊಂದು ವಿಧಾನ ಇದೆ.
ಸೊ ನಮ್ಮ ಒಂದು ಮಣ್ಣಿನಲ್ಲಿ ಬೆಳೆಗಳಿಗೆ ಬೇಕಾಗಿರುವಂತದ್ದು 17 ಪೋಷಕಾಂಶಗಳು ಅಂತ ಹೇಳ್ತೀವಿ. ಅದರಲ್ಲಿ 12 ಪೋಷಕಾಂಶಗಳ ಒಂದು ವಿಶ್ಲೇಷಣೆಯನ್ನ ಮಾಡ್ತೀವಿ. ಅದರಲ್ಲಿ 3 ಅಂತ ಹೇಳಿದ್ರೆ ಇಂಗಾಲ, ಜಲಜನಕ, ಆಮ್ಲಜನಕ ವಿಶ್ಲೇಷಣೆ ಮಾಡಲ್ಲ ನಾವುಗಳು. 12 ಪೋಷಕಾಂಶಗಳ ಒಂದು ವಿಶ್ಲೇಷಣೆ ಮಾಡ್ತೀವಿ. 12 ನಿಯತಾಂಕಗಳು ಅಂತ ಹೇಳ್ಬಹುದು. ಅದು ಒಂದೊಂದು ಮಾಡಕ್ಕೆ ಒಂದೊಂದು ವಿಧಾನ ಇರುತ್ತೆ.

ಹಾಗಾಗಿ ಮಿನಿಮಮ್ ಕನಿಷ್ಠ ಅಂತ ಹೇಳಿದ್ರೆ ಒಂದು ಮಿನಿಮಮ್ ಒಂದು 15-20 ದಿನ ಬೇಕು ಮಣ್ಣು ಪರೀಕ್ಷೆ ಮಾಡೋದಕ್ಕೆ. ಮಣ್ಣು ಪರೀಕ್ಷೆ ನಂತರ ಈ ರೀತಿ ಒಂದು ಚೀಟಿ ಸಿಗುತ್ತೆ, ಇದನ್ನ ಮಣ್ಣು ಆರೋಗ್ಯ ಚೀಟಿ ಅಂತ ಹೇಳ್ತೀವಿ. ರೈತರ ಎಲ್ಲ ವಿಳಾಸ ಇದೆ, ಯಾವ ಊರು, ಸರ್ವೆ ನಂಬರ್ ಎಷ್ಟು ಎಲ್ಲ ಇದೆ. ಅದ್ರ ಜೊತೆಗೆ ನಮ್ಮ ಒಂದು ಮಣ್ಣಿನಲ್ಲಿ ಯಾವ ಪೋಷಕಾಂಶಗಳು ಎಷ್ಟು ಮಟ್ಟಿಗಿದೆ ಅಂತ ಇದೆ. ಸೊ ಈ ಒಂದು ಪ್ರಮಾಣ ಹೇಗಿದೆ ಅನ್ನೋದು ಈ ಒಂದು ಮಣ್ಣು ಆರೋಗ್ಯ ಚೀಟಿಯಲ್ಲಿ ಕೊಟ್ಟಿರ್ತಾರೆ. ಮೊದಲೇ ಮೊಟ್ಟ ಮೊದಲನೇ ನಿಯತಾಂಕ ಕಂಡುಹಿಡಿಯೋದು ಅಂತ ಹೇಳಿದ್ರೆ ನಮ್ಮ ಒಂದು ಮಣ್ಣಿನಲ್ಲಿ ಅದು ರಸಸಾರ, pH ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ರಸಸಾರ ಅಂತ ಹೇಳ್ತೀವಿ. ಈ ಒಂದು ನಿಯತಾಂಕದ ಆಧಾರದ ಮೇಲೆ ನಾವು ಬರೆಸಿರುವಂತಹ ಬೆಳೆ ನಮ್ಮ ಒಂದು ಮಣ್ಣಿಗೆ ಸೂಕ್ತ ಇದೆಯಾ ಇಲ್ವಾ ಅಂತ ಹೇಳ್ಬೋದು. ಕೆಲವೊಂದು ಬೆಳೆಗಳು ಆಮ್ಲೀಯ ಮಣ್ಣಿನಲ್ಲಿ ಬಹಳ ಉತ್ತಮ ಬರುತ್ತೆ, ಅಂದ್ರೆ ಕೆಲವೊಂದು ಬೆಳೆಗಳಾದಂತಹ ನೀವು ಅಡಕೆ ಇರಬಹುದು ಮತ್ತೆ ಕಾಫಿ ಇರಬಹುದು, ಇಂಥ ಒಂದು ಬೆಳೆಗಳು, ಶುಂಠಿ, ಅರಿಶಿಣ, ಇದಕ್ಕೆಲ್ಲ ಸ್ವಲ್ಪ ಮಣ್ಣು ಆಮ್ಲೀಯ ಇರ್ಬೇಕು, ಅಂತ ಒಂದು ಮಣ್ಣುಗಳಲ್ಲಿ ಬಹಳ ಉತ್ತಮವಾಗಿ ಬರುತ್ತೆ. ಕೆಲವೊಂದು ಬೆಳೆಗಳಾದಂತಹ ಕಬ್ಬು, ಭತ್ತ, ಇದೆಲ್ಲ ಏನಾಗುತ್ತೆ ಸ್ವಲ್ಪ ಚೌಳು ಮಣ್ಣಿದ್ರು ಕೂಡ ತಕ್ಕ ಮಟ್ಟಿಗೆ ಉತ್ತಮವಾಗಿ ಇಳುವರಿ ಕೊಡುತ್ತೆ. ತೆಂಗು ಇಂಥ ಬೆಳೆಗಳಿಗೆಲ್ಲ ನಮ್ಗೆ ರಸಸಾರ ಸ್ಲೈಟ್ ಆಗಿ ಆಮ್ಲೀಯದಿಂದ ತಟಸ್ಥ ಇದ್ದಾಗ ಬಹಳ ಉತ್ತಮವಾಗಿ ನಮಗೆ ಇಳುವರಿಯನ್ನ ಕೊಡುತ್ತೆ. ಹಾಗಾಗಿ ಮೊಟ್ಟ ಮೊದಲ ನಿಯತಾಂಕ ನಾವು ಮಣ್ಣು ಪರೀಕ್ಷೆಗೆ ನೋಡೋದಂತ ಹೇಳಿದ್ರೆ ಅದು ಮಣ್ಣಿನ ರಸಸಾರ. ಇದರ ಆಧಾರದ ಮೇಲೆ ನಮ್ಮ ಮಣ್ಣು ಉತ್ತಮವಾಗಿದೆಯೋ ಇಲ್ವೋ ಅಂತ ಹೇಳಿ ತಕ್ಕ ಮಟ್ಟಿಗೆ ಮೊದಲೇ ಗೊತ್ತಾಗ್ಬಿಡುತ್ತೆ. ಎರಡನೇದಂತ ಹೇಳಿದ್ರೆ ಮಣ್ಣಿನಲ್ಲಿ ಲವಣಾಂಶ, ಎಲ್ಲ ಪೋಷಕಾಂಶಗಳು ಶೇಖರಣೆ ಆಗಿ ಒಟ್ಟಾಗಿ ನಮ್ಮ ಒಂದು ಮಣ್ಣಿನಲ್ಲಿ ಆ ಒಂದು ಲವಣಾಂಶ ಎಷ್ಟಿದೆ ಅಂತ ಹೇಳಿ. ಕೆಲವೊಂದ್ಸತಿ ಮನೆಯಲ್ಲಿ ನಾವು ವಾಟರ್ ಫಿಲ್ಟರ್ ಹಾಕ್ತೀವಿ ಅಂತ ಹೇಳಿದ್ರೆ ಬಂದು ನೀರಲ್ಲಿ TDS ಅಂತ ಚೆಕ್ ಮಾಡ್ತಾರೆ, ಸಾಕಷ್ಟು ಮಂದಿ ಗೊತ್ತಿರಬಹುದು. ಆ TDS ಆಕ್ಚುಲಿ ಲವಣಾಂಶ, ಮಣ್ಣಿನಲ್ಲಿ ಕೂಡ ಲವಣಾಂಶ ಇರುತ್ತೆ. ಅದು ಸಾಮಾನ್ಯವಾಗಿ ಇದ್ದಾಗ ಬಹಳ ಉತ್ತಮವಾಗಿ ಬೆಳೆ ಬರುತ್ತೆ. ಅದು ಹಾನಿಕಾರಕ ಆದಾಗ ಅಂದ್ರೆ 2.5 dissociamine ಪ್ರತಿ ಮೀಟರ್ಗೆ ಅಂತ ಹೇಳ್ತೀವಿ ನಾವು, ಅದಕ್ಕಿಂತ ಹೆಚ್ಚಾದಾಗ ಲವಣಾಂಶ ಹೆಚ್ಚಾಗಿರುವಂತಹ ಮಣ್ಣುಗಳಲ್ಲಿ ಮೊಳಕೆ ಕೂಡ ಬರೋದು ಬಹಳ ಕಷ್ಟಕರ ಆಗುತ್ತೆ. ಹಾಗಾಗಿ ಇಂಥ ಒಂದು ಜಮೀನುಗಳಲ್ಲಿ ನಿರ್ವಹಣೆ, ಮಣ್ಣು ನಿರ್ವಹಣೆ ಮಾಡಿ ನಂತರ ನಾವು ಬೆಳೆಗಳನ್ನ ತಗೋಬಹುದು. ಇನ್ ಮೂರನೇ ನಿಯತಾಂಕ ನೋಡೋದಂತ ಹೇಳಿದ್ರೆ ಸಾವಯವ ಇಂಗಾಲ. ಆಲ್ರೆಡಿ ಹೇಳಿದೆ ನಾನು, ಸಾವಯವ ಇಂಗಾಲ ಅಥವಾ ಸಾವಯವ ಪದಾರ್ಥ ಅನ್ನೋದು ಮಣ್ಣಿಗೆ ಹೃದಯ ಇದ್ದ ಹಾಗೆ. ಎಲ್ಲಿವರೆಗೆ ಈ ಸಾವಯವ ಅಂಶ ಉತ್ತಮವಾಗಿರುತ್ತೋ ಅಲ್ಲಿವರೆಗೆ ನಮ್ಮ ಮಣ್ಣಿನಲ್ಲಿ ಉತ್ತಮವಾದಂತಹ ಬೆಳೆ ಬರುತ್ತೆ. ಇದು ಈ ಪ್ರಮಾಣ ಕಡಿಮೆ ಇದೆಯಾ, ಮಧ್ಯಮ ಇದೆಯಾ ಅಥವಾ ಹೆಚ್ಚಾಗಿದೆಯಾ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಈ ಸಾವಯವ ಇಂಗಾಲ ಮಿನಿಮಮ್ ಎಷ್ಟಿರ್ಬೇಕು ಅಂತ ಹೇಳಿದ್ರೆ 0.5 ಮೇಲಿರ್ಬೇಕು. ಬಹಳ ಉತ್ತಮವಾಗಿ ಬೆಳೆ ಬರ್ಬೇಕಂತ ಹೇಳಿದ್ರೆ 0.75% ಲೆಕ್ಕದಲ್ಲಿ ನಾವು ಹೇಳುವಂತದ್ದು ಸಾವಯವ ಇಂಗಾಲವನ್ನ 0.75 ಮೇಲಿದ್ದಾಗ ನಾವು ಹಾಕುವಂತ ಪ್ರತಿಯೊಂದು ಬೆಳೆಗೂ ಉತ್ತಮವಾದಂತ ಒಂದು ಸ್ಪಂದನೆ ಸಿಗುತ್ತೆ, ಉತ್ತಮವಾದಂತ ಒಂದು ಇಳುವರಿ ಸಿಗುತ್ತೆ. ನಾಲ್ಕನೇದಂತ ಹೇಳಿದ್ರೆ ಸಾವಯವ ಇಂಗಾಲ ಅಂತ ಹೇಳ್ತೀವಿ. ಸಾವಯವ ಇಂಗಾಲದ ನಂತರ ಲಭ್ಯ ಸಾರಜನಕ ಅಂತ ಹೇಳ್ತೀವಿ. ಲಭ್ಯ ಸಾರಜನಕ ಅಂತ ಹೇಳಿದ್ರೆ ನಾವೇನು ಬೆಳೆಗಳಿಗೆ ಯೂರಿಯಾ ಅಂಶವನ್ನ ಕೊಡ್ತೀವಿ, ಆ ಸಾರಜನಕದ ಅಂಶ. ಇದು ಬೆಳೆಗಳಿಗೆ ಕಳೆದ ಒಂದು ತರಬೇತಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಬೆಳೆಗಳಿಗೆ ಇದು ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಮತ್ತೆ ಬೆಳೆಗಳಲ್ಲಿ ಹಸಿರುತನವನ್ನ ಕೊಡುತ್ತೆ. ಉತ್ತಮವಾದಂತ ಬೆಳವಣಿಗೆ ಆಗ್ಬೇಕು, ಗಿಡದ ಬೆಳವಣಿಗೆ ಆಗ್ಬೇಕಂತ ಹೇಳಿದ್ರೆ ಸಾರಜನಕದ ಅಂಶ ಮಣ್ಣಿನಲ್ಲಿ ಇರಬೇಕು. ಈ ಒಂದು ಸಾರಜನಕ ಅಂಶ ಮಿನಿಮಮ್ ಎಷ್ಟಿರ್ಬೇಕು ಅಂತ ಹೇಳಿದ್ರೆ ಅದು 280 kg ಪ್ರತಿ ಹೆಕ್ಟೇರ್ಗೆ ಹೆಚ್ಚಾಗಿರ್ಬೇಕು. ಒಂದು ಹೆಕ್ಟೇರ್ಗೆ 280 kg ಹೆಚ್ಚಾಗಿದ್ದಾಗ ಬೆಳೆ ನಮಗೆ ಉತ್ತಮವಾದಂತ ಒಂದು ಸ್ಪಂದನೆಯನ್ನ ಕೊಡುತ್ತೆ. ನಮ್ಮ ಒಂದು ಪ್ರದೇಶ ಅಂತ ಬಂದಾಗ, ಮಂಡ್ಯ ಆಗ್ಲಿ, ಮೈಸೂರಾಗ್ಲಿ, ಇಂಥ ಒಂದು ಪ್ರದೇಶ ಅಂತ ಬಂದಾಗ ಲಭ್ಯ ಸಾರಜನಕ ಹೆಚ್ಚಾಗಿರುವಂತದ್ದು ಯಾವ ಮಣ್ಣಿನಲ್ಲೂ ಕಂಡುಬಂದಿಲ್ಲ. ಇವರು ನಾವು ಹೆಚ್ಚಾಗಿ ಬಳಕೆ ಮಾಡುವಂತದ್ದು ಯೂರಿಯಾ, DAP, 10-26 ಇಂಥ ಒಂದು ಗೊಬ್ಬರಗಳನ್ನ ಬಳಕೆ ಮಾಡ್ತೀವಿ. ಈ ಒಂದು ಗೊಬ್ಬರಗಳು ಏನಾಗುತ್ತೆ, ಆ ಗೊಬ್ಬರದಲ್ಲಿ ಇರುವಂತಹ ಸಾರಜನಕದ ಅಂಶ ಬಹಳ ಸರಾಗವಾಗಿ ಹರಿದು ಹೋಗುತ್ತೆ. ನಾವು ಒಂದು ಬೆಳೆಗೆ 100 kg ಬಳಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದರಲ್ಲಿ ಬೆಳೆ ಬಳಕೆ ಮಾಡ್ಕೊಳ್ಳೋದು ಕೇವಲ 30-35 kg ಮಾತ್ರ. ಇನ್ನು ಉಳಿದಿದ್ದೇನಾಗುತ್ತೆ, ನೀರಿನಲ್ಲಿ ಹರಿದು ಹೊಟ್ಟೋಗುತ್ತೆ, ತಕ್ಕ ಮಟ್ಟಿಗೆ ಆವಿ ಆಗ್ಬಿಡುತ್ತೆ. ಹಾಗಾಗಿ ರಾಸಾಯನಿಕ ಗೊಬ್ಬರ ಅಥವಾ ನಾವು ಏನು ಸೊಸೈಟಿ ಗೊಬ್ಬರ ಅಂತ ರೈತರು ಹೇಳ್ತಾರೆ, ಆ ಗೊಬ್ಬರವನ್ನ ಹಾಕಿದಾಗ ಅದು ಮಣ್ಣಿನಲ್ಲಿ ಉಳ್ಕೊಳ್ಳೋದು ಕೇವಲ ಒಂದು 20-30 ದಿನ ಉಳ್ಕೊಳ್ಳುತ್ತೆ. ಅದಾದ್ಮೇಲೆ ಬೆಳೆ ಕಟಾವಾದ ನಂತರ ಆ ಸಾರಜನಕದ ಅಂಶ ಏನು ಗೊಬ್ಬರದ ರೂಪದಲ್ಲಿ ಕೊಟ್ಟಿದ್ವಿ ಅದು ನಮ್ಮ ಮಣ್ಣಿನಲ್ಲಿ ಉಳ್ಕೊಳ್ಳೋದೇ ಇಲ್ಲ. ಹಾಗಾಗಿ ಯಾವುದೇ ಒಂದು ಮಾದರಿಯನ್ನ ವಿಶ್ಲೇಷಣೆ ಮಾಡಿದಾಗ ಸಾವಯವ ಕೃಷಿ ಮಾಡೋ ಜಮೀನುಗಳಲ್ಲಿ ತಕ್ಕ ಮಟ್ಟಿಗೆ ಸಾರಜನಕದ ಅಂಶ ಉತ್ತಮವಾಗಿ ಬರುತ್ತೆ. ಹೆಚ್ಚಾಗಿ ರಾಸಾಯನಿಕವನ್ನು ಬಳಕೆ ಮಾಡುವಂತಹ ಜಮೀನುಗಳಲ್ಲಿ
ಈ ಒಂದು

0: ಸಾವಯವ ಲಭ್ಯ ಸಾರಜನಕದ ಅಂಶ ಏನಿದೆ ಯಾವಾಗ್ಲೂ ಮಿತಿ ಕಡಿಮೆ ಇರುತ್ತೆ. 280 kg ಪ್ರತಿ ಹೆಕ್ಟೇರ್ಗಿಂತ ಕಡಿಮೆನೆ ಬರುವಂತದ್ದು. ಇನ್ನು ಐದನೇದಂತ ಹೇಳಿದ್ರೆ ರಂಜಕದ ಅಂಶ. ರಂಜಕದ ಅಂಶವನ್ನ ವಿಶ್ಲೇಷಣೆ ಮಾಡ್ತೀವಿ. ಈ ರಂಜಕದ ಅಂಶ ಮಿನಿಮಮ್ 22-23 kg ನಮ್ಮ ಮಣ್ಣಿನಲ್ಲಿ ಇರ್ಬೇಕು. ಅದಕ್ಕಿಂತ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಬೆಳವಣಿಗೆ ಉತ್ತಮವಾಗಿ ಆಗಲ್ಲ, ಸಕ್ಕರೆ ಉತ್ಪಾದನೆ ಗಿಡಗಳಲ್ಲಿ ಸರಿಯಾದ ರೀತಿಯಲ್ಲಿ ಆಗಲ್ಲ, ಸಕ್ಕರೆ ಉತ್ಪಾದನೆ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಬೆಳೆ ಹೂವಿನ ಹಂತಕ್ಕೆ ಹೋಗೋದು ಕಷ್ಟ ಆಗುತ್ತೆ. ಹಾಗಾಗಿ ಇದರ ಒಂದು ಪ್ರಮಾಣ ಕೂಡ ನಮ್ಮ ಮಣ್ಣಿನಲ್ಲಿ ಉತ್ತಮವಾಗಿ ಇರೋ ರೀತಿ ನಾವು ನೋಡ್ಕೋಬೇಕು. ಸೊ ಹೆಚ್ಚು ಅಂತ ಹೇಳಿದ್ರೆ ಕೆಲವೊಂದು ಮಣ್ಣುಗಳ ಮಾದರಿಗಳಲ್ಲಿ ನಾವು 100 ಬಂದಿರೋದು ಕೂಡ ನೋಡಿದ್ದೀವಿ. ಆದ್ರೆ ಮಿನಿಮಮ್ 23 kg ಒಂದ್ ಹೆಕ್ಟೇರ್ಗೆ ಇರಬೇಕು. ಇನ್ನು ಪೊಟ್ಯಾಶ್ ಅಂಶಕ್ಕೆ ಬಂದಾಗ 140 kg ಕಡಿಮೆ ಇರಬಾರ್ದು ನಮ್ಮ ಮಣ್ಣಿನಲ್ಲಿ. ಈ ಒಂದು ಪೊಟ್ಯಾಶ್ ಅಂಶ 140 kg ಹೆಚ್ಚಾಗಿ ಇದ್ದಾಗ ಒಂದು ಬೆಳೆ ಉತ್ತಮವಾದಂತ ಸ್ಪಂದನೆಯನ್ನ ಕೊಡುತ್ತೆ. ಗಂಧಕದ ಅಂಶಕ್ಕೆ ಬಂದಾಗ ಗಂಧಕದ ಅಂಶ ಇದನ್ನ PPM ಲೆಕ್ಕದಲ್ಲಿ ಅಂತ ನೋಡ್ತೀವಿ. ಅಂದ್ರೆ ಮಿಲಿಗ್ರಾಮ್, 1 kg ಮಣ್ಣಿಗೆ ಮಿಲಿಗ್ರಾಮ್ ಲೆಕ್ಕದಲ್ಲಿ ನಾವು ಚಿನ್ನವನ್ನ ಹೇಗೆ ತೂಕ ಮಾಡ್ತೀವಿ ಆ ರೀತಿ ಮಿಲಿಗ್ರಾಮ್ ಲೆಕ್ಕದಲ್ಲಿ ಗಂಧಕದ ಅಂಶವನ್ನ ನೋಡ್ತೀವಿ ಮಣ್ಣಿನಲ್ಲಿ. ಈ ಗಂಧಕದ ಅಂಶ 10 PPM ಅಥವಾ 10 mg ಹೆಚ್ಚಾಗಿರ್ಬೇಕು ಯಾವಾಗ್ಲೂ ಮಣ್ಣಿನಲ್ಲಿ. ಅದಕ್ಕಿಂತ ಕಡಿಮೆ ಇದೆ ಅಂತ ಹೇಳಿದ್ರೆ ಅದು ಕಡಿಮೆ ಅಂತ ಅರ್ಥ. ಆಗ ಕೆಲವೊಂದು ಈ ಒಂದು ಗಂಧಕದ ಅಂಶ ಕೊರತೆ ಆದಾಗ ಏನಾಗುತ್ತೆ, ಬೆಳೆಯ ಒಂದು ಗುಣಮಟ್ಟ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಕುಂಠಿತವಾಗುತ್ತೆ. ಇನ್ನುಳಿದಂತೆ ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ. ಆ ಲಘು ಪೋಷಕಾಂಶಗಳಲ್ಲಿ ಸತ್ತು ಬರುತ್ತೆ, ತಾಮ್ರ ಬರುತ್ತೆ, ಕಬ್ಬಿಣ ಬರುತ್ತೆ, ಬೋರಾನ್ ಬರುತ್ತೆ, ಮ್ಯಾಂಗನೀಸ್ ಬರುತ್ತೆ. ಈ ಪೋಷಕಾಂಶಗಳನ್ನು ಕೂಡ ನಾವು PPM ಲೆಕ್ಕದಲ್ಲಿ ನೋಡುವಂತದ್ದು, ಮಿಲಿಗ್ರಾಮ್ ಲೆಕ್ಕದಲ್ಲಿ. 1 kg ಮಣ್ಣಿಗೆ ಇಷ್ಟು ಮಿಲಿಗ್ರಾಮ್ ಅಂತ ಹೇಳಿ. ಸತುವಿನ ಲೆಕ್ಕಕ್ಕೆ ಬಂದ್ರೆ ಸತ್ತು 0.6 PPM ಕಡಿಮೆ ಇರಬಾರ್ದು. 0.6 PPM ಕಡಿಮೆ ಇದೆ ಅಂತ ಹೇಳಿದ್ರೆ ಅದು ಬೆಳೆಗಳಿಗೆ ಲಭ್ಯತೆ ಆಗೋದಿಲ್ಲ. ಅದೇ ರೀತಿ ಬೋರಾನ್ ಅಂಶಕ್ಕೆ ಬಂದ್ರೆ 0.5 PPM ಕಡಿಮೆ ಇರಬಾರ್ದು. ಮತ್ತೆ ಕಬ್ಬಿಣ 2 PPM ಅಂದ್ರೆ 2 mg ಪ್ರತಿ ಕೆಜಿ ಮಣ್ಣಿಗಿಂತ ಕಡಿಮೆ ಇರಬಾರ್ದು. ಮ್ಯಾಂಗನೀಸ್ ಕೂಡ ಅಷ್ಟೇ, 2 PPM. ಮತ್ತೆ ತಾಮ್ರ 0.2 PPM ಕಡಿಮೆ ಇರಬಾರ್ದು. ಈ ತರ ಇದ್ದಾಗ ಮಣ್ಣು ನಾವು ಅದಕ್ಕಿಂತ ಹೆಚ್ಚಾಗಿದ್ದಾಗ ಮಣ್ಣಿನಲ್ಲಿ ಈ ಪೋಷಕಾಂಶಗಳು ಬೆಳೆ ಉತ್ತಮವಾದಂತಹ ಒಂದು ಸ್ಪಂದನೆಯನ್ನ ಕೊಡುತ್ತೆ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಮಣ್ಣು ಪರೀಕ್ಷೆ ಮತ್ತು ವಿಶ್ಲೇಷಣೆಯ ಮಹತ್ವ ಕುರಿತು ಮಂಡ್ಯ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಅತೀಪ್ ಮುನಾವರೆಯವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
4: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
5: ನಮ್ಮ ನಿಲಯದಿಂದ ಇನ್ನು ಮುಂದೆ ಜಾನಪದ ಗೀತೆಗಳು ಪ್ರಸಾರವಾಗಲಿದೆ, ಬನ್ನಿ ಕೇಳಿ ಬರೋಣ.
4: ಜಾನಪದ ಸೊಗಡಿನ ಕಾರ್ಯಕ್ರಮ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ರಾಜ್ಯದ ವಿವಿಧೆಡೆ ಬರ ಪರಿಶೀಲನೆ. ಉದ್ಯಾನವನದ ಶೇಕಡಾ 5% ಭೂಮಿ ಬಳಕೆ ಪ್ರಸ್ತಾವನೆ ಕುರಿತಂತೆ ಅಧಿವೇಶನದಲ್ಲಿ ಚರ್ಚೆ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಬಳ್ಳಾರಿ ಚಲೋ ಪಾದಯಾತ್ರೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ. ಹಾಗೂ ಅಂತಾರಾಜ್ಯ ನದಿ ನೀರು ಹಂಚಿಕೆ ಕುರಿತಂತೆ ನವದೆಹಲಿಯಲ್ಲಿ ಜಲಸಂಪನ್ಮೂಲ ಸಚಿವರಿಂದ ಹಿರಿಯ ವಕೀಲರೊಂದಿಗೆ ಸಮಾಲೋಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಇಂದು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಬರ ಪರಿಶೀಲನೆ ನಡೆಸುತ್ತಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗದಗ ಜಿಲ್ಲೆಯ ಗದಗ ಹಾಗೂ ಮುಂಡರ್ಗಿ ತಾಲೂಕಿನ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಹಾಗೂ ಬೆಳೆಹಾನಿ ಪರಿಶೀಲನೆ ನಡೆಸಿದರು. ಮುಂಡರ್ಗಿ ತಾಲೂಕಿನ ಕದಾಂಪುರ ಗ್ರಾಮದ ರೈತ ಶಂಕರಪ್ಪ ಗಾವರವಾಡ ಅವರ ಜಮೀನಿನಲ್ಲಿ ಸೂರ್ಯಕಾಂತಿ ಮತ್ತು ಸುನೀತಾ ಈರಪ್ಪ ಪೂಜಾರ ಅವರ ಜಮೀನಿನ ಮೆಕ್ಕೆಜೋಳ, ಕಲ್ಲಪ್ಪ ಕಾಡಾಪಗೋಳ ಅವರ ಜಮೀನಿನಲ್ಲಿ ಹತ್ತಿ ಬೆಳೆಗಳನ್ನು ಪರಿಶೀಲಿಸಿದರು. ಬಳಿಕ ಅವರು ಗದಗ ತಾಲೂಕಿನ ಕುರ್ತಕೋಟಿ ಗ್ರಾಮದ ಶ್ರೀನಾಥ್ ಮಾರ್ತಾಂಡಗೌಡ ಅವರ ಜಮೀನಿನಲ್ಲಿನ ಶೇಂಗಾ, ಹತ್ತಿ, ಮೆಣಸಿನಕಾಯಿ ಬೆಳೆ ಮತ್ತು ಹೊಲಕೋಟಿ ಗ್ರಾಮದ ಹನುಮಂತಪ್ಪ ಸೋಗಿನ ಅವರ ಜಮೀನಿನಲ್ಲಿನ ಮೆಕ್ಕೆಜೋಳವನ್ನು ಪರಿಶೀಲಿಸಿದರು. ಇನ್ನೊಂದೆಡೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮೈಸೂರಿನ ಕೆಆರ್ ನಗರ ತಾಲೂಕಿನ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಳೆ ಕೊರತೆಯಿಂದ ಒಣಗುತ್ತಿರುವ ರಾಗಿ, ಹೊಗೆಸೊಪ್ಪು ಬೆಳೆಗಳನ್ನು ಪರಿಶೀಲಿಸಿ ರೈತರೊಂದಿಗೆ ಸಮಾಲೋಚನೆ ನಡೆಸಿ ಮಾಹಿತಿ ಪಡೆದಿದ್ದಾರೆ. ಈ ವೇಳೆ ಕೆಆರ್ ನಗರ ಶಾಸಕ ರವಿಶಂಕರ್, ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಸಿಇಒ, ಕೆಆರ್ ನಗರ ತಹಶೀಲ್ದಾರ್, ಕೃಷಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉದ್ಯಾನವನದ ಜಾಗದ ಶೇಕಡಾ 5% ಬಳಕೆ ಪ್ರಸ್ತಾವನೆ ಕುರಿತಂತೆ ಪರಿಶೀಲನೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನ್ಯ ಉದ್ದೇಶಕ್ಕೆ ಲಾಲ್ಬಾಗ್ ಜಾಗ ನೀಡಿಕೆ ಬಗ್ಗೆಯೂ ಪರಾಮರ್ಶೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈ ಕುರಿತಂತೆ

0: ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನಸಭೆಯಲ್ಲಿ ಉದ್ಯಾನವನದ ಜಾಗದ ಕುರಿತಂತೆ ಮತ್ತೊಮ್ಮೆ ಚರ್ಚಿಸಲು ಅವಕಾಶ ನೀಡುವುದಾಗಿ ತಿಳಿಸಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ 102 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ಇನ್ನೂ ಕೆಲವು ತಾಲೂಕುಗಳ ಕುರಿತು ಪರಿಶೀಲನೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ದ ಬಿಜೆಪಿ ಹಮ್ಮಿಕೊಂಡಿರುವ 10 ದಿನಗಳ ಬಳ್ಳಾರಿ ಚಲೋ ಪಾದಯಾತ್ರೆಗೆ ರಾಯಚೂರು ಜಿಲ್ಲೆಯ ಲಿಂಗಸುಗೂರಿನಲ್ಲಿ ಚಾಲನೆ ದೊರೆತಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪಾದಯಾತ್ರೆಗೆ ಚಾಲನೆ ನೀಡಿದ್ದಾರೆ. ಇದಕ್ಕೂ ಮೊದಲು ನಡೆದ ಸಭಾ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಬಹುತೇಕ ನಾಯಕರು ಪಾಲ್ಗೊಂಡಿದ್ದರು. ಈ ವೇಳೆ ಮಾತನಾಡಿದ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡು 3 ತಿಂಗಳುಗಳಾಗಿದ್ದು ಏನು ಅಭಿವೃದ್ಧಿ ಕಾರ್ಯ ಕೈಗೊಂಡಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ. ಬರ ಪರಿಹಾರದಲ್ಲೂ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಪ್ರತಿಭಟನಾ ಮೆರವಣಿಗೆಗೂ ಮುನ್ನ ರಾಯಚೂರಿನಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಾಜ್ಯದಲ್ಲಿರುವುದು ಭ್ರಷ್ಟ ಹಾಗೂ ಜನವಿರೋಧಿ ಸರ್ಕಾರ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಯ ಹೊಸ ಯುಗ ಇಂದಿನಿಂದ ಆರಂಭವಾಗಲಿದೆ. ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದು ತಿಳಿಸಿದ್ದಾರೆ. ಅಂತರರಾಜ್ಯ ನದಿ ನೀರು ಹಂಚಿಕೆ ವ್ಯಾಜ್ಯಗಳು ಮತ್ತು ನೀರಾವರಿ ಯೋಜನೆಗಳ ಕುರಿತು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ನವದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ಹಿರಿಯ ನ್ಯಾಯವಾದಿ ಶ್ಯಾಮ್ ದಿವಾನ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಸಭೆಯಲ್ಲಿ ಜಲಸಂಪನ್ಮೂಲ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸೇರಿದಂತೆ ರಾಜ್ಯದ ಕಾನೂನು ತಂಡದ ಹಿರಿಯ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಸಭೆಯಲ್ಲಿ ಮುಖ್ಯವಾಗಿ ಪ್ರಸ್ತುತ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿನ ನೈಜ ನೀರಿನ ಪರಿಸ್ಥಿತಿ ಹಾಗೂ ಸುಪ್ರೀಂಕೋರ್ಟ್ನಲ್ಲಿ ಕೈಗೊಳ್ಳಬೇಕಾದ ಮುಂದಿನ ಕಾನೂನಾತ್ಮಕ ಕ್ರಮಗಳ ಕುರಿತು ವಿಸ್ತೃತ ಸಮಾಲೋಚನೆ ನಡೆಸಲಾಯಿತು. ಇದೇ ವೇಳೆ ಮೇಕೆದಾಟು ಯೋಜನೆಯ ಕುರಿತಂತೆಯೂ ಹಿರಿಯ ವಕೀಲರಿಗೆ ಸಚಿವರು ಮನವರಿಕೆ ಮಾಡಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಿಸಿದಂತೆ ಮುಳುಗಡೆ ಪ್ರದೇಶದ ಸವಾಲುಗಳು, ಭೂಸ್ವಾಧೀನ, ಪರಿಹಾರ ವಿತರಣೆ, ಸಂಧಾನ ಪ್ರಕ್ರಿಯೆ ಹಾಗೂ ನ್ಯಾಯಾಲಯದಲ್ಲಿನ ಕಾನೂನು ವ್ಯಾಜ್ಯಗಳ ತ್ವರಿತ ಇತ್ಯರ್ಥಕ್ಕೆ ರೂಪಿಸಬೇಕಾದ ಕಾರ್ಯತಂತ್ರಗಳ ಕುರಿತು ಗಂಭೀರ ಚರ್ಚೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈ ಬಾರಿ ಎಲ್ನಿನೋ ಪ್ರಭಾವದಿಂದ ಮಳೆ ಕೊರತೆಯಾಗಿದ್ದು ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಕೊರತೆ ಆಗದಂತೆ ಆದ್ಯತೆಯ ಮೇಲೆ ಕ್ರಮ ವಹಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಬಿ ಖಂಡ್ರೆ ಸೂಚಿಸಿದ್ದಾರೆ. ಮಂಡ್ಯದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ ಅವರಿಂದ ಇಲಾಖೆಯ ವಿವಿಧ ಯೋಜನೆಗಳ ಮಾಹಿತಿ ಪಡೆದ ಅವರು, ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಕೊರತೆ ಆಗದಂತೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಲು ತಿಳಿಸಿದ್ದಾರೆ. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ವಿಬಿಜಿ ರಾಮ್ಜಿಯಡಿ ಜಿಲ್ಲೆಯಲ್ಲಿ ಹೆಚ್ಚಿನ ಉದ್ಯೋಗ ನೀಡುವುದರ ಜೊತೆಗೆ ಗ್ರಾಮಾಭಿವೃದ್ಧಿಗೆ ಪೂರಕವಾದ ಕಾಮಗಾರಿ ಕೈಗೊಂಡು ಗ್ರಾಮಗಳಲ್ಲಿ ಶಾಶ್ವತವಾದ ಆಸ್ತಿಗಳ ನಿರ್ಮಾಣ ಮಾಡಲು ನಿರ್ದೇಶನ ನೀಡಿದ್ದಾರೆ. ಈ ಸ್ವತ್ತಿಗಾಗಿ ಸಲ್ಲಿಸಿರುವ ಅರ್ಜಿಗಳ ತ್ವರಿತ ವಿಲೇವಾರಿ ಮಾಡುವಂತೆಯೂ ಆದೇಶಿಸಿದ ಸಚಿವರು, ಅರಿವು ಕೇಂದ್ರಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಜನರು ಬರುವಂತೆ ಮತ್ತು ಅವರಲ್ಲಿ ಓದುವ ಹವ್ಯಾಸ ಬೆಳೆಸಲು ಜಾಗೃತಿ ಮೂಡಿಸುವಂತೆಯೂ ಸಲಹೆ ನೀಡಿದ್ದಾರೆ. ಬೆಂಗಳೂರಿನ ರುದ್ರಭೂಮಿಯಲ್ಲಿ ಸಂಗ್ರಹವಾಗುವ ಹೂ ಹಾರ ಸೇರಿದಂತೆ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ನಿರ್ವಹಿಸುವ ಉದ್ದೇಶದಿಂದ ಸ್ಥಳದಲ್ಲೇ ಕಾಂಪೋಸ್ಟ್ ಘಟಕ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ಹಾಗೂ ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ಪಾದಚಾರಿಗಳ ಸುಗಮ ಸಂಚಾರಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳಿಗೆ ಹಲವು ನಿರ್ದೇಶನ ನೀಡಿದ್ದಾರೆ. ಸರ್ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣದ ಬಳಿ ಪಾದಚಾರಿ ಮಾರ್ಗ ಒತ್ತುವರಿಯಾಗಿರುವುದನ್ನು ಗಮನಿಸಿದ ಅವರು, ಕೂಡಲೇ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಒತ್ತುವರಿಯಾಗಿರುವ ಜಮೀನುಗಳ ಜಂಟಿ ಸರ್ವೆ ಕಾರ್ಯವನ್ನು 15 ದಿನಗಳ ಒಳಗಾಗಿ ಪೂರ್ಣಗೊಳಿಸಿ ನಕ್ಷೆ ಸಹಿತ ಸಮಗ್ರ ವರದಿ ಸಲ್ಲಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ.

0: ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಕೆಆರ್ಎಸ್ ಅಣೆಕಟ್ಟು ಹಿನ್ನೀರಿನ ಪ್ರದೇಶಗಳಿಗೆ ಒತ್ತುವರಿ ಪ್ರಕರಣಗಳು ಹೆಚ್ಚುತ್ತಿದ್ದು ಕಂದಾಯ ಇಲಾಖೆ ಹಾಗೂ ಕಾವೇರಿ ನಿಗಮದ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಒತ್ತುವರಿ ಜಮೀನುಗಳನ್ನು ನಿಖರವಾಗಿ ಗುರುತಿಸಬೇಕು ಎಂದು ನಿರ್ದೇಶನ ನೀಡಿದರು. ಸರ್ವೆ ಕಾರ್ಯಕ್ಕೆ ಅಗತ್ಯವಿರುವ ದಾಖಲೆಗಳು, ತಾಂತ್ರಿಕ ಮಾಹಿತಿ ಹಾಗೂ ಸ್ಥಳೀಯ ಸಹಕಾರ ನೀಡುವಂತೆ ಕಾವೇರಿ ನಿಗಮದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಿಗದಿತ ಅವಧಿಯಲ್ಲಿ ಸರ್ವೆ ಪೂರ್ಣಗೊಳಿಸಿ ವರದಿ ಸಲ್ಲಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಗುಟ್ಕಾ ನಿಷೇಧಿಸಿರುವುದನ್ನು ವಿರೋಧಿಸಿ ಅಡಿಕೆ ಬೆಳೆಗಾರರ ಒಕ್ಕೂಟ ಹಾಗೂ ವಿವಿಧ ಸಂಘಟನೆಗಳು ಇಂದು ಕರೆ ನೀಡಿದ ದಾವಣಗೆರೆ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಂದ್ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾರಿಗೆ ಸಂಚಾರ ವ್ಯತ್ಯಯಗೊಂಡಿದ್ದು ಸಾರ್ವಜನಿಕರು ಪರದಾಡುವಂತಾಯಿತು. ಅಡಿಕೆ ಬೆಳೆಯನ್ನೇ ನಂಬಿ ಬದುಕುತ್ತಿರುವ ಲಕ್ಷಾಂತರ ಬೆಳೆಗಾರರ ಹಿತರಕ್ಷಣೆಯನ್ನು ಕಡೆಗಣಿಸಿ ಸರ್ಕಾರ ದಿಢೀರ್ ಗುಟ್ಕಾ ನಿಷೇಧ ನಿರ್ಧಾರ ಕೈಗೊಂಡಿದೆ ಎಂದು ಆರೋಪಿಸಿ ಸಾವಿರಾರು ಬೆಳೆಗಾರರು ಮತ್ತು ವರ್ತಕರು ಆಕ್ರೋಶ ವ್ಯಕ್ತಪಡಿಸಿದರು. ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಪ್ರದೋಷ್ನನ್ನು ಸಾಕ್ಷಿದಾರನನ್ನಾಗಿ ಮಾಡಲು ಅವಕಾಶ ನೀಡುವ ವಿಚಾರಣಾ ನ್ಯಾಯಾಲಯದ ನಿರ್ಧಾರವನ್ನು ಪ್ರಶ್ನಿಸಿ ಆರೋಪಿ ನಟ ದರ್ಶನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇಂದು ದರ್ಶನ್ ಅರ್ಜಿಯನ್ನು ನ್ಯಾಯಾಲಯ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ. ವಿಚಾರಣಾ ನ್ಯಾಯಾಲಯದ ತೀರ್ಪಿಗೆ ತಡೆ ನೀಡುವಂತೆ ಅವರು ನ್ಯಾಯಾಲಯವನ್ನು ಕೋರಿದ್ದಾರೆ. ಪ್ರದೋಷ್ನನ್ನು ಸಾಕ್ಷಿದಾರರನ್ನಾಗಿ ಪರಿಗಣಿಸುವಲ್ಲಿ ತಾಂತ್ರಿಕ ಕಾರಣಗಳು ಮತ್ತು ಕೆಳ ನ್ಯಾಯಾಲಯವು ಅನುಸರಿಸಿದ ಕಾರ್ಯವಿಧಾನವನ್ನು ಆರೋಪಿ ದರ್ಶನ್ ಪ್ರಶ್ನಿಸಿದ್ದಾರೆ. ಪ್ರವಾಹದಿಂದ ಸಮಸ್ಯೆಗೆ ಸಿಲುಕಿರುವ ನೇಪಾಳದ ಜನರಿಗೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಶಾರದಾ ಪೀಠ ನೆರವಿಗೆ ಮುಂದಾಗಿದೆ. ಈ ಕುರಿತಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಶೃಂಗೇರಿ ಶಾರದಾ ಪೀಠದ ಕಿರಿಯ ಜಗದ್ಗುರು ವಿಧುಶೇಖರ ಭಾರತೀ ಸ್ವಾಮೀಜಿ, ನೇಪಾಳದಲ್ಲಿ ಪ್ರಕೃತಿ ವಿಕೋಪ ಸಂಭವಿಸಿ ಸಾವು ನೋವು ಸಂಭವಿಸಿದೆ. ಈ ಹಿನ್ನೆಲೆಯಲ್ಲಿ ಶಾರದಾ ಮಠದ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಲಾಗಿದ್ದು ಅಲ್ಲಿನ ಜನರಿಗೆ ಅಗತ್ಯ ನೆರವು ನೀಡಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದ ರಾಜ್ಯದ ವಿವಿಧೆಡೆ ಬರ ಪರಿಶೀಲನೆ. ಉದ್ಯಾನವನದ ಶೇಕಡ 5% ಭೂಮಿ ಬಳಕೆ ಪ್ರಸ್ತಾವನೆ ಕುರಿತಂತೆ ಅಧಿವೇಶನದಲ್ಲಿ ಚರ್ಚೆ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಬಳ್ಳಾರಿ ಚಲೋ ಪಾದಯಾತ್ರೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ. ಹಾಗೂ ಅಂತಾರಾಜ್ಯ ನದಿ ನೀರು ಹಂಚಿಕೆ ಕುರಿತಂತೆ ನವದೆಹಲಿಯಲ್ಲಿ ಜಲಸಂಪನ್ಮೂಲ ಸಚಿವರಿಂದ ಹಿರಿಯ ವಕೀಲರೊಂದಿಗೆ ಸಮಾಲೋಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ್ ತಿಲಕ್ ರವರ ಕುರಿತು ಸರ್ಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಪ್ರಭುಸ್ವಾಮಿರವರು ನಡೆಸಿಕೊಡುವ ಕಾರ್ಯಕ್ರಮದ ಮುಂದುವರಿದ ಭಾಗ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಮಿತ್ರರೇ, ಎಲ್ರಿಗೂ ನಮಸ್ಕಾರ. ನಾನು ಪ್ರಭುಸ್ವಾಮಿ ಅಂತ ಹೇಳಿ ಸರಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಲಿ ಇತಿಹಾಸ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ.

ಭಾರತ ಸ್ವತಂತ್ರ ಹೋರಾಟದಲ್ಲಿ ಯಶಸ್ಸನ್ನು ಕಂಡು ಸುಮಾರು 80 ವಸಂತಗಳನ್ನು ಪೂರೈಸಿದೆ. ಈ ಸಂದರ್ಭದಲ್ಲಿ ಸರಗೂರಿನ ಜನಧನಿ ಬಾನುಲಿ ಕೇಂದ್ರದವರು ಸ್ವತಂತ್ರ ಹೋರಾಟಗಾರರ ವ್ಯಕ್ತಿಚಿತ್ರವನ್ನು, ಅವರ ಆದರ್ಶಗಳನ್ನು, ಅವರ ಚಿಂತನೆಗಳನ್ನು, ಹೋರಾಟದ ಹಾದಿಯನ್ನು ಭವಿಷ್ಯದ ಯುವಜನತೆಗೆ ವರ್ಗಾಯಿಸುವ ಸಲುವಾಗಿ, ಅವರನ್ನು ಶಿಕ್ಷಿತರನ್ನಾಗಿ ಮಾಡುವ ಸಲುವಾಗಿ ಹಮ್ಮಿಕೊಂಡಿರುವ

ಇರುವಂತಹ ಈ ವ್ಯಕ್ತಿ ಚಿತ್ರಗಳ ಪರಿಚಯವನ್ನ ನಿಜವಾಗಲೂ ಅತ್ಯಂತ ಶ್ಲಾಘನೀಯ ಅಂತ ನಾನು ಹೇಳೋಕೆ ಇಚ್ಛೆಪಡ್ತೀನಿ. ಸೊ ಇವತ್ತು ಸ್ವತಂತ್ರ ಹೋರಾಟದಲ್ಲಿ ನಾವು ತೆಗೆದುಕೊಂಡಿರೋ ವಿಚಾರ ಯಾವುದು ಚರ್ಚೆಗೆ ಅಂತ ಹೇಳಿದ್ರೆ, ಅದು ರಾಷ್ಟ್ರೀಯ ಹೋರಾಟಗಾರರಲ್ಲಿ ಬಾಲಗಂಗಾಧರ ತಿಲಕರವರ ಜೀವನ, ಸ್ವತಂತ್ರ ಹೋರಾಟಕ್ಕೆ ಅವರ ಕೊಡುಗೆಗಳು ಏನು, ಇತರೆ ರಾಜಕೀಯ ಚಿಂತನೆಗಳಿಗಿಂತ ತಿಲಕರ ರಾಜಕೀಯ ಚಿಂತನೆ ಹೇಗೆ ವಿಭಿನ್ನ, ಸ್ವತಂತ್ರ ಹೋರಾಟದಲ್ಲಿ ಅವರ ಪಾತ್ರ ಏನು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ.

ಸುಮಾರು 11 ತಿಂಗಳು. ಶಿಕ್ಷೆಯ ನಂತರ 1898 ಸೆಪ್ಟೆಂಬರ್ 6 ತಿಲಕರು ಬಿಡುಗಡೆ ಆಗ್ತಾರೆ. ಈ ಘಟನೆ ನಂತರನೇ ತಿಲಕರು ಲೋಕಮಾನ್ಯ ಅಂತ ಪ್ರಸಿದ್ಧರಾಗಿದ್ದರು. ಮತ್ತು ಇನ್ನೊಂದು ಘಟನೆ 1905 ಲಾರ್ಡ್ ಕರ್ಜನ್ ಭಾರತವನ್ನು ಒಡೆದು ಆಳುವ ನೀತಿಯ ಒಂದು ಭಾಗವಾಗಿ ಬಂಗಾಳವನ್ನು ವಿಭಜನೆ ಮಾಡಿದ್ದ. ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತೇಳಿ ಧರ್ಮದ ಆಧಾರದ ಮೇಲೆ ದೇಶವನ್ನು ಬಂಗಾಳವನ್ನು ವಿಭಜನೆ ಮಾಡುವ ಪ್ರಯತ್ನವನ್ನು ಮಾಡಿದ್ದ. ಆ ಸಂದರ್ಭದಲ್ಲಿ ವಿಭಜನೆಯ ವಿರುದ್ಧ ಬಂಗಾಳದ ಜನತೆ ಆರಂಭಿಸಿದ್ದಂತಹ ಬಹಿಷ್ಕಾರ ಮತ್ತು ಸ್ವದೇಶಿ ಚಳುವಳಿಯನ್ನು ರಾಷ್ಟ್ರದಾದ್ಯಂತ, ಅದರಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರದಾದ್ಯಂತ ಬಂಗಾಳದ ವಿಭಜನೆ ವಿರೋಧಿ ಚಳುವಳಿಯನ್ನು ಬೆಂಬಲಿಸಿ ಬಹಿಷ್ಕಾರ ಮತ್ತು ಸ್ವದೇಶಿಯನ್ನು ಮಹಾರಾಷ್ಟ್ರದಲ್ಲಿ ಆಚರಣೆ ಮಾಡಿದ್ರು ತಿಲಕರು. ಕೊನೆಗೂ ತಿಲಕರ ರಾಜಕೀಯ ಸಿದ್ಧಾಂತಗಳು ಅಂದರೆ ತೀವ್ರಗಾಮಿ ಸಿದ್ಧಾಂತಕ್ಕೂ ಹಾಗೆಯೇ ಮಂದಗಾಮಿಗಳ ಸಿದ್ಧಾಂತಕ್ಕೂ ಹೊಂದಿಕೆ ಆಗಲೇ ಇಲ್ಲ. ಕೆಲವರಂತೂ ತೀವ್ರಗಾಮಿ ಹೋರಾಟವನ್ನು ತಿರಸ್ಕಾರ ಭಾವನೆಯಿಂದಲೇ ನೋಡಿದ್ರು ಕೆಲವು ಮಂದಗಾಮಿ ನಾಯಕರುಗಳು. ಭಾರತದಲ್ಲಿ ದಿನೇ ದಿನೇ ರಾಜಕೀಯ ಪರಿಸ್ಥಿತಿಗಳು ಬದಲಾಯ್ತಾ ತಿಲಕರ ರಾಜಕೀಯ ಸಿದ್ಧಾಂತ ಸಹ ಒಂದು ರೀತಿಯಲ್ಲಿ ಮೆಚುರಿಟಿಯನ್ನು ಪಡ್ಕೋತಾ ಹೋಯಿತು. ಬ್ರಿಟಿಷ್ ಸರ್ಕಾರ ಭಾರತೀಯರ ಬೇಡಿಕೆಗಳಿಗೆ ಏನು ಸಕಾರಾತ್ಮಕವಾಗಿ ಕ್ರಿಯಿಸಲಿಲ್ವೋ, ಇದರಿಂದ ಕಾಂಗ್ರೆಸ್ ತನ್ನ ಸಂವಿಧಾನಾತ್ಮಕ ಚಳುವಳಿಯನ್ನು ಬಿಟ್ಟು ಪರಿಣಾಮಕಾರಿ ಹೋರಾಟವನ್ನು ನಡೆಸಬೇಕು ಅಂತ ತಿಲಕರು ಒಂದು ಕಡೆ ಆಗ್ರಹಿಸ್ತಾ ಇದ್ರು. ಅಂದರೆ ಅರ್ಥ ಇಷ್ಟೇ, ಕಾಂಗ್ರೆಸ್ ನೇತೃತ್ವದ ರಾಷ್ಟ್ರೀಯ ಚಳುವಳಿ ಒಂದು ಜನಾಂದೋಲನ ಆಗಬೇಕು ಅನ್ನೋದು ತಿಲಕರ ಉದ್ದೇಶ ಆಗಿತ್ತು. ಅರ್ಥ ಇಷ್ಟೇ, ರಾಜಕೀಯ ಹಕ್ಕುಗಳು ಪಡ್ಕೊಳ್ಳೋದು ಮನವಿಯಿಂದಲ್ಲ, ಅವುಗಳನ್ನ ಹೋರಾಟದ ಮೂಲಕ ಪಡ್ಕೋಬೇಕು. ಅವು ಪ್ರಾರ್ಥನೆಗೆ ಸಿಕ್ಕೋಲ್ಲ, ಅವನ್ನ ಪಡೆಯೋದಕ್ಕೋಸ್ಕರ, ನಾವು ರಾಜಕೀಯ ಹಕ್ಕುಗಳನ್ನ ಪಡೆಯೋದಕ್ಕೋಸ್ಕರ ಎಲ್ಲ ಮಾದರಿಯ ತ್ಯಾಗಕ್ಕೆ ಬಲಿದಾನಕ್ಕೆ ಸಿದ್ಧರಾಗಿರಬೇಕು ಅಂತ ಹೇಳಿದವರು ತಿಲಕರು. ಹಾಗಂತ ಬಲಿದಾನ ಮತ್ತು ತ್ಯಾಗ ಇದು ಹಿಂಸೆಗೆ ಅವಕಾಶವನ್ನು ಮಾಡಿಕೊಳ್ಬಾರ್ದು. ಅದರ ಅರ್ಥ ಒಟ್ಟಾರೆ ಇಷ್ಟೇ, ದೇಶಪ್ರೇಮ, ತ್ಯಾಗ ಮನೋಭಾವ, ಧೈರ್ಯ ಸ್ವತಂತ್ರ ಹೋರಾಟಕ್ಕೆ ಮೂಲ ಎನ್ನುವುದು ಅವರ ಉದ್ದೇಶ ಆಗಿತ್ತು. ಸೊ ಬ್ರಿಟಿಷರು ಭಾರತದಲ್ಲಿನ ರಾಜಕೀಯ ಕಾರ್ಯಕರ್ತರ ಮೇಲೆ ಹಲವಾರು ದೌರ್ಜನ್ಯವನ್ನು ಮಾಡ್ತಾಯಿದ್ರು. ಹೋರಾಟವನ್ನು ಹತ್ತಿಕ್ಕುವ ಸಲುವಾಗಿ ಮೃಗೀಯ ದೌರ್ಜನ್ಯಗಳನ್ನು ಮಾಡ್ತಾಯಿದ್ರು. ಅದನ್ನು ಖಂಡಿಸಿ ಅವರು ಏನು ಹೇಳ್ತಿದ್ರು ಅಂದರೆ, ಎಲ್ಲಿಯವರೆಗೆ ನಾವು ಅನ್ಯಾಯವನ್ನು ಪ್ರತಿಭಟಿಸುವ ಶಕ್ತಿ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಲ್ವೋ ಅಲ್ಲಿಯವರೆಗೂ ಸರ್ಕಾರ ದಬ್ಬಾಳಿಕೆ ಮುಂದುವರಿತಾ ಇರುತ್ತೆ. ನಾವು ಅವರ ದಬ್ಬಾಳಿಕೆಯನ್ನು ಗುರಿ ಸಾಧನೆಗಾಗಿ ಸಹಿಸಿಕೊಳ್ಳಲೇಬೇಕು ಅಂತ ಹೇಳ್ತಾ ಹೋದರು. ಅಂತಿಮವಾಗಿ ಮಂದಗಾಮಿ ನಾಯಕರು ಮತ್ತು ತೀವ್ರಗಾಮಿ ನಾಯಕರ ಈ ಭಿನ್ನಾಭಿಪ್ರಾಯ 1907 ಡಿಸೆಂಬರ್ 1907 ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಎರಡು ಬಣಗಳಾಗಿ ವಿಭಜನೆ ಆಗೋಯಿತು. ಅದೇ ಪ್ರಖ್ಯಾತವಾದಂತಹ ಸೂರತ್ ವಿಭಜನೆ ಅಂತ. ಹೀಗಿರಬೇಕಾದ್ರೆ ಒಂದು ಸಲ ತಿಲಕರು ಸೆರೆಮನೆಗೆ ಹೋದರು, ಮತ್ತೊಮ್ಮೆ ರಾಷ್ಟ್ರೀಯ ಹೋರಾಟಕ್ಕೆ ಸಂಬಂಧಿಸಿದಂತೆಯೇ ಸೆರೆಮನೆಗೆ ಹೋಗುವ ಸಂದರ್ಭ ಎದುರಾಯಿತು. ಅದು ಯಾವುದು ಅಂತ ಹೇಳಿದ್ರೆ 1907 ಸೂರತ್ನಲ್ಲಿ ಕಾಂಗ್ರೆಸ್ ವಿಭಜನೆ ಆದಮೇಲೆ ತೀವ್ರಗಾಮಿಗಳ ಮೇಲೆ ಬ್ರಿಟಿಷ್ ಸರ್ಕಾರ ದಮನಕಾರಿ ನೀತಿಯನ್ನು ಮುಂದುವರೆಸ್ತು. ಯಾವಾಗ ಈ ದಮನಕಾರಿ ನೀತಿಯನ್ನು ಮುಂದುವರೆಸ್ತೋ ಮತ್ತೆ ಬಂಗಾಳ ಮತ್ತು ಬೊಂಬಾಯಿ ಪ್ರಾಂತ್ಯಗಳಲ್ಲಿ

ಬ್ರಿಟಿಷರ ವಿರುದ್ಧ ಕ್ರಾಂತಿಕಾರಿ ಚಟುವಟಿಕೆಗಳು ಶುರುವಾದವು. ಜನವಿರೋಧಿ ಅಧಿಕಾರಿಗಳನ್ನ ಕೊಲ್ಲೋದಕ್ಕೋಸ್ಕರ ಕ್ರಾಂತಿಕಾರಿಗಳು ಬಾಂಬ್ಗಳನ್ನೂ ಬಳಕೆ ಮಾಡೋದು ಶುರುವಾಯಿತು. ಒಂದು ಭಾಗವಾಗಿ 1907 ಡಿಸೆಂಬರ್ ತಿಂಗಳಲ್ಲಿ ಢಾಕಾ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ ಆಗಿದ್ದಂತಹ ಬಿಸಿ ಅಲೆನ್ ಅವರನ್ನು ಹತ್ಯೆ ಮಾಡಿದ್ರು. 1908 April 30 ಕ್ರಾಂತಿಕಾರಿಗಳಾದಂತಹ ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ಲ ಚಾಕಿ ಅವರು ಮುಜಾಫರ್ಪುರದ ಮ್ಯಾಜಿಸ್ಟ್ರೇಟ್ ಆಗಿದ್ದಂತಹ ಕಿಂಗ್ಸ್ ಫೋರ್ಡ್ನನ್ನು ಕೊಲ್ಲೋದಕ್ಕೋಸ್ಕರ ಅವನು ಪ್ರಯಾಣಿಸ್ತಾ ಇದ್ದ ಗಾಡಿ ಮೇಲೆ ಬಾಂಬ್ ಹಾಕ್ತಾರೆ. ಆಗ ಭಯಗೊಂಡಂತಹ ಬ್ರಿಟಿಷ್ ಸರ್ಕಾರ ಏನು ಮಾಡ್ತು, ಕ್ರಾಂತಿಕಾರರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋಕ್ಕೆ ಶುರು ಮಾಡ್ತು. ಈ ಬಾಂಬ್ ಘಟನೆಯನ್ನು ಕುರಿತಂತೆ ಪತ್ರಿಕೆಗಳಲ್ಲಿ ಬೇಕಾದಷ್ಟು ಚರ್ಚೆಗಳು ಶುರುವಾದವು. ಬಿಳಿಯರ ಅಂದರೆ ಇಂಗ್ಲಿಷರ ಒಡೆತನದಲ್ಲಿದ್ದಂತಹ ಎಲ್ಲ ಪತ್ರಿಕೆಗಳು ಕ್ರಾಂತಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡಿದ್ವು. ಆದರೆ ಈ ವಿಚಾರ ಕುರಿತು ತಿಲಕರು ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಹಲವಾರು ಲೇಖನಗಳನ್ನು ಬರೀತಾರೆ. ಆ ಪ್ರಮುಖವಾದ ಹೆಡ್ಡಿಂಗ್ ಅಂದರೆ ಶಿರೋನಾಮೆ ಏನಿತ್ತು ಅಂತ ಹೇಳಿದ್ರೆ, ಕೇಸರಿ ಪತ್ರಿಕೆಯಲ್ಲಿ ಬರೆದದ್ದು, ದೇಶದ ದುರ್ದೈವ, ಇವುಗಳು ಶಾಶ್ವತ ಪರಿಹಾರವಲ್ಲ ಎನ್ನುವ ಲೇಖನಗಳನ್ನು ಬರೆದರು. ಅವರು ತಮ್ಮ ಲೇಖನದಲ್ಲಿ ವ್ಯಕ್ತಪಡಿಸಿದ್ದಂತಹ ವಿಚಾರಗಳು ಯಾವುದು ಅಂದರೆ, ಹಿಂಸೆ ಅಪೇಕ್ಷಣೀಯ ಅಲ್ಲ, ಅಂದರೆ ಭಾರತದ ಕಾಲಘಟ್ಟಕ್ಕೆ ಸ್ವತಂತ್ರ ಹೋರಾಟಕ್ಕೆ ಹಿಂಸೆ ಬೇಕಾಗಿಲ್ಲ, ಆದರೆ ಕೆಲವೊಂದು ಸಂದರ್ಭದಲ್ಲಿ ಅದು ಅನಿವಾರ್ಯ ಹೇಗಾಗುತ್ತೆ ಅನ್ನೋದನ್ನು ಸಮರ್ಥಿಸಿ, ಮತ್ತು ಭಾರತದಲ್ಲಿ ಬಾಂಬ್ ಸಂಸ್ಕೃತಿ ಇರಲಿಲ್ಲ, ಸಂಸ್ಕೃತಿ ಕಾಣಿಸ್ಕೊಳ್ಳೋದಕ್ಕೆ ಯಾರು ಕಾರಣ ಅಂದರೆ ಭಾರತದಲ್ಲಿನ ಬ್ರಿಟಿಷ್ ಸರ್ಕಾರದ ನೀತಿಗಳೇ ಕಾರಣ ಅಂತ ನೇರವಾಗಿ ಬ್ರಿಟಿಷ್ ಸರ್ಕಾರವನ್ನೇ ಇವರು ಆರೋಪ ಮಾಡಿದರು. ಅಂದರೆ ಬಾಂಬ್ ಘಟನೆಗೆ ಕ್ರಾಂತಿಕಾರಿಗಳಲ್ಲಿರುವಂತಹ ಅತಿಯಾದ ದೇಶ ಪ್ರೇಮ ಕಾರಣ ಅಂತ ವಿಶ್ಲೇಷಣೆಯನ್ನು ಮಾಡಿದ್ರು. ಸೊ ಇದರಿಂದ ಸರ್ಕಾರ ತಿಲಕರ ಈ ಬರಹಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಯಿತು, ತಿಲಕರ ಚಟುವಟಿಕೆಗಳನ್ನು ಗಮನಿಸ್ತಾ ಹೋಯಿತು. ಅಂತಿಮವಾಗಿ ಸರ್ಕಾರ ಭಾವಿಸ್ತು, ತಿಲಕರಿಂದ ಕ್ರಾಂತಿಕಾರಿಗಳಿಗೆ ಬೆಂಬಲ ಸಿಗ್ತಾ ಇದೆ ಅನ್ನೋದಕ್ಕೋಸ್ಕರ ತಿಲಕರನ್ನು 1908 June 24 ಬೊಂಬಾಯಿಯ ಸರ್ದಾರ್ ಗೃಹದಲ್ಲಿ ಬಂಧನದಲ್ಲಿ ಇಟ್ಟರು. ಹಾಗಂತ ಇನ್ನೇನು ಬಂಧಿಸೋದಕ್ಕೆ ಕೆಲವು ದಿನಗಳ ಮುಂಚೆನೆ ಅವ್ರ ಮಿತ್ರ ಒಬ್ಬ ಪೊಲೀಸ್ ಅಧಿಕಾರಿ ಇದ್ರಂತೆ. ಆ ಪೊಲೀಸ್ ಅಧಿಕಾರಿ ತಿಲಕರಿಗೆ ಒಂದು ನಿಮ್ಮನ್ನು ಬಂಧಿಸ್ತಾರೆ ಎನ್ನುವ ಸುಳಿವನ್ನು ಕೊಟ್ಟಿದ್ರಂತೆ. ಆಗ ತಿಲಕರು ಹೇಳಿದ್ರಂತೆ, ನೋಡಿ ಹೆದರ್ಕೊಳ್ಳಿಲ್ಲ ತಿಲಕರು, ಧೈರ್ಯವಾಗಿ ಮಾತಾಡಿದ್ರು, ಇದೇ ಸ್ವತಂತ್ರ ಹೋರಾಟದಲ್ಲಿ ಯಾವ ಹೋರಾಟಗಾರರ ಯಾವ ಆದರ್ಶವು ನಮಗೆ ಆದರ್ಶ ಆಗಬೇಕು ಅಂದರೆ, ತಿಲಕರ ವಿಚಾರಕ್ಕೆ ಬಂದರೆ ಹೀಗೆ ಹೇಳ್ತಾರೆ, ಸರ್ಕಾರ ಇಡೀ ದೇಶವನ್ನೇ ಒಂದು ಕಾರಾಗೃಹ ಮಾಡಿಬಿಟ್ಟಿದೆ, ನಾವೆಲ್ಲರೂ ಕೈದಿಗಳೇ ಇಲ್ಲಿ, ಖಂಡಿತ ಅಲ್ವಾ, ಸರ್ಕಾರ ಹೇಳ್ದಂಗೆ ಕೇಳ್ತಾ ಇದ್ದೀವಿ, ಅವ್ರ ದಬ್ಬಾಳಿಕೆಯನ್ನು ಅನುಭವಿಸ್ತಾ ಇದ್ದೀವಿ. ಜೈಲಿಗೆ ಹೋಗೋದಂದರೆ ಬ್ರಿಟಿಷ್ ಸರ್ಕಾರದ ವಿಚಾರದಲ್ಲಿ ಜೈಲಿಗೆ ಹೋಗೋದ್ರಿಂದ ಅರ್ಥ ಏನಂದರೆ, ಈಗ ಒಂದು ಚಿಕ್ಕ ಕೋಣೆ ಇದೆ ಜೈಲು ಕೋಣೆ, ದೊಡ್ಡ ಕೋಣೆಗೆ ಹೋಗ್ತಾ ಇದ್ದೀವಿ ಅಷ್ಟೇ ಎನ್ನುವುದನ್ನು ಆ ಅಧಿಕಾರಿಗೆ ಹೇಳಿದ್ರಂತೆ. ಕೊನೆಗೆ ತಿಲಕರನ್ನು ಭಾರತೀಯ ದಂಡ ಸಂಹಿತೆಯ 124A and 153A ಅನ್ವಯ ರಾಜದ್ರೋಹ ಮತ್ತು ಸರ್ಕಾರದ ಬಗ್ಗೆ ಅತೃಪ್ತಿಯನ್ನುಂಟು ಮಾಡಿದಂತಹ ಆರೋಪಗಳನ್ನ ಹೊರಿಸಿ ಅವರನ್ನ ಬಂಧಿಸ್ತಾರೆ. ವಿಚಾರಣೆ ಆರಂಭ ಆದಮೇಲೆ ತಿಲಕರು ಯಾರ ನೆರವನ್ನು ಪಡ್ಕೊಳ್ಳಲ್ಲ, ತಾವೇ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸ್ತಂತೆ. ಕೊನೆಯಲ್ಲಿ ಅವರು ಕೋರ್ಟನ್ನು ಕುರಿತು ಮಾತಾಡ್ತಾರೆ, ನಾನು ನನಗಾಗಲ್ಲ, ಆದರೆ ನಾನು ಪ್ರತಿನಿಧಿಸುತ್ತಿರುವಂತಹ ಪವಿತ್ರ ಉದ್ದೇಶಕ್ಕೋಸ್ಕರ ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಇಷ್ಟೆಲ್ಲ ವಾದಗಳ ನಡುವೆ ನ್ಯಾಯಾಲಯ ಒಂದು ಕಠೋರ ತೀರ್ಪನ್ನು ತಿಲಕರ ವಿಚಾರದಲ್ಲಿ ಕೈಗೊಂಡಿತು. ಅವರನ್ನು ಅಪರಾಧಿ ಅಂತ ತೀರ್ಮಾನಿಸ್ಬಿಟ್ಟು ಸುಮಾರು 6 ಕಾಲ ಗಡಿಪಾರು ಮತ್ತು ಕಠಿಣ ಕಾರಾಗೃಹ ಶಿಕ್ಷೆಗೆ ಒಳಪಡಿಸ್ತು. ತಿಲಕರು ಹೆದರ್ಕೊಳ್ಳಿಲ್ಲ, ಆ ನ್ಯಾಯಾಲಯದಲ್ಲಿ ನಿಂತ್ಕೊಂಡು ಎಂದಿನ ಸಮಚಿತ್ತದಿಂದಲೇ ಶಿಕ್ಷೆಯನ್ನು ಸ್ವೀಕರಿಸಿದ್ರಂತೆ.

ತಮಗೆ ವಿಧಿಸಿದಂತಹ ಶಿಕ್ಷೆಯ ತೀರ್ಪನ್ನು ಕೇಳಿದ ಮೇಲೆ ತಿಲಕರು ಹೇಳಿದ್ರಂತೆ, ಪಂಚಾಯತರ ತೀರ್ಪು ಏನೇ ಇರಲಿ, ನಾನು ನಿರಪರಾಧಿ ಅಂತಾನೆ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಭವಿಷ್ಯವನ್ನು ರೂಪಿಸ್ತಕ್ಕಂತಹ ಉನ್ನತ ಶಕ್ತಿಗಳಿವೆ. ನಾನು ಸ್ವತಂತ್ರವಾಗಿರೋದಕ್ಕಿಂತ ಕಷ್ಟಗಳನ್ನು ಅನುಭವಿಸೋದ್ರಿಂದಲೇ ನಾನು ಏನು ಪ್ರತಿನಿಧಿಸ್ತಾ ಇದ್ದೀನೋ ಉದ್ದೇಶ ಉತ್ಕರ್ಷ ಒಂದೇ ಹೊಂದುತ್ತೆ. ಅದು ಪರಮಾತ್ಮನ ಇಚ್ಛೆಯೂ ಆಗಿರಬಹುದು. ನನ್ನ ಜೈಲು ಶಿಕ್ಷೆಯೇ ಇತರರನ್ನು ಬ್ರಿಟಿಷರ ವಿರುದ್ಧ ಉತ್ತೇಜಿಸಬಹುದು ಅಂತ ಹೇಳದಂತೆ. ಅಂತಿಮವಾಗಿ ತಿಲಕರನ್ನು ಬರ್ಮಾದ ಮಾಂಡಲೆ ಜೈಲಿಗೆ ಕರ್ಕೊಂಡೋದ್ರು. ಅವರಿಗೆ ವಯಸ್ಸಾಗ 52 ವರ್ಷ, ಮಧುಮೇಹ ರೋಗ ಸಹ ಬಂದಿತ್ತು. ಇವ್ರನ್ನ ಬಂಧನದಲ್ಲಿ ಇಟ್ಟಿದ್ದಂತಹ ಕೊಠಡಿ ಅಳತೆ 20x12. ಅವರೊಂದಿಗೆ ಕೈದಿಯಾಗಿದ್ದಂತಹ ಗುಜರಾತಿ ಅಡುಗೆಯವನನ್ನು ಸಹ ಇಟ್ಟಿದ್ದರು. ಕೊಠಡಿಯ ಸುತ್ತ ಸುಮಾರು 130x50 ಅಡಿ ವಿಸ್ತಾರವಾದಂತಹ ಆವರಣ ಮಾತ್ರ ತಿಲಕರ ಚಟುವಟಿಕೆಯನ್ನು ಸೀಮಿತಗೊಳಿಸಿದರು. ತಿಲಕರು ಅಲ್ಲಿಯೂ ಸಮಯವನ್ನು ವ್ಯರ್ಥ ಮಾಡಲಿಲ್ಲ. ಅದೇ ತಿಲಕರು ಗೀತಾ ರಹಸ್ಯ ಎನ್ನುವಂತಹ ಕೃತಿಯನ್ನು ಮಾಂಡಲೆ ಜೈಲಿನಲ್ಲೇ ಇದ್ದುಕೊಂಡು ಬರೆದ್ರು ಅನ್ನೋದು ವಿಶೇಷತೆ. ಇಂತಹ ದೇಶ ಸೇವೆಗಾಗಿ ತಮ್ಮನ್ನೇ ಮುಡುಪಾಗಿಟ್ಟಂತಹ ಮಾಂಡಲೆ ಜೈಲಿನಲ್ಲಿ ತಮ್ಮ ಶಿಕ್ಷೆಯ ಅವಧಿಯನ್ನು ಕಳೀತಾ ಇರತಕ್ಕಂತಹ ಈ ಸಂದರ್ಭದಲ್ಲೇ ಅವರ ಜೀವನದ ಅತಿಯೊಂದು ದೊಡ್ಡ ದುರಂತ ಒಂದು ಸಂಭವಿಸುತ್ತೆ. ಅದೇ ತಿಲಕರ ಪತ್ನಿ ಪಾಪ ಸತ್ಯಭಾಮ ಅವರು ನಿಧನರಾದರು.

ಬಾಲಗಂಗಾಧರ ತಿಲಕ್ರವರ ಈ ಜೈಲು ಶಿಕ್ಷೆಯನ್ನು ಕುರಿತು ಕೆಲವೊಂದಷ್ಟು ಪ್ರತಿಕ್ರಿಯೆಗಳು ಬಂದವು. ಹೇಗೆ ಅಂತ ಹೇಳಿದ್ರೆ, ಬೊಂಬಾಯಿಯಲ್ಲಿ ಸುಮಾರು ಕೈಗಾರಿಕಾ ಕಾರ್ಮಿಕರು 6 ದಿನ ಮುಷ್ಕರವನ್ನು ಮಾಡ್ತಾರೆ. ತಿಲಕರಿಗೆ ವಿಧಿಸಲಾಗಿದ್ದಂಥ 1 ವರ್ಷದ ಶಿಕ್ಷೆಗೆ 1 ದಿನದಂತೆ 6 ದಿನ ಮುಷ್ಕರ ಮಾಡಿದ್ರು. ಈ ಸಂದರ್ಭದಲ್ಲಿ ಸೈನಿಕರ ಗುಂಡಿಗೆ 15 ಕಾರ್ಮಿಕರು ಬಲಿಯಾದರು. ಈ ವಿಷಯವನ್ನು ಕೇಳಿದಂಥ ಕಮ್ಯುನಿಸ್ಟ್ ರಷ್ಯಾದ ಪಿತಾಮಹ ಲೆನಿನ್ ಸಹ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಅವರು ಹೇಳ್ತಾರೆ, ಭಾರತದಲ್ಲಿ ಬ್ರಿಟಿಷರು ತಿಲಕರ ಮೇಲೆ ನಡೆಸಿದಂತಹ ಈ ಘಟನೆಗಳು ಭಾರತದಲ್ಲಿ ಭವಿಷ್ಯದ ಕ್ರಾಂತಿಯ ಬೀಜಗಳು ಅನ್ನುವುದನ್ನು ಉಲ್ಲೇಖಿಸಿ ಮಾತಾಡ್ತಾರೆ. ತಿಲಕರಿಗೆ ವಿಧಿಸಲಾಗಿದ್ದಂಥ ಶಿಕ್ಷೆಯನ್ನು ಟೀಕಿಸಿ ಬರೆಯುತ್ತೆ ಲಂಡನ್ನಿನ ದಿ ಟೈಮ್ಸ್ ಪತ್ರಿಕೆ. ಅದು ಹೇಳುತ್ತೆ, ತಿಲಕರನ್ನು ಅವರು ಬರೆದ ಲೇಖನಗಳಿಗಾಗಿ 6 ವರ್ಷ ಗಡೀಪಾರು ಶಿಕ್ಷೆಗೆ ಗುರಿಪಡಿಸೋದಾದರೆ ಆಗ ನಾವು ಭಾರತದಲ್ಲಿ ನಮ್ಮ ಆಡಳಿತದ ಬಗ್ಗೆ ಯಾವುದೇ ಮುಕ್ತ ಟೀಕೆಗೂ ಅವಕಾಶ ಇಲ್ಲ ಅಂತ ನೇರವಾಗಿ ಹೇಳಬಹುದಲ್ಲ ಅಂತಲೇ ಬರೀತೆ. ಅಂದರೆ ಬ್ರಿಟಿಷರೇ, ನಿಮ್ಮ ಆಡಳಿತವನ್ನು ಕುರಿತು ಮುಕ್ತ ಚರ್ಚೆಯನ್ನು ಯಾವ ಪತ್ರಿಕೆಯೂ ನಡೆಸಬಾರದೆ. ಅಂತಹ ಮುಕ್ತ ಟೀಕೆಯನ್ನು ಮಾಡಿದಂತಹ ತಿಲಕರನ್ನೇ ನೀವು ಬಂಧಿಸಿದಿರಿ ಎನ್ನುವ ತಪ್ಪನ್ನು ತೋರಿಸ್ಕೊಳ್ತು. ಇಂತಹ ತಿಲಕರು ತಮ್ಮ ಶಿಕ್ಷೆ ಪೂರ್ಣಗೊಂಡ ಮೇಲೆ 1914 ಜೂನ್ 14 ಶಿಕ್ಷೆಯ ಅವಧಿ ಪೂರ್ಣಗೊಂಡ ಮೇಲೆ ಬಿಡುಗಡೆ ಹೊಂದಿದ್ರು. ಇದಾದಮೇಲೆ ಹೋಮ್ ರೂಲ್ ಚಳುವಳಿಯನ್ನು ಮಾಡ್ತಾರೆ. 1919 ಸುಧಾರಣೆಗಳು ಬಂದಾಗ ಆ ಕೇಸರಿ ಪತ್ರಿಕೆಯಲ್ಲಿ ಆ ಸುಧಾರಣೆಗಳು ನಮಗೆ ನಿಟುಕಲ್ಲ, ಹೌದಲ್ವಾ? ಒಟ್ಟಾರೆ ಹೇಳೋದಾದರೆ ತಿಲಕರು ಸುಮಾರು 40 ವರ್ಷಗಳ ಕಾಲ, 4 ದಶಕಗಳ ಕಾಲ ಅವಿಶ್ರಾಂತವಾಗಿ ಸೇವೆಯನ್ನು ಸಲ್ಲಿಸ್ತವರು ರಾಷ್ಟ್ರದ ಹೋರಾಟಕ್ಕೆ. ಇದ್ರ ಫಲವಾಗಿಯೇ ದೇಶದ ಸುತ್ತಾಟದಿಂದ ಅವರ ಆರೋಗ್ಯ ಹದಗೆಡುತ್ತೆ. 1920 ಜೂನ್ ತಿಂಗಳಲ್ಲಿ ಅವರು ಮಲೇರಿಯಾ ಜ್ವರಕ್ಕೆ ತುತ್ತಾಗ್ತಾರೆ. ಅದು ಕೊನೆಗೆ ನ್ಯೂಮೋನಿಯಾಕ್ಕೆ ತಿರುಗಿ 1920 ಆಗಸ್ಟ್ 1 ಭಾನುವಾರದಂದು ಮರಣ ಹೊಂದಿದ್ರು. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಅವರ ವ್ಯಕ್ತಿತ್ವ ಕುರಿತು ತಮ್ಮ ಯಂಗ್ ಇಂಡಿಯಾದಲ್ಲಿ ಬರೀತಾರೆ, ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಇನ್ನಿಲ್ಲ, ಅವರು ಮೃತರಾದರು ಅನ್ನೋದನ್ನು ನಂಬೋದು ಕಷ್ಟ. ಅಷ್ಟರ ಮಟ್ಟಿಗೆ ಅವರ ಜನತೆ

ಅವರ ಜನಪ್ರಿಯತೆ ಇತ್ತು. ನಮ್ಮ ಕಾಲದ ಯಾವೊಬ್ಬ ವ್ಯಕ್ತಿಗೂ ಜನಸಾಮಾನ್ಯರ ಮೇಲೆ ತಿಲಕರಿಗಿದ್ದಷ್ಟು ಹಿಡಿತ ಇರಲಿಲ್ಲ. ಭಾರತದ ಸಹಸ್ರ ಸಹಸ್ರ ದೇಶ ಬಾಂಧವರಲ್ಲಿ ಅವರು ನಿಷ್ಠೆಯನ್ನು ಉಂಟು ಮಾಡಿದ್ದದ್ದು ಅಸಾಧಾರಣ. ಸಾವಿರ ಸಾವಿರ ಜನರಿಗೆ ಅವರ ಮಾತೇ ಶಾಸನ. ಅಂತಹ ಭೀಮ ಸದೃಶವಾದಂತಹ ವ್ಯಕ್ತಿತ್ವ ಉರುಳು ಹೋಯಿತು, ಆ ಸಿಂಹನಾದ ಅಡಗಿ ಹೋಯಿತು ಅಂತ ತಿಲಕರ ಮರಣವನ್ನು ಕುರಿತು ಗಾಂಧೀಜಿ ಹೇಳ್ತಾರೆ. ಇಂತಹ ವಿಭಿನ್ನ ವಿಶಿಷ್ಟ ಹೋರಾಟಗಾರ, ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿ ನಾಯಕತ್ವ ಪ್ರಾಬಲ್ಯತೆಯನ್ನು ಪಡೆದಿದ್ದು, ಜನಸಾಮಾನ್ಯರು ರಾಷ್ಟ್ರೀಯ ಹೋರಾಟದಿಂದ ದೂರ ಇದ್ದು ರಾಷ್ಟ್ರೀಯ ಚಳವಳಿ ಮಂಕಾಗಿದ್ದ ಸಂದರ್ಭದಲ್ಲಿ ಭಾರತದ ರಾಷ್ಟ್ರೀಯ ಹೋರಾಟಕ್ಕೆ ತೀವ್ರಗಾಮಿ ನಾಯಕತ್ವವನ್ನು ಒದಗಿಸಿಕೊಟ್ಟು ಹೊಸ ಚಳುವಳಿಯ ಮಾದರಿಯನ್ನು ಪರಿಚಯಿಸಿದವರು. ಪತ್ರಿಕೆಗಳ ಮೂಲಕ ಜನರಲ್ಲಿ ಬ್ರಿಟಿಷ್ ಸರ್ಕಾರದ ದಬ್ಬಾಳಿಕೆ ವಿರುದ್ಧ ಜಾಗೃತಿಯನ್ನು ಮೂಡಿಸಿದವರು, ಜನರಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಉಂಟು ಮಾಡಿದವರು ತಿಲಕ್. ಅದಕ್ಕೇ ಕೆಲವರು ಭಾರತದ ಸ್ವತಂತ್ರ ಹೋರಾಟದ ಕೆಲವು ಕಾಲವನ್ನು, ಎರಡು ದಶಕಗಳ ಕಾಲವನ್ನು ತಿಲಕ್ ಯುಗ ಅಂತ ಕರೀತಾರೆ. ಅಂತಹ ತಿಲಕ್ ಯುಗದಲ್ಲಿ ಬದುಕಿದ್ದಂತಹ ತಿಲಕರು ಈ ಎಲ್ಲ ಕಾರಣಗಳಿಂದ ಲೋಕಮಾನ್ಯ ಅಂತ ಪ್ರಸಿದ್ಧರಾದರು. ಹೀಗೆ ತಿಲಕರ ಹೋರಾಟ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಭವಿಷ್ಯದ ನಾಯಕರಿಗೆ ಆತ್ಮತ್ಯಾಗ, ಆತ್ಮ ಬಲಿದಾನ, ತ್ಯಾಗದ ಆದರ್ಶಗಳನ್ನು ನಮ್ಮ ರಾಷ್ಟ್ರೀಯ ಹೋರಾಟಗಾರರಿಗೆ ಒಂದು ಮಾರ್ಗವನ್ನು ತೋರಿಸ್ಕೊಳ್ತು ಅಂತ ನಾವು ಹೇಳಬಹುದು. ಧನ್ಯವಾದಗಳು.

0: ಇದುವರೆಗೂ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ್ ತಿಲಕ್ ರವರ ಕುರಿತು ಸರ್ಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಪ್ರಭುಸ್ವಾಮಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
2: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
3: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
1: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
3: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
2: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
1: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಹಾಗೆ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
2: ಓ, ನನ್ನ ಅಕೌಂಟ್

0: ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
1: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
0: ಇಲ್ವಲ್ಲ.
2: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
0: 2-factor ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
2: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನ ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
0: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
2: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
0: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
2: ಜವಾಬ್ದಾರಿಯಿಂದ ಬಳಸಿ,
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
2: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0317311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739031711.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯ ಜೀವನದ ಅನುಭವ ಹಾಗೂ ಆರೋಗ್ಯವನ್ನು ಕುರಿತು ಹೆಚ್ಚಡಿಕೋಟೆ ತಾಲೂಕಿನ ಕೆ ಎಡ್ತೋರೆ ಗ್ರಾಮದ ಶ್ರೀಮತಿ ಪುಟ್ಟಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ರುದ್ರರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯ ಜೀವನ ಮತ್ತು ಆರೋಗ್ಯ ಸಮಸ್ಯೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ ಡಿ ಕೋಟೆ ತಾಲೂಕಿನ ಕೇಡ್ತೊರೆ ಗ್ರಾಮದ ಶ್ರೀಮತಿ ಪುಟ್ಟಗೌರಮ್ಮರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ವೃದ್ಧಾಪ್ಯ ಜೀವನ ಮತ್ತು ಆರೋಗ್ಯ ಸಮಸ್ಯೆ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಅವರಿಂದಲೂ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಮೊದಲಿಗೆ ತುಂಬಾ ಖುಷಿ ಆಯ್ತು ಅಮ್ಮ ನಿಮ್ಮ ಪರಿಚಯವಾಗಿ. ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ.
4: ನಾವು ಪ್ರಿಯ ಅಮ್ಮಕೇರು. ನಾವು ಅಲ್ಲಿಂದ ಇಲ್ಲಿಗೆ ಎತ್ತರಕ್ಕೆ ಸೇರಿರೋದು. ಪುಟ್ಟಗೌರ,
3: ಎಷ್ಟು ವರ್ಷ ಆಗಿದೆ ನಿಮ್ಗೆ?
4: ಸುಮಾರು 60-70 ವರ್ಷ ಆಗದೆ.
3: 60-70 ವರ್ಷ.

0: ಹೇಗ ಅನಿಸ್ತಿದೆ ವಯಸ್ಸಾದ ಜೀವನ?
1: ಅಯ್ಯೋ ಏನ್ ಮಾಡಿಯವ, ಶುಗರು ಬಿ ಪಿ ಅದೆ. ಹೆಂಗೋ ಮನೇಲಿ ಇದನ್ನ ನೋಡ್ಕೊಂಡಿವಿ.
0: ಸ್ಕೂಲ್ಗೆ ಏನಾರು ಹೋಗಿದ್ರ ನೀವು?
1: ಆಗ ಹೋಗಿದ್ದ, ಈಗ ಹೆಬ್ಬೆಟ್ಟು ಹೊತ್ತದು. ಓದಕ್ ಬರಕಲ್ಲ,
0: ಓದಕ್ ಬರಕಿಲ್ಲ,
1: ಹೆಬ್ಬೆಟ್ಟು ಹೊತ್ತದು.
0: ಹೋಗ್ಲಿ, ಸ್ಕೂಲ್ ವ್ಯವಸ್ಥೆ ಇತ್ತ ಅವಾಗ?
1: ಆಗ ಇತ್ತು, ಜೇಬ್ಕ ಗೊತ್ತಿಲ್ಲ. ನಮ್ ಮೂಲೂರ್ ಕಡಲಿದ್ದು ಗೊತ್ತಿಲ್ಲ. ಏನು ಅಂದ್ರೆ ಈಗ ಮರ್ತ್ಕೊಂಡು ಹೆಬ್ಬೆಟ್ಟು ಹೊತ್ತೀವಿ, ಬರಿಯಕ್ ಬರಕ್
0: ಬರಿಯಕ್ ಬರಕಿಲ್ಲ. ಈ ನಿಟ್ಟಿನಲ್ಲಿ ಅಮ್ಮ, ಹಿಂದೆ ಎಲ್ಲ ಅಂದ್ರೆ ಶಿಕ್ಷಣ ವ್ಯವಸ್ಥೆ ಇದ್ರು ಕೂಡ ಓದಕ್ಕೆಲ್ಲ ಹೋಗ್ತಿರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಮಕ್ಳು ಸ್ಕೂಲ್ಗೆ ಹೋಗೋದ್ರಿಂದ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ?
1: ಅದರಿಂದ ಸ್ಕೂಲ್ಗೆ ಜಾಸ್ತಿ ಹೋಗ್ಲಿಲ್ಲ, ಹೋಮ್ಗೆ ಬಂದ್ಬಿಟ್ಟು ಅದು ಓದೋದ್ಗಿದೋದೆಲ್ಲ ಮರ್ತು ಬಿಟ್ಟು.
0: ಎಷ್ಟ್ ಜನ ಮಕ್ಳು ನಿಮ್ಗೆ?
1: ನಮ್ಗೆ ಮೂರ್ ಜನ, ಎರಡ್ ಜನ ಗಂಡ್ಮಕ್ಳು, ಒಬ್ಳೆ ಮಕ್ಳು.
0: ನಿಮ್ಮ ಕಾಲದಲ್ಲಿ ಏನ್ ಕೆಲಸ ಮಾಡ್ತಿದ್ರಿ ನೀವು?
1: ಆಗ ಜಮೀನಲ್ಲಿ ಕೆಲಸ ಮಾಡ್ತಿದ್ರು.
0: ಜಮೀನಲ್ಲಿ ಕೆಲಸ ಮಾಡ್ತಿದ್ರ? ಏನ್ ಕೆಲಸ ಮಾಡ್ತಿದ್ರಿ?
1: ಏನು ಅಂದ್ರೆ ಆರಾಮ ಮಾಡ್ತಿದ್ದೋ, ಜೋಳ ಹಾಕೋದು, ರಾಗಿ ಹಾಕೋದು ಮಾಡ್ತಿದ್ದು, ಮನೇಲಿ ಬಂದ ಅಡುಗೆ ಮಾಡ್ತಿದ್ದೆ.
0: ಅವಾಗೆಲ್ಲ ಜಮೀನ್ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ಕೂಲಿ ಎಷ್ಟು ಕೊಡ್ತಿದ್ರ ಅವಾಗೆಲ್ಲ?
1: ಆಗ ಕಮ್ಮಿ ಕರಮ್ಮ,
0: ಎಷ್ಟು?
1: ಆಗ ಬರೀ 100 ರೂಪಾಯಿ, 150 ರೂಪಾಯಿ, ಈಗ 350 ರೂಪಾಯಿ, 400 ರೂಪಾಯಿ ಹಿಂಗಾಗದ.
0: ಅಂದ್ರೆ ಹಾಗೆ ಕೂಲಿ ಎಲ್ಲ ಕಡಿಮೆ ಇತ್ತು. ಆ 150 ರೂಪಾಯಿ ಜೀವನ ಸಾಕ್ತಿತ್ತ?
1: ಇನ್ನೇನ್ ಮಾಡಿರಿ, ಹೆಂಗೋ ಕಾಲ ತೊಳ್ತಿದ್ರು. ಮಕ್ಕಳು ಸಾಕಕ್ಕೆ ಇನ್ನೇನ್ ಮಾಡಿಯವ್ವ? ಮೂರ್ ಜನನು ಸ್ಕೂಲ್ಗೆ ಹೋಯ್ತಿದ್ರು, ಇಲ್ಲಿ ಹೋದಾಯ್ತು ಅಣ್ಣೂರ್ಗ ಹೋಯ್ತಿದ್ರು. ಆಮೇಲೆ ಹಂಗೋತ್ತಾಗಿ ಕಾಲ ತೊಳ್ದು ನಮ್ಮ ಗೌಡ್ರು ಎಣ್ಣೆ ಇಟ್ಟು ಹೆಂಗೋ ಕಾಲ ತೊಳ್ತಿದ್ರು.
0: ಅಂದ್ರೆ ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ತೀರಾ ಕೆಳಮಟ್ಟದಲ್ಲಿದ್ದ ಕಾರಣ ಅಷ್ಟಾಗಿ ವ್ಯವಸ್ಥೆ ಎಲ್ಲ ಕಡಿಮೆ ಇರ್ತಿತ್ತು. ಈಗ ಏನೇನು ಬೆಳ್ಕೋತಿದ್ರಿ ನಿಮ್ಮ ಜಮೀನಲ್ಲಿ ನೀವು?
1: ಬಾಳೆ ಬೆಳೀತಾರೆ, ಮತ್ತೆ ಸುನೆಮಿ ಅಂತ ಹಾಕ್ತಾರೆ, ಅದ ಹಾಕ್ತಿವಿ. ಅದು ಬಿಟ್ರೆ ಮುಸುನ್ ಜೋಳ.
0: ಅವಾಗ
1: ಈಗ್ಲೂ ಆಗ್ಲೂ ಹಂಗೆ ಬೆಳೀತಿದ್ದು.
0: ಆಗ ಸಿರಿಧಾನ್ಯಗಳು, ಈಗ ನವಣೆ, ಬಾರ್ಲಿ, ಅಕ್ಕಿ
1: ಎಲ್ಲ ಏನು ಬೆಳೀತಿ? ನವಣೆ ಬೆಳೀತಿತ್ತಿಲ್ಲ, ರಾಗಿ ಬೆಳಿತೀವಿ, ಮುಸುನ್ ಜೋಳ ಬೆಳಿತೀವಿ, ಮತ್ತೆ ಬಾಳೆ ಜಾಸ್ತಿನೇ ಬಾಳೆ ಈ ವರ್ಷ ಅರಿಶಿನ ಹಾಕಿವಿ.
0: ಈಗ ಅವನ್ನೆಲ್ಲ ಮಾರುಕಟ್ಟೆಗೆ ಮಾರ್ಕೋತಿದ್ರ? ಏನು ಮಾರುಕಟ್ಟೆ ವ್ಯವಸ್ಥೆ ಇರ್ತಿತ್ತ ಅವಾಗ?
1: ಹ್ಞೂ, ಆಗ್ಲೂ ಮಾರುಕಟ್ಟೆ ಇತ್ತು, ತಮಿಳ್ನಾಡು ತಗೊಂಡು ಹೋಯ್ತಿದ್ರು.
0: ತಮಿಳ್ನಾಡು
1: ಬಿಟ್ಬಿಟ್ಟಿದ್ದು ಈ ವರ್ಷ ಹಾಕಿವಿ.
0: ಈ ನಿಟ್ಟಿನಲ್ಲಿ ಹಿಂದಿನ ಕಾಲದಲ್ಲಿ ಹಿರಿಯವರು ತುಂಬಾ ಆರೋಗ್ಯವಾಗಿರ್ತಿದ್ರು. ಏನಿದ್ರ ಆರೋಗ್ಯ ಗುಟ್ಟು, ಏನ್ ತಿಂತಿದ್ರಿ ಅವಾಗ?
1: ಆಗ್ಲೂ ಹಿಟ್ಟು, ಅನ್ನ ಸಾರು ಉಣ್ತಿದ್ದು, ರೊಟ್ಟಿ ತಿಂತಿದ್ದು. ಈಗ್ಲೂ ಅದೇ ಬಾಳು. ನನ್ಗೂ ಬಹಳ ಖರ್ಚು ಮಾಡಿದ್ರು ಕಣವ, ನನ್ಗಾಗೆ ಹೊಲನು ಮಾರಿದ್ರು. ಬಹಳ ಯೋಸಿ ಅದೇನೋ ಆಗ್ಬಿಟ್ಟು ಈ ಕಡೆ ಸೈಡು ಬಹಳ ಗೋಳ ಹತ್ತಿದ್ರು ನನ್ನ ಮಕ್ಕಳು ನನ್ನ ಉಳಿಸ್ಕೊಳಕ್ಕೆ. ಈಗ್ಲೂ ಬಿ ಪಿ, ಶುಗರು, ಹೋತಾರ್ಗೆ ಸಂದಿಗೆ ಮಾತ್ರ ಕುಡಿಬೇಕು. ಹೋಗಿ ಹೋಗಿ ತಿಂಗಳಿಗೂ ಆಸ್ಪತ್ರೆ ತೋರ್ಕೋಬೇಕು. ಅದ್ರ ನನ್ನ ಮಕ್ಕಳು ಚೆನ್ನಾಗಿ
0: ನೋಡ್ಕೊಂಡು
1: ಸೊಸೆಯರು ನೋಡ್ಕೊಡ್ತಾರೆ.
0: ಈ ನಿಟ್ಟಿನಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿರಂತರವಾಗಿ ಈಗಲೂ ಆಸ್ಪತ್ರೆಗೆ ಏನಾದ್ರು ಹೋಗ್ತಾ ಇದೀರಾ ನೀವು?
1: ಕನವ ತಿಂಗಳಿಗೆ ಹೋಗ್ಬೇಕು. ಕನವ ಬಿ ಪಿ ಶುಗರ್ ಚೆಕ್ ಮಾಡ್ಸಕ್ಕೆ, ಮಾತ್ರೆ ತಕೊಳಕ್ಕೆ ತಿಂಗಳಿಗೆ.
0: ಈಗ ನಿಮ್ಮ ಕಾಲದಲ್ಲಿ ಗಟ್ಟಿ ಮುಟ್ಟಿಗೆ ಆಹಾರ ತಿಂತಿದ್ರು?
1: ಆಗತ್ತೆ ಗಟ್ಟಿ ಮುಟ್ಟಿಯಾಗಿದ್ದು. ಈಗ ಹೇಳ್ತಿರೋ,
0: ಈಗ ಇತ್ತೀಚಿನ ಊಟದ ಪದ್ಧತಿ ಬಗ್ಗೆ ನೀವೇನ್ ಹೇಳ್ತೀರಾ?
1: ಈಗ ಚಪಾತಿ ತಿಂತೀನಿ, ಮತ್ತೆ ಮುದ್ದೆ, ರಾಗಿ ರೊಟ್ಟಿ ತಿಂತೀನಿ. ಅದಕ್ಕೆ ಶುಗರ್ ಬಿ ಪಿ ಇದಲ್ವ ಬಾಕಿ ತಿನ್ನಕ್ಕೆ, ಹಂಗ್ ತಿನ್ಕೊಂಡು ಹಂಗ ಕಾಲ ಹಾಕೋದು ಸಾಯಿ ಗಂಟೆ ಇರ ಗಂಟ.
0: ಈಗ ನೀವು ವಿಶೇಷವಾಗಿ ನಿಮ್ಮ ಮಗನು ಕೂಡ ನೋಡ್ಕೋತಾ ಇದ್ರಿ?
1: ಅಯ್ಯೋ ಅದನ್ನು ನೋಡ್ಕೋತೀನಿ ಕಣವ. ನಾನು ಉಣ್ದು ಹೋದ್ರು ಅವನು ನೋಡ್ಕೋತೀನಿ. ಅವನು ಗುಣಿಸ್ಬಿಟ್ಟೆ ನಾನು ಸುಳ್ಳು ಹೇಳಕ್ಕಿಲ್ಲ, ನಾನು ಉಣ್ದು ಹೋದ್ರು ಅವ್ನು ಗುಣಿಸ್ಬಿಟ್ಟು ನಾನು ತಿಂತೀನಿ.
0: ಅಂದ್ರೆ ನಿಮ್ಮ ಜೊತೆ ಅಷ್ಟು ಹೊಂದಾಣಿಕೆ ಆಗ್ಬಿಟ್ಟಿದ್ದಾನೆ.
1: ಅವ್ರ ಅಪ್ಪ ಇರೋದೇ ಬೇಡ ಕಣವ, ನನ್ ಜೊತೆ ಚೆನ್ನಾಗಿರ್ತಾರೆ. ಹೂವ ಹೂವ ಅಂತಾನೆ ಚಂದಾಗೆ. ಹೆಂಗೋ ಕಾಲ ತಳ್ಳೋದು, ಇರೋ ಗಂಟ ಸಾಯ ಗಂಟ ಅನ್ನ ಹಾಕೋದು.
0: ಆರೋಗ್ಯ ಸರ್ಕಾರದ ಏನಾರ ಸೌಲಭ್ಯ ಬರ್ತಿದ್ರು? ಪಿಂಚಣಿ ದುಡ್ಡು ಏನಾರ ತಗೋತಾ ಇದ್ರ?
1: ಹ್ಮ್ ತಗೋತಾರೆ ಅವ್ರು.
0: ನೀವ್ ತಗೋತಾ ಇದ್ರ?
1: ಅಯ್ಯೋ ಈಗ ಬಂದೇ ಇಲ್ಲ ಕಣವ, 6 ತಿಂಗಳಿಂದ ಕೊಡ್ತಿದ್ರು, ಅದು ಬರೀ 800 ರೂಪಾಯಿ. ಈಗ 6 ತಿಂಗಳಾಯ್ತು ಬಂದಿಲ್ಲ. ಗೊತ್ತಿತ್ತು ನಮ್ ಗೌಡ್ರು ಸತ್ಯ ಆಲೆ 20 ವರ್ಷ ಆಯ್ತು, ಆಗ್ಲಿಂದ ಬತ್ತಿತ್ತು, ಈಗ 6 ತಿಂಗಳಿಂದ ಬತ್ತಾ ಇಲ್ಲ.
0: ಈಗ ವಯಸ್ಸಾದ ಜೀವನ ಕಷ್ಟ ಅಂತ

0: ಅಂತ ಕೆಲವರು ಮೂಲಲ್ಲಿ ಕೂತ್ಕೊಬಿಡ್ತಾರೆ. ಈ ನಿಟ್ಟಿನಲ್ಲಿ ಅಂತವ್ರಿಗೆ ನೀವೇನ್ ಹೇಳ್ತೀರ?
1: ನಾವೇನು ಹೇಳಕ್ಕದವ, ನಮ್ದೇ ಹಿಂಗಲ್ಲ, ನಾವೇನ್ ಮಾಡಕ್ಕದ, ನಾವೇನು ಮಾಡಕ್ಕಾಕಿಲ್ಲ. ಹೆಂಗೋ ಈ ಮಗ ನೋಡ್ಕೊಂಡು ಇರೋ ಗಂಟ ಸಾಯ ಗಂಟ ಕಲ.
0: ಈಗ ಬೆಳಗ್ಗೆ ಸಂಜೆ ಗಂಟ ಏನ್ ಮಾಡ್ತೀರಾ ಅವನ ನೋಡ್ಕೊಳಕ್ಕೆ? ನೀವು ಕೆಲಸ ಮಾಡ್ಕೋತೀರ ಮನೆಯಲ್ಲಿ?
1: ಕೆಲಸ ಮಾಡ್ಕೋತೀನಿ, ಅವನಿಗೂ ನೋಡ್ಕೋತೀನಿ. ಏನು ಕೆಲಸ ಇಲ್ದ ಹೋದ್ರೆ ಮನೆಗೆ ಹೋತೀನಿ ಅವನ ಜೊತೆನೆ.

0: ನಾನೇ ಅಡ್ಗೆ ಮಾಡೋದು.
1: ನೀವು ಅಡ್ಗೆ ಮಾಡ್ಕೊಂಡು
0: ಒತ್ತರ ಸರಿ ಮಗಳಿಗೆ ಮಾಡ ಕಳಿಸ್ತಾಳೆ, ನಾನೇ ಸಂದೆ ಸರಿ ನಾನೇ ಅಡ್ಗೆ ಮಾಡೋದು. ಅವ ಅಮ್ಮಗಿಗೆ ಏನಾರ ಬರ್ದ್ರೆ ಗಿರಿದ್ರೆ ಉಣಿಸೋದು ನಾನೇ. ಹಿಂಗ್
1: ಅಂದ್ರೆ ಈ ನಿಟ್ಟಿನಲ್ಲಿ ಅವನ ಬೆಳವಣಿಗೆಯಲ್ಲೂ ನೀವು ಸಂಪೂರ್ಣವಾಗಿ ಇದ್ ಮಾಡ್ಕೋತಾ ಇದ್ರ.
0: ಮಕ್ಕಳನ್ನ ಹಂಗ್ ಸಾಕಿಲ್ಲ, ಹಂಗ್ ನೋಡ್ಕೋತೀನಿ. ಏನ ಇನ್ನೇನ್ ಮಾಡಿಯವ ಪೆದ್ಮಗ, ನೀವು ಬಾಯ್ಬಿಟ್ಟು ಊಟ ಕೊಡು ಅನ್ನಕ್ಕಿಲ್ಲ, ನೀರ್ ಕೊಡು ಅನ್ನಕ್ಕಿಲ್ಲ, ಮಾತ್ರ ನೀರ್ಗ ತೋರ್ತಾನೆ ಬಾಟ್ಲ ಕೈಯ ಇಲ್ಲಿ ಮಡಗ್ಬಿಟ್ರೆ ಕೈ ತೋರ್ತಾನೆ ಅವ್ವ ಈ ಅಂತಾನೆ. ಹಾಕ್ಬಿಟ್ರೆ ಅವ್ವ ಏನು ಇಲ್ಲ ಕಣವ, ನಾನು ಏನ್ ಹೇಳನೆ.
1: ಖುಷಿ ಆಯ್ತು ಅಜ್ಜಿ, ನಮಸ್ಕಾರ.
0: ನಮಸ್ಕಾರ
2: ಕೇಳುಗರೆ. ಹಾಗೆ ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ಇನ್ನೊಬ್ಬರ ಒಂದು ವೃದ್ಧಾಪ್ಯ ಜೀವನ ಆಗಿರ್ಬೋದು, ಆರೋಗ್ಯ ಪರಿಸ್ಥಿತಿಯನ್ನ ಪರಿಚಯ ಮಾಡಿಕೊಡಲು ಹೆಚ್ ಡಿ ಕೋಟೆ ತಾಲೂಕಿನ ಕೇಡುತೊರೆ ಗ್ರಾಮದ ಶ್ರೀಮತಿ ಸಾಕಮ್ಮ ಅವರವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಅವರಿಂದಲೂ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ ನಮಸ್ಕಾರ.
0: ನಮಸ್ಕಾರ.
1: ಹಿಂದಿನ ಕಾಲದಲ್ಲಿ ಆರೋಗ್ಯ ಅನ್ನೋದು ತುಂಬಾ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇದ್ರಿ, ನೀವು ಏನೇನ್ ತಿಂತಿದ್ರಿ ಅವಾಗ? ನೀವು
3: ತಿನ್ನೋದೇ ತಿನ್ನವು, ರಾಗಿ ಮುದ್ದೆ ತಿನ್ನವು, ಅನ್ನ ಊಟ ಮಾಡವು, ಸೊಪ್ಪನ್ ಸಾರು ತಿನ್ನವು. ಇನ್ನೇನು ಈ ತರಕಾರಿ ಎಲ್ಲಿ ಬತ್ತಿದ್ದ, ಬೀಟ್ರೂಟ್ ಕ್ಯಾರೆಟ್ ಕೋಸು ಮೂಲಂಗಿ ಅನ್ಕೊಂಡು ಎಲ್ಲಿ ಇರ್ತಿದ್ದ ಅವತ್ತು, ಏನು ತರಕಾರಿನೇ ಇಲ್ಲ ಅವತ್ತು. ಕುಂಬಳಕಾಯಿ ಅದಿತ್ತು, ಬದನೆಕಾಯಿ ಅದಿತ್ತು, ಟಮಾಟ ಇತ್ತು, ಬೆಳೆ ಬೆಳೆ ಅಷ್ಟೇ. ಇತ್ತೀಚೆಗೆ ಬಂದಿರೋ ತರಕಾರಿ ಇವೆಲ್ಲವ. ಆಗ್ಲಕಾಯಿ ಪಡ್ಲಕಾಯಿ ಅಂತ ಅವಿಂದು ಇತ್ತೀಚೆಗೆ ಬಂದಿರೋವೆ, ಅವೆಲ್ಲ ನಮ್ಮ ಕಾಲದಲ್ಲೆಲ್ಲ ನಾವು ಬೆಳೆಯೋಗಿಲ್ಲ ಕೈಲವು.
1: ಅಂದ್ರೆ ನೀವ್ ಹೇಳ್ತಿದ್ರಿ ಆಗಿನ ಕಾಲದಲ್ಲಿ ಆರೋಗ್ಯ ಚೆನ್ನಾಗಿರ್ತಿತ್ತು, ಬರೀ ಟಮೋಟೊ ರಾಗಿ ಮುದ್ದೆ ತಿಂದ್ರೆ ಬರ್ತಿತ್ತ?
3: ಅಷ್ಟೇ ಪೌಷ್ಟಿಕರ ಇರ್ತಿತ್ತು ಕಣವ್ ಅದ್ರಲ್ಲಿ. ಮಜ್ಜಿಗೆ ಮೊಸರು, ಮನೇಲಿ ಬೆಣ್ಣೆ ತುಪ್ಪ ದನಗಳದು, ಅಷ್ಟೇ ನೀಟಾಗ ಅಷ್ಟೇ ಚೆನ್ನಾಗ ಆರೋಗ್ಯ ಚೆನ್ನಾಗಿರ್ತಿತ್ತು. ಅವತ್ತು ಮಡಕೆಲ್ ಅಡ್ಗೆ ಮಾಡೋದು, ಸೌದೆ ಒಲೆಲ್ ಅಡ್ಗೆ ಮಾಡೋದು, ಗ್ಯಾಸ್ ಅನ್ನೋದು ಇರ್ತಿತ್ತಿಲ್ಲ, ಮಡಕೆದ ಅಷ್ಟೇ ರುಚಿ ಬರ್ತಿತ್ತು. ಮಡಕೆಲ್ ಬಿಸಿನೀರು ಕಾಯಿಸೋದು ಎಂತದ್ದು ಇಲ್ಲ, ಹಾಲು ತಗಿಂದು ಮಡಕೆಲೆ ಕಾಯಿಸ್ತಿದ್ದ ಅವತ್ತು. ಹಾಲು ಗಡಿಗೆನು ಮಡಕೆದೇ ಕಣವ್ ಅವತ್ತು, ಅನ್ನ ಮಾಡಕ್ಕೂ ಮಡಕೆ, ಸಾರು ಮುದ್ದೆ ತಗಿಂದು ಮಡ್ಕೆನೆ. ಒಳ್ಕಲ್ಲು, ಮಿರ್ಚಿ ಇಲ್ಲ ತರಸಕ್ಕೆ, ಒಳ್ಕಲ್ಲು, ಲೈಟ್ ಇಲ್ಲ ಮನೆಗೆ, ಸೀಮೆಣ್ಣೆ ದೀಪ.
1: ಈಗ ನೀವ್ ಹೇಳ್ತಿದ್ರಲ್ಲ ಭತ್ತ ಬೆಳೀತಿದ್ದೋ ಅನ್ನೆಲ್ಲ ಕುಟ್ಕೋತಿದ್ದೋ ಅಂತ, ಕುಟ್ಟಕ್ಕೂ ಮಿಷಿನ್ಗಳು ಇರ್ಲಿಲ್ವ ಅವಾಗ?
3: ಒಳ್ಕಲ್ಲೇ ಕುಡ್ತಿದ್ದು, ಎಲ್ಲೋ ಹುಣಸೂರಲ್ಲಿ ದೊಡ್ಡ ಮಿಷಿನ್ ಇರ್ತಿದ್ದೋ, ಅವಕ್ಕೆ ಎಲ್ಲೋ ಒಬ್ಬೊಬ್ರು ಹಾಕೊಂಡು ಹೋಗೋರು ಜಾಸ್ತಿ ಬೆಳೆಯೋರು. ಇನ್ ಸಿಕ್ಕಾಬಟ್ಟೆ ಬೆಳೆಯೋರೆಲ್ಲವ ಕುಟ್ಕೊಳ್ಳೋದು ಮಾಡೋದು.
1: ಎಲ್ಲವೂ ಕೂಡ ಮನೆ ಒಂದು ಆಧಾರಿತವಾಗಿ ಮನೇಲೆ ಬೆಳ್ಕೊಂಡು ಮನೇಲೇ ಅದನ್ನ ಒಂದು ಸಂಸ್ಕರಣೆ ಮಾಡಿಕೊಂಡು ಬೇರ್ಪಡಿಸ್ಕೊಂಡು ಮನೇಲೆ ಆರೋಗ್ಯನ ಜಾಸ್ತಿ ಇರ್ತಿತ್ತು.
3: ಮಾರ್ಕೆಟ್ ಹಾಕಿ ಮಾರೋರು ಹೆಚ್ಚಾಗ ಬೆಳೆದಿರೋ ಏನ್ ಮಾಡೋದು, ಹೊಸಿ ಬೆಳೆಯರು ನಾವು ಮಾರ್ಕೆಟ್ ಕಾಯ್ತಿತ್ತಿಲ್ಲ. ನಮ್ಮ ಜೀವನಕ್ಕಾಗಷ್ಟು ನಾವು ಮಾಡ್ಕೊಳ್ಳೋದು ಅಷ್ಟೇ, ನಮ್ ಜೀವನಕ್ಕಾಗಷ್ಟು ಬೆಳ್ಕೊಂಡು ಬೆಳ್ಕೊಂಡು ವರ್ಷ ಇವತ್ತ ಬೆಳೆದಿದ್ದ ಇನ್ನೊಂದು ವರ್ಷಕ್ಕಂಟ ಜೀವನಕ್ಕೆ ಇರ್ಬೇಕು ಮನೇಲಿ. ಆ ತರ ಬೆಳ್ಕೊಂಡು ಮಾಡಿಕೊಂಡು ಅದನ್ನ ಬಳಸ್ಕೊಂಡು ಊಟ ಮಾಡ್ಕೊಂಡು ಹಂಗ ಜೀವನ ಮಾಡ್ಕೊ ಬಂದು ಅವತ್ತಿಂದ.

0: ಈಗ ನೀವ್ ಹೇಳಿದ್ರಲ್ಲ ಒಲೆಲ್ ಮಾಡುದು ಮಡಿಕೆ ಎಲ್ಲಾ ಮಾಡುದು ಅಂತಂದ್ರು, ಆ ಕಾಲದಲ್ಲಿ
1: ಬಾವಿಲಿ ನಲ್ಲಿ ನೀರಿಲ್ಲಾಗ ಬಾವಿಲ್ ಸೇರ್ತಿದ್ದು ಕಣವ, ಬಾವಿಲಿ ನೀರ್ ಸೇರ್ತಿದ್ದು ಹಗ್ಗ ಹಾಕೊಂಡು ಚೌರ್ಗೆ ಹಾಕೊಂಡು ಬಾವಿಲ್ ಸೇರ್ಕೊತಿದ್ರು.
0: ಈಗ ನಿಮ್ಮ ಕಾಲದಲ್ಲಿ ಆಸ್ಪತ್ರೆಗಳಿರ್ಲಿಲ್ಲ,
1: ಕಟಗೆರೆಲ್ಲ ಆಸ್ಪತ್ರೆ ಬಂದಾಗ ಎಲ್ಲೋ ಇದ್ದೋ ಹುಣಸೂರು ಗೌರ್ಮೆಂಟ್ ಆಸ್ಪತ್ರೆ, ಇನ್ನು ಹಿಂಗೆ ಪ್ರೈವೇಟು ಗಿವಿಟು ಅದೇನು ಇತ್ತಿಲ್ಲ. ನಾಗ ಮೈಸೂರಲ್ಲಿ ಇದ್ವೋ ಏನೋ ನನಗೆ ಗೊತ್ತಿಲ್ಲ, ಅದು ಹುಣಸೂರಲ್ಲಿ ಮಾತ್ರ ಗೌರ್ಮೆಂಟ್ ಆಸ್ಪತ್ರೆ ಅಂತಿತ್ತು, ಅದು ಗೊತ್ತು. ಒಟ್ಟಿನಲ್ಲಿ ನಮ್ಮೂರಲ್ಲಿ ಆಸ್ಪತ್ರೆ ಬರೋಸ್ಟ್ರಲ್ಲಿ ನಾನು ಸುಮಾರಾಗಿ ಅಂತ ಇದಾಗಿತ್ತಿಲ್ಲ, ಆಗ ಬಂದಿರೋದು ಆಸ್ಪತ್ರೆ ನಮ್ಮೂರ್ಗೆ.
0: ಅಂದ್ರೆ ಹುಷಾರಿರಲಿಲ್ಲ ಅಂತಂದ್ರೆ ಹೋಗ್ತಿದ್ರ ನೀವು ಅದಕ್ಕೆ
1: ಆಸ್ಪತ್ರೆಗೆ? ಆಮೇಲೆ ಹೋಗಿರೋದು ನಾನು ಇತ್ತೀಚೆಗೆ, ಆಗ ಆಸ್ಪತ್ರೆಗೆ ಹೋಗಂತ ನನಗೆ ಆಸ್ಪತ್ರೆಗೆ ಬರೋಂತ ಕಾಯಿಲೆನೇ ಇಲ್ಲ. ನಾನು ಹುಟ್ಟಿ ಬೆಳೆದುತ್ತವಿಂದ ನನ್ನ ಮಗಳು ಹುಟ್ಟ ಗಂಟನೂ ನಾನು ಆಸ್ಪತ್ರೆ ಅಂತ ನೋಡಿದವ.
0: ಮಾಮೂಲಿ ಜ್ವರ ಕೆಮ್ಮು ಹೊಟ್ಟೆ ನೋವು ಬಂದಾಗ ನನಗೆ ಏನ್ ಮನೆ ಮದ್ದು ಮಾಡ್ಕೋತಿದ್ದೆ?
1: ಎಂತ ಮದ್ದು ಮಾಡಿಲ್ಲ ನನ್ಗೆ, ಎಂತದ್ದು ಬಂದಿತ್ತು ಇಲ್ಲ ಕಾಯಿಲೆ. ನಾನು ಯಾವಾಗ್ಲೂ ಒಂದ್ ಮಾತ್ರ ನಿಮ್ಗೊಳ್ಳಲ್ಲ, ನನ್ ಮಗಳು ಹುಟ್ಟದಾಗ ಮಾತ್ರ ನಮ್ಮೂರ್ ಡಾಕ್ಟರ್ ಬಂದು ಒಂದ್ ಇಂಜೆಕ್ಷನ್ ಮಾಡಿದ್ರು ನನ್ಗೆ. ಅಷ್ಟು ಬಿಟ್ರೆ ನಾನು ಹುಟ್ಟಿ ಬೆಳೆದಿ ನಾನು ಮದ್ವೆ ಆಗತ್ತೆ ಅನ್ಕೋವೆ, ನನ್ ಮಗಳು ಪ್ರಜ್ಞೆ ಅಂತ ಆಗಿ ಅವಳು ಡಿಲಿವರಿ ದಿವಸ ಒಂದ್ ಇಂಜೆಕ್ಷನ್ ಮಾಡ್ಸ್ಕೊಂಡಿರೋದು ನಾನು.
0: ಅಲ್ಲಿ ತನಕ ಯಾವ್ದೇ ಚಿಕಿತ್ಸೆ ತಗೋತಿರ್ಲಿಲ್ಲ?
1: ಎಂತದ್ದು ಇಲ್ಲ ಕಣ, ಒಂದ್ ಮಾತ್ರ ಇಲ್ಲ, ನಾನು ಒಂದ್ ಮಾತ್ರ ತಕೊಂಡಿಲ್ಲ.
0: ಮಕ್ಕಳು ಸಾಕೋದು ಆ ಕಾಲದಲ್ಲಿ ಎಷ್ಟು ಕಷ್ಟ ಅನಿಸ್ತಿತ್ತು ನಿಮ್ಗೆ?
1: ಕಷ್ಟ ಅನಿಸ್ತಿತ್ತು, ಇನ್ನೇನ್ ಮಾಡಿ ಕಷ್ಟ ಅಂದ್ರು ಮಕ್ಳು ಬಿಟ್ಟು ಬಿಡಕ್ಕಾಗದ. ಅವತ್ತು ನಮ್ಮ ಮಕ್ಳು ರಾಗಿ

0: ಇದ್ರು ತಿನ್ಬಿಟ್ ಬೆಳಿತಿದ್ವು, ಬರೀ ಹಾಲು ಕೊಟ್ರು ಕುಡಿದ್ಬಿಟ್ಟು ಸುಮ್ಮನೆ ಆಯ್ತಿದ್ದೆ. ಇವತ್ತಿನ ಮಕ್ಳು ಏನ್ ಮಾಡ್ತಾವ ಗೊತ್ತಾ, ನಂಗೆ ಬೂಸ್ಟ್ ಹಾಕು ಯಾರ್ಲಿಕ್ ಸಾಕು, ಮುಟ್ಟಕೇಲೆ ಹಾಲಲ್ಲಿ ಓಡ್ತಲ್ ಮಕ್ಳು. ರೊಟ್ಟಿ ಹಾಕರು ರಾಗಿ ರೊಟ್ಟಿ, ಅವತ್ತು ರಾಗಿ ರೊಟ್ಟಿ ಹಾಕೊಡೋರು ಮಕ್ಳಿಗೆ, ಅನ್ನ ಕಡಿಮೆ ಅಲ್ವಾ ಮಕ್ಳಿಗೆ, ರಾಗಿ ರೊಟ್ಟಿ ಹಾಕಿ ಹಾಕಿ ಮಕ್ಳಿಗೆ ಕೊಡೋರು. ಇವತ್ ಏನ್ ಮಾಡ್ತಾರೆ, ಎದ್ದೊಟ್ಟಿಗೆ ಮಕ್ಳು ಕುಳಿಯೋಗ್ರೆ, ಬಾತು ಚಿತ್ರಾನ್ನ ಚಪಾತಿ ದೋಸೆ ಉಪ್ಪಿಟ್ಟು ಇಡ್ಲಿ, ಅವ್ರಿಗೆ ಏನ್ ಏನ್ ಬೇಕಾದ ಮಾಡಿ ಮಾಡಿ ಮಕ್ಳಿಗೆ ಊಟ ಮಾಡಿಸ್ತಾರೆ, ಸಾಕ್ತಾರೆ ಮಕ್ಕಳನ್ನ. ಇವತ್ತು ಇವತ್ತು ಇತ್ತಿತ್ತಿಲ್ಲ, ಅವೆಲ್ಲ ನಮ್ ಕಾಲದಲ್ಲಿ
1: ಕಳಿಸ್ತಾರೆ.
0: ನನ್ ಮಗ ಬಿ ಎ ಬಿ ಕಾಮ್ ಕಂಪ್ಲೀಟ್ ಮಾಡಿದ, ನನ್ ಮಗಳು ಎಂಟನೇ ಕ್ಲಾಸ್ ಪಾಸ್ ಆಗಿ ಒಂಬತ್ತು ಕೂಡ್ಲು ಅಷ್ಟು ಸ್ನಾನ ಕಾಗಿದ್ಳು, ಏನ್ ಕಳಿಸ್ತಿಲ್ಲ, ಹೋಗ್ನೇ ಇಲ್ಲ ಅವಳು.
1: ಈ ನಿಟ್ಟಲ್ಲಿ ನಿಮ್ಗೆ ಈಗ ಇತ್ತೀಚಿನ ದಿನಗಳಲ್ಲಿ ನೀವೇ ಹೇಳಿದ್ರಿ, ಆಗೆಲ್ಲ ಸಮೃದ್ಧಿಯಾಗಿರ್ತಿತ್ತು ಆರೋಗ್ಯ ಅನ್ನೋದು, ಯಾವುದೇ ಕಷ್ಟ ಕಾಯಿಲೆಗಳು ಇರ್ಲಿಲ್ಲ. ಇತ್ತೀಚೆಗೆ ಆರೋಗ್ಯ ಅನ್ನೋದು ಕಡಿಮೆ ಆಗ್ತಾ ಬರ್ತಿದೆ, ಕಾಯಿಲೆಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಈ ನಿಟ್ಟಿನಲ್ಲಿ ನಿಮ್ಗೆ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಇಲ್ಲಿದ್ಯಾ?
0: ಇತ್ತಿತ್ತಿಲ್ಲ, ನನ್ಗೆ ಈ ಶುಗರ್ ಒಂದೊಂದೇ ನನ್ ಸಮಸ್ಯೆ, ಏನು ಸಮಸ್ಯೆ ಇಲ್ಲ. ಮಗ ಇದ್ದಾವ ಸತ್ತ ಊಟ, ಮಗ 24 ವರ್ಷದ ಮಗ, ಯೋಚನೆ ಮಾಡದ್ನಲ್ಲವ ಬಂದ್ಬಿಡ್ತು ಶುಗರ್. ಡಾಕ್ಟರ್ಗಳು ಯಾರ ತಕ್ಕ ಪರೀಕ್ಷೆ ಮಾಡಿಸೋ ಹಂಗೆ ಅಂದಿದ್ದು, ಶಿಶುದ್ ಗಟ್ಟಿ ಕಣಮ್ಮ ನೀನು, ಆದ್ರೆ ಶುಗರಿಂದ ಯೋಚನೆಯಿಂದ ಶುಗರ್ ಬಂದ್ಬಿಟ್ಟದೆ ನಿನ್ಗೆ ಹಂಗಂತ ಡಾಕ್ಟರ್ ಎರಡ್ ಮೂರು ಜನ ಡಾಕ್ಟರ್ ಹೇಳಿದ್ರು. ಅದನ್ನ ನಾವು ಹುಣಸೂರ್ ಅಲ್ಲಿ ತೋರಿಸ್ಕೊತಿದ್ದು, ಅಲ್ಲಿಂದ ಜಾಸ್ತಿ ಹುಷಾರ ತಪ್ಪಿಟ್ರೆ ನಮ್ಮ ಮಗಳು ಕರ್ಕೊಂಡು ಹೊಂಟೋಗಳು ಒಳ್ಳೆ ನರಸೀಪುರ ಆಸನ ಅವಳಿಗೆ ಕರ್ಕೊಂಡು. ದೇವ್ರು ಏನ್ ಮಾಡೋಣ ಏನಾದದ ಹೋಟೆಲ್ಲಿ, ಅದೇ ನಾನು
1: ಅವಾಗ ತಾನೆ ಹೇಳಿದ್ರಿ ಹಿಂದಿನ ಕಾಲದಲ್ಲಿ ಆರೋಗ್ಯ ಚೆನ್ನಾಗಿರ್ತಿತ್ತು, ಇತ್ತೀಚಿನ ಕಾಲದಲ್ಲಿ ಕಷ್ಟ ಆಗ್ಬಿಡುತ್ತೆ. ಹಿಂದಿನ ಕಾಲದ ಆರೋಗ್ಯನ ನಾವು ಮತ್ತೆ ಪಡ್ಕೋಬೇಕು ಅಂದ್ರೆ ನಿಮ್ ಪ್ರಕಾರ ಏನ್ ಮಾಡ್ಬೇಕು? ನಾವು
0: ಏನು ಮಾಡಕ್ ಸಾಧ್ಯ ಇಲ್ಲ, ಏನು ಮಾಡಕ್ ಸಾಧ್ಯ ಇಲ್ಲ, ಆಗದಿಲ್ಲ. ಹಿಂದಿನ ಕಥೆನೇ ಬೇರೆ, ಇವತ್ತಿನ ಕಥೆನೇ ಬೇರೆ. ಯಾಕೆ ಏನ್ ಗೊತ್ತದ ಇವತ್ತು ಹಿಂದ್ಲದ್ದು ಏನ್ ಗೊತ್ತದ ಹೇಳವ ನೀನೆ, ನೀನೇ ಮಾಡು ಹೇಗಲ್ಲ, ನಮ್ ಜೀವನೇ ನೆಲಕ್ಕೆ ಇಟ್ಟರು ಹಿಂದ್ಲದ ಆರೋಗ್ಯ ಬರೋದಿಲ್ಲ. ಏನು ಮುಂದಕ್ಕೆ ಏನಾರು ತೊಂದ್ರೆ ತಕೊಂಡು ಹೋದದೇ ಹೊರತದು ಹಿಂದಿನ ಸುಖ ಎಂದಕ್ಕೂ ಬರೋದಿಲ್ಲ. ಮಾತ್ರ ನಾವೇನೇ ಮಾಡಿದ್ರು ಯಾವ್ದಾರ ತಕತೀವಿ ಅಂದ್ರೆ ನಮ್ಮನ್ನೇ ತಕೊಂಡು ಹೋದೋ ಇನ್ನೊಂದೇನಾರು ಆದದೋ ಅದು ಗೊತ್ತಿಲ್ಲ. ಒಟ್ಟಲ್ಲಿ ಅದ್ರ ಹಠ ಹಿಡ್ದು ನಾವೇನೇ ಮಾಡಿದ್ರು ಮಾಡ್ತೀನಿ ಅಂದ್ರು ಮಾಡಕ್ಕಾಗದಿಲ್ಲ.
1: ಇತ್ತೀಚಿನ ದಿನಗಳಲ್ಲಿ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಕಡಿಮೆ ಆಗ್ಬಿಟ್ಟಿದೆ, ಈ ನಿಟ್ಟಿನಲ್ಲಿ ಅವ್ರಿಗೇನ್ ಹೇಳ್ತೀರಾ ನೀವು?
0: ಅದ್ರ ಕತೆ ಯಾಕೆ ಹೇಳಿಯವ, ಅಪ್ಪ ಅಮ್ಮನ ನೋಡ್ಕೊಳ್ಳೋರ್ ಕತೆಯ, ಅಪ್ಪ ಮುಂದು ಲೆಕ್ಕೂ ಇಲ್ಲ. ಇವತ್ತು ಹಿಂದ ಕಾಲದಲ್ಲಿ ನೋಡ್ತಾನೆ ಇದ್ರ ಅಪ್ಪ ಅಮ್ಮ ವರ್ಷಗಟ್ಲೆ ಬಿತ್ಕೊಂಡ್ರು ಅವ್ರು ಸೇವೆ ಮಾಡ್ತಿದ್ರು, ಗಂಡ್ ಮಕ್ಳು ಸಸರು ಇಲ್ಲವ. ಇವತ್ ಮಾಡಾರ ಮಾಡೋದಿಲ್ಲ ಕಣವ, ಅಪ್ಪ ಅವನ್ಗೆ ಬೆಲೆ ಇಲ್ಲ ಇವತ್ತು ಕಣವ. ನೀನ್ ಯಾಕೆ ಸಾಕದಿ, ಹತ್ತು ವರ್ಷ ಕಂಟೇನೆ ಇವಳು ನಮ್ಮ ಅಪ್ಪ ನಮ್ಮ ಅಮ್ಮ ಅನ್ನೋದು, ಅವ್ರು ಹತ್ತು ವರ್ಷ ಕಂಟೇನೆ ನಾವು ನಮ್ಮ ಮಕ್ಳಿಗೆ ಏನ್ ಬುದ್ಧಿ ಹೇಳ್ಬೇಕು ಅದ್ ಹೇಳಕ್ಕಾಗದು. ಹತ್ತು ವರ್ಷ ಮೀರ್ತು ಅಂದ್ರೆ ನಮ್ಮ ಮಕ್ಳು ನಮ್ಮ ಮಾತು ಕೇಳಕ್ಲೆ ಯಾರು ಕೇಳೋದಿಲ್ಲ ಕಣವ. ನನ್ ಮಗನೇ ಇಲ್ಲ ನನ್ ಮಗಳೇ ಇಲ್ಲ ಇನ್ನೊಬ್ರು ಮಕ್ಳೇ ಆದ್ರೂ ಪ್ರಪಂಚನೇ ಹಂಗ ಆಗ್ಬಿಟ್ಟದೆ. ಅವ್ರು ಏನ್ ಮಾಡ್ರು, ಅವತ್ ನಮ್ಮ ಅಪ್ಪ ಅಮ್ಮ ಓದಿಸ್ತಿಲ್ಲ ಬರಸ್ತಿಲ್ಲ ಅವ್ರು ಹೇಳ್ದಂಗ ಕೇಳ್ಕೊಂಡಿದ್ದು, ಇವತ್ ನಮ್ಮ ಮಕ್ಳ ಓದು ಬರಕ್ ಹಾಕ್ಬಿಟ್ಟು ಅವ್ರ ಹತ್ತು ವರ್ಷಕ್ಕೆ ಹಾಲೆ ಅವ್ರ ಜೋವಲ್ 100 ರೂಪಾಯಿ ದುಡ್ಡು ಇರ್ತದೆ. ಇವತ್ತು ಹತ್ತು ವರ್ಷದ ಮಕ್ಳಿಗೆ ಅವ್ರ ಜೋವಲ್ 100 ರೂಪಾಯಿ ದುಡ್ಡು ಇರ್ತದೆ, ಅವ್ರು ನಮ್ಮ ಮಾತು ಕೇಳಾರ ಕೇಳಾರವ ನಮ್ಮ ಮಾತ. ಆ ದುಡ್ಡು ದುಡ್ಡು ನೋಡಿಸ್ತಾ ಇರ್ತದ ಅವ್ರನ್ನ ಜೋವಲಿ, ನಮ್ಮನ್ ನೋಡ್ಸಕ್ಕಿಲ್ಲ.
1: ಬೆಳಗ್ಗೆಯಿಂದ ಸಂಜೆ ಗಂಟು ಮನೇಲೆ ಇರ್ತಾರ, ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ. ಈಗ ನೀವು ಎಲ್ಲೂ ಹೋಗಲ್ಲ, ಹೇಗ್ ನೋಡ್ಕೋತೀರಾ ನಿಮ್ ಜೀವನ? ನಿಮ್
0: ಜೀವನ ನಾವು ಜೀವನಕ್ಕೆ ಆಗಷ್ಟು ದಾರಿ ಮಾಡ್ಕೋತೀವಲ್ಲ, ಬೆಳ್ಕೋತೀವಿ, ರಾಗಿ ಬೆಳ್ಕೋತೀವಿ, ಭತ್ತ ಬೆಳ್ಕೋತೀವಿ, ಕಾಳುಗಳು ಬೆಳ್ಕೋತೀವಿ. ಇನ್ನೇನು ಯಾಕೆ ಕಷ್ಟ ಪಡ್ಬೇಕು? ಒಂದು ಎರಡು ದನ ಕರುಗಳು ಕಟ್ಕೊಂಡಿರ್ತೀವಿ, ಅದು ಒಂದು ಹಾಲು ಕೊಡ್ತದೆ, ಅದನ್ನ ಡೈರಿಗೆ ಹಾಕತೀವಿ, ಅದ್ ದುಡ್ಡು ಬರ್ತದಲ್ಲ ತಕೊಂಡಾಗ ಜೀವನ ಮಾಡೋದು. ಇನ್ನೇನ್ ಮಾಡಿದ್ರೆ ಎಷ್ಟು ಗಂಟೆ ಹೇಳದ್ ನಾನು, ಆಗ 4 ಗಂಟೆಗೆ ಎದ್ಕೊತಿದ್ದೆ ಕಣ, ಬೇಕಾದಷ್ಟು ಕೆಲ್ಸ ಇರ್ತಿತ್ತು 4 ಗಂಟೆಗೆ ಹೇಳ್ತಿದ್ದೆ, ಆಮೇಲೆ 5 ಗಂಟೆಗೆ ಬಂದಿದ್ದೆ. ಈಗ ಹುಷಾರು ತಪ್ಪಿದ ಮೇಲೆ 7 ಗಂಟೆಗಂಟೆ ಹೇಳಕ್ಕಿಲ್ಲ, 7 ಗಂಟೆಗೆ ಹೇಳದ್ ನಾನು. ಕೆಲ್ಸ ಆಗೋದಿಲ್ಲ ನನ್ನ ಕೈಲಿ, ಶುಗರ್ ಅಲ್ವಾ, ಹೇಳಕ್ ಹಾಕಿಲ್ಲ, ಎದ್ದ ತಕ್ಷಣ ನಡಿಯಕ್ ಹಾಕಿಲ್ಲ, ಜೀವ ಎಲ್ಲ ನಡ್ಲು ಬಂದ್ಬಿಡ್ತದೆ. ನಮ್ಮನೆಯವ್ರೆ ಎದ್ದು ಹಾಲು ಗಿಲು ಕರೆದ ಹಾಕೊಂಡು ಡೈರಿಗೆ ಹೋಯ್ಕೋತಾರೆ, ಪಾತ್ರೆ ಬೆಳಿಗ್ ಕೊಡ್ತಾರೆ, ಹಾಗೆ ದಿನ ನಂಜರ ಅವ್ರೆ ಕಾಫಿನೂ ಕಳ್ಸಿಕೊಡ್ತಾರೆ, ಕಾಫಿನೂ ಕುಡಿದ್ಬಿಟ್ಟು ಆಮೇಲೆ ಇದ್ದಿ ಕಣ. ಏನೋ ಮುಖ ತೊಳ್ಕೊಂಡು ಒಂಚೂರ ಏನಾರು ಮಳೆ ಮುಂದ್ಗಡೆ ಕುತ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಜೀವನ ಮಾಡ್ತೀವಿ, ಇನ್ನೇನ್ ಮಾಡ್ಯವ ಅಷ್ಟೇ ನಮ್ ಕತೆ.
1: ಈ ನಿಟ್ಟಿನಲ್ಲಿ ಹಿಂದಿನ ಕಾಲದಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಿರ್ಲಿಲ್ಲ, ನೀವು ಹೇಳ್ತಿದ್ರ ತರಕಾರಿಗಳನ್ನೆಲ್ಲ ಬೆಳ್ಕೋತಿದ್ರಲ್ಲ, ಆಗ ಹೇಗ್ ಬೆಳ್ಕೋತಿದ್ರಿ?
0: ಮಾಮೂಲಿ ಭೂಮಿಗೆ ಹಾಕವು ಬೆಳ್ಕೊಳ್ಳವು, ಧನಿಂಗ್ ಗೊಬ್ಬರ ಇರ್ತಲ್ಲ ಅದನ್ನ ಸುತ್ತ ಕವರ್ ಮಾಡವು ಅದಕ್ಕೆ ಬೆಳ್ಕೊಳ್ಳವು. ಈ ಗೊಬ್ಬರ ಏನು ಅನ್ನೋದೇ ಗೊತ್ತಿಲ್ಲ ಅವತ್ತು, ಅವತ್ತಷ್ಟೇ ಚೆನ್ನಾಗಿ ಆರಂಭ ಬೆಳೆಯೋದು ಎಲ್ಲ ಆಯ್ತಿತ್ತು ಅವತ್ತು, ಇವತ್ತಾದದ ಆಯ್ತಾ ಇಲ್ಲ ಇವತ್ತು.
1: ಈ ನಿಟ್ಟಿನಲ್ಲಿ ಎಲ್ಲಾ ಮಕ್ಳಿಗೂ ಆಗಿರ್ಬೋದು ವಯಸ್ಸಾದವ್ರಿಗೆ ಈಗ ಜೀವನ ಕಷ್ಟ, ಈ ನಿಟ್ಟಿನಲ್ಲಿ ಚೆನ್ನಾಗಿ ನೋಡ್ಕೋತಾರ?
0: ಚೆನ್ನಾಗಿ ನೋಡ್ಕೊತಿದ್ದಿಲ್ಲ, ಈಗ ಚೆನ್ನಾಗಿ ನೋಡ್ಕೋತಾರೆ, ಹುಷಾರಿಲ್ವಲ್ಲ ಚೆನ್ನಾಗಿ ನೋಡ್ಕೋತಾರೆ. ಇನ್ನೇನು.

0: ತುಂಬಾ ಖುಷಿ ಆಯ್ತದ ಅಜ್ಜಿ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಜೀವನದ ಬಗ್ಗೆ ಆ ಶ್ರಮ ಜೀವನದಲ್ಲಿ ವೃದ್ಧಾಪ್ಯ ಜೀವನ ಹೇಗೆ ನಡ್ಸ್ಕೋ ಬರ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
1: ಆಯ್ತು, ಥ್ಯಾಂಕ್ಸ್.
0: ಕೇಳುಗ್ರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜಿ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯ ಜೀವನ ಮತ್ತು ಆರೋಗ್ಯ ಸಮಸ್ಯೆ ಕುರಿತು ನಮ್ಮ ಜೊತೆ ಇಷ್ಟೊತ್ತು ತಮ್ಮ ಮಾಹಿತಿಗಳನ್ನ ಹಾಗೆ ತಮ್ಮ ಒಂದು ವೃದ್ಧಾಪ್ಯ ಜೀವನ ಯಾವ ತರ ನಡೆದು ಬಂದ ಆದಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟವರು ಹೆಚ್ ಡಿ ಕೋಟೆ ತಾಲೂಕಿನ ಕೇಡ್ದೊರೆ ಗ್ರಾಮದ ಶ್ರೀಮತಿ ಪುಟ್ಟಗೌರಮ್ಮ ಮತ್ತು ಶ್ರೀಮತಿ ಸಾಕಮ್ಮರವರು. ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯ ಜೀವನದ ಅನುಭವ ಮತ್ತು ಆರೋಗ್ಯ ಸಮಸ್ಯೆಗಳ ಕುರಿತು ಹೆಚ್ಚಿಡಿಕೊಟ್ಟೆ ತಾಲೂಕಿನ ಕೆ ಎಡತೊರೆ ಗ್ರಾಮದ ಶ್ರೀಮತಿ ಪುಟ್ಟಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ.
2: ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ. ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು.
1: ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
3: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
4: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ

0: ಮತ್ತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು. 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು. cybercrime.gov.in ದೂರು ದಾಖಲಿಸಬೇಕು. ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
1: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
3: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ. ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ.
0: ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು

0: ಯುಕ್ತ ಕಾರ್ಯಕ್ರಮದಲ್ಲಿ ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು, ತರ್ತೇನೆ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ, ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ವು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ, ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
4: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
5: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
6: ಭಾರತ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
7: ನಮ್ಮ ನಿಲಯದಿಂದ ಇನ್ನು ಮುಂದೆ ಗಾನ ಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಆಲಿಸಿ ಬರೋಣ.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 122 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೊಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
0: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: DVJ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ವಿಶ್ವ ಪರಿಧಿಯದೆಲ್ಲೋ ಸೂರ್ಯ ಚಂದ್ರರಿನಾಚೆ ವಿಶ್ವ ಕೇಂದ್ರವು ನೀನೆ ನೀನ್ ಎಣಿಸಿದೆಡೆಯೇ ನಿಶ್ವಸಿತ ಸಂಬಂಧ ನಿನಗಂ ದಿಗಂತಕಂ ಪುಷ್ಪವಾಗಿರು ನೀನು ಮಂಕುತಿಮ್ಮ ಈ 136ನೆಯ ಮುಕ್ತಕದಲ್ಲಿ ಹಿಂದಿನ ಮುಕ್ತಕ ಅಂದ್ರೆ 135ರಲ್ಲಿ ಏನು DVJ ಅವರು ಹೇಳಿದ್ರು ಅದನ್ನೇ ಮುಂದುವರಿಸ್ತಾರೆ. ಸೊ ನನಗೆ ಮತ್ತೆ ವಿಶ್ವಕ್ಕೆ, ವ್ಯಷ್ಟಿಗೆ ಮತ್ತೆ ಸಮಷ್ಟಿಗೆ ಇರುವಂತಹ ಸಂಬಂಧವನ್ನು ಕುರಿತು ಇದರಲ್ಲಿ ಮತ್ತೆ ಮುಂದಿನ ಒಂದೆರಡು ಮೂರು ಪದ್ಯಗಳಲ್ಲೂ ಕೂಡ ವಿವರಿಸ್ತಾ ಹೋಗ್ತಾರೆ. ಸೊ ನಾವು ಒಂದು ಸರ್ಕಲ್ ಅಂತ ನೋಡಿದರೆ ಅದಕ್ಕೆ ಪರಿಧಿ ಇರುತ್ತೆ, ಅಂದರೆ ಒಂದು ಸರ್ಕಂಫರೆನ್ಸ್.

ಯಾವುದೇ ಒಂದು ಇದು ಚೌಕವನ್ನು ತಗೊಂಡ್ರೂ ಕೂಡ ಅದಕ್ಕೊಂದು ಪರಿಧಿ ಇರುತ್ತೆ ಅಲ್ವಾ, ಅದಕ್ಕೊಂದು ಪರಿಧಿ. ಇದು ಬಾರ್ಡರ್ಸ್, ಬಾರ್ಡರ್ಸ್ ಒಂದಿರುತ್ತೆ, ಸೆಂಟರ್ ಒಂದಿರುತ್ತೆ. ಸೊ ಈಗ ವಿಶ್ವ ಅನ್ನುವಂಥ ಒಂದು ವೃತ್ತ ಅಥವಾ ಗೋಲ ಅಥವಾ ಒಂದು ಕ್ರಿಯೇಷನ್, ಒಂದು ಆಕಾರ ಇದೆ ಅಂತ ಅಂದ್ಕೊಂಡ್ರೆ ಅದರ ಪರಿಧಿಯನ್ನು ಹೇಗೆ ಹುಡ್ಕೋಣ ನಾವು? ಈಗ ನಾವು ಒಂದು ಬೋರ್ಡ್ ಮೇಲೆ ಅಥವಾ ಒಂದು ಬುಕ್ಕಲ್ಲಿ ಒಂದು ಸರ್ಕಲ್ ಬರೆದ್ರೆ ಆ ಸರ್ಕಲ್ಗೆ ನೋಡಪ್ಪ ಇಲ್ಲಿಂದ ಇಲ್ಲಿಗೆ ಇದು ಬಾರ್ಡರ್ ಅಂತ ಅನ್ಬೋದು. ಎ ಬಿ ಸಿ ಡಿ ಅಂತ ಒಂದು ಸ್ಕ್ವೇರ್ ಬರೆದ್ರೆ ಅದು ಎ ಬಿ ಸಿ ಡಿ ಇಷ್ಟು ಸ್ಕ್ವೇರ್ ಅಂತ ಅನ್ಬೋದು. ನಮ್ಮ ಮನೆ ಇಲ್ಲಿಂದ ಇಲ್ಲಿವರೆಗೂ ನಮ್ಮ ಮನೆ, ಕಾಂಪೌಂಡ್ ಇರೋಷ್ಟು ನಮ್ಮ ಮನೆ, ಹೊಲ ನಮ್ಮ ಫೆನ್ಸ್ ಹಾಕಿರೋಷ್ಟು ನಮ್ಮ ಹೊಲ. ಸೊ ಈ ಊರು ಹಂಗೆ ದೊಡ್ಡದು ಮಾಡ್ತಾ ಹೋಗೋಣ. ಈ ದೇಶ, ಭಾರತ ದೇಶ ಇಷ್ಟು, ಏಷ್ಯಾ ಖಂಡ ಇಷ್ಟು, ಹಂಗೆ ದೊಡ್ಡ ಭೂಮಿ ಇಷ್ಟು, ಹಂಗೆ ದೊಡ್ಡದು ಮಾಡ್ತಾ ಹೋದಷ್ಟು ಕೂಡ ನಾವು ಭೂಮಿಯನ್ನು ದಾಟಿ ಸೂರ್ಯಮಂಡಲಕ್ಕೆ ಹೋಗ್ಬೋದು, ಸೂರ್ಯಮಂಡಲವನ್ನು ದಾಟಿ ಇನ್ನದಷ್ಟೋ ಇದಕ್ಕೆ ಹೋಗ್ಬೋದು, ಈಗ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತೀವಿ. ಸೊ ಹೀಗೆ ಆ ಪರಿಧಿ ಅನ್ನೋದು ವಿಶ್ವಕ್ಕಿಲ್ವೇ ಇಲ್ಲ, ಅದೆಲ್ಲೋ ಇದೆ ಅದು ಪರಿಧಿ, ಅದು ನಮಗೆ ಗೊತ್ತೇ ಇಲ್ಲ. ಆದರೆ ನಾನೆಲ್ಲಿದ್ದೀನಿ, ನಾನಿಲ್ಲಿದ್ದೀನಿ, ಆ ಪರಿಧಿ ಎಲ್ಲಾದರೂ ಆಗ್ಬಿಡ್ಲಿ, ನೀನು ಇಲ್ಲಿದೆಯಲ್ವಾ. ಸೊ ನೀನು ಇದರ ಕೇಂದ್ರ ಅಂತ ನಿನ್ನನ್ನು ನೀನು ಭಾವಿಸ್ಕೋ. ನೀನೆಲ್ಲಿ ಎಣಿಸ್ಕೋತೀಯೋ ಅಲ್ಲೇ ನೀನು ಕೇಂದ್ರ. ಅಂಚಿನಲ್ಲಿರೋದು ಅನ್ನೋದಕ್ಕೆ ನಾವು ನಮ್ಮ ಸಾಧಾರಣ ವ್ಯಾವಹಾರಿಕ ಭಾಷೆಯಲ್ಲಿ ಅದನ್ನು ಹೇಳುವಾಗ ಒಂದೆರಡು ಮೂರು ರೀತಿಯಲ್ಲಿ ಇದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಅಂಚಿನಲ್ಲಿರೋದು ಅಂದರೆ ಎಲ್ಲೋ ದೂರದಲ್ಲಿರೋದು ಅಂತ ಅಲ್ಲ, ಅವರೆಲ್ಲೋ ಅಂಚಿನಲ್ಲಿದ್ದಾರಪ್ಪ, ನಾವು ಕೇಂದ್ರದಲ್ಲಿದ್ದೀವಿ. ಈಗ ಬೆಂಗಳೂರಿನಲ್ಲಿರೋರು ಹೇಳ್ಕೋತಾರೆ ನಾವು ರಾಜಧಾನಿಯಲ್ಲಿದ್ದೀವಿ, ನಾವು ಮುಖ್ಯ ಸ್ಥಾನದಲ್ಲಿದ್ದೀವಿ. ಕೋಟೆಲ್ಲಿರೋರು ಅವರೆಲ್ಲೋ ದೂರದಲ್ಲಿದ್ದಾರೆ ಅವರು. ಹಾಗೆ ದೆಹಲಿಯಲ್ಲಿರೋರು ಹೇಳ್ಕೊಡ್ತೇವೆ ನಾವು ರಾಷ್ಟ್ರದ ಕೇಂದ್ರದಲ್ಲಿದ್ದೀವಿ, ರಾಜಧಾನಿಯಲ್ಲಿದ್ದೀವಿ, ಬೇರೆಯವರೆಲ್ಲ ಪೆರಿಫೆರಿಯಲ್ಲಿದ್ದಾರೆ. ಸೊ ಹಾಗೆ ಪೆರಿಫೆರಿ ಅಥವಾ ಪರಿಧಿಯಲ್ಲಿರೋವಂಥದ್ದು ಅಂತಂದರೆ ಅದು ದೂರದಲ್ಲಿರೋವಂಥವ್ರು ಅಂತ. ಅದಕ್ಕೋಸ್ಕರನೇ ಈಗ ಯಾರು ಹಿಂದುಳಿದವರು ಅಂತ ನಾವು ಹೇಳ್ತೀವೋ ಅವರನ್ನು ಮಾರ್ಜಿನಲೈಸ್ಡ್ ಅಂತ ಹೇಳ್ತೀವಿ. ಅಂದರೆ ಅವರನ್ನು ಬೇಕಂತ ನಾವು ದೂರ ಇಟ್ಬಿಟ್ಟಿದ್ದೀವಿ ಅನ್ನೋ ಭಾವನೆಯನ್ನು ಹೊರಹಾಕುತ್ತದೆ. ಸೊ ಹಾಗೆ ನಿನ್ನನ್ನು ನೀನು ಈ ವಿಶ್ವದಲ್ಲಿ ಪರಿಗಣಿಸ್ಕೊಳ್ಳುವಾಗ ನೀನೆಲ್ಲೋ ಪರಿಧಿಯಲ್ಲಿದೆಯಾ ಅಂತ ಅನ್ಕೋಬೇಡ, ನೀನು ಕೇಂದ್ರದಲ್ಲೇ ಇದೆಯಾ, ನೀನು ಎಲ್ಲಿದೆಯೋ ಅದೇ ಕೇಂದ್ರ. ಸೊ ಹಾಗೆ ಆ ಕೇಂದ್ರದಲ್ಲಿಯೇ ಇರುವಂತಹ ಅತಿ ಮುಖ್ಯವಾದಂತಹ ಭಾಗ ನೀನು ವಿಶ್ವಕ್ಕೆ, ಎಲ್ಲೋ ಅಂಚಿನಲ್ಲಿಲ್ಲ ನೀನು, ಯಾವುದೋ ಹೊರಗುಳಿಸಲ್ಪಟ್ಟಂಥ ವ್ಯಕ್ತಿಯಲ್ಲ. ಯು ಆರ್ ನಾಟ್ ಮಾರ್ಜಿನಲೈಸ್ಡ್, ಯು ಆರ್ ದಿ ಸೆಂಟರ್ ಆಫ್ ದಿ ಯೂನಿವರ್ಸ್. ಸೊ ಇದು ಯಾಕೆ ಹೀಗೆ ಅಂತಂದರೆ ಡಿ ವಿ ಜಿ ಅವರು ಹೇಳ್ತಾರೆ, ನಿನಗೆ ಮತ್ತು ವಿಶ್ವಕ್ಕೆ ಇರೋಂಥ ಸಂಬಂಧ ಅಂತಿಂಥದ್ದಲ್ಲ, ನಿಶ್ವಸಿತ ಸಂಬಂಧ. ನಿಶ್ವಾಸ ಅಂದರೆ ಉಸಿರಾಟ. ಉಸಿರಾಡೋದು ಹೇಗೆ ಜೀವಕ್ಕೆ ಅತಿ ಮುಖ್ಯವೋ ಹಾಗೆ ಅಷ್ಟೇ ಮುಖ್ಯವಾದಂತಹ ಸಂಬಂಧ ನಿನಗೆ ಮತ್ತು ವಿಶ್ವಕ್ಕೆ ಇದೆ. ಅದು ಪರಸ್ಪರರಲ್ಲಿ ಪೂರಕವಾದಂತಹ ಶಕ್ತಿಯನ್ನು ಉತ್ಪನ್ನ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಅಷ್ಟು ಬಹಳ ಮುಖ್ಯವಾದಂತಹ ಮೂಲಭೂತವಾದಂತಹ ಪ್ರೇರಕವಾದಂತಹ ಸಂಬಂಧ ನಿನಗೆ ಮತ್ತು ವಿಶ್ವಕ್ಕೆ ಇದೆ. ಸೊ ಹಾಗಾಗಿ ಆ ವಿಶ್ವದಲ್ಲಿ ನೀನು ಎಲ್ಲೇ ಇದ್ದೀ, ಯಾವುದೋ ಮೂಲೆಯಲ್ಲಿದ್ದೀನಿ ಅಂತೆಲ್ಲ ಅನ್ಕೋಬೇಡ. ಇಡೀ ವಿಶ್ವಕ್ಕೆ ನೀನೇ ಕೇಂದ್ರ ಅನ್ನೋದನ್ನು ಭಾವಿಸ್ಕೋ ಅಂತ. ಈ ನಿಶ್ವಸಿತ ಅನ್ನೋದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇನ್ನೊಂದು ರೀತಿ ಮಾಡ್ಕೋಬಹುದು. ಲೈವ್, ಅಲೈವ್, ಯಾವುದೋ ಒಂದು ಸಂಬಂಧ ಅದು ಹಾಳು ಬಿದ್ದಿರೋಂಥ ಸಂಬಂಧ ಅಲ್ಲ, ಅದು ಜೀವಂತವಾಗಿರುವಂಥ ಸಂಬಂಧ. ಹೇಗೆ ಉಸಿರಾಟ ನಮ್ಮ ಶರೀರಕ್ಕೆ ಜೀವವನ್ನು ತುಂಬುತ್ತಾ ಇದೆಯೋ ಹಾಗೆ ಆ ಜೀವಂತ ಶಕ್ತಿಯನ್ನು ಹೊರಗೆ ಹಾಕೋ ರೀತಿಯಲ್ಲಿ ನಿನಗೆ ಮತ್ತು ಪ್ರಪಂಚಕ್ಕೆ ಇರುವಂಥ ಸಂಬಂಧ ಇದೆ. ಇದು ನಮಗೆ ಹೊರ ಪ್ರಪಂಚದಲ್ಲಿ ಸುಲಭವಾಗಿ ಗೊತ್ತಾಗುತ್ತೆ, ಭೌತಿಕ ಪ್ರಪಂಚದಲ್ಲಿ. ಯಾಕೆ? ನಾನು ಮಾಡುವಂತಹ ಎಲ್ಲ ಕ್ರಿಯೆಗಳಿಗೂ ವಿಶ್ವದಿಂದಲೇ ನನಗೆ ಚೈತನ್ಯ ಸಿಗ್ತಾ ಇದೆ. ನನಗೆ ಆಹಾರ ಸಿಕ್ಕಬೇಕಾದ್ರೆ ವಿಶ್ವದ ಬೆಳೆದಿರೋಂಥ ಆಹಾರವನ್ನು ನಾನು ಸೇವಿಸಿದಾಗಲೇ ನನಗೆ ನನ್ನ ದೇಹಕ್ಕೆ ಶಕ್ತಿ ಬರುವಂಥದ್ದು. ಸೊ ನಾನಿರಬೇಕಾದ್ರೆ ವಿಶ್ವದಲ್ಲಿರೋಂಥದ್ದು ಬೇಕು. ಸೊ ಅದು ಒಂದು ರೀತಿಯ ಭೌತಿಕವಾದಂಥ ಸಂಬಂಧ. ಹಾಗೆ ವಿಶ್ವವನ್ನು ನಾನು ನನ್ನ ಕ್ರಿಯೆಗಳಿಂದ ಹೆಚ್ಚು ಮಾಡ್ತಾ ಹೋಗ್ತೀನಿ. ನಾನು ಗಿಡಗಳನ್ನು ಬೆಳೆಸ್ತೀನಿ, ನಾನು ಪ್ರಾಣಿಗಳನ್ನು ಸಂರಕ್ಷಣೆ ಮಾಡ್ತೀನಿ, ನಾನು ಇನ್ನೊಂದೇನೋ ಪರಿಸರವನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡ್ತೀನಿ. ಸೊ ನನ್ನಿಂದ ವಿಶ್ವಕ್ಕೆ, ವಿಶ್ವದಿಂದ ನನಗೆ ಉಸಿರಾಟ ನನ್ನ ಶರೀರದ ಒಳಗೆ ಹೋಗುತ್ತೆ, ಹೊರಗೆ ಬರುತ್ತೆ. ಹೇಗೆ ಆ ಒಳ ಹೊರಗುಗಳಿರುತ್ತೋ ಹಾಗೆ ನನ್ನಿಂದ ವಿಶ್ವಕ್ಕೆ,

ದೇವರಿಂದ ನನಗೆ ಎರಡೂ ರೀತಿಯಲ್ಲೂ ಕೂಡ ಸಕಾರಾತ್ಮಕವಾದಂಥ ಸಂಬಂಧ ಭೌತಿಕ ಪ್ರಪಂಚದಲ್ಲಿ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಅದಷ್ಟೇ ಅಲ್ಲದೆ ಈ ಸಂಬಂಧ ಅನ್ನುವಂಥದ್ದು ಕೇವಲ ಭೌತಿಕವಲ್ಲ, ಅದು ಭಾವನಾತ್ಮಕವೂ ಕೂಡ. ಸೊ ನನಗೆ ನನ್ನ ಮನಸ್ಸಿನಲ್ಲಿ ಸ್ಫುರಿಸುವಂಥ ಅದೆಷ್ಟೋ ಭಾವನೆಗಳು, ಅದೆಷ್ಟೋ ಸಂತೋಷದ ಸಮಯಗಳು, ಆನಂದ ಅಂತ ನಾವೇನು ಹೇಳಿದ್ವಿ, ಸತ್ ಚಿತ್ ಆನಂದದ ಒಂದು ಪರಿಕಲ್ಪ

0: ಸೊ ಆ ಆನಂದದ ಕ್ಷಣಗಳನ್ನು ನಾನು ಅನುಭವಿಸುವಂಥದ್ದು ಕೂಡ ವಿಶ್ವದಲ್ಲಿರುವಂತಹ ಅನೇಕ ವಿಚಾರಗಳನ್ನು ನನ್ನ ಮನಸ್ಸಿನ ಒಳಗಡೆ ನಾನು ತಗೊಂಡಾಗ. ಸೊ ಹಾಗೆ ಭೌತಿಕವಾಗಿ ಭಾವನಾತ್ಮಕವಾಗಿ ನನಗೆ ಮತ್ತು ವಿಶ್ವಕ್ಕೆ ಅವಿನಾಭಾವವಾದಂಥ ಒಂದು ಸಂಬಂಧ ಇದೆ. ಆ್ಯಂಡ್ ಇಟ್ ಈಸ್ ನಾಟ್ ಎ ಡೆಡ್ ರಿಲೇಷನ್ಶಿಪ್, ಅದು ನಿಶ್ಚೇತನವಾದಂತಹ ಸಂಬಂಧ ಅಲ್ಲ, ಸಜೀವವಾದಂತಹ ಸಂಬಂಧ, ನಿತ್ಯವೂ ಹೆಚ್ಚುತ್ತಾ ಹೋಗುವಂಥ ಸಂಬಂಧ. ಅದಕ್ಕೆ ಅದು ನಿಶ್ವಸಿತ ಸಂಬಂಧ. ಕಳೆದ ಮುಕ್ತಕದಲ್ಲಿ ಡಿ ವಿ ಜಿ ಅವರು ನೀನು ವಜ್ರವಾಗು ಸಿಡಿಲಾಗು ಅಂತ ಹೇಳಿದರು ಅಲ್ವಾ. ಈಗ ಅದೇ ರೀತಿಯ ಇನ್ನೊಂದು ಸುಂದರವಾದಂಥ ಪರಿಕಲ್ಪನೆಯನ್ನು ಕೊಡ್ತಾರೆ, ಪುಷ್ಪವಾಗಿರು ನೀನು ಮಂಕುತಿಮ್ಮ. ಸೊ ನಿನ್ನ ಒಳಗಿರುವಂತಹ ಶಕ್ತಿ ಅದು ಕೇವಲ ಸಿಡಿಲಿನಂತೆ ಉರಿದು ಬಿದ್ದು ಇನ್ನೊಂದನ್ನು ಧ್ವಂಸ ಮಾಡೋದು ಅಷ್ಟೇ ಅಲ್ಲ, ನಿನ್ನೊಳಗಡೆ ಇರುವಂಥ ಶಕ್ತಿ ಹೂವಿನ ರೀತಿಯಲ್ಲಿ ನಿನ್ನ ಶಕ್ತಿಯನ್ನು ಎಲ್ಲೆಡೆ ಪಸರಿಸುವಂತಾಗಲಿ, ಆ ಶಕ್ತಿಯಿಂದಲೇ ಪ್ರಸಾರವೂ ಆಗಬೇಕು. ಪ್ರಸಾರ ಯಾವುದಾಗಬೇಕು? ಶಕ್ತಿಯೇ ಪ್ರಸಾರವಾಗಬೇಕು. ಹೂವು ತಾನು ಒಂದೇ ಕಡೆ ಇರುತ್ತೆ, ಆ ಹೂವಿನಲ್ಲಿರುವಂತಹ ಪರಿಮಳ, ಆ ಪರಿಮಳ ಯಾವ ಒಂದು ಮಾಲಿಕ್ಯೂಲ್ಸ್ನಲ್ಲಿರುತ್ತೋ ಆ ಮಾಲಿಕ್ಯೂಲ್ಸ್ ಬೇರೆ ಬೇರೆ ಕಡೆ ಹೋಗೋದರಿಂದ ಪರಿಸರ, ಇಡೀ ಪರಿಸರವೇ ಪರಿಮಳಿತವಾಗುತ್ತೆ. ಹಾಗೆ ನಿನ್ನ ಒಳಗಿರುವಂತಹ ಶಕ್ತಿ ಕೇವಲ ವಜ್ರದಂತೆ ಕಠೋರ ಅಥವಾ ಗಟ್ಟಿ ಅಥವಾ ನಿಷ್ಠೂರ ಅಂತ ಮಾತ್ರ ಅಲ್ಲ, ಎಲ್ಲ ಕಡೆ ಒಳ್ಳೆಯತನವನ್ನು ಹರಡಿಸುವಂತಹ ಪುಷ್ಪವೂ ಕೂಡ ಆಗಬಲ್ಲದು. ಸೊ ಆ ರೀತಿಯಲ್ಲಿ ಈ ಎರಡು ನಮ್ಮ ಮುಕ್ತಕಗಳಲ್ಲಿ ಡಿ ವಿ ಜಿ ಅವರು ನೀನು ಗಟ್ಟಿಯಾಗೂ ಇರಬೇಕು ಅಂತ ಹೇಳ್ತಾರೆ, ಅದರ ಜೊತೆಗೆ ಆ ಶಕ್ತಿಯನ್ನೇ ಬಳಸಿ ನೀನು ಮೆದುವಾಗೂ ಇರಬೇಕು ಅಂತ ಹೇಳ್ತಾರೆ, ಮುದವನ್ನು ಕೊಡಬೇಕು ಪ್ರಪಂಚಕ್ಕೆ ಅನ್ನೋದನ್ನು ಹೇಳ್ತಾರೆ. ಸೊ ಹಾಗೆ ನಮ್ಮೊಳಗಡೆ ಇರುವಂತಹ ಆ ಶಕ್ತಿಯನ್ನು ನಾವು ಗುರುತಿಸ್ಕೊಂಡು ಆ ಶಕ್ತಿಯನ್ನು ಸಕಾರಾತ್ಮಕವಾಗಿ ನಮ್ಮ ಸುತ್ತಮುತ್ತ ನಾವು ಹಂಚ್ತಾ ಹೋದರೆ ಆಗ ಎಲ್ಲ ಕಡೆ ಆ ರೀತಿಯ ಒಂದು ಸುಮಧುರವಾದಂಥ ಭಾವನೆಯನ್ನು ನಾವು ಹುಟ್ಟಾಕೋದಕ್ಕೆ ಸಾಧ್ಯವಾಗುತ್ತೆ.
1: ಕೇಳುವರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 122 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಧರ್ಮಾತೀತ ಸೀಮಾತೀತ ಓಣಮಬ್ಬ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಧರ್ಮಾತೀತ ಸೀಮಾತೀತ ಓಣಂಹಬ್ಬ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ದೇವರ ಸ್ವಂತ ನಾಡು ಕೇರಳಂ ತನ್ನ ಪ್ರಾಕೃತಿಯ ಸೌಂದರ್ಯಕ್ಕೆ, ತೆಂಗು ಕೃಷಿ ಮತ್ತು ವೈವಿಧ್ಯಮಯ ಜೀವನ ಕ್ರಮಕ್ಕೆ ಹೆಸರುವಾಸಿ. ಇಲ್ಲಿನ ಸಾಂಸ್ಕೃತಿಕ ಆಚರಣೆ ಸೊಗಡು ಅಷ್ಟೇ ಪ್ರಸಿದ್ಧ. ವೈವಿಧ್ಯಮಯ ಈ ಸಿರಿವಂತಿಕೆಯ ಕಿರೀಟಕ್ಕೆ ಕಳಶವಿಟ್ಟಂತೆ ಇರುವ ಪರ್ವವೇ ಓಣಂ. ಮೂಲತಃ ಧಾರ್ಮಿಕ ಆಚರಣೆಯಾಗಿದ್ದರೂ ಎಲ್ಲ ಮಲಯಾಳಿಗಳ ಅಸ್ಮಿತೆ, ಪರಂಪರೆ, ಭ್ರಾತೃತ್ವ ಮತ್ತು ಒಗ್ಗಟ್ಟಿನ ಸಂಕೇತವಾಗಿ ಓಣಂ ಬೆಳೆದು ನಿಂತಿದೆ. ಮಲಯಾಳಂ ಕ್ಯಾಲೆಂಡರ್ನ ಚಿಂಗ ಮಾಸದಲ್ಲಿ ಆಚರಿಸಲಾಗುವ ಓಣಂ ಮೂಲತಃ ಸುಗ್ಗಿ ಹಬ್ಬ. ಕೇರಳದಲ್ಲಿ ಮಳೆಗಾಲದ ಉತ್ತುಂಗದ ತಿಂಗಳಾದ ಕರ್ಕಿಡಕಮ್ಮನ್ನು ಕಷ್ಟ ಕೊರತೆಯ ತಿಂಗಳು ಎಂದು ಪರಿಗಣಿಸಲಾಗುತ್ತದೆ. ಭಾರಿ ಮಳೆಗಾಲ ಮುಗಿದು ಪ್ರಕೃತಿ ಹಸಿರಿನಿಂದ ಕಂಗೊಳಿಸುತ್ತ ರೈತರು ತಾವು ಬೆಳೆದ ಭತ್ತದ ಫಲವನ್ನು ಕಟಾವು ಮಾಡಿ ಮನೆಗೆ ತುಂಬಿಸಿಕೊಳ್ಳುವ ಸಮೃದ್ಧಿಯ ಸಂಕೇತ ಓಣಂಹಬ್ಬ. ಪ್ರಕೃತಿಯನ್ನು ಆರಾಧಿಸಿ ಸಂಭ್ರಮಿಸುವ ಪ್ರತೀಕವಾಗಿ ಈ ಹಬ್ಬದ ಆಚರಣೆ ರೂಪುಗೊಂಡಿದೆ. ಓಣಂ ಬಗ್ಗೆ ಇರುವ ಬಹು ಜನಪ್ರಿಯ ಪೌರಾಣಿಕ ಕಥೆಯೆಂದರೆ, ಮಹಾವಿಷ್ಣುವು ವಾಮನನಾಗಿ ಬಂದು ಬಲಿಚಕ್ರವರ್ತಿಯನ್ನು

ಪಾತಾಳಕ್ಕೆ ತುಳಿದುದು ವಾಮನನ್ನು ಮಹಾಬಲಿಯನ್ನು ಪಾತಾಳಕ್ಕೆ ತಳ್ಳುವ ಮುನ್ನ ವರ್ಷಕ್ಕೊಮ್ಮೆ ಆತನ ನೆಚ್ಚಿನ ಪ್ರಜೆಗಳನ್ನು ನೋಡಲು ಭೂಮಿಗೆ ಬರಬಹುದು ಎನ್ನುವ ವರವನ್ನು ಪಡೆಯುತ್ತಾನೆ. ಮಹಾಬಲಿಯು ಪಾತಾಳ ಲೋಕದಿಂದ ಹೀಗೆ ಭೂಯಿಗವ ತರಿಸುವ ದಿನವೇ ತಿರುಹೋಣಂ. 10 ದಿನ ಕಾಲ ಓಣಂ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಹಂತಂ ನಕ್ಷತ್ರ ದಿನದಿಂದ ಪ್ರಾರಂಭವಾಗುವ ಈ ಆಚರಣೆ 10ನೇ ದಿನವಾದ ತಿರು ಓಣಂನಂದು ಕೊನೆಗೊಳ್ಳುತ್ತದೆ. ಈ 10 ದಿನ ಕೇರಳಂನ ಪ್ರತಿಯೊಂದು ಮನೆಯು ಹೊಸ ವರ್ಚಸ್ಸಿನಿಂದ ಕಂಗೊಳಿಸುತ್ತಾ ಎಲ್ಲೆಡೆ ಸಂಭ್ರಮದ ವಾತಾವರಣ. ಓಣಂ ಹಬ್ಬದ ಆಕರ್ಷಕ ವಿಧಿಗಳಲ್ಲಿ ಪೂಕುಳಂಗೆ ವಿಶಿಷ್ಟ ಸ್ಥಾನ. ಇದು ವಿವಿಧ ಹೂವುಗಳು ಮತ್ತು ಹೂವಿನ ಎಸಳುಗಳಿಂದ ವೃತ್ತಕಾರವಾಗಿ ಹಾಕಲಾಕುವ ರಂಗೋಲಿ. ಮಹಾಬಲಿಯನ್ನು ಸ್ವಾಗತಿಸಲು ಮನೆಯಂಗಳದಲ್ಲಿ ಬಗೆ ಬಗೆಯ ತಾಜಾ ಹೂವುಗಳಿಂದ ಅದ್ಭುತವಾದ ರಂಗೋಲಿ ಬಿಡಿಸಲಾಗುತ್ತದೆ. ಇದು ಪ್ರಕೃತಿಯ ಸೌಂದರ್ಯವನ್ನು, ಹೂಗಳ ವರ್ಣ ಮತ್ತು ಚಂದವನ್ನು ಮನೆಗಳ ಬಾಗಿಲಿಗೆ ತರುವ ಅನನ್ಯ ಕಲೆ. 10 ದಿನಗಳ ಕಾಲ ಪ್ರತಿದಿನವೂ ಹೂಗಳ ಒಂದೊಂದು ಹೊಸ ಪದರಗಳನ್ನು ಸೇರಿಸುತ್ತಾ ಹೋಗಲಾಗುತ್ತದೆ. ಹಂತಮ್ಮ ದಿನ ಸಣ್ಣದಾಗಿ ಶುರುವಾಗುವ ಪೂಕಳಂ, ಕೊನೆಯ ದಿನವಾದ ತಿರುಹೋಣಂ. ತಿರುಹೋಣಂ ಹೊತ್ತಿಗೆ ಬೃಹತ್ ಸುಂದರವಾದ ಕಲಾಕೃತಿಯಾಗಿ ರೂಪುಗೊಳ್ಳುತ್ತದೆ. ಓಣಂನ ಅತ್ಯಂತ ಪ್ರಮುಖ ಮತ್ತು ಎಲ್ಲರೂ ನಿರೀಕ್ಷಿಸುವ ಹಂತವೆಂದರೆ ಓಣಸದ್ಯ. ಇದು ಬಾಳೆ ಎಲೆಯಲ್ಲಿ ಬಡಿಸುವ ಸಾಂಪ್ರದಾಯಿಕ ರುಚಿಕರ ಮತ್ತು ವಿವಿಧ ಖಾದ್ಯಗಳಿರುವ ಮೃಷ್ಟನ್ನ ಭೋಜನ. ನಿಸ್ಸಂಶಯವಾಗಿ ಹೊಟ್ಟೆಯನ್ನು ತುಂಬಿಸುವುದರ ಜೊತೆಗೆ ಸಮತೋಲಿತ ಪೋಷಕಾಂಶಗಳ ಹಗರವು ಒಣಸದ್ಯದಲ್ಲಿ ಅಡಕವಾಗಿದೆ. ಅನ್ನ, ಪರಿಪ್ಪು, ಸಾಂಬರ್, ರಸಂ, ಹವಿಯಲ್, ತೋರನ್, ಪಚ್ಚಡಿ, ಕಿಚಡಿ, ಕಾಳನ್, ಓಲನ್, ಪಪ್ಪಡಂ, ಬಾಯಕ್ಕ ಮತ್ತು ತರವಿವಾರಿ ಉಪ್ಪೇರಿ ಈ ಊಟದ ಪ್ರಮುಖ ಖಾದ್ಯಗಳು. ಷಡ್ರಸಗಳ ಮಿಳಿತದ ರುಚಿಕರ ಭೋಜನಕ್ಕೆ ಓಣಸದ್ಯ ಹೆಸರುವಾಸಿ. ಕೊನೆಯಲ್ಲಿ ಬಡಿಸುವ ಬಿಸಿ ಸಿಹಿ ಪಾಯಸವು ಊಟದ ರುಚಿಯನ್ನು ಪರಿಪೂರ್ಣಗೊಳಿಸುತ್ತದೆ. ಹದ ಪ್ರದಾಮಸ್ ಬೆಲ್ಲ ಮತ್ತು ತೆಂಗಿನ ಹಾಲಿನಿಂದ ಮಾಡಿದ್ದು ಮತ್ತು ಪಾಲ್ಕಾಯಸ ಹಾಲಿನ ಪಾಯಸ ಕೇರಳಿಗರ ಅಚ್ಚುಮೆಚ್ಚಿನ ಸಿಹಿ ತಿನಿಸುಗಳು. ಹಬ್ಬದ ದಿನದಂದು ಧರಿಸುವ ಸಾಂಪ್ರದಾಯಿಕ ಉಡುಪು ಓಣಂನ ಸಾಂಸ್ಕೃತಿಕ ಮೆರುಗನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಮಹಿಳೆಯರು ಕಸವು ಸೀರೆ, ಅಂದರೆ ಬಿಳಿ ಅಥವಾ ಕೆನೆ ಬಣ್ಣದ ಜರಿ ಹಂಚಿನ ಸೀರೆ ಉಟ್ಟರೆ, ಪುರುಷರು ಕಸುವು ಮುಂಡು, ಚಿನ್ನದ ಹಂಚಿನ ಬಿಳಿಪಂಚೆ ಮತ್ತು ಅಂಗಿ ಧರಿಸುತ್ತಾರೆ. ಓಣಂ ಬಂತೆಂದರೆ ಇಡೀ ಕೇರಳ ಈ ಬಿಳಿ ಬಣ್ಣದ ಸಾಂಪ್ರದಾಯಿಕ ಉಡುಪಿನಲ್ಲಿ ಕಂಗೊಳಿಸುತ್ತದೆ. ಓಣಂ ಹಬ್ಬದ ರೋಮಾಂಚಕ ಆಕರ್ಷಣೆ ವಲ್ಲಂಕಳಿ ಅರ್ಥಾತ್ ಹಾವು ದೋಣಿ ಸ್ಪರ್ಧೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ದೊಡ್ಡ ಫ್ಯಾನ್ ಬೇಸ್ ಇರುವ ಪ್ರಕೃತಿ ರಮಣೀಯವಾದ ಹಿನ್ನೀರಿನ ತಾಣದಲ್ಲಿ ನಡೆಯುವ ಈ ಸ್ಪರ್ಧೆಯನ್ನು ನೋಡಲು ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ. 100ಕ್ಕೂ ಹೆಚ್ಚು ನಾವಿಕರು ಲಯಬದ್ಧವಾಗಿ ಹುಟ್ಟು ಹಾಕುತ್ತಾ ಹಾಡು ಹೇಳುತ್ತಾ ನೀರನ್ನು ಸೀಳಿಕೊಂಡು ಮುನ್ನುಗ್ಗುವ ದೀರ್ಘ ದೋಣಿಗಳ ಸಾಲುಗಳ ದೃಶ್ಯ ನೋಡಲೆರಡು ಕಣ್ಣು ಸಾಲದು. ಪುಲಿಕಳಿ ಅಂದರೆ ಹುಲಿ ಕುಣಿತ ಓಣಂನ ಮತ್ತೊಂದು ಆಕರ್ಷಣೆ. ಮೈಗೆ ಹುಲಿಯ ಬಣ್ಣ ಬಳಿದುಕೊಂಡು ಡ್ರಮ್ಸ್ ಮತ್ತು ಡಿಜೆ ಸದ್ದಿನ ತಾಳಕ್ಕೆ ಹೆಜ್ಜೆ ಹಾಕುವ ಕಲಾವಿದರು ಬೀದಿಗಳಲ್ಲಿ ಕುಣಿಯುತ್ತಾ ನೋಡುಗರನ್ನು ರಂಜಿಸುತ್ತಾರೆ. ಮಹಿಳೆಯರು ಸಾಂಪ್ರದಾಯಿಕವಾಗಿ ವೃತ್ತಕಾರವಾಗಿ ನಿಂತು ಚಪ್ಪಾಳೆ ತಟ್ಟುತ್ತಾ ಆಡುವ ತಿರುವಾದಿ ರಕ್ಕಳಿ ಈ ನೃತ್ಯವು ಅತ್ಯಂತ ಲಯಬದ್ಧ, ಕಲಾತ್ಮಕ ಮತ್ತು ನಯನ ಮನಸ್ಸಿಗೆ ಬಂಧ ನೀಡುವ ನೃತ್ಯ ಪ್ರಕಾರ. ಇದರೊಂದಿಗೆ ಕಥಕ್ಕಳಿ ನೃತ್ಯ, ನಾಟಕಗಳು, ವಾದ್ಯ ಸಂಗೀತಗಳು, ಚಂಡೆ ಮೇಳಗಳು ಹಬ್ಬದ ಸಂಭ್ರಮವನ್ನು ಮುಗಿಲೆತ್ತರಕ್ಕೇರಿಸುತ್ತವೆ. ಓಣಂ ಹಬ್ಬದ ಅತಿದೊಡ್ಡ ವಿಶೇಷತೆ ಎಂದರೆ ಅದರ ಜಾತ್ಯತೀತ ಧರ್ಮತೀತ ನಿಲುವು ಹೊಲವು. ಇದು ಕೇವಲ ಒಂದು ಧರ್ಮ ಅಥವಾ ವರ್ಗದ ಜನರು ಆಚರಿಸುವ ಹಬ್ಬವಾಗಿ ಉಳಿದಿಲ್ಲ. ಕೇರಳಂನಲ್ಲಿ ಸರ್ವರು ಈ ಹಬ್ಬವನ್ನು ಒಟ್ಟಾಗಿ ಆಚರಿಸುತ್ತಾರೆ. ಪ್ರಪಂಚದ ವಿವಿಧ ಭಾಗಗಳಲ್ಲಿ ನೆಲೆಸಿರುವ ಕೇರಳಿಗರು ಈ ಹಬ್ಬವನ್ನು ತಮ್ಮ ಊರುಗಳಲ್ಲೂ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ಹಾಗಾಗಿ ಓಣಂ ಹಬ್ಬವೀಗ ಸೀಮಾತೀತವೂ ಹೌದು. ಆಧುನಿಕತೆಯ ಭರಾಟೆ ಮತ್ತು ಜಾಗತೀಕರಣದ ಪ್ರಭಾವದ ನಡುವೆಯೂ ಕೇರಳಿಗರು ತಮ್ಮ ಸಂಸ್ಕೃತಿ ಮತ್ತು

0: ಪರಂಪರೆಯನ್ನು ಆಚರಿಸಿಕೊಂಡು ಬಂದಿರುವುದಕ್ಕೆ ಓಣಂ ಜ್ವಲಂತ ಸಾಕ್ಷಿ. ಪ್ರಿಯ ಕೇಳುವರೆ, ಕೇಳದಲ್ಲಷ್ಟೊತ್ತು ಧರ್ಮಾತೀತ ಸೀಮಾತೀತ ಓಣಂ ಹಬ್ಬ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಕೇಳುವರೆ, ಇದುವರೆಗೂ ಧರ್ಮತೀತ ಸೀಮಾತೀತ ಓಣಮಬ್ಬ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಇನ್ನು ಮುಂದೆ ಕೇಳಿ ಬರೋಣ ಕಲರವ. ಸರಗೂರು ತಾಲೂಕಿನ ಸಾಗರೆ ಹೊಸ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸಾಗರ ಹೊಸ ಕಾಲೋನಿ. ನಾನು ಶಾಲೆಯ ಬಗ್ಗೆ ಪರಿಚಯ ಮಾಡಿಕೊಡುತ್ತೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಗರ ಹೊಸ ಕಾಲೋನಿ 1997-98 ಪ್ರಾರಂಭವಾಯಿತು. ಈ ಶಾಲೆಯ ಸ್ಥಾಪನೆಗೆ ಕಾರಣಕರ್ತರಾದ ನಮ್ಮ ಶಾಲೆಯ ದಾನಿಗಳಾದ ಶ್ರೀಯುತ ಪುಟ್ಟೇಗೌಡರು ಈ ಶಾಲೆಗಾಗಿ ಭೂದಾನವನ್ನು ಮಾಡಿದರು. ಅಲ್ಲಿಂದ ಈ ಶಾಲೆಯು ಚಿಗುರೊಡೆದು ಈ ಬೃಹತ್ ಮರವಾಗಿ ಸಾವಿರಾರು ಮಕ್ಕಳಿಗೆ ವಿದ್ಯಾವಕಾಶವನ್ನು ನೀಡಿದೆ. ಮೊದಲಿಗೆ 1997-98 ಶ್ರೀಯುತ ಸಿದ್ದರಾಜುರವರು ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅವರೊಂದಿಗೆ ಶ್ರೀಯುತ ದೇವರಾಜುರವರು ಈ ಶಾಲೆಯ ಸರ್ವೋನ್ನತ ಬೆಳವಣಿಗೆಗೆ ಬಹಳ ಶ್ರಮಿಸಿರುತ್ತಾರೆ. ಅವರ ಕೊಡುಗೆ ಈ ಶಾಲೆಗೆ ಅಪಾರ. ನಂತರ ಚಿಕ್ಕಚನ್ನ ನಾಯಕರು 2014 ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿ ನಿಯೋಜನೆಗೊಂಡು 2015-16 ಶ್ರೀಯುತ ನಾಗರಾಜು ಸರ್, ಶ್ರೀಯುತ ವಿಜಯರಂಗನ್, ಶ್ರೀಮತಿ ಪದ್ಮಾರವರು ಹಾಗೂ ಶ್ರೀಮತಿ ಪದ್ಮಾವತಿರವರು ಈ ಶಾಲೆಗೆ ಶ್ರಮಿಸಿರುತ್ತಾರೆ. ನಂತರ 2020 ಶ್ರೀಯುತ ಪುಟ್ಟಸೋಮಾಚಾರ್ಯರು ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಾರೆ. 2022 ಶ್ರೀಯುತ ಸೂರ್ಯವಂಶಿರವರು ಮುಖ್ಯ ಶಿಕ್ಷಕರ ಸ್ಥಾನವನ್ನು ಅಲಂಕರಿಸಿ ಈ ಶಾಲೆಯ ಪ್ರಗತಿಗಾಗಿ ಶ್ರಮಿಸಿರುತ್ತಾರೆ. ಪ್ರಸ್ತುತ ಸಾಲಿನಲ್ಲಿ ಶ್ರೀಮತಿ ಪದ್ಮಾವತಿರವರು ಬಡ್ತಿ ಮುಖ್ಯ ಶಿಕ್ಷಕರಾಗಿ ಈ ಶಾಲೆಯ ಪ್ರಗತಿಗಾಗಿ ಶ್ರಮಿಸುತ್ತಿದ್ದು, ಸಹ ಶಿಕ್ಷಕಿಯರಾದ ಶ್ರೀಮತಿ ಪದ್ಮಾ, ಶ್ರೀಮತಿ ಗೀತಾ ಹಾಗೂ ಶ್ರೀಮತಿ ಶ್ವೇತಾರವರು ಶಾಲೆಯ ಮಕ್ಕಳ ಕಲಿಕೆಗೆ ಮಾತ್ರವಲ್ಲದೆ ಶಿಸ್ತು, ಸಹಪಾಠ್ಯ ಚಟುವಟಿಕೆಗಳಿಗೂ ಒತ್ತು ನೀಡುತ್ತಿದ್ದಾರೆ. ಹಾಗೆ ನಮ್ಮ ಶಾಲೆಗೆ 2011 ಉತ್ತಮ ಶಾಲಾ ಪ್ರಶಸ್ತಿ ದೊರಕಿರುತ್ತದೆ. ಹಾಗೆ ಪ್ರತಿಭಾ ಕಾರಂಜಿ, ಕಲಿಕಾ ಹಬ್ಬ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಪ್ರಶಸ್ತಿಯ ಭರಪೂರವೇ ಬಂದಿರುತ್ತವೆ. ನಮ್ಮ ಶಾಲೆಯಲ್ಲಿ ಬುನಾದಿ ಶಿಕ್ಷಣ ಪಡೆದು ಅದೆಷ್ಟು ವಿದ್ಯಾರ್ಥಿಗಳು SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಯಾಗಿರುವುದಲ್ಲದೆ ಉತ್ತಮ ಸ್ಥಾನದಲ್ಲಿರುತ್ತಾರೆ. ಹಾಗೆ ನಮ್ಮ ಶಾಲೆಯಲ್ಲಿ ಸುಸಜ್ಜಿತ ಗ್ರಂಥಾಲಯವಿದ್ದು ಕಂಪ್ಯೂಟರ್ ಲ್ಯಾಬ್ ಹಾಗೂ ವಿಜ್ಞಾನ ಲ್ಯಾಬ್ಗಳ ನಿರ್ಮಾಣದ ಕನಸನ್ನು ಹೊಂದಿರುತ್ತದೆ. ನಮ್ಮ ಶಾಲೆಯ ಈ ಎಲ್ಲ ಯಶಸ್ಸಿಗೆ ಕಾರಣರಾದ ನಮ್ಮ ಶಿಕ್ಷಕರು, ಮಾರ್ಗದರ್ಶಕರು ಹಾಗೂ ಪೋಷಕರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ನಾವೆಲ್ಲರೂ ಶ್ರಮಿಸುತ್ತೇವೆ.

ನನ್ನ ಹೆಸರು ವೈಷ್ಣವಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು GHPS ಸಾಗರೆ ಹೊಸ ಕಾಲೋನಿ. ನಮ್ಮ ಶಾಲೆಯ 5, 6 ಮತ್ತು 7ನೇ ತರಗತಿಯವರಿಂದ

ಹೆಸರು ದೀಕ್ಷಾ ಸಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GHPS ಸಾಗರೆ ಹೊಸ ಕಾಲೋನಿ. ನಾನು ಹೇಳುತ್ತಿರುವ ಕಥೆಯ ಹೆಸರು ಸಮಾನ ಪ್ರೀತಿ. ಭಗವಾನ್ ಬುದ್ಧನ ಬಳಿಗೆ ಒಂದು ಸಲ ಶ್ರೀಮಂತ ಹೆಂಗಸೊಬ್ಬಳು ಬಂದಳು. ಸ್ವಾಮಿ, ನಾನು ಬಂಜೆ, ನನಗೆ ಸಂತಾನವಾಗುವಂತಹ ವರವನ್ನು ದಯಪಾಲಿಸಿ ಎಂದು ಪ್ರಾರ್ಥಿಸಿದಳು. ಹಾಗೆಯೇ ಆಗಲಿ, ನಾಳೆ ಮಧ್ಯಾಹ್ನ ಒಂದು ಪಾತ್ರೆಯ ತುಂಬ ಹಾಲು ಪಾಯಸ ತಯಾರಿಸಿ ನನ್ನ ಬಳಿಗೆ ತೆಗೆದುಕೊಂಡು ಬಾ. ಆದರೆ ನಿನ್ನ ಹೃದಯ ಮತ್ತು ಮನಸ್ಸುಗಳು ತುಂಬ ಪರಿಶುದ್ಧವಾಗಿರಬೇಕು ಎಂಬುದನ್ನು ನೆನಪಿರಿಸಿಕೊ ಎಂದು ಹೇಳಿದ ಬುದ್ಧ. ಆ ಪ್ರಕಾರ ಮರುದಿನ ಮಧ್ಯಾಹ್ನ ಆ ಹೆಂಗಸು ಬೆಳ್ಳಿ ಪಾತ್ರೆಯ ತುಂಬ ಗಮಗಮಿಸುವ ಹಾಲು ಪಾಯಸ ತಯಾರಿಸಿದಳು. ಬುದ್ಧನಿರುವಲ್ಲಿಗೆ ಬಂದು

ರುಚಿಕರವಾದ ಪಾಯಸ ತಂದಿದ್ದೇನೆ, ಸ್ವೀಕರಿಸಬೇಕು ಎಂದು ಬುದ್ಧನ ಮುಂದಿಟ್ಟಳು. ಬುದ್ಧ ಪಾಯಸ ನೋಡಿದ. ಆಹಾ, ಪಾಯಸ ಎಷ್ಟು ಪರಿಮಳ ಬರುತ್ತಿದೆ! ಇದನ್ನು ನೀನು ಬೀದಿಯಲ್ಲಿ ತರುವಾಗ ಬೇರೆ ಯಾರು ನನಗೊಂದಿಷ್ಟು ಕೊಡು ಎಂದು ಕೇಳಲಿಲ್ಲವೇ? ಹೆಂಗಸು ಕೇಳದೇ ಇರುತ್ತಾರೆಯೇ? ಬೀದಿಯುದ್ದಕ್ಕೂ ಬೇರೆಯವರ ಮಕ್ಕಳು ಪಾಯಸದ ವಾಸನೆ ಹಿಡಿದು ನನ್ನ ಹಿಂದೆ ಓಡಿ ಓಡಿ ಬಂದರು. ಕಾಡಿದರು, ಬೇಡಿದರು, ಒಂದು ಚೂರು ಕೊಡದೆ ಅವರನ್ನು ಅಲ್ಲಿಂದ ಓಡಿಸಿ ಪಾಯಸವನ್ನಿಲ್ಲಿಗೆ ತರಲು ಸಾಕೋ ಸಾಕಾಯಿತು ಎಂದು ಹೆಂಗಸು ಹೇಳಿದಳು. ಬುದ್ಧನ ಕಣ್ಣುಗಳು ಹನಿಗೂಡಿದವು. ಆತ ವ್ಯಥೆಯಿಂದ ಹೇಳಿದ. ಅಮ್ಮ, ಬೇರೆಯವರ ಮಕ್ಕಳನ್ನು ಕಂಡರೆ ನಿನ್ನದೆಂದೇ ತಿಳಿದು ಬಳಿಗೆ ಕರೆದು ಒಂದು ಚೂರು ಸಿಹಿಯನ್ನು ಕೊಡುವ ಒಳ್ಳೆಯ ಹೃದಯ ನಿನ್ನಲ್ಲಿಲ್ಲ. ಎಲ್ಲರನ್ನು ಪ್ರೀತಿಸುವ ಸ್ವಾರ್ಥರಹಿತ ಮನಸ್ಸು ನಿನ್ನದಲ್ಲ. ಆಮೇಲೆ ನಿನ್ನ ಮಗುವನ್ನು ನೀನು ಪ್ರೀತಿಸಬಲ್ಲೆಯಾ? ಬೇರೆ ಮಕ್ಕಳಿಗೆ ಕೊಡಲಾರದ್ದನ್ನು ನಿನ್ನ ಮಗುವಿಗೆ ಕೊಡಲು ನಿನ್ನಿಂದಾದಿತೆ. ಮಕ್ಕಳಲ್ಲಿ ಭೇದ ಭಾವ ಎಣಿಸಿ ಹಸಿದ ಮಕ್ಕಳ ಕೈಯಿಂದ ಕಿತ್ತು ತಂದ ಈ ಪಾಯಸ ನನಗೂ ಬೇಡಮ್ಮ ಬೇಡ ಎಂದು ಹೇಳುತ್ತಾನೆ. ಈ ಕಥೆಯ ನೀತಿ, ನಾವು ಸರ್ವರನ್ನೂ ಸಮಾನಾಗಿ ಕಾಣಬೇಕು. ಧನ್ಯವಾದ.

0: ನನ್ನ ಹೆಸರು ಶಾನವಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದೀಗ ನಮ್ಮ ಶಾಲೆಯ 7ನೇ ತರಗತಿ ಮಕ್ಕಳಿಂದ ಧೂಮಪಾನ ಹಾಗೂ ಮದ್ಯಪಾನ ಅಭ್ಯಾಸದಿಂದ ಆಗಬಹುದಾದ ತೊಂದರೆಯ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ. ಅಡುಗೆ ಏನ್ ಮಾಡಿದ ಸುಂದ್ರಿ?
1: ನಾನು ಬ್ಯಾಳ ಉಪ್ಸಾರು ಮುದ್ದೆ ಮಾಡಿದ್ಯಾಕು, ನೀನೇನು ಮಾಡಿದ ಕನಕ?
0: ನಾನು ಬ್ಯಾಳ ಸಾರು ಅನ್ನ ಮಾಡಿದ್ಯಾಕು.
2: ಏನಕ್ಕ ಇಬ್ರು ಜೋಡಿಯಾಗಿ ಕೂತ್ಬಿಟ್ಟಿದಾರಿ.
1: ಯಶೋದ ಎಲ್ಗೋಗಿದ?
2: ನಾನ ಚೆಂಡು ಕೀಳಕ್ ಹೋಗಿದ್ಯಾಕು.
0: ಕೂಲಿ ಎಷ್ಟ?
2: 300 ರೂಪಾಯಿಯಾಕು. ಬನ್ಯಾಕ ಒಳಕ ಟೀ ಮಾಡಿ ಕೊಟ್ಟನು.
1: ಕೂಲಿ 300 ರೂಪಾಯಿಯಾಕ?
2: ನೂ ಕಣಕ ಅಷ್ಟೇಯ.
0: ಮಗಿ ಎಲ್ಲೋಯ್ತು?
2: ಮಗಿ ಸ್ಕೂಲ್ಗೆ ಹೋಗೋದ. ಇನ್ನೇನೋ ಬರವತ್ತಾಯ್ತು, ಇನ್ನೇನೋ ಬಂದೇನೋ.
3: ಅಮ್ಮ
2: ಈಗ ಬಂದ್ಯಾವ? ಬಾ, ಕಾಲು ಕೈ ಮುಖ ತೊಳ್ಕ ಬಾ. ಉಣ್ಣಕಿಕ್ಕನು.
3: ಅಮ್ಮ ಬುಕ್ಸ್ ಎಲ್ಲ ಖಾಲಿಯಾಗಿದೆ, ತಕೊಡಮ್ಮ.
2: ಈ ಚಾ ನಿಮ್ಮ ಅಪ್ಪಿದನ ನೋಡ್ಕೊ ಬಾ.
3: ಇಲ್ಲ ಅಮ್ಮ, ಇರಲಿಲ್ಲ.
2: ಹಂಗಾರೆ ಎಲ್ಲ ಬುಕ್ಸ್ಗೂ ಹೋಗೋಷ್ಟು ದುಡ್ಡಿಲ್ಲ. ಒಂದು 2 ಬುಕ್ಸ್ ತಗೋಬೋದು. ನಿಮ್ಮ ಅಪ್ಪರಕ್ಕಿಂತ ಮುಂಚೆ ಬುಕ್ಸ್ ತಗೊಬಂದ್ಬಿಡು ತಕ.
4: ಯಶೋದ, ಯಶೋದ, ಏನಮ್ಮ ಅದು ಶ್ರಮಣಿ ಕೈಲಿ?
3: ಏನಿಲ್ಲ ಅಪ್ಪ. ಬಿಡಪ್ಪ ಬಿಡಪ್ಪ, ಅಯ್ಯೋ ನಾ ಬುಕ್ಸ್ ತಗೋಬೇಕು ಬಿಡಪ್ಪ.
4: ಕೊಡಿಲಿ ಕೊಡಿಲಿ.
2: ಮಗಿಗೆ ಬುಕ್ಸ್ ತಗೊಳಕ್ಕೆ ಅಂತ ಕೊಟ್ಟಿರೋ ದುಡ್ಡನ್ನು ಕಿತ್ಕೊಂಡು ಹೋಗ್ತಿರಲ್ಲ. ನೀವಂತೂ ದುಡ್ದು ಮಗಿನ ಸಾಕಲ್ಲ. ನಾನು ದುಡ್ದಿರೋದನ್ನು ಹಾಳು ಮಾಡ್ತಿರಲ್ಲ.
4: ಇದೆ ಹೋಗಿ. ಅಯ್ಯೋ ನಿಮ್ದು ಇದ್ದಿದೆ ಹೋಗಿ. 5 ನಿಮಿಷ ಬರ್ತೀನಿ ತಾಳು.
2: 5 ನಿಮಿಷ ಅಂತ ಹೋಗ್ತೀರಾ? ದಿನ ಕುಡ್ಕೊಂಡು ಬರ್ತೀರಾ? ಇದೇ ಅಲ್ವಾ ಏನು ಮಾಡೋದು, ಎಲ್ಲ ನನ್ನ ಕರ್ಮ. ಹೋಗವ್ವ, ಇರೋದ್ರಲ್ಲೇ ಬರ್ ತೋರಿಸು. ನಾನು ನಿಮ್ಮ ಮೇಷ್ಟ್ರಿಗೆ ಹೇಳ್ತೀನಿ.
3: ಆಯಿತು ಅಮ್ಮ.
4: ಯಶೋದ ಯಶೋದ, ಏನು ಹೆಸರು ತಯಾರಾಗ್ತಿದ್ದಲ್ಲ, ಈಗ ಮಾತಾಡು ಬಾರೇ.
3: ಅಮ್ಮ ಅಪ್ಪ ವಾಂತಿ ಮಾಡ್ಕೊಂಡು ಬಿದ್ದೋದ್ರು, ಬೇಗ ಬಾ ಅಮ್ಮ.
2: ಅಯ್ಯೋ ಏನಾಯ್ತ್ರಿ ಏನಾಯ್ತ್ರಿ, ಬೇಗ ಎದ್ದೋಳಿ. ಕುಡ್ಕೊಂಡು ಬರಬೇಡಿ ಅಂದ್ರೆ ಕುಡ್ಕೊಂಡು ಬರ್ತೀರಾ. ಇವಾಗ ನೋಡಿ ಏನಾಯ್ತು ಅಂತ. ಕನಕಕ್ಕ ಸುಂದ್ರಕ್ಕ ಒಂಚೂರು ನನ್ನ ಮಗಿದ್ ನೋಡ್ಕೊತಾ ಇರಿ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದು ಬರ್ತೀನಿ. ಮೆಲ್ಲಿಗೆ ಮೆಲ್ಲಿಗೆ ಎದ್ದೋಳಿ.
0: ಅಯ್ಯೋ ಪಾಪ ಯಶೋದ ಎಷ್ಟು ಕಷ್ಟಪಟ್ಟು ಕೂಲಿ ಮಾಡ್ಕೊಂಡು ಬರ್ತಾಳೆ, ಅವಳ ಗಂಡ ಅದನ್ನೂ ಕಿತ್ಕೊಂಡು ಹೋಗ್ತಾನೆ.
1: ಅಯ್ಯೋ ಆ ಮಗಿ ಕತೆ ನೋಡು. ಬೇಡ, ನಿಮ್ಮ ಅಮ್ಮ ನಿಮ್ಮ ಅಪ್ಪನ ಆಸ್ಪತ್ರೆ ಕರ್ಕೋಗಳ, ಬರ್ತಾಳ ಬಾ ಬಾ. ಅಳ್ಬೇಡ
5: ಅಮ್ಮ. ಅಪ್ಪ ಅಪ್ಪ ಅಮ್ಮ.
2: ಡಾಕ್ಟ್ರೇ ನೋಡಿ, ದಿನ ಕುಡ್ಕೊಂಡು ಬರ್ತಾನೆ, ಇವತ್ತು ವಾಂತಿ ಮಾಡ್ಕೊಂಡು ಬಿದ್ದೋದ್ನ. ಏನಾಯ್ತು ಅಂತ ನೋಡಿ ಡಾಕ್ಟ್ರೇ.
0: ನನ್ನೊಂದಷ್ಟು ಟೆಸ್ಟ್ ಬರ್ಕೊಡ್ತೀನಿ, ಮಾಡಿಸಿ ಆಯ್ತಾ?
2: ಸರಿ ಡಾಕ್ಟ್ರೇ. ಡಾಕ್ಟ್ರೇ ನೀವು ಬರ್ಕೊಟ್ಟಿದ್ದು ಟೆಸ್ಟ್ನೆಲ್ಲ ಮಾಡಿಸ್ಕೊ ಬಂದು ರಿಪೋರ್ಟ್ ತಗೊಳ್ಳಿ ಡಾಕ್ಟ್ರೇ.
0: ಓ ನೋಡಮ್ಮ, ನಿನ್ನ ಗಂಡನಿಗೆ ಕಿಡ್ನಿ ಲಿವರ್ ಎಲ್ಲ ತೊಂದರೆ ಆಗಿದೆ.
2: ಹಂಗಂದ್ರೆ ಡಾಕ್ಟ್ರೇ?
0: ಕಿಡ್ನಿ ಅಂದರೆ ಮೂತ್ರಪಿಂಡ. ಇದು ಅತಿಯಾದ ಮದ್ಯ ಸೇವನೆಯಿಂದ ಇವನ ಅಂಗಗಳಿಗೆ ತೊಂದರೆಯಾಗಿದೆ. ನೋಡಪ್ಪ, ಇರೋಷ್ಟು ದಿನ ಕುಡಿಯೋದು ಬಿಟ್ಟು ನಿನ್ನ ಆರೋಗ್ಯ ನೋಡ್ಕೋ. ನೀನು ಅಷ್ಟೇ ಕಣಮ್ಮ, ಇವನ್ನ ಚೆನ್ನಾಗಿ ನೋಡ್ಕೋ. ಒಂದಷ್ಟು ಮೆಡಿಸನ್ ಬರ್ಕೊಡ್ತೀನಿ ಆಯಿತಾ?
2: ಸರಿ ಡಾಕ್ಟ್ರೇ. ನೋಡು ಕುಡಿಬೇಡ ಕುಡಿಬೇಡ ಅಂದ್ರು ದಿನ ಕುಡ್ಕೊಂಡು ಬರ್ತೀಯ. ಇವಾಗ ನಿನ್ನ ಔಷಧಿಗೆ ದುಡ್ಡನ್ನ ಎಲ್ಲಿಂದ ತರೋದು ನಾನು?
0: ಎಲ್ಲರೂ ಕೇಳಿಸ್ಕೊಂಡ್ರಲ್ವಾ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಅತಿಯಾದ ಮದ್ಯಪಾನದಿಂದ ಹೃದಯದ ಬಡಿತ ನಿಧಾನವಾಗುತ್ತದೆ ಹಾಗೂ ಆ ವ್ಯಕ್ತಿಯು ಗೊಂದಲಕ್ಕೆ ಒಳಗಾಗುತ್ತಾನೆ. ಅವನಲ್ಲಿ ಪ್ರಜ್ಞೆ ತಪ್ಪುವುದು, ಪ್ರಚೋದಕಗಳಿಗೆ ಮಂದ ಪ್ರತಿಕ್ರಿಯೆ ನೀಡುವುದು ಹಾಗೂ ದೇಹದ ಉಷ್ಣತೆ ಕಡಿಮೆ

0: ಕಡಿಮೆಯಾಗುತ್ತದೆ. ಚರ್ಮ ಜಿಗುಟಾಗುವುದು ಹಾಗೂ ತುಟಿಗಳ ಬಣ್ಣ, ಮುಖದ ಬಣ್ಣ ಬದಲಾಗುತ್ತದೆ. ವ್ಯಕ್ತಿಯು ಒಟ್ಟಿನಲ್ಲಿ ರೋಗಗ್ರಸ್ತನಾಗುತ್ತಾನೆ. ಅವನಲ್ಲಿ ಕರುಳು ಮತ್ತು ಮೂತ್ರಕೋಶದ ತೊಂದರೆಗಳಾಗುತ್ತದೆ. ಹಾಗಾಗಿ ಮದ್ಯಪಾನದ ಅಭ್ಯಾಸವು ಮಾರಕವಾಗಬಹುದು. ಇಷ್ಟೇ ಅಲ್ಲದೆ ಕುಟುಂಬದ ವ್ಯವಸ್ಥೆ ತುಂಬಾ ಹದಗೆಡುತ್ತದೆ. ಇದರಿಂದ ಮುಕ್ತವಾಗಲು ಹತ್ತಿರದ ಆಲ್ಕೋಹಾಲ್ ರಿಹ್ಯಾಬ್ ಸೆಂಟರ್ಗೆ ದಾಖಲಿಸಬಹುದು ಅಥವಾ ಅದರ ಸಂಖ್ಯೆ ವಾಣಿ 911ಕ್ಕೆ ಕರೆ ಮಾಡಿ ಸಹಾಯ ಪಡೆದುಕೊಳ್ಳಬಹುದು. ಧನ್ಯವಾದಗಳು.
1: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
2: ನಮ್ಮ ಶಾಲೆಯ ಹೆಸರು GHPS ಸಾರೆ ಹೊಸ ಕಾಲೋನಿ. ನಾವು ಹೇಳುತ್ತಿರುವುದು ದೇಶಭಕ್ತಿ.

0: ನನ್ನ ಹೆಸರು ಖುಷಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
1: ಇಂದು ನಮ್ಮ ಶಾಲೆಗೆ ಜನಧ್ವನಿ 90.8 ರೇಡಿಯೋ ಸ್ಟೇಷನ್ ಅವರು ಬಂದಿದ್ದು ಮಕ್ಕಳ ಕಲರವ ನಿಮಿತ್ತ ಕಾರ್ಯಕ್ರಮವನ್ನ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಬಹಳ ತೊಡಗಿಸಿಕೊಂಡಿದ್ದೆವು. ನಮಗೆ ಇಷ್ಟು ಒಳ್ಳೆ ವೇದಿಕೆ ಕೊಟ್ಟಿದ್ದು ಬಹಳ ಖುಷಿಯಾಯಿತು. ಈ ಕಾರ್ಯಕ್ರಮವನ್ನು ನಮಗೆ ನಮ್ಮ ಪೇರೆಂಟ್ಸ್ ಕೂಡ ಕೇಳಬಹುದು, ಅದು ನಮ್ಮ ಹೆಮ್ಮೆ. ಹಾಗೆ

0: ಮೈಸೂರು ಸ್ಟೇಷನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರೋದು ನಮಗೆ ತುಂಬಾ ಹೆಮ್ಮೆ ವಿಷಯ. ಇದರಿಂದ ನಮ್ಮ ಶಾಲೆಯು ಒಳ್ಳೆ ರೀತಿ ಬಹಳಷ್ಟು ಜನಕ್ಕೆ ರೀಚ್ ಆಯ್ತು. ಧನ್ಯವಾದಗಳು.
1: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಕಳೆದುವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಸಾಕರಿಯ ಹೊಸ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಮನರಂಜನಾತ್ಮಕ ಕಳೆದುವ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶಾಲೆಯ ಮತ್ತೊಂದು ಮನರಂಜನಾತ್ಮಕ ಕಳೆದುವ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಸಾಗರೆ ಹೊಸ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
2: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
3: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
2: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
3: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
2: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
3: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
2: ನೀವು ಫಿಶಿಂಗ್ ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ ಮಾಸ್ತಿ ಅವರ ನಿಜ ಗಲ್ಲಿನ ರಾಣಿ ಕಥೆಯ ವಿಶ್ಲೇಷಣೆ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ MN ಕವಿತರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ ಎಮ್ಎನ್, ಕಬ್ಬಹಳ್ಳಿಯ ಶ್ರೀ ಮದ್ದಾನೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಸಹ ಪ್ರಾಧ್ಯಾಪಕಿ. ಈ ದಿನ ಮಾಸ್ತಿಯವರ ನಿಜಗಲ್ಲಿನ ರಾಣಿ ಅನ್ನುವ ಕಥೆಯನ್ನು ಕುರಿತಾಗಿ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಶ್ರೀನಿವಾಸ ಅನ್ನುವಂತಹ ಕಾವ್ಯನಾಮದಿಂದ ಬರೆದ್ರು ಮಾಸ್ತಿ ಅಂತಲೇ ಜನಮಾನಸದಲ್ಲಿ ಚಿರಪರಿಚಿತರಾಗಿ ಉಳಿದಿರುವ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಕನ್ನಡ ಸಣ್ಣ ಕಥೆಗಳ ಜನಕ ಅಂತಲೇ ಪ್ರಖ್ಯಾತರಾಗಿದ್ದಾರೆ. ಸಣ್ಣ ಕಥೆಗಳ ಜೊತೆಗೆ ನೀಳ್ಗತೆ, ಕಾವ್ಯ, ನಾಟಕ, ಕಾದಂಬರಿ, ಜೀವನ ಚರಿತ್ರೆ, ಪ್ರಬಂಧ, ಹೀಗೆ ಎಲ್ಲ ಬಗೆಯ ಪ್ರಕಾರದಲ್ಲೂ ಸಾಹಿತ್ಯ ರಚನೆ ಮಾಡಿದ್ದಾರೆ. ಕನ್ನಡ ಕಥಾ ಸಾಹಿತ್ಯಕ್ಕೆ ಒಟ್ಟು 123 ಕಥೆಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಅವುಗಳಲ್ಲಿ ನಿಜಗಲ್ಲಿನ ರಾಣಿ ಅನ್ನುವ ಕಥೆ ಕೂಡ ಬಹಳ ಪ್ರಸಿದ್ಧವಾದುದು. ಕನ್ನಡ ನಾಡಿನ ರಾಜಕೀಯ ಇತಿಹಾಸದಲ್ಲಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಹೇಗೆ ಆಳ್ವಿಕೆಯನ್ನು ಮಾಡಿದ್ದಾರೋ ಹಾಗೆಯೇ ಪಾಳೆಯಗಾರರು, ನಾಯಕರುಗಳು ಕೂಡ ಆಳ್ವಿಕೆ ನಡೆಸಿದ್ದಾರೆ. ತಮ್ಮ ಸಂಸ್ಥಾನಗಳ ಇತಿಹಾಸ ಎಂದೆಂದಿಗೂ ಪ್ರಸಿದ್ಧಿಯಾಗಿ ಉಳಿಯೋ ಹಾಗೆ ಬಾಳಿ ಬದುಕಿದ್ದಾರೆ. ಅಂತಹ ಪಾಳೆಯಗಾರರಲ್ಲಿ ನಿಜಗಲ್ಲಿನ ಕೋಟೆಯವರು ಕೂಡ ಪ್ರಮುಖರಾದವರು. ಕತೆ ಆರಂಭ ಆಗೋ ಹೊತ್ತಿಗೆ ನಿಜಗಲ್ಲಿನ ರಾಜಕೀಯ ಕಥನದ ಜೊತೆ ಜೊತೆಗೆ ಕೌಟುಂಬಿಕ ಕಥನವು ಒಂದು ಹೊಸ ಸ್ವರೂಪವನ್ನು ಪಡ್ಕೊಂಡಿತ್ತು. ಕಥೆಯ ನಾಯಕ ರಾಮರಸ ನಾಯಕ ಬಹಳ ಒಳ್ಳೆಯತನಕ್ಕೆ ಹೆಸರುವಾಸಿಯಾದವನು. ಇವನು ಮೈಸೂರು ಅರಸರ ಸಾಮಂತನಾಗಿ ಬಾಳ್ತಾ ಇರ್ತಾನೆ. ಮರಾಠಿಗರು

ಶತ್ರುವಾಗಿ ತುಂಬ ಕಾಟ ಕೊಡ್ತಾ ಇರ್ತಾರೆ. ಅವರ ಜೊತೆಗೆ ಹೋರಾಟ ಮಾಡಿ ಬದುಕಬೇಕಾದ ಒಂದು ಪರಿಸ್ಥಿತಿಯಲ್ಲಿ ರಾಮರಸ ನಾಯಕ ಇರ್ತಾನೆ. ಇನ್ನು ಅವನ ಕೌಟುಂಬಿಕ ವಿಷಯಕ್ಕೆ ಬರೋದಾದರೆ, ರಾಮರಸ ನಾಯಕನ ಮೊದಲ ಪತ್ನಿ ಲಕುಮವ್ವೆ ಅಂತ ಹೇಳಿ, ಆಕೆಗೆ ಮದುವೆಯಾಗಿ 10 ವರ್ಷಗಳಾದರೂ ಮಕ್ಕಳಿರಲಿಲ್ಲ. ಮಕ್ಕಳಿಲ್ಲದೆ ಜೀವನ ಪರಿಪೂರ್ಣ ಅಲ್ಲ ಅನ್ನುವ ನಂಬಿಕೆಯಲ್ಲಿದ್ದ ಲಕುಮವ್ವೆ ತನ್ನ ಗಂಡನಿಗೆ ಒತ್ತಾಯ ಮಾಡಿ ತನ್ನ ಬಳಗದವರೇ ಆಗಿದ್ದ ಗಿರಿಜವ್ವೆ ಅನ್ನುವ ಹುಡುಗಿಯನ್ನು ತಂದು ರಾಮರಸ ನಾಯಕನಿಗೆ 2ನೇ ಮದುವೆಯನ್ನು ಮಾಡಿಸ್ತಾಳೆ. ಗಿರಿಜವ್ವೆ ಸ್ವಭಾವತಃ ಒಳ್ಳೆಯವಳು. ಮದುವೆಯಾದ 2ನೇ ವರ್ಷಕ್ಕೆ ಒಂದು ಗಂಡು ಮಗುವಿಗೆ ಕೂಡ ಜನ್ಮವನ್ನು ನೀಡ್ತಾಳೆ. ಆಕೆ ನಿಜಗಲ್ಲಿನ ಕೋಟೆಗೆ ಮದುವೆಯಾಗಿ ಪ್ರವೇಶ ಮಾಡುವಾಗ ತನ್ನ ಜೊತೆಗೆ ತನ್ನ ತಮ್ಮ ಕಸ್ತೂರಿ ನಾಯಕ ಮತ್ತು ತನ್ನ ತಾಯಿಯನ್ನು ಕೂಡ ಕರ್ಕೊಂಡು ಬಂದಿರ್ತಾಳೆ. ಇಲ್ಲಿಂದ ರಾಜಕೀಯ ಮತ್ತು ಕುಟುಂಬಗಳ ಎರಡು ಕಥೆಯಲ್ಲಿ ಮುಖಾಮುಖಿಯಾಗಿ ಸಂಘರ್ಷ ಆರಂಭ ಆಗುತ್ತೆ. ಆರಂಭದಲ್ಲಿ ತಾಯಿ ಮತ್ತು ತಮ್ಮ ತನ್ನ ಗಂಡನ ಮನೆಗೆ ಕೆಡಕನ್ನೇ ಬಯಸ್ತಾ ಇರೋ ಪ್ರಯತ್ನಗಳು ಕಾಣುತ್ತೆ. ಹಾಗಾಗಿ ಅವರ ವಿರುದ್ಧವಾಗಿ ತಾಯಿಯಾಗಲಿ ಅಥವಾ ತಮ್ಮನಾಗಲಿ ಏನಾದರೂ ಮಾತಾಡೋಕ್ಕೆ ಬಂದಾಗೆಲ್ಲ ಗಿರಿಜವ್ವೆ ಅವುಗಳನ್ನೆಲ್ಲ ತಡೀತಾ ಇರ್ತಾಳೆ, ಅವರ ಪ್ರಯತ್ನಗಳನ್ನೆಲ್ಲ ವಿಫಲಗೊಳಿಸ್ತಾ ಇರ್ತಾಳೆ. ಯಾಕೆಂದರೆ ಗಿರಿಜವ್ವೆ ಸ್ಫುರದ್ರೂಪಿ ಹೇಗೋ ಅವಳ ಮನಸ್ಸು ಕೂಡ ಅಷ್ಟೇ ಸ್ಫುರದ್ರೂಪಿಯಾಗಿ ಇತ್ತು. ಆಕೆಗೆ ಉಂಡ ಮನೆಗೆ ಎರಡು ಬಗಿಬಾರ್ದು ಅನ್ನುವಂಥದ್ದು ತುಂಬ ಇತ್ತು. ಜೊತೆಗೆ ತನ್ನ ಒಳಿತಿಗಾಗಿ ತನ್ನನ್ನು ಮದುವೆ ಮಾಡಿಕೊಳ್ಳೋದ್ರ ಮೂಲಕ ಹೊಸ ಬದುಕು ಕೊಟ್ಟಂತಹ ಕುಟುಂಬಕ್ಕೆ ಎಂದೂ ಕೇಡು ಮಾಡಬಾರ್ದು ಅನ್ನೋದು ಅವಳ ಆಲೋಚನೆಯಾಗಿತ್ತು. ಆದರೆ ದಿನೇ ದಿನೇ ಏನಾಗುತ್ತೆ ಅಂದರೆ, ಅವಳ ತಮ್ಮ ಕಸ್ತೂರಿ ಸ್ವಲ್ಪ ಪುಂಡತನಕ್ಕೆ ಹೆಸರುವಾಸಿಯಾಗ್ತಾನೆ. ಅವನು ಕೆಡಕನ್ನು ಮನೆಯ ಒಳಗಿಂದ ಮಾಡೋದನ್ನು ನಿಲ್ಲಿಸ್ತಾನೆ, ಆದರೆ ಊರ ಜನರ ನಡುವೆ ಅವನು ಹೋಗ್ತಾನೆ. ಊರ ಜನರ ನಡುವೆ ಬಂದಾಗ ಈ ವಿಷಯ ಅವನ ಭಾವ ರಾಮರಸ ನಾಯಕನಿಗೆ ಮುಟ್ಟತ್ತೆ. ರಾಮರಸ ನಾಯಕ ಅವರನ್ನೆಲ್ಲ ಅವರ ಶ್ರೇಯೋಭೈಲಾಷೆಯನ್ನು ನೋಡಿಕೊಳ್ಳುವವನಾಗಿ ಸುಮ್ಮನಿರೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಭಾವ ಮೈದುನನಿಗೆ ಬುದ್ಧಿಯನ್ನು ಹೇಳ್ತಾನೆ. ಹಾಗೆ ಬುದ್ಧಿಯನ್ನು ಹೇಳುವಾಗ ಪಂಚಾಯಿತಿಯ ಮೂಲಕ ಎಲ್ಲರ ಎದುರಿಗೇನೆ ಅವನು ಹೇಳ್ತಾನೆ. ಇದು ಕಸ್ತೂರಿ ನಾಯಕನಿಗೆ ದ್ವೇಷ ಆಗೋದಕ್ಕೆ, ದ್ವೇಷ ರೂಪ ಪಡೆಯೋದಕ್ಕೆ ಕಾರಣ ಆಗುತ್ತೆ. ಈ ಕಡೆ 3 ಬಾರಿ ಪ್ರಯತ್ನ ಪಟ್ಟು ಸದಾಶಿವರಾಯನ ನೇತೃತ್ವದ ಮರಾಠೆ ಸೇನೆ ನಿಜಗಲ್ಲನ್ನು ವಶಪಡಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಿರೋದಿಲ್ಲ. ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಹಾಗೆ ಬರಿಗೈಯಲ್ಲೇ ಹಿಂತಿರುಗಿ ಹೋಗಿರ್ತಾರೆ. ಇಂಥ ಹೊತ್ತಲ್ಲೇ ಕಸ್ತೂರಿ ನಾಯಕನ ಉಂಡ ಮನೆಗೆ ದ್ರೋಹ ಬಗೆಯುವಂತಹ ಅವನ ಗುಣ ಮರಾಠೆಯ ಸದಾಶಿವರಾಯನಿಗೆ ವರ ಆಗಿ ಫಲಿಸ್ಬಿಡುತ್ತೆ. ಇಬ್ಬರು ಪಿತೂರಿಯನ್ನು ಮಾಡ್ತಾರೆ, ಇಬ್ಬರು ಮಾತಾಡ್ಕೊಳ್ತಾರೆ, ಇಬ್ಬರು ಮಾತಾಡಿಕೊಂಡು ರಾಮರಸನನ್ನು ಕೊಂದು ಬಿಡ್ತಾರೆ. ಕೋಟೆ ವಶಪಡಿಸ್ಕೊಂಡ ಮೇಲೆ ದಳಪತಿ ಸುಮ್ಮನಿರಲ್ಲ. ಕೋಟೆ ತನ್ನದಾದ ಹಾಗೆ ಗಿರಿಜವ್ವೆ ಕೂಡ ತನ್ನವಳಾಗಬೇಕು ಅಂತ ಹೇಳಿ ಆಸೆ ಪಡ್ತಾನೆ. ನಿಜಗಲ್ಲಿಗೆ ಇಂಥದ್ದೊಂದು ಪತನ ಒದಗಿ ಬಂತಲ್ಲ ಅಂತ ಹೇಳಿ ಗಿರಿಜವ್ವೆಗೆ ತುಂಬ ಸಂಕಟ ಆಗತ್ತೆ. ಗಿರಿಜವ್ವೆ ಸಹಗಮನ ಮಾಡೋದಕ್ಕೆ ಸಿದ್ಧವಾಗ್ತಾಳೆ, ಲಕುಮವ್ವೆ ಕೂಡ ಸಹಗಮನ ಮಾಡೋದಕ್ಕೆ ಸಿದ್ಧವಾಗ್ತಾಳೆ. ಆದರೆ ಊರಿನ ಜನ ಯಾರೂ ಇದಕ್ಕೆ ಒಪ್ಪೋದೇ ಇಲ್ಲ. ಇಬ್ಬರೂ ಸಹಗಮನ ಮಾಡಬಾರ್ದು, ಇಬ್ಬರೂ ರಾಜ್ಯಕ್ಕೆ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಮತ್ತು ಈ ಕೋಟೆಯ ಮುಂದಿನ ಗದ್ದುಗೆಯನ್ನು ಏರುವ ನಾಯಕನಾಗಿ ಆ ಪುಟ್ಟ ಮಗುವನ್ನು ಬೆಳೆಸುವ ಜವಾಬ್ದಾರಿ ಅವರಿಬ್ಬರ ಮೇಲೆ ಇದೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಿರ್ತಾರೆ. ಹಾಗಾಗಿ ಇಬ್ಬರು ಸುಮ್ಮನಾಗಿರ್ತಾರೆ. ಇಂಥ ಪರಿಸ್ಥಿತಿಯಿಂದಲೇ ತನ್ನ ತಮ್ಮ ಸದಾಶಿವರಾಯನಿಗೆ ಮಾತು ಕೊಟ್ಟ ಹಾಗೆ ಗಿರಿಜವ್ವೆಯನ್ನು ಅವನ ಜೊತೆ ಕಳಿಸ್ಬೇಕಾಗಿರುತ್ತೆ. ಗಿರಿಜವ್ವೆಗೆ ಇದರಿಂದ ಮನಸ್ಸು ಕುದೀತಾ ಇರುತ್ತೆ. ಒಳಗೆ ಎಷ್ಟೇ ಮನಸ್ಸು ಕುದ್ದರೂ ಕೂಡ ಅವನ ಜೊತೆ ಮದುವೆ ಆಗೋದಕ್ಕೆ ಒಪ್ಕೊಳ್ತಾಳೆ.

ಒಪ್ಕೊಂಡು ತಾನು ಮದುವೆಗೆ ಮುನ್ನ ಕೋಟೆಯ ಮೇಲೆ ಒಂದು ಸುತ್ತು ಬರಬೇಕು ಅಂತ ಆಸೆ ಪಡ್ತಾಳೆ. ಆಸೆ ಪಟ್ಟು ತಮ್ಮನೂ ನನ್ನ ಜೊತೆಗೆ ಬರಬೇಕು ಅಂತ ಹೇಳಿ ಆಸೆ ಪಡ್ತಾನೆ. ಆಸೆ ಪಟ್ಟು ಅವರಿಬ್ಬರು ಹೋಗ್ತಾರೆ, ಮೇಲೆ ಹೋಗ್ತಾರೆ. ಮೇಲೆ ಹೋದಾಗ ತಮ್ಮನಿಗೆ ಆರತಿಯನ್ನೆಲ್ಲ ಬೆಳಗ್ತಾಳೆ, ಅಕ್ಕನಾಗಿ ಆರತಿಯನ್ನೆಲ್ಲ ಬೆಳಗ್ತಾಳೆ. ಹಾಗೆ ಬೆಳಗಿ ಅವನನ್ನು ಅಪ್ಪಿಕೊಳ್ತಾಳೆ. ಅಪ್ಪಿಕೊಂಡು ಕೋಟೆಯ ಗೋಡೆಯ ಹೊರಗೆ ಹಾರಿ ಆತ್ಮಾಹುತಿಯನ್ನು ಮಾಡ್ಕೊಳ್ತಾಳೆ. ಹಾಗೆ ಆತ್ಮಾಹುತಿಯನ್ನು ಮಾಡ್ಕೊಂಡು ಕೂಡಲೇ ಎಲ್ರಿಗೂ ಗಿರಿಜವ್ವೆಯ ವ್ಯಕ್ತಿತ್ವ ಎಂಥದ್ದು, ಗುಣ ಎಂಥದ್ದು ಅನ್ನೋದು ಅರ್ಥ ಆಗುತ್ತೆ. ಗಿರಿಜವ್ವೆಗೆ ಇದ್ದ ಉದ್ದೇಶ ಒಂದೇ, ತನ್ನ ಸಲುವಾಗಿ ಅರಮನೆಗೆ ಬಂದಂತಹ ತಮ್ಮ ಇಡೀ ಅರಮನೆಯನ್ನು ಹಾಳಗೆಡುತ್ತಾ ಇದ್ದಾನೆ. ಇನ್ನು ಮುಂದಾದರೂ ಅರಮನೆ ಪೂರ್ಣವಾಗಿ ಹಾಳಾಗದೇ ಇರಲಿ ಅನ್ನೋ ಕಾರಣಕ್ಕೆ ತನ್ನನ್ನೂ ಆತ್ಮಾಹುತಿ ಮಾಡ್ಕೊಳ್ತಾ ತಮ್ಮನನ್ನು ಕೊಲ್ತಾಳೆ. ಹೀಗೆ ಊರಿಗಾಗಿ ಪ್ರಾಣತ್ಯಾಗ ಮಾಡಿದಂತಹ ಗಿರಿಜವ್ವೆ ಜನರ ಕಣ್ಣಲ್ಲಿ ದೊಡ್ಡವಳಾಗ್ತಾಳೆ, ಊರ ದೇವಿಯಾಗಿ ಉಳಿತಾಳೆ. ತುಂಬ ವರ್ಷಗಳ ಕಾಲ ಅವಳನ್ನು ಊರ ದೇವತೆಯಾಗಿ, ಹೆಣ್ಣು ದೇವಿಯಾಗಿ ಪೂಜೆ ಮಾಡ್ತಾ ಇದ್ರಂತೆ. ಆನಂತರದ ದಿನಗಳಲ್ಲಿ ಅವಳ ಹೆಸರಿನಲ್ಲಿ ನಡೀತಾ ಇದ್ದ ಪೂಜೆ ನಿಂತು ಹೋಯ್ತು ಅಂತ ಹೇಳೋದ್ರೊಂದಿಗೆ ಮಾಸ್ತಿಯವರು ಕಥೆಯನ್ನು ಮುಕ್ತಾಯಗೊಳಿಸ್ತಾರೆ. ಇಡೀ ಕಥೆ ಬಹಳ ಸರಳವಾಗಿ ನೇರವಾಗಿ ಅಭಿವ್ಯಕ್ತಿಗೊಂಡಿದೆ. ಕನ್ನಡ ನಾಡಿನ ರಾಜಕೀಯ ಇತಿಹಾಸದಲ್ಲಿ ವೀರ ತ್ಯಾಗ ಬಲಿದಾನಗಳ ಮೌಲ್ಯ ಎತ್ತಿ ಹಿಡಿಯುವಂಥ ಅನೇಕ ವ್ಯಕ್ತಿತ್ವಗಳನ್ನು ಕಥೆಗಳಾಗಿ ಚಿತ್ರಿಸಿರೋದನ್ನು ನಾವು ಕೇಳಿದ್ದೀವಿ, ಓದಿದ್ದೀವಿ. ಹಾಗೆ ವಿಶ್ವಾಸಘಾತಕತನಗಳಿಂದ ಉಂಡ ಮನೆಗೆ ದ್ರೋಹ ಬಗೆಯುವಂಥ ಈನ ಗುಣಗಳು ಇರತಕ್ಕಂತಹ ವ್ಯಕ್ತಿತ್ವಗಳು ಇದ್ದಾವೆ ಅನ್ನೋದನ್ನು ತೋರಿಸುವಲ್ಲಿ, ನಿರೂಪಿಸುವಲ್ಲಿ ಈ ಕಥೆ ಗೆದ್ದಿದೆ. ಎರಡು ಮನುಷ್ಯರ ಗುಣಗಳೇ, ಒಳಿತು ಕೂಡ ಮನುಷ್ಯರ ಗುಣನೇ, ಕೆಡುಕು ಕೂಡ ಮನುಷ್ಯರ ಗುಣನೇ. ಎರಡು ಜೊತೆಗೂಡಿ ನಡೀತಾನೆ. ಯಾವುದು ವ್ಯವಸ್ಥೆಯನ್ನು ಕಾಪಾಡುತ್ತೆ, ಯಾವುದು ವ್ಯವಸ್ಥೆಯನ್ನು ಹಾಳು ಮಾಡುತ್ತೆ ಅಂಥೇಳಿ ಓದುಗರು ನಿರ್ಧರಿಸಬೇಕಾಗತ್ತೆ. ಹಾಗಾಗಿ ಯಾವ ಗುಣ ಒಳ್ಳೆಯದೋ, ಯಾವುದು ಬೇಕೋ, ಆ ಗುಣವನ್ನು ನಾವು ನೀತಿ ಪಾಠವಾಗಿ ಉಳಿಸ್ಕೊಳ್ಬೇಕಾಗತ್ತೆ. ಇತಿಹಾಸದಲ್ಲಿ ನಡೆದಿರಬಹುದಾದ ಒಂದು ಪ್ರಸಂಗವನ್ನು ಸಣ್ಣ ಕಥೆಯಾಗಿಸಿರುವ ಮಾಸ್ತಿಯವರ ಸೃಜನಶೀಲ ಕಲೆ ಅದಮ್ಯವಾದುದು. ರಾಜಗದ್ದುಗೆಗಾಗಿ ನಡೆಯುವಂತಹ ರಾಜಕಾರಣ ಆಕ್ರಮಣಗಳು ಕೆಡುಕಿನ ಮೂಲಕವೇ ಕಬಳಿಸಬೇಕು ಅನ್ನುವಂತಹ ಹುಚ್ಚು ಹಾಸೆ, ತಮ್ಮ ನಡವಳಿಕೆಯಿಂದಲೇ ಇತರರಿಗೆ ಕೇಡು ಮಾಡ್ತಾ ತಮ್ಮ ಅವಸಾನವನ್ನು, ದುರಂತವನ್ನು ತಾವೇ ತಂದುಕೊಳ್ಳುವಂತಹ ಕಸ್ತೂರಿ ನಾಯಕನಂಥವರು ಈ ಜಗತ್ತಿನಲ್ಲಿ ಅದೆಷ್ಟು ಜನ ಇದ್ದಾರೋ. ತನ್ನ ತಮ್ಮನಿಂದ ತನ್ನ ಕುಟುಂಬಕ್ಕೆ ಸಮಾಜಕ್ಕೆ ಕಂಟಕ ಅಂಥೇಳಿ ಗೊತ್ತಾದ ಕೂಡಲೇ ತಮ್ಮನ್ನು ನಂಬಿಕೊಂಡಿರುವಂಥ ಜನರಿಗೆ ಅನ್ಯಾಯ ಆಗಬಾರ್ದು ಅಂಥೇಳಿ ಸೋದರತ್ವವನ್ನು ಮೀರಿ ಸಮಾಜದ ಉಳಿತೇ ಮುಖ್ಯ ಅಂಥೇಳಿ ಚಿಂತಿಸುವ ಅಪರೂಪದ ಗಿರಿಜವ್ವೆ ಅಂತಹ ವ್ಯಕ್ತಿತ್ವದವರು ಈ ಲೋಕದಲ್ಲಿ ಅದೆಷ್ಟು. ಒಟ್ಟಾರೆಯಾಗಿ ಸಮುದಾಯದ ಒಳಿತಿಗಾಗಿ ತನ್ನ ಬದುಕನ್ನು ಲೆಕ್ಕಿಸದೆ ಗಟ್ಟಿಯಾಗಿ ನಿರ್ಧಾರ ಕೈಗೊಳ್ಳುವಂತಹ ಗಿರಿಜವ್ವೆ ನಿಜವಾಗಿಯೂ ಮಾದರಿಯ ನಡೆಯಾಗಿ ಉಳಿತಾಳೆ, ಅಮರತ್ವವನ್ನು ತಂದುಕೊಳ್ತಾಳೆ. ಇಂತಹ ಪಾತ್ರಗಳನ್ನು ಓದುಗರ ಮನಸ್ಸಿನಲ್ಲಿ ನೆಲೆ ನಿಲ್ಲುವಂತೆ ಮಾಡಿದ ಮಾಸ್ತಿಯವರ ಸೃಜನ ಶಕ್ತಿಗೆ ಶರಣೆನ್ನಬೇಕು. ಕತ್ತಿ ಹಿಡಿದು ಹೋರಾಟ ಮಾಡಿದ್ರಷ್ಟೇ ವೀರರು ಅನ್ನೋದು ನಿಜವೇ. ಅದು ಎಷ್ಟು ನಿಜವೋ ಅಷ್ಟೇ ನಿಜವಾದ ಸಂಗತಿ, ಊರ ಒಳಿತಿಗಾಗಿ ತನ್ನ ಬದುಕನ್ನೇ ಪಣವಾಗಿಟ್ಟು ಆತ್ಮಾಹುತಿ ಮಾಡಿಕೊಳ್ಳುವಂತಹ ಗಿರಿಜವ್ವೆಯಂಥವರ ನಡತೆಗಳು ಕೂಡ ಹೋರಾಟದ ಒಂದು ಭಾಗವೇ. ಹಾಗಾಗಿ ಇಲ್ಲಿ ಗಿರಿಜವ್ವೆ ಹೋರಾಟ ಮಾಡ್ತಾ ಅಮರಳಾಗಿ ಉಳಿತಾಳೆ. ಇಷ್ಟೊತ್ತು ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.

ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಮಾಸ್ತಿ ಅವರ ನಿಜಗಲ್ಲಿನ ರಾಣಿ ಕಥೆಯ ವಿಶ್ಲೇಷಣೆ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎನ್ ಕವಿತಾರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುಣಾಳಬ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಇದು ಘಟನೆ ನಾನು ಅಮೆರಿಕದ ಒಂದು ವಿಶ್ವವಿದ್ಯಾಲಯದಲ್ಲಿದ್ದಾಗ ಕಂಡಂಥದ್ದು. ನನ್ನ ಮನಸ್ಸಿನ ತುಂಬಾ ಪರಿಣಾಮ ಮಾಡಿದಂಥ ಒಂದು ಘಟನೆ ಇದು. ನಾನು ಯೂನಿವರ್ಸಿಟಿಯಲ್ಲಿ ಇದ್ದಾಗ ಒಂದ್ಸಲ ಊಟಕ್ಕೆ ಅಂತ ಆ ಊಟದ ಮನೆಗೆ ಹೋಗಿದ್ದೆ, ಡೈನಿಂಗ್ ಹಾಲಿಗೆ ಹೋಗಿದ್ದೆ. ಜೊತೆಗೆ ಇನ್ಯಾರೋ ಪ್ರೊಫೆಸರ್ಸ್ ಮಾತಾಡ್ತಾ ಇದ್ರು. ಆಗ ಒಬ್ಬ ಹುಡುಗ ಬಂದ, ಸಾಯಂಕಾಲ ಸುಮಾರು 7:30-8 ಆಗಿರ್ಬೇಕು. ಒಬ್ಬ ಹುಡುಗ ಬಂದ, ಎತ್ತರ ಕಪ್ಪ ಹುಡುಗ, ಆ ಬಡಿಸೋದಕ್ಕೆ ಬರ್ತಾನಲ್ಲ ಹುಡುಗ. ಅವನು ಹೇಳ್ದ, ಸೂಪ್ ಇದೆಯಾ ಅಂತ ಕೇಳ್ದ. ಇದೆ ಅಂದ ಅವನು. 2 ಕೊಡು, 2 ಸೋಪ್, 1 ಫಾರ್ ಮೀ, 1 ಫಾರ್ ದ ವಾಲ್ ಅಂದ. ನನಗೊಂದು, ಗೋಡೆಗೊಂದು ಅಂದ. ನಾನು ವಾಲ್ ಅಂತ ಹೆಸರು ಇರ್ತಾವೆ ಮಂದಿದು, ಇನ್ನೊಬ್ಬ ಹುಡುಗ ಬರ್ತಿರ್ಬೇಕು ಅಂತ ನೋಡಿದೆ, ಇನ್ಯಾರು ಬರಲೇ ಇಲ್ಲ. ಅವನು ಬಡಿಸೋನೆ ಅಂದ. ಓಕೆ ಓಕೆ ಆಯಿತು ಅಂದ. ಇವನಿಗೊಂದು ಸೂಪ್ ಕೊಟ್ಟ, ಒಂದು ಸಣ್ಣ ಚೀಟಿ ಮೇಲೆ ಸೂಪ್ ಅಂತ ಬರೆದು ಅಲ್ಲಿ ಗೋಡೆ ಮೇಲೆ ಒಂದು ನೋಟಿಸ್ ಬೋರ್ಡ್ ಇರ್ತದಲ್ಲ ಅಲ್ಲಿ ಅಂಟಿಸ್ದ. ನನಗೇನು ಅರ್ಥನೇ ಆಗಲಿಲ್ಲ. ಒಂದು 20 ನಿಮಿಷ ಇನ್ನೊಂದು ಇಬ್ಬರು ಬಂದರು, ಹುಡುಗ ಹುಡುಗಿ ಇಬ್ಬರು ಬಂದರು. ಅವ್ರು ನೋಡಿ, ಡಿನ್ನರ್ ಇದೆಯಾ ಅಂದರು. ಇದೆ ಅಂದ. 2 dinners, 2 for us and 2 for the wall ಅಂದವರು. ನಮಗೆರಡು, ಗೋಡೆಗೆರಡು ಅಂತ. ಇದೇನು ಗೋಡೆ ಮಾತಾಡ್ತಾರೆ ಇವರು ಅಂತ ನನಗೆ ಗೊತ್ತಾಗಲಿಲ್ಲ. ಅವ್ರಿಗೆ 2 ಊಟ ಕೊಟ್ಟ, ಮತ್ತೆ 2 ಚೀಟಿ ಮೇಲೆ ಡಿನ್ನರ್ ಡಿನ್ನರ್ ಅಂತ ಬರೆದು ಆ ನೋಟಿಸ್ ಬೋರ್ಡ್ಗೆ ಹಾಕಿದ ಅವನು. ಅಡುಗೆ ಬಡಿಸೋನು. ನಾನು ಊಟ ಮುಗಿಸಿ ಹೋಗ್ಬಿಟ್ಟೆ, ತಲೆ ಕೆಡಿಸ್ಕೊಳ್ಳಿಲ್ಲ. ಮರುದಿನ ಮತ್ತೆ ಮಧ್ಯಾಹ್ನ ಊಟಕ್ಕೆ ಹೋದಾಗ ಜೋರಾಗಿ ಮಳೆ ಬರ್ತಾ ಇತ್ತು, ವಿಪರೀತ ಚಳಿಯಿತ್ತು. ಒಬ್ಬ ಹುಡುಗ ಬಂದ ಒಳಗಡೆ, ತುಂಬ ನಡುಗ್ತಾ ಇದ್ದ, ತೆಳ್ಳ ಹುಡುಗ. ಬಂದು ಆ ಗೋಡೆ ಮೇಲೆ ನೋಟಿಸ್ ಬೋರ್ಡ್ ಇತ್ತಲ್ಲ ಅದನ್ನು ಹಿಂಗೆ ನೋಡ್ದ. ನೋಡಿ, ಲಂಚ್ ಇದೆಯಾ ಅಂತ ಕೇಳ್ದ. ಇದೆ ಅಂದವನು. ಹಾಗಾದರೆ 1 lunch from the wall, ಊಟಕ್ಕೆ ಗೋಡೆಯಿಂದ ಒಂದು ಊಟ ಕೊಡು ಅಂದ. ಗೋಡೆಗೆ ಅಲ್ಲ, ಗೋಡೆಯಿಂದ ಊಟ ಕೊಡು ಅಂದ. ಏನು ಗೋಡೆ ಅಂತ ಹಾಕೋದೇನು, 1 for me, 1 for the wall, ನನಗೊಂದು ಗೋಡೆಗೊಂದು ಅಂತ ಅನ್ನೋದು. ಗೋಡೆಯಿಂದ ಊಟ ಕೊಡು, ಏನು ಗೋಡೆ ಇದು. ಅವನು ನಕ್ಬಿಟ್ಟ, ಹುಡುಗ ಕೂತ್ಕೋ ಅಂದ. ಅಲ್ಲಿ ಗೋಡೆ ಮೇಲೆ ಅಂಟಿಸಿದ್ನಲ್ಲ ನೋಟಿಸ್ ಬೋರ್ಡ್ ಮೇಲೆ, ಚೀಟಿ ಮೇಲೆ ಅಂಟಿಸಿದ್ನಲ್ಲ, ಒಂದು ಚೀಟಿ ಲಂಚ್ ಅನ್ನೋದನ್ನು ತೆಗ್ದ. ಇವನಿಗೊಂದು ಊಟ ಕೊಟ್ಟ, ಇವನೇನು ದುಡ್ಡು ಕೊಡಲಿಲ್ಲ. ತಕ್ಷಣ ನನ್ನ ತಲೆಗೆ ಚಕ್ ಅಂತ ಹೊಳಿತು, ಎಷ್ಟು ಒಳ್ಳೆ ಮಕ್ಕಳಲ್ಲ ಇವರು. ಅವನು ಸೂಪ್ ತೊಗೊಂಡು ಅವನು ಏನು ಹೇಳಿದೆ ಗೊತ್ತಾ, 1 for me, 1 for the wall. ವಾಲ್ ಅಂದರೆ ಯಾರು, ನನಗೊಂದು ಸೂಪ್ ಕೊಡಪ್ಪ, ಇನ್ನೊಂದು ಸೂಪಿನ ದುಡ್ಡು ನಾನು ಕೊಡ್ತೇನೆ. ಯಾವುದೋ ಹುಡುಗ ಸೂಪಿಗೆ ದುಡ್ಡು ಇಲ್ಲದೆ ಹುಡುಗ ಬಂದರೆ ಅದನ್ನು ಕೊಡು ಅಂತ. ಅವನು ಚೀಟಿ ಅಂಟಿಸಿದ್ದ ಗೋಡೆಗೆ, ಒಂದು ಸೂಪ್ ಇದೆ ಅಂತ. ಇನ್ನಿಬ್ರು ಬಂದವರು, ನನಗೆ 2 ಊಟ ಕೊಡು, ಇನ್ನು 2 ಊಟ ಗೋಡೆಗೆ ಅಂದಲ್ಲ, ಗೋಡೆ ಮೇಲೆ ಬರೆದಿಟ್ಟಿದ್ದ ಅವ್ನು 2 ಊಟ ಇದೆ ಅಂತ. ಲೆಕ್ಕ ಇದೆ ಅದು, ಯಾರು ಬೇಕಾದರೂ ಬಳಸ್ಕೋಬೋದು. ಮರುದಿನ ಹುಡುಗ ಬಂದು, ಊಟ ಇದೆಯಾ ಅಂತ ಕೇಳಿದಾಗ ಆ ಚೀಟಿ ತೆಗೆದ, ಕೊಟ್ಟ ಅವನಿಗೆ, ಇನ್ಯಾರೋ ದುಡ್ಡು ಕಟ್ಟಿದ್ದು ಅಂತ. ಎಷ್ಟು ಸಂತೋಷ ಆಯ್ತು ಗೊತ್ತಾ ನನಗೆ. ಬರೀ ನಮಗೋಸ್ಕರ ಬದುಕೋದಲ್ಲ ಸ್ವಾಮಿ, ಇಟ್ಕೊಳ್ಳಿ, ಇನ್ನೊಂದು ಯಾರಿಗಾದರೂ ಕೊಡಿ. 1 for me, 1 for the wall ನನ್ನ ಜೀವನದಲ್ಲಿ ಬಹುದೊಡ್ಡ ಗುರಿಯಾಗಿ ನಿಂತ್ಕೊಂಡ್ಬಿಟ್ಟಿದೆ. ಏನೇ ಮಾಡಿದ್ರು ನಿನಗೊಂದು ಇನ್ನೊಂದು. ನಮ್ಮ ಹಳ್ಳಿಯಲ್ಲಿ ಮಾಡ್ತಾ ಇದ್ವಿ ಸ್ವಾಮಿ ನಾವು, ಮುತ್ತುಗದೆಲೆ ಹಚ್ಚಬೇಕು. ನಮ್ಮ ಅಜ್ಜ ದೊಡ್ಡ ಜಮೀನ್ದಾರ, ರೈತರು ತಂದು ಹಾಕ್ಬೇಕು ನಮ್ಮ ಮನೆಯಲ್ಲಿ, ಈ ಮುತ್ತುಗದೆಲೆ ತಂದು ಹಾಕ್ಬೇಕು. ಊಟ ಎಲ್ಲ ಮುತ್ತುಗದೆಲೆಯಲ್ಲಿ ಮಾಡ್ಬೇಕು. ಬಾಳೆ ಎಲ್ಲ ಸಿಗಲ್ಲ ಅಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ. ಅವಾಗ ಈ ದಂಟಿನ ಶಿಬಿರ ತಂದು ಜೋಡಿಸಿ ಜೋಡಿಸಿ ಎಲೆ ಮಾಡ್ಕೋಬೇಕು. ನಮ್ಮ ಅಜ್ಜ ಹೇಳೋರು,

ನಿನಗೊಂದು ಇನ್ನೊಬ್ರಿಗೊಂದು ನಿನಗೊಂದು ಇನ್ನೊಂದೊಂದು ಮಾಡಬೇಕು, ದಿನಾಲು ಮಾಡಬೇಕು. ಎರಡು ಎರಡು ಎಲೆ ಮಾಡ್ಕೋಬೇಕು ನಾವು, ಒಂದು ನಿನಗೆ ಇನ್ನೊಬ್ರು ಮತ್ತೊಬ್ಬರಿಗೆ. ಮನೆಗೆ ಅತಿಥಿಗಳು ಬರ್ತಾರಲ್ಲ ಅವ್ರಿಗೊಂದು ಮಾಡ್ಬೇಕಲ್ಲ, ಯಾರು ಮಾಡ್ಬೇಕು ಅದನ್ನ? ಹೀಗೆ ಬದುಕಿದಾಗ ಬರೀ ತನಗೆ ಬದುಕೋದು ಬೇಡ, ಇನ್ನೊಬ್ರಿಗೋಸ್ಕರ ಒಂಚೂರು ಬದುಕಬೇಕು ಅಂತ ಕಲಿಸ್ತಲ್ಲ ಪಾಠ ನನಗೆ ಇನ್ನೂ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಒನ್ ಫಾರ್ ಮೀ, ಒನ್ ಫಾರ್ ದ ವಾಲ್. ಹಾಗೆ ನಾವು ಬದುಕಿದಾಗ ಏನೇ ಪಡ್ಕೊಂಡಾಗ ಒನ್ ಫಾರ್ ಮೀ, ಒನ್ ಫಾರ್ ದ ವಾಲ್ ಅಂತ ಅನ್ನೋ ಹಾಗೆ ಆಗಬಾರ್ದೆ.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ ಕರುಣಾಳುಬ ಬೆಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ರಮಣೀಯ ವದನ ಸುಜನ ಮನೋರಥ ಪುರಣ ಚತುರ ನಿಜಗಳ ಶೋಭಿತ ಮಣಿಮಯ ಹಾರ ಅಜಭವ ವಂದಿತ ವಾಸುದೇವ ಚರಣಾರ್ಪಿತ ಸಕಲ ವೇದ ಸಾರ ಶ್ರೀ

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ಕೃಷ್ಣ ಕೃಷ್ಣ ಗೋವಿ

0: ಗಾನಲೋಲ ಕೃಷ್ಣ ಸುಂದರ ವದನ ಸರೋಜ ನಯನ ರಾಧ ಪ್ರಿಯ ಕೃಷ್ಣ ಯಾದವ ಕೃಷ್ಣ ಯಶೋದ ಕೃಷ್ಣ ಸತ್ಯ ಸಾಯಿ ಕೃಷ್ಣ ಸತ್ಯ ಸಾಯಿ ಕೃಷ್ಣ ಕೃಷ್ಣ ಕೃಷ್ಣ ಗೋವಿಂದ ಕೃಷ್ಣ ಗೋಪಾಲ ಬಾಲಕೃಷ್ಣ ನಂದ ನಂದನ ಭಕ್ತ ಚಂದನ ಗಾನಲೋಲ ಕೃಷ್ಣ ಗಾನಲೋಲ ಕೃಷ್ಣ.
1: ಕೇಳುಗರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು. ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA, ಪಾಸ್ವರ್ಡ್ ಜೊತೆಗೆ OTP, ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡು ಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲ

0: ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
5: ಕೇಳಿದರೆ ಇನ್ನು ಮುಂದೆ ನಮ್ಮ ನಿವೇದಿದ್ದ ಸಮುದ್ರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ

0: ಕೇಳುಗರೇ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
0: ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನ ವೈಭವ, ವಚನಗಳ ನುಡುಗುಚ್ಛ ಭಾಗ 37 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಒಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
4: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
3: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
4: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
3: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
4: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
3: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
5: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. 12ನೇ ಶತಮಾನದಲ್ಲಿ ಮೇಲ್ವರ್ಗ, ಮಧ್ಯಮ ವರ್ಗ, ಕೆಳವರ್ಗ, ಹೀಗೆ ಎಲ್ಲ ವರ್ಗದ ಜನರು ಶರಣರ ಕ್ರಾಂತಿಯಲ್ಲಿ ಜೊತೆಗೂಡಿ ತಮ್ಮ ಅನುಭವದ ನುಡಿಗಳನ್ನು ನುಡಿದದ್ದನ್ನು ನಾವು ಕಾಣುತ್ತೇವೆ. ಅದರಲ್ಲಿ ಸ್ತ್ರೀಯರು ಕೂಡ ತಮ್ಮ ಅನುಭವವನ್ನು ವಚನಗಳ ಮೂಲಕ ತಿಳಿಸಿರುವುದು, ಅಂದು ಮಹಿಳೆಯರಿಗೆ ಪುರುಷ ಸಮಾಜ ಎಷ್ಟು ಸ್ವತಂತ್ರವನ್ನು ನೀಡಿತ್ತು ಎನ್ನುವುದು ತಿಳಿದು ಬರುತ್ತದೆ. ಸ್ತ್ರೀಯರು ಕೂಡ ಆಧ್ಯಾತ್ಮಿಕವಾಗಿ ಉನ್ನತೀಯವಾದ ಚಿಂತನೆಯನ್ನು ಮಾಡಿರುವುದು ಅವರ ವಚನಗಳನ್ನು ಗಮನಿಸಿದಾಗ ಕಂಡುಬರುತ್ತದೆ. ಸ್ತ್ರೀ ಪುರುಷರೆನ್ನದೆ ಒಬ್ಬರಿಗೊಬ್ಬರು ಕೌಟುಂಬಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಆಧ್ಯಾತ್ಮಿಕವಾಗಿ, ಪಾರಮಾರ್ಥಿಕವಾಗಿ, ಹೀಗೆ ಎಲ್ಲ ಹಂತಗಳಲ್ಲಿ ತಮ್ಮ ಚಿಂತನೆಗಳನ್ನು ವಿನಿಮಯ ಮಾಡಿಕೊಂಡಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಗಮನಿಸಬಹುದಾಗಿದೆ. ಅಂದಿನ ಸಮಾಜದಲ್ಲಿ ಸತಿಪತಿಗಳ ಒಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಎನ್ನುವ ಮಾತುಗಳನ್ನು ಅನುಸರಿಸಿ ಮಹಿಳೆಯರು ದಾಂಪತ್ಯ ಧರ್ಮವನ್ನು ಒಪ್ಪಿ ಅಪ್ಪಿ ನಡೆದುಕೊಂಡಿರುವುದು ನಮಗೆ ತಿಳಿದು ಬರುತ್ತದೆ. ಹಾಗಾಗಿ ಅಂದಿನ ಸಮಾಜ

ಕೌಟುಂಬಿಕವಾಗಿಯೇ ಶಾಂತವಾಗಿದ್ದನ್ನ, ಸಂತೃಪ್ತಿಯಿಂದ ಇದ್ದದ್ದನ್ನ ಕಾಣಬಹುದಾಗಿದೆ. ಸಂಸಾರ ಆಧ್ಯಾತ್ಮ ಸಾಧನೆಗೆ ತೊಡಕಲ್ಲ ಎನ್ನುವುದನ್ನು ಸಾಧಿಸಿ ತೋರಿಸಿದ್ದಾರೆ. ಪ್ರಾಪಂಚಿಕ ಸುಖದೊಡನೆ ಪಾರಮಾರ್ಥದ ಸುಖವನ್ನು ಕಾಣಬಹುದು ಎನ್ನುವುದು ಅವರ ಮಾತಾಗಿತ್ತು. ಇಹದ ಬದುಕಿನ ಜೊತೆಗೆ ಪರದ ಬದುಕನ್ನು ಕಂಡುಂಡಬಹುದು ಎನ್ನುವುದು ಅವರ ದೃಷ್ಟಿಕೋನವಾಗಿತ್ತು. ಅದಕ್ಕೆ ಉದಾಹರಣೆಯಾಗಿ ಅಕ್ಕಮಹಾದೇವಿ, ಗೊಗ್ಗವ್ವೆ, ಬಂತಾದೇವಿಯಂತಹ ಶರಣೆಯರು ಪರಮಾತ್ಮನನ್ನೇ ಪತಿಯೆಂದು ವೈರಾಗ್ಯ ನಿಧಿಯಾಗಿ ಅಲೌಕಿಕ ಆನಂದವನ್ನು ಪಡೆದದ್ದನ್ನು ನಾವು ಅವರ ವಚನಗಳಲ್ಲಿ ಕಾಣಬಹುದಾಗಿದೆ. ಹಲವರು ಸಂಸಾರದಲ್ಲಿದ್ದು ತಮ್ಮ ಉತ್ತಮ ನಡೆ ನುಡಿ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿಯ ಮೂಲಕ ಈ ನೆಲದಲ್ಲಿಯೇ ಕೈಲಾಸದ ಅಂದರೆ ಸ್ವರ್ಗದ ಸುಖವನ್ನು ಕಂಡುಕೊಂಡಿದ್ದಾರೆ. ಇಹದಲ್ಲಿಯೇ ಪರವನ್ನು ಕಾಣದಿದ್ದಲ್ಲಿ ಇನ್ನಲ್ಲಿ ಕಾಣಲು ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ. ಹಾಗಾಗಿ ಶರಣೀಯರು ಸ್ವಾಭಿಮಾನಿಂದ ಕೂಡಿದ ಉದಾತ್ತ ಬದುಕನ್ನು ಬದುಕಿರುವುದು ಕಂಡುಬರುತ್ತದೆ. ಅವರ ವಚನಗಳಲ್ಲಿ ಸಾಮಾಜಿಕ ಕಳಕಳಿ ವ್ಯಕ್ತವಾಗಿರುವುದು ಅವರು ಸಮಾಜ ಸುಧಾರಣೆಗೆ ಹೆಚ್ಚು ಒತ್ತು ನೀಡುವುದಕ್ಕೆ ಸಾಕ್ಷಿಯಾಗಿವೆ. ಹೀಗೆ ಶರಣೀಯರು ತಮ್ಮದೇ ಆದಂತಹ ಕಾಣಿಕೆಯನ್ನು ಸಮಾಜಕ್ಕೆ ನೀಡಿರುವುದನ್ನು ಕಾಣಬಹುದಾಗಿದೆ. ಸಮಗ್ರ ವಚನ ಸಂಪುಟದಲ್ಲಿನ 5ನೇ ಸಂಪುಟವು ಶಿವ ಶರಣೀಯರ ವಚನ ಸಂಪುಟವಾಗಿದೆ. ಇದರಲ್ಲಿ 35 ಜನ ವಚನಕಾರ್ತಿಯರ ಒಟ್ಟು 1351 ವಚನಗಳನ್ನು ಸಂಗ್ರಹಿಸಲಾಗಿದೆ. ಇದರಲ್ಲಿ 434 ವಚನಗಳು ಅಕ್ಕ ಮಹಾದೇವಿ ಅವರದಾಗಿದೆ. 15 ಶರಣೆಯರ ಒಂದೊಂದು ವಚನಗಳಿವೆ. 100 ದಾಟಿರುವವರ ಸಂಖ್ಯೆ 5 ಮಾತ್ರ. ಇಂದಿನ 37ನೇ ಸಂಚಿಕೆಯಲ್ಲಿ ನಾವು ಶರಣೆ ಅಮುಗೆಯ ರಾಯಮ್ಮನವರ ವಚನಗಳ ಬಗ್ಗೆ ತಿಳಿಯಲು ಪ್ರಯತ್ನ ಮಾಡೋಣ. ಅಮುಗೆಯ ರಾಯಮ್ಮನವರ 116 ವಚನಗಳನ್ನು ಸಂಪಾದನೆ ಮಾಡಲಾಗಿದೆ. ಇವರು ತಮ್ಮ ವಚನಗಳಲ್ಲಿ ಸಾಮಾಜಿಕ ವಿಡಂಬನೆ ಮಾಡಿರುವುದನ್ನು ಕಾಣಬಹುದು. ವೇಷಧಾರಿಗಳನ್ನು ಅತ್ಯಂತ ತೀಕ್ಷ್ಣವಾಗಿ ಕಟುವಾಗಿ ಟೀಕಿಸಿರುವುದನ್ನು ಕೂಡ ಕಾಣಬಹುದಾಗಿದೆ. ಶರಣೆ ಅಮುಗೆಯ ರಾಯಮ್ಮನವರ ಕೆಲವು ವಚನ ವಿಚಾರಗಳನ್ನು ಅರಿಯಲು ಪ್ರಯತ್ನ ಮಾಡೋಣ. ಅಮುಗೆಯ ರಾಯಮ್ಮನವರು ಶರಣರೆಂದರೆ ಅನುಭಾವಿಗಳು, ಅನುಭವವೇ ಅವರ ಜೀವ, ಅವರ ಪ್ರಾಣ ಎನ್ನುತ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು ವಚನ ಹೀಗಿದೆ, ಗಮನಿಸೋಣ. ಅನುಭಾವಿಗೆ ಅಂಗ ಶೃಂಗಾರ ಉಂಟೆ, ಅನುಭಾವಿಗೆ ಕಾಮ ಕ್ರೋಧ ಉಂಟೆ, ಅನುಭಾವಿಗೆ ನಾಹಂ ಕೋಹಂ ಸೋಹಂ ಎಂಬ ಭ್ರಾಂತಿನ ಭ್ರಮೆಯುಂಟೆ, ಅನುಭಾವಿಗೆ ನನ್ನವರು ತನ್ನವರೆಂಬ ಗನ್ನ ಗದಕಿನ ಮಾತುಂಟೆ, ಅನುಭಾವಿಗಳೆಂಬವರು ಅಲ್ಲಿಗಲ್ಲಿಗೆ ತಮ್ಮ ಅನುಭಾವಂಗಳ ಬೀರುವರೇ, ಅನುಭಾವಿಗಳ ಪರಿಯ ಹೇಳಿಯೇ ಕೇಳಿರಣ್ಣ ನೀರ ಮೇಲಣ ತೆಪ್ಪದಂತೆ, ಸಮುದ್ರದೊಳಗಣ ಬೆಂಗುಂಡಿನಂತೆ ಇರಬಲ್ಲಡೆ ಅನುಭಾವಿಗಳೆಂಬೆನಯ್ಯ, ವಚನಂಗಳ ಓದಿ ವಚನಂಗಳ ಕೇಳಿ ಕಂಡ ಕಂಡ ಠಾವಿನಲ್ಲಿ ಅಂಡುಗೆಲೆವ ಜಗಬಂಡರ, ಆತ್ಮ ತೇಜಕ್ಕೆ ತಿರುಗುವ ವೇಷಧಾರಿಗಳ ಕಂಡು ಅನುಭಾವಿಗಳೆಂದಡೆ ಅಘೋರ ನರಕ ತಪ್ಪದು ಕಾಣ ಅಮುಗೇಶ್ವರ, ಅಘೋರ ನರಕ ತಪ್ಪದು ಕಾಣ ಅಮುಗೇಶ್ವರ, ಹೀಗೆ ಹೇಳಿಬಿಡುತ್ತಾರೆ. ಅಮುಗೆಯ ರಾಯಮ್ಮನವರು ಅನುಭಾವಿ ಎಂದರೆ ಹೇಗಿರಬೇಕು ಎನ್ನುವುದನ್ನು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಅನುಭಾವಿ ದೇಹದ ಶೃಂಗಾರಕ್ಕಾಗಿ ದೇಹದ ಸೌಂದರ್ಯಕ್ಕಾಗಿ ತಮ್ಮ ಸಮಯವನ್ನು ಮೀಸಲಿಡುವವರಲ್ಲ ಎನ್ನುತ್ತಾರೆ. ಅನುಭಾವಿಗೆ ಆಸೆ ಬಯಕೆ ಮೋಹ ಕೋಪ ತಾಪ ವಂಚನೆ ಹೀಗೆ ಏನೂ ಇರಲಾರದು ಎನ್ನುತ್ತಾರೆ. ಅನುಭಾವಿಗೆ ನಾನೆಂಬ ಅಹಂಕಾರವಿರಲಾರದು, ಎಲ್ಲವೂ ನನ್ನಿಂದಲೇ ಎಲ್ಲವೂ ನಾನೇ ಎನ್ನುವ ಭವಭ್ರಾಂತು ಇರಲಾರದು ಎನ್ನುತ್ತಾರೆ. ಅನುಭಾವಿಗೆ ನನ್ನ ತಂಬ ನನ್ನ ತಂಗಿ ನನ್ನ ಬಂಧು ಹೀಗೆ ನನ್ನವರು ತನ್ನವರು ಎಂದು ಅವರಿಗಾಗಿ ಬದುಕದೆ ಎಲ್ಲರೂ ನಮ್ಮವರು, ಎಲ್ಲರೂ ನನ್ನ ಸಹೋದರರು ಸಹೋದರಿಯರು, ಸರ್ವರೂ ನನ್ನ ಬಂಧುಗಳು ಎನ್ನುವ ಭಾವದಿಂದ ಇರುವುದೇ ಆಗಿದೆ ಎನ್ನುತ್ತಾರೆ. ನಮ್ಮ ಅನುಭಾವಿ ಶರಣರು ನೀರಿನೊಳಗಿದ್ದು ಅದರೊಳಗೆ ಮುಳುಗದೆ ತೇಲುವ ತಪ್ಪದಂತಿದ್ದಾರೆ. ಅಂದರೆ ಈ ಸಂಸಾರವೆಂಬ ಸಮುದ್ರದಲ್ಲಿ ಪರಮಾರ್ಥವೆಂಬ ದೋಣಿಯಲ್ಲಿ ತೇಲುತ್ತಾ ಸಂಸಾರದೊಳಗಿದ್ದು ಸಂಸಾರದೊಳಗಿರದೆ ಅಂದರೆ

0: ಹೃದಯದೊಳಗಿದ್ದು ಭವಿಯಾಗದೆ ಭಕ್ತನಾಗುವ ಧೀರನಂತಿರುತ್ತಾರೆ ಅಂತಾರೆ.
1: ಇದಕ್ಕೆ ಇನ್ನೊಂದು ಉದಾಹರಣೆಯನ್ನು ಸಹ ಕೊಟ್ಟಿದ್ದಾರೆ. ಬೆಂಡಿಗೆ ಕಟ್ಟಿದ ಗುಂಡು ಹೇಗೆ ಮುಳುಗದೆ ತೇಲುತ್ತದೋ ಹಾಗೆ ಅನುಭಾವಿ ಜಗದೊಳಗಿದ್ದು ಜಗದಲ್ಲಿ ಇಲ್ಲದ ಹಾಗೆ ಇರುತ್ತಾನೆ. ಕೇವಲ ವಚನಗಳನ್ನು ಓದಿದರೆ, ವಚನಗಳನ್ನು ಕೇಳಿದರೆ ಬರೀ ವೇಷಧಾರಿಗಳಾಗಿ ತಿರುಗುವಂತಹವರಲ್ಲ. ನಮ್ಮ ಶರಣರು ಅನುಭಾವಿಗಳು ಎನ್ನುತ್ತಾರೆ. ಹೀಗೆ ಅನುಭಾವಿಗಳೆಂದರೆ ಅವರೊಂದು ದೈವತ್ವದ ಅಂಶ ಎನ್ನುತ್ತಾರೆ ರಾಯಮ್ಮನವರು. ಒಂದೆಡೆ ರಾಯಮ್ಮನವರು ಹೇಳುತ್ತಾರೆ, ನಮ್ಮನ್ನು ನಾವೇ ಅರಿತು ನಮ್ಮ ದೋಷಗಳು ನಾವೇ ತಿದ್ದುಕೊಳ್ಳಬೇಕೇ ಹೊರತು ಬೇರೆಯವರು ಬಂದು ತಿದ್ದುವರೆಂದು ಆಶಿಸಬೇಡಿ ಎನ್ನುತ್ತಾರೆ. ವಚನ ಹೀಗಿದೆ, ಎನ್ನ ಕಣ್ಣೊಳಗಣ ಕಟ್ಟಿಗೆಯ ಮುರಿವವರ ಆರನೂ ಕಾಣೆ, ಎನ್ನ ಕಾಲೊಳಗಣ ಮುಳ್ಳ ತೆಗೆದವರ್ ಆರನೂ ಕಾಣೆ, ಎನ್ನ ಅಂಗದಲ್ಲಿದ್ದ ಅಹಂಕಾರವ ಸುಡುವವರ ಆರನೂ ಕಾಣೆ, ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ಕೆಡಿಸುವವರ್ ಆರನ್ನೂ ಕಾಣೆಯಯ್ಯ. ಆದ್ಯರ ವೇದ್ಯರ ವಚನಗಳಿಂದ ಅರಿದೆನೆಂಬವರು ಅರಿಯಲಾರರು ನೋಡ. ಎನ್ನ ಕಣ್ಣೊಳಗಣ ಕಟ್ಟಿಗೆಯ ನಾನೇ ಮುರಿಯಬೇಕು, ಎನ್ನ ಕಾಲೊಳಗಣ ಮುಳ್ಳ ನಾನೇ ತೆಗೆಯಬೇಕು, ಎನ್ನ ಅಂಗದಲ್ಲಿಪ್ಪ ಅಹಂಕಾರವ ನಾನೇ ಸುಡಬೇಕು, ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ನಾನೇ ಕಳೆಯಬೇಕು, ಅಮಗೇಶ್ವರ ಲಿಂಗವ ನಾನೇ ಸ್ವಯಂ ಅರಿಯಬೇಕು, ನಾನೇ ಅರಿಯಬೇಕು. ಎಂತಹ ವಿಚಾರ ರಾಯಮ್ಮನವರದು. ಅವರು ಹೇಳುತ್ತಾರೆ, ಆದ್ಯರ ಹಿರಿಯರ ಅರಿತವರ ವಚನಗಳನ್ನು ಉಪದೇಶಗಳನ್ನು ಆಲಿಸಿ ಓದಿ ಅರಿತಿದ್ದೇನೆಂದರೆ ಅರಿಯಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಇದರಿಂದ ಕಣ್ಣಿನೊಳಗೆ ಅಡಗಿರುವ ಕಟ್ಟಿಗೆ ಅಂದರೆ ತೊಡಕು, ಕಾಮನೆಗಳನ್ನು ಬಯಕೆಗಳನ್ನು ವಿಷಯ ವಾಸನೆಗಳನ್ನು ತ್ಯಜಿಸಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಕಾಲೊಳಗಣ ಮುಳ್ಳು ಎಂದರೆ ನಮ್ಮ ಕಾಲುಗಳು ಓಡಾಡಬಾರದ ಸ್ಥಳಗಳಿಗೆ ಓಡಾಡುತ್ತವೆ, ಮಾಡಬಾರದ ಕೆಲಸಗಳನ್ನು ಮಾಡಿಸುತ್ತವೆ. ಇಂತಹ ಕೆಲಸಗಳಿಂದ ನಾವು ಅರಿತಿದ್ದೇವೆಂದು ತಿಳಿದ ಕ್ಷಣ ಅದರಿಂದ ಹೊರಬರಲು ಸಾಧ್ಯವಿಲ್ಲ. ದೇಹದಲ್ಲಿ ತುಂಬಿರುವಂತಹ ಅಹಂಕಾರನು ಸುಡಲು ಸಾಧ್ಯವಿಲ್ಲ. ಮನದಲ್ಲಿ ತುಂಬಿರುವಂತಹ ಈ ಪ್ರಪಂಚದ ಭೋಗ ಲಾಲಸೆಗಳನ್ನು ದೂರವಿಡಲು ಸಾಧ್ಯವಿಲ್ಲ. ಇವುಗಳನ್ನೆಲ್ಲ ದೂರ ಮಾಡಬೇಕಾದರೆ, ತ್ಯಜಿಸಬೇಕಾದರೆ, ಅವುಗಳಿಂದ ಹೊರಬರಬೇಕಾದರೆ ನಾವು ಏನೇ ಓದಿದರೂ ಏನೇ ಕೇಳಿದರೂ ಅದರಿಂದ ಸಾಧ್ಯವಿಲ್ಲ. ಅದನ್ನು ನಮಗೆ ನಾವೇ ತಿಳಿದು ನಾನು ಸರಿಯಾಗುತ್ತೇನೆಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದರೆ ಮಾತ್ರ ಅದರಿಂದ ಹೊರಗೆ ಬರಲು ಸಾಧ್ಯ. ಇಲ್ಲವಾದರೆ ಎಷ್ಟು ಓದಿದ್ದರೂ ತಿಳಿದಿದ್ದರೂ ನಾವು ಅದರಿಂದ ಹೊರಬರಲು ಸಾಧ್ಯವಿಲ್ಲ, ಅದು ಕೇವಲ ಓದು ಮಾತ್ರವಾಗುತ್ತದೆ ಎಂದು ಬಿಡುತ್ತಾರೆ ರಾಯಮ್ಮನವರು. ಹೌದಲ್ವೇ, ಈ ನುಡಿಗಳು ನಿಜ. ಏಕೆಂದರೆ ಎಷ್ಟೋ ಮಂದಿ ಜ್ಞಾನದ ಕಣಜವೇ ಆಗಿದ್ದಾರೆ, ಆದರೂ ಮಾಯಾ ಪ್ರಪಂಚಕ್ಕೆ ಸಿಲುಕಿ ನರಳುತ್ತಾ ಜಗದೊಳಗೆ ವೇಷವ ಧರಿಸಿ ಬದುಕಿನಲ್ಲಿ ನಟಿಸುವವರು ಹಲವರಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಯಮ್ಮನವರು ಒಂದೇಳಿ ಹೇಳುತ್ತಾರೆ, ಆಸೆಯುಳ್ಳವಂಗೆ ಮಾಟಕೂಟವಲ್ಲದೆ ನಿರಾಸೆಯುಳ್ಳವಂಗೆ ಮಾಟಕೂಟಬೇಕೆ, ಮನಃ ಪರಿಣಾಮಿಗೆ ಮತ್ಸರಬೇಕೆ, ಸುತ್ತಿದ ಮಾಯಾ ಪ್ರಪಂಚವ ಜರಿದವಂಗೆ ಅಂಗನೆಯರ ಹಿಂದು ಮುಂದು ತಿರುಗಲೇಕೆ, ಅಮುಗೇಶ್ವರನೆಂಬ ಲಿಂಗವನ್ ಅರಿದವಂಗೆ ಅಷ್ಟ ವಿಧಾರ್ಚನೆ ಷೋಡಶೋಪಾಚಾರದ ಅಂಗೇಕೆ ಏಳ. ಇಲ್ಲಿ ರಾಯಮ್ಮನವರು ಹೇಳುತ್ತಾರೆ, ಆಸೆಯುಳ್ಳವ ಮಾತ್ರ ಬದುಕಿನಲ್ಲಿ ಸುಂದರವಾಗಿ ಬದುಕಬೇಕೆಂಬ ಉತ್ಸಾಹವಿರುತ್ತದೆ, ಅಂತಹ ವ್ಯಕ್ತಿ ಮಾತ್ರ ಮಾಟಕೂಟದಲ್ಲಿ ಇರಬಲ್ಲ. ಅಂದರೆ ಲಿಂಗದಲ್ಲಿ ಮಾಟ, ಜಂಗಮದಲ್ಲಿ ಕೂಟ, ಹೀಗೆ ಇರುತ್ತಾನೆ ಎನ್ನುತ್ತಾರೆ. ಇಲ್ಲಿ ಲಿಂಗ ಎಂದರೆ ಒಳಿತಿನ ಗುಣಗಳನ್ನು ಹೊಂದಿ ಜಂಗಮದಲ್ಲಿ ಅಂದರೆ ಒಳಿತಿನ ಕೂಟದಲ್ಲಿ ಸೇರಿ ಜೀವನವನ್ನು ಸವಿಯುತ್ತಾನೆ ಹೊರತು ನಿರಾಸೆ ಉಳ್ಳವನಲ್ಲ ಎಂದು ಬಿಡುತ್ತಾರೆ. ಏಕೆಂದರೆ ನಿರಾಸೆಯುಳ್ಳಂತಹ ವ್ಯಕ್ತಿ ಜೀವನದಲ್ಲಿ ಆನಂದವನ್ನು ಕಾಣಲು ಸಾಧ್ಯವಿಲ್ಲ. ಅವನು ಯಾವಾಗಲೂ ಬದುಕಿನಲ್ಲಿ ದುಃಖದಿಂದ ಕೂಡಿ ಸಾವಿನಡೆಗೆ ಸಾಗಲು ಇಷ್ಟಪಡುತ್ತಾನೆ.

ಇದು ಜಗದ ಸತ್ಯ, ಜಗದ ನಿಯಮ. ಹೊರಯ್ಯಮ್ಮನವರು ಮುಂದೆ ಹೋಗಿ ಹೇಳುತ್ತಾರೆ, ಮನಸ್ಸು ಪಾರಮಾರ್ಥದ ಪರಿಣಾಮಕ್ಕೆ ಒಳಗಾದಾಗ ಆ ಮನಸ್ಸಿನಲ್ಲಿ ಮತ್ಸರವಿರಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಮಾಯಾ ಪ್ರಪಂಚದಲ್ಲಿ ಮುಳುಗಿಲ್ಲ ಎನ್ನುವುದಾದರೆ ಅಂಗನೆಯರ ಸುತ್ತ ಓಡಾಡಲೇಕೆ ಎಂದು ಕೂಡ ಪ್ರಶ್ನೆ ಮಾಡುತ್ತಾರೆ. ಯಾವಾಗ ನಿಜತ್ವವನ್ನು ಅರಿತು ಮನದಲ್ಲಿ ದೈವತ್ವ ಮನೆ ಮಾಡಿದರೆ ಅವನಿಗೆ ಅರ್ಚನೆಯಾಗುವತ್ಯವಿಲ್ಲ, ಕೇವಲ ಅರ್ಪಣಾ ಅನುಭಾವವಿದ್ದರೆ ಸಾಕು ಎಂದು ಬಿಡುತ್ತಾರೆ. ಹೀಗೆ ರಾಯಮ್ಮನವರ ಚಿಂತನೆ ಬಹಳ ಚೆನ್ನಾಗಿದೆ. ಇದನ್ನು ಸರಿಯಾಗಿ ಅರಿತರೆ ವ್ಯಕ್ತಿ ಹೇಗಿರಬೇಕು ಎನ್ನುವುದನ್ನು ಕೂಡ ಅರಿಯಬಹುದು. ಅದರ ಮೂಲಕ ದಿವ್ಯ ಶಕ್ತಿಯಡೆಗೆ ಸಾಗಬಹುದು. ಇಲ್ಲವಾದಲ್ಲಿ ವ್ಯಕ್ತಿ ಏನಾಗಬಹುದು ಎನ್ನುವುದನ್ನು ರಾಯಮ್ಮನವರು ಒಂದೆಡೆ ಹೀಗೆ ಹೇಳುತ್ತಾರೆ. ಉತ್ತಮ ತೇಜಿಯ ಮರಿಗೆ ಸುಪ್ಪತ್ತಿಗೆ ಅಲ್ಲದೆ ಕತ್ತೆಯ ಮರಿಗೆ ಸುಪ್ಪತ್ತಿಗೆ ಹಾಸುವವರೇ. ಅಜ್ಞಾನಿಗಳ ಹೃದಯದಲ್ಲಿ ಪರಮಾಮೃತವ ಸುರಿದಡೆ ಪರರ ಕಾಡಿ ಬೇಡದೆ ಮಾಡ್ಬರೇ. ಕುಂಜರನ ವೇಷವ ತೊಟ್ಟು ಹಂದಿಯಂತೆ ತಿರುಗುವ ಅಜ್ಞಾನಿಗಳಿಗೆ ಏನೆಂಬೆ ಅಮುಗೇಶ್ವರ, ಏನೆಂಬೆ ಅಮುಗೇಶ್ವರ. ರಾಯಮ್ಮನವರು ಹೇಳುತ್ತಾರೆ, ಉತ್ತಮ ಕುದುರೆಯ ಮರಿಗೆ ಹಾಸಿಗೆಯನ್ನು ಹಾಕಿ ಮಲಗಿಸುವವರಲ್ಲದೆ ಕತ್ತೆಯ ಮರಿಗೆ ಹಾಕುವರೇ ಎಂದು ಪ್ರಶ್ನಿಸುವ ಮೂಲಕ ಯಾರು ಕತ್ತೆಯಂತಹ ಜಡತ್ವವುಳ್ಳ ಜನರನ್ನು ಯಾರೂ ಪ್ರೀತಿಸುವುದಿಲ್ಲ. ಕೇವಲ ಚೈತನ್ಯಯುಕ್ತರನ್ನು ಮಾತ್ರ ಒಪ್ಪಿ ಅಪ್ಪಿಕೊಳ್ಳುತ್ತಾರೆ ಎನ್ನುತ್ತಾರೆ. ಹೌದಲ್ಲವೇ? ಹಾಗಾಗಿ ಮನುಷ್ಯ ಜಡತ್ವವನ್ನು ತ್ಯಜಿಸಲು ಪ್ರಯತ್ನಿಸಬೇಕು. ಅದಕ್ಕಾಗಿ ದೈಹಿಕವಾಗಿ ಮಾನಸಿಕವಾಗಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಎಲ್ಲವನ್ನೂ ಕೂಡ ತೆಗೆದುಕೊಳ್ಳಬೇಕು ಎನ್ನುವುದು ರಾಯಮ್ಮನವರ ಅದ್ಭುತ ಚಿಂತನೆಯಾಗಿದೆ. ಹಾಗೆಯೇ ಮುಂದುವರಿದು ಹೇಳುತ್ತಾರೆ, ಮೂರ್ಖರಿಗೆ ಪರಮಾಮೃತವನ್ನು ಸುರಿದರೂ ಕೂಡ ಅವರು ಬೇರೆಯವರಿಗೆ ತೊಂದರೆ ಕೊಡದೆ ಬಿಡುತ್ತಾರೆಯೇ ಎನ್ನುತ್ತಾರೆ. ಆನೆಯಂತೆ ವೇಷವ ತೊಟ್ಟು ಅಂದರೆ ಆನೆ ಘನತೆ ಗಾಂಭೀರ್ಯಕ್ಕೆ ಹೆಸರು. ಹಾಗೆ ವ್ಯಕ್ತಿ ಕೇವಲ ಆನೆಯಂತೆ ವೇಷವ ಧರಿಸಿ ಹಂದಿ ಹೇಗೆ ವಲಸನ್ನು ತಿಂದು ವಲಸಿನಲ್ಲಿ ಹೊರಡಾಳಿ ಬಡುಕುತ್ತದೋ ಹಾಗೆ ಹಂದಿಯಂತೆ ಬದುಕುವವರನ್ನು ಕಂಡು ನಾನು ಏನು ಹೇಳಲಿ ಎಂದು ಪ್ರಶ್ನೆ ಮಾಡುತ್ತಾರೆ. ಹೀಗೆ ಹೇಳಿರುವುದು ಅಂದಿನ ಸಮಾಜದಲ್ಲಿ ಇಂತಹ ಕತ್ತೆಯಂತಹ ಹಂದಿಯಂತಹ ಜನ ಆನೆಯಂತೆ ವೇಷವ ತೊಟ್ಟು ತಿರುಗಾಡುತ್ತಿದ್ದರೆಂದು ಕಾಣಿಸುತ್ತದೆ. ಪ್ರಸ್ತುತ ಸಮಾಜದಲ್ಲಿ ಇಂತಹವರ ಸಂಖ್ಯೆ ಬಹಳಷ್ಟಿದೆ. ಇಂತಹವರಿಂದ ಸಮಾಜ ಅಧೋಗತಿಗಿಳಿಯುತ್ತಿರುತ್ತದೆ. ರಾಯಮ್ಮನವರು ಇಷ್ಟೇ ಅಲ್ಲದೆ ಜಂಗಮರೆಂದು ನಡೆದಾಡುವ ವೇಷಧಾರಿಗಳಿಗೂ ಕೂಡ ನೇರವಾಗಿ ತಮ್ಮ ತೀಕ್ಷ್ಣವಾದ ಮಾತುಗಳನ್ನು ವಚನ ಸಾಹಿತ್ಯದ ಮೂಲಕ ಹೇಳಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ, ಕಾವಿ ಕಾಶಾಂಬರವ ಒದ್ದು ಕಾಮ ವಿಕಾರಕ್ಕೆ ತಿರುಗುವ ಕರ್ಮಿಗಳ ಮುಖವ ನೋಡಲಾಗದು, ಜಂಗಮವಾಗಿ ಜಗದಿತ್ತೆಯ ನುಡಿವ ಜಂಗುಳಿಗಳ ಮುಖವ ನೋಡಲಾಗದು, ಲಿಂಗೈಕ್ಯರೆನಿಸಿಕೊಂಡು ಅಂಗವಿಕಾರಕ್ಕೆ ತಿರುಗುವ ಲಿಂಗ ದ್ರೋಹಿಗಳ ಮುಖವ ನೋಡಲಾಗದು, ಕಾಣ ಅಮುಗೇಶ್ವರ ಲಿಂಗವೇ ನೋಡಲಾಗದು ನೋಡಲಾಗದು. ರಾಯಮ್ಮನವರ ಚಿಂತನೆ ಹೇಗಿದೆ? ಅವರು ಹೇಳುತ್ತಾರೆ, ಕಾವಿಯನ್ನು ತೊಟ್ಟು ಜಡೆಮಣಿ ಮಾಲೆ ವಿಭೂತಿ ರುದ್ರಾಕ್ಷಿ ಹೀಗೆ ಎಲ್ಲವನ್ನ ಧರಿಸಿ ಆಸೆ ಕಾಮನೆ ಬಯಕೆಗಳಿಗಾಗಿ ತಿರುಗುವ ಈ ಕರ್ಮದ ಜನರ ಮುಖವ ನೋಡಲಾಗದು ಎಂದು ಬಿಡುತ್ತಾರೆ. ಜಂಗಮರೆಂದು ವೇಷವ ಹೊತ್ತು ಭವ್ಯ ಭಾಷೆಯನ್ನು ಮಾತನಾಡುವವರನ್ನ ಮಾಯಾ ಪ್ರಪಂಚದಲ್ಲಿ ಮುಳುಗಿ ಅದನ್ನೇ ನುಡಿಯುವವರನ್ನ ಅವರ ಮುಖವ ನೋಡಲಾಗದು ಎನ್ನುತ್ತಾರೆ. ಲಿಂಗವನ್ನು ಧರಿಸಿದ್ದೇವೆಂದು ಹೆಮ್ಮೆಯಿಂದ ತಿರುಗುತ್ತಾ ಪಂಚೇಂದ್ರಿಯಂಗಳ ವಾಸನೆಗಳಿಗೆ ಸಿಲುಕಿ ಜಗಕ್ಕೆ ಮೋಸ ಮಾಡುತ್ತಿರುವ ದ್ರೋಹಿಗಳನ್ನು ನೋಡಲಾಗದು ನೋಡಲಾಗದು ಎನ್ನುತ್ತಾರೆ. ಹೌದು, ಇಂಥವರ ಸಂಖ್ಯೆ ಪ್ರಸ್ತುತ ದಿನಮಾನಗಳಲ್ಲಿ ಹೆಚ್ಚಾಗುತ್ತಿರುವುದನ್ನು ನಾವು ಕಂಡುಬರುತ್ತೇವೆ. ಹೀಗೆ ರಾಯಮ್ಮನವರು ವೇಷಧಾರಿಗಳಿಗೆ ತಮ್ಮ ನೇರ ನುಡಿಯಿಂದ ತಿರಸ್ಕರಿಸಿರುವುದನ್ನು ನಾವು ಕಾಣಬಹುದಾಗಿ. ಒಂದೆಡೆ ಹೀಗೆ ಹೇಳಿಬಿಡುತ್ತಾರೆ, ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ, ಹೌದಲ್ಲವೇ, ಆಡಿನ ಮರಿ ಆನೆಯಾಗಬಲ್ಲದೆ, ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲದೆ, ಅರಿವು ಆಚಾರ ಸಮ್ಯಕ್ ಜ್ಞಾನವನ್ನು ಅರಿಯದೆ ನಾಮವ ಹೊತ್ತುಕೊಂಡು ತಿರುಗುವ

ಗಾವಿಲರ ಮುಖವ ನೋಡಲಾಗದು, ಅಮುಗೇಶ್ವರ ಗಾವಿಗಳ ಮುಖರ ನೋಡಲಾಗದು ಎನ್ನುತ್ತಾರೆ. ಹೌದು, ರಾಯಮ್ಮನವರ ಮಾತುಗಳು ಬಹಳ ನಿಜ. ಕಾಗೆಯ ಮರಿ ಕೋಗಿಲೆಯ ಜೊತೆಗೆ ಇದ್ದ ಕ್ಷಣ ಅದು ಕೋಗಿಲೆಯ ಮರಿಯಾಗಲು ಸಾಧ್ಯವಿಲ್ಲ. ಕೋಗಿಲೆಯಂತೆ ಇಂಪಾದ ಧ್ವನಿ ಅದಕ್ಕೆ ಬರಲು ಸಾಧ್ಯವಿಲ್ಲ ಎಂದು ಬಿಡುತ್ತಾನೆ. ಹಾಗೆಯೇ ಆಡಿನ ಮರಿ ಆನೆಯಾಗಲು

ಅದರಂತೆ ಆಚರಿಸುವ ಜ್ಞಾನವಿರಬೇಕು. ಅದನ್ನು ಬಿಟ್ಟು ಕೇವಲ ಪಂಡಿತನೆಂಬ ಹೆಸರನ್ನು ಗಳಿಸಿಕೊಂಡು ತಿರುಗಾಡಿದರೆ ಸುಜ್ಞಾನಿಯಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ. ರಾಯಮ್ಮನವರು ಇಂತಹ ಅನೇಕ ವಚನಗಳನ್ನು ಬರೆಯುವ ಮೂಲಕ ವೇಷಧಾರಿಗಳಿಗೆ ತಮ್ಮ ಪ್ರತಿರೋಧವನ್ನು ಸೂಕ್ಷ್ಮವಾಗಿ ವ್ಯಕ್ತಪಡಿಸಿದ್ದಾರೆ. ರಾಯಮ್ಮನವರು ಪ್ರತಿರೋಧದ ನಡುವೆಯೂ ವ್ಯಕ್ತಿ ಹೇಗಿದ್ದರೆ ಚೆನ್ನ ಎನ್ನುವುದನ್ನು ಕೂಡ ತಮ್ಮ ಹಲವಾರು ವಚನಗಳಲ್ಲಿ ತಿಳಿಸಬಯಸಿದ್ದಾರೆ. ಒಂದು ವಚನ, ಕತ್ತಲೆಯ ಮನೆಯಲ್ಲಿ ಸಕ್ಕರೆಯ ಸವಿದವನಂತಿರಬೇಕು, ಬಟ್ಟ ಬಯಲಲ್ಲಿ ನಿಂದು ಇಷ್ಟಲಿಂಗವ ಕಂಡವನಂತಿರಬೇಕು, ಇದಕ್ಕೆ ಗುರುವಿನ ಹಂಗೇಕೆ, ಲಿಂಗದ ಪೂಜೆ ಏಕೆ, ಸಮಯದ ಹಂಗೇಕೆ, ತನ್ನ ತಾನು ಅರಿದವೇ ಏಣಾಂಕನ ಶರಣರ ಸಂಘವೇಕೆ, ಇಷ್ಟವನ್ ಅರಿದವಂಗೆ ನಾನೇನು ನೀನೇನು ಎಂಬ ಗೊಜಡಿನ ಭ್ರಮೆಯೇಕೆ ಅಮುಗೇಶ್ವರ, ಗೊಜಡಿನ ಭ್ರಮೆಯೇಕೆ. ಇಲ್ಲಿ ರಾಯಮ್ಮನವರು ಮನುಷ್ಯ ಹೇಗಿರಬೇಕು ಎನ್ನುವುದನ್ನು ಅತ್ಯಂತ ಅರ್ಥವಾಗುವಂತಹ ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಕತ್ತಲೆಯ ಮನೆಯಲ್ಲಿ ಸಕ್ಕರೆಯ ಸವಿದಂತಿರಬೇಕು. ಇಲ್ಲಿ ಕತ್ತಲೆಯ ಮನೆ ಎಂದರೆ ದುಃಖ, ನೋವು, ಸಂಕಟ, ಬಡತನ, ಅಜ್ಞಾನ, ಮೂರ್ಖತ್ವ ಹೀಗೆಲ್ಲ ಇರುವಂತಹ ಮನೆ. ಅಂತಹ ಮನೆಯಲ್ಲಿಯೂ ಸಕ್ಕರೆಯನ್ನು ಸವಿದ ಹಾಗೆ, ಅಂದರೆ ಸಕ್ಕರೆಯನ್ನು ಸವಿದಾಗ ಏನು ಆನಂದ ಉಂಟಾಗುತ್ತದೋ ಹಾಗೆ ಬಡತನ, ನೋವು, ಮೂರ್ಖರಿರುವ ಮನೆಯಲ್ಲಿಯೂ ಕೂಡ ಅವುಗಳನ್ನೆಲ್ಲ ಭಗವಂತನಿಗೆ ಅರ್ಪಿಸಿ ಭಗವಂತನಿಗೆ ಬಿಟ್ಟು ನೋಡಿಯೂ ನೋಡದ ಹಾಗೆ, ಅನುಭವಿಸಿಯೂ ಅನುಭವಿಸದ ಹಾಗೆ ಇದ್ದು ತೃಪ್ತಿಯಿಂದ ಬದುಕಲು ಕಲಿಯಬೇಕು ಎನ್ನುತ್ತಾರೆ. ಆಗ ಮಾತ್ರ ಈ ಲೋಕದೊಳಗೆ ಹುಟ್ಟಿದುದಕ್ಕೆ ಸಾರ್ಥಕವಾಗುತ್ತದೆ. ಇಲ್ಲವಾದಲ್ಲಿ ಲೋಕದೊಳಗೆ ಹುಟ್ಟಿ ಕಷ್ಟ ಕೋಟಲಗಳಲ್ಲಿ ನರಳಿ ಸಾಯಬೇಕಾಗುತ್ತದೆ ಎನ್ನುತ್ತಾರೆ. ಇದರಿಂದ ಏನು ಪ್ರಯೋಜನ ಎನ್ನುವುದು ರಾಯಮ್ಮನವರ ವಿಚಾರವಾಗಿದೆ. ಹೌದಲ್ಲವೇ? ನಾವೆಲ್ಲರೂ ಕೂಡ ಇದರ ಬಗ್ಗೆ ಆಲೋಚಿಸಬೇಕಾಗಿದೆ. ಹಾಗೆಯೇ ಮುಂದೆ ಹೇಳುತ್ತಾರೆ, ಬಟ್ಟ ಬಯಲಲ್ಲಿ ನಿಂದು ಇಷ್ಟಲಿಂಗವ ಕಂಡಂತಿರಬೇಕು. ಈ ವಾಕ್ಯ ಅತ್ಯಂತ ವಿಶಾಲವಾದಂತಹ ಅರ್ಥವನ್ನು ಒಳಗೊಂಡಿದೆ. ನಾವು ನಮ್ಮ ಮನೆಯೊಳಗಿನ ದೇವರ ಕೋಣೆಯಲ್ಲಿ ಕುಳಿತು ಇಷ್ಟಲಿಂಗವ ಅಂದರೆ ನೈಜ ಸುಖವ ಕಾಣಲು ಸಾಧ್ಯವಾಗುತ್ತಿಲ್ಲ. ಆದರೆ ರಾಯಮ್ಮನವರು ಹೇಳುತ್ತಾರೆ, ಬಯಲಿನಲ್ಲಿ ನಿಂತು ಅಂದರೆ ಸಮಾಜದೊಳಗೆ ನಿಂತು, ಸಮಾಜದೊಳಗೆ ಬೆರೆತು, ಸಮಾಜದಲ್ಲಿನ ನೋವು ನಲುವುಗಳ ನಡುವೆ ಇದ್ದು ಅಲ್ಲಿ ನೈಜ ಆನಂದವನ್ನು ಕಾಣಬೇಕು, ಅದುವೇ ನಿಜ ಶಿವಯೋಗ ಎಂದು ಬಿಡುತ್ತಾರೆ. ಅಂಥ ಸ್ಥಿತಿಗೆ ಏರಿದರೆ ಗುರುವಿನ ಹಂಗೇಕೆ, ಲಿಂಗ ಪೂಜೆ ಏಕೆ, ಪೂಜೆಗಾಗಿ ಸಮಯ ಮೀಸಲಿಡಲೇಕೆ, ಏಣಾಂಕನ ಅಂದರೆ ಶಿವನ ಸದ್ಭಕ್ತರ ಸಂಘವೇಕೆ ಎಂದು ಪ್ರಶ್ನಿಸಿಬಿಡುತ್ತಾರೆ. ಕೊನೆಯಲ್ಲಿ ಹೇಳುತ್ತಾರೆ, ಕತ್ತಲಲ್ಲಿ ಬೆಳಕನ್ನು ಕಾಣುವಂಗೆ, ಬಯಲ ಆನಂದದಲ್ಲಿ ಮುಳುಗುವಂಗೆ ಗುರುಲಿಂಗ ಪೂಜೆ, ಸದ್ಭಕ್ತ ಹೀಗೆ ಇವೆಲ್ಲವೂ ಬೇಕು ಎನ್ನುವ ಭ್ರಮೆಯಿಂದ ದೂರವಿರುತ್ತಾನೆ ಎಂದು ಬಿಡುತ್ತಾರೆ. ಹೌದಲ್ಲವೇ? ಯಾವ ವ್ಯಕ್ತಿ ಸಮಾಜದೊಳಗಿದ್ದು ಸಮಾಜದಲ್ಲೇ ಆನಂದವನ್ನು ಕಂಡಾಗ ಅಂತಹ ವ್ಯಕ್ತಿಗೆ ಇವೆಲ್ಲ ಏಕೆ ಎನ್ನುವುದು ರಾಯಮ್ಮನವರ ಚಿಂತನೆ. ಇಂತಹ ಚಿಂತನೆಯಡಿಗೆ ಅಂದಿನ ಸಮಾಜದ ಸ್ತ್ರೀಯರು ತಲುಪಿದ್ದರಲ್ಲ ಎನ್ನುವುದೇ ಒಂದು ಆಶ್ಚರ್ಯಕರವಾದ ವಿಷಯವಾಗಿದೆ. ಪ್ರಸ್ತುತ ಬಹಳಷ್ಟು ಓದಿರುವ ಹೆಣ್ಣು ಮಕ್ಕಳಿಗೆ ಈ ಸಮಾಜದೊಳಗೆ ನಾವು ಹೇಗಿರಬೇಕು ಎನ್ನುವ ಚಿಂತನೆಯನ್ನೇ ಮಾಡುತ್ತಿಲ್ಲ. ಮನಸ್ಸು ಏನು ಹೇಳುತ್ತದೋ ಹಾಗೆ ಬದುಕುತ್ತಿದ್ದಾರೆ. ಸಮಾಜದಲ್ಲಿನ ಮೂರ್ಖರು ಏನು ಮಾಡುತ್ತಿದ್ದಾರೋ ಅದು ಸರಿಯೇ ತಪ್ಪೇ ಎಂದು ಚಿಂತಿಸದೆ ಅದನ್ನೇ ಅಪ್ಪಿ ಒಪ್ಪಿ ಅಧೋಗತಿಗೆ ಇಳಿಯುತ್ತಿದ್ದಾರೆ. ರಾಯಮ್ಮನವರ ಚಿಂತನೆ ಅವರಿಗೇಕೆ ಬರುತ್ತಿಲ್ಲ ಎನ್ನುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಹಾಗಾಗಿಯೇ ಏನೋ ರಾಯಮ್ಮನವರು ಒಂದೆಡೆ ಹೀಗೆ ಹೇಳುತ್ತಾರೆ, ಮುಂಡದಲ್ಲಿ ತಿರುಗುವವರು ಕೋಟ್ಯಾನುಕೋಟಿ, ತಲೆಯಲ್ಲಿ ತಿರುಗುವವರು ಅರನ್ನು ಕಾಣೆ, ಅಂಗದಲ್ಲಿಪ್ಪ ಮಲಿನವ ಕಳೆವರು ಕೋಟ್ಯಾನುಕೋಟಿ, ಮನದಲ್ಲಿಪ್ಪ ಮಲಿನವ ಕಳೆವವರ ಆರನು ಕಾಣೆ ಅಮುಗೇಶ್ವರ. ಇಲ್ಲಿ ರಾಯಮ್ಮನವರು ದೇಹವನ್ನು ತಲೆಯ ಭಾಗ

ಮತ್ತು ತಲೆಯಿಲ್ಲದ ಭಾಗ ಎಂದು ಎರಡು ವಿಭಾಗ ಮಾಡಿದ್ದಾರೆ. ತಲೆಯೆಂದರೆ ಜ್ಞಾನದ ಭಾಗ, ತಲೆಯಿಲ್ಲದ ಭಾಗ ಮುಂಡದ ಭಾಗ, ಅದು ಅಜ್ಞಾನದ ಭಾಗ ಎನ್ನುತ್ತಾರೆ. ಆಲೋಚಿಸಿ ನೋಡಿ ರಾಯಮ್ಮನ ವಿಚಾರ ಎಷ್ಟು ಚೆನ್ನಾಗಿದೆ. ಹಾಗಾಗಿ ಅವರು ಹೇಳುತ್ತಾರೆ, ಮುಂಡದ ಭಾಗದಲ್ಲಿ ಇರುವವರೇ ಅಂದರೆ ಅಜ್ಞಾನಿಗಳೇ ಈ ಜಗದಲ್ಲಿ ತಿರುಗಾಡುತ್ತಾ ನಾವೇ ಹೆಚ್ಚು ನಾವೇ ಸರಿ ಎನ್ನುತ್ತಿದ್ದಾರೆ ಎನ್ನುತ್ತಾರೆ. ಜ್ಞಾನವಂತರ ಸಂಖ್ಯೆ ಭಾರಿ ವಿರಳ ಎನ್ನುತ್ತಾರೆ ರಾಯಮ್ಮನವರು. ಮುಂದೆ ಹೋಗಿ ತಿಳಿಸುತ್ತಾರೆ, ಕೇವಲ ದೇಹ ಸುಂದರವಾಗಿ ಕಾಣಲೆಂದು ದೇಹದ ಬಗ್ಗೆ ಕಾಳಜಿ ವಹಿಸುತ್ತಾರೆಯೇ ಹೊರತು ಮನಭಾವ ಶುದ್ಧ ಮಾಡಬೇಕೆಂಬುದನ್ನು ಮರೆತಿದ್ದಾರೆ. ದೇಹದ ಸುಂದರತ್ವವನ್ನೇ ಸುಂದರ ಎಂದು ಓಡಾಡುವವರ ನೋಡಲಾಗದು ನೋಡಲಾಗದು ಎನ್ನುತ್ತಾರೆ ರಾಯಮ್ಮನವರು. ಒಂದೆಡೆ ರಾಯಮ್ಮನವರು ಹಿರಿಯರಿಗೆ ಪ್ರಮತರಿಗೆ ಶರಣು ಭಾವದಿಂದ ಇರಬೇಕು ಎನ್ನುತ್ತಾರೆ. ವಚನ ಹೀಗಿದೆ, ನವನಾರಿ ಕುಂಜರ ಪಂಚನಾರಿ ತುರಂಗವೆಂಬುವನ ಮೇಲೆ ಬಿರಿದ ಕಟ್ಟಿದ ಬಳಿಕ ಪರಶವೆಂಗ ಸಾಕಾರವಾಗಿರಬೇಕು, ಬಸವಾದಿ ಪ್ರಮಥಂಗೆ ಬಲುಗೈಯನಾಗಿರಬೇಕು, ಬಸವಣ್ಣಂಗೆ ಲಿಂಗವಾಗಿರಬೇಕು, ಪ್ರಭುದೇವರಿಗೆ ಪ್ರಣವ ಸ್ವರೂಪವಾಗಿರಬೇಕು, ಅಮುಗೇಶ್ವರನೆಂಬ ಲಿಂಗವನ್ನು ಅರಿದಡೆ ನಿರ್ಭೇದ್ಯನಾಗಿ ನಿಜ ಲಿಂಗೈಕ್ಯನಾಗಿರ್ಪನಯ್ಯ ನಿಜ ಲಿಂಗೈಕ್ಯನಾಗಿರ್ಪನಯ್ಯ ಎನ್ನುತ್ತಾರೆ. ಇಲ್ಲಿ ರಾಯಮ್ಮನವರು ಆನೆಯ ಮೇಲೆ ಕೂರಿಸಿ ಕುದುರೆಯ ಮೇಲೆ ಕುಳ್ಳಿರಿಸಿ ಬಿರುದು ಬಾವಲಿಗಳನ್ನು ಕೊಟ್ಟು ಅದರ ಮೇಲೂ ಕೂಡ ಅವರು ಹೇಗಿರಬೇಕು, ಅವರು ಹೇಗಿದ್ದರೆ ಚೆನ್ನ ಎನ್ನುತ್ತಾರೆ. ಭಗವಂತನ ಕರುಣೆಗೆ ಒಳಗಾಗಿರಬೇಕು ಎನ್ನುತ್ತಾರೆ. ಬರೀ ಬಿರುದು ಬಾವಲಿಗಳನ್ನು ಸ್ವೀಕರಿಸಿದರೆ ಸಾಲದು, ಬಸವಾದಿ ಶರಣರಿಗೆ ವೀರರಂತಿರಬೇಕು ಧೀರರಂತಿರಬೇಕು, ಸತ್ಕುಲ ಆಚಾರವಂತರಾಗಿರಬೇಕು ಎನ್ನುತ್ತಾರೆ. ಬಸವಣ್ಣಂಗೆ ಲಿಂಗದಂತೆ ದೈವತ್ವವನ್ನು ಒಳಗೊಂಡಿರಬೇಕು, ಪ್ರಭುದೇವರಿಗೆ ಓಂಕಾರದ ರೂಪಿನಂತಿರಬೇಕು. ಎಂತಹ ಮಾತುಗಳು ರಾಯಮ್ಮನವರದು. ಹೀಗೆ ಇರುವಂತಹ ವ್ಯಕ್ತಿ ಮಾತ್ರ ನಿಜ ಲಿಂಗೈಕ್ಯನಾಗಲು ಸಾಧ್ಯವೂ ಉಳ್ಳದ್ದೇ ಹೊರತು ಇನ್ಯಾರಿಗೂ ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಅಂತಿಮವಾಗಿ ಅವರು ಹೇಳುತ್ತಾರೆ, ಈ ಜಗತ್ತಿನಲ್ಲಿ ಎಲ್ಲವನ್ನು ಎಲ್ಲರಿಗೂ ಹೇಳಲು ಸಾಧ್ಯವಿಲ್ಲ, ಎಲ್ಲರಿಗೂ ಎಲ್ಲವನ್ನು ಮಾಡಿಸಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಹಾಗಾಗಿ ಒಂದೆಡೆ ಹೇಳುತ್ತಾರೆ, ಮೂಗಿಲ್ಲದವಂಗೆ ಕನ್ನಡಿಯ ತೋರಲೇಕೆ, ಕೈಯಿಲ್ಲದವಂಗೆ ಕುದುರೆಯನ್ನು ಏರಿಸಲೇಕೆ, ಕಾಲಿಲ್ಲದವಂಗೆ ನಿಚ್ಚಣಿಗೆಯನ್ನು ಏರಿಸಲೇಕೆ, ಭಕ್ತಿ ಜ್ಞಾನ ವೈರಾಗ್ಯವಿಲ್ಲದವಂಗೆ ಇಷ್ಟಲಿಂಗವನ್ನು ಇರಿಸಲೇಕೆ, ಅಮುಗೇಶ್ವರ ಅಮುಗೇಶ್ವರ. ಈಗ ರಾಯಮ್ಮನವರು ಮೂಗೇ ಇಲ್ಲದವಂಗೆ ಅವನ ಮುಖವನ್ನು ನೋಡಲು ಕನ್ನಡಿಯ ತೋರಿಸಲೇಕೆ, ಅದರಿಂದ ಅವನಿಗೆ ಏನು ಪ್ರಯೋಜನ ಎನ್ನುತ್ತಾರೆ. ಹಾಗೆಯೇ ಕೈಯೇ ಇಲ್ಲದವನಿಗೆ ಕುದುರೆಯನ್ನು ಕೊಟ್ಟು ಅದರ ಮೇಲೆ ಕೂರಿಸಲು ಹೋದರೆ ಓಡಿಸು ಎಂದರೆ ಅವನು ಓಡಿಸುವುದಾದರೂ ಹೇಗೆ, ಹಾಗೆಯೇ ಕಾಲಿಯೇ ಇಲ್ಲದವಂಗೆ ಏಣಿಯನ್ನು ಏರಲು ತಿಳಿಸಿ ಏಣಿಯನ್ನು ಇಳಿದರೆ ಹೇಗೆ, ಸಾಧ್ಯವಿಲ್ಲ. ಅದೇ ರೀತಿ ಭಕ್ತಿ ಜ್ಞಾನ ವೈರಾಗ್ಯವಿಲ್ಲದವಂಗೆ ಇಷ್ಟಲಿಂಗವನ್ನು ಪೂಜಿಸು ಎಂದು ಹೇಳಿದರೆ ಅವನು ಪೂಜಿಸುವುದಾದರೂ ಹೇಗೆ, ಸಾಧ್ಯವಿಲ್ಲ ಸಾಧ್ಯವಿಲ್ಲ. ಹಾಗಾಗಿ ಅಂತಹವರ ಬಗ್ಗೆ ದೂರೀಕರಿಸಿ ಎಂದು ಬಿಡುತ್ತಾರೆ, ದೂರತಳ್ಳಿ ಎಂದು ಬಿಡುತ್ತಾರೆ. ಹೀಗೆ ಅಮುಗೆಯ ರಾಯಮ್ಮನವರು ಮಹಿಳೆಯಾಗಿ ಸುಂದರ ವಿಚಾರಧಾರೆಗಳನ್ನು ನೀಡುವುದನ್ನು ನಾವು ಕಾಣಬಹುದಾಗಿದೆ. ಹಾಗೆಯೇ ಅವರು ಪ್ರಪಂಚದಲ್ಲಿ ನಡೆಯುತ್ತಿರುವಂತಹ ವೇಷಧಾರಿತ್ವವನ್ನು ನೇರವಾಗಿ ಖಂಡಿಸಿರುವುದು ಅವರ ಧೀರತೆಯನ್ನು ನಮಗೆ ತೋರಿಸುತ್ತದೆ. ಅಂದಿನ ಸಮಾಜದಲ್ಲಿ ಇಂತಹದ್ದನ್ನು ನಾವು ಕಾಣಬಹುದಾಗಿದೆ. ಈಗಲೂ ಕೂಡ ಇಂದಿನ ಸಮಾಜವನ್ನು ಖಂಡಿಸುವಂತಹ ಸಮಾಜ ಮೂಡಿ ಬರಬೇಕಾಗಿದೆ. ಆಗ ಮಾತ್ರ ಈ ಸಮಾಜ ಸರಿಯಾಗಲು ಸಾಧ್ಯವೇನೋ ಎಂದು ಅನ್ನಿಸುತ್ತದೆ. ಈ ವಿಚಾರಗಳನ್ನು ತಿಳಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸರ್ವರಿಗೂ ಕೂಡ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುತ್ತುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಡುವ ಗೀತಾಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 4ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಮಯಾ ತತಮಿದಂ ಸರ್ವಂ

ಅವ್ಯಕ್ತ ಮೂರ್ತಿಯಾದ ನನ್ನಿಂದ ಈ ಜಗತ್ತೆಲ್ಲವೂ ವ್ಯಾಪಿಸಲ್ಪಟ್ಟಿದೆ. ಎಲ್ಲ ಪ್ರಾಣಿಗಳು ನನ್ನಲ್ಲಿವೆ, ನಾನು ಅವುಗಳಲ್ಲಿಲ್ಲ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಶ್ಲೋಕದ ಒಂದು ವಿಸ್ತೃತ ವಿಷಯವನ್ನ ನಾವು ಪೂರ್ಣವಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳಂದ್ರೆ, ಭಗವಂತ ಈ ಪ್ರಪಂಚವನ್ನೆಲ್ಲ ಒಂದು ಅವ್ಯಕ್ತ ರೂಪದಿಂದ ವ್ಯಾಪಿಸಿಕೊಂಡಿದ್ದಾನೆ. ಅಂದರೆ ಇಡೀ ಪ್ರಪಂಚದಲ್ಲಿ ಭಗವಂತನೇ ಇದ್ದಾನೆ. ಆದರೆ ಆ ಭಗವಂತ ನಮಗೆ ಇಂಥದ್ದೇ ಒಂದು ರೂಪದಲ್ಲಿ ಇಲ್ಲ, ಅದನ್ನೇ ಅವ್ಯಕ್ತ ರೂಪ ಅಂತ ಹೇಳಿ ಹೇಳಿರುವಂಥದ್ದು. ಆಕಾಶ ಅನ್ನುವಂಥದ್ದು ಹೇಗೆ ಎಲ್ಲ ಸಣ್ಣ ಮತ್ತು ದೊಡ್ಡ ವಸ್ತುಗಳನ್ನು ವ್ಯಾಪಿಸಿಕೊಂಡಿದೆಯೋ ಹಾಗೆ ಪರಮಾತ್ಮನೂ ಕೂಡ ವ್ಯಾಪಿಸಿಕೊಂಡಿದ್ದಾನೆ. ಅವನು ಸೂಕ್ಷ್ಮ, ಇಂದ್ರಿಯಾತೀತ. ಅವನನ್ನು ನಾವು ಹೊರಗೆ ಕಾಣುವ ದೃಶ್ಯ ವಸ್ತುವಿನಂತೆ ಗ್ರಹಿಸುವುದಕ್ಕೆ ಆಗುವುದಿಲ್ಲ. ಆದರೆ ಅವನಿಲ್ಲದೆ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಎಲ್ಲ ನಾಮರೂಪಗಳ ಹಿಂದೆಯೂ ಇರುವವನು ಅವನೇ. ಮಣ್ಣಿನಿಂದ ಮಡಕೆ ಕುಡಿಕೆಗಳನ್ನು ಮಾಡಿದರೆ ಜೇಡಿ ಮಣ್ಣು ಅದರಲ್ಲೆಲ್ಲ ವ್ಯಾಪಿಸಿಕೊಂಡಿರುವಂತೆ, ಹಾಗೆ ನೂಲಿನಿಂದ ಬಟ್ಟೆಯನ್ನು ಮಾಡಿದರೆ ಆ ಬಟ್ಟೆಯನ್ನೆಲ್ಲ ನೂಲೇ ವ್ಯಾಪಿಸಿಕೊಂಡಿರುವಂತೆ, ನಾಮ

ರೂಪಗಳ ಹಿಂದೆಲ್ಲ ಅವನೇ ವ್ಯಾಪಿಸಿಕೊಂಡಿದ್ದಾನೆ. ಅಂದರೆ ಮಣ್ಣಿನಿಂದ ನಾವು ಮಡಿಕೆಯನ್ನು ಮಾಡ್ತೀವಿ. ಮಡಿಕೆಯಲ್ಲಿ ಏನಿದೆ ಅಂಥೇಳಿ ಕೇಳಿದ್ರೆ ಅದ್ರ ಒಳಗಡೆ ಏನಿದೆ ಅನ್ನೋದಕ್ಕಿಂತ ಇಡೀ ಮಡಿಕೆ ಜೇಡಿ ಮಣ್ಣಿನಿಂದ ತುಂಬಿ ಹೋಗಿದೆ. ಹಾಗೆ ನೂಲಿನಿಂದ ದಾರಗಳಿಂದ ಈ ಬಟ್ಟೆಯನ್ನು ಮಾಡ್ತಾರೆ. ಹಾಗೆ ಬಟ್ಟೆಯನ್ನು ಮಾಡಿದಾಗ ಆ ಬಟ್ಟೆಯೆಲ್ಲ ಹೇಗಾಗಿರುತ್ತೆ, ನೂಲಿನಿಂದಲೇ ವ್ಯಾಪಿಸಿಕೊಂಡಿರುತ್ತೆ. ಹಾಗೆ ಈ ಪ್ರಪಂಚವು ಕೂಡ ಭಗವಂತನಿಂದಲೇ ವ್ಯಾಪಿಸಿಕೊಂಡಿದೆ. ಈ ಪ್ರಪಂಚದಲ್ಲಿ ನಾವು ಏನನ್ನು ನೋಡುವೆವೋ ಅವುಗಳೆಲ್ಲವೂ ಕೂಡ ಪರಮಾತ್ಮನಲ್ಲಿಯೇ ಇದೆ. ಹಾಗೆ ಅವನನ್ನು ಬಿಟ್ಟು ಇದಕ್ಕೆ ಬೇರೆ ವ್ಯಕ್ತಿತ್ವ ಇಲ್ಲ. ಸಮುದ್ರದ ಮೇಲೆ ಇರುವ ಅಲೆ, ನೊರೆ, ಗುಳ್ಳೆ ಇವುಗಳೆಲ್ಲ ಸಮುದ್ರವಿದ್ದರೆ ಅದರಲ್ಲಿ ಮಾತ್ರ ಇರಲು ಸಾಧ್ಯ. ಒಂದು ಉದಾಹರಣೆಗೆ ಗಮನಿಸಬಹುದಾದ್ರೆ, ನಾನೊಂದು ಕನಸು ಕಾಣ್ತಾ ಇದ್ರೆ ನಾನು ಕನಸಿನಲ್ಲಿ ನೋಡುವುದೆಲ್ಲ ನನ್ನ ಚಿತ್ತದಲ್ಲಿದ್ದೆ. ನನ್ನ ಚಿತ್ತದಿಂದ ಮೇಲೆದ್ದ ಗುಳ್ಳೆಗಳೇ ಕನಸು. ನನ್ನ ಚಿತ್ತವಿಲ್ಲದೇ ಇದ್ದರೆ ಕನಸೇ ಇಲ್ಲ. ಹೀಗೆಯೇ ಬ್ರಹ್ಮಾಂಡವೆಲ್ಲ ಭಗವಂತನ ಕಲ್ಪನೆಯ ಜಗತ್ತು. ಅವನು ಅವುಗಳಲ್ಲೆಲ್ಲ ಹಾಸುಹೊಕ್ಕಾಗಿದ್ದಾನೆ. ಅವನಿಲ್ಲದ ವಸ್ತುವೇ ಇಲ್ಲ. ಯಾವುದನ್ನು ನಾವು ಬ್ರಹ್ಮಾಂಡ ಎನ್ನುತ್ತಿದ್ದೇವೆಯೋ ಅದು ಅವನ ಮನಸ್ಸೆಂಬ ಸಾಗರದಿಂದ ಎದ್ದ ಒಂದು ಗುಳ್ಳೆ. ಆ ಗುಳ್ಳೆಯಲ್ಲೆಲ್ಲ ಓತಪ್ರೋತವಾಗಿರುವವನೇ ಆ ಪರಮಾತ್ಮ. ನಾನು ಅವುಗಳಲ್ಲಿ ಇಲ್ಲ ಎನ್ನುತ್ತಿದ್ದಾನೆ. ಅವು ಇರಬೇಕಾದ್ರೆ ಇವನ ಆಸರೆ ಬೇಕು, ಇವನು ಇರಬೇಕಾದ್ರೆ ಅದರ ಆಸರೆ ಬೇಕಾಗಿಲ್ಲ. ಹಾಗಾಗಿ ಇವುಗಳಾವುವು ಇಲ್ಲದೆ ಅವನು ಇರಬಲ್ಲ. ಅಂದರೆ ಈ ನರ ಪ್ರಾಣಿ ಜಗತ್ತು ಎಲ್ಲವೂ ಇಲ್ಲದೆ ಆ ಭಗವಂತ ಇರಬಲ್ಲ. ಆದರೆ ಭಗವಂತನಿಗೆ ನಮ್ಮ ಅವಶ್ಯಕತೆ ಇಲ್ಲ, ನಮಗೆ ಭಗವಂತನ ಅವಶ್ಯಕತೆ ಸಂಪೂರ್ಣವಾಗಿದೆ ಅಂತ. ಹೇಗೆ ಅಂದರೆ, ಈ ಅಲೆಗಳು, ಮೇಲೆ ಬರುವಂಥ ನೊರೆಗಳು, ಅದರ ಜೊತೆಗೆ ಬರುವಂಥ ತೆರೆಗಳು, ಇವುಗಳು ಯಾವುದು ಕೂಡ ಈ ಸಾಗರಕ್ಕೆ ಅವಶ್ಯಕವಿಲ್ಲ. ಇವುಗಳು ಇಲ್ಲದೆಯೂ ಕೂಡ ಸಮುದ್ರ ಇರಬಹುದು. ಹಾಗೆಯೇ ನಾವಿಲ್ಲದೆ ಭಗವಂತ ಇರಬಹುದು, ಆದರೆ ಭಗವಂತ ಇಲ್ಲದೆ ನಾವೆಲ್ಲ ಇಲ್ಲ. ಹಾಗಾಗಿ ಅವನು ಇದನ್ನು ಮಾಡಿದ, ಸೃಷ್ಟಿಗೆ ಅವನೇ ಕಾರಣ. ಆದರೂ ಅವನು ತಾನು ಸೃಷ್ಟಿಸಿದ ವಸ್ತುವಿನಲ್ಲಿ ಸಿಕ್ಕಿಕೊಂಡು ನರಳುತ್ತಿಲ್ಲ. ನಾವು ಏನಾದರೂ ಒಂದು ಸಣ್ಣದನ್ನು ಸೃಷ್ಟಿಸಿದರೆ ನಮ್ಮ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ, ನಾವು ಅದರಲ್ಲಿ ಸಿಕ್ಕಿಕೊಂಡು ಬಿಡುತ್ತೇವೆ. ಮನಸ್ಸನ್ನು ಅದರಿಂದ ಸೆಳೆಯೋದಕ್ಕೆ ಸಾಧ್ಯವಿಲ್ಲ. ನಾವೊಂದು ಸಣ್ಣ ಪುಸ್ತಕ ಬರೀಲಿ, ಒಂದು ಚಿತ್ರವನ್ನು ಬಿಡಿಸಲಿ, ಅಥವಾ ಒಂದು ಮಗುವನ್ನೇ ಸೃಷ್ಟಿಸಲಿ, ನಮ್ಮ ಒಂದು ಭಾಗ ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೆ ಅಷ್ಟೆ. ಜನರು ಅದನ್ನು ನೋಡಿ ಕೊಂಡಾಡಿದರೆ ನಮಗೆ ಸಂತೋಷ, ಅದೇ ಏನಾದರೂ ತೆಗಳಿದ್ರೆ ಅದು ನಮಗೆ ದುಃಖವನ್ನು ಉಂಟು ಮಾಡುತ್ತೆ. ಯಾಕೆ? ಯಾಕೆ ಅಂದರೆ ಅದರಲ್ಲಿ ನಾವು ಆಸಕ್ತರಾಗಿದ್ದೇವೆ. ಆದರೆ ದೇವರು ಎಂಬುವಂಥವನು ಅವನು ಹಾಗಲ್ಲ. ಈ ಪ್ರಪಂಚದಲ್ಲಿ ಯಾವುದು ಇರಬೇಕಾದರೂ ಕೂಡ ದೇವರು ಬೇಕು. ಆದರೆ ದೇವರು ಯಾವುದಕ್ಕೂ ಕೂಡ ದಾಸನಲ್ಲ. ಹಾಗಾಗಿ ವ್ಯಾಪಕತ್ವದ ಮೂಲಕ ಒಂದು ವಸ್ತುವಿನ ಸೂಕ್ಷ್ಮತೆಯನ್ನು ಅಳಿಲಾಗುವಂಥದ್ದು. ಆದುದರಿಂದ ಅತ್ಯಂತ ಸೂಕ್ಷ್ಮವಾದ ವಸ್ತುವು ಸರ್ವವ್ಯಾಪಕವಾಗಿರಲೇಬೇಕು. ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳು ಕೂಡ ಪರಿಚ್ಛಿನ್ನವಾದವುಗಳು. ಯಾಕಂದರೆ ಅವುಗಳಿಗೆ ರೂಪವಿರುವುದರಿಂದ ರೂಪರಹಿತನಾದ ಆತ್ಮನು ಸರ್ವವ್ಯಾಪಕನೂ ಅನಂತನೂ ಅವಿನಾಶಿಯೂ ಹೌದು. ಹಾಗಾಗಿ ಈ ಶ್ಲೋಕದ ಎರಡನೆಯ ಸಾಲು ಜೀವ ಮತ್ತು ಪರಮಾತ್ಮನ ಮಧ್ಯೆ ಇರುವಂತಹ ಒಂದು ಸಂಬಂಧವನ್ನು ವಿವರಿಸ್ತಾ ಇದೆ. ಎಲ್ಲ ಜೀವರಾಶಿಗಳು ಕೂಡ ನನ್ನಲ್ಲಿ ಇವೆ, ಆದರೆ ನಾನು ಅವುಗಳಲ್ಲಿಲ್ಲ ಎಂದು ಪರಮಾತ್ಮ ಹೇಳ್ತಾ ಇದ್ದಾನೆ. ಆತುರದ ಓದುಗನಿಗೆ, ಆತುರದ ಕೇಳುಗನಿಗೆ ಇದು ಅರ್ಥವಾಗದೇ ಇರಬಹುದು, ಆದರೆ ಅಧ್ಯಾಸ ಎಂದ್ರೇನು ಅಂಥೇಳಿ ತಿಳಿದಿರುವವನಿಗೆ ಮಾತ್ರ ಇದು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಸುಲಭವಾಗತ್ತೆ. ಅಂದರೆ ಇದನ್ನೇ ಭಗವಂತ ಏಳನೆಯ ಅಧ್ಯಾಯದಲ್ಲಿ ಒಮ್ಮೆ ತಿಳಿಸಿದ್ದ. ಏನಂದರೆ, ಅವುಗಳಲ್ಲಿ ನಾನಿಲ್ಲ, ನನ್ನಲ್ಲಿ ಅವುಗಳಿವೆ ಅಂಥೇಳಿ. ಸಂಕ್ಷೇಪದಲ್ಲಿ ಹೇಳುವುದಾದರೆ ಇದನ್ನು ವಿವರ್ತವಾದ ಅಂತ ಹೇಳಿ ಹೇಳಬಹುದು.
ಪರಮಾತ್ಮ.

0: ಆತ್ಮನು ತನ್ನ ಸ್ವರೂಪದಲ್ಲಿ ಯಾವ ಬದಲಾವಣೆಯನ್ನೂ ಹೊಂದದೆ ಬದಲಾವಣೆ ಆದಂತೆ ಕಂಡು ಬರುವಂಥದ್ದೇ ವಿವರ್ತ ಅಂತ ಹೇಳಿ. ಹಾಗಾಗಿ ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ನೋವು ಸಾವಿರವಿರಲಿ ದುಗುಡ ಮೂಟೆಗಳಿರಲಿ, ನೋವು ಸಾವಿರವಿರಲಿ ದುಗುಡ ಮೂಟೆಗಳಿರಲಿ, ಇನತು ತೋರದೆ ಜಗಕ್ಕೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೈತನ್ ಸಿವಿ. ಮುಖ್ಯಾಂಶಗಳು: ಗದಗ ಜಿಲ್ಲೆಯ ಹಲವೆಡೆ ಮುಖ್ಯಮಂತ್ರಿ ಬರ ಪರಿಶೀಲನೆ, ಗ್ಯಾರಂಟಿ ಯೋಜನೆ ಮರು ಪರಿಶೀಲನೆ ವೇಳೆ ಸರಿಯಾದ ಮಾಹಿತಿ ನೀಡುವಂತೆ ಸಲಹೆ, ತಂಬಾಕು ಬೆಳೆ ನಷ್ಟಕ್ಕೆ ಪರಿಹಾರ ನೀಡಲು ಮುಖ್ಯಮಂತ್ರಿ ಜೊತೆ ಚರ್ಚೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ, ಮಂಗಳೂರಿನ ಸಂಪುಟ ಸಭೆಯಲ್ಲಿ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಯುಟಿ ಖಾದರ್, ಬಿಜೆಪಿ ಪಾದಯಾತ್ರೆ 6 ಕೋಟಿ ಕನ್ನಡಿಗರ ಆಶೋತ್ತರದ ಕಹಳೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೆಪಿಸಿ ಹಗರಣ, ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕ ಬಸವರಾಜ ಕನ್ನಾಳೆ ನಿವಾಸದ ಮೇಲೆ ಸಿಐಡಿ ದಾಳಿ. ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕಂದಾಂಪುರ ಗ್ರಾಮದಲ್ಲಿ ರೈತರ ಜಮೀನಿಗೆ ತೆರಳಿ ಬರ ಪರಿಶೀಲನೆ ನಡೆಸಿದರು. ಸೂರ್ಯಕಾಂತಿ, ಜೋಳ, ಹತ್ತಿ, ಕಡಲೆಕಾಳು ಬೆಳೆ ವೀಕ್ಷಿಸಿದರು. ಈ ಬಾರಿ ಬರ ಪರಿಸ್ಥಿತಿಯಿಂದ ಬೆಳೆಗಳು ಹಾನಿಗೆ ಒಳಗಾಗಿದ್ದು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಅಪಾರ ನಷ್ಟ ಸಂಭವಿಸಿದೆ. ಹೀಗಾಗಿ ಬಾಕಿ ಇರುವ ಜಿಲ್ಲೆಯ 6 ತಾಲೂಕುಗಳನ್ನು ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡುವಂತೆ ರೈತರು ಮನವಿ ಮಾಡಿದರು. ರೈತರ ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿ ಬರ ಪರಿಸ್ಥಿತಿ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ನಡೆಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇದೇ ವೇಳೆ ಪಿಬಿಜಿರಾಮ್ಜಿ ಯೋಜನೆಯ ಅಡಿಯಲ್ಲಿ ಹೆಚ್ಚು ಕೆಲಸ ಸಿಗುವಂತೆ ಮಾಡಿ ಎಂದು ಕೂಲಿ ಕಾರ್ಮಿಕರು ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದರು. ಗ್ಯಾರಂಟಿ ಯೋಜನೆ ಮರು ಪರಿಶೀಲನೆ ವೇಳೆ ಸರಿಯಾದ ಮಾಹಿತಿಯ ಜೊತೆಗೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನೇ ನೀಡುವಂತೆ ಕಿವಿಮಾತು ಹೇಳಿದರು. ಬಳಿಕ ಮುಖ್ಯಮಂತ್ರಿ ಗದಗ ಜಿಲ್ಲೆಯ ಹಿರಿಯ ಅಧಿಕಾರಿಗಳೊಂದಿಗೆ ಬರ ಪರಿಶೀಲನೆ ಕುರಿತಂತೆ ಸಭೆ ನಡೆಸಿದರು. ಸಭೆಯಲ್ಲಿ ಇದೇ 5ರಂದು ಪ್ರಜಾಸೇವಾ ಇಲಾಖೆ ಆರಂಭ ಮಾಡಲಾಗುತ್ತಿದೆ, ಜನರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ನೀಡಬೇಕು ಎಂದು ಸೂಚನೆ ನೀಡಿದರು. ಪಂಚಾಯಿತಿ ಮಟ್ಟದಲ್ಲಿ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡಬೇಕು ಎಂದು ನಿರ್ದೇಶನ ನೀಡಿದರು. ರಾಜ್ಯದಲ್ಲಿ ಬರ ಘೋಷಣೆ ಬಗ್ಗೆ ವೈಜ್ಞಾನಿಕವಾಗಿ ಪರಿಶೀಲನೆ ನಡೆಸಿದ ಬಳಿಕ ಕ್ರಮ ಕೈಗೊಳ್ಳಲಾಗುವುದು, ಅಲ್ಲಿಯವರೆಗೆ ರೈತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 101 ತಾಲೂಕುಗಳನ್ನು ಮಾತ್ರ ಬರಪೀಡಿತ ಎಂದು ಘೋಷಣೆ ಮಾಡಿರುವುದಕ್ಕೆ ರೈತರು ಶಾಸಕರಲ್ಲಿ ಅಸಮಾಧಾನ ಇರುವುದು ನಿಜ, ಆದರೆ ನಿಯಮ ಮೀರಿ ಬರ ಘೋಷಣೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಕೇಂದ್ರ ತಂಡ ಯಾವುದಾದರೂ ತಾಲೂಕಿಗೆ ಭೇಟಿ ನೀಡಿ ಪರಿಶೀಲಿಸಿ ತಪ್ಪು ವರದಿ ನೀಡಿದ್ದೀರಿ ಎಂದರೆ ಅದಕ್ಕೆ ಯಾರು ಜವಾಬ್ದಾರಿ ಎಂದು ಪ್ರಶ್ನಿಸಿದ್ದಾರೆ.
2: ಔಟಿಂಗ್ ಆಗ್ತದೆ, ಅದು ಯಾವಾಗ ನೀರು ಎಷ್ಟು ಏನು ಬೆಳೆ ಏನು ಅಂತೇಳಿ ಕಂಪ್ಲೀಟ್ ಹೋಗ್ಲಿ ಆಗೋದೆಲ್ಲ ಚರ್ಚೆ ಆಗ್ಬೇಕು. ಅದಾದ್ಮೇಲೆ ಒಂದು ಪ್ರೊಸೀಜರ್ ಬರ್ತದೆ. ನಾನು ನಿನ್ನೆ ಹೋಮ್ ಮಿನಿಸ್ಟರ್ ನಾನು 2 ಗಂಟೆಗೆ ಕಾಲ ಈ ಜಾತ್ರೆ ಚರ್ಚೆ ಮಾಡಿದ್ದೇವೆ. 15 ದಿನಕ್ಕೆ ಒಂದ್ಸತಿ ಒಂದು ರಿಪೋರ್ಟ್ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಕೂಡ ವರದಿಯನ್ನು ಕೊಡಬೇಕಾಗಿದೆ, ಅವರು ಕೂಡ ಮೀಟ್ ಮಾಡಬೇಕಾಗಿದೆ, ಅವರು ಕೂಡ ಪರಿಹಾರ ಕೊಡಬೇಕಾಗಿದೆ. ರಿಪೋರ್ಟ್ ಬಂದ ಮೇಲೆ, ಯಾಕೆಂದ್ರೆ ನಾಳೆ ಬೆಳಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಬಂದು ಯಾವ್ದಾದ್ರು ಒಂದು ತಾಲೂಕು ಹೋಗ್ಬಿಟ್ಟು ಇಲ್ಲಿ ಬರ ಇಲ್ಲ, ನೀವು ವರದಿ ತಪ್ಪು ಕೊಟ್ಟಿದ್ದೆ ಅಂತ ಹೇಳಿದ್ರೆ ಯಾರದಕ್ಕೆ ಜವಾಬ್ದಾರಿ? ಅದಕ್ಕೊಂದು ಪ್ರೊಸೀಜರ್ ಇದೆ, ಪ್ಯಾರಾಮೀಟರ್ ಇದೆ, ಆ ಪ್ಯಾರಾಮೀಟರ್ ನಾವು ಖಂಡಿತ ಮಾಡ್ತೀವಿ, ಅದು ತಾಳ್ಮೆಯಿಂದ ಇರಬೇಕಷ್ಟೇ.
1: ರಾಜ್ಯದ ಕಾನೂನಿನ ಅಡಿಯಲ್ಲಿ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಿದರೆ ಪರಿಹಾರ ಸಿಗುವುದಿಲ್ಲ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಹುಣಸೂರು ತಾಲೂಕಿನ ಕಟ್ಟೆ ಮಳಲವಾಡಿ ಗ್ರಾಮದಲ್ಲಿ ಬರ ವೀಕ್ಷಣೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇನ್ನೊಂದು ವಾರದ ಬಳಿಕ ಮತ್ತೆ ಪರಿಶೀಲನೆ ನಡೆಸಿ ಹಲವು ತಾಲೂಕುಗಳನ್ನು ಸೇರ್ಪಡೆಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಎಲ್ನಿನೋದಿಂದಾಗಿ ರಾಜ್ಯದಲ್ಲಿ 123 ವರ್ಷಗಳ ಬಳಿಕ ಈ ಪರಿಸ್ಥಿತಿ ಬಂದಿದ್ದು ರೈತರ ಬಗ್ಗೆ ಸರ್ಕಾರ ಕಾಳಜಿ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಹುಣಸೂರು ತಾಲೂಕಿನಲ್ಲಿ 16,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ನಷ್ಟ ಉಂಟಾಗಿದೆ. ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ವಾಣಿಜ್ಯ ಬೆಳೆಗಳಿಗೆ ಪರಿಹಾರವಿಲ್ಲ ಎಂದು ಹೇಳಿದ್ದಾರೆ. ಆದರೂ ರೈತರಿಗೆ ಪರಿಹಾರ ಕೊಡಿಸಲು ಮುಖ್ಯಮಂತ್ರಿ ಜೊತೆ ಚರ್ಚೆ ನಡೆಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಮಗ್ರ ಅಭಿವೃದ್ಧಿ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಈ ಸಂಪುಟ ಸಭೆಯು ಅತ್ಯಂತ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಎಂದು ಹೇಳಿದ್ದಾರೆ. ಅಧಿವೇಶನವನ್ನು ಯಾವುದೇ ರಾಜಕೀಯ ಪಕ್ಷಗಳು ತಮ್ಮ ಪ್ರತಿಭಟನೆಯ ವೇದಿಕೆಯನ್ನಾಗಿ ಮಾಡಿಕೊಳ್ಳಬಾರದು ಎಂದು ಪ್ರತಿಪಕ್ಷಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದೇಶದ ಜನಸಂಖ್ಯೆಯ 40%ರಷ್ಟು ನಗರ ಪ್ರದೇಶಗಳಲ್ಲಿ ವಾಸವಾಗಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 30%ರಷ್ಟು ಅನುದಾನ ದೊರೆಯುತ್ತಿದೆ. ಉಳಿದ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಅಧಿಕಾರಿಗಳು ಹೆಚ್ಚು ಒತ್ತು ನೀಡಬೇಕು ಎಂದು ಪೌರಾಡಳಿತ ಸಚಿವ ಹೆಚ್ ಸಿ ಬಾಲಕೃಷ್ಣ ನಿರ್ದೇಶನ ನೀಡಿದ್ದಾರೆ. ಮೈಸೂರಿನಲ್ಲಿಂದು ಹಾಸನ ಮತ್ತು ಮಂಡ್ಯ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಮಾತನಾಡಿದ ಅವರು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಾಣಿಜ್ಯ ಮಳಿಗೆಗಳ ಬಾಡಿಗೆ

0: ವಸೂಲಿಯಾಗದಿದ್ದರೆ ಅಂಧ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಬಕಾರಿ ಸಚಿವ ಶಿವಲಿಂಗೇಗೌಡ ಮಾತನಾಡಿ, ಹಾಸನ ಜಿಲ್ಲೆಯ ಬಹಳಷ್ಟು ಪಟ್ಟಣ ಪಂಚಾಯಿತಿಗಳಲ್ಲಿ ಸಿಬ್ಬಂದಿ ಕೊರತೆ ಇದೆ ಎಂದು ಪೌರಾಡಳಿತ ಸಚಿವರ ಗಮನ ಸೆಳೆದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಎಚ್ ಸಿ ಬಾಲಕೃಷ್ಣ, ಹೆಚ್ಚಿನ ಅನುದಾನ ಕ್ರೋಢೀಕರಣವಾಗಿರುವ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸಿಬ್ಬಂದಿಯನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿ ಪಾದಯಾತ್ರೆಯು 6 ಕೋಟಿ ಕನ್ನಡಿಗರ ಆಶೋತ್ತರದ ಕಹಳೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ರಾಯಚೂರಿನ ಲಿಂಗಸುಗೂರಿನಲ್ಲಿ ಸರ್ಕಾರದ ವಿರುದ್ದ 10 ದಿನಗಳ ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರೈತ ವಿರೋಧಿ, ಜನವಿರೋಧಿ ಮತ್ತು ಮಹಿಳಾ ವಿರೋಧಿ ಸರ್ಕಾರವನ್ನು ಕಿತ್ತೊಗೆಯುವವರೆಗೆ ಪಕ್ಷದ ಹೋರಾಟ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾತನಾಡಿ, ಈ ಹೋರಾಟ ರಾಜ್ಯ ಸರ್ಕಾರ ವಿರುದ್ಧದ ರಣಕಹಳೆ ಎಂದು ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಪಿವೈ ವಿಜಯೇಂದ್ರ ಮಾತನಾಡಿ, ಈ ಪಾದಯಾತ್ರೆಯು ರಾಜ್ಯದ ಮುಂದಿನ ರಾಜಕೀಯ ದಿಕ್ಕನ್ನು ಬದಲಾಯಿಸಲಿದೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಬುಡಸಮೇತ ಕಿತ್ತುಹಾಕಲು ಬಿಜೆಪಿ ಸಂಕಲ್ಪ ಮಾಡಿದೆ ಎಂದು ಹೇಳಿದ್ದಾರೆ. ನಾಡಿನ ರೈತರ ಸಂಕಷ್ಟ ಆಲಿಸಲು ಸಾಧ್ಯವಿಲ್ಲದ ನಿರ್ದಯಿ ಸರ್ಕಾರವಿದು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಪಿಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಸಂಜಯ್ ನಗರದಲ್ಲಿರುವಂತಹ ಬಂಧಿತ ಆರೋಪಿ ಬಿಜೆಪಿ ನಾಯಕ ಬಸವರಾಜ್ ಕನ್ನಾಳೆ ನಿವಾಸದ ಮೇಲೆ ಇಂದು ಸಿಐಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ತನಿಖೆಯ ಭಾಗವಾಗಿ ದೂರವಾಣಿ ಕರೆಯ ವಿವರ ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ತನಿಖೆಯ ವೇಳೆ ಸುಮಾರು 20 ಅಧಿಕಾರಿಗಳು ಸಾಕ್ಷ್ಯ ನೀಡಲು ಸಿದ್ದವಿದ್ದು ಹಗರಣದಲ್ಲಿ ಭಾಗಿಯಾಗಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಎಂದು ಐಎಎನ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಆಯ್ಕೆಯಾದ 29 ಅಭ್ಯರ್ಥಿಗಳು ಹಣ ಪಾವತಿಸಿದ್ದಾರೆ ಎಂದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಪ್ರಕರಣದಲ್ಲಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರನ್ನು 5ನೇ ಆರೋಪಿಯಾಗಿ, ಬಸವರಾಜ್ ಕನ್ನಾಳೆಯನ್ನು 6ನೇ ಆರೋಪಿಯಾಗಿ ಹೆಸರಿಸಲಾಗಿದೆ. ಕೆಪಿಸಿ ಹಗರಣದಲ್ಲಿ ಇನ್ನೋರ್ವ ಸಚಿವರು ರಾಜೀನಾಮೆ ನೀಡಲಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಗರಣದಲ್ಲಿ ಕಾಂಗ್ರೆಸ್ನ ಅನೇಕ ನಾಯಕರು ಭಾಗಿಯಾಗಿದ್ದು ಹಲವು ದಾಖಲೆಗಳನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಆರ್ ಅಶೋಕ ಅವರ ಹೇಳಿಕೆಗಳನ್ನು ತಳ್ಳಿಹಾಕಿದ್ದಾರೆ. ಕೆಪಿಸಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ತಮಗೆ ಸಂಬಂಧಿಸಿದ ಯಾವುದೇ ಆರೋಪಗಳನ್ನು ಎದುರಿಸಲು ಸಿದ್ಧ ಎಂದು ಹೇಳಿದ್ದಾರೆ. ಪ್ರಕರಣದ ಆರೋಪಿ ಬಸವರಾಜ ಕನ್ನಾಳೆ ಮತ್ತು ಬಿಜೆಪಿ ನಾಯಕರ ನಡುವಿನ ಸಂಬಂಧದ ಬಗ್ಗೆ ಅವರು ಪ್ರಶ್ನಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಂತಹ ಚಂದ್ರಶೇಖರನ್ ಕುಟುಂಬಕ್ಕೆ ನೀಡಬೇಕಾದ ಸೌಲಭ್ಯಗಳ ಕುರಿತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸ್ಪಷ್ಟನೆ ನೀಡಿದೆ. ಬಾಕಿ ಇರುವ ಪಿಎಫ್ ಮೊತ್ತ 3,05,000 ರೂಪಾಯಿ ಹೊರತುಪಡಿಸಿ ಉಳಿದ ಎಲ್ಲಾ ಸೌಲಭ್ಯಗಳನ್ನು ಈಗಾಗಲೇ ಒದಗಿಸಲಾಗಿದೆ ಎಂದು ತಿಳಿಸಿದೆ. ಬಾಕಿ ಇರುವ ಪಿಎಫ್ ಮೊತ್ತವನ್ನು ಶೀಘ್ರದಲ್ಲೇ ಪಾವತಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಕಟಣೆಯಲ್ಲಿ ಸ್ಪಷ್ಟಪಡಿಸಿದೆ. ಜಿಬಿಎ ವ್ಯಾಪ್ತಿಯ ಎಲ್ಲ 5 ನಗರ ಪಾಲಿಕೆಗಳ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಮುಖಚರ್ಯೆ ಆಧಾರಿತ ಹಾಜರಾತಿ ವ್ಯವಸ್ಥೆ ಜಾರಿಗೊಳಿಸುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಶಿಕ್ಷಣ ವಿಭಾಗದ ವಿಶೇಷ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ಶಾಲಾ ಮಕ್ಕಳಿಗೆ ಸಮವಸ್ತ್ರಗಳನ್ನು ನಿಗದಿತ ಸಮಯದಲ್ಲಿ ವಿತರಿಸಬೇಕು. ಶಾಲಾ ಕಾಲೇಜುಗಳಲ್ಲಿ ಶೌಚಾಲಯಗಳ ವ್ಯವಸ್ಥೆ ಸಮರ್ಪಕವಾಗಿರಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಬಾಕಿ ಇರುವ 59.26 ಕಿಲೋಮೀಟರ್ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ವಿಕಸಿತ ಭಾರತ ಜೀರಾಂಜಿ ಮಹತ್ವಾಕಾಂಕ್ಷಿ ಅಭಿಯಾನದಲ್ಲಿ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಂಡು ಯೋಜನೆಯ ಪ್ರಯೋಜನ ಪಡೆಯಬೇಕೆಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಕರೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ, ಕೆಆರ್ಪೇಟೆ ಮತ್ತು ನಾಗಮಂಗಲ ತಾಲೂಕುಗಳಲ್ಲಿ 790 ಜನ ವಸತಿಗಳಿಗೆ ಪೂರೈಸುವ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯ ಕಾಮಗಾರಿಗಳನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಂದಿನಿ ಅಧಿಕಾರಿಗಳು ಮತ್ತು ಗುತ್ತಿಗೆ ಸಂಸ್ಥೆಗೆ ಸೂಚನೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ರಾಜ್ಯ ಹೆದ್ದಾರಿ 6ರ ಕಾರವಾರ ದೇವಳಮಕ್ಕಿ ಕೆರವಾಡಿ ಬೋಳ್ವೆ ಇರಪಾಗೆ ಮಲ್ಲಾಪುರ ರಸ್ತೆಯಲ್ಲಿ 30 ಟನ್ಗಿಂತ ಹೆಚ್ಚಿನ ಭಾರವುಳ್ಳ ಸರಕು ಮತ್ತು ಬೃಹತ್ ವಾಹನಗಳ ಸಂಚಾರವನ್ನು ನಿಷೇಧಿಸಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಆದೇಶ ಹೊರಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಮುಂದಿನ ಕಂತಿನ ನೆರವು ಪಡೆಯಲು ಅರ್ಹ ರೈತರು ಇಕೆವೈಸಿ ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ ಎಂದು ಕೋಲಾರ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕಿ ಎಂಎನ್ ಮಂಜುಳಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗದಗ ಜಿಲ್ಲೆಯ ಹಲವೆಡೆ ಮುಖ್ಯಮಂತ್ರಿ ಪರ ಪರಿಶೀಲನೆ, ಗ್ಯಾರಂಟಿ ಯೋಜನೆ ಮರು ಪರಿಶೀಲನೆ ವೇಳೆ ಸರಿಯಾದ ಮಾಹಿತಿ ನೀಡುವ

0: ಸಲಹೆ. ತಂಬಾಕು ಬೆಳೆ ನಷ್ಟಕ್ಕೆ ಪರಿಹಾರ ನೀಡಲು ಮುಖ್ಯಮಂತ್ರಿ ಜೊತೆ ಚರ್ಚೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. ಮಂಗಳೂರಿನ ಸಂಪುಟ ಸಭೆಯಲ್ಲಿ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಯುಟಿ ಖಾದರ್. ಬಿಜೆಪಿ ಪಾದಯಾತ್ರೆ, 6 ಕೋಟಿ ಕನ್ನಡಿಗರ ಆಶೋತ್ತರದ ಕಹಳೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೆಪಿಸಿ ಹಗರಣ, ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕ ಬಸವರಾಜ ಕನ್ನಾಳೆ ನಿವಾಸದ ಮೇಲೆ ಸಿಐಡಿ ದಾಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ. ಹನುಮಂತನ ಬಂಡೆಗಳು, ತೇಲುವ ತೆಪ್ಪೆಗಳು, ನಡೆ ನಡೆ ವಿಕಾಸ ಹಾಗೂ ಕಣ್ಣು ಮತ್ತು ಬೆಳಕು ಎಂಬ ವಿಷಯದ ಕುರಿತು ರಚನೆ. ಶ್ರೀ ಕೊಳ್ಳೇಗಾಲ ಶರ್ಮರವರು, ಶ್ರೀಮತಿ ಸುಮನ ಮೈಸೂರು ಹಾಗೂ ಜೆಮಿನಿ ಎಐ ಧ್ವನಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
3: ಕೇಳು ಕೇಳು ಕೇಳು ಜಾಣ.

ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 23 ಆಗಸ್ಟ್ 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಹನುಮಂತನ ಬಂಡೆಗಳು ತೇಲುವ ತೆಪ್ಪಗಳು, ನಡೆ ನಡೆ ವಿಕಾಸ ಹಾಗೂ ಕಣ್ಣು ಮತ್ತು ಬೆಳಕು.

ಕಣ್ಣು ಎಷ್ಟು ಮುಖ್ಯವಾದ ಅಂಗ ಎನ್ನುವುದನ್ನು ಹೇಳಬೇಕಿಲ್ಲ. ಕವಿ ಡಿವಿಜಿಯವರು ಈ ಕವನದಲ್ಲಿ ಕಣ್ಣಿನ ದೋಷದ ಬಗ್ಗೆ ಕೊರಗಬೇಡಿ, ಇರುವ ಕಣ್ಣಿನಿಂದಲೇ ಬೆಳಕನ್ನು ನೋಡುವುದನ್ನು ಕಲಿಯಿರಿ, ಅದು ಒಳ್ಳೆಯದು ಎಂದು ಹಿತವಚನ ನುಡಿದಿದ್ದಾರೆ. ಇದು ಜೀವನದ ದೊಡ್ಡ ಪಾಠವೇ ಇರಬಹುದು. ಆದರೆ ದೃಷ್ಟಿದೋಷ ಇರುವವರಿಗೆ ಮಾತ್ರ ಚೆನ್ನುಡಿ ಎನ್ನಿಸಲಾರದು. ಅದರಲ್ಲಿಯೂ ಬಾಲ್ಯದಲ್ಲಿ ಕಣ್ಣಿನ ದೃಷ್ಟಿ ಸರಿಯಿಲ್ಲದೆ ಹೋದಾಗ ಇನ್ನೂ ಕೆಡುಕೆನಿಸುತ್ತದೆ. ಇಂತಹುದೊಂದು ದೋಷಕ್ಕೆ ಬೆಳಕೇ ಕಾರಣ ಎಂದರೆ ಏನೆನ್ನುತ್ತೀರಿ? ಅಮೆರಿಕೆಯ ಅಲಬಾಮಾ ವಿಶ್ವವಿದ್ಯಾನಿಲಯದ ನೇತ್ರ ವಿಜ್ಞಾನಿ ಹಾಗೂ ವೈದ್ಯ ರಫೆಲ್ ಗ್ರಿಟನ್ ಇತ್ತೀಚೆಗೆ ಪ್ರಕಟಿಸಿರುವ ಸಂಶೋಧನೆಯೊಂದು ಈ ರೀತಿಯ ಸ್ವಾರಸ್ಯಕರ ವಿಷಯವನ್ನು ಬಯಲಾಗಿಸಿದೆ. ಬಹುತೇಕ ಮಕ್ಕಳಲ್ಲಿ ಕಾಣುವ ದೃಷ್ಟಿದೋಷವಾದ ಸಮೀಪ ದೃಷ್ಟಿದೋಷ ಅಥವಾ ಮಯೋಪಿಯಾಗೆ ಸೂರ್ಯನ ಬೆಳಕಿನಲ್ಲಿರುವ ನೇರಳೆ ಬಣ್ಣದ ಬೆಳಕು ಕಾರಣ ಇರಬಹುದಂತೆ. ಬಾಲ್ಯದಲ್ಲಿ ಈ ಬಣ್ಣದ ಬೆಳಕಿಗೆ ಹೆಚ್ಚೆಚ್ಚು ತೆರೆದುಕೊಂಡ ಮಕ್ಕಳಲ್ಲಿ ಮಯೋಪಿಯಾ ಕಾಣಿಸಿಕೊಳ್ಳುವುದು ಕಡಿಮೆ ಆಗಬಹುದು ಎಂದು ಇವರ ಸಂಶೋಧನೆ ತಿಳಿಸಿದೆ. ಬೆಳಕಿಗೂ ಕಣ್ಣಿಗೂ ಸಂಬಂಧ ಇರುವುದು. ಕಣ್ಣು ಇರುವವರಿಗೆಲ್ಲ ಎದ್ದು ಕಾಣುವ ಸಂಗತಿ. ಆ ಕಣ್ಣು ಬೆಳೆದಿದ್ದರೆ ಬೆಳಕು ಕಾಣುತ್ತದೇನೋ? ನಿಜ. ಹಾಗಿದ್ದು ಬೆಳಕು ಇದ್ದಾಗಷ್ಟೇ ಕಣ್ಣು ದೃಷ್ಟಿ ಸ್ಪಷ್ಟವಾಗಿರುವಂತೆ ಬೆಳೆಯುತ್ತದೆ ಎನ್ನುವ ಸಂಗತಿ ಬೆಲಗುಗೊಳಿಸುವಂಥದ್ದು. ಮನುಷ್ಯನ ಕಣ್ಣನ್ನು ಅತ್ಯಂತ ಸೂಕ್ಷ್ಮ ಅಂಗವೆಂದಷ್ಟೇ ಅಲ್ಲ, ಅತ್ಯಂತ ಸಂಕೀರ್ಣ ಹಾಗೂ ಪರಿಪೂರ್ಣವಾದ ಅಂಗ ಎಂದು ಜೀವಿ ವಿಜ್ಞಾನಿಗಳು ಪರಿಗಣಿಸುತ್ತಾರೆ. ಅದರ ಒಂದೊಂದು ಭಾಗವು ಮತ್ತೊಂದರ ಜೊತೆಗೆ ಹೊಂದಿಕೊಂಡು ಬೆರೆದಿರುತ್ತದೆ ಹಾಗೂ ಹೊಂದಿಕೊಂಡೇ ಕಾರ್ಯನಿರ್ವಹಿಸುತ್ತದೆ. ಹೀಗಾಗಿ ದೃಷ್ಟಿ ಎನ್ನುವುದು ಬಲು ವಿಶೇಷವಾದೊಂದು ಸಂವೇದನೆ, ಅಗತ್ಯದ ಸಂವೇದನೆ ಕೂಡ. ಮನುಷ್ಯರ ಕಣ್ಣುಗಳು ಹುಟ್ಟುವಾಗಲೇ ತೆರೆದಿರುತ್ತವೆ, ಬೆಳಕು ಕಾಣುತ್ತವೆ. ಆದರೆ

ಅಷ್ಟಕ್ಕೆ ಅದರ ಬೆಳವಣಿಗೆ ನಿಂತಿರುವುದಿಲ್ಲ. ಬಾಲ್ಯದಲ್ಲಿಯೂ ಕಣ್ಣು ಬೆಳೆಯುತ್ತಿರುತ್ತದೆ, ಅದರ ಆಕಾರ ಬದಲಾಗುತ್ತಿರುತ್ತದೆ. ಮಕ್ಕಳು 10-12 ವರ್ಷ ವಯಸ್ಸಿನವರಾಗುವವರೆಗೂ ಈ ಬಗೆಯ ಬದಲಾವಣೆಗಳು ಕಣ್ಣಿನಲ್ಲಿ ಆಗುತ್ತಲೇ ಇರುತ್ತವೆ. ಈ ಸಂದರ್ಭದಲ್ಲಿ ಯಾವುದೇ ಊನವಾದರೂ ದೃಷ್ಟಿಗೆ ತೊಂದರೆಯೇ. ಇಂತಹ ದೋಷಗಳಲ್ಲಿ ಕಣ್ಣು ಗುಡ್ಡೆಯ ಅಡ್ಡಾದಿಡ್ಡಿ ಬೆಳವಣಿಗೆಯೂ ಒಂದು. ಕಣ್ಣ ಗುಡ್ಡೆ ಅಗಲಕ್ಕಿಂತ ತುಸು ಹೆಚ್ಚು ಉದ್ದವೇ ಬೆಳೆದಲ್ಲಿ ಮಯೋಪಿಯಾ ಕಾಣಿಸಿಕೊಳ್ಳುತ್ತದೆ. ಕಣ್ಣು ಕಾಣುವ ದೃಶ್ಯದ ಬಿಂಬ ಕಣ್ಣಿನ ಹಿಂಭಾಗದಲ್ಲಿರುವ ಪರದೆಯ ಮೇಲೆ ಬೀಳುವುದರ ಬದಲಾಗಿ ಅದರ ಮುಂದೆಯೇ ರೂಪುಗೊಳ್ಳುತ್ತದೆ. ದೃಷ್ಟಿ ಮಸುಕಾಯಿತು ಎನ್ನಿಸುತ್ತದೆ. ಬಾಲ್ಯದಲ್ಲಿ ಕಾಣಿಸುವ ಇಂತಹ ಮಯೋಪಿಯಾಗೆ ಹಲವಾರು ಕಾರಣಗಳಿವೆ. ಬೆಳೆಯುವ ವಯಸ್ಸಿನಲ್ಲಿ ಒಳ್ಳೆಯ ಆಹಾರ ದೊರೆಯದೇ ಇರುವುದು ಸಾಮಾನ್ಯವಾದ ಅಂಶ. ಇದಲ್ಲದೆ ತಂದೆ ತಾಯಂದಿರಲ್ಲಿ ದೃಷ್ಟಿದೋಷ ಇದ್ದಾಗ ಮಕ್ಕಳಲ್ಲಿಯೂ ಅದು ಕಾಣಿಸಿಕೊಳ್ಳಬಹುದು. ಜೊತೆಗೆ ಬಾಲ್ಯ ಅಂದರೆ 6-8 ವರ್ಷ ವಯಸ್ಸಿನೊಳಗೆ ಶಾಲೆಗೆ ಸೇರುವ ಸಮಯದಲ್ಲಿ ಮಕ್ಕಳ ನಡವಳಿಕೆಯು ದೃಷ್ಟಿದೋಷ ಬೆಳೆಯಲು ಕಾರಣವಾಗಬಹುದು. ಸದಾ ಮನೆಯೊಳಗೇ ಇರುವಂತಹ ದಿನದ ಬಹಳ ಹೊತ್ತು ಸಣ್ಣ ಅಕ್ಷರಗಳಿರುವ ಪುಸ್ತಕಗಳನ್ನು ಮಸುಕು ಬೆಳಕಿನಲ್ಲಿ ಓದುವ ಮಕ್ಕಳು ಹೈಸ್ಕೂಲಿಗೆ ಬರುವುದರೊಳಗೆ ಮಯೋಪಿಯಾಗೆ ಬಲಿಯಾಗುವುದು ಹೆಚ್ಚು. ಒಂದು ಅಂದಾಜಿನ ಪ್ರಕಾರ ಏಷ್ಯಾದ ಜನತೆಯಲ್ಲಿ 3-ಒಬ್ಬರಲ್ಲಿಯಾದರೂ ಮಯೋಪಿಯಾ ಕಾಣಿಸಿಕೊಳ್ಳುತ್ತದೆ. ಇತ್ತೀಚೆಗೆ ಮಯೋಪಿಯಾ ಉಂಟು ಮಾಡುವ ಕಾರಣಗಳಲ್ಲಿ ಸೇರ್ಪಡೆಯಾಗಿರುವ ಹೊಸದೊಂದು ಅಂಶ ಎಂದರೆ ಮೊಬೈಲು ಮೊದಲಾದ ಇಲೆಕ್ಟ್ರಾನಿಕ್ ಪರದೆಗಳ ಬಳಕೆ. ಇಲೆಕ್ಟ್ರಾನಿಕ್ ಪರದೆಗಳನ್ನು ಹೆಚ್ಚು ಬಳಸುವ ಮಕ್ಕಳಲ್ಲಿ ಮಯೋಪಿಯಾ ಬೆಳವಣಿಗೆ ಸಾಮಾನ್ಯವಾಗಿ ಕಂಡುಬರುತ್ತಿತ್ತು. ಅದಕ್ಕೆ ಪರದೆಯಿಂದ ಹೊಮ್ಮುವ ಬೆಳಕು ಕಾರಣವಿರಬಹುದೇ ಎನ್ನುವುದು ಗುಮಾನಿ. ಏಕೆಂದರೆ ಟಿವಿ, ಕಂಪ್ಯೂಟರು ಹಾಗೂ ಮೊಬೈಲು ಫೋನುಗಳಿಂದ ಹೊಮ್ಮುವ ಬೆಳಕಿನಲ್ಲಿ ಸೂರ್ಯನ ಬೆಳಕಿನಲ್ಲಿರುವ ಎಲ್ಲ ಅಂಶಗಳು ಇರುವುದಿಲ್ಲ. ಅದರಲ್ಲಿಯೂ ಮುಖ್ಯವಾಗಿ ನೇರಳೆಯ ಬಣ್ಣ ಕಾಣೆಯಾಗಿರುತ್ತದೆ. ಹಾಗಿದ್ದರೆ ಈ ಬಣ್ಣಕ್ಕೂ ಕಣ್ಣಿನ ಬೆಳವಣಿಗೆಗೂ ಸಂಬಂಧವೇನಾದರೂ ಇರಬಹುದೇ ಎನ್ನುವುದು ಗ್ರಿಡ್ಜ್ ತಂಡದ ಅನುಮಾನವಾಗಿತ್ತು. ಅದರಲ್ಲಿಯೂ ಕಣ್ಣು ಗುಡ್ಡೆ ಉದ್ದವಾಗಿ ಬೆಳೆಯುವಂತೆ ಮಾಡುವ ಆಪ್ಸಿನ್ 5 ಎನ್ನುವ ಪ್ರೋಟೀನಿಗೂ ಬೆಳಕಿಗೂ ಸಂಬಂಧ ಇರಬಹುದೇ ಎಂದು ಅನುಮಾನಿಸಿದ್ದರು. ಬೆಳಕಿಗೂ ಕಣ್ಣಿನ ಬೆಳವಣಿಗೆಗೂ ಸಂಬಂಧ ಇದೆ ಎಂಬುದನ್ನು ಇಲಿಗಳಲ್ಲಿ ನಡೆದ ಹಲವು ಸಂಶೋಧನೆಗಳು ನಿರೂಪಿಸಿದ್ದುವು. ಆದರೆ ಇಲಿಗಳ ಹಾಗೂ ಮನುಷ್ಯರ ಕಣ್ಣುಗಳಿಗೆ ಸಾಕಷ್ಟು ವ್ಯತ್ಯಾಸ ಇದೆ. ಹೀಗಾಗಿ ಗ್ರಿಡ್ಜ್ ತಂಡ ಅತ್ತ ಇಲಿಗಳಿಗೂ ಇತ್ತ ಮನುಷ್ಯನಂತಹ ಪ್ರೈಮೇಟುಗಳಿಗೂ ಹತ್ತಿರವಾದ ಸಂಬಂಧಿ ಎನ್ನಿಸಿದ ದೊಡ್ಡ ಹೆಗ್ಗಣ ಅಥವಾ ಮುಂಗುಸಿಯಂತೆ ತೋರುವ ಶ್ರೂ ಪ್ರಾಣಿಗಳನ್ನು ಅಧ್ಯಯನ ಮಾಡಿತು. ಈ ಪ್ರಾಣಿಗಳ ಮರಿಗಳು ಹುಟ್ಟಿದ ಹಲವಾರು ದಿನಗಳವರೆಗೆ ಕಣ್ಣು ತೆರೆಯುವುದೇ ಇಲ್ಲ. ಕಣ್ಣು ತೆರೆದ ನಂತರವೂ ಕಣ್ಣ ಗುಡ್ಡೆ ಬೆಳೆಯುತ್ತಿರುತ್ತದೆ. ಈ ಸಂದರ್ಭದಲ್ಲಿ ಇಲಿಗಳಲ್ಲಿ ಆಪ್ಸಿನ್ 5 ರಚಟುವಟಿಕೆ ಹೆಚ್ಚು. ಆದ್ದರಿಂದ ಈ ಮರಿಗಳ ಕಣ್ಣಿಗೆ ಬೇಕಿದ್ದ ಬಣ್ಣದ ಬೆಳಕು ತೋರಿಸಿ ಬೆಳವಣಿಗೆ ಹೇಗಾಗುತ್ತದೆ, ಕಣ್ಣಿನ ದೃಷ್ಟಿ ಹೇಗೆ ತೋರುತ್ತದೆ ಎಂದು ಅಧ್ಯಯನ ಮಾಡಬಹುದು. ಈ ಪ್ರಾಣಿಗಳನ್ನು ಬಳಸಿಕೊಂಡು ಮರಿಗಳ ಕಣ್ಣುಗಳ ಮೇಲೆ ವಿವಿಧ ಬಣ್ಣದ ಬೆಳಕು ಬೀಳದಂತೆ ತರೆದಾಗ ಏನಾಗುತ್ತದೆ ಎಂದು ಗ್ರಿಡ್ಸ್ ತಂಡ ಅಧ್ಯಯನ ಮಾಡಲು ಹೊರಟಿತು. ಶ್ರೂಮರಿಗಳ ಕಣ್ಣಿಗೆ ಕನ್ನಡಕದಂತೆ ಒಂದು ಮಸೂರವನ್ನು ಅಳವಡಿಸಿ ಮಯೋಪಿಯಾವನ್ನು ಉಂಟು ಮಾಡಬಹುದು. ಕನ್ನಡಕವನ್ನು ಹಾಕಿದ 10 ದಿನಗಳಲ್ಲಿ ಆ ಕಣ್ಣು ಬೇರೆ ಕಣ್ಣುಗಳಿಗಿಂತಲೂ ಉದ್ದನಾಗಿ ಬೆಳೆಯುವುದರಿಂದ ಬಿಂಬ ಸ್ಪಷ್ಟವಾಗಿ ಮೂಡುವುದಿಲ್ಲ. ಬಿಂಬ ಎಲ್ಲಿ ಹೇಗೆ ಮೂಡುತ್ತದೆ ಎನ್ನುವುದನ್ನು ಅಳೆಯುವ ಸಾಧನಗಳಿವೆ. ಇವನ್ನು ಬಳಸಿ ಬಿಂಬಗಳು ಸ್ಪಷ್ಟವಾಗಿವೆಯೇ ಎಂದು ಗ್ರಿಡ್ಸ್ ತಂಡ ಗಮನಿಸಿತು. ಹೀಗೆ ಕೃತಕವಾಗಿ ಕಣ್ಣಿನಲ್ಲಿ ದೋಷವನ್ನು ಉಂಟು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕನ್ನಡಕಧಾರಿ ಶ್ರೂಗಳನ್ನು ವಿವಿಧ ಬಣ್ಣದ ಬೆಳಕಿನ ವಾತಾವರಣದಲ್ಲಿ ಬೆರೆಯಲು ಬಿಡಲಾಯಿತು. ಎಲ್ಇಡಿ ಬಲ್ಬುಗಳನ್ನು ಬಳಸಿ ನಿರ್ದಿಷ್ಟ ಬಗೆಯ ಬೆಳಕಷ್ಟೇ ಇರುವಂತೆ ಮಾಡಬಹುದು. ಈ ಎಲ್ಲ ಶ್ರೂಗಳಿಗೂ ಅಲ್ಟ್ರಾವೈಲೆಟ್ ಬೆಳಕು ಸಿಗುವಂತೆ ಮಾಡಲಾಗಿತ್ತು. ಅಲ್ಟ್ರಾವೈಲೆಟ್ ಕಿರಣಗಳು ಸಾಮಾನ್ಯ ಬೆಳವಣಿಗೆಗೆ ಅಗತ್ಯ. ಹೀಗೆ ನಿರ್ದಿಷ್ಟ ಬೆಳಕು ಮಾತ್ರವೇ ಇಲ್ಲದಿದ್ದರೆ ಕಣ್ಣಿನ ಬೆಳವಣಿಗೆಗೆ ಏನಾಗುತ್ತದೆ ಎಂದು ತಿಳಿಯಲು ಗ್ರಿಡ್ಸ್ ತಂಡ ಪ್ರಯತ್ನಿಸಿದೆ. ಅಲ್ಟ್ರಾವೈಲೆಟ್ ಕಿರಣಗಳನ್ನಷ್ಟೇ ನೀಡಿದಾಗ ಶ್ರೂಗಳಲ್ಲಿ ಮಯೋಪಿಯಾ ಕಡಿಮೆ ಕಾಣಿಸಿಕೊಂಡಿತ್ತು. ಅಲ್ಟ್ರಾವೈಲೆಟ್ ಕಿರಣಗಳು ಇಲ್ಲದಿದ್ದಾಗ ಇಲಿಗಳ ಕಣ್ಣಗುಡ್ಡೆಗಳ ಬೆಳವಣಿಗೆ ಕುಂದುತ್ತಿತ್ತು. ಆದರೆ ಶ್ರೂಗಳಲ್ಲಿ ಹೀಗಾಗಿರಲಿಲ್ಲ. ಹಾಗಿದ್ದರೆ ಇನ್ಯಾವ ಬೆಳಕು ಇದಕ್ಕೆ ಕಾರಣವಿರಬಹುದು ಎಂದು ಗ್ರಿಡ್ಸ್ ತಂಡ ಪರಿಶೀಲಿಸಿತು. ನೇರಳೆ ಹಾಗೂ ನೀಲಿ ಬಣ್ಣಗಳ ನಡುವೆ ಇರುವ ಇಂಡಿಗೋ ಎನ್ನುವ ಬಣ್ಣದ ಕಿರಣಗಳನ್ನು ನೀಡಿದಾಗ ಕನ್ನಡಕ ಧರಿಸಿದ್ದರೂ ಶ್ರೂಗಳ ಕಣ್ಣುಗಳು ಸಾಮಾನ್ಯದಂತೆ ಬೆಳೆದಿದ್ದುವು. ಮಯೋಪಿಯಾ ಕಡಿಮೆಯಾಗಿತ್ತು. ಗ್ರಿಡ್ಸ್ ತಂಡ ಇನ್ನೂ ಒಂದು ಪ್ರಯೋಗ ನಡೆಸಿದೆ. ಸಾಮಾನ್ಯವಾಗಿ ನಮ್ಮ ಪರಿಸರದಲ್ಲಿ
ಮಯೋಪಿಯಾವನ್ನು ಕುಗ್ಗಿಸುವಷ್ಟು ಪ್ರಖರವಾಗಿ

0: ಈ ಇಂಡಿಗೋ ಬಣ್ಣ ಎಲ್ಲಿರುತ್ತದೆ ಎಂದು ಗಣಕಯಂತ್ರಗಳನ್ನು ಬಳಸಿ ಪರಿಶೀಲಿಸಿದೆ. ಅದರ ಪ್ರಕಾರ ಬಿಸಿಲು ಪ್ರಖರವಾಗಿರುವಾಗ, ಅಂದರೆ ನಟ್ಟನಡು ಮಧ್ಯಾಹ್ನದಲ್ಲಿ, ಹಚ್ಚ ಹಸಿರು ಸಸ್ಯರಾಶಿ ಇರುವಲ್ಲಿ ಈ ಬಣ್ಣದ ಪ್ರಮಾಣ ಹೆಚ್ಚು. ಮನೆಯೊಳಗೆ ಇರುವ ಯಾವ ದೀಪದ ಬೆಳಕಿನಲ್ಲಿಯೂ ಇದು ಅಷ್ಟು ಗಾಢವಾಗಿರುವುದಿಲ್ಲ. ಅಂದರೆ ಅರ್ಥ ಇಷ್ಟೆ, ಸಹಜವಾಗಿಯೇ ಮಯೋಪಿಯ ಬೆಳೆಯದಂತೆ ತಡೆಯುವ ಬೆಳಕು ಬಯಲಿನಲ್ಲಿದೆ, ಮನೆಯೊಳಗೆ ಇಲ್ಲ. ಅಂದರೆ ಮನೆಯೊಳಗೆ ಹೆಚ್ಚು ಕಾಲ ಕಳೆಯುವುದರಿಂದ ಮಯೋಪಿಯ ಬೆಳೆಯಲು ಅನುಕೂಲ ಮಾಡಿಕೊಟ್ಟ ಹಾಗೆ. ಗ್ರಿಟ್ಸ್ ತಂಡ, ಈ ಬಣ್ಣದ ಬೆಳಕು ಮನುಷ್ಯರ ಕಣ್ಣಿನ ಬೆಳವಣಿಗೆಯನ್ನು ಇದೇ ರೀತಿ ಬಾಧಿಸುತ್ತದೆಯೋ ಎಂದು ಪರೀಕ್ಷಿಸಿಲ್ಲ ಎನ್ನಿ. ಆದರೆ ಆಪ್ಸಿನ್, 5 ಮನುಷ್ಯರಲ್ಲಿಯೂ ಇಲಿಗಳಂತೆಯೇ ಕಣ್ಣು ಬೆಳೆಯುತ್ತಿರುವ ಸಂದರ್ಭದಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತದೆ. ಅಂದ ಮೇಲೆ ಅದಕ್ಕೆ ಏನೋ ಪ್ರಮುಖ ಪಾತ್ರವಿದೆ. ಅದು ಊಹಿಸಿದಂತೆಯೇ ಇಂಡಿಗೋ ಬಣ್ಣವನ್ನು ಅವಲಂಬಿಸಿದ್ದರೆ ಕಣ್ಣು ಬೆಳೆಯುತ್ತಿರುವ ಸಮಯದಲ್ಲಿ, ಅಂದರೆ ಬಾಲ್ಯದಲ್ಲಿ, ಹೊರಗಿನ ಪರಿಸರದಲ್ಲಿ ಹೆಚ್ಚೆಚ್ಚು ಸಮಯ ಕಳೆಯುವುದು ಒಳ್ಳೆಯದು. ಹೊರಗೆ ಹಸಿರಿನ ಜೊತೆಗೆ ಇಂಡಿಗೋ ಬಣ್ಣವು ಕಾಣುವುದರಿಂದ ಕಣ್ಣಿಗೆ ಮಯೋಪಿಯ ತಟ್ಟುವುದು ಕಡಿಮೆಯಾದೀತು. ಇದು ಸಾಧ್ಯವೇ ಇಲ್ಲವೆಂದಲ್ಲಿ ಮನೆಯೊಳಗಿರುವ ದೀಪಗಳನ್ನೇ ಇಂಡಿಗೋ ಬಣ್ಣ ಬೀರುವಂತೆ ಮಾರ್ಪಡಿಸಬೇಕಾಗಬಹುದು ಎಂದು ಗ್ರಿಟ್ಸ್ ತಂಡ ತರ್ಕಿಸಿದೆ. ಅಂದರೆ ಅರ್ಥ ಇಷ್ಟೆ, ಅರೆಗಣ್ಣು ನಮದೆಂದು ಕೊರಕೊರಗಿ ಫಲವೇನು, ಅರೆ ಬೆಳಕು ಮನೆಯೊಳೆಂದೊರಲಿ ಸುಖವೇನು ಎಂದು ಡಿವಿಜಿಯವರ ಮಾತುಗಳನ್ನು ಸ್ವಲ್ಪ ತಿದ್ದಬೇಕಿದೆ.
1: ನಡೆದಿದೆ ವಿಕಾಸ, ಮಂಗನಿಂದ ಮಾನವನಾದ ಎಂದು ವಿಕಾಸದ ಕತೆ ಹೇಳುವಾಗ ಅದು ಹೇಗೆ ತೋರಿಸಿ ನೋಡುವ ಎಂದು ಪ್ರಶ್ನಿಸುವವರಿದ್ದಾರೆ. ವಿಕಾಸ ಎನ್ನುವುದು ನೂರಾರು ಸಂತತಿಗಳ ಅವಧಿಯಲ್ಲಿ ನಡೆಯುವ ಬದಲಾವಣೆ ಎಂದು ಹೇಳಿದರೂ ಅದಕ್ಕೆ ಸಾವಿರಾರು ವರ್ಷಗಳು ಬೇಕು ಎಂದರೂ ಈ ಪ್ರಶ್ನೆ ಇದ್ದೇ ಇರುತ್ತದೆ. ಇದಕ್ಕೆ ಕಾರಣ ಇಷ್ಟೇ, ವಿಕಾಸದಿಂದಾಗಿ ಪ್ರಾಣಿಗಳ ಪ್ರಕೃತಿ, ವಿಶೇಷವಾಗಿ ದೇಹದ ಅಂಗಗಳಲ್ಲಿ ಬದಲಾವಣೆಗಳು ಆಗುತ್ತಿರುವುದರ ಬಗ್ಗೆ ಪುರಾವೆಗಳಿಲ್ಲ. ಹಿಂದೆ ಇದ್ದುದವುಗಳಿಂದ ಬದಲಾಗಿರುವುದಕ್ಕೆ ಸಾಕಷ್ಟು ಪುರಾವೆಗಳು ಸಿಗುತ್ತವೆ. ಆದರೆ ಇಂದು ಆಗುತ್ತಿರುವ ಪರಿಸರದ ಬದಲಾವಣೆಗಳು ವಿಕಾಸಕ್ಕೆ ಹಾದಿ ಮಾಡಿಕೊಡುತ್ತಿವೆಯೇ ಎಂದರೆ ಕಾಣಿಸುವ ಪುರಾವೆಗಳು ಇರಬಹುದೇ? ಇದು ಪ್ರಶ್ನೆ. ಇಂತಹ ಪುರಾವೆಗಳು ಸಿಗುವವರೆಗೂ ವಿಕಾಸದ ಬಗ್ಗೆ ಅನುಮಾನ ಇದ್ದೇ ಇರುತ್ತದೆ. ಇದೀಗ ಈ ಅನುಮಾನಗಳನ್ನು ಪರಿಹರಿಸುವ ಮತ್ತೊಂದು ಪುರಾವೆ ಸಿಕ್ಕಿದೆಯಂತೆ. ಅಮೆರಿಕೆಯ ಪ್ರಿನ್ಸ್ಟನ್ ವಿಶ್ವವಿದ್ಯಾನಿಲಯದ ಪರಿಸರ ಮತ್ತು ವಿಕಾಸ ವಿಜ್ಞಾನಿ ಶೇನ್ ಕ್ಯಾಂಬೆಲ್ ಸ್ಟೇಟನ್ ಮತ್ತು ಸಂಗಡಿಗರು ಹಲ್ಲಿಯೊಂದರಲ್ಲಿ ವಿಕಾಸ ಆಗುತ್ತಿರುವುದನ್ನು ಪತ್ತೆಹಚ್ಚಿದ್ದಾರೆ. ಅಮೆರಿಕೆಯ ಪಶ್ಚಿಮ ಕರಾವಳಿಯನ್ನು ಪ್ರತಿ ವರ್ಷವೂ ತಾಕುವ ಚಂಡಮಾರುತಗಳಿಂದಾಗಿ ಅಲ್ಲಿನ ಕೆಲವು ದ್ವೀಪಗಳಲ್ಲಿ ವಾಸಿಸುವ ಹಲ್ಲಿಗಳ ದೇಹ ರಚನೆಯಲ್ಲಿ ಬದಲಾವಣೆ ಆಗಿದೆ ಎಂದು ಇವರು ಕರೆಂಟ್ ಬಯಾಲಜಿ ಪತ್ರಿಕೆಯಲ್ಲಿ ಇತ್ತೀಚೆಗೆ ವರದಿ ಮಾಡಿದ್ದಾರೆ. ವಿಕಾಸ ಅಂದರೆ ಏನೆಂದು ಗೊತ್ತಿದೆಯಲ್ಲ? ಇಂದಿದ್ದ ಪ್ರಾಣಿಗಳು ನಿಧಾನವಾಗಿ ಬದಲಾಗುತ್ತಾ ಮುಂದೊಮ್ಮೆ ಬೇರೆ ಯಾವುದೋ ಹೊಸ ಪ್ರಾಣಿಯಂತೆ ಕಾಣಲು ಆರಂಭಿಸುತ್ತವೆ. ಇದನ್ನೇ ವಿಕಾಸ ಎನ್ನುತ್ತೇವೆ. ಮಂಗನಿಂದ ಮಾನವ ಎನ್ನುವ ಮಾತು ಬಂದಿದ್ದು ಇದೇ ಕಾರಣದಿಂದ. ಮಂಗನಂತಹ ಒಂದು ಪ್ರಾಣಿಯಿತ್ತು, ಅದರ ಸಂತತಿಗಳಲ್ಲಿ ಕೆಲವು ಸ್ವಲ್ಪ ಬದಲಾಗಿದ್ದವು. ಆ ಸಂತತಿಗಳೇ ಹೆಚ್ಚೆಚ್ಚು ಆದಾಗ ಅವು ಬೇರೆಯದೇ ಪ್ರಾಣಿಗಳಾದವು. ಅವುಗಳಲ್ಲಿ ಒಂದು ಮಾನವನಂತಾಯಿತು, ಕೆಲವು ವಾನರಗಳಾದವು, ಮಂಗನಂತವು ಕೆಲವು ಹಾಗೆಯೇ ಉಳಿದವು. ಹೀಗೆ ಬದಲಾವಣೆಗಳಿಂದ ಹೊಸದೊಂದು ಪ್ರಭೇದ ಹುಟ್ಟುವುದನ್ನೇ ವಿಕಾಸ ಎನ್ನುತ್ತೇವೆ. ಜೀವಿಗಳಲ್ಲಿ ವಿಕಾಸ ಆಗುವುದಕ್ಕೆ ಎಷ್ಟು ಕಾಲ ಬೇಕು ಎನ್ನುವುದಕ್ಕೆ ಅಳತೆಗಳಿಲ್ಲ. ಕೆಲವು ಜೀವಿಗಳಲ್ಲಿ ಅದು ಹಲವು ವರ್ಷಗಳಲ್ಲಿ ಆಗಬಹುದು, ಇನ್ನು ಕೆಲವದರಲ್ಲಿ ಸಾವಿರಾರು ಅಥವಾ ಲಕ್ಷಾಂತರ ವರ್ಷಗಳಾಗಬಹುದು. ಜಿರಳೆಗಳಂತಹ ಕೆಲವು ಯಾವ ಬದಲಾವಣೆಯೂ ಆಗದೆಯೇ ಇದ್ದಂತೆಯೇ ಉಳಿಯಬಹುದು. ಇದರರ್ಥ ಬದಲಾವಣೆ ಆಗಿರಲಿಲ್ಲ ಅಂತಲ್ಲ. ಬದಲಾದ ರೂಪುಗಳು ಸಂತತಿಗಳನ್ನು ಹೆಚ್ಚೆಚ್ಚು ಮಾಡಿಕೊಳ್ಳಲಾಗದೆ ನಶಿಸಿ ಹೋದವು ಅಂತಷ್ಟೇ. ಅಂದರೆ ಜೀವಿಗಳಲ್ಲಿ ತೋರುವ ಮಾರ್ಪಾಡುಗಳ ಜೊತೆಗೆ ಅವುಗಳ ಸಂತತಿಗಳಲ್ಲಿಯೂ ಆ ಮಾರ್ಪಾಡುಗಳು ಹೆಚ್ಚೆಚ್ಚು ಇರಬೇಕು ಎಂದರ್ಥ ಅಷ್ಟೇ. ಈ ಅರ್ಥದಲ್ಲಿ ಮಾರ್ಪಾಡುಗಳು ಉಳಿಯಬೇಕೆಂದರೆ ಸಂತತಿಗಳು ಬೆಳೆಯಬೇಕು, ಅಂದರೆ ತಲೆ ತಲಾಂತರವಾಗಿ ಈ ಬದಲಾವಣೆಗಳು ಕಾಣಿಸಿಕೊಳ್ಳಬೇಕು ಅಂದಷ್ಟೇ. ಹೀಗೆ ಅನುವಂಶೀಯವಾಗಿ ಉಳಿದುಕೊಂಡ ಬದಲಾವಣೆಗಳು ಉಳಿದುಕೊಂಡಾಗಷ್ಟೇ ಹೊಸದೊಂದು ಪ್ರಭೇದ ಹುಟ್ಟುತ್ತದೆ. ಆದರೆ ಜೀವಿಯಲ್ಲಿ ಕಾಣಿಸಿಕೊಳ್ಳುವ ಎಲ್ಲಾ ಬದಲಾವಣೆಗಳು, ಮಾರ್ಪಾಡುಗಳು ಮುಂದಿನ ಸಂತತಿಯವರೆಗೆ ಹೋಗುವುದಿಲ್ಲ. ಅವು ಲಾಭದಾಯಕವಾಗಿದ್ದರೆ ಮಾತ್ರ ಉಳಿದುಕೊಳ್ಳುತ್ತದೆ. ಹೀಗೆ ಕೆಲವು ಅಳಿದು ಕೆಲವು ಉಳಿಯುವುದನ್ನು ನಿಸರ್ಗದ ಆಯ್ಕೆ ಎಂದು ಚಾರ್ಲ್ಸ್ ಡಾರ್ವಿನ್ ಕರೆದ. ಅನೇಕ ರೂಪುಗಳಲ್ಲಿ ಕೆಲವಷ್ಟೇ ಉಳಿದು ಬೆಳೆದು ವಿಕಾಸ ಆಗುವುದಕ್ಕೆ ಈ ನಿಸರ್ಗದ ಆಯ್ಕೆಯೇ ಮೂಲ. ವಿಕಾಸವನ್ನು ದೂಡುವ ಬಲ ಎಂದು ಅರ್ಥೈಸಿದ. ಆಹಾರದ ಕೊರತೆ, ಆಹಾರಕ್ಕಾಗಿ ಸ್ಪರ್ಧೆ, ಸಂಗಾತಿಗಾಗಿ ಸ್ಪರ್ಧೆ, ಸಂತಾನೋತ್ಪತ್ತಿಯ ಸಾಮರ್ಥ್ಯದಲ್ಲಿ ವ್ಯತ್ಯಾಸ, ಬೆಟ್ಟ ಗುಡ್ಡಗಳು

0: ನದಿ ಸಮುದ್ರಗಳಂತಹ ಭೌಗೋಳಿಕ ರಚನೆಗಳು ವಲಸೆಗೆ ಅಡ್ಡಿಯಾಗುವುದು, ಬೇಟೆಗಾರ ಪ್ರಾಣಿಗಳ ಕಾಟ ಇತ್ಯಾದಿಗಳಿಂದಾಗಿ ಯಾವುದೇ ಜೀವಿ ಸಮೂಹದಲ್ಲಿ ಇರುವ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಹಿರಿದಾಗಿ ಪ್ರತ್ಯೇಕ ಜೀವಿಯಂತಾಗುತ್ತದೆ ಎಂದು ಇಂದು ಗುರುತಿಸಲಾಗಿದೆ. ಇಂತಹ ವಿದ್ಯಮಾನಗಳನ್ನೇ ನಿಸರ್ಗದ ಆಯ್ಕೆಯ ಬಲ ಅಂತಲೂ, ಇದಕ್ಕೆ ಅಗತ್ಯವಾದ ವ್ಯತ್ಯಾಸಗಳು ಸಮೂಹದಲ್ಲಿ ಸಹಜವಾಗಿಯೇ ತಳಿಗುಣಗಳಲ್ಲಿನ ದೋಷ ಅಥವಾ ವ್ಯತ್ಯಾಸಗಳಿಂದ ಉದ್ಭವಿಸಿರುತ್ತವೆ ಎಂದು ಈಗ ನಂಬಲಾಗಿದೆ. ಆದರೆ ಈ ರೀತಿಯ ವಿಕಾಸದ ಪ್ರಕ್ರಿಯೆಯೆಂದು ನೇರವಾಗಿ ಕಾಣುವುದು ಕಷ್ಟವಾಗಿತ್ತು. ಲಕ್ಷಾಂತರ ವರ್ಷಗಳಷ್ಟು ಹಳೆಯ ಶಿಲೆಗಳಲ್ಲಿರುವ ಪಳೆಯುಳಿಕುಗಳು ಅಂದಿನ ಜೀವಿಗಳ ಬಗ್ಗೆ ಪುರಾವೆಯಾಗಿದ್ದವು. ಅಂದಿಗೂ ಇಂದಿಗೂ ವ್ಯತ್ಯಾಸಗಳಿವೆ ಎನ್ನುವುದರಿಂದಾಗಿ ವಿಕಾಸ ಆಗಿದೆ ಎಂದು ಸ್ಪಷ್ಟವಾಗುತ್ತಿತ್ತು. ಆದರೆ ಇದೀಗ ವಿಕಾಸದ ಈ ಎಲ್ಲಾ ಹಂತಗಳನ್ನು ನೇರವಾಗಿ ನಮ್ಮ ಜೀವಿತ ಕಾಲದಲ್ಲಿಯೇ ನೋಡುವುದು ಸಾಧ್ಯವಾಗಿದೆ. ಕೇವಲ ಕೆಲವೇ ತಲೆಮಾರುಗಳ ಅಂತರದಲ್ಲಿ ಹಳ್ಳಿಯಲ್ಲಿ ಹೊಸದೊಂದು ಪ್ರಭೇದವೇ ಏನೋ ಎನ್ನುವಂತಹ ವ್ಯತ್ಯಾಸ ಪತ್ತೆಯಾಗಿದೆ. ಹಳ್ಳಿಗಳ ಈ ಕಥೆ ಆರಂಭವಾಗಿದ್ದು 10 ವರ್ಷಗಳ ಹಿಂದೆ. ಆಗ ಕೆಲವೇ ತಿಂಗಳುಗಳ ಅಂತರದಲ್ಲಿ ಇರ್ಮಾ ಮತ್ತು ಮರಿಯಾ ಎನ್ನುವ ಎರಡು ಪ್ರಬಲ ಚಂಡಮಾರುತಗಳು ಅಮೆರಿಕದ ಪಶ್ಚಿಮ ಕರಾವಳಿಯನ್ನು ಬಾಧಿಸಿದ್ದವು. ಅಲ್ಲಿ ಚೆಲ್ಲಾಪಿಲ್ಲಿಯಾಗಿರುವ ಪುಟ್ಟ ಪುಟ್ಟ ದ್ವೀಪಗಳು ಹಲವು ಇವುಗಳ ದಾಳಿಯಲ್ಲಿ ಜರ್ಜರಿತವಾಗಿದ್ದವು. ಅಂತಹ ದ್ವೀಪಗಳಲ್ಲಿ ಟರ್ಕ್ ಮತ್ತು ಕೈಕೋ ದ್ವೀಪ ಸಮೂಹವೂ ಒಂದು. ಈ ದ್ವೀಪ ಸಮೂಹದಲ್ಲಿ ಎರಡು ನಡುಗಡ್ಡೆಗಳು ವಿಜ್ಞಾನಿಗಳಿಗೆ ಬಹಳ ವಿಶೇಷ ಎನ್ನಿಸಿವೆ. ವಾಟರ್ಕೆ ಮತ್ತು ಪೈನ್ಕೆ ಎನ್ನುವ ಈ ದ್ವೀಪಗಳ ಭೌಗೋಳಿಕ ರಚನೆ ಹಾಗೂ ಸಸ್ಯರಾಶಿಯಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಪೈನ್ಕೆಯಲ್ಲಿ ಎತ್ತರೆತ್ತರದ ಮರಗಳ ದಟ್ಟ ಕಾಡಿದೆ. ವಾಟರ್ಕೆಯಲ್ಲಿ ಪೊದೆಗಳೇ ಜಾಸ್ತಿ. ಇದರಿಂದಾಗಿಯೋ ಏನೋ ಈ ಎರಡು ದ್ವೀಪಗಳಲ್ಲಿಯೂ ಇರುವ ಹಲ್ಲಿಗಳ ರಚನೆಯಲ್ಲಿಯೂ ವ್ಯತ್ಯಾಸಗಳಿವೆ. ಒಂದೇ ಪ್ರಭೇದಗಳಾದರೂ ಪೊದೆಗಳಿರುವ ನಡುಗಡ್ಡೆಯಲ್ಲಿ ಮುಂಗಾಲು ಹಿಂಗಾಲು ಎರಡೂ ಹೆಚ್ಚು ಕಡಿಮೆ ಸಮವಾಗಿರುವ ಹಲ್ಲಿಗಳಿವೆ. ಅದೇ ಎತ್ತರೆತ್ತರದ ದಪ್ಪನೆ ಮರಗಳಿರುವ ಕಡೆ ಹಿಂಗಾಲು ಉದ್ದವಿರುವ ಮುಂಗಾಲು ಕಿರಿದಾಗಿರುವ ಹಲ್ಲಿಗಳಿವೆ. ಚಂಡಮಾರುತದ ದಾಳಿಯ ನಂತರ ಹಲ್ಲಿಗಳಲ್ಲಿ ಇನ್ನೊಂದು ವ್ಯತ್ಯಾಸವನ್ನು ವಿಜ್ಞಾನಿಗಳು ಗುರುತಿಸಿದ್ದರು. ಉದ್ದ ಹಿಂಗಾಲಿನ ಹಲ್ಲಿಗಳಲ್ಲಿ ಹಿಂಗಾಲಿನ ಒಂದು ಬೆರಳು ಗಿಡ್ಡನಾಗಿದ್ದ ಹಲ್ಲಿಗಳು ಹೆಚ್ಚೆಚ್ಚು ಕಂಡುಬಂದಿದ್ದವು. ಎರಡು ಬಗೆಯ ಹಲ್ಲಿಗಳಲ್ಲಿಯೂ ಹಿಂಗಾಲಿನ ಒಂದು ಬೆರಳು ಗಿಡ್ಡನಾಗಿರುವ ಬಗೆಗಳು ಕಂಡುಬಂದವು. ಕೆಲವು ವಿಜ್ಞಾನಿಗಳು ಈ ಗಿಡ್ಡ ಬೆರಳಿನಿಂದಾಗಿ ಹಲ್ಲಿಗಳು ಮರಕ್ಕೆ ಭದ್ರವಾಗಿ ಆತುಕೊಂಡಿರಬೇಕು, ಹೀಗಾಗಿ ಅವು ಚಂಡಮಾರುತದ ದಾಳಿಯಿಂದ ತಪ್ಪಿಸಿಕೊಂಡಿರಬೇಕು ಎಂದು ತರ್ಕಿಸಿದ್ದರು. ಈ ಕಾರಣವೇ ಸರಿಯೆಂದಾದರೆ ಇದು ನೈಸರ್ಗಿಕ ವಿನೋಪವೊಂದು ವಿಕಾಸಕ್ಕೆ ಹಾದಿ ಮಾಡಿಕೊಟ್ಟಿರುವ ಕಥೆಯೆಂದಾಗುತ್ತದೆ. ಚಂಡಮಾರುತ ಆಗಾಗ್ಗೆ ಕಾಡುವ ಈ ದ್ವೀಪಗಳಲ್ಲಿ ಮರಕ್ಕೆ ಭದ್ರವಾಗಿ ಆತುಕೊಳ್ಳುವ ಸಾಮರ್ಥ್ಯ ಬದುಕಿ ಉಳಿಯಲು ಅವಶ್ಯವಾದಂತೆಯೇ. ಆದ್ದರಿಂದ ಇದು ಹೊಸ ವಿಕಾಸ ಇರಬೇಕು ಎನ್ನುವುದು ಊಹೆಯಾಗಿತ್ತು. ಈ ಊಹೆ ನಿಜ ಎಂದಾದರೆ ಎರಡೂ ದ್ವೀಪಗಳಲ್ಲಿ ಇರುವ ಎರಡೂ ಬಗೆಯ ಹಲ್ಲಿಗಳಲ್ಲಿ ಎಲ್ಲದರಲ್ಲಿಯೂ ಚಂಡಮಾರುತಕ್ಕೂ ಮುನ್ನ ಇದ್ದವುಗಳು ಹಾಗೂ ಅನಂತರದ ದಿನಗಳಲ್ಲಿ ಕಂಡುಬರುವವುಗಳ ಹಿಂಗಾಲಿನ ಅದೇ ಬೆರಳು ಗಿಡ್ಡವಾಗಿರಬೇಕಿತ್ತು. ಇದು ನಿಜವೇ ಎಂದು ಪರೀಕ್ಷಿಸಲು ಕ್ಯಾಂಪಬೆಲ್ ತಂಡ ಚಂಡಮಾರುತದ ದಾಳಿಗೆ ಮುನ್ನ ಸಂಗ್ರಹಿಸಿದ್ದ ಹಲ್ಲಿಗಳ ಹಾಗೂ ಅನಂತರದ ದಿನಗಳಲ್ಲಿ ಸಂಗ್ರಹಿಸಿದ್ದ ಹಲ್ಲಿಗಳ ಡಿಎನ್ಎಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಹೆಪಾರಿನ್ ಸಲ್ಫೇಟ್ 6O ಟ್ರಾನ್ಸ್ಫರೇಸ್ ಎನ್ನುವ ಕಿಣ್ವ ತಯಾರಿಸುವ ಜೀನಿನಲ್ಲಿ ವ್ಯತ್ಯಾಸಗಳಿವೆಯೇ ಎಂದು ಗಮನಿಸಿದರು. ಹಲ್ಲಿಗಳಲ್ಲಿ ಕಾಲು ಕೈಗಳು ರೂಪುಗೊಳ್ಳುವಾಗ ಈ ಕಿಣ್ವ ಬಲು ಚಟುವಟಿಕೆಯಿಂದ ಇರುತ್ತದೆ. ದ್ವೀಪದಲ್ಲಿ ಕಂಡುಬಂದ ಹಲ್ಲಿಗಳೆಲ್ಲದರಲ್ಲಿಯೂ ಈ ಜೀನಿನ ಆಸುಪಾಸಿನಲ್ಲಿರುವ ಡಿಎನ್ಎಯಲ್ಲಿ ಅತಿ ಹೆಚ್ಚು ವ್ಯತ್ಯಾಸಗಳು ಕಂಡುಬಂದವು. ಇದು ನಿಜಕ್ಕೂ ಹಿಂಗಾಲಿನ ಬೆರಳನ್ನು ಗಿಡ್ಡ ಮಾಡಿರಬಹುದೇ ಎಂದು ಗುರುತಿಸಲು ಒಂದು ಪ್ರಯೋಗವನ್ನು ಮಾಡಿದರು. ಬೇರೊಂದು ಹಲ್ಲಿಯ ಭ್ರೂಣಗಳು ಬೆಳೆಯುತ್ತಿರುವಾಗ ಇದೇ ಜೀನ್ ಇರುವೆಡೆ ಕ್ರಿಸ್ಪರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಡಿಎನ್ಎಯನ್ನು ಬದಲಾಯಿಸಿದರು. ಆ ಭ್ರೂಣಗಳ ಕಾಲುಗಳಲ್ಲಿ ಒಂದು ಬೆರಳು ಗಿಡ್ಡವಾಗಿತ್ತು. ಅರ್ಥಾತ್ ಈ ಬದಲಾವಣೆ ಇತ್ತೀಚಿನದು ಹಾಗೂ ಅದುವೇ ಗಿಡ್ಡ ಕಾಲ್ಬೆರಳುಗಳಿಗೆ ಕಾರಣ. ಈ ವ್ಯತ್ಯಾಸ ಉಂಟಾಗಿದ್ದು ಚಂಡಮಾರುತದಿಂದಲೇ, ಏಕೆಂದರೆ ಅದಕ್ಕೂ ಮುನ್ನ ಇದ್ದ ಹಲ್ಲಿಗಳಲ್ಲಿ ಇಷ್ಟೊಂದು ವ್ಯತ್ಯಾಸಗಳಿರಲಿಲ್ಲ ಎಂದು ಕ್ಯಾಂಪ್ಬೆಲ್ ತಂಡ ತೀರ್ಮಾನಿಸಿದೆ. ಇದು ಪ್ರಕೃತಿ ವಿಕೋಪವೊಂದು ಇಡೀ ಜೀವಿ ಸಮೂಹವನ್ನು ಅಳಿಸಿಹಾಕುವ ಬದಲಾಗಿ ಅದರ ತಳಿಗುಣಗಳಲ್ಲಿ ಅನುಕೂಲಿಯಾಗಿದ್ದುದನ್ನು ಆಯ್ದು ಹೊಸದೊಂದು ಬಗೆ ರೂಪುಗೊಳ್ಳಲು ನೆರವಾಗಿರುವುದಕ್ಕೆ ಪುರಾವೆಯಾಗಿದೆ. ಹವಾಗುಣ ಬದಲಾಗುತ್ತಿರುವ ಈ ದಿನಗಳಲ್ಲಿ ಹಲ್ಲಿಗಳಂತಹ ಹಲವು ಜೀವಿಗಳಲ್ಲಿ ಈ ಬಗೆಯ ವ್ಯತ್ಯಾಸಗಳು ಕಾಣಿಸಿಕೊಳ್ಳುತ್ತಿರಬಹುದು ಎನ್ನುವ ಊಹೆ ಈಗ ಬಲವಾಗಿದೆ. ಯಾವ್ಯಾವ ಜೀವಿಗಳು ಈ ಬದಲಾವಣೆಗೆ ತುತ್ತಾಗುತ್ತವೋ, ಹೇಗೆ ಬದಲಾಗುತ್ತವೋ ಕಾಲವೇ ಹೇಳಬೇಕು.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣ ಧ್ವನಿ ಶ್ರೀಮತಿ ಸುಮನ ಮೈಸೂರು, ಹಾಗೂ ಎಐ ಧ್ವನಿಗಳು

0: ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಮಾನ್ಯ ಪತ್ರಿಕೆ ತಯಾರಿ ಕುರಿತು ಮೈಸೂರಿನ ಕುವೆಂಪು ನಗರದ ಬಿಜಿಎಸ್ ಬಿಎಡ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ದಿನೇಶ್ ಎಚ್ಪಿ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನು ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಎಲ್ಲ ಜನಧ್ವನಿ ಕೇಳುಗರಿಗೆ ನಮಸ್ಕಾರಗಳು. ನಾನು ದಿನೇಶ್, ಸಹಾಯಕ ಪ್ರಾಧ್ಯಾಪಕರು, ಬಿಜಿಎಸ್ ಬಿಎಡ್ ಕಾಲೇಜ್ ಮೈಸೂರು. ನಿಮ್ಮೊಂದಿಗೆ ಈ ದಿನ ಕೇಳುಗರೆ, ಸಾಮಾನ್ಯ ಪತ್ರಿಕೆ ಅಂದ್ರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಮಾನ್ಯ ಪತ್ರಿಕೆ ಬಗ್ಗೆ ನಾವು ಚರ್ಚಿಸೋಣ. ಸೊ ಅದರಲ್ಲೂ ಈಗ ಇತ್ತೀಚೆಗೆ ನೋಟಿಫಿಕೇಶನ್ ಆಗಿರ್ತಕ್ಕಂತ ಪ್ರಾಥಮಿಕ ಶಾಲಾ ಶಿಕ್ಷಕರು, ಪದವೀಧರರ ಮತ್ತು ಪ್ರೌಢಶಾಲಾ ಶಿಕ್ಷಕರು, ದೈಹಿಕ ಶಿಕ್ಷಕರು, ಹಾಗೆ ಕಂಪ್ಯೂಟರ್ ವಿಜ್ಞಾನ ಶಿಕ್ಷಕರ ನೇಮಕಾತಿಯಲ್ಲಿ ಪತ್ರಿಕೆ ಒಂದರ ಬಗ್ಗೆ ನಾವು ಕುರಿತು ಚರ್ಚಿಸೋಣ. ಅದರಲ್ಲಿ ಸಾಕಷ್ಟು ಕೇಳುಗರಿಗೆ ಸಂದೇಹಗಳು ಮತ್ತೆ ಕಠಿಣಕರವಾದಂತಹ ವಿಷಯಗಳ ಬಗ್ಗೆ ನಾವು ಚರ್ಚಿಸೋಣ ಈ ಒಂದು ಸಂವಾದದಲ್ಲಿ. ಮೊದಲಿಗೆ ಸಾಮಾನ್ಯ ಪತ್ರಿಕೆಯಲ್ಲಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅಥವಾ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳಿಗೆ ಸ್ವಲ್ಪ ಕಷ್ಟಕರ ಅಂತ ಹೇಳಿದ್ರೆ, ಸೊ ಜನರಲ್ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಲಿಟ್ರಸಿ ಮತ್ತೆ ಸೊ ಕರೆಂಟ್ ಅಫೇರ್ಸ್, ಈ ಮೂರು ಕೂಡ ಸ್ವಲ್ಪ ಕಬ್ಬಿಣದ ಕಡಲೆ ಆಗಿರುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ದಿನ ನಾವು ಪದವೀಧರರ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪತ್ರಿಕೆ ಒಂದು ಏನಿದೆ ಅದರಲ್ಲಿ ಈ ವಿಚಾರವನ್ನು ಜೊತೆಗೆ ಉಳಿರತಕ್ಕಂಥ ಇನ್ನು ಸೊ ಅಂಶಗಳನ್ನು ನಾನು ಒಂದು ಐದೈದು ನಿಮಿಷ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸೊ ಸಾಮಾನ್ಯ ಕನ್ನಡ 10 ಅಂಕಗಳಿಗಿರುತ್ತೆ. ಇದು ತುಂಬಾ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಸರಳ ಆಗಿರುತ್ತೆ, ಆದರೆ ವಿಜ್ಞಾನ ಮತ್ತೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗ್ರಾಮರ್ ಕಷ್ಟ ಆಗ್ಬೋದು. ಹಾಗಾದ್ರೆ ಈ ಪತ್ರಿಕೆಯ ವಿಷಯದಲ್ಲಿ ಕನ್ನಡದಲ್ಲಿ ಏನೆಲ್ಲಿರುತ್ತೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ಕಳೆದ 2023 ಸಾಮಾನ್ಯ ಪತ್ರಿಕೆನ ಇಟ್ಕೊಂಡು ಚರ್ಚೆ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸಾಮಾನ್ಯ ಕನ್ನಡದಲ್ಲಿ ಮೊದಲನೇ ಪ್ರಶ್ನೆ ಇದೆ, ಏನಿದೆ ಅನುನಾಸಿಕ ಅಕ್ಷರಗಳು ಅಂತ ಹೇಳಿದೆ. ಸೊ ಓವಲ್ಸ್ಗಳು ದೇನ್ ನಾವು ಇಂಗ್ಲಿಷಲ್ಲಿ ಸೊ ಮಕ್ಕಳುಗಳಿಗೆ ಹೇಳ್ಕೊಡ್ತಾ ಹೋಗ್ತೀವಿ. ಇಲ್ಲಿ ಅದೇ ಒಂದು

ಸೊ ಹೋಲಿಕೆ ಮಾಡ್ತಕ್ಕಂಥದ್ದು ಅನುನಾಸಿಕ ಅಕ್ಷರಗಳು ಯಾವುದು ಅಂತ. ಸೊ ನಾಲ್ಕನ್ನು ಕೊಟ್ಟಿದ್ದಾನೆ, ಅದರಲ್ಲಿ ಎ ಬಿ ಸಿ ಡಿ ಅಂತ ಕೊಟ್ಟಿದ್ದಾನೆ. ಉದಾಹರಣೆಗೆ ಆ ಇ ಉ ಎ ಮೊದಲನೇ ಆಪ್ಷನ್ ಆದರೆ ಖ ಠ ಢ ಥ ಇದು ಎರಡನೇ ಆಪ್ಷನ್ ಆಗಿರುತ್ತೆ. ಅದೇ ಥರ ಮೂರನೇ ಆಪ್ಷನು ಜ್ಞ ಜ್ಞ ನ ಅಂದರೆ ಅನುನಾಸಿಕ ಅಂದರೆ ಮೂಗಿನಿಂದ ಹೊರಡ್ತಕ್ಕಂಥ ಅಕ್ಷರಗಳು,

ಸುವಿವರಣೆ ಮಾಡಕ್ ಹೋಗಲ್ಲ. ಸಂಧಿಗಳ ಬಗ್ಗೆ ಕೇಳಿದ್ದಾನೆ, ಅದೇ ತರ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಕೇಳಿದ್ದಾನೆ. ಉದಾಹರಣೆಗೆ ನಾಲ್ಕನೇ ಪ್ರಶ್ನೆ, ಸೊ ಒಳೆಯಿಂದ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ದಾನೆ. ಪ್ರಥಮ, ಚತುರ್ಥಿ, ಷಷ್ಠಿ, ತೃತೀಯ, ಇಂದ ಅಂತಕ್ಕಂಥದ್ದು ಯಾವ ವಿಭಕ್ತಿ ಪ್ರತ್ಯಯದಿಂದ ಬರುತ್ತೆ ಅಂತಕ್ಕಂಥದ್ದು. ಅದೇ ತರ ಸಂಧಿಗಳ ಬಗ್ಗೆ ಕೇಳಿದ್ದಾನೆ, ಮತ್ತೆ ಸಮಾಸಗಳ ಬಗ್ಗೆ ಕೇಳಿದ್ದಾನೆ, ಮತ್ತೆ ಜೋಡು ನುಡಿಗಳು, ಮತ್ತೆ ಬಟಬಯಲು ಇದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ. ಬಟಬಯಲು ಜೋಡು ನುಡಿ, ಅನುಕರಣವಯ, ದ್ವಿರುಕ್ತಿ, ಭಾವಸೂಚಕ ವಯ, ಈ ತರ. ಸೊ ಅದೇ ತರ ನುಡಿಗಟ್ಟುಗಳನ್ನ ಕೇಳ್ತಾನೆ, ಸಾಮಾನ್ಯ ಸಮಾನಾರ್ಥಕ ಪದಗಳನ್ನ ಕೇಳ್ತಾನೆ. ಮತ್ತೆ ಒಂದ್ ಪ್ರಶ್ನೆ ಕೇಳಿದೆ ನೋಡಿ, ಹದಿಮೂರನೇ ಪ್ರಶ್ನೆ, ಕನ್ನಡದಲ್ಲಿ ಭತ್ತ ಪದದ ಅರ್ಥ ಕೇಳಿದ್ದೇನೆ. ಸೊ ಕಾಮನ್ ಆಗಿ ನಮ್ಮ ಬಿ ಎಡ್ ಮಕ್ಕಳುಗಳೆಲ್ಲ ಪಾಠ ಮಾಡಬೇಕಾದಾಗ, ಕನಕದಾಸರ ಕೀರ್ತನೆಗಳನ್ನು ಹೇಳ್ಬೇಕಾದಾಗ, ಸೊ ಅಲ್ಲಿ ಭತ್ತ ಮತ್ತು ರಾಗಿಯ ನಡುವೆ ಸೊ ಒಂದು ಸಂಭಾಷಣೆಯನ್ನ ಹೇಳ್ಬೇಕಾದಾಗ ಅಲ್ಲಿ ಕಾಮನ್ ಆಗಿ ಬಳಸ್ತಕ್ಕಂಥದ್ದು ಭತ್ತ ಅಂತಕ್ಕಂಥದ್ದು ನರದೆಲಗ ಎಂಬ ಪದದ ಅರ್ಥವನ್ನ ನೋಡಿರ್ತವೆ. ಅದಕ್ಕೆ ನಾನು ಆಲ್ರೆಡಿ ಕೆಳಗರ ಇಂದಿನ ಒಂದು ಸಂವಾದದಲ್ಲಿ ಹೇಳಿದದು, ಹೆಚ್ಚಾಗಿ ಕನ್ನಡ ಮತ್ತು ಇಂಗ್ಲಿಷ್ ನ ನಾವು 6ನೇ ತರಗತಿಯಿಂದ 10ನೇ ತರಗತಿಯ ಪಠ್ಯ ಪುಸ್ತಕಗಳನ್ನ ಗ್ಲಾಸರಿಯನ್ನ ಅಂದ್ರೆ ಪದಗಳ ಅರ್ಥ, ಲೇಖಕರ ಪರಿಚಯ, ಅದರಲ್ಲಿ ಅಭ್ಯಾಸ ಸೂಚಿ ಚಟುವಟಿಕೆಗಳು ಇವುಗಳನ್ನು ಓದಿದ್ರೆ ಸ್ವಲ್ಪ ನಮ್ಗೆ ಇದೆಲ್ಲವೂ ಅರ್ಥ ಆಗುತ್ತೆ. ಜೊತೆಗೆ ಕನ್ನಡದ ವ್ಯಾಕರಣಾಂಶಗಳನ್ನು ನಾನು ಕಳೆದ ಒಂದು ಸಂಚಿಕೆಯಲ್ಲಿ ಹೇಳಿದ್ದೀನಿ, ಯಾವ್ಯಾವ ಅಧ್ಯಯನ ಸಾಮಗ್ರಿಗಳನ್ನು ಓದಬೇಕು ಅಂತ ಹೇಳಿದಾಗ, ಸೊ ನಿಮ್ಗೆ ಅಲ್ಲಿ ತೀನಾಂಶ ಇರಬೇಕು, ಕನ್ನಡ ಮಾಧ್ಯಮ ವ್ಯಾಕರಣ, ಮತ್ತೆ ಟೆಕ್ಸ್ಟ್ ಬುಕ್ಗಳು ಹೈಸ್ಕೂಲ್ನವೋ ಇವನು ಓದ್ಬೇಕಾಗ್ತದೆ. ಸೊ ಅದೇ ತರ ಜ್ಞಾನಿ ಪದದ ವಿರುದ್ಧ ಅರ್ಥಕ ಕೇಳಿದ್ದೇನೆ. ಅದೇ ತರ ಸೊ ವಿವೇಕ ಶಾಲೆಗೆ ಹೋಗುತ್ತಾನೆ, ಈ ವಾಕ್ಯದಲ್ಲಿ ಗೆರೆಳಿದಿರುವ ಪದದ ಕಾಲಸೂಚಕ ಪ್ರತ್ಯಯವನ್ನು ತಿಳಿಸಿ ಅಂತ ಕೇಳಿದೆ. ಹಾಗಾದ್ರೆ ಸೊ ಇದು ಮೂಲ ಕನ್ನಡದ ಪರಿಭಾಷೆಗಳಲ್ಲಿ ವ್ಯಾಕರಣಾಂಶಗಳು, ಸಂಧಿಗಳು, ಸಮಾಸಗಳು, ವಿಭಕ್ತಿ ಪ್ರತ್ಯಯಗಳು, ನುಡಿಗಟ್ಟುಗಳು, ಗಾದೆಗಳ ವಿಸ್ತೃತ ರೂಪ, ಸಾಮಾನ್ಯ ಸಮಾನಾರ್ಥಕ ಪದಗಳು, ತತ್ಸಮ ತದ್ಭವ ರೂಪಗಳು, ಇವೆಲ್ಲವೂ ಕೂಡ ಸೊ ಕನ್ನಡದಲ್ಲಿ 10 ಅಂಕಗಳಿಗೆ ಏನಿರುತ್ತೆ, ಇದು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು 10 ಕೂಡ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಸೊ ಮೂಲವಾಗಿ ಎಲ್ಲವೂ ಕೂಡ ಅರ್ಥಗರ್ಭಿತವಾಗಿ ಸೊ ನೀವು ಓದಿದ್ದೆ. ಆದರೆ ಅದೇ ತರ ಈಗ ನಾವು ಮುಂದುವರೆದು ಜನರಲ್ ಇಂಗ್ಲಿಷ್, ಇದು ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಕಠಿಣಕರ ಆಗಿದೆ. ಸೊ ಅದ್ರ ಬಗ್ಗೆ ನಾನು ಈ ಪ್ರಶ್ನೆ ಪತ್ರಿಕೆನ ಇಟ್ಕೊಂಡು ನಿಮ್ಮ ಮುಂದೆ ಮತ್ತೆ ಸಿಲೆಬಸ್ ಅನ್ನ ಇಟ್ಕೊಂಡು, ಸೊ ಜನರಲ್ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಸ್ವಲ್ಪ ಕಷ್ಟಕರ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಹೇಗೆ ನೀವು ಅದನ್ನ ಬಿಡಿಸೋದು, ಅದಕ್ಕೊಂದೆರಡು ಉದಾಹರಣೆಗಳನ್ನ ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಚರ್ಚೆ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ. ಸೊ ಇಲ್ಲಿ ಇಂಗ್ಲಿಷ್ ಅಲ್ಲಿ 2023ರಲ್ಲಿ ಕಾಮನಾಗಿ ಏನ್ ಕೇಳ್ತಾ ಹೋಗ್ತೇನೆ ಅಂತ ಹೇಳಿದಾಗ, ಸೊ ಕೆಲವೊಂದು ವರ್ಬ್ಸ್ಗಳು, ಅಡ್ವರ್ಬ್ಸ್ಗಳು, ಅಡ್ಜೆಕ್ಟಿವ್ಸ್, ಅದೇ ತರ ಸೊ ಇಲ್ಲಿ ರೀಅರೇಂಜ್ ದ ಮೀನಿಂಗ್ ಫುಲ್ ಸೆಂಟೆನ್ಸ್ ಅಂತ ಕೇಳ್ತಾ ಹೋಗ್ತಾನೆ. ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಸೊ ಅಲ್ಲಿ ಮಹಾತ್ಮ ಗಾಂಧೀಜಿ ವೆಪನ್ ಆಸ್ ಇಸ್, ನಾನ್ ವೈಲೆನ್ಸ್ ಅಡಾಪ್ಟೆಡ್ ಡ್ಯೂರಿಂಗ್ ಫ್ರೀಡಮ್ ಸ್ಟ್ರಗಲ್ ಅಂತ ಕೊಟ್ಟಿದ್ದಾನೆ. ಅಲ್ಲಿ ಎ ಬಿ ಸಿ ಡಿ ಇ ಎಫ್ ಅಂತ ಒಂದು ಸೀರೀಸ್ ಅನ್ನ ಕೊಟ್ಟಿದ್ದಾನೆ. ಇದ್ರಲ್ಲಿ 4 ಆಪ್ಷನ್ ಕೊಟ್ಬಿಟ್ಟು ಸೊ ಕ್ರೊನಾಲಜಿಕಲ್ ಆರ್ಡರ್ಲಿ ಅರೇಂಜ್ ವರ್ಡ್ಸ್ಗೆ ಸೊ ಆಲ್ಫಾಬೆಟಿಕ್ ನೇಮ್ ಅನ್ನ ಟಿಕ್ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ಯಾವುದು ಅಂತಕ್ಕಂಥದ್ದು ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಸೊ ಅಹಿಂಸೆಯನ್ನ ಫ್ರೀಡಮ್ ಸ್ಟ್ರಗಲ್ಸ್ ಅಲ್ಲಿ ಒಂದು ವೆಪನ್ ಆಗಿ ಅವರು ಯುಟಿಲೈಸ್ ಮಾಡಿದ್ರು. ಕನ್ನಡದಲ್ಲಿ ಆದ್ರೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ತುಂಬಾ ಸರಳವಾಗಿ ಸೊ ಅದನ್ನ ಬರಿತಾ ಹೋಗ್ತೀವಿ. ಅದೇ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸ್ವಲ್ಪ ನಾವು ಆಲೋಚನೆ ಮಾಡಬೇಕು. ಇಲ್ಲಿ ನಾವು ಆಕ್ಷನ್ ವರ್ಬ್ ಯಾವುದು, ಸೆಂಟೆನ್ಸ್ ಫಾರ್ಮಿಂಗ್ಸ್ ಅಲ್ಲಿ ಕನ್ನಡದಲ್ಲಿ ನಾವು ಹೇಳ್ತಾ ಇರತಕ್ಕಂಥದ್ದು ಕ್ರಿಯಾಪದಗಳು, ಅದು ಯಾವ ಕ್ರಿಯೆ ನಡೀತಾ ಇರುತ್ತೆ. ಸೊ ಇವುಗಳನ್ನ ಆಧಾರವಾಗಿ ಇಟ್ಕೊಂಡೇನು ಕನ್ನಡವನ್ನ ಸ್ವಲ್ಪ ಇಂಗ್ಲಿಷ್ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ಬೇಕಾಗುತ್ತೆ. ಅದೇ ತರ ಸೊ ಇಂಗ್ಲಿಷ್ ನಾವೆಲಿಸ್ಟ್ ಶೇಕ್ಸ್ಪಿಯರ್ ಬಗ್ಗೆ, ಹ್ಯಾಮ್ಲೆಟ್ ಬಗ್ಗೆ, ಆರ್ ಕೆ ಲಕ್ಷ್ಮಣ್ ಬಗ್ಗೆ, ಆರ್ ಕೆ ನಾರಾಯಣ್ ಬಗ್ಗೆ, ಇವೆಲ್ಲ ಕೂಡ 8ನೇ ತರಗತಿ 9ನೇ ತರಗತಿ ಪಠ್ಯ ಪುಸ್ತಕದ ಪ್ರೋಸ್ ಮತ್ತೆ ಪೊಯೆಟ್ರಿಯಲ್ಲಿ ಗ್ಲಾಸರಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಅದರಿಂದ ಇವುಗಳನ್ನ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ನಾವು ಶೋಧನೆ ಮಾಡ್ಬೇಕಂತಕ್ಕಂಥದ್ದು. ಮತ್ತೆ ಕೆಲವೊಂದು ಬೇಸಿಕ್ ಗ್ರಾಮರ್ ಅನ್ನ ಕೇಳ್ತಾ ಹೋಗ್ತಾನೆ. ಫಾರ್ ಎಕ್ಸಾಂಪಲ್ ಕೇಳಿದೆ ನೋಡಿ, ಏಮಾ ಇಸ್ ಎ ಡ್ಯಾನ್ಸರ್ ಡ್ಯಾಶ್ ಅಂತ ಕೇಳಿದಾನೆ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂತ ಕೇಳಿದಾನೆ. ಅಂದ್ರೆ ಕ್ವಶನ್ ಟ್ಯಾಗ್ ಗಳನ್ನು ಹೇಗೆ ಯುಟಿಲೈಸ್ ಮಾಡೋದು. ಏಮಾ ಇಸ್ ಎ ಡ್ಯಾನ್ಸರ್, ಇಸ್ಂಟ್ ಶಿ, ಇಸ್ ಹಿ, ವಾಸ್ ನಾಟ್ ಶಿ, ವಾಸ್ ಶಿ. ಸೊ ಈ ತರದ ಪ್ರಶ್ನೆಗಳು ಬಂದಾಗ ನಮ್ಗೆ ಕ್ವಶನ್ ಟ್ಯಾಗ್ ಅನ್ನ ಬಳಸಬೇಕಾದಾಗ ಸೊ ಆ ಪದದ ಹಿನ್ನೆಲೆಯನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಅದರಿಂದ ಸೊ ಈ ಜನರಲ್ ಇಂಗ್ಲಿಷ್ ನಿಮ್ಮ ಹೆಚ್ಚಾಗಿ ಈ 10 ಅಂಕಕ್ಕೆ ಏನಿರುತ್ತೆ, ಇದರಲ್ಲಿ ಒಂದು ನೋಡಿ ಇನ್ನೊಂದು ಕೇಳಿದಾನೆ, ಸಿ ಇಸ್ ಎ ಬ್ಯೂಟಿಫುಲ್ ಡ್ಯಾಶ್ ಪೂರ್ ಅಂತ ಕೇಳಿದಾನೆ. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಫಾರ್ ದ ಕಂಪ್ಲೀಟ್ ಸೆಂಟೆನ್ಸ್ ಅಂತ ಕೇಳಿದಾನೆ. ಅಂದ್ರೆ ಯಾವ ಒಂದು ಪದವನ್ನ ಬಳಸಿದ್ರೆ ಈ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ. ಸಿ ಇಸ್ ಎ ಬ್ಯೂಟಿಫುಲ್ ಡ್ಯಾಶ್ ಪೂರ್ ಅಂತಕ್ಕಂಥದ್ದು. ಅಲ್ಲಿ 4 ಆಪ್ಷನ್ ಏನ್ ಕೊಟ್ಟಿದ್ದಾನೆ, ಬಟ್, ಆಸ್, ಆರ್, ಸೋ ಅಂತ ಕೊಟ್ಟಿದ್ದಾನೆ. ಈಸ್ ಬ್ಯೂಟಿಫುಲ್ ಅಂತಕ್ಕಂಥದ್ದನ್ನ ಮಧ್ಯದಲ್ಲಿ ಪೂರ್ ಅಂತಕ್ಕಂಥದ್ದು ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಅವಳು ಸುಂದರವಾದ ಹುಡುಗಿ ಆದ್ರೆ ಪೂರ್ ಅಂತ, ಸೋ ಪೂರ್. ಸೊ ಈ ತರದವನ್ನ ನಾವು ಇಲ್ಲಿ ಆಯ್ಕೆ ಮಾಡ್ಬೇಕಾಗ್ತದೆ. ಸೊ ಅದರಿಂದ ಈ ಜನರಲ್ ಇಂಗ್ಲಿಷ್ ಅಲ್ಲಿ ನಾವು ಸ್ವಲ್ಪ ಪ್ರಿಪೋಸಿಷನ್ಗಳು, ವರ್ಬು, ಅಡ್ವರ್ಬ್ಗಳು, ಮತ್ತೆ ಅಬ್ಜೆಕ್ಟಿವ್ಸ್ಗಳು, ಸೊ ಅದೇ ತರ ಸೆಂಟೆನ್ಸ್ ಫ್ರೇಮಿಂಗು, ಮೀನಿಂಗ್ಫುಲ್ ಸೆಂಟೆನ್ಸ್ ಫ್ರೇಮಿಂಗ್,

ಆಮೇಲೆ ರಿಯರೇಂಜು ಹಾರ್ಡ್ ವರ್ಡ್ಸ್ ಕೇಳಿದಾನೆ, ಆಕ್ಷನ್ ಸ್ಪೀಕ್ ಲೌಡರ್ ದೆನ್ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಪ್ರೋವರ್ಬ್ ಕೇಳಿದಾನೆ. ಅಂದ್ರೆ ಅಪ್ರೋಪ್ರಿಯೇಟ್ ಯಾವ ಪ್ರೋವರ್ಬ್ ಅನ್ನ ಯೂಸ್ ಮಾಡ್ತೀವಿ ಆಕ್ಷನ್ ಸ್ಪೀಕ್ ಲೌಡರ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ಟೇಟ್ಮೆಂಟ್ ವರ್ಡ್ಸ್ ಪ್ರಾಮಿಸ್ ಥಾಟ್ಸ್ ಈ ತರ. ಅಂದ್ರೆ ನಾವು ಈ ಸಿಲೆಬಸ್ ಜೊತೆಗೆ ಈ ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನು ನೋಡಿದಾಗ ನಾವು ಯಾವ ಯಾವ ಗ್ರಾಮರ್ ಗೆ ಎಷ್ಟು ವೇಟೇಜ್ ಅನ್ನ ಕೇಳಿದಾನೆ, ಅದೇ ತರ ಇನ್ನು ಐದು ಪ್ರಶ್ನೆಗಳನ್ನ ಕೇಳಿದಾನೆ ಅಂದ್ರೆ ನಾಲ್ಕು ಪ್ರಶ್ನೆಗಳನ್ನ ಪ್ಯಾಸೇಜ್ ಕೇಳಿದಾನೆ. ಇದರಲ್ಲಿ ಲಾಸ್ಟ್ 2023 GPTR ನಲ್ಲಿ ಈ ಪತ್ರಿಕೆಯಲ್ಲಿ ನಾಲ್ಕು ಅಂಕಕ್ಕೆ ಪ್ಯಾಸೇಜ್ ಅನ್ನು ಕೊಟ್ಬಿಟ್ಟು ಅದಕ್ಕೆ ನಾಲ್ಕು ಪ್ರಶ್ನೆಗಳನ್ನ ಕೇಳಿದಾನೆ. 47ನೇ ಪ್ರಶ್ನೆಯಿಂದ 50ನೇ ಪ್ರಶ್ನೆವರೆಗೆ ನಾಲ್ಕು ಪ್ರಶ್ನೆಗಳಿಗೆ ನಾವು ಆ ಪ್ಯಾಸೇಜ್ ಅನ್ನು ಓದ್ಕೊಂಡು ಆನ್ಸರ್ ಮಾಡ್ಬೇಕಾಗುತ್ತೆ. ಅಂದ್ರೆ ನಮ್ಮ ಗ್ರಾಸಿಂಗ್ ಪವರ್ ಎಷ್ಟಿದೆ, ರೀಡಿಂಗ್ ಕೆಪಾಸಿಟಿ ಅಂದ್ರೆ ನಮ್ಮ ಆಲಿಸುವಿಕೆ ಅಥವಾ ಗ್ರಹಿಕಾ ಸಾಮರ್ಥ್ಯವನ್ನ ಇಲ್ಲಿ ಚೆಕ್ ಮಾಡ್ತಾ ಇದ್ದಾನೆ. ಸೊ ಇಂಗ್ಲಿಷ್ ಅನ್ನ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ಕೊಂಡು ನಾವು ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಸ್ ಅಲ್ಲಿ ಪ್ಯಾಸೇಜ್ ಅನ್ನ ಓದ್ಕೊಂಡು ಅಲ್ಲೇ ನಾಲ್ಕು ಆಪ್ಷನ್ ಕೊಟ್ಟಿರ್ತಾನೆ, ಅದನ್ನ ಟಿಕ್ ಮಾಡ್ಬೇಕಾಗ್ತದೆ. ಆದ್ರಿಂದ ಸೊ 10 ಅಂಕದ ಈ ಜನರಲ್ ಇಂಗ್ಲಿಷ್ ನಲ್ಲಿ ಕೇಳಿದ್ರೆ ನಾವು ಸ್ವಲ್ಪ ವಿವೇಕಯುತವಾಗಿ ಆಲೋಚಿಸಿ ಸ್ವಲ್ಪ ನಿಧಾನವಾಗಿ ನಾವು ಇದನ್ನ ಆನ್ಸರ್ ಮಾಡಿದ್ದೆ ಆದ್ರೆ ಜನರಲ್ ಇಂಗ್ಲಿಷ್ ಅಲ್ಲಿ ಸೊ ಕನಿಷ್ಠ 10-8 ಅಂಕಗಳನ್ನು ನಾವು ಗಳಿಸಬೇಕಾಗತ್ತೆ. ಸ್ವಲ್ಪ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಸೊ ಇಂಗ್ಲಿಷ್ ನಾನು ಈಗ ಆಲ್ರೆಡಿ ಇಂದಿನ ಸಂಚಿಕೆಯಲ್ಲಿ ಇರತಕ್ಕಂಥ ಪಠ್ಯ ಪುಸ್ತಕಗಳನ್ನ ಸೊ ಓದ್ಬೇಕಾಗುತ್ತೆ. ಅದ್ರ ಜೊತೆಗೆ ಸೊ ನಾವು ಟೆಕ್ಸ್ಟ್ ಬುಕ್ಗಳನ್ನ ಸ್ವಲ್ಪ ಮಟ್ಟಿಗೆ ಇಲ್ಲಿ ನಾವು ಗ್ಲಾಸರಿನ ತಯಾರು ಮಾಡ್ಕೋಬೇಕಾಗ್ತದೆ. ಸೊ ಹಾಗೆ ನಾವು ಕನ್ನಡ ಮತ್ತು ಇಂಗ್ಲಿಷ್ ಆಯ್ತು. ಮುಂದುವರೆದ ಭಾಗ ಜನರಲ್ ಇಂಗ್ಲಿಷ್ ಅಂಡ್ ಕರೆಂಟ್ ಅಫೇರ್ಸ್ ಅಂತ ಹೇಳ್ಬಿಟ್ಟು ಏನೋ ಫಸ್ಟ್ ಒನ್ ಇದೆ ಅದನ್ನ ನಾವು ನೋಡೋದಾದ್ರೆ ಇಲ್ಲಿ ಜನರಲ್ ಇಂಗ್ಲಿಷ್ ಮತ್ತೆ ಇದರಲ್ಲಿ ಎರಡರಲ್ಲೂ ಕೂಡ ಸೊ ಕನಿಷ್ಠ ಇದರಲ್ಲಿ GPTR ನಲ್ಲಿ 30 ಅಂಕಕ್ಕಿದೆ, HSTR ನಲ್ಲಿ 20 ಅಂಕಗಳಿಗೆ ಇರುತ್ತೆ. ಇವೆರಡು ಪತ್ರಿಕೆಗಳಲ್ಲಿ ನಾವು ಜನರಲ್ ನಾಲೆಡ್ಜ್ ನಾನು ಆಲ್ರೆಡಿ ಹೇಳಿದೀನಿ, ಇದು ವಾಸ್ಟ್ ಏರಿಯಾ, ತುಂಬಾ ವಿಶಾಲವಾಗಿದೆ, ಯಾವ್ದನ್ನ ಓದೋದು ಯಾವ್ದನ್ನ ಬಿಡೋದು ಸೊ ಈ ಒಂದು ಆಲೋಚನೆ ನಮಗೆ ಬರ್ತಾ ಹೋಗ್ತದೆ. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಭಾಷೆ, ಕಲೆ, ವಿಜ್ಞಾನ, ಸಾಹಿತ್ಯ, ಸೊ ತಂತ್ರಜ್ಞಾನ, ಮತ್ತೆ ಕ್ರೀಡೆ, ಮತ್ತೆ ಪ್ರಚಲಿತ ವಿದ್ಯಮಾನಗಳು, ಅಂದ್ರೆ ನಿನ್ನೆ ನಡೆಯಿರ್ತಕ್ಕಂಥದ್ದು ಅಂದ್ರೆ ಕ್ವಶನ್ ಪೇಪರ್ ನಲ್ಲಿ ಲಾಸ್ಟ್ ಕಳೆದ ಒಂದು 6 ತಿಂಗಳು ಅಥವಾ 1 ವರ್ಷದವರೆಗೆ ಏನೆಲ್ಲ ಬದಲಾವಣೆಗಳಾಗಿದೆ, ಹೊಸ ನೇಮಕಾತಿಗಳಾಗಿದೆ, ಅದನ್ನ ನಾವು ನೋಡ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ 2023 ಸಾಮಾನ್ಯ ಪತ್ರಿಕೆ GPTR ನೋಡೋದಾದ್ರೆ ನಾವು ಸಾಮಾನ್ಯ ಜ್ಞಾನದಲ್ಲಿ ಭಾರತದ ನೆಪೋಲಿಯನ್ ಎಂದು ಕರೆಯಲ್ಪಡುವ ರಾಜ ಅಂತ ಕೇಳ್ಬಿಟ್ಟು ಕೇಳಿದ್ರೆ ಇದು ಇತಿಹಾಸದಿಂದ ತೆಗೆದುಕೊಂಡಿದ್ದಾರೆ ಹೌದಾ. ಈ ಭಾರತದ ನೆಪೋಲಿಯನ್ ಅಂತ ನಾವು ಯಾರು ಕರಿತಾ ಹೋಗ್ತೀವಿ, ಅಲ್ಲಿ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ, ಸಮುದ್ರಗುಪ್ತ ಈ ತರ ನಾಲ್ಕು ಆಪ್ಷನ್ ಕೊಟ್ಟಾಗ ನಾವು ಇತಿಹಾಸವನ್ನು ಸರಿಯಾಗಿ ಅಧ್ಯಯನ ಮಾಡಿದ್ದೆ ಆದ್ರೆ ಸೊ ನಾವು ಆಯ್ಕೆಯನ್ನ ಮಾಡ್ಬೇಕಾಗ್ತದೆ. ಅದೇ ತರ ನೋಡಿ ನಾವು ಕೇಳಿದ ಪ್ರಶ್ನೆ, ಲಾರ್ಡ್ಸ್ ಈ ಕ್ರಿಕೆಟ್ ಕ್ರೀಡಾಂಗಣ ಇರ್ತಕ್ಕಂಥ ಸ್ಥಳವನ್ನ ಕೇಳಿದ್ದಾನೆ. ನಾವು ಎಷ್ಟು ಜನ ಕ್ರಿಕೆಟ್ ಅನ್ನ ನೋಡ್ತಾ ಇರ್ತೀವಿ, ಲಾರ್ಡ್ಸ್ ಮೈದಾನ ಎಲ್ಲಿದೆ ಅಂತಕ್ಕಂಥದ್ದು ಸೊ ನಮಗೆ ಗೊತ್ತಿರಬೇಕು. ಅಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ, ಲಾರ್ಡ್ಸ್ ಮೈದಾನ ಸಿಡ್ನಿ, ಮ್ಯಾಂಚೆಸ್ಟರ್, ದೆಹಲಿ, ಲಂಡನ್. ಈಗ ಆಲ್ರೆಡಿ ಗೊತ್ತಿರುವ ಹಾಗೆ ಇದು ಇಂಗ್ಲೆಂಡ್ ನಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಅದೇ ತರ ಅಂದ್ರೆ ಕ್ರಿಕೆಟ್ ಸ್ಟೇಡಿಯಂ ನಿಯಮಗಳನ್ನ ಕೂಡ ನಾವು ತಿಳ್ಕೊಬೇಕಾಗತ್ತೆ. ಈಗ ಅಹಮದಾಬಾದ್ ನಲ್ಲಿ ಇರ್ತಕ್ಕಂಥ ಗುಜರಾತ್ ನಲ್ಲಿ ಅತ್ಯಂತ ದೊಡ್ಡ ಕ್ರೀಡಾಂಗಣ ಭಾರತದಲ್ಲಿ, ಅದರ ಆಸನ ಸಾಮರ್ಥ್ಯಗಳನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ, ಅದರ ಹೆಸರನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ. ಸೊ ಈ ತರ ಮತ್ತೆ ಫೈನಲ್ಸ್ ಲಾಸ್ಟ್ ಯಾವ್ದೋ ಯಾರ್ಯಾರ ನಡುವೆ ನಡೀತು, ಅಲ್ಲಿ ಗಳಿಸತಕ್ಕಂಥ ಸ್ಕೋರ್ಗಳನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಅದರಿಂದ ಜನರಲ್ ನಾಲೆಡ್ಜ್ ಸುಭಾಷ್. ಇನ್ನೊಂದು ಪ್ರಶ್ನೆ ಕೇಳಿದೆ ನೋಡಿ, ಇದು ಕೆನಡಾ ದೇಶದ ರಾಜಧಾನಿ ಯಾವುದು ಅಂತಕ್ಕಂಥದ್ದು. ಅದರಲ್ಲಿ ನಾವು ಸೊ ಎಲ್ಲಾ ರಾಷ್ಟ್ರಗಳ ರಾಜಧಾನಿಗಳನ್ನ ಮತ್ತೆ ರಾಜ್ಯದ ನಮ್ಮ ಭಾರತದ ಎಲ್ಲಾ ರಾಜ್ಯಗಳ ರಾಜಧಾನಿಗಳನ್ನ ಮತ್ತು ಒಟ್ಟು ಜಿಲ್ಲೆಗಳ ಸಂಖ್ಯೆಗಳನ್ನ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಪ್ರಚಲಿತ ವಿದ್ಯಮಾನ ಅಥವಾ ಸಾಮಾನ್ಯ ಜ್ಞಾನದ ಅಡಿಯಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ ಕೆನಡಾ ದೇಶದ ರಾಜಧಾನಿ ಸೊ ಒಟ್ಟಾವ, ಅಲ್ಲಿ ಟೊರೆಂಟೋ, ಹ್ಯಾಮಿಲ್ಟನ್, ಮಾಸ್ಕೋ ಮತ್ತೆ ಒಟ್ಟಾವ ನಾಲ್ಕು ಕೂಡ ಕೊಟ್ಟಿದ್ದಾನೆ. ಅದರಿಂದ ಸೊ ಕೆನಡಾ ದೇಶದ ರಾಜಧಾನಿ ಒಟ್ಟಾವ ಅಂತಕ್ಕಂಥ ಗುರುತಿಸಬೇಕಾಗತ್ತೆ. ಅದೇ ತರ ಕ್ರಾಂತಿಗಳ ಬಗ್ಗೆ ಕೇಳಿದಾನೆ, ಮ್ಯಾಸ್ ಆಫ್ ಅಲಂಗಿಲಿ, ಬಿಳಿ ಕ್ರಾಂತಿ, ಹಸಿರು ಕ್ರಾಂತಿ, ನೀಲಿ ಕ್ರಾಂತಿ, ಕೆಂಪು ಕ್ರಾಂತಿ ಈ ತರತಕ್ಕವನ್ನ ಸೊ ಕೇಳಿದಾನೆ. ಸೊ ಇದು ನಾವು ಸಾಮಾನ್ಯ ಜ್ಞಾನ ಪತ್ರಿಕೆ ಅಡಿಯಲ್ಲಿ ಇದರಲ್ಲಿ ನಮಗೆ 15 ಮತ್ತು 20 ಅಂಕಗಳ ಸೊ ಸ್ಕೋರ್ ಅನ್ನು ಹೇಗೆ ಮಾಡ್ತಕ್ಕಂಥದ್ದು. ಅದೇ ತರ ಇದ್ರ ಜೊತೆಗೆ GPTR ಅಲ್ಲ HSTR ನಲ್ಲಿ ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯವನ್ನ ಕೇಳ್ತಾ ಹೋಗ್ತಾನೆ. ಮಾನಸಿಕ ಸಾಮರ್ಥ್ಯದಲ್ಲಿ ನಿಮ್ಗೆ ಸ್ವಲ್ಪ ಇದರಲ್ಲಿ ನೀವು ಬುದ್ಧಿ ಮತ್ತೇನ ಚುರುಕುಗೊಳಿಸಬೇಕಾಗತ್ತೆ. ಇಲ್ಲಿ ಸೀರೀಸ್ಗಳಿರುತ್ತೆ, ಕೋಡಿಂಗು, ಡಿಕೋಡಿಂಗು, ಮತ್ತೆ ವೆನ್ ಡಯಾಗ್ರಾಮ್ಸು. ಸೊ ಈ ವೆನ್ ಡಯಾಗ್ರಾಮ್ ಒಳಗಡೆ ಹೇಗೆ ನಾವು ಆನ್ಸರ್ ಮಾಡಬೇಕು, ಮತ್ತೆ ಟ್ರಯಾಂಗಲ್ ಎಷ್ಟು ತ್ರಿಭುಜಗಳಿದೆ ಅಥವಾ ಚತುರ್ಭುಜಗಳಿದೆ ಅಥವಾ ಕೋನಗಳಿದೆ ಈ ತರ ಪ್ರಶ್ನೆಗಳನ್ನ ಕೇಳಲಾಗ. ಮತ್ತೆ ಇಲ್ಲಿ ನಾವು ನೋಡ್ಬೋದಾದ್ರೆ ಡಿಸ್ಟೆನ್ಸ್ ಅಂದ್ರೆ ಡೈರೆಕ್ಷನ್ಸ್ ಅಂದ್ರೆ ದೂರ ಮತ್ತೆ ದಿಕ್ಕುಗಳನ್ನ ಕೇಳ್ತಾವನೆ. ಒಬ್ಬ ವ್ಯಕ್ತಿ ಉತ್ತರಕ್ಕೆ 20 ಕಿಲೋಮೀಟರ್ ನಡೆದು ಪುನಃ 40 ಕಿಲೋಮೀಟರ್ ತಿರುಗಿ, ಎಡಕ್ಕೆ ತಿರುಗಿ, ಬಲಕ್ಕೆ ತಿರುಗಿ ಈ ತರ ಪ್ರಶ್ನೆಗಳನ್ನ ಕೇಳ್ತಾನೆ. ಇದಕ್ಕೆ ನಾವು ಸ್ವಲ್ಪ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಶಾರ್ಟ್ ಕಟ್ ಮೆಥಡ್ ಅನ್ನು ಯುಟಿಲೈಸ್ ಮಾಡ್ಕೊಂಡು ಟೈಮ್ ಅನ್ನು ಕೂಡ ಸೇವ್ ಮಾಡ್ಬೇಕಾಗತ್ತೆ. ಮತ್ತೆ ನಾವು ಇಲ್ಲಿ ಸೀರೀಸ್ ಅನ್ನ ಕೂಡ ಕೇಳ್ತೇನೆ, ಅಂಕೆಗಳ ಸರಣಿ, ಸಂಖ್ಯಾ ಸರಣಿಗಳನ್ನ ಅಲ್ಲಿ ಇಷ್ಟು ಕೇಳ್ಬಿಟ್ಟು ಮುಂದಿನ ಸಂಖ್ಯೆ ಯಾವುದು ಅಂತಕ್ಕಂಥದ್ದನ್ನ ಕೇಳಿದಾಗ ಸೊ ಈ ತರದವನ್ನ. ಮತ್ತೆ ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ಸ್, ಎ ಅನ್ನ ಪ್ಲಸ್ ಎಂದು, ಬಿ ಅನ್ನ ಮೈನಸ್ ಎಂದು, ಸಿ ಅನ್ನ ಇಂಟು ಎಂದು ಬರೆದರೆ ಇದರ ಮೌಲ್ಯ ಎಷ್ಟು ಅಥವಾ ಮೊತ್ತ ಎಷ್ಟು ಅಂತಕ್ಕಂಥದ್ದನ್ನ ಕೇಳ್ತಾ ಹೋಗ್ತೇನೆ.
ಇದೆಲ್ಲವನ್ನು ಕೂಡ ನಾವು ಮ್ಯಾಥಮೆಟಿಕಲಿ ಗಣಿತಾತ್ಮಕವಾಗಿ ಸ್ವಲ್ಪ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ನಾನು ಆಲ್ರೆಡಿ

0: ಕಂಪ್ಯೂಟರ್ ಮತ್ತೆ ಇಂಗ್ಲಿಷ್ ಏಕಷ್ಟೇನೋ, ಮೆಂಟಲ್ ಎಬಿಲಿಟಿ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ ಅನ್ನ ಹೊರತುಪಡಿಸಿದ್ರೆ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಸ್ವಲ್ಪ ಕಬ್ಬಿಣದ ಕಡಲನೆ ಆಗ್ತಾ ಹೋಗ್ತದೆ. ಯಾಕೆಂತ ಹೇಳಿದ್ರೆ ಇವು ಮೆಂಟಲ್ ಎಬಿಲಿಟಿನಲ್ಲಿ ನಾವು ಸ್ವಲ್ಪ ಸುದೀರ್ಘವಾಗಿ, ಸೊ ಅದನ್ನ ನಾವು ಪೇಪರ್ ಸಾಲ್ವ್ ಮಾಡ್ಬೇಕಾಗುತ್ತೆ, ಓದ್ಬೇಕಾಗುತ್ತೆ, ಅದನ್ನ ಅರ್ಥೈಸ್ಕೊಳ್ಬೇಕಾಗ್ತದೆ, ಅದ್ರ ಜೊತೆಗೆ ನಾವು ಸೊ ಸ್ವಲ್ಪ ನಾವೇ ಉತ್ತರವನ್ನು ಕಂಡುಕೊಳ್ಬೇಕಾಗುತ್ತೆ. ಸೊ ಇದನ್ನ ವರ್ಕೌಟ್ ಅನ್ನ ಮಾಡಿದಾಗ ಇಲ್ಲೂ ಕೂಡ ಮೆಂಟಲ್ ಎಬಿಲಿಟಿನಲ್ಲಿ ಅರೌಂಡ್ 15 marks ಏನಿದೆ ಅದರಲ್ಲಿ ಒಂದು 8 marks ಗಳನ್ನ ನಾವು ಪಡೆಯಲಿಕ್ಕೆ ಸಾಧ್ಯ. ಇದರಲ್ಲಿ ಕನ್ನಡದ ಮಾಧ್ಯಮದ ಅಭ್ಯರ್ಥಿಗಳಿಗೆ ಸೊ ಸೀರೀಸ್ಗಳು ಮತ್ತೆ ಸಬ್ಸ್ಟ್ರಾಕ್ಷನ್ ಆರ್ ಮಲ್ಟಿಪ್ಲಿಕೇಶನ್ ಅಡಿಷನ್ಸ್, ಯಾವುದೇ ಕ್ಯಾಲ್ಸಿಯನ್ನ ತಗೊಂಡು ಹೋಗಿರಲ್ಲ, ಇದನ್ನ ನಾವೇ ಮಾಡ್ಬೇಕಾಗುತ್ತೆ ಮೆಂಟಲಿ. ಸೊ ಅದರಿಂದ ಮಾನಸಿಕವಾಗಿ ನಾವು ಸ್ವಲ್ಪ ಸುಧಾರ ಇರ್ಬೇಕಾಗುತ್ತೆ. ಅದೇ ತರ ನೋಡಿ, ಈಗ ಅತಿ ಹೆಚ್ಚು ಪುರುಷರ ಲಾನ್ ಟೆನಿಸ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಪಡೆದ ಆಟಗಾರ ಯಾರು ಅಂತ ಕೇಳಿದ್ನೆ ಅಂದ್ರೆ, ನಾವೀಗ ಇತ್ತೀಚೆಗೆ ಸೊ ಗ್ರ್ಯಾಂಡ್ ಸ್ಲಾಮ್ಗಳು ಏನ್ ನಡೀತಿದೆ, ಯಾವುದು ಆಸ್ಟ್ರೇಲಿಯಾ ಓಪನ್ ಇರ್ಬೋದು ಅಥವಾ ಫ್ರಾನ್ಸ್ ಇರ್ಬೋದು, US ಓಪನ್ ಇರ್ಬೋದು, ಇವುಗಳಲ್ಲಿ ಅತಿ ಹೆಚ್ಚು ಪುರುಷರ ಲಾನ್ ಟೆನಿಸ್ ನಲ್ಲಿ ಗ್ರ್ಯಾಂಡ್ ಸ್ಲಾಮ್ ಪಡೆದ ಆಟಗಾರ ಯಾರು? ರಫೇಲ್ ನಡಾಲ, ಜೋಕೋವಿಕ, ರೋಜರ್ ಫೆಡರರ, ಇತ್ತೀಚೆಗೆ ಬಂದಿರತಕ್ಕಂತ ಆಲ್ಕರಾಜ, ಇವರುಗಳ ಮತ್ತೆ ಯಾರ ನಡುವೆ ಫೈನಲ್ ನಡೀತು, ಇವುಗಳ ಹಿಂದಿನ ಒಂದು ಸೀರೀಸ್ ಗಳನ್ನು ನಾವು ಡೇಟಾ ಕಲೆಕ್ಟ್ ಮಾಡ್ಕೊಂಡು ಸೊ ಇದನ್ನ 360 degree ಆಂಗಲ್ ಅಲ್ಲಿ ಕೂಡ ಅಧ್ಯಯನ ಮಾಡಬೇಕಾಗುತ್ತೆ. ಅದನ್ನ ಅವ್ರು ಕೇಳ್ಬೋದು, ಆ ವ್ಯಕ್ತಿ ಯಾವ ದೇಶದವನು ಅಥವಾ ಅದು ಯಾವ ಕ್ರೀಡಾಂಗಣದಲ್ಲಿ ನಡೀತು ಮತ್ತೆ ಎಷ್ಟು ಅಂಕಗಳ ನಡುವೆ ಅವರು ಗೆಲುವನ್ನ ಪಡೆದ್ರು, ಇದು ಎಷ್ಟನೇ ಪ್ರಶಸ್ತಿ, ಹೀಗೆ ಒಂದು ವಿಷಯವನ್ನ ತೆಗೆದುಕೊಂಡ್ರೆ ನಾವು ಕೇವಲ ಯಾರು ವಿನ್ ಆದ್ರು ಯಾರು ಲೂಸ್ ಅಂದ್ರೆ ಮ್ಯಾಚ್ ಅನ್ನ ರನ್ನರ್ ಅಪ್ ಆದ್ರು ಅದ್ರ ಪ್ರಶಸ್ತಿ ಮೊತ್ತ ಎಷ್ಟು, ಹೀಗೆ ಎಲ್ಲವನ್ನು ಕೂಡ ಒಂದು ಮ್ಯಾಚ್ ನಡೀತು ಅಂದ್ರೆ ಕಂಪ್ಲೀಟ್ ಆಗಿ ಸೊ ನಾವು ತಿಳ್ಕೊಳ್ಬೇಕಾಗುತ್ತೆ. ಅದೇ ತರ ಸೊ ಪ್ರಶಸ್ತಿಗಳ ಬಗ್ಗೆ ಕೇಳ್ತಾ ಹೋಗ್ತಾನೆ, ಪದ್ಮಭೂಷಣ, ಪದ್ಮವಿಭೂಷಣ, ಈಗ 2023 ಕನ್ನಡಿಗ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳಿದಾನೆ ಲಾಸ್ಟ್ ಒಂದ್ ಇದ್ರಲ್ಲಿ, ವೈದ್ಯಕೀಯ ಕ್ಷೇತ್ರದ ಸಾಧನೆಗೆ ಪದ್ಮವಿಭೂಷಣ ಪ್ರಶಸ್ತಿನ ಪಡೆದ ಕನ್ನಡಿಗ ಯಾರು ಅಂತ ಸೊ ಕೇಳಿದಾನೆ ಈ ತರದ. ಮತ್ತೆ ಭಾರತದಲ್ಲಿ ಯಾವ್ಯಾವ ತರ ಸೊ ರೀಡರ್ ಬೋಟ್ ಲೈಬ್ರರಿನ ಪ್ರಾರಂಭಿಸಿದ ರಾಜ್ಯ ಯಾವುದು? ಸೊ ಮತ್ತೆ ಕನ್ನಡ ಸಂಸ್ಕೃತಿ ಇಲಾಖೆಯ ಸಾಹಿತಿಗೆ ನೀಡ್ತಕ್ಕಂಥ ಅತ್ಯಂತ ಗೌರವಯುತ ಪ್ರಶಸ್ತಿ ಉನ್ನತ ಪ್ರಶಸ್ತಿ ಯಾವುದು? ಅದು ಕನಕನ, ಚಕಣಾಚಾರ್ಯನ, ಕೆಂಪೇಗೌಡನ, ಪಂಪ ಪ್ರಶಸ್ತಿನ, ಈ ತರದವನ ಅಂದ್ರೆ ಪ್ರಶಸ್ತಿಗಳ ಬಗ್ಗೆ ಕುರಿತು, ಮತ್ತೆ ಸೊ ಪ್ರಚಲಿತ ವಿದ್ಯಮಾನಗಳ ಕುರಿತು, ಮತ್ತೆ ನೇಮಕಾತಿಗಳು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಅಥವಾ ಸೊ ಎಲ್ಲ ರೀತಿ ನೇಮಕಾತಿಗಳ ಬಗ್ಗೆ ನಾವು ನೋಡ್ಬೇಕಾಗತ್ತೆ. ಅಂದ್ರೆ ಮೆಂಟಲ್ ಎಬಿಲಿಟಿ ಮತ್ತೆ ಜನರಲ್ ನಾಲೆಡ್ಜ್ ಇದು ವಾಸ್ಟ್ ಏರಿಯಾ. ಇಲ್ಲಿ ಸ್ವಲ್ಪ ಯಾರು ಅಭ್ಯರ್ಥಿಗಳು ಅಥವಾ ಸ್ಪರ್ಧಾರ್ಥಿಗಳು ಸ್ವಲ್ಪ ಎಚ್ಚರಿಕೆಯಿಂದ ನೀವು ಉತ್ತರವನ್ನ ಕಂಡ್ಕೊಳ್ತಾ ಹೋಗ್ತಿರೋ ಸೊ ಅವರಿಗೆ ಇದರ ಎರಡರಲ್ಲೂ ಕೂಡ ಸಾಮಾನ್ಯ ಜ್ಞಾನ ಮತ್ತೆ ಸೊ ಮಾನಸಿಕ ಸಾಮರ್ಥ್ಯದಲ್ಲಿ ಸೊ 30 ಅಂಕಗಳಿಗೆ ಕನಿಷ್ಠ ಒಂದು 15-20 ಅಂಕಗಳನ್ನ ಕಳಿಸಬೇಕಾಗ್ತದೆ. ಯಾರಿಗೆ ಒಂದು 50% ವರ್ಕೌಟ್ ಮಾಡ್ತಾ ಹೋಗ್ತಾರೆ ಅವ್ರಿಗೆ ಮೆರಿಟ್ ಲಿಸ್ಟ್ ಬರೋದಕ್ಕೆ ಇದು ತುಂಬಾ ಸಹಾಯಕ ಆಗ್ತಾ ಹೋಗ್ತದೆ. ಹಾಗಾದ್ರೆ ನಾವು ಕನ್ನಡ ಮತ್ತು ಇಂಗ್ಲಿಷು ಸಾಮಾನ್ಯ ಜ್ಞಾನ ಹಾಗೆ ಮಾನಸಿಕ ಸಾಮರ್ಥ್ಯ 4 ಕ್ಷೇತ್ರಗಳನ್ನ ಮುಂದುವರೆದು ನೋಡೋದಾದ್ರೆ ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಎಜುಕೇಶನ್ ಸೈಕಾಲಜಿ ಅಥವಾ ಶೈಕ್ಷಣಿಕ ಮನೋವಿಜ್ಞಾನ. ಈ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕಳೆದ 23ರಲ್ಲಿ ಕನಿಷ್ಠ ಮೊದಲನೇ ಪತ್ರಿಕೆಯಲ್ಲಿ 50 ಪ್ರಶ್ನೆಗಳನ್ನ ಮನೋವಿಜ್ಞಾನದಿಂದ ತೆಗೆದುಕೊಳ್ತಿದ್ರು. ಈಗ GPTR ನಲ್ಲಿ 15 ಅಂಕಗಳು ಮತ್ತೆ HSER ನಲ್ಲಿ ಕೂಡ 15 ಅಂಕಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ BEd ಮತ್ತೆ DEd ಹಂತದಲ್ಲಿ ಎಲ್ಲಾ ಶಿಕ್ಷಕರು ಒಂದಾದವರು ಸೊ ತಯಾರಿ ಮಾಡ್ಕೊಂಡಿರ್ತಾರೆ ಅಥವಾ ಅಧ್ಯಯನ ಮಾಡಿರ್ತಾರೆ. ಅದರಲ್ಲಿ ಸೊ BEd ನಲ್ಲಿ ಓದಿರ್ತಕ್ಕಂಥ ಕೀ ನೋಟ್ಸ್ ಗಳನ್ನ ಮತ್ತೆ ಎಸ್ಪೆಷಲಿ ಇದರಲ್ಲಿ ನಾನು ಅಲ್ಲಿ ಹೇಳಿದಾಗ ವಾಮದೇವಪ್ಪ ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕವನ್ನು ಓದಿದ್ರೆ ಸಾಕಾಗ್ತದೆ. ಸೊ ಅದನ್ನ ನಾವು ಕುರಿತು ಒಂದು ಸ್ವಲ್ಪ ಈಗ ಆಲ್ರೆಡಿ ಅದು ಗೊತ್ತಿದೆ ಎಲ್ಲರಿಗೂ ಕೇಳಿದವರಿಗೆ. ಅದರಲ್ಲಿ ಸೊ ಯಾವ್ಯಾವ ಕ್ಷೇತ್ರದಿಂದ ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದಾನೆ, ಆ ಪ್ರಶ್ನೆ ಯಾವ ಒಂದು ವಿಭಾಗದಿಂದ ಬಂದಿದೆ ಅಂತ ನೋಡೋದಾದ್ರೆ ಸೊ 2023 ನೋಡಿ, ಡಿಸ್ಲೆಕ್ಸಿಯಾ ಸ್ಥಿತಿಯು ಹೊಂದಿರುವ ಕ್ಲಿಷ್ಟತೆ ಅಂತ ಹೇಳಿದ್ದಾನೆ. ಅಂದ್ರೆ ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲಿಯಾ, ಸೊ ಡಿಸ್ಗ್ರಾಫಿಯಾ, ಇವುಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಓದೋದು ಬರೆಯೋದು ಮತ್ತೆ ಮ್ಯಾಥಮೆಟಿಕ್ಸ್ ಗಣಿತಕ್ಕೆ ಸಂಬಂಧಪಟ್ಟಂತ ಸೊ ಅಂಶಗಳನ್ನು ಒಳಗೊಂಡಿದೆ. ಅದರಿಂದ ಏನಾಗುತ್ತೆ, ಡಿಸ್ಲೆಕ್ಸಿಯಾ ಸ್ಥಿತಿ ಒಂದು ಕ್ಲಿಷ್ಟತೆ ಅಂತ ಕೇಳ್ಬಿಟ್ಟು ಓದೋದು, ಮಾತನಾಡೋದು, ಕೇಳೋದು, ವೀಕ್ಷಿಸೋದು ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾಗಿ ನಾವು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲಿಯಾ, ಡಿಸ್ಗ್ರಾಫಿಯಾ, ಸೊ ಇವುಗಳಿಗೆ ಕೋಡಿಂಗ್ ಅನ್ನ ಅಂದ್ರೆ ಮೆಂಟಲ್ ಮ್ಯಾಗಜಿನ್ಸ್ ಅಂತ ಹೇಳ್ತಾ ಹೋಗ್ತೀವಿ, ಮಾನಸಿಕ ಸೂತ್ರಗಳನ್ನು ಇಟ್ಕೊಂಡು ನಾವು ಸೊ ಅಧ್ಯಯನ ಮಾಡ್ಬೇಕಾಗ್ತದೆ ಕೇಳಿದ್ರೆ. ಅದೇ ತರ ಚಲಕಗಳ ಬಗ್ಗೆ ಕೇಳಿದ್ದಾನೆ, ಅಂದ್ರೆ ವೇರಿಯೇಬಲ್ಸ್ ಬಗ್ಗೆ ಕೇಳಿದ್ದಾನೆ. ಸೊ ಅಲ್ಲಿ ಸ್ವತಂತ್ರ ಚಲಕ, ಅವಲಂಬಿತ ಚಲಕ ಅಂತ ಕೇಳಿದ್ದಾನೆ. ಅಂದ್ರೆ ಸ್ವತಂತ್ರ ಚಲಕ ಪ್ರಚೋದನೆ ಆದ್ರೆ ಅವಲಂಬಿತ ಚಲಕ ಡ್ಯಾಶ್ ಅಂತ ಕೇಳಿದ್ದಾನೆ. ಅಂದ್ರೆ ಎರಡನೇ ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಸಂಬಂಧವನ್ನು ಬರೀಬೇಕು. ಮೂರನೇ ಸಂಬಂಧ ಅಂತ ಹೇಳಿದ್ರೆ ನಾವು ಇಲ್ಲಿ ಚರಾಂಶಗಳನ್ನು ಓಡ್ಬೇಕಾಗತ್ತೆ. ಸೊ ಇಲ್ಲಿ ಚರಾಂಶಗಳಂದ್ರೆ ಏನು, ಸೊ ವೇರಿಯೇಬಲ್ಸ್ ಅಂದ್ರೆ ಏನು, ನಾವೇನ್ ರಿಸರ್ಚ್ ಮೆಥಡಾಲಜಿಲಿ ಓದ್ತೀವಿ ಅದನ್ನ ಸೈಕಾಲಜಿಲಿ ಕೂಡ ಚಲಕಗಳನ್ನ ಸೊ ಇಲ್ಲಿ ಪ್ರಯೋಗ ವಿಧಾನದಲ್ಲಿ ಯಾವ್ದ್ರಲ್ಲಿ ಸೊ ಬೋಧನಾ ವಿಧಾನಗಳಂತ ಏನು ಸೈಕಾಲಜಿನಲ್ಲಿ ಬರುತ್ತೆ ಅಧ್ಯಯನ ಬೋಧನಾ ವಿಧಾನಗಳು, ಅಲ್ಲಿ ವೀಕ್ಷಣಾ ವಿಧಾನ, ಅಂತರಾವಲೋಕನ ವಿಧಾನ ಮತ್ತೆ ಪ್ರಯೋಗಾತ್ಮಕ ವಿಧಾನ, ಈ ವಿಧಾನಗಳಲ್ಲಿ ಇದನ್ನ ನಾವು ಬೆಳೆಸ್ತಾ ಹೋಗ್ತೀವಿ. ಇಲ್ಲಿ ಚಲಕಗಳು ಬಂದಾಗ ಸ್ವತಂತ್ರ ಚಲಕ ಮಾತ್ರ
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು

0: ಶಾಂಘೈ ಸಹಕಾರ ಒಕ್ಕೂಟ ಶೃಂಗಸಭೆ, ಭಯೋತ್ಪಾದಕರ ಮೂಲಸೌಕರ್ಯ ನಾಶಕ್ಕೆ ಸದಸ್ಯ ರಾಷ್ಟಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ದಾಖಲಾಗಿದ್ದ ಎಲ್ಲ ಎಫ್ಐಆರ್ಗಳ ರದ್ದತಿಗೆ ಸುಪ್ರೀಂಕೋರ್ಟ್ ಆದೇಶ. ಪರಿಸರ ಸವಾಲುಗಳಿಗೆ ಸಮಗ್ರ ಪರಿಹಾರ ಅಗತ್ಯ, ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಪ್ರತಿಪಾದನೆ. ಸಕ್ಕರೆ ದಾಸ್ತಾನು ಮಿತಿ 2,000 ಕ್ವಿಂಟಾಲ್ಗಳಿಗೆ ಇಳಿಸಿದ ಕೇಂದ್ರ ಸರ್ಕಾರ. ವಾರ್ತೆಗಳ ವಿವರ. ಕಿರ್ಗಿಜ್ ಗಣರಾಜ್ಯದ ರಾಜಧಾನಿ ಬಿಷ್ಕೆಕ್ನಲ್ಲಿ ಇಂದು ನಡೆದ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ರಾಷ್ಟಗಳ ಮುಖ್ಯಸ್ಥರ ಮಂಡಳಿಯ 26ನೇ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಯೋತ್ಪಾದಕರ ಹಣಕಾಸು, ನೇಮಕಾತಿ, ಮೂಲಸೌಕರ್ಯ ಮತ್ತು ಸುರಕ್ಷಿತ ತಾಣಗಳ ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನು ನಾಶ ಮಾಡುವಂತೆ ಎಲ್ಲ ಸದಸ್ಯ ರಾಷ್ಟಗಳಿಗೆ ಕರೆ ನೀಡಿದರು. ಭಯೋತ್ಪಾದನೆ ಬಗ್ಗೆ ದ್ವಿಮುಖ ನೀತಿಗಳಿಗೆ ಅವಕಾಶವಿಲ್ಲ ಎಂದು ಅವರು ಹೇಳಿದರು. ವಿಶ್ವದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವಂತಹ ಸಂಘರ್ಷಗಳ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು, ಯುದ್ಧ ಮತ್ತು ಸಂಘರ್ಷಗಳು ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ, ಎಲ್ಲಾ ವಿವಾದಗಳನ್ನು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂದು ಒತ್ತಾಯಿಸಿದರು. ಭಾರತವು ಮಾರುಕಟ್ಟೆಗಳನ್ನು ಸಂಪರ್ಕಿಸುವ, ವ್ಯಾಪಾರವನ್ನು ಸುಗಮಗೊಳಿಸುವ ಮತ್ತು ಅಭಿವೃದ್ಧಿಗೆ ನೂತನ ಮಾರ್ಗಗಳನ್ನು ತೆರೆಯುವ ಎಲ್ಲಾ ಪ್ರಯತ್ನಗಳನ್ನು ಬೆಂಬಲಿಸುತ್ತದೆ. ಅಂತಹ ಪ್ರಯತ್ನಗಳು ಎಲ್ಲಾ ದೇಶಗಳ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಸಂಪೂರ್ಣವಾಗಿ ಗೌರವಿಸಬೇಕು ಎಂದು ಅವರು ಹೇಳಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜುಲೈ 20-25ರವರೆಗೆ ನಡೆದಂತಹ ವಿದ್ಯಾರ್ಥಿ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ದಾಖಲಾಗಿದ್ದಂತಹ ಎಲ್ಲ ಎಫ್ಐಆರ್ಗಳನ್ನು ತಕ್ಷಣವೇ ರದ್ದುಗೊಳಿಸಿ ಪ್ರಕರಣಗಳನ್ನು ವಜಾಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶಿಸಿದೆ. ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆ ಅಥವಾ ಮುಂದಿನ ಕಾನೂನು ಕ್ರಮಗಳನ್ನು ಕೈಗೊಳ್ಳಬಾರದು ಮತ್ತು ಇವುಗಳನ್ನು ಸಂಪೂರ್ಣವಾಗಿ ಮುಕ್ತಾಯಗೊಂಡ ಪ್ರಕರಣಗಳು ಎಂದು ಪರಿಗಣಿಸಬೇಕು ಎಂದು ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ಕೇಂದ್ರ ಸರ್ಕಾರ, ದೆಹಲಿ ಪೊಲೀಸ್ ಮತ್ತು ಬಿಹಾರ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ ಮತ್ತು ಅಸ್ಸಾಂ ರಾಜ್ಯಗಳು ಸಲ್ಲಿಸಿದ ಅರ್ಜಿಗಳನ್ನು ಪುರಸ್ಕರಿಸಿದ ನ್ಯಾಯಪೀಠ ವಿದ್ಯಾರ್ಥಿ ಪ್ರತಿಭಟನೆಗೆ ಸಂಬಂಧಿಸಿದ ಎಫ್ಐಆರ್ಗಳನ್ನು ರದ್ದುಗೊಳಿಸಿ ಈ ಆದೇಶವನ್ನು ದೇಶಾದ್ಯಂತ ವಿಸ್ತರಿಸಿದೆ. ಹವಾಮಾನ ಬದಲಾವಣೆ, ಜೀವ ವೈವಿಧ್ಯ ನಷ್ಟ, ಮಾಲಿನ್ಯ ಮತ್ತು ಸಂಪನ್ಮೂಲ ಸವಕಳಿಯಂತಹ ಪರಿಸರ ಸವಾಲುಗಳಿಗೆ ಸಮಗ್ರ ಮತ್ತು ಸಹಯೋಗದ ಪರಿಹಾರಗಳು ಅಗತ್ಯವಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ 4ನೇ ಇಂಡೋ ಜರ್ಮನ್ ಪರಿಸರ ವೇದಿಕೆಯ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ಸ್ಥಿತಿಸ್ಥಾಪಕ ಭವಿಷ್ಯವನ್ನು ನಿರ್ಮಿಸುವಲ್ಲಿ ಪರಸ್ಪರ ಸಹಕಾರದ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದ ಸಹ ಅಧ್ಯಕ್ಷತೆಯನ್ನು ಜರ್ಮನಿಯ ಪರಿಸರ, ಹವಾಮಾನ ಸಂರಕ್ಷಣೆ, ಪ್ರಕೃತಿ ಸಂರಕ್ಷಣೆ ಮತ್ತು ಪರಮಾಣು ಸುರಕ್ಷತೆ ಸಚಿವ ಕಾರ್ಸ್ಟನ್ ಶ್ನೇಯರ್ಡ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಭಾರತ ಮತ್ತು ಜರ್ಮನಿ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಚೌಗು ಪ್ರದೇಶಗಳ ಸಂರಕ್ಷಣೆ ಮತ್ತು ಬಳಕೆಯ ಕುರಿತಾದ ಜಂಟಿ ಘೋಷಣೆಗೆ ಸಹಿ ಹಾಕಿವೆ. ಕಳೆದ ತಿಂಗಳುಗಳಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹವು 199,853 ಕೋಟಿ ರೂಪಾಯಿಗೆ ಗಮನಾರ್ಹ ಏರಿಕೆ ಕಂಡಿದೆ. 2025ರ ಆಗಸ್ಟ್ನಲ್ಲಿ 174,116 ಕೋಟಿ ರೂಪಾಯಿಗಳಿಂದ ವರ್ಷಕ್ಕೆ ಶೇಕಡಾ 14.8% ಹೆಚ್ಚಳವಾಗಿದೆ. ಕೇಂದ್ರ ಹಣಕಾಸು ಸಚಿವಾಲಯ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ, ಒಟ್ಟು ದೇಶೀಯ ಜಿಎಸ್ಟಿ ಆದಾಯವು 137,249 ಕೋಟಿ ರೂಪಾಯಿಗಳಾಗಿದ್ದು, ಇದು ಒಂದು ವರ್ಷದ ಹಿಂದಿನ ಪ್ರಮಾಣಕ್ಕಿಂತ ಶೇಕಡಾ 9.3% ಹೆಚ್ಚಳವಾಗಿದೆ. ಆಮದುಗಳಿಂದ ಜಿಎಸ್ಟಿ ಸಂಗ್ರಹವು ಶೇಕಡಾ 29% ಹೆಚ್ಚಾಗಿ 62,604 ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಇದು ಒಟ್ಟಾರೆ ಮಾಸಿಕ ಸಂಗ್ರಹಕ್ಕೆ ಉತ್ತೇಜನ ನೀಡಿದೆ. ಕೇಂದ್ರ ಸರ್ಕಾರ ಈ ತಿಂಗಳ 15ರಿಂದ ಈ ವರ್ಷದ ನವೆಂಬರ್ 30ರವರೆಗೆ ಜಾರಿಗೆ ಬರುವಂತೆ ಸಕ್ಕರೆ ವಿತರಕರ ದಾಸ್ತಾನು ಮಿತಿಯನ್ನು 4,000 ಕ್ವಿಂಟಾಲ್ಗಳಿಂದ 2,000 ಕ್ವಿಂಟಾಲ್ಗಳಿಗೆ ಇಳಿಸಿದೆ. ನೂತನ ದಾಸ್ತಾನು ಮಿತಿಯು ಅನಧಿಕೃತ ಸಂಗ್ರಹಣೆ ಮತ್ತು ವ್ಯಾಪಾರವನ್ನು ನಿಗ್ರಹಿಸುವುದು, ಸಾಕಷ್ಟು ಲಭ್ಯತೆ ಮತ್ತು ಬೆಲೆ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಗ್ರಾಹಕರ ಹಿತಾಸಕ್ತಿ ರಕ್ಷಿಸುವ ಗುರಿಯನ್ನು ಹೊಂದಿದೆ. ಪ್ರಸ್ತುತ ದೇಶದಾದ್ಯಂತ ಸಕ್ಕರೆ ವಿತರಕರ 4,000 ಕ್ವಿಂಟಾಲ್ಗಳ ದಾಸ್ತಾನು ಮಿತಿ ಈ ವರ್ಷದ ಆಗಸ್ಟ್ 1ರಿಂದ ಜಾರಿಗೆ ಬಂದಿದೆ. ತಿದ್ದುಪಡಿ ಮಾಡಿದ ನಿಬಂಧನೆಗಳ ಅಡಿಯಲ್ಲಿ ಸಕ್ಕರೆ ವಿತರಕರು ಅಂತಹ ದಾಸ್ತಾನು ಸ್ವೀಕರಿಸಿದ ದಿನದಿಂದ 30 ದಿನಗಳನ್ನು ಮೀರಿದ ಅವಧಿಗೆ ಯಾವುದೇ ದಾಸ್ತಾನು ಹೊಂದಿರಬಾರದು. ಸಕ್ಕರೆ ವಿತರಕರು ದೇಶದಾದ್ಯಂತ ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಳದಲ್ಲಿ 2,000 ಕ್ವಿಂಟಾಲ್ಗಳಿಗಿಂತ ಹೆಚ್ಚಿನ ಸಕ್ಕರೆ ದಾಸ್ತಾನು ಇಡಬಾರದು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೃತಕ ಬುದ್ಧಿಮತ್ತೆಯ ಕಾರ್ಯವ್ಯಾಪ್ತಿ ದಿನೇ ದಿನೇ ವಿಸ್ತರಿಸುತ್ತಿದೆ. ವಿದ್ಯಾರ್ಥಿಗಳು ಈಗ ಕಲಿಕೆ ಮತ್ತು ದೈನಂದಿನ ಚಟುವಟಿಕೆಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ರಾಷ್ಟೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ NCERT 66ನೇ ಸಂಸ್ಥಾಪನಾ ದಿನ ಉದ್ದೇಶಿಸಿ ಮಾತನಾಡಿದ ಅವರು, ತ್ವರಿತ ತಾಂತ್ರಿಕ ಬದಲಾವಣೆಗಳಿಗೆ ಅನುಗುಣವಾಗಿ ಪಠ್ಯ ಪುಸ್ತಕಗಳು ಮತ್ತು ಪಠ್ಯಕ್ರಮ ವಿಕಸನಗೊಳ್ಳುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಇದು ಕಲಿಯುವವರಿಗೆ ಕೃತಕ ಬುದ್ಧಿಮತ್ತೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದನ್ನು ಆತ್ಮವಿಶ್ವಾಸದಿಂದ ಮತ್ತು ಜವಾಬ್ದಾರಿಯುತವಾಗಿ ಬಳಸಲು ಸಹಾಯ ಮಾಡುತ್ತದೆ ಎಂದು ಅವರು ಹೇಳಿದರು. ನೇಪಾಳ ದುರಂತದ ಸಂದರ್ಭದಲ್ಲಿ ಸಶಸ್ತ್ರ ಸೀಮಾಬಲ SSB ಮಾನವೀಯ ನೆರವು ಮತ್ತು ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಅತ್ಯಂತ ಶ್ಲಾಘನೀಯ ಪಾತ್ರ ವಹಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. SSB ಹೂಡಿಕೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಬಿಕ್ಕಟ್ಟಿನ ಸಮಯದಲ್ಲಿ ಸಶಸ್ತ್ರ ಸೀಮಾಬಲ ತೆಗೆದುಕೊಳ್ಳುವ ತ್ವರಿತ ಸಂಘಟಿತ ಮತ್ತು ಸೂಕ್ಷ್ಮ ಕ್ರಮವು ಸೇವೆ, ಭದ್ರತೆ ಮತ್ತು ಸಹೋದರತ್ವ ಎಂಬ ಧ್ಯೇಯವಾಕ್ಯದ ಜೀವಂತ ಸಾಕಾರವಾಗಿದೆ ಎಂದು ಹೇಳಿದ್ದಾರೆ. ಗಡಿಗಳಲ್ಲಿ ನಿಯೋಜಿಸಲಾದಂತಹ ಪ್ರತಿಯೊಬ್ಬ SSB ಯೋಧ ರಾಷ್ಟ್ರದ ಜಾಗರೂಕ ರಕ್ಷಕನಾಗಿದ್ದು ವಿಪತ್ತುಗಳ ಸಮಯದಲ್ಲಿ ಮೊದಲು ಧಾವಿಸುವವರು ಮತ್ತು ಭಾರತದ ಸದ್ಭಾವನೆಯ ರಾಯಭಾರಿ ಎಂದು ಸಚಿವ ಅಮಿತ್ ಶಾ ಶ್ಲಾಘಿಸಿದ್ದಾರೆ. ಇದೇ ವೇಳೆ ಗೃಹ ಸಚಿವಾಲಯದ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಮಾತನಾಡಿ, ದೇಶದ ಗಡಿಗಳನ್ನು ಸುರಕ್ಷಿತಗೊಳಿಸುವುದು ಕೇಂದ್ರ ಗೃಹ ಸಚಿವಾಲಯ ಮತ್ತು ಭಾರತ ಸರ್ಕಾರಕ್ಕೆ ನಿರ್ಣಾಯಕ ಮತ್ತು ಸೂಕ್ಷ್ಮ ಉದ್ದೇಶವಾಗಿದೆ. 15,000 ಕಿಲೋಮೀಟರ್ ಗಡಿಯಲ್ಲಿ ದೃಢವಾದ ಮತ್ತು ನಿರಂತರ ಜಾಗರೂಕತೆ ಮತ್ತು ಭದ್ರತೆ ಸಚಿವಾಲಯದ ಬದ್ಧತೆಯಾಗಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಸ್ವಯಂ ಸೇವಕ ಸಂಘ RSS ಸರಸಂಘ ಚಾಲಕರಾದಂತಹ ಡಾ ಮೋಹನ್ ಭಾಗವತ್ ಅವರು ಕೆನಡಾಗೆ ತಮ್ಮ ಮೊದಲ ಭೇಟಿಯ ಸಂದರ್ಭದಲ್ಲಿ ಗ್ರೇಟರ್ ಟೊರೊಂಟೊ ಪ್ರದೇಶದಲ್ಲಿ ಬೃಹತ್ ಹಿಂದೂ ವಲಸಿಗರ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಸುದೈವ ಕುಟುಂಬಕಂ ತತ್ವದಂತೆ ಜಗತ್ತು ಒಂದು ಕುಟುಂಬ ಎಂಬ ನಂಬಿಕೆಯನ್ನು ಭಾರತ ಹೊಂದಿದೆ. ಭಾಷೆ, ಸಂಪ್ರದಾಯ ಮತ್ತು ಪೂಜಾ ವಿಧಾನಗಳಲ್ಲಿನ ವೈವಿಧ್ಯತೆಯನ್ನು ಗೌರವಿಸಬೇಕು. ಇದನ್ನು ಏಕತೆಯ ಮೂಲವಾಗಿ ನೋಡಬೇಕು ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಕೆನಡಾ ಮಾಜಿ ರಕ್ಷಣಾ ಸಚಿವ ಜೆಸಿನ್ ಕೆನ್ನಿ, ವ್ಯಾಂಕೋವರ್ ಖಾಲ್ಸಾ ದಿವಾನ್ ಸೊಸೈಟಿಯ ಕಾಶ್ಮೀರ್ ಸಿಂಗ್ ಧಲಿವಾಲ್ ಉಪಸ್ಥಿತರಿದ್ದರು. ಪ್ರಯೋಗಾಲಯಗಳಲ್ಲಿ ಅಭಿವೃದ್ಧಿಪಡಿಸಿದಂತಹ ತಂತ್ರಜ್ಞಾನಗಳನ್ನ ಉತ್ಪನ್ನಗಳು ಪರಿಹಾರ ಮತ್ತು ಉದ್ಯಮಿಗಳಿಗಾಗಿ ಪರಿವರ್ತಿಸುವಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿಯ 30ನೇ ಸಂಸ್ಥಾಪನಾ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನ ಅಭಿವೃದ್ಧಿಯು ಅಂತಿಮವಾಗಿ ಜೀವನೋಪಾಯ ಸೃಷ್ಟಿಸಬೇಕು ಮತ್ತು ಆರ್ಥಿಕತೆಯ ಒಟ್ಟಾರೆ ಬೆಳವಣಿಗೆಗೆ ಕೊಡುಗೆ ನೀಡಬೇಕು ಎಂದು ಪ್ರತಿಪಾದಿಸಿದರು. ಭಾರತ ಹೆಚ್ಚಿನ ತಾಂತ್ರಿಕ ಸ್ವಾವಲಂಬನೆಯತ್ತ ಸಾಗುತ್ತಿದೆ. ಈ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಮತ್ತು ಭಾರತದ ಆರ್ಥಿಕ ಬೆಳವಣಿಗೆ ಹಾಗೂ ಜಾಗತಿಕ ಸ್ಥಾನಮಾನಕ್ಕೆ ಕೊಡುಗೆ ನೀಡುವಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿಯು ಪ್ರಮುಖ ಪಾತ್ರ ವಹಿಸಬಹುದು ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನವದೆಹಲಿಯಲ್ಲಿ ನಡೆಯಲಿರುವಂತಹ ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇಂದು ಆರಂಭಗೊಂಡಂತಹ 2 ದಿನಗಳ ಇಲಾಖಾ ಶೃಂಗಸಭೆಯು ಕೇಂದ್ರ ಮತ್ತು ರಾಜ್ಯಗಳನ್ನು ಒಟ್ಟುಗೂಡಿಸಿ ನಿರ್ಣಾಯಕ ವಲಯ ಆದ್ಯತೆಗಳ ಕುರಿತು ಚರ್ಚಿಸಲು ಮತ್ತು ಸಮಯಕ್ಕೆ ಅನುಗುಣವಾಗಿ ಕ್ರಿಯಾ ಯೋಜನೆಗಳನ್ನು ರೂಪಿಸುತ್ತಿದೆ. ಜಲ ಮೂಲಸೌಕರ್ಯ ಯೋಜನೆಗಳ ಸಕಾಲಿಕ ಅನುಷ್ಠಾನ, ಜಲ ಸಂಚಯ, ಜನ್ ಭಾಗಿದಾರಿ, ಮಳೆ ನೀರು ಸಂಗ್ರಹ, ಕುಡಿಯುವ ನೀರಿನ ಮೂಲ ಸುಸ್ಥಿರತೆ ಮತ್ತು ಜಲಜೀವನ್ ಮಿಷನ್ 2.0 ಸೇರಿದಂತೆ 4 ಪ್ರಮುಖ ಕ್ಷೇತ್ರಗಳ ಮೇಲೆ ಶೃಂಗಸಭೆ ಕೇಂದ್ರೀಕರಿಸಿದೆ. ಈ ಉಪಕ್ರಮವು ರಾಷ್ಟ್ರೀಯ ಗುರಿಗಳಿಗೆ ಹಂಚಿಕೆ ಜವಾಬ್ದಾರಿಯನ್ನು ಉತ್ತೇಜಿಸಲು ಮತ್ತು ಚರ್ಚೆ, ಆಡಳಿತ ಮತ್ತು ಸೇವಾ ವಿತರಣೆಯಲ್ಲಿ ಅಳೆಯಬಹುದಾದಂತಹ ಸುಧಾರಣೆಗಳಾಗಿ ರೂಪಾಂತರಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಂಘೈ ಸಹಕಾರ ಒಕ್ಕೂಟ ಶೃಂಗಸಭೆ, ಭಯೋತ್ಪಾದಕರ ಮೂಲಸೌಕರ್ಯ ನಾಶಕ್ಕೆ ಸದಸ್ಯ ರಾಷ್ಟ್ರಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ದಾಖಲಾಗಿದ್ದ ಎಲ್ಲಾ FIR ರದ್ದತಿಗೆ ಸುಪ್ರೀಂ ಕೋರ್ಟ್ ಆದೇಶ. ಪರಿಸರ ಸವಾಲುಗಳಿಗೆ ಸಮಗ್ರ ಪರಿಹಾರ ಅಗತ್ಯ, ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಪ್ರತಿಪಾದನೆ. ಸಕ್ಕರೆ ದಾಸ್ತಾನು ಮಿತಿ 2,000 ಕ್ವಿಂಟಾಲ್ಗಳಿಗೆ ಇಳಿಸಿದ ಕೇಂದ್ರ ಸರ್ಕಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
2: ಸ್ವತಂತ್ರ ಚಲಕ ಅಥವಾ ಅವಲಂಬಿ ಚಲಕ ಅಂತ ಬರುತ್ತೆ. ಸೊ ಅದರಿಂದ ಅವುಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಅದೇ ತರ ಸೊ ಸೈಕಾಲಜಿನಲ್ಲಿ

ಮೊದಲನೇದ ಯೂನಿಟ್ ಏನಿದೆ ಮನೋವಿಜ್ಞಾನ ಮತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಎರಡರೂ ವ್ಯತ್ಯಾಸಗಳನ್ನು ಕಂಡುಕೊಳ್ಬೇಕಾಗುತ್ತೆ. ಸೊ ಸೈಕಾಲಜಿ ಅಂದ್ರೇನು, ಅದರ ಮೂಲರು ವಾರಿಗಳೇರು, ವೀಕ್ಷಣ ಮತ್ತೆ ನೆಕ್ಸ್ಟ್ ಮೆಥಡಾಲಜಿ ಬರುತ್ತೆ ಅದರಲ್ಲಿ, ವೀಕ್ಷಣ ವಿಧಾನ ಅಂದ್ರೇನು, ಅದರ ಪಿತಾಮಹ ಏನು, ಅದರ ಸ್ಟೇಟ್ಮೆಂಟ್ಗಳನ್ನ ಕೇಳ್ತಾ ಹೋಗ್ತಾನೆ. ಸೊ ಅದರಿಂದ ನಾವು ಇದು ಸ್ವಲ್ಪ ಅಪ್ಲೈಡ್ ಲೆವೆಲ್ ಕ್ವಶನ್ ಕೇಳ್ತಾ ಹೋಗ್ತಾನೆ. ಒಂದೆರಡು ಮೂರು ಪ್ರಶ್ನೆಗಳಷ್ಟೇ ನೇರವಾಗಿರ್ಬೋದು ಕೇಳಿದರೆ ಸೈಕಾಲಜಿನಲ್ಲಿ ಆಲ್ಮೋಸ್ಟ್ ಅಪ್ಲೈಡ್ ಲೆವೆಲ್ ಇರುತ್ತೆ. ಅದಕ್ಕೊಂದು ಉದಾಹರಣೆ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಒಂದು ಪ್ರಶ್ನೆ ಕೇಳ್ತಾ ಹೋಗ್ತೇನೆ. ಅಡೋಲೆಸೆನ್ಸ್ ಅಲ್ಲಿ ತರುಣರು ನಿಷ್ಠಾಭಾವವನ್ನು ಇವರೆಡೆಗೆ ಬೆಳೆಸಿಕೊಳ್ಳುತ್ತಾರೆ ಅಂತಕ್ಕಂಥದ್ದು, ಅಂದ್ರೆ ಯಾವ ಜೊತೆಗೆ ಅವರು ನಿಷ್ಠಾಭಾವವನ್ನು ಬೆಳೆಸ್ಕೊಳ್ತಾರೆ, ಹೆಚ್ಚು ಇಷ್ಟಪಡ್ತಕ್ಕಂಥ ಮನೋಭಾವ ಯಾರಲ್ಲಿ ಇರುತ್ತೆ. ಅದರಲ್ಲಿ ಆಪ್ಷನ್ ಪೇರೆಂಟ್ಸ್ ಅಂದ್ರೆ ಪೋಷಕರು, ಒಡ ಹುಟ್ಟಿದವರು, ಶಿಕ್ಷಕರು ಮತ್ತೆ ಸಮವಯಸ್ಕರು, ಅಂದ್ರೆ ಪಿಯರ್ ಗ್ರೂಪ್ಸ್ ನ ನಾವಿಲ್ಲಿ ಹಾಕ್ಬೇಕಾಗ್ತದೆ ಕೇಳಿದ್ರೆ. ಅಂದ್ರೆ ಅಡೋಲೆಸೆನ್ಸ್ ಕಂಪ್ಲೀಟ್ ಆಗಿ ಸೊ ಅವರ ಸಾಮಾಜಿಕ ವರ್ತನೆಗಳೇನು, ಮಾನಸಿಕ ವರ್ತನೆಗಳೇನು, ಮತ್ತೆ ಅವರ ಸೊ ಕೆಲವೊಂದು ಲಕ್ಷಣಗಳನ್ನ ಕೂಲಂಕುಷವಾಗಿ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಅದೇ ತರ ಸೊ ಇಲ್ಲಿ ಸೈಕಾಲಜಿನಲ್ಲಿ ಬಂದಾಗ ಸೊ ಮನೋವಿಜ್ಞಾನ ಮತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಸರಿ ಬೆಳವಣಿಗೆ ಮತ್ತು ವಿಕಾಸ, ಕಲಿಕೆ, ಕಲಿಕೆ ಮೇಲೆ ಪ್ರಭಾವ ಇರ್ತಕ್ಕಂಥ ಅಂಶಗಳು, ಅದರ ಎಸ್ಪೆಷಲಿ ಬುದ್ಧಿಶಕ್ತಿ ಮತ್ತೆ ಆಸಕ್ತಿ, ಅವಧಾನ ಮತ್ತು ಕಲಿಕಾ ವರ್ಗಾವಣೆ, ಸ್ಮೃತಿ ಹಂತಗಳು, ಅದೇ ತರ ಸಾಮಾಜಿಕ ವಿಕಾಸ. ಸಾಮಾಜಿಕ ವಿಕಾಸದಲ್ಲಿ ಸೋಷಿಯೋಮೆಟ್ರಿ ಬಗ್ಗೆ ಡೀಟೇಲ್ ಆಗಿ ಕೇಳ್ತಾ ಹೋಗ್ತಾನೆ. ಈಗ ಸಾಮಾಜಿಕ ಸೋಷಿಯೋಮೆಟ್ರಿ ಡಯಾಗ್ರಾಮ್ಸ್ ಅನ್ನ ಯಾರು ಬಳಸ್ತವರು, ಯಾಕೆ ಬಳಸ್ತಾ ಹೋಗ್ತಾರೆ, ವಿದ್ಯಾರ್ಥಿಗಳ ನಡುವೆ ಅದನ್ನ ಯಾವ ತರ ನಾವು ಪತ್ತೆ ಹಚ್ಚಬಹುದು, ಈ ತರವಾಗಿ ಸೊ ಮನೋವಿಜ್ಞಾನದಲ್ಲಿ ಹೆಚ್ಚಾಗಿ ಈ ತರ ಪ್ರಶ್ನೆಗಳನ್ನು ಕೂಡ ಕೇಳಲಾಗ್ತದೆ. ಮತ್ತೆ ವ್ಯಕ್ತಿತ್ವದ ಬಗ್ಗೆ ಕೇಳ್ತಾ ಹೋಗ್ತಾನೆ, ಅದ್ರಲ್ಲಿ ಅವರು ಅಂತರ್ಮುಖಿಗಳ, ಬಹಿರ್ಮುಖಿಗಳ, ಅದಕ್ಕೆ ಸಂಬಂಧಪಟ್ಟಂತೆ ಸೊ ಯಾವ ತರ ವರ್ತನೆಗಳನ್ನ ಹೊಂದುತ್ತಾರೆ. ಉದಾಹರಣೆಗೆ ನೋಡಿ ಹೇಳ್ತಾ ಹೋಗ್ತಾನೆ, ಒಂದು ಶಾಲೆಯ ಶಿಕ್ಷಕರನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮಗಳಲ್ಲಿ ಇವುಗಳನ್ನ ಒಳಗೊಂಡಿಲ್ಲ, ಈ ತರನು ಕೂಡ ಕೇಳ್ತಾ ಹೋಗ್ತಾನೆ. ನಾವು ಇಲ್ಲಿ ಸ್ವಲ್ಪ ಸ್ಟೇಟ್ಮೆಂಟ್ ಗಳನ್ನ ಓದ್ಬೇಕಾಗುತ್ತೆ. ಕಾರ್ಯಕ್ರಮಗಳನ್ನು ಇವುಗಳನ್ನ ಒಳಗೊಂಡಿದೆ ಅಂತ ತಿಳ್ಕೊಬಿಡ್ತೀವಿ, ಅಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ನಾಟ್ ಅನ್ನತಕ್ಕಂಥದ್ದು ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಕಂಪ್ಲೀಟ್ ಸೆಂಟೆನ್ಸ್ ಅನ್ನ ನಾವು ಓದ್ಬಿಟ್ಟು ಆನ್ಸರ್ ನ ಮಾಡ್ಬೇಕಾಗತ್ತೆ. ಏಕಾಯಕಿ ನಾವು ಪಟ್ಟಂತ ಓಎಂಆರ್ ಶೀಟ್ ಅಲ್ಲಿ ಫಿಲ್ ಮಾಡಬಾರ್ದು ಹೇಳಿದರೆ, ಯಾಕಂತ ಹೇಳಿದ್ರೆ ಅದರಿಂದ ಎಷ್ಟೋ ಒಂದೆರಡು ಅಂಕಗಳು ಹೋಗೋ ಸಾಧ್ಯತೆ ಇರುತ್ತೆ. ಸ್ಟೇಟ್ಮೆಂಟ್ ಅನ್ನ ಕಂಪ್ಲೀಟ್ ಆಗಿ ಓದಿದ ನಂತರ ನಾವು ಸೊನ್ನೆ ಅದನ್ನು ಯೋಚಿಸ್ಬಿಟ್ಟು ಎತ್ತ 100% ಗ್ಯಾರಂಟಿ ಇದ್ರೂ ಕೂಡ ಸೊ ಓವರ್ ಕಾನ್ಫಿಡೆನ್ಸ್ ಇಲ್ಲೋ ಒಂದ್ ಕೂಡ ನಮ್ಗೆ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಸೊ ಜನರಲ್ ಪೇಪರ್ ನಲ್ಲಿ ಸೊ ಒಂದು ಸರಿ ಪ್ರಶ್ನೆನ ಸಂಪೂರ್ಣವಾಗಿ ಸ್ಟೇಟ್ಮೆಂಟ್ ಅನ್ನು ಓದಿದ ನಂತರ ನಾಲ್ಕು ಉತ್ತರಗಳಲ್ಲಿ ಸರಿ ಅನಿಸಿದಾಗ ಮತ್ತು ಮೊದಲನೇ ಆಯ್ಕೆ ಯಾವುದು ಸರಿ ಅನಿಸುತ್ತೆ ಅದನ್ನೇ ಹೆಚ್ಚಾಗಿ ನಾವು ಅಲ್ಲಿ ಆಯ್ಕೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಪುನಃ ಅದು 50-50 ಗೊಂದಲಕ್ಕೆ ಒಳಗಾದಾಗ ಸೊ ತಪ್ಪು ಉತ್ತರವನ್ನು ಕೂಡ ಆಯ್ಕೆ ಮಾಡೋ ಸಾಧ್ಯತೆ ಇರುತ್ತೆ. ಆದ್ರಿಂದ ಫಸ್ಟ್ ಇಸ್ ದ ಬೆಸ್ಟ್ ಅಂತಕ್ಕಂಥದ್ದು ಇರುತ್ತೆ ನಮ್ಮ ಮನಸ್ಸಿನಲ್ಲಿ ಸ್ಮೃತಿಯಲ್ಲಿ ಓದಿರ್ತಕ್ಕಂಥ ಅಂಶಗಳು. ಸೊ ಕಲಿಕೆ ಏನಾಗಿರುತ್ತೆ ಅದರಲ್ಲಿ ನಾವು ರೀಕಾಲ್ ಮತ್ತೆ ರೆಕಗ್ನೈಸ್ ಅಂತ ಏನು 3rd-4th ಸ್ಟೇಜ್ ಅನ್ನ ನೋಡ್ತಾ ಹೋಗ್ತೀವಿ. ಆ ರೀಕಾಲ್ ಮತ್ತೆ ರೆಕಗ್ನೈಸ್ ಅನ್ನ ಅಂದ್ರೆ ನಾಲ್ಕನೇದು ಗುರುತಿಸೋದಿದೆಯಲ್ಲ, ಅಲ್ಲಿ ರೀಕಾಲ್ ಆದ ತಕ್ಷಣ ಗುರುತಿಸುವಿಕೆ ಬರಬೇಕು. ಸೊ ಆ ಗುರುತಿಸುವಿಕೆ ನಾವು ಎಡವಟ್ಟಿಕೆಯನ್ನು ಮಾಡ್ಕೋಬಾರ್ದು. ಸೊ ಅದರಿಂದ ಕೇಳಿದ್ರೆ ಸೊ ಇಲ್ಲಿ ನಾವು ಅದರಿಂದ ನೋಡಿ ಡಿಸ್ಕ್ಯಾಲಿಯ ಬಗ್ಗೆ, ಗಣಿತೀಯ ಕಲನದ ಬಗ್ಗೆ ಸಮಸ್ಯೆ ಹೊಂದಿರುವ ಮಗುವನ್ನು ಈಗೆಂದು ಕರೆಯುತ್ತಾರೆ ಅಂತ ಪುನಃ ನೋಡಿ ಅದನ್ನ ಹೇಳಿದೆ ನಾನು. ಸೊ ಗಣಿತ ಅಂತ ಬಂದಾಗ ಡಿಸ್ಕ್ಯಾಲ್ಕ್ಲಿಯ, ಸೊ ಇದನ್ನ ನಾವು ಬರೀಬೇಕಾಗತ್ತೆ. ಡಿಸ್ಗ್ರಾಫಿಯನ್ನು ಕೂಡ ಇದೆ, ಡಿಸ್ನೋಮಿಯಾ ಇದೆ, ಡಿಸ್ ಆತ್ರಿಯ ಇದೆ. ಸೊ ಅಲ್ಲಿ ನಾವು ಸೈಕಾಲಜಿನಲ್ಲಿ ಎರಡು ಪ್ರಶ್ನೆಗಳು ನೋಡಿ ಇದರಲ್ಲೇ ಕೇಳಿದ್ದೇನೆ. ಇದು ಸಮನ್ವಯ ಶಿಕ್ಷಣದಲ್ಲಿ ವಿಶೇಷ ವಿದ್ಯಾರ್ಥಿಗಳಿಗೆ ಅಂದ್ರೆ ಸೊ ಅಲ್ಲಿ ನಾವು ಲರ್ನಿಂಗ್ ಡಿಸೇಬಲ್ ಅಂತ ಏನ್ ಕರಿತಾ ಹೋಗ್ತೀವಿ, ಕಲಿಕಾ ನ್ಯೂನತೆ ವಿದ್ಯಾರ್ಥಿಗಳು, ಅದರಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ಅವರಿಗೆ, ಬರವಣಿಗೆ ಸಮಸ್ಯೆ ಇದೆಯಾ, ಮಾತನಾಡುವ ಸಮಸ್ಯೆ ಇದೆಯಾ, ಸೊ ಗಣಿತದ ಸಮಸ್ಯೆ ಇದೆಯಾ ಅಂತ ಹೇಳಿಬಿಟ್ಟು ನಾವು ಇನ್ಕ್ಲೂಸಿವ್ ಎಜುಕೇಶನ್ಸ್ ಅಲ್ಲಿ ಮೂರನೇ ಸೆಮಿಸ್ಟರ್ ನಲ್ಲಿ ಸಬ್ಜೆಕ್ಟ್ ಏನಿದೆ ಅದರ ಬಗ್ಗೆ ಇಲ್ಲಿ ಕೇಳಿದ್ದೇನೆ. ಅದೇ ತರ ಸೊ ಆಬ್ಜೆಕ್ಟಿವ್ಸ್ ಬಗ್ಗೆನೂ ಕೂಡ ಕೇಳಿದ್ದೇನೆ ವಿದ್ಯಾರ್ಥಿಗಳೇ, ಬೋಧನಾ ಉದ್ದೇಶಗಳ ಬಗ್ಗೆ, ಮತ್ತೆ ಫೈ ಮಾಡೆಲ್ ಬಗ್ಗೆ ಕೇಳಿದ್ದೇನೆ. ನೋಡಿ ಇಲ್ಲಿ ಪ್ರಶ್ನೆ ಆಗಿದೆ, ಫೈ ಕಲಿಕಾ ಮಾದರಿಯಲ್ಲಿ ಕಲಿಯಲು ಪ್ರೇರೇಪಿಸುವ ಪ್ರಕ್ರಿಯೆಯನ್ನ ಒಳಗೊಂಡಿರುವ ಹಂತ, ಅಂದ್ರೆ ಫೈಸ್ ನಲ್ಲಿ ಕಲಿಕೆಯನ್ನ ಪ್ರೇರೇಪಣೆ ಮಾಡಬೇಕು ಅಂದ್ರೆ ಆ ವಿದ್ಯಾರ್ಥಿಗಳನ್ನ ಸೊ ಅದನ್ನ ಭಾಗವಹಿಸುದು ಅಂದ್ರೆ ಅವರ ಕಲಿಕೆಗೆ ಪ್ರೇರೇಪಿಸತಕ್ಕಂತ ಹಂತ ಯಾವುದು, ಅದರಲ್ಲಿ 5 ಸ್ಟೇಜ್ಗಳು ಬರುತ್ತೆ. ಎಂಗೇಜು, ಎಕ್ಸ್ಪ್ಲೋರು, ಎಕ್ಸ್ಪ್ಲೈನು, ಎಲಾಬರೇಟು, ಇವ್ಯಾಲ್ಯೂಯೇಷನ್ ಅಂತೇಳಿ. ಅವನ ಕಲಿಕಾ ಮಾದರಿ ಕಲಿಕೆಗೆ ಪ್ರೇರೇಪಣೆ ಮಾಡ್ತಕ್ಕಂತ ಹಂತ ಯಾವುದು. ಸೊ ಅಂದ್ರೆ ಇಫ್ ಏನಪ್ಪ ಅಲ್ಲಿ ಎಕ್ಸ್ಪ್ಲೋರ ಅಥವಾ ಎಂಗೇಜ ಅಂದ್ರೆ ಮಕ್ಕಳ ಕಲಿಕೆಗೆ ತೊಡಗಿಸ್ಕೊಳ್ಬೇಕಾದಾಗ ಅವ್ರನ್ನ ನಾವು ಯಾವ ತರ ಎಂಟರ್ಟೈನ್ ಮಾಡ್ತಾ ಹೋಗ್ತೀವಿ, ಸೊ ಇಂಟ್ರೊಡಕ್ಷನ್ ಸ್ಕಿಲ್ ಅಂತ ಏನ್ ಕರಿತಾ ಹೋಗ್ತೀವಿ, ಆ ನಿಟ್ಟಿನಲ್ಲಿ ಅವ್ರನ್ನ ಎಂಗೇಜ್ ಅಂದ್ರೆ ಕಲಿಕೆಗೆ ಪ್ರೇರೇಪಣೆ ಮಾಡಿ ತೊಡಗಿಸ್ಕೊಳ್ಬೇಕಾದ ಆದ್ಮೇಲೆ ಅನ್ವೇಷಣೆ ಪ್ರಕ್ರಿಯೆಗೆ ಬರ್ತಾ ಹೋಗುತ್ತೆ. ಅದರಿಂದ ಇಫ್ಕಿನ ಎಂಗೇಜ್ ಇಕ್ಕಿನ ಸೊ ಉತ್ತರವನ್ನು ನಾವು ಮಾಡ್ಬೇಕಾಗ್ತದೆ. ಇದೆಲ್ಲವೂ ಕೂಡ ಏನಾಗುತ್ತೆ ಸೊ ಅಪ್ಲೈಡ್ ಲೆವೆಲ್ ಕ್ವಶನ್ ಆಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಸೈಕಾಲಜಿನ ನಾವು ಆನ್ಸರ್ ಮಾಡ್ಬೇಕಾಗತ್ತೆ. ಸೊ ಕೇಳಿದ್ರೆ ಅದೇ ರೀತಿ ನಾವು ಮುಂದೆ ಹೋಗೋದಾದ್ರೆ ಕಂಪ್ಯೂಟರ್ ಲಿಟ್ರಸಿ ಬಗ್ಗೆ ಮಾತಾಡೋಣ. ಈಗ ಕಂಪ್ಯೂಟರ್ ಲಿಟ್ರಸಿ ನಲ್ಲಿ 15 ಅಂಕಗಳಿಗೆ ಕೇಳಲಾಗುತ್ತೆ. ಸೊ ಮೊದಲೆಲ್ಲ 10 ಅಂಕಗಳಿಗೆ ಕೇಳಿದೆ 2023, ಈಗ ಅದನ್ನ 15 ಅಂಕಗಳನ್ನು ಮಾಡಿದ್ದೇನೆ. ಅಂದ್ರೆ ಅಂಕಗಳ ಸಂಖ್ಯೆಯನ್ನ ಮತ್ತೆ ಕ್ವಶನ್ ನಂಬರ್ಸ್ ಅನ್ನು ಕೂಡ ಇನ್ಕ್ರೀಸ್ ಮಾಡಿದ್ದೇನೆ. ಇದರಲ್ಲಿ ನಮಗೆ ಬೇಸಿಕ್ ಕಂಪ್ಯೂಟರ್ ಬಗ್ಗೆ ನಮ್ಗೆ ಗೊತ್ತಿರಬೇಕಾಗುತ್ತೆ, ಯಾಕಂದ್ರೆ ಕಂಪ್ಯೂಟರ್ ಯಾವಾಗ ಆವಿಷ್ಕಾರ ಆಯ್ತು, ಮೊಟ್ಟ ಮೊದಲ ಕಂಪ್ಯೂಟರ್ ಯಾವುದು, 5G ಅಂದ್ರೇನು, 4G ಅಂದ್ರೇನು, ಮತ್ತೆ ವಿಸ್ತೃತ ರೂಪಗಳು UPI ಅಂದ್ರೇನು, EDA ಅಂದ್ರೇನು, ಸೊ MS Excel ಅಂದ್ರೇನು, ಈ ತರದ ಒಂದು ಮತ್ತೆ ಗೂಗಲ್ ನಲ್ಲಿ ಬಿಟ್ಸ್ ಗಳನ್ನ ಕೇಳ್ತೇನೆ. ಒಂದು ಗೂಗಲ್ ಡ್ರೈವ್ ಒಟ್ಟು ಸಾಮರ್ಥ್ಯ ಎಷ್ಟು, ಅದು 10 MB GB ಅಂದ್ರೆ ಜಿಗಾಬೈಟ್ಸ್, ಮೆಗಾಬೈಟ್ಸ್, ಸೊ 1 GB ಗೆ ಎಷ್ಟು ನಾವು ಇದನ್ನ ಹಾಕ್ಬೇಕಾಗ್ತದೆ, ಈ ತರ ಅಂದ್ರೆ ಅವುಗಳ ಬಗ್ಗೆ ಮತ್ತೆ ಸರ್ಚ್ ಇಂಜಿನ್ ಬಗ್ಗೆ ಕೇಳ್ತಾ ಹೋಗ್ತಾನೆ. ಅದು ಯಾವುದು

ಸರ್ಚ್ ಇಂಜಿನ್, ಮೊಜಿಲಾನ, ಕ್ರೋಮಾ, ಒಪೆರಾನ, ಲಿನಕ್ಸ್ ಮತ್ತೆ ಕನ್ನಡದ ಪದಗಳಿಗೆ. ಸೊ ನಾವು ಯಾವ ಒಂದು ಆಪನ್ನ ಇನ್ಸ್ಟಾಲ್ ಮಾಡ್ತಾ ಹೋಗ್ತೀವಿ, ಆ ನುಡಿ ಏಕ ಭಾಷೆನ ಯಾವ ತರ ನಾವು ಟೈಪ್ ಮಾಡ್ಬೋದು, ಆ ವಸ್ತುಸ್ಥಿತಿಯನ್ನ, ಮತ್ತೆ ಕಂಟ್ರೋಲ್ ಸಿ ಅಂದ್ರೇನು, ಕಂಟ್ರೋಲ್ ಓ ಅಂದ್ರೇನು, ಮತ್ತೆ ಕಂಟ್ರೋಲ್ ಎನ್ ಅಂದ್ರೇನು, ಅದರಿಂದ ಆ ಶಾರ್ಟ್ ಕೀನಲ್ಲಿ ಕೀಲಿ ಸಂಯೋಜನೆ ಮಾಡೋದ್ರಿಂದ ನಮ್ಗೆ ಯಾವ್ದು ಬರುತ್ತೆ ಅಂತ, ಕಾಪಿ ಮಾಡೋದು ಹೇಗೆ, ಪೇಸ್ಟ್ ಮಾಡೋದು ಹೇಗೆ, ಕಟ್ ಮಾಡೋದು ಹೇಗೆ, ಅದೇ ತರ ಅದನ್ನ ಪ್ರಿಂಟ್ ಕೊಡೋದು ಹೇಗೆ. ಸೊ ಈ ತರ ಅಂದ್ರೆ ಬೆಳಕಿನ ತತ್ವದ ಆಧಾರದ ಮೇಲೆ ಯಾವ್ದು ನಾವು ಓದಕ್ಕಿನ ಬಳಸ್ತಾ ಹೋಗ್ತೀವಿ, ಜಾಯ್ಸ್ಟಿಕ್ ಸ್ಕ್ಯಾನರ ಸ್ಪೀಕರ ಪ್ರಿಂಟರ ಅಂದ್ರೆ ಅಲ್ಲಿ ನಮ್ಗೆ ಸಾಫ್ಟ್ವೇರ್ ಅಂದ್ರೇನು, ಹಾರ್ಡ್ವೇರ್ ಅಂದ್ರೇನು, ಮದರ್ ಬೋರ್ಡ್ ಅಂದ್ರೇನು. ಸೊ ಆತರ ಅದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂದ್ರೇನು, ಕಂಪ್ಯೂಟರ್ ಯಾವ ಭಾಷೆಗೆ ಅದನ್ನ ಅನುಕರಣೆ ಮಾಡುತ್ತೆ, ಮಿಷಿನ್ ಲ್ಯಾಂಗ್ವೇಜ್ ಅಂದ್ರೇನು, ಈ ತರ ಕೊಟ್ಟಂತ ಎಂಟ್ರಿನ ಹೇಗ್ ತಗೊಳುತ್ತೆ ಅದು. ಇವು ಎಲ್ಲವೂ ಕೂಡ ಕಂಪ್ಯೂಟರ್ ಲಿಟ್ರಸಿ ಅಂದ್ರೆ ಬೇಸಿಕ್ ಆಗಿ ನಮ್ಗೆ ಕಂಪ್ಯೂಟರ್ ಬಗ್ಗೆ ಅಕ್ಷರ ಜ್ಞಾನ ಇರಬೇಕು ಅಂತಕ್ಕಂಥದ್ದು ಸಂಪೂರ್ಣವಾಗಿ. ಈಗ ಏನ್ ಪಿ ಯು ಸಿ ಅಲ್ಲಿ ಮಕ್ಕಳು ನಾವು ಸಿ ಎಸ್ ಅನ್ನ ತೆಗೆದುಕೊಂಡವ್ರು ತುಂಬಾ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತಾರೆ. ಸೊ ಅದೇ ತರ ಟೀಚರ್ಸ್ ಕೂಡ ಕಂಪ್ಯೂಟರ್ನ ಬೆಳೆಸುವ ಸಾಮರ್ಥ್ಯ ಇದೆ. ಇದಕ್ಕೆ ಸ್ಮಾರ್ಟ್ ಟೆಕ್ನಾಲಜಿನ ಅಥವಾ ಸ್ಮಾರ್ಟ್ ಬೋರ್ಡ್ ಅನ್ನ ಯುಟಿಲೈಸ್ ಮಾಡೋ ಕೆಪಾಸಿಟಿಗೆ ಸಂಬಂಧಪಟ್ಟಂತೆ ಇವರಿಗೆ ಏನ್ ಶಿಕ್ಷಣ ಇಲಾಖೆಯಲ್ಲಿ ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನ ಇವರು ಸೊ ಆನ್ಲೈನ್ ಅಲ್ಲಿ ಕೆಲವೊಂದು ವರ್ಕ್ಔಟ್ ಅನ್ನ ಮಾಡಕ್ಕಾಗುತ್ತೆ. ಇದನ್ನು ಟೆಸ್ಟ್ ಮಾಡಕ್ಕೆ ಜನರಲ್ ಪೇಪರ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಟೀಚರ್ಸ್ಗೂ ಕೂಡ ಇದನ್ನ ಸೊ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅದೇ ತರ ಏನಾದ್ರೆ ವಿಸ್ತೃತ ರೂಪಗಳನ್ನು ನೋಡ್ಕೋಬೇಕು, ಅದ್ರ ತರ ನಾವು ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಯಾವ್ಯಾವ ಭಾಷೆಗಳಲ್ಲಿ ಇದೆ ಅಂತಕ್ಕಂಥದ್ದು ನೋಡ್ಬೇಕು, ಮತ್ತೆ ಮೊಬೈಲ್ಗಳಲ್ಲಿ ಬಳಸಕ್ಕಂಥ ಆಂಡ್ರಾಯ್ಡ್ ಆಪರೇಟ್ ಸಿಸ್ಟಮ್ ಬಗ್ಗೆ ಯಾವ ಗಣಕೇಂದ್ರ ಭಾಷೆಯಿಂದ ರಚಿತವಾಗಿದೆ ಇದನ್ನು ಕೇಳಿದೆ ನೋಡಿ. 2023 ಮೊಬೈಲ್ಗಳಲ್ಲಿ ನಾವು ಬಳಸ್ತಕ್ಕಂಥ ಆಂಡ್ರಾಯ್ಡ್ ಫೋನ್ ಏನಿದೆ ಆಪರೇಟಿಂಗ್ ಸಿಸ್ಟಮ್ ಅದರಲ್ಲಿ ಈ ಗಣಕಯಂತ್ರ ಭಾಷೆಯಿಂದ ರಚಿತವಾಗಿದೆ. 4 ಆಪ್ಷನ್ ಕೊಟ್ಟಿದ್ದೆ ನೋಡಿ, ಲಿನೆಕ್ಸ್ ಸಿ ಸಿ ಡಬಲ್ ಪ್ಲಸ್ ಫೋರ್ಟ್ರೈನ್ ಅಂತ ಕೊಟ್ಟಿದ್ದೇನೆ. ಸೊ ಇದನ್ನ ನಾವು ಸ್ವಲ್ಪ ಈ ತರ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಸೊ ಯಾವುದನ್ನ ನಾವು ಹೆಚ್ಚಾಗಿ ಅಧ್ಯಯನ ಮಾಡಬೇಕು, 15 ಅಂಕಗಳಿಗೆ ಒಂದು 10 ಅಂಕಗಳನ್ನಾದ್ರೂ ಕೂಡ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಬಳಸಬೇಕಾಗುತ್ತೆ. ಆದ್ರಿಂದ ಈ ಕಂಪ್ಯೂಟರ್ ಜ್ಞಾನ ಅಥವಾ ಕಂಪ್ಯೂಟರ್ ಲಿಟ್ರಸಿ ಅಂತಕ್ಕಂಥದ್ದು ಬೇಸಿಕ್ ಆಗಿ ನಾವು ಸ್ಕೂಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಗಣಕಯಂತ್ರ ಏನಿದೆ ಅದನ್ನ ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಕೆಲವೊಂದನ್ನು ಕೂಡ ಇಯರ್ ಬುಕ್ ಕೂಡ ನಾವು ಬೇಸಿಕ್ ಕಂಪ್ಯೂಟರ್ಸ್ಗೆ ಒಂದಷ್ಟು ಸ್ಟಡಿಯನ್ನ ಮಾಡಬೇಕಾಗುತ್ತೆ ಕೇಳಿದ್ರೆ. ಸೊ ಇದು ಇಷ್ಟು ಕೂಡ ಜನರಲ್ ಪೇಪರ್ ನಲ್ಲಿ ಬರ್ತಕ್ಕಂಥದ್ದು. ಕೊನೆಯದಾಗಿ ಬರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್, ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್, ಆರೋಗ್ಯ ಮತ್ತೆ ಮೌಲ್ಯ ಶಿಕ್ಷಣ. ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣದಲ್ಲಿ ಸೊ ಸ್ವಲ್ಪ ನಾವು ಸೈನ್ಸ್ ಅನ್ನ ನಾವು ಓದ್ಬೇಕಾಗತ್ತಾರೆ ಆರೋಗ್ಯದ ಬಗ್ಗೆ ಸಂಬಂಧಪಟ್ಟಂತೆ ನೋಡಿ. 2023 ಏನ್ ಕೇಳಿದ ಪ್ರಶ್ನೆ ಅಂತ ಹೇಳಿದ್ರಾಗ, ಟೈಫಾಯ್ಡ್ ಕಾಲರ ಮತ್ತೆ ಟ್ಯೂಬರ್ಕ್ಯುಲೆಸಿಸ್ ಅಂದ್ರೆ ಟಿಬಿ ಕಾಯಿಲೆಗಳು ಕಾರಣವಾದ ಸೂಕ್ಷ್ಮಾಣು ಜೀವಿ ಯಾವುದು ಅಂತ ಹೇಳಿದ್ದೇನೆ. ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ವೈರಸ್, ಫಂಗಯ, ಬ್ಯಾಕ್ಟೀರಿಯಾನ, ಪ್ರೋಟೋಜವನ ಅಂತಕ್ಕಂಥದ್ದು. ಸೊ ಕಾಮನ್ ಆಗಿ ನಮ್ಗೆ ಇದು ಬ್ಯಾಕ್ಟೀರಿಯಾ ಅಥವಾ ವೈರಸ್ ಇವೆರಡರಲ್ಲೂ ಕೂಡ ಇದ್ದಾಗ ಸೊ ಸೈನ್ಸ್ ಅಲ್ಲಿ ನಮ್ಗೆ ಹೆಚ್ಚಾಗಿದ್ದು ಯಾವ್ದರಿಂದ ಹರಡುತ್ತೆ ಅಂತಕ್ಕಂಥದ್ದು ಬಂದಾಗ ಸೊ ಅದು ಬ್ಯಾಕ್ಟೀರಿಯಾನ ವೈರಸ್ ಅಂತಕ್ಕಂಥದ್ದು. ಅಂದ್ರೆ ಈಗ ನಾವು ಏನ್ COVID-19 ಬಂದಾಗ ಸೊ ವೈರಸ್ ಅಂತ ಏನ್ ಹೇಳಿದ್ವಿ ಅಂದ್ರೆ ವೈರಾಣುಗಳಿಂದ ಹರಡತಕ್ಕಂಥ ಕಾಯಿಲೆಗಳು, ಅದೇ ತರ ಟಿಬಿ ಮತ್ತೆ ಕಾಲರ ಟೈಫಾಯ್ಡ್ಗಳು ಸೊ ಯಾವ್ದರಿಂದ ಹರಡುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಅಂದ್ರೆ ಸೊ ಅದೇ ತರ HIV ಇದರ ಮೂಲಕ ಹರಡುವುದಿಲ್ಲ ಅಂತ ಕೂಡ ಪ್ರಶ್ನೆ ಕೇಳಿದ್ದೇನೆ. ಅದರಿಂದ ಸೊ HIV ಅಂದ್ರೆ ಏನು, ಅದು ಯಾವ ವೈರಾಣು, ಅದು ಹೇಗೆ ಹರಡುತ್ತೆ ಒಬ್ಬರಿಂದ ಒಬ್ಬರಿಗೆ, ರಕ್ತದ ಸುದ್ದಿಂದ ಯಾವ ತರ ಅದು ಸ್ಪ್ರೆಡ್ ಆಗುತ್ತೆ, ಅದ್ರ ಡೀಟೇಲ್ ಆಗಿ ನಾವು ತಿಳ್ಕೊಳ್ಬೇಕಾಯ್ತೆ. ಮತ್ತೆ ಪ್ರಥಮ ಚಿಕಿತ್ಸೆ ಎಂದರೆ ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದೇನೆ, ಆಕಸ್ಮಿಕ ಚಿಕಿತ್ಸೆ, ಪೂರ್ವಭಾವಿ ಚಿಕಿತ್ಸೆ, ದೀರ್ಘಾವಧಿ ಚಿಕಿತ್ಸೆ, ವೈದ್ಯರು ಸಲಹೆ ನೀಡಿದ ನಂತರ ಒದಗಿಸುವ ಚಿಕಿತ್ಸೆ ಅಂತಕ್ಕಂಥದ್ದು. ಅಂದ್ರೆ ಸೊ ಪ್ರಥಮ ಚಿಕಿತ್ಸೆ ಫಸ್ಟ್ ಏಡ್ ಕಿಟ್ ಅಂತಕ್ಕಂಥದ್ದು, ಅದು ಮೊಟ್ಟ ಮೊದಲ ಬಾರಿಗೆ ಗಾಯಾಳುಗಳಿಗೆ ಸೊ ನೀಡ್ತಕ್ಕಂಥ ಚಿಕಿತ್ಸೆ, ಅಂದ್ರೆ ಚಿಕಿತ್ಸೆಗೆ ಮೊದಲು ನೀಡ್ತಕ್ಕಂಥ ಒಂದು ಪೂರ್ವಭಾವಿ ಚಿಕಿತ್ಸೆ ಅಂತಕ್ಕಂಥದ್ದು. ಸೊ ಅದರ ತರ ನೀರಿನಲ್ಲಿ ಕರಗುವ ಜೀವಸತ್ವ ಯಾವುದು, ಇನ್ಫ್ಲೂಯೆನ್ಸಾ ಕಾಯಿಲೆಗೆ ಕಾರಣ ಆಗ ಸೂಕ್ಷ್ಮಾಣ ಜೀವಿ ಯಾವುದು ಇನ್ಫ್ಲೂಯೆನ್ಸ್ ಆಗಿ, ಡಯಾಬಿಟಿಸ್ ಮೆಟಲಿಸ್ ನ ನ್ಯೂನತೆ ಉಂಟಾಗುವ ಭಾಗ ಯಾವುದು. ಸೊ ಈ ತರ ಅಂದ್ರೆ ಸೊ ಈ ಅಂಶಗಳನ್ನ ನಾವು ಸೊ ಹೆಲ್ತ್ ಗೆ ಸಂಬಂಧಪಟ್ಟಂತೆ ಆಗುತ್ತೆ. ಅದೇ ತರ ಮೌಲ್ಯ ಶಿಕ್ಷಣಕ್ಕೆ ಇಲ್ಲಿ ಕೇಳ್ತಾ ಹೋಗ್ತೇನೆ, ಅಂದ್ರೆ ಮೌಲ್ಯಗಳಂದ್ರೆ ಏನು, ಸೊ ಆ ಮೌಲ್ಯಗಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಹೋಗ್ತೀನಿ ನೋಡಿ. ಸೊ ಇಲ್ಲಿ ಜ್ಞಾನ ಮತ್ತು ನೈತಿಕ ಲಕ್ಷಣಗಳು ಇದರ ಸಾಧನ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಜ್ಞಾನ ಮತ್ತು ನೈತಿಕ ಲಕ್ಷಣಗಳು ಯಾವುದರ ಸಾಧನ, ಸೊ ಅಲ್ಲಿ ನೈತಿಕ ಬಹು ಸಾಂಸ್ಕೃತಿಕತೆ, ಆತ್ಮ ಸಾಕ್ಷಾತ್ಕಾರ, ನೈತಿಕ ಸ್ವಾಭಾವಿಕತೆ, ಟೀಕಾ ಕಾರ್ಯ, ಸೊ ಇವುಗಳನ್ನ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಅಂದ್ರೆ ಸ್ವಲ್ಪ ಫಿಲಾಸಫಿಕಲ್ ಆಗಿ ನಾವು ಮೌಲ್ಯ ಶಿಕ್ಷಣವನ್ನ ಬರುತ್ತೆ. ಈಗ ನಾವು ತತ್ವಶಾಸ್ತ್ರ ಅಧ್ಯಯನ ಮಾಡಬೇಕಾದಾಗ ತತ್ವಶಾಸ್ತ್ರದ ಶಾಖೆಗಳನ್ನ ಹೇಳ್ತಾ ಹೋಗ್ತೀವಿ, ಹೌದಾ? ಸೊ ಅದರಿಂದ ಅಲ್ಲಿ ಎಪಿಸ್ಟೋಮಾಲಜಿ ಅಂದ್ರೇನು, ಆಕ್ಸಿಯಾಲಜಿ ಅಂದ್ರೇನು, ಮೆಟಾಫಿಸಿಕ್ಸ್ ಅಂದ್ರೇನು, ಇವುಗಳನ್ನ ಅಧ್ಯಯನ ಮಾಡಬೇಕಾದಾಗ ಅಲ್ಲಿ ನಾವು ಆಕ್ಸಿಯಾಲಜಿನಲ್ಲಿ ಮೌಲ್ಯ ಮೀಮಾಂಶಿ ಅಂತ ಏನ್ ಕರಿತಾ ಹೋಗ್ತೀವಿ, ಮೌಲ್ಯಗಳನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು. ಮೌಲ್ಯಗಳು ಅಂತ ಹೇಳಿದಾಗ ಒಬ್ಬ ವ್ಯಕ್ತಿಯ ಗುಣಗಳನ್ನ ನಾವು ಮತ್ತು ವ್ಯಕ್ತಿತ್ವದ ಅಂಶಗಳನ್ನ ಇಲ್ಲಿ ಮೌಲ್ಯಗಳು ಅಂದ್ರೆ ಸೊ ವ್ಯಾಲ್ಯೂಯಬಲ್ ಅಂದ್ರೆ ಬೆಲೆಯನ್ನ ನೀಡ್ತಕ್ಕಂಥ ಅಂಶಗಳನ್ನ ಕಾಣ್ತಾ ಹೋಗ್ತೀವಿ. ಸೊ ಅದರಿಂದ ಮೌಲ್ಯದ ಪ್ರಕಾರಗಳ್ಯಾವುದು, ಅದೇ ತರ ಇಲ್ಲಿ ಯೋಗ ಅಥವಾ ಸೊ ಮೆಡಿಟೇಷನ್ಸ್ ಧ್ಯಾನ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಕೇಳಿದ್ದಾನೆ ನೋಡಿ. ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾನೆ, ಯೋಗ ಕ್ರಿಯೆಯಲ್ಲಿ ಉಸಿರನ್ನು ಹೊರತೆಗೆಯ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾನೆ. ಅಂದ್ರೆ ಯೋಗ ಮಾಡಬೇಕಾದಾಗ ಉಸಿರನ್ನ ಹೊರತೆಗೆಯದವನ್ನ ಕನ್ನಡ ಪದದಲ್ಲಿ ನಾವು ಕಷ್ಟಕರ ಇದು, ಯಾಕೆಂದ್ರೆ ಪೂರಕ, ರೇಚಕ, ಕುಂಭಕ, ಶೂನ್ಯಕ ಅಂತ ಕೇಳಿದ್ದಾನೆ. ಸೊ ಈ ಯೋಗದ ಬಗ್ಗೆ ನಾವು ಅಧ್ಯಯನ ಮಾಡಿ ಯೋಗದಲ್ಲಿ ಉಸಿರಾಟದ ಕ್ರಿಯೆಯಲ್ಲಿ ಉಸಿರನ್ನ ಹೊರತೆಗೆಯೋದು ಅಂದ್ರೆ ಹೊರ ಹಾಕುವುದು ಯಾವ ತರ ಅಂತಕ್ಕಂಥದ್ದು, ಅಂದ್ರೆ ಪೂರಕನ, ಕುಂಭಕನ, ರೇಚಕನ, ಶೂನ್ಯಕನ, ಇದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ಬೇಕಾಗತ್ತೆ. ಅಂದ್ರೆ ಯೋಗ ಮತ್ತೆ ಧ್ಯಾನ
ಧ್ಯಾನದ ಪ್ರಕಾರಗಳ್ಯಾವುದು, ಮತ್ತೆ ಮುದ್ರೆಗಳು, ಹೌದಾ, ಆ ಮುದ್ರೆಗಳ ಬಗ್ಗೆ ನಾವು

0: ನೋಡ್ಬೇಕಾಗತ್ತೆ. ಇವೆಲ್ಲವೂ ಕೂಡ ಸೊ ಮೌಲ್ಯ ಶಿಕ್ಷಣದಲ್ಲಿ ಬರ್ತಕ್ಕಂಥದ್ದು. ಮತ್ತೆ ಭಾರತೀಯ ತತ್ವಶಾಸ್ತ್ರದ ಸಾಂಪ್ರದಾಯಿಕ ಶಾಲೆ ಬಗ್ಗೆ ಕೇಳಿದ್ದೇನೆ, ನೈತಿಕ ಸಂಹಿತೆ ಬಗ್ಗೆ ಕೇಳಿದ್ದೇನೆ, ಮತ್ತೆ ಸೊ ಇದರಲ್ಲಿ ಮಾನವ ಜೀವನದಲ್ಲಿ ನೈತಿಕ ತತ್ವವಲ್ಲದ ಉನ್ನತ ನೈತಿಕ ಮಟ್ಟ ಯಾವುದು, ಧನಾತ್ಮಕ ಆಶಾವಾದ, ನಿರಾಶಾವಾದ, ಆದರ್ಶವಾದ, ಈ ತರದ ಫಿಲಾಸಫಿಕಲ್ ಆಗಿ ಕೇಳಿದ್ದೇನೆ. ಅಂದ್ರೆ ಈ ಮೌಲ್ಯ ಶಿಕ್ಷಣ ಅಂತಕ್ಕಂಥದ್ದು ಸೊ ಸ್ವಲ್ಪ ಅಪ್ಲೈಡ್ ಲೆವೆಲ್ ಮತ್ತೆ ಇಟ್ಸ್ ಎ ಕ್ರಿಟಿಕಲ್ ಥಿಂಕಿಂಗ್ ಕ್ವಶನ್ ಗಳಾಗಿರುತ್ತೆ. ಯಾಕಂದ್ರೆ ಏಕಾಏಕಿ ನೇರ ಪ್ರಶ್ನೆಗಳೆಲ್ಲ ಇಲ್ಲ ಕೇಳಿದರೆ ಮೌಲ್ಯ ಹೆಲ್ತ್ ಎಜುಕೇಶನ್ ಬಗ್ಗೆ ನಾವು ನೇರವಾಗಿ ಉತ್ತರವನ್ನು ಬರೀಬಹುದು. ಈಗ ಆಲ್ರೆಡಿ ಹೇಳಿದಂಗೆ ನನ್ನ ಕಾಲರ, ಟಿ ಬಿ ಮತ್ತೆ ಟೈಫಾಯ್ಡ್ ಯಾವ ಕಾಯಿಲೆಗಳು ಯಾವ ವೈರಾಣುವಿಂದ ಸೂಕ್ಷ್ಮಣಜೀವಿಯಿಂದ ಹರಡುತ್ತೆ ಅಂತ ಕೇಳಿದ್ದೇನೆ. ಅದರಲ್ಲಿ ಯಾವ ಬ್ಯಾಕ್ಟೀರಿಯಾ ಯಾವ ವೈರಸ್ ಅಂತ ಕೇಳಿದಾಗ ಪರ್ಟಿಕ್ಯುಲರ್ ಆಗೂ ಕೂಡ ನಾವು ಸೊ ಅದಕ್ಕೆ ಟಿ ಬಿಗೆ ಕಾಯಿಲೆಗೆ ಕಾರಣ ಆಗ್ತಕ್ಕಂಥ ಸೊ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಯಾವುದು ಅಂತಕ್ಕಂಥದ್ದನ್ನ ನಾವು ಓದ್ಕೋಬೇಕಾಗತ್ತೆ. ಸೊ ಈ ತರ ಒಂದು ಇನ್ ಡೀಟೇಲ್ ಆಗಿ ನಾವು ವ್ಯಾಲ್ಯೂ ಹೆಲ್ತ್ ಎಜುಕೇಶನ್ಸ್ ಅಲ್ಲಿ ಬರ್ದ್ಬಿಡ್ತೀವಿ. ಆದ್ರೆ ಮೌಲ್ಯ ಶಿಕ್ಷಣ ಇದೆಯಲ್ಲ, ಒಟ್ಟು 15 ಅಂಕಗಳಲ್ಲಿ ಎರಡನ್ನು ಕೂಡ ಹಾಕೋದು ನಾನು. ಯಾಕಂದ್ರೆ 7 ಅಂಕಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಹೆಲ್ತ್ಗೆ ಸಂಬಂಧಪಟ್ಟಂತೆ ಆದ್ರೆ ಇನ್ನೊಂದು ಸೊ ವ್ಯಾಲ್ಯೂಗೆ ಸಂಬಂಧಪಟ್ಟಿದೆ. ಸೊ ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಅಪ್ಲೈಡ್ ಲೆವೆಲ್, ಸೊ ಫಿಸಿಕಲ್ ಎಜುಕೇಶನ್ ಬಗ್ಗೆ ಕೂಡ ಸ್ಪೋರ್ಟ್ಸ್ ರಿಲೇಟೆಡ್ ಕೂಡ ಒಂದ್ 2-3 ಪ್ರಶ್ನೆಗಳು ಇರ್ತಾ ಹೋಗುತ್ತೆ. ಸೊ ಕ್ರೀಡೆಗೆ ಸಂಬಂಧಪಟ್ಟಂತೆ ಅದನ್ನು ಕೂಡ ನಾವು ಸೊ ಆರೋಗ್ಯ ಮತ್ತೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಉಳಿದೆವು ಮೌಲ್ಯ ಶಿಕ್ಷಣಕ್ಕೆ 7 ಪ್ರಶ್ನೆಗಳನ್ನು ಕೇಳ್ತೇನೆ. ಅಂದ್ರೆ 15 ಅಂಕಗಳಲ್ಲಿ 7 ಪ್ರಶ್ನೆಗಳು ಆರೋಗ್ಯ ಶಿಕ್ಷಣ, 7 ಪ್ರಶ್ನೆಗಳು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. ಹೀಗೆ ಕೇಳಿದರೆ ಸಾಮಾನ್ಯ ಪತ್ರಿಕೆಯಲ್ಲಿ ಸೊ 7 ವಿಭಾಗಗಳಲ್ಲಿ ಸ್ವಲ್ಪ 5-5 ನಿಮಿಷ ಎಲ್ಲದಕ್ಕೂ ಕೂಡ ಕೊಟ್ಟಿದ್ದೀನಿ. ಸೊ ನಾನು ನಿಮ್ಮೊಂದಿಗೆ ಯಾಕಂದ್ರೆ ಕಂಪ್ಲೀಟ್ ಆಗಿ ಅದನ್ನ ನಾವು ಸೊ ವಿವರಣೆ ಮಾಡೋದಕ್ಕೆ ಕಷ್ಟ ಸಾಧ್ಯ. ಯಾಕೆಂತ ಹೇಳಿದ್ರೆ ಅದಕ್ಕೆ ತುಂಬಾ ಸಾಕಷ್ಟು ಸಮಯ ಬೇಕಾಗ್ತದೆ. ಇಲ್ಲಿ ನಾನು ಸ್ಯಾಂಪ್ಲಿಂಗ್ ಪೇಪರ್ ಅನ್ನ ಇಟ್ಕೊಂಡು 2023 ಯಾವ ತರ ಪ್ರಶ್ನೆಗಳು ಬರುತ್ತೆ, ಸೊ ಅದನ್ನ ಅಧ್ಯಯನ ಮಾಡುವ ಸೊ ವಿಧಾನಗಳಿಗೆ ಅಂತ ಅಂದಾಗ ಮೊಟ್ಟ ಬರೆದಾರಿಗೆ ಸೊ ಒಂದು ಸೊ ಹಿಂಟ್ಸ್ ಅನ್ನ ಕೊಡೋದಕ್ಕೆ ಇಚ್ಛೆ ಪಡ್ತಾ ಹೋಗ್ತೀನಿ ಕೇಳಿದ್ರೆ. ಸೊ ಯಾವುದೇ ಎಕ್ಸಾಮ್ಸ್ ಅನ್ನ ತೆಗೆದುಕೊಂಡ್ರೆ ಸಾಮಾನ್ಯ ಪತ್ರಿಕೆಯಲ್ಲಿ ಸೊ ಸ್ವಲ್ಪ ಅದು ವಾಸ್ಟ್ ಏರಿಯಾ ಆಗಿರೋದ್ರಿಂದ ಸೊ ಅದನ್ನ ನಾವು ನಮ್ಮದೇ ಕೀ ನೋಟ್ಸ್ ಅನ್ನ ಮಾಡ್ಕೊಳ್ಳೋದು ಅತ್ಯುತ್ತಮ ವಿಧಾನ. ಯಾಕೆಂದ್ರೆ ಅದಕ್ಕೆ ಸೋರ್ಸಸ್ ಅನ್ನ ನಾವು ಎಲ್ಲ ಟೆಕ್ಸ್ಟ್ ಬುಕ್ ಕೂಡ ಓದೋದಕ್ಕೆ ಕಷ್ಟ ಸಾಧ್ಯ. ಓದಂತ ಸಂದರ್ಭದಲ್ಲಿ ಅದನ್ನ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ಒಂದಷ್ಟು ನಮಗೆ ಅನುಕೂಲವಾದಂತ ಒಂದು ಕೀ ನೋಟ್ಸ್ ಅನ್ನ ಮಾಡ್ಕೊಳ್ಳೋದು ಅತ್ಯುತ್ತಮವಾದಂತ ವಿಧಾನ. ಅವಾಗ ಎಕ್ಸಾಮ್ ಟೈಮ್ನಲ್ಲಿ ಅದನ್ನ ನಾವು ರೀಕಾಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಮತ್ತೆ ಹೆಚ್ಚಾಗಿ ನಾವು ಇಲ್ಲಿ ಈ ಪತ್ರಿಕೆಯನ್ನ ಸಿಲೆಬಸ್ ಜೊತೆಗೆ ನಾವು ಒಂದಷ್ಟು ಸೊ ಪ್ರೀವಿಯಸ್ ಕ್ವಶನ್ ಪೇಪರ್ನ ಸ್ಟಡಿ ಮಾಡಿ ಪ್ಯಾಟರ್ನ್ಸ್ ಅನ್ನು ನೋಡ್ಕೋಬೇಕಾಗತ್ತೆ. ತದನಂತರ ಸೊ ಅದನ್ನ ಕೀ ನೋಟ್ಸ್ ಮಾಡ್ಕೊಂಡು ಓದ್ಬೇಕಾಗತ್ತೆ. ಸೊ ಟೈಮ್ ಟೇಬಲ್ ಅನ್ನ ಹಾಕೊಂಡು ಜನರಲ್ ಪೇಪರ್ ನ ಫಸ್ಟ್ ಮುಗಿಸ್ ನಂತರ ನಾವು ಸಬ್ಜೆಕ್ಟ್ ಪೇಪರ್ಗೆ ಸಾಕ್ಬೇಕಾಗತ್ತೆ. ಅದರಿಂದ 2 ಪತ್ರಿಕೆಗಳಲ್ಲಿ 100 ಅಂಕಗಳು ಏನಿರುತ್ತೆ ಅದ್ರ ಕನಿಷ್ಠ ಅಂದ್ರೆ 1 ಪತ್ರಿಕೆಲಿ 60-70% ನಾವು ಸ್ಕೋರ್ ಅನ್ನು ಮಾಡಲೇಬೇಕಾಗತ್ತೆ. ಸೊ ಅಂದ್ರೆ 100ಕ್ಕೆ ಈಗ ಮಾಕ್ ಟೆಸ್ಟ್ ಗಳು ಆನ್ಲೈನ್ ಅಲ್ಲಿ ಯೂಟ್ಯೂಬ್ ಗಳಲ್ಲಿ ಟೆಲಿಗ್ರಾಮ್ ಅಲ್ಲಿ ಕೆಲವೊಂದು ಸೊ ನಿಮ್ಮ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಒಂದಷ್ಟು ಎಕ್ಸಾಮ್ ಗಳು ನಡೀತಾ ಇರುತ್ತೆ ಅಕಾಡೆಮಿಗಳದು, ಅದಕ್ಕೆ ನೀವು ಸೊ ಭಾಗವಹಿಸಬೇಕು. ಎಸ್ಪೆಷಲಿ ಗುಂಡು ಕಟ್ಟರೆ ಶಿಕ್ಷಕರ ಸಂಕಲ್ಪ ವೇದಿಕೆನವರು ಪ್ರತಿ ವಾರಕ್ಕೊಮ್ಮೆ ಸೊ ಮಾಕ್ ಟೆಸ್ಟ್ ಗಳನ್ನ ಮಾಡ್ತಾ ಇದಾರೆ. ಸೊ ಅದರ ಗ್ಲೋಬಲ್ ಅಕಾಡೆಮಿ ಅವರು ಮಾಕ್ ಟೆಸ್ಟ್ ಅನ್ನ ಮಾಡ್ತಾ ಇರ್ತಾರೆ. ಆ ಟೆಸ್ಟ್ ಪೇಪರ್ ಗಳನ್ನ ಅಟೆಂಡ್ ಮಾಡೋದ್ರಿಂದ ಗೂಗಲ್ ಫಾರ್ಮ್ ಅಲ್ಲಿ ನಿಮ್ಗೆ ಏನಾಗ್ತಾ ಹೋಗುತ್ತೆ, 100ಕ್ಕೆ ನೀವು ಎಷ್ಟು ಸರಿ ಇದೀರಾ, ಎಷ್ಟು ಪರ್ಸೆಂಟೇಜ್ ಇದೆ ಅಂತ ನಮ್ಮನ್ನ ನಾವು ಟೆಸ್ಟ್ ಔಟ್ ಮಾಡ್ಕೋಬಹುದು. ಅವಾಗ ಸೊ ನಾವು 50%ಗಿಂತ ಕಡಿಮೆ ಇದ್ದಿದ್ದೆ ಆದ್ರೆ ಸ್ವಲ್ಪ ನಾವು ಇನ್ನು ಓದು ಸಾಲದು ನಂದು ಅಂತ ಹೇಳಿ ಸೊ ಒಂದು 50-60%ಗೆ ಬರೋದಕ್ಕೆ ಎಲ್ಲ ಕ್ರಮ ಕೈಗೊಳ್ಬೇಕು. ಎಲ್ಲಿ ಪ್ರಶ್ನೆ ತಪ್ಪಾಗಿದೆ ಮಾಕ್ ಟೆಸ್ಟ್ ಅಲ್ಲಿ ನಾವು ನಮ್ಮ ಫೇಲ್ಯೂರ್ಸ್ ನ ಫೈಂಡ್ ಔಟ್ ಮಾಡ್ಕೊಂಡಾಗ ನಮಗೆ ರೆಮಿಡೀಸ್ ಅನ್ನ ಕಂಡಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಕೇಳಿದ್ರೆ. ಅದರಿಂದ ಸೊ ಈ ಸಾಮಾನ್ಯ ಪತ್ರಿಕೆ ಅಡಿಯಲ್ಲಿ ಜನರಲ್ ಇಂಗ್ಲಿಷು, ಕಂಪ್ಯೂಟರ್ ಮತ್ತೆ ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್ಸ್ ಈ 100ನ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಸ್ವಲ್ಪ ಫೋಕಸ್ ಮಾಡಿದ್ರೆ, ಮತ್ತೆ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಿಮ್ಗೆ ಏನ್ ಕೋಡಿಂಗ್ ಡಿ ಕೋಡಿಂಗ್ ಮತ್ತೆ ಡೈರೆಕ್ಷನ್ಸ್ ಮತ್ತೆ ಸೀರೀಸ್ ಗಳು ಮತ್ತೆ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋದು ಹೇಗೆ ಗಣಿತಾತ್ಮಕವಾಗಿ, ಇವುಗಳನ್ನ ಸ್ವಲ್ಪ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಸೊ ಅದರಿಂದ ಎಲ್ಲಾ ಕೇಳಿದ್ರಲ್ಲಿ ಸೊ ಒಂದು ಮನವಿ ಸ್ವಲ್ಪ ಟೈಮ್ ಟೇಬಲ್ ಅನ್ನ ಹಾಕೊಂಡು ಸೊ ಸುದೀರ್ಘವಾಗಿ ಸೊ ಮೀನಿಂಗ್ ಫುಲ್ ಆಗಿ ನಾವು ಓದ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲವನ್ನು ಕೂಡ ಚೋಚೋ ಓದಕ್ಕಾಗಲ್ಲ, ಅರ್ಥಪೂರ್ಣ ಕಲಿಕೆ ಆದ್ಮೇಲೆ ಅದನ್ನ ಡಿಸ್ಕಷನ್ ಮಾಡೋದ್ರ ಮುಖಾಂತರ ಅದನ್ನ ಮನದಟ್ಟು ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಸೊ ಇದೊಂದು ಓದುವ ಪ್ರವೃತ್ತಿಯನ್ನು ನೀವು ಸೊ ಕೈಗೊಳ್ಬೇಕಾಗ್ತದೆ ಕೇಳಬೇಕು. ಸೊ ಇದುವರೆಗೂ ಕೂಡ ನನ್ನ ಒಂದು ಮಾತನ್ನು ಆಲಿಸಿದ್ದಕ್ಕಾಗಿ ಎಲ್ಲ ಜನಧ್ವನಿ ಕೇಳಿದರಿಗೆ ನನ್ನ ಮನಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.
1: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಚಲಿತ ವಿದ್ಯಮಾನಗಳು, ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
2: ಕೇಳುವರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಮಾನ್ಯ ಪತ್ರಿಕೆ ತಯಾರಿ ಕುರಿತು ಮೈಸೂರಿನ ಕುವೆಂಪು ನಗರದ BGS BEd ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ

0: ಶ್ರೀಯುತ ದಿನೇಶ್ ಎಚ್ಪಿ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ, ಮಕ್ಕಳಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ ಕುರಿತು ದೇವನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಉಮೇಶ್ ಬೇವಿನಹಳ್ಳಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಭಾಷೆ ಎನ್ನುವುದು ಕೇವಲ ಸಂವಹನ ಸಾಧನವಲ್ಲ, ಅದು ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಗುರುತಿನ ಪ್ರತೀಕವಾಗಿದೆ. ಅದರಲ್ಲೂ ಕನ್ನಡ ನಮ್ಮ ತಾಯಿನುಡಿ, ನಮ್ಮ ಹೆಮ್ಮೆ. ಮಕ್ಕಳಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ, ಅದರ ಚಿಂತನೆ, ಸಂಸ್ಕಾರ ಮತ್ತು ವ್ಯಕ್ತಿತ್ವದ ಬೆಳವಣಿಗೆಗೆ ಮಹತ್ತರ ಕೊಡುಗೆ ನೀಡುತ್ತದೆ. ಮಕ್ಕಳಿಗೆ ಕನ್ನಡದ ಮೇಲಿನ ಪ್ರೀತಿ ಮತ್ತು ಅಭಿಮಾನವನ್ನು ಬೆಳೆಸುವ ಜವಾಬ್ದಾರಿ ಮೊದಲು ಮನೆಗೆ, ನಂತರ ಶಾಲೆಗೆ ಸೇರಿದೆ. ಆದ್ದರಿಂದ ಇಂದು ನಾವು ಮಕ್ಕಳಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಸಾಹಿತಿಗಳು ಹಾಗೂ ದೇವನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಉಮೇಶ್ ಬೇವನಹಳ್ಳಿರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್
4: ನಮಸ್ಕಾರ. ನಮಸ್ಕಾರ
3: ಸರ್. ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ ಸರ್.
4: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಉಮೇಶ್ ಬೇವಿನಹಳ್ಳಿ. ಸಾಹಿತಿಗಳು ಮತ್ತು ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ದೇವನೂರು, ನಂಜನಗೂಡು ತಾಲೂಕು, ಮೈಸೂರು.
3: ಸರ್, ಇವತ್ತು ನಾವು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರುವಂತ ವಿಷಯ ಮಕ್ಕಳಲ್ಲಿ ಕನ್ನಡ ಭಾಷೆಯನ್ನ ಹೇಗೆ ಬೆಳೆಸೋದು ಅನ್ನೋದು. ಹಾಗಿದ್ರೆ ಮಕ್ಕಳಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ ಏಕೆ ಮುಖ್ಯ ಆಗುತ್ತೆ ಸರ್?
4: ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಕನ್ನಡ ಕರ್ನಾಟಕ ಅಂದ್ರೆ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ. ಅವರು ಅಖಂಡ ಕರ್ನಾಟಕ ಅನ್ನೋ ಗೀತೆಯಲ್ಲಿ ಕನ್ನಡ ಕರ್ನಾಟಕ ಎಂಬುದೇನು ಹೆಸರೆ ಬರಿಯ ಮಣ್ಣಿಗೆ ಅಂತ. ಅಲ್ಲಿ ಅವ್ರು ಕರ್ನಾಟಕ ಬಳಸ್ತಾರೆ, ನಾನು ಕನ್ನಡನು ಸೇರಿಸ್ಕೋತಿದ್ದೀನಿ. ಹಾಗಾಗಿ ಕರ್ನಾಟಕವೆಂಬುದೇನು ಹೆಸರೆ ಬರಿಯ ಮಣ್ಣಿಗೆ, ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೀಕಿ ಕಣ, ಸಿಡಿಲ ಕಾಣ್ವ, ಕಾವ ಕೊಲುವ, ಒಲವ ಬಲವ, ಪಡೆವ ಚಲವ ಚಂಡಿ ಕಣ, ಋಷಿಯ ಕಾಣ್ವ ಕಣ್ಣಿಗೆ ಅಂತ. ಎಷ್ಟು ಚಂದವಾಗಿದೆ ನೋಡಿ. ಕರ್ನಾಟಕ ಅನ್ನೋದಾಗ್ಲಿ ಕನ್ನಡ ಅನ್ನೋದಾಗ್ಲಿ ಬರೀ ಹೆಸರಲ್ಲ, ಅದು ಅದರಲ್ಲೊಂದು ಮಂತ್ರ ಇದೆ, ಶಕ್ತಿ ಇದೆ, ತಾಯಿ ಇದೆ ಅನ್ನೋದನ್ನ ಬಹಳ ಸ್ವಾರಸ್ಯಕರವಾಗಿ ಹೇಳ್ತಾರೆ. ಅದರ ಜೊತೆಗೆ ನೀವು ಕನ್ನಡ ಅಂತನಾದ್ರೂ ತಗೊಳ್ಳಿ, ಕರ್ನಾಟಕ ಅಂತನಾದ್ರೂ ತಗೊಳ್ಳಿ, ಅದನ್ನ ಮೂರು ಆಯಾಮಗಳಲ್ಲಿ ನೋಡ್ಬೇಕಾಗುತ್ತೆ ನಾವು. ಅಲ್ಲಿ ಒಂದು ಭಾಷೆ ಇದೆ, ಒಂದು ಜನಾಂಗ ಇದೆ, ಒಂದು ಪ್ರದೇಶ ಇದೆ. ಬಹಳ ಪ್ರಾಚೀನವಾಗಿ ವಾಲ್ಮೀಕಿ ರಾಮಾಯಣದಲ್ಲೇ ರಾಗಿಯ ಪ್ರಸ್ತಾಪ ಆಗುತ್ತೆ ಅಂದ್ರೆ ರಾಗಿ ಅನ್ನೋದು ಕನ್ನಡ ನಾಡಿನ ಸಂಸ್ಕೃತಿಯ ಪ್ರತಿಬಿಂಬ. ಅಂದಿಗೆ ಕರ್ನಾಟಕ ಅಥವಾ ಕನ್ನಡ ಭೂಮಿ ಇತ್ತು ಅನ್ನೋದನ್ನ ನಾವು ಸ್ಮರಿಸ್ಬೋದು. ಇಂತ ಭಾಷೆಯನ್ನ ಯಾಕೆ ಕಲಿಬೇಕು ಅಂದಾಗ, ಅದು ಯಾವುದೇ ಭಾಷೆ ಇರ್ಲಿ, ಜಗತ್ತಿನ ಯಾವುದೇ ಭಾಷೆ ಇರ್ಲಿ, ಭಾಷೆ ಅಂದ್ರೆ ಬದುಕು ಅಂತ, ಭಾಷೆ ಅಂದ್ರೆ ಸಂಸ್ಕೃತಿ ಅಂತ. ಭಾಷೆಯನ್ನ ಹೊರತಾಗಿ ನೀವೇನನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕನ್ನಡ ಭಾಷೆಯನ್ನೇ ಯಾಕೆ ಕನ್ನಡದ ಮಕ್ಕಳು ಅಥವಾ ಕರ್ನಾಟಕದ ಮಕ್ಕಳು ಅಥವಾ ಕಲಿಬೇಕು ಅಂದ್ರೆ, ನಮ್ಮ ಭಾಷೆಯಲ್ಲಿ ಕಲ್ತದ್ದೇ ನಮಗೆ ಮೈಯತ್ತೋದು. ಹಾಗಾಗಿ ಮನೆಯೇ ಮೊದಲ ಪಾಠಶಾಲೆ ಅಂತ ನೀವ್ ಹೇಳಿದ್ರಲ್ಲ ಹಾಗೆ, ಹಾಗಾಗಿ ತಾಯಿಯೇ ಮೊದಲ ಗುರು. ಆ ತಾಯಿ ತನ್ನ ಮಾತೃಭಾಷೆಯನ್ನ ತನ್ನ ಮಗುವಿಗೆ ಮನೆಯಲ್ಲಿ ಹೇಳ್ಕೊಡ್ತಾಳೆ. ಆ ಮಾತೃಭಾಷೆಯಲ್ಲೇ ಶಿಕ್ಷಣವನ್ನ ಕಲ್ತ್ರೆ ಆ ಮಗುವಿಗೆ ಅದು ವಿಜ್ಞಾನದ ವಿಚಾರ ಇರ್ಲಿ, ಸಾಹಿತ್ಯದ ವಿಚಾರ ಇರ್ಲಿ, ಅಥವಾ ಇನ್ಯಾವುದೇ ಜಗತ್ತಿನ ಸಂಗತಿಗಳಿರ್ಲಿ, ಸ್ಪಷ್ಟವಾಗಿ ಸುಸ್ಪಷ್ಟವಾಗಿ ಕಲಿಯೋದಕ್ಕೆ ಸಾಧ್ಯ ಆಗ. ಹಾಗಾಗಿ ಪ್ರತಿಯೊಂದು ಮಗು ಅದರ ಮಾತೃಭಾಷೆಯಲ್ಲೇ, ಈಗ ಕನ್ನಡ ನಾಡಿನಲ್ಲಿ ಹುಟ್ಟಿದ ಮಗು ಕನ್ನಡದಲ್ಲಿಯೇ ಕಲಿಯೋದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.
3: ಹೌದು ಸರ್, ನೀವ್ ಇವಾಗ ಹೇಳಿದ್ರಿ ಭಾಷೆ ಅಂದ್ರೆ ಬದುಕು, ಭಾಷೆ ಅಂದ್ರೆ ಸಂಸ್ಕೃತಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ರಿ. ಹಾಗಾದ್ರೆ ಸರ್, ಈಗ ಕನ್ನಡ ಭಾಷೆಯನ್ನ ಕಲಿಸೋದ್ರಲ್ಲಿ ಮನೆ ಪಾತ್ರ ಎಷ್ಟು ಮಹತ್ವದಾಗಿರುತ್ತೆ?
4: ಬಹಳ ಮುಖ್ಯ. ಮನೆಯ ಪಾತ್ರ ಇಲ್ಲದೆ ಮಾತೃಭಾಷೆಯನ್ನ ಕಲಿಸೋದಕ್ಕೆ ಸಾಧ್ಯನೇ.

0: ಇಲ್ಲ. ಈ ಕನ್ನಡವನ್ನ ಕಲಿಸೋದಕ್ಕೆ ನೀವು ಹೇಳ್ದಾಗೆ, ಮೊದಲೇ ಹೇಳ್ದಾಗೆ ಮನೆ ಮೊದಲು. ನೀವು ಮನೆಯಲ್ಲಿ ಈಗ ನೋಡಿ, ಬಹಳಷ್ಟು ಜನರಿಗೆ ಇರೋದು ಕನ್ನಡ ಭಾಷೆ ಶ್ರೀಮಂತವಾಗಿ ಬೆಳೆದಿದೆ.
1: ಹೌದು,
0: ಅದನ್ನು ಬೆಳೆಸುವ ಅಗತ್ಯ ಇಲ್ಲ, ನೀವು ಬಳಸಿದ್ರೆ ಸಾಕು. ಈಗ ಮನೆಯಲ್ಲಿ ಮಗುಗೆ ನೀವು ಅಕ್ಷರವನ್ನ, ಪದವನ್ನ, ವಾಕ್ಯವನ್ನ, ಇದು ನೋಡಿ ನೋಡಿ, ಒಂದು ಭಾಷೆಯಲ್ಲಿ ಇದನ್ನ ವರಮಾಯಿ ಅಂತ ಕರಿತೀವಿ ನಾವು. ಅಕ್ಷರವನ್ನ, ಪದವನ್ನ, ವಾಕ್ಯವನ್ನ ಒಂದು ಭಾಷೆಯಲ್ಲಿ ವರಮಾಯಿ ಅಂತ ಕರಿತೀವಿ. ಅದೇ ಅರ್ಥ, ಅದರ ವಿಶ್ಲೇಷಣೆ, ಅದರ ಲಯ, ಆಳ, ಇದೆಲ್ಲ ಒಳಮೈ, ಇದು ಅಂತರಂಗ ಅಂತ ಕರಿತೀವಿ. ಹಾಗಾಗಿ ಮೊದಲು ಮಗು ಮನೆಯಲ್ಲೇ ಅಕ್ಷರಾಭ್ಯಾಸ, ಅಕ್ಷರವನ್ನ, ಪದವನ್ನ, ವಾಕ್ಯವನ್ನ, ಈ ಎಲ್ಲ ಜೋಡಣೆಯನ್ನ ಕಲಿಯೋದು ಮನೆಯಲ್ಲೇ. ಆಮೇಲೆ ಅದು ಶಾಲೆಗಳಲ್ಲಿ ಅದನ್ನ ಒಂದು ಕ್ರಮಬದ್ಧವಾಗಿ ಕಲಿಯುತ್ತೆ, ಅದು ಬೇರೆ. ಆದ್ರೆ ಮನೆಯಲ್ಲೇ ಮಕ್ಕಳಿಗೆ ಮೊದಲು ನಾವು ನಮ್ಮ ಮಾತೃಭಾಷೆಯನ್ನ, ಅದರಲ್ಲೂ ವಿಶೇಷವಾಗಿ ಕನ್ನಡವನ್ನ ಕಲಿಸಬೇಕಾಗತ್ತೆ. ಬಹಳ ನೋಡಿ, ಇದು ಸ್ವಾರಸ್ಯಕರ ಸಂಗತಿ. ಒಂದನ್ನ ಇನ್ನೊಂದನ್ನ ಹೇಳ್ಬೋದು ನಾನು ಈ ಸಂದರ್ಭಕ್ಕೆ, ತಕ್ಷಣಕ್ಕೆ ನನಗೆ ನೆನಪಾಗ್ತಿದೆ. ನೋಡಿ, ಕುವೆಂಪು ಅವರ ಮಗ ಕೋಕಿಲೋದಯ ಚೈತ್ರ ಅಂತ, ಅವರು ಕುವೆಂಪು ಅವರ ಜೊತೆಗೆ ಇದು ಅಕ್ಷರಗಳನ್ನ ಕಲಿತು ಅಭ್ಯಾಸ ಮಾಡಿ ಅವರು ಆಸ್ಟ್ರೇಲಿಯಾಕ್ಕೆ ಉದ್ಯೋಗಕ್ಕೆ ಹೋಗ್ತಾರೆ. ಆಸ್ಟ್ರೇಲಿಯಾಕ್ ಹೋದಾಗ ಅವ್ರು ಅಲ್ಲೇ ವೃತ್ತಿಯನ್ನ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ, ಅಲ್ಲಿಯ ನಾಗರಿಕತೆಯನ್ನೇ ಒಪ್ಕೋತಾರೆ, ಅಲ್ಲಿಯ ವಿವಾಹವನ್ನೇ ಆಗ್ತಾರೆ, ಅಲ್ಲಿಯ ಮದುವೆ ಆಗೋದಕ್ಕೆ ಅವರು ತಯಾರಾಗ್ತಾರೆ. ತಯಾರಾದಾಗ ಅದನ್ನ ಅವರು ಕುವೆಂಪು ಅವ್ರಿಗೆ ಒಂದು ಪತ್ರದ ಮೂಲಕ ಬರೀತಾರೆ. ಅವರು ಎಷ್ಟು ಭಯಭೀತರಾಗಿ ಆ ಪತ್ರವನ್ನ ಬರೀತಾರೆ ಅಂದ್ರೆ, ಬಹಳ ಭಯದಿಂದ ಬರೀತಾರೆ. ನಮ್ ತಂದೆ ಕನ್ನಡವನ್ನೇ ಈ ನಾಡಿನಲ್ಲಿ, ಕುವೆಂಪು ಅವರು ಅಕ್ಷರವನ್ನ, ಕನ್ನಡದ ಅಕ್ಷರಗಳನ್ನೇ, ಅಕ್ಷರದ ಮೂಲಕನೇ ಒಂದು ಕ್ರಾಂತಿಯನ್ನ ಮಾಡಿದವರು. ಕನ್ನಡದ ಅಕ್ಷರಗಳ ಮೂಲಕನೇ ಕನ್ನಡ ಕ್ರಾಂತಿಯನ್ನ ಮಾಡಿದಂತಹ ಮಹಾಪುರುಷರು ಯಾರಾದ್ರೆ ಕುವೆಂಪು. ಅಂತಹ ತಂದೆಗೆ, ಕನ್ನಡವನ್ನ ಅಷ್ಟೊಂದು ಪ್ರೀತಿಸುವಂತಹ ತಂದೆಗೆ ನಾನು ಹೇಗೆ ಉತ್ತರಿಸೋದು ಅಂತ ಹೇಳಿದಾಗ, ಅವ್ರ ಪತ್ರ ಮುಖೇನ ಒಂದು ಬರೀತಾರೆ ಅವ್ರ ತಂದೆಗೆ, ನಾನು ಇಲ್ಲಿಯ ನಾಗರಿಕತೆಯನ್ನ ಒಪ್ಕೊಂಡಿದ್ದೀನಿ, ಆಸ್ಟ್ರೇಲಿಯಾದ ನಾಗರಿಕತೆಯನ್ನ ಒಪ್ಕೊಂಡಿದ್ದೀನಿ, ಇಲ್ಲಿ ಒಬ್ಬ ಹೆಣ್ಣು ಮಗಳನ್ನ ಮದುವೆ ಹಾಕೊಂಡಿದ್ದೀನಿ, ನಾನು ಶಾಶ್ವತವಾಗಿ ಇಲ್ಲಿಯೇ ನೆಲೆ ನಿಲ್ಲಿಸ್ತೀನಿ ಅಂತ. ಆದ್ರೆ ಕುವೆಂಪುಗೆ ಕನ್ನಡ ನಾಡು, ಕನ್ನಡ ಭಾಷೆ ಅಂದಾಗ ಬಹಳ ಹಿರಿಮೆ, ಅದನ್ನ ಅವ್ರು ಎಂದೂ ಕೂಡ ಇಟ್ಕೊಳ್ಳೋದಿಲ್ಲ, ಅಷ್ಟು ಹಿರಿಮೆ ಇರುತ್ತೆ. ಅಂತಹ ತಂದೆಗೆ ಇದ್ದ ಮಗ ಆದ್ನಲ್ಲ ಅಂತ ಅವ್ರು ಭಯದಿಂದಾನೇ ಪತ್ರ ಬರೀತಾರೆ. ಆದ್ರೆ ಈ ಕಡೆಯಿಂದ ಕುವೆಂಪು ಏನಂತ ಉತ್ತರ ಬರ್ತಿರ್ಬೋದು ಹೇಳಿ? ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ಕವಿತೆ ಹುಟ್ಟಿದ್ದು ಆ ಸಂದರ್ಭಕ್ಕೆ, ಮಗನ ಪತ್ರಕ್ಕೆ ಉತ್ತರವಾಗಿ ಹುಟ್ಟಿದ ಕವಿತೆ ಇದು. ಏನ್ ಹೇಳ್ತೀರಿ ನೀವು?
1: ತುಂಬಾ ಚೆನ್ನಾಗಿದೆ ಸರ್. ಕನ್ನಡದ ಮೇಲಿನ ಪ್ರೀತಿ ಕುವೆಂಪುರವ್ರಿಗೆ ಎದ್ದು ಕಾಣಿಸುತ್ತೆ ಸರ್ ಈ ವಿಷಯವಾಗಿ.
0: ಮತ್ತೆ ಮತ್ತೆ ನೋಡಿ, ಎಷ್ಟು ವಿಚಾರಗಳನ್ನ ಅದು ಹೇಳುತ್ತೆ ನೋಡಿ
1: ಸರ್.
0: ಹಾಗಾಗಿ ನಾವು ಬಹಳ ವಿಶೇಷವಾಗಿ ಮೊದಲು ನಾವು ಮನೆಯಲ್ಲೇ ಮಕ್ಕಳಿಗೆ ಕನ್ನಡದ ಅಭ್ಯಾಸಗಳನ್ನ, ಪಾಠಗಳನ್ನ ಮಾಡ್ಬೇಕಾಗ್ತಿರುತ್ತೆ. ಇಲ್ಲಾಂದ್ರೆ ಮಗು ಕಲಿಯೋದಿಲ್ಲ ಅನ್ನೋದು ನನ್ನ ಭಾವನೆ.
1: ಹೌದು ಸರ್, ಅಂದ್ರೆ ಕನ್ನಡವನ್ನ ಬೆಳೆಸಬೇಕಾಗಿಲ್ಲ, ಬಳಸಿದ್ರೆ ಸಾಕು ಅನ್ನೋದನ್ನು ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ.
0: ಶ್ರೀಮಂತವಾಗಿ ಬೆಳೆದಿದೆ ಕನ್ನಡ ಭಾಷೆ, ಶ್ರೀಮಂತವಾಗಿ ಬೆಳೆದಿದೆ. ನಾವುಗಳು ಮಾಡಬೇಕಾದ ಕೆಲಸ ದಿನನಿತ್ಯದಲ್ಲಿ ಬಳಸಿದ್ರೆ ಸಾಕು, ಬೆಳಗಿನಿಂದ ಸಂಜೆಯವರೆಗೆ ನಮ್ಮ ಮನೆಗಳಲ್ಲಿ, ನಮ್ಮ ಮನಗಳಲ್ಲಿ, ಜೊತೆಗೆ ನಮ್ಮ ಒಡನಾಡಿಗಳೊಂದಿಗೆ ಅದನ್ನ ಬಳಸ್ತಾ ಹೋದ್ರೆ ಸಾಕು. ಬಹಳ ವಿಶೇಷವಾಗಿ DLN ಸರ್ ಮತ್ತೆ TV ವೆಂಕಟಾಚಲ ಶಾಸ್ತ್ರಿ ಒಂದು ಮಾತು ಹೇಳ್ತಾರೆ, ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ 90% ಬಳಕೆ ನಿಂತು ಹೋಗಿದೆ ಅಂತ. ಈಗ ನಾವ್ ಏನ್ ಬಳಸ್ತಾ ಇದೀವಲ್ಲ, ಯಾವುದು ಕನ್ನಡವೇ ಅಲ್ಲ, ಎಲ್ಲವೂ ಕೂಡ ಒಂಥರ ಕನ್ನಡೀಕರಣ ಆಗಿಬಿಟ್ಟಿದೆ, ಅಷ್ಟು ಈ ಭಾಷೆ ಅವನತಿ ಸ್ಥಿತಿ ತಲುಪ್ಬಿಟ್ಟಿದೆ ಅನ್ನೋದು ಹೇಳ್ತಾರೆ. ಆದ್ರೆ ಅದ್ರೊಳಗೂ ಕೂಡ ನಾವು ಕನ್ನಡೀಕರಣ ಮಾಡಿಕೊಂಡು ಆ ಭಾಷೆಯನ್ನ ಬಳಸ್ತಾ ಬೆಳೆಸುವಂತಹ ಕ್ರಿಯೆಯನ್ನು ನಾವು ಮಾಡ್ಬೇಕಾಗತ್ತೆ.
1: ಖಂಡಿತ ಸರ್.

0: ಸರ್, ಹಾಗೆ ನೋಡೋದಾದ್ರೆ ಈಗ ಪೋಷಕರು ಮಕ್ಕಳಲ್ಲಿ ಕನ್ನಡ ಮಾತಾಡುವಂತಹ ಅಭ್ಯಾಸವನ್ನ ಹೇಗೆ ಬೆಳೆಸಬಹುದು?
1: ಇದು ಬಹಳ ಸೊಗಸಾದ ಪ್ರಶ್ನೆ, ಬಹಳ ಸೊಗಸಾದ ಪ್ರಶ್ನೆ. ಪೋಷಕರು ಮಕ್ಕಳಲ್ಲಿ ಕನ್ನಡ ಪ್ರೀತಿಯನ್ನ ಹೇಗೆ ಬೆಳೆಸ್ಬೇಕು ಅಂದ್ರೆ, ಮೊದಲು ಪೋಷಕರಿಗೆ ಕನ್ನಡದ ಮೇಲೆ ಪ್ರೀತಿ ಇರಬೇಕು.
0: ಖಂಡಿತ ಸರ್.
1: ಆ ಪ್ರೀತಿಯ ಜೊತೆಗೆ ಅವ್ರಿಗೆ ತಮ್ಮ ಭಾಷೆಯ ಅರಿವಿರ್ಬೇಕು, ಅವ್ರಿಗೆ ಅದರ ಇತಿಹಾಸ ಗೊತ್ತಿರ್ಬೇಕು, ಅದರ ಸಂಸ್ಕೃತಿ ಗೊತ್ತಿರ್ಬೇಕು, ಮತ್ತ ಅದರ ಸಾಹಿತ್ಯ ಪ್ರಕಾರಗಳು ಗೊತ್ತಿರ್ಬೇಕು, ಅದು ಬೆಳೆದು ಬಂದ ಬಗೆ ಗೊತ್ತಿರ್ಬೇಕು. ಅದು ಗೊತ್ತಿದ್ದ

0: ಅವರು ಪೋಷಕರು ಮಕ್ಕಳಿಗೆ ಕಲಿಸೋದಕ್ ಸಾಧ್ಯ ನೋಡಿ. ಎಂತ ಒಂದು ಪದ ಇದೆ ಅಂದ್ರೆ, ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತಿ ಮತಿಗಳು ಕನ್ನಡಿಗರಿಂದ. ನೋಡಿ, ಕನ್ನಡಿಗರು ಕುಳಿತುಕೊಂಡು ಓದ್ಬೇಕಾಗಿಲ್ಲ, ಕಾವ್ಯವನ್ನ ಪ್ರಯೋಗ ಮಾಡ್ತಾ ಇದ್ರು ಅಂತ ನಮ್ ಕವಿರಾಜ ಮಾರ್ಗದಲ್ಲಿ. ಆದ್ರೆ ಇವತ್ತೇನಾಗಿದೆ, ಕುರಿತು ಓದಿದ್ರು ಕೂಡ, ಕುಳಿತು ಓದಿದ್ರು ಕೂಡ ಕನ್ನಡವನ್ನ ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ. ಕನ್ನಡದ ಬರವಣಿಗೆಗಳನ್ನ ಸರಿಯಾಗಿ ಎಲ್ಲ ಕಡೆ, ಈಗ ಒಂದು ಸಾಲ ಬರೆದ್ರೆ ಆ ಮಗು 10 ವ್ಯಾಕರಣ ದೋಷಗಳಿರುತ್ತೆ, ಒಂದು ಉಚ್ಚಾರಣೆ ಮಾಡಿದ್ರೆ ಅದ್ರಲ್ಲಿ ಒಂದಷ್ಟು ಲೋಪಗಳಿರುತ್ತೆ. ಮತ್ತೆ ಎಂತ ಕಾಲ ಇತ್ತು, ಕುರಿತು ಓದದೆಯೂ ಕಾವ್ಯ ಪ್ರಯೋಗ ಪರಿಣಿತಿ ಮತಿಗಳಿದ್ದ ಈ ನಾಡಲ್ಲಿ ಇವತ್ತು ಕುಳಿತು ಓದಿದ್ರು ಕೂಡ ಕನ್ನಡದ ಒಂದು ವಾಕ್ಯವನ್ನ ಬರೆಯಕ್ಕಾಗ್ತಾ ಇಲ್ಲ ಅಂದ್ರೆ ಏನ್ ಹೇಳುದು. ಅದಕ್ಕೆ ಕಾರಣ ಯಾರು ಅಂದ್ರೆ ಪೋಷಕರೇ. ಕಾರಣ ಯಾರು ಅಂದ್ರೆ ಪೋಷಕರಿಗೆ ಇಲ್ದೆ ಇರೋ ಭ್ರಮೆ ಅಷ್ಟೇ. ಒಂದು ಅವರು ಏನಿದಾರೆ, ಇಂಗ್ಲಿಷ್ಲಿ ಕಲ್ತು ಬಿಟ್ರೆ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ನಮ್ಮ ಮಗು ಓದ್ಬಿಟ್ರೆ ಅದು ದೊಡ್ಡ ಸಾಧನೆಯನ್ನ ಮಾಡ್ದಾಗೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಯಾವತ್ತು ಈ ಜಗತ್ತನ್ನ ನೋಡೋಕೆ ಇಂಗ್ಲಿಷು ಒಂದು ಕಿಟಕಿಯೇ ಇದ್ದ ಹಾಗೆ ಬಹಳ ಜೋಗ್ತಾ ಇದೆ ನೋಡಿ. ಈ ಜಗತ್ತನ್ನ ನೋಡೋಕೆ ಇಂಗ್ಲಿಷ್ ಒಂದು ಕಿಟಕಿ ಇದ್ದ ಹಾಗೆ, ಆದ್ರೆ ಈ ಜಗತ್ತನ್ನ ಕಣ್ತುಂಬ ನೋಡ್ಬೇಕು. ಬಾಗಿಲು ಅಂತ ಯಾವ್ದಾದ್ರು ಭಾಷೆ ಇದೆ, ಅದ್ರ ಮಾತೃಭಾಷೆ ಅದು ಕನ್ನಡ ಭಾಷೆ. ಈ ಜಗತ್ತನ್ನ ನೀವು ಬಾಗಿಲು ತೆರೆದ್ ನೋಡೋದಕ್ಕೂ ಕಿಟಕಿ ತೆರೆದ್ ನೋಡೋದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ನಿಮ್ಮ ಭಾಷೆಯಲ್ಲೇ ಕಳಿಸಿದ್ರೆ ಅಲ್ವೇ. ಈಗ ನಾನು ಹೇಳೋದು, ನೀವು ಈಗ ಇಂಗ್ಲಿಷ್ ಕಾನ್ವೆಂಟ್ ಸೇರಿಸ್ಬಿಟ್ರೆ ಅಥವಾ ಇಂಗ್ಲಿಷ್ 1ನೇ ತರಗತಿಯಿಂದ ಕೊಡ್ಸ್ಬಿಟ್ರೆ ಪೋಷಕರಿಗೆ ನಮ್ಮ ಮಗ ಏನೋ ಆಗ್ಬಿಡ್ತಾನೆ ಅಂತ ಭ್ರಮೆಯಲ್ಲಿದ್ದೀರಾ? ಇಲ್ಲ, ನಾನು ಹೇಳೋದು ನೀವು 1ನೇ ತರಗತಿಯಿಂದ 6ನೇ ತರಗತಿಯವರೆಗೆ ಸರ್ಕಾರಗಳಾಗ್ಲಿ ಅಥವಾ ಪೋಷಕರಾಗ್ಲಿ ತಮ್ಮ ಮಾತೃಭಾಷೆಯಲ್ಲೇ ಶಿಕ್ಷಣವನ್ನ ಕಲಿಸ್ಬೇಕು. ಆದ್ರೆ ಆ ಮಗುಗ್ ಸಾಮರ್ಥ್ಯ ಇದೆ ಅಂದಾಗ ಹೆಚ್ಚು ಭಾಷೆಗಳನ್ನ ಕಲಿಸಿ. ಮಾಧ್ಯಮ ಬೇರೆ, ಭಾಷೆ ಬೇರೆ. 1ನೇ ತರಗತಿಯಿಂದ 6ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲೇ ಕಲಿಬೇಕು. ಆದ್ರೆ ನಾವು ಹೆಚ್ಚು ಬೇರೆ ಬೇರೆ ಭಾಷೆ ಕಲಿಬೇಡಿ ಅಂತ ಹೇಳ್ತಾ ಇಲ್ಲ, ಬೇರೆ ಬೇರೆ ಭಾಷೆಗಳನ್ನ ಕಲಿಸಿ ಮಕ್ಕಳಿಗೆ. ಆದ್ರೆ ಮಾತೃಭಾಷೆಯಲ್ಲಿ, ಭಾಷೆಯ ಮಾಧ್ಯಮದಲ್ಲಿ ಕಲಿತ ಮಗು ಒಂದ್ ರೀತಿ ಸ್ವತಂತ್ರವಾಗಿ ಬೆಳೆದಂತಹ ಮರದ ಹಾಗೆ, ಅರಳಿಯ ಮರದ ಹಾಗೆ, ಆಲದ ಮರದ ಹಾಗೆ ವಿಸ್ತಾರವಾಗಿ ತನ್ನನ್ನ ತನ್ನಬ್ಕೊಳ್ಳುತ್ತೆ. ಆದ್ರೆ ಯಾವುದೋ ಒಂದು ಬಲವಂತದಿಂದ ಅಥವಾ ಇನ್ಯಾವುದೋ ಭಾಷೆಯಿಂದ ನಾವು ಕಲಿಸ್ತಾ ಹೋದ್ರೆ ಅದು ಕೃತಕವಾಗಿ ನಮ್ಮ ಮನೆ ಮುಂದೆ ಯಾವುದೋ ಒಂದು ಹೂ ಗಿಡವನ್ನ ಕುಂಡದಲ್ಲಿ ನೆಟ್ಟು ಬೆಳೆಸಿದಾಗುತ್ತೆ. ವಿಶೇಷವಾದದ್ದು ಅಂತ ನಾನು ಅನ್ಕೋತೀನಿ.
1: ಹೌದು ಸರ್, ಖಂಡಿತ. ಈಗ ಪೋಷಕರು ಮಕ್ಕಳಲ್ಲಿ ಕನ್ನಡ ಭಾಷೆನ ಹೇಗೆ ಅಭ್ಯಾಸ ಮಾಡಿಸೋದು ಅನ್ನೋದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನೋಡೋದಾದ್ರೆ ಈಗ ಇಂದಿನ ಕಾಲದಲ್ಲಿ ಹೆಚ್ಚು ಇಂಗ್ಲಿಷ್ನ ಬಳಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಸರ್. ಹಾಗೇನೆ ಇಂದಿನ ಕಾಲದಲ್ಲಿ ಮಕ್ಕಳಲ್ಲಿ ಕನ್ನಡ ಭಾಷೆ ಬಳಕೆ ಕಡಿಮೆ ಆಗೋದಕ್ಕೆ ಏನ್ ಕಾರಣಗಳಿದೆ ಅಂತ ಹೇಳ್ತೀರಾ ಸರ್ ನೀವು?
0: ಮೊದಲನೇದು ನಮ್ಮ ಮನೆನೇ. ಮೊದಲನೇದು ಪೋಷಕರು ಅವರು ಯಾವ್ದೋ ಒಂದು ಭ್ರಮೆಗೆ ಸಿಕ್ಕೊಂಡಿದ್ದಾರೆ. ಇಂಗ್ಲಿಷ್ ಅನ್ನೋ ಅಥವಾ ಇನ್ಯಾವುದೋ ಭಾಷೆಯನ್ನೋ ನಮ್ಮ ಮಗುವಿಗೆ ಕಲ್ಸ್ಬಿಟ್ರೆ ಅವನು ಎಲ್ಲಿಲ್ಲದನ್ನ ಸಾಧಿಸ್ಬಿಡ್ತಾನೆ ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. ಅದು ಸುಳ್ಳು, ಅದು ಪೋಷಕರಿಗೆ ಗೊತ್ತಾಗಬೇಕು. ಎರಡನೇದು, ನಮ್ಮ ಶಾಲೆಗಳಲ್ಲಿ, ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡವನ್ನ ಅದನ್ನ ಅಧ್ಯಾಪನ, ಅಧ್ಯಯನ ಮತ್ತೆ ಕಲಿಸುವಿಕೆ, ನಾನು ಹೇಳಿದೆ ಈಗಾಗ್ಲೇ, ಅದರಲ್ಲಿ ಬರುವಂತಹ ಅಕ್ಷರ ಇರ್ಬೋದು, ಅಲ್ಲಿ ಬರುವಂತಹ ಪದ ಇರ್ಬೋದು, ಅಲ್ಲಿ ಬರುವಂತಹ ವಾಕ್ಯ ಇರ್ಬೋದು, ಈ ರಚನೆಗಳನ್ನ ಮಗುವಿಗೆ, ವರಮೈಯನ್ನ ಆ ಮಗುವಿಗೆ ಕಲಿಸುವಂತವರು ಕನ್ನಡ ಭಾಷೆಯ ಅರಿವು ಸ್ಪಷ್ಟವಾಗಿರ್ಬೇಕು. ಮೊನ್ನೆ ಮೊನ್ನೆ ಈಗ ಪ್ರಜಾವಾಣಿಯಲ್ಲಿ ಒಂದು ಲೇಖನ ಪ್ರಕಟ ಆಗಿದೆ, ಅದು ನುಡಿ ಸಾಮರ್ಥ್ಯವೆಂಬ ಬೆಳಕಿನ ದಾರಿ ಅಂತ. ಅವರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಶಿಕ್ಷಣ ಸಮುದಾಯವೇ ನಿರ್ವಹಿಸುವಂತಹ ಒಂದು 96 ಬಗೆಯ ಕರ್ತವ್ಯಗಳನ್ನ ಪಟ್ಟಿ ಮಾಡ್ತಾರಂತೆ. ಆ 96 ಬಗೆಯ ಕರ್ತವ್ಯಗಳನ್ನ ಪಟ್ಟಿ ಮಾಡಿರೋ ಆ ಶಿಕ್ಷಕರು ನಿರ್ವಹಿಸುವ ಕಾರ್ಯಗಳನ್ನ ಶಿಕ್ಷಕರೇ ಪಟ್ಟಿ ಮಾಡಿರೋ ಆ ಪಟ್ಟಿಯನ್ನ ತೆಗೆದು ನೋಡಿದ್ರೆ ಪ್ರತಿ ಸಾಲಲ್ಲೂ 4-5 ತಪ್ಪುಗಳು ಸಿಗ್ತವಂತೆ. ಶಿಕ್ಷಕರಿಗೆ ಆ ಭಾಷೆಯ ಅರಿವು ಸರಿಯಾಗಿ ಇಲ್ಲ ಅಂದ್ರೆ ಮಕ್ಕಳಿಗೆ ಏನ್ ಕಲಿಸ್ತಾರೆ? ಒಂದು ಕಡೆ ಪೋಷಕರು, ಇನ್ನೊಂದು ಕಡೆ ಆ ಭಾಷೆಯ ಅರಿವು, ಅದರ ಅಕ್ಷರವೋ ಪದವೋ ಅರ್ಥವೋ, ಅದರ ವರಮೈ ಆಗ್ಲಿ ಒಳಮೈ ಆಗ್ಲಿ ಸರಿಯಾಗಿ ತಿಳಿದೆ ಹೋದ್ರೆ ಆ ಮಗುಗೆ ಏನ್ ಕಲಿಸ್ತಾರೆ? ಆ ಕಲಿತ ಮಗು ಇವರೇ ಮಾಡಿದ ಪಟ್ಟಿಯಲ್ಲೇ ಒಂದ್ ಸಾಲಲ್ಲಿ 5-6 ತಪ್ಪಿದೆ ಅಂದ್ರೆ ಅಲ್ವೇ, ಇನ್ನು ಮಗು ಎಷ್ಟು ತಪ್ಪು ಮಾಡ್ಬೋದು? ನಿಮಗ್ ಗೊತ್ತಿರ್ಲಿ, PUC ಬಂದ ಮಗುವಿಗೆ ಇವತ್ತು ಒಂದು ಅವನ ವಿಳಾಸವನ್ನ ಬರ್ಕೊಳ್ಳೋದಕ್ ಬರೋದಿಲ್ಲ. ಮತ್ತೆ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಅವನ್ ಏನ್ ಕಲ್ತ, ಬಹಳ ವಿಶೇಷವಾಗಿ ಹೇಳುವಂತದ್ದು. ಮತ್ತೆ ಹಾಗಾದ್ರೆ ಇದರಲ್ಲಿ ಶಿಕ್ಷಕರ ಪಾತ್ರ ಏನು? ಹಾಗಾಗಿ ಮೊದಲನೇದು ಮನೆ ಆದ್ರೆ ಎರಡನೇದು ಶಾಲೆಗಳೇ.
1: ಹೌದು,
0: ಇಂತಹ ಶಿಕ್ಷಕರಿಗೆ ಒಂದಷ್ಟು ಒಳ್ಳೆಯ ತರಬೇತಿಗಳನ್ನ ಕೊಡುವಂತಹ ಕಾರ್ಯಗಳನ್ನ ಸರ್ಕಾರಗಳು ಮಾಡಬೇಕು. ಮತ್ತೆ ಕಾಲಕಾಲಕ್ಕೆ ಆ ತರಬೇತಿ

0: ಕೂಡ ಸರಿಯಾಗಾದ್ರೆ ಈ ತರದ ಯಾವ ಅನಾಹುತಗಳು ಸಂಭವಿಸುವುದಿಲ್ಲ.
1: ಖಂಡಿತ ಸರ್.
0: ಹೌದು
1: ಸರ್. ಇವಾಗ ನೋಡೋದಾದ್ರೆ ಈಗ ಇಂಗ್ಲಿಷ್ ನ ಬಳಕೆ ತುಂಬಾ ಹೆಚ್ಚಾಗಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಇಂಗ್ಲಿಷ್ ನ ವ್ಯಾಮೋಹ ಮಕ್ಕಳಲ್ಲಿ ಅಥವಾ ಪೋಷಕರಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಇವಾಗ. ಹಾಗ ನೋಡೋಕೋದ್ರೆ ಈಗ ಇಂಗ್ಲಿಷ್ ಶಿಕ್ಷಣದ ಜೊತೆಗೆ ಕನ್ನಡದ ಮೇಲಿನ ಆಸಕ್ತಿ ಹೇಗೆ ಬೆಳೆಸಬಹುದು ಮಕ್ಕಳಲ್ಲಿ?
0: ಬಹಳ ಒಳ್ಳೆ ಪ್ರಶ್ನೆ, ಬಹಳ ಅದ್ಭುತವಾದ ಪ್ರಶ್ನೆಯನ್ನ ಕೇಳಿದ್ರಿ ನೀವು. ಅದನ್ನ ನಾನು ಅನ್ಕೊಳ್ಳೋದು ಆ ಪ್ರಶ್ನೆಯನ್ನ ಹಿಂದು ಮುಂದೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ. ಕನ್ನಡದ ಜೊತೆಗೆ ಇಂಗ್ಲಿಷ್ ಅನ್ನ ಹೇಗೆ ಕಳಿಸೋದು ಅಂತ ಮಾಡಿದ್ರೆ ಬಹಳ ಒಳ್ಳೇದು. ಈಗ ನೋಡಿ, ನಮ್ಮಲ್ಲಿ ನಾನು ಅದನ್ನೇ ಮೊದಲೇ ಹೇಳಿದೆ, ಪ್ರಾಥಮಿಕ ಶಾಲೆಯಿಂದ 1ನೇ ತರಗತಿಯಿಂದ 6ನೇ ತರಗತಿವರೆಗೂ ಕನ್ನಡ ಮಾಧ್ಯಮವನ್ನ ಕಲಿಸಿ, ಅದ್ರ ಜೊತೆಗೆ ನೀವು ಇಂಗ್ಲಿಷ್ ಅನ್ನು ಸೇರಿಸಿ, ಹಿಂದಿಯನ್ನು ಸೇರಿಸಿ, ಒಂದು ಭಾಷೆಯಾಗಿ ಕಲಿಸಿ. ಆಗ ಮಗುಗೆ ಆ ಮಗು 4-6 ಭಾಷೆಗಳನ್ನ ಕಲಿತರೆ ಅಪಚಾರ ಏನಿಲ್ಲ. ಮತ್ತೆ ಆ ಮಗುವಿನ ಹಂತದಲ್ಲಿ ಅದಕ್ಕೆ ಕಲಿಯೋ ಸಾಮರ್ಥ್ಯ ಕೂಡ ಇರುತ್ತೆ, ಹೊರೆ ಹಾಕ್ಬಾರ್ದು ಅದು. ಆಗಿ ಕಲಿಸ್ತಾ ಹೋದಾಗ ನಾವು ಕನ್ನಡದ ಜೊತೆ ಜೊತೆಗೇನೆ ಇಂಗ್ಲಿಷ್ ಅನ್ನು, ಕನ್ನಡದ ಜೊತೆ ಜೊತೆಗೆ ಹಿಂದಿಯನ್ನು, ಸಂಸ್ಕೃತವನ್ನು ಅಥವಾ ಜರ್ಮನ್ ಅನ್ನು ಇನ್ಯಾವುದೋ ಭಾಷೆಯನ್ನ ಕಲಿಸ್ತಾ ಹೋದ್ರೆ ಆ ಮಗುವಿಗೆ ಕಲಿಯುವ ಸಾಮರ್ಥ್ಯ ಇರುತ್ತೆ. ಆಗ ನಾವು ಮಾಡ್ತಾ ಹೋದಾಗ ಆ ಮಗು ಏಕಕಾಲಕ್ಕೆ ತನ್ನ ಮಾತೃಭಾಷೆಯನ್ನು ಕಲಿತಾ ಇನ್ನೊಂದು ಭಾಷೆಯನ್ನ ಕಲಿಯುತ್ತೆ. ಆ ಭಾಷೆಯಲ್ಲಿ ಸಿಗುವಂತಹ ವೈಜ್ಞಾನಿಕ ಅಂಶಗಳನ್ನ, ಅಲ್ಲಿ ಸಿಗುವಂತಹ ವೈಚಾರಿಕ ಅಂಶಗಳನ್ನ, ಅಲ್ಲಿ ಸಿಗುವಂತಹ ಸಾಹಿತ್ಯಿಕ ಸಾಂಸ್ಕೃತಿಕ ಸಂಗತಿಗಳನ್ನ ಕಲಿಯುತ್ತದೆ. ಕಲಿತಾಗ ಅದರ ಬೌದ್ಧಿಕತೆ ವಿಸ್ತಾರವಾಗುತ್ತೆ. ಆ ಬೌದ್ಧಿಕತೆ ವಿಸ್ತಾರವಾದಾಗ ಆ ಮಗು ಈ ಜಗತ್ತಿನಲ್ಲಿ ಎಲ್ಲಿ ಬೇಕಾದ್ರೂ ತನ್ನನ್ನ ತಾನು ಎಕ್ಸ್ಪೋಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ತನ್ನನ್ನ ತಾನು ಪ್ರದರ್ಶನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಿಮಗೆ ಬಹಳ ವಿಶೇಷವಾಗಿ CNR Rao ಇದ್ದಾರೆ, ಭಾರತ ರತ್ನ ಪಡೆದಂತವ್ರು. ಅವರು ಕನ್ನಡ 1ನಿಂದ 10ನೇ ತರಗತಿವರೆಗೂ ಕನ್ನಡದಲ್ಲೇ ಕಲಿತವ್ರು. ನಮ್ ಮುಂದೆ ಸುಧಾಮೂರ್ತಿ ಅವರು ಇದ್ದಾರೆ, ನಾರಾಯಣ ಮೂರ್ತಿ ಅವ್ರು, ಸಾಕಷ್ಟು ಜನ ಇದಾರೆ, ಕವಿಗಳಿದ್ದಾರೆ ಸಾಕಷ್ಟು ಜನ, ವಿಶ್ವೇಶ್ವರಯ್ಯನವರು ಇದ್ದಾರೆ, ಇವರೆಲ್ಲ ಕನ್ನಡದಲ್ಲಿ ಕಲಿತವ್ರೆ. ಆದ್ರೆ ಅವ್ರಿಗೆ 4-6 ಭಾಷೆಗಳು ಬರ್ತಿತ್ತು. ಜಗತ್ತಿನ ಎಲ್ಲ ಕಡೆ ಅವರು ದೊಡ್ಡದೊಂದು ಸಾಧನೆಯನ್ನ, ಅಭಿಯಂತರರಾಗಿ, ಸಾಹಿತಿಗಳಾಗಿ ಅಥವಾ IT BT ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನ ಮಾಡೋದಕ್ಕೆ ಅವ್ರಿಗೆ ಮಾತೃಭಾಷೆಯ ಜೊತೆಗೆ ಇತರೆ ಭಾಷೆಗಳ ಕಲಿಕೆ ಮಹತ್ವದ ಸ್ಥಾನವನ್ನ ಪಡ್ಕೋತಾ ಹೊರತು, ಆದ್ರೆ ಮಾತೃಭಾಷೆಯನ್ನ ಬಿಟ್ಟು ಇತರ ಭಾಷೆಯನ್ನ ಕಲಿಯೋದ್ರಿಂದ ಏನಾಗಲ್ಲ. ನಾನು ಬಹಳ ನೋಡಿ, ನೀವು ಕೇಳೋದು ಬಹಳ ಔಚಿತ್ಯಪೂರ್ಣವಾದ ಪ್ರಶ್ನೆ. ಕುವೆಂಪು ಅವರು ನಿಮ್ಗೆ ಗೊತ್ತಿರ್ಲಿ, ಅವರು ಮೊದಮೊದಲು ಅವರು 20ನೇ ವಯಸ್ಸಿಗೆ ಇಂಗ್ಲಿಷ್ ನಲ್ಲಿ ಕವಿತೆ ಬರ್ತಾರೆ, ಬರೀತಾರೆ. ಬಿಗಿನರ್ಸ್ ಮ್ಯೂಸ್ ಅಂತ ಅವರು ಮೊದಲು ಬಿಗಿನರ್ಸ್ ಮ್ಯೂಸ್ ಮತ್ತು ಏಲಿಯನ್ ಆರ್ಪ್ ಅಂತ ಎರಡು ಕವನ ಸಂಕಲನಗಳನ್ನ ತರ್ತಾರೆ. ಇಂಗ್ಲಿಷ್ ಕವಿತೆಗಳು ಬೆಳಕು ಕಾಣ್ತವೆ ಕುವೆಂಪು ಅವರು 1924 ಇದೇ ತಿಂಗಳು July 2 ಬೆಳಕನ್ನ ಕಾಣ್ತಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ನೋಡಿ, ಅವರ ಇತಿಹಾಸ ಅಧ್ಯಾಪಕರಾದ್ರ MH ಕೃಷ್ಣಯ್ಯನ್ ಅವರು ಒಂದ್ ಸಲಹೆ ಕೊಡ್ತಾರೆ. ಐರಿಷ್ ಕವಿಯಾದಂತಹ ಇಂಗ್ಲಿಷ್ ಕವಿಯ ಅಥವಾ ಐರಿಷ್ ಕವಿಯಾದಂತಹ James H. Cousin ಅವ್ರನ್ನ ಭೇಟಿ ಮಾಡು, ನೀನ್ ಒಂದಷ್ಟು ಸಲಹೆ ಮತ್ತೆ ಮಾರ್ಗದರ್ಶನವನ್ನ ನೀಡ್ತಾರೆ ಅಂದಾಗ ಗೆಳೆಯ ಮಲ್ಲಪ್ಪನ ಜೊತೆ ಅವರು ಕಸಿನ್ಸ್ ಅವ್ರನ್ನ ನೋಡೋದಕ್ಕೆ ಅವರು ಗವರ್ಮೆಂಟ್ ಗೆಸ್ಟ್ ಹೌಸ್ಗೆ ಹೋಗ್ತಾರೆ. ಜೇಮ್ಸ್ ಕಸಿನ್ಸ್ ಅವರು ಆ ಎಲ್ಲ ಈ ಕುವೆಂಪು ಅವರ ಎರಡು ಕವನ ಸಂಕಲನಗಳನ್ನ ನೋಡ್ತಾ ಮತ್ತೆ ಈ ಕವಿತೆ ಬಿಗಿನರ್ಸ್ ಮೂವ್ಸ್ ನೋಡ್ತಾ ಅವ್ರು ಹೇಳ್ತಾರೆ, ಈ ಅವರು ಬಹಳ ಸೊಗಸಾಗಿ ಒಂದು ಮಾತನ್ನ ಪುಟ್ಟಪ್ಪ ಸರ್ಗೆ, ಕೆವಿ ಪುಟ್ಟಪ್ಪ ಸರ್ಗೆ ಹೇಳ್ತಾರೆ ಅವರು, ಏನಿದು ಕಟ್ಟು ಅಂತ, ಏನಿದು ಒಂದ್ ಕಂತೆ ಅನ್ನೋ ತರ ಇದೆಯಲ್ಲ ಅನ್ನೋ ತರ ಅವ್ರು ಹೇಳ್ತಾರೆ. ಆಗ ಕುವೆಂಪು ಅವ್ರಿಗೆ ಬಹಳ ಬೇಸರ ಆಗುತ್ತೆ. ಆಗ ಅವ್ರು ಹೇಳ್ತಾರೆ, ನಿನ್ನದೇ ಭಾಷೆಯಲ್ಲಿ ಬರೀ, ಇನ್ನೂ ಅದ್ಭುತವಾಗಿ ಬರಿಬಹುದು ಅಂತ. ಕುವೆಂಪು ಅವರು ಹಾಗಂದಾಗ, ನಿನ್ನದೇ ಭಾಷೆಯಲ್ಲಿ ಬರೆದ್ರೆ ಇನ್ನೂ ಸಮರ್ಥವಾಗಿ, ಅಸಮರ್ಥವಾದ ಒಂದು ಭಾಷೆಯಲ್ಲಿ ನಿನ್ನ ನೆಲದ ಸಂಸ್ಕೃತಿಯನ್ನ, ನಿನ್ನ ನೆಲದ ಅನುಭವಗಳನ್ನ ಬರಿತಾ ಹೋಗೋದಕ್ಕಿಂತ ಸಮರ್ಥವಾದ ಭಾಷೆ ಅಂದ್ರೆ ನಿನ್ನ ಮಾತೃಭಾಷೆಯಲ್ಲಿ ನೀನ್ ಬರಿತಾ ಹೋದ್ರೆ ಮಹಾನ್ ಕವಿ ಆಗ್ಬೋದು ಅಂತ ಅವ್ರ ನೆನಪಿನ ದೋಣಿಯಲ್ಲಿ ಇದನ್ನ ಬರ್ಕೋತಾರ ಅವರು. 1924 ನಾನು ಕಸಿನ್ಸ್ ಅವ್ರನ್ನ ಭೇಟಿ ಮಾಡಿದ್ದೆ. ಆ ಸಂದರ್ಭದಲ್ಲಿ 11ನೇ ತಾರೀಕು ಜುಲೈ 11ನೇ ತಾರೀಕಲ್ಲಿ ನಾನು ಭೇಟಿ ಮಾಡಿದ್ದೆ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ ಮಾತುಗಳು ನನಗೆ ಮೊದಮೊದಲಿಗೆ ನೋವನ್ನೇ ತಂದ್ರು ಅನಂತರದಲ್ಲಿ ನಾನು ನನ್ನ ಮಾತೃಭಾಷೆಯಲ್ಲಿ ರೂಢಿಸ್ಕೊತಾ ಹೋದ್ಮೇಲೆ ನನಗೆ ಅದರಿಂದ ಆದ ಅದ್ಭುತವಾದ ಅನುಭವ. ಇವತ್ತು ಕುವೆಂಪು ಅವ್ರನ್ನ ನೀವು ಜಾಗತಿಕ ಮಟ್ಟದಲ್ಲಿ ಅಲ್ವಾ, ಶ್ರೀ ರಾಮಾಯಣ ದರ್ಶನ ಆಗ್ಬೋದು, ಅವ್ರು ಬರೆದಂತ ಕವಿತೆಗಳಾಗ್ಬೋದು, ಅವ್ರು ಬರೆದಂತ ಕಾದಂಬರಿಗಳಾಗ್ಬೋದು, ಜಾಗತಿಕ ಮನ್ನಣೆಯನ್ನ ಪಡ್ಕೊಂಡಿದೆ. ಆದ ನಂತರವೇ ಅವರು ನೇರವಾಗಿ ಬಂದು ಪೂ ಅಂತ ಒಂದ್ ಅಲ್ಲೇ ನೋಡಿ, ಅವ್ರು ವರ ಬರ್ತಿದ್ದಂಗೆ ಐರಿಷ್ ಕವಿ ಕಸಿನ್ಸ್ ಅವ್ರಂಗ ಅಂದ ತಕ್ಷಣ ವರ ಬರ್ತಿದ್ದಂಗೆ ಅವರು ಪೂ ಅನ್ನೋ ಒಂದ್ ಕವಿತೆಯನ್ನ ತಮ್ಮ ತಲೆ ಒಳಗೆ ಗುನುಕ್ತಾರೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲೆ

ಪೂವೆ ಆಲಿಸುವೆ ನಾನಿನ್ನ ಗೀತೆಯೇನು. ನೋಡಿ, ಎಲೆ ಪೂವೆ ಆಲಿಸುವೆ ನಾನಿನ್ನ ಗೀತೆಯೇನು, ಎಲೆ ಪೂವೆ ಸೋಲಿಸುವೆ ನಾನಿನ್ನ ಪ್ರೀತಿಯೇನು ಅಂತ ಹಾಗೆ ಹುಟ್ಟಿದ್ದದು. ನೋಡಿ, ಮೊದಲನೇ ಕವಿತೆ ಪೂವು ಅಂತ ಬರೀತಾರ ಅವರು. ಈಗ ನೋಡಿ, ಈಗ ಕುವೆಂಪು ಅವರು ಮಾತೃಭಾಷೆಯನ್ನ ಬಿಟ್ಟು ಇಂಗ್ಲಿಷ್ ಭಾಷೆಯಲ್ಲಿ ಬರಿತಾ ಹೋಗಿದ್ರೆ ಇವತ್ತು ಏನು ಮನ್ನಣೆಯನ್ನ ಗಳಿಸಿದಾರೋ, ಇವತ್ತು ಏನು ಭಾರತ ರತ್ನವನ್ನ ಪ್ರಶಸ್ತಿಯನ್ನ ಪಡೆಯೋದಕ್ಕೆ ಅವರ

0: ಅಪೂರ್ವವಾದದ್ದು ಅಲ್ವಾ, ಅವ್ರಿಗೆ ಭಾರತ ರತ್ನ ಕೊಟ್ರು ಅದು ಅದು ಕಡಿಮೆನೆ ಅನ್ನುವಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಾರ ಅವರು. ಅದು ಅವ್ರ ಮಾತೃಭಾಷೆಯಲ್ಲಿ ಬರೆದಿದ್ದರಿಂದ ಮಾತ್ರ ಸಾಧ್ಯ ಆಯ್ತು ಅಂತ ಅವರೇ ಹೇಳ್ಕೊತಾರೆ ಅಲ್ವೇ. ನಾನು ಮಾತೃಭಾಷೆಯಿಂದ ಬರೆದ್ರಿಂದ ನಾನೊಬ್ಬ ಮಹಾಕವಿ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಂತ. ಈಗ ಅವ್ರ ಸಾಹಿತ್ಯವನ್ನೆಲ್ಲ ನಾವು ಅವಲೋಕನ ಮಾಡ್ತಾ ಹೋದ್ರೆ ಇವತ್ತು ಅವ್ರ ಸಾಹಿತ್ಯಕ್ಕೆ ಭಾರತ ರತ್ನದಂತಹ ಪ್ರಶಸ್ತಿಯು ಕೂಡ ನನಗಂತದ್ದು ಕಡಿಮೆನೆ. ಸಾಧನೆಯನ್ನ ಮಾಡಿದಾರು ಅವರು. ಇದು ಯಾಕೆ ಎಲ್ಲಿಂದ ಸಾಧ್ಯ ಆಯ್ತು? ಮಾತೃಭಾಷೆಯಿಂದ ಅಂದ್ರೆ ನೋಡಿ, ಆದ್ರೆ ಅವ್ರ ವ್ಯಾಮೋಹ ಇದ್ದದ್ದು ಇಂಗ್ಲಿಷೇ. ಅದನ್ನ ಅವರು ತುಂಬಾ ನೆನ್ಕೋತಾರೆ, ಕಸಿನ್ಸ್ ಅವ್ರ ಸರ್ನ ತುಂಬಾ ನೆನ್ಕೋತಾರೆ ಅವರು. ಅವ್ರ ನೆನಪಿನ ದೋಣಿ ಇಲ್ಲಿ ಎಷ್ಟು ನೆನ್ಸ್ಕೋತಾರೆ ಅಂದ್ರೆ ತುಂಬಾ ನೆನ್ಸ್ಕೋತಾರೆ. ಆ ಒಂದ್ ಪಲ್ಲಟ ಇದೆಯಲ್ಲ, ಅವತ್ತು 20ನೇ ವಯಸ್ಸಾದ ಪಲ್ಲಟ ಇದೆಯಲ್ಲ, ಆ ಪಲ್ಲಟ ಆಗ್ದೆ ಹೋಗಿದ್ರೆ, ಅಥವಾ ನಮ್ ಕೃಷ್ಣಯ್ಯ ಸರ್ ಅವರು ಅವ್ರನ್ನ ಸಲಹೆ ಕೇಳೋದು ಕಳಿಸ್ದೆ ಹೋಗಿದ್ರೆ, ಇಂತಹ ಒಬ್ಬ ಮಹಾನ್ ಕವಿ ಕನ್ನಡಕ್ಕೆ ಸಿಗ್ತಾನೆ ಇರಲಿಲ್ಲ.
1: ಖಂಡಿತ ಸರ್,
0: ಇದು ವಿಶೇಷವಾದದ್ದು. ಈ ಸಂಗತಿಗಳನ್ನ ನಾವು ಮಕ್ಕಳಿಗೆ ತಿಳಿಸ್ಕೊಟ್ರೆ ಸಾಕು, ವಿಶ್ವೇಶ್ವರಯ್ಯನವ್ರು ತಿಳಿಸ್ಕೊಟ್ರೆ ಸಾಕು, ಎನ್ಆರ್ ರಾವ್ ಸರ್ವಂತಹ ಬದುಕಿನ ಚರಿತ್ರೆಗಳನ್ನ ತಿಳಿಸ್ಕೊಟ್ರೆ ಸಾಕು, ಸುಧಾಮೂರ್ತಿ ನಾರಾಯಣ ಮೂರ್ತಿ ಅವರು ವಿಜ್ಞಾನ ಕ್ಷೇತ್ರದಲ್ಲಿ ಏನೋ ಮಾಡ್ತಿರೋ ಬದುಕನ್ನು ತಿಳಿಸ್ಕೊಟ್ರೆ ಸಾಕು, ಮಕ್ಕಳ ಆಸಕ್ತಿ ಬರುತ್ತೆ.
1: ಹೌದು ಸರ್,
0: ಹೌದು ಅಲ್ವೇ, ಅದು ನನಗೆ ಅನ್ಸೋದು ಅಂತ.
1: ಹೌದು ಸರ್, ಈ ವಿಷಯವಾಗಿ ಮಕ್ಕಳಿಗೆ ಒಂದೊಳ್ಳೆ ಸಂದೇಶ ಸಲಹೆಯನ್ನ ನೀಡಿದ್ರಿ ಸರ್.

0: ಹಾಗೇನೆ ಈಗ ಮಕ್ಕಳಲ್ಲಿ ಕನ್ನಡ ಓದುವ ಮತ್ತೆ ಬರೆಯುವ ಅಭ್ಯಾಸವನ್ನ ಬೆಳೆಸೋದಕ್ಕೆ ಏನ್ ಮಾಡ್ಬೋದು ಅಂತ ಹೇಳ್ತೀರಾ ಸರ್, ಅಥವಾ ಪೋಷಕರಾಗ್ಲಿ ಶಿಕ್ಷಕರಾಗ್ಲಿ?
1: ಈಗ ಕನ್ನಡ ಓದುವ ಮತ್ತು ಬರೆಯುವ ಅಂದಾಗ ನಾನು ಅಂದ್ಕೊಳ್ಳೋದು, ಮೊದಲಿಗೆ ಅವ್ರಿಗೆ ಅಕ್ಷರ, ಈ ಪದ, ಈ ವಾಕ್ಯ, ಇವುಗಳ ಅರ್ಥವನ್ನ ಸ್ಪಷ್ಟವಾಗಿ ಅವರು ಪ್ರಾಥಮಿಕ ಹಂತದಿಂದನೂ ಕಲಿಬೇಕು. ಅದನ್ನ ಮನೆಯಲ್ಲಿ ಕಲಿಸ್ಬೇಕು. ಮನೆಯಲ್ಲಿ ಕಲ್ತೋದ್ರ ಜೊತೆಗೆ ತಂದೆ ತಾಯಿಗಳು ದಿನವೂ ಅವ್ರಿಗೆ, ನಮ್ಮಲ್ಲಿ ಹಿಂದೆ ಅಜ್ಜಿ ಕಥೆಗಳಿರ್ತಿತ್ತು, ಬಹಳ ಸ್ವಾರಸ್ಯಕರವಾದಂತಹ ಅಜ್ಜಿ ಕಥೆಗಳಿರ್ತಿತ್ತು. ಅಂತಹ ಅಜ್ಜಿ ಕಥೆಗಳನ್ನ, ಜಾನಪದ ಕಥೆಗಳನ್ನ, ಅಥವಾ ನಾನೀಗ ಹೇಳದ್ನಲ್ಲ ಈ ತರ ಕುವೆಂಪು ಅವರ ಬದುಕಿನ ಕಥೆಗಳನ್ನ, ಅಥವಾ ಇನ್ಯಾರದ ಒಂದಷ್ಟು ಸ್ವಾರಸ್ಯಕರವಾದ ಕಥೆಗಳನ್ನ, ತುಣುಕಿನ ಕಥೆಗಳನ್ನ ಹೇಳ್ತಾ ಹೋದ್ರೆ, ಅಥವಾ ಕನ್ನಡದ ಶ್ರೀಮಂತಿಕೆಯನ್ನ, ಕನ್ನಡ ಬೆಳೆದು ಬಂದ ಬಗೆಯನ್ನ, ಈ ಸಂಸ್ಕೃತಿಯನ್ನ ಆ ಮಗುಗೆ ದಿನಾ ಹೇಳ್ತಾ ಹೋದ್ರೆ ಅವರಲ್ಲಿ ಆ ಭಾಷೆಯ ಬಗೆಗೆ ಪ್ರೀತಿ ಬರುತ್ತೆ. ಮೊದಲಿಗೆ ಮಗುಗೆ ಒಂದು ಭಾಷೆಯ ಮೇಲೆ ಪ್ರೀತಿ ಬರಬೇಕು.
0: ಖಂಡಿತ ಸರ್.
1: ಆ ಪ್ರೀತಿ ಬಂದ್ರೆ ಅದು ಏನಾಗುತ್ತೆ, ಅವರಲ್ಲಿ ಒಂದು ಆಸಕ್ತಿಯನ್ನ ಮೂಡಿಸುತ್ತೆ.
0: ಹೌದು
1: ನೋಡಿ, ಆ ಪ್ರೀತಿ ಅವರಲ್ಲಿ ಕುತೂಹಲವನ್ನ ಮೂಡಿಸುತ್ತೆ, ಕುತೂಹಲದ ಜೊತೆಗೆ ಆಸಕ್ತಿಯನ್ನ ಮೂಡಿಸುತ್ತೆ. ಆ ಕುತೂಹಲ ಆಸಕ್ತಿಗಳೇ ಆ ಮಗು ಓದೋದಕ್ಕೆ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಯಾವುದೇ ಭಾಷೆ ಇರ್ಲಿ ನೋಡಿ, ನಿಮ್ಗೆ ನೋಡಿ, ನೀವು ಕೂಡ ಈಗ ರೇಡಿಯೋ ಸ್ಟೇಷನ್ ಅಲ್ಲಿ ಇದ್ದೀರಾ, ಈಗ ನಿಮ್ಮನ್ನ ಯಾರಾದ್ರೂ ನಿಮ್ಗೆ ಮೆಚ್ಚಿನ ಶಿಕ್ಷಕರು ಯಾರು ಅಂದ್ರೆ, ನೀವು ಮೆಚ್ಚಿನ ಶಿಕ್ಷಕರು ಯಾರು ಅಂದ್ರೆ ನೀವು ಬಹಳ ಪ್ರೀತಿ ಮಾಡದ ಮೇಷ್ಟ್ರನ್ನ ಹೇಳ್ತೀರಾ. ಆ ವಿಷಯದಲ್ಲಿ ನೀವು ಎಂದೂ ಕೂಡ ಹಿಂದೆ ಬೀಳೋದಿಲ್ಲ. ಮೊದಲು ಶಿಕ್ಷಕರೇ ಇಷ್ಟ ಆಗ್ಬೇಕು, ಮೇಷ್ಟ್ರೇ ಇಷ್ಟ ಆಗ್ಬೇಕು. ಮೇಷ್ಟ್ರ ಇಷ್ಟ ಆದ್ರೆ ಅವ್ರು ಮಾಡುವ ವಿಷಯ ಕೂಡ ಇಷ್ಟ ಆಗುತ್ತೆ. ಆ ವಿಷಯ ಕೂಡ ಕುತೂಹಲವನ್ನ ಮೂಡಿಸುತ್ತೆ, ಆ ಕುತೂಹಲ ಆಸಕ್ತಿಯನ್ನ ಮೂಡಿಸುತ್ತೆ. ಆ ಕ್ಷೇತ್ರದಲ್ಲಿ ನೀವೇನಾದ್ರೂ ಸಾಧನೆ ಮಾಡ್ತೀರಾ. ಮೇಷ್ಟ್ರೇ ಮೊದಲಿಗೆ ಶಿಕ್ಷಕರೇ ಇಷ್ಟ ಆಗೋದಿಲ್ಲ ಅಂದ್ರೆ, ನಿಮ್ಗೆ ಅದು ವಿಷಯ ಎಷ್ಟೇ ಅದ್ಭುತವಾದ ವಿಷಯವನ್ನ ಅವ್ರು ಹೇಳ್ತಾ ಇದ್ರು ನಿಮ್ ತಲೆಗೆ ಹೋಗೋದಿಲ್ಲ, ಅದ್ರ ಮೇಲೆ ಕುತೂಹಲ ಮೂಡೋದಿಲ್ಲ, ಆಸಕ್ತಿ ಬರೋದಿಲ್ಲ. ಅವಾಗ ಕುತೂಹಲ ಆಸಕ್ತಿನೇ ಬರೋದಿಲ್ಲ ಅಂದಾಗ ಮಗು ಹೇಗೆ ಬರೆಯುತ್ತೆ, ಹೇಗೆ ಓದುತ್ತೆ,
0: ಹೌದು ಸರ್,
1: ಹೇಗೆ ಅದನ್ನ ಕಲಿಯುತ್ತೆ?
0: ಹೌದು,
1: ಹಾಗಾಗಿ ಮೊದಲು ಕಲಿಸುವಂತಹ ಶಿಕ್ಷಕರನ್ನ ಅಥವಾ ಕಲಿಸುವಂತಹ ತಾಯಿಯನ್ನ, ಕಲಿಸುವಂತಹ ಇವ್ರನ್ನ ಮೊದಲು ಪ್ರೀತಿ ಮಾಡಿದ್ರೆ ಅನಂತರದಲ್ಲಿ ಆ ವಿಷಯ ಮತ್ತೆ ಆ ಭಾಷೆಯ ಮೇಲೆ ಕುತೂಹಲ ಮೂಡುತ್ತೆ. ಕುತೂಹಲ ಮೂಡಿದ್ರೆ ಅದು ಆಸಕ್ತಿ ಆಗುತ್ತೆ. ಆಸಕ್ತಿ ಆದ್ರೆ ಅದರಲ್ಲಿ ಆ ಮಗು ಪರಿಪೂರ್ಣತೆಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಆ ಮಗು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಬಹಳ ಹಿಂದೆ ಬಿ ಎಂ ಶ್ರೀಯವರು, ತೀನಂ ಶ್ರೀಯವರು ಈ ಕಾಲಘಟ್ಟದಲ್ಲಿ ಬಹಳ ಹೇಳ್ತಿದ್ರಂತವ್ರು, ದಿನ ಏನ್ ಮಾಡ್ಬೇಕು ಅಂದ್ರೆ ನೋಡಿ, ನಾನು ಹೇಳ್ತಿರೋದು ಹಳೆಗನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ರು ಕೂಡ ಅದು ಹೊಸಗನ್ನಡಕ್ಕೂ ಅನ್ವಯ. ಇವತ್ತಿನ ಕಾಲಕ್ಕೆ ಓದುವವರ ಸಂಖ್ಯೆನೆ ಕಡಿಮೆ ಆಗಿದೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅವ್ರು ಹೇಳ್ತಿದ್ರಂತೆ, ದಿನ ಒಂದು ತಾಸು ಹಳೆಗನ್ನಡವನ್ನ ಓದಿ ಅಂತ ಹೇಳ್ತಿದ್ರಂತೆ ಅವ್ರ ವಿದ್ಯಾರ್ಥಿಗಳಿಗೆ. ನಾನು ಹೇಳ್ತಿರೋದು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಮಾಡುವಂತವ್ರಿಗೆ ಅವ್ರು ದಿನ ಏನ್ ಮಾಡ್ತಿದ್ರಂತೆ, ದಿನ ಒಂದು ತಾಸು ಹಳೆಗನ್ನಡವನ್ನ ಓದಿ, ಅದು ಅರ್ಥ ಆಗ್ಲಿ ಬಿಡ್ಲಿ, ಅದನ್ನ ಓದಿ, ಅದನ್ನ ಬರೀರಿ. ಅರ್ಥ ಆಗದೆ ಇರೋ ಪದಗಳಿಗೆ ನೀವು ನಿಘಂಟುಗಳನ್ನ ತೆಗೆದುಕೊಂಡು ಅರ್ಥಗಳನ್ನ ಹುಡುಕಿ, ಆಗ

0: ನಿಮ್ಮ ಬರವಣಿಗೆ ಶುದ್ಧವಾಗುತ್ತೆ, ನಿಮ್ಮ ಓದು ಶುದ್ಧವಾಗುತ್ತೆ, ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಏನಾದ್ರೂ ಒಂದು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ. ಅದೇ ವಿಚಾರವನ್ನ ಇವತ್ತಿಗೆ ತಗೊಂಡ್ರೆ ಇವತ್ತಿನ ಮಕ್ಕಳಿಗೆ ನಾವು ಒಂದು ತಾಸು ಕನ್ನಡವನ್ನ, ಕನ್ನಡದ ಸೊಗಸಾದ ಕಥೆಗಳನ್ನ, ಸೊಗಸಾದ ಕವಿತೆಗಳನ್ನ, ಸೊಗಸಾದ ಸಾಹಿತ್ಯಗಳನ್ನ ಓದಿ ನೀವು ಒಂದು ತಾಸು ನೀವು ಓದೋದಕ್ಕೆ ಅಥವಾ ಬರೆಯೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ದೇವನೂರು ಮಾದೇವು ಸರ್ ಅಂತವರ ಕಥೆಗಳನ್ನ ಓದಿ, ಕುವೆಂಪು ಅವರ ಕವಿತೆ ಕಥೆಗಳನ್ನ ಓದಿ, ಸಿದ್ದಿಂಗಯ್ಯನವರ ಕವಿತೆ ಕಥೆಗಳನ್ನ ಓದಿ, ನೀವು ಪೂರ್ಣಚಂದ್ರ ತೇಜಸ್ವಿ ಅವರ ಕಥೆಗಳನ್ನ ಓದಿ ಒಂದು ತಾಸು. ಇಲ್ವಾ, ನಿಮ್ಮ ಶಿಕ್ಷಕರನ್ನೋ ಅಥವಾ ನಿಮ್ಮ ತಾಯಿ ತಂದೆಗಳನ್ನೋ ಅಥವಾ ಇನ್ನೂ ಹೆಚ್ಚು ಈಗ ಎಲ್ಲ ಕೂಡ ಸ್ಮಾರ್ಟ್ ಲೈಬ್ರರಿಗಳು ಬಂದಿದೆ, ಮೊಬೈಲ್ ಅಲ್ಲೇ ಅಥವಾ ನಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲೇ ಇವತ್ತು ನಿಘಂಟು ಸಿಗುತ್ತೆ. ಅಲ್ಲಿ ನೀವು ಅರ್ಥಗಳನ್ನ ಹುಡುಕೊಂಡು ಓದುವಂತಹ ಒಂದು ತಾಸು ಓದುವಂತಹ ಕಾಯಕವನ್ನ ಮಾಡಿದ್ರೆ ನಿಮಗೆ ಓದು ಕೂಡ ಚೆನ್ನಾಗಾಗತ್ತೆ, ಬರಹ ಕೂಡ ಚೆನ್ನಾಗಾಗತ್ತೆ, ನಿಮ್ಮ ಜ್ಞಾನ ಕೂಡ ವಿಸ್ತಾರವಾಗುತ್ತೆ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ.
1: ಹೌದು ಸರ್, ಒಂದೊಳ್ಳೆ ವಿಷಯ ಹೇಳಿದ್ರಿ ಸರ್. ದಿವಸದಲ್ಲಿ ಒಂದು ಗಂಟೆನಾದ್ರೂ ನೀವು ಕನ್ನಡನ ಬಳಸಿ ಓದಿ, ಅದರಿಂದ ಸಾಹಿತ್ಯ ಕ್ಷೇತ್ರಕ್ಕೆ ನೀವು ಮುಂದುವರಿಬಹುದು ಅಂತ ಹೇಳಿದ್ರಿ.
0: ಹಾಗೇನೆ ನೋಡಿ, ಇನ್ನೊಂದು ಬಹಳ ವಿಶೇಷವಾದದ್ದು ಏನಂದ್ರೆ, ತುಂಬಾ ಜನಕ್ಕೆ ಕನ್ನಡ ಓದಿದ್ರೆ ಪ್ರಯೋಜನ ಇಲ್ಲ, ಅದು ಅನ್ನದ ಭಾಷೆ ಅಲ್ಲ, ಅದರಿಂದ ಉದ್ಯೋಗ ಸಿಗೋದಿಲ್ಲ ಅನ್ನುವಂತಹ ಕಲ್ಪನೆಗಳಿದೆ. ಈಗ ನೀವು ರೇಡಿಯೋ ಸ್ಟೇಷನ್ ಅಲ್ಲಿ ಇದಿರಲ್ಲ, ಇವತ್ತು ಮಲ್ಟಿಮೀಡಿಯಾ ಅದು.
1: ಹೌದು,
0: ನಿಮ್ಗಾಗಾದ್ರೆ ಕನ್ನಡ ಅನ್ನದ ಭಾಷೆ ಆಗಿಲ್ವೇ?
1: ಖಂಡಿತ ಸರ್.
0: ನೋಡಿ, ಇವತ್ತು ನಾನು ಹೇಳ್ತಿರೋದು ಕನ್ನಡ ಭಾಷೆಯನ್ನ ಬಹಳ ಅದರ ವರಮೈ ಒಳಮೈಯನ್ನ ಅದ್ಭುತವಾಗಿ ಯಾರಾದ್ರೂ ಕಲ್ತ್ರೆ ನೋಡಿ, ಇವತ್ತು ಮಲ್ಟಿಮೀಡಿಯಾಗಳಲ್ಲಿ ದೊಡ್ಡ ವಿಪುಲವಾದ ಅವಕಾಶಗಳಿದೆ. ಕನ್ನಡವನ್ನ ಸರಿಯಾಗಿ ಕಲ್ತ್ರೆ, ಅದನ್ನ ಬರೆಯೋದಕ್ಕೆ ಓದೋದಕ್ಕೆ ಬಂದ್ರೆ, ನಿಮ್ಗೆ ನಿರೂಪಕರಾಗಿ ದೊಡ್ಡ ನಿಮ್ಗೆ ವೇತನವನ್ನ ಕೊಟ್ಟು ಕರ್ಕೋತಾರೆ. ಟಿವಿ ಸ್ಟೇಷನ್ಗಳಲ್ಲಿ ಅವಕಾಶಗಳಿದೆ, ಸಿನಿಮಾ ಕ್ಷೇತ್ರಗಳಲ್ಲಿ ಅವಕಾಶ ಇದೆ, ಮಲ್ಟಿಮೀಡಿಯಾಗಳಲ್ಲಿ ಅವಕಾಶ ಇದೆ, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಕನ್ನಡದಿಂದ ಇಂಗ್ಲಿಷ್ಗೆ, ಇಂಗ್ಲಿಷ್ ಇಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಅವಕಾಶಗಳಿದೆ. ಆಮೇಲೆ ಇವತ್ತು ಕರ್ನಾಟಕದ ಒಂದರಲ್ಲೇ ಕನ್ನಡ ಇಲ್ಲ. ಇವತ್ತು ನೋಡಿ, ಅಮೆರಿಕದಂತ ಅಂದ್ರೆ ಅಕ್ಕ ಸಮ್ಮೇಳನ ಮಾಡ್ತಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಆಗ್ತಿದೆ. ಮೊದಲಿಗಿಂತ ಕನ್ನಡ ತನ್ನ ವಿಸ್ತಾರವನ್ನ ಜಾಸ್ತಿ ಮಾಡ್ಕೊಂಡಿದೆ.
1: ಹೌದು, ಖಂಡಿತ.
0: ಆದ್ರೆ ತುಂಬಾ ಜನಕ್ಕೆ ಭ್ರಮ ಇರೋದೇನು ಅಂದ್ರೆ, ಕನ್ನಡ ಅನ್ನದ ಭಾಷೆ ಅಲ್ಲ, ಉದ್ಯೋಗದ ಭಾಷೆ ಅಲ್ಲ, ಇದರಿಂದ ಏನೂ ಆಗೋದಿಲ್ಲ ಅಂತ. ಬಹಳಷ್ಟು ಜನ ಇವತ್ತು ಇವತ್ತು ಏನಾಗಿದ್ದಾರೆ ಅಂದ್ರೆ ಈ ತರದ ಭ್ರಮೆಗೆ ಸಿಕ್ಕೊಂಡಿದ್ದಾರೆ. ಅದು ತಪ್ಪು, ಅದು ತಪ್ಪು. ಕನ್ನಡ ಅನ್ನದ ಭಾಷೆನೆ, ಅದು ಉದ್ಯೋಗದ ಭಾಷೆನೆ. ಇವತ್ತು ಮೊದಲಿಗಿಂತ ಹೆಚ್ಚು ಮೊದಲಿಗಿಂತ ಅದು ಉದ್ಯೋಗದ ಭಾಷೆನೆ ಅನ್ನೋದನ್ನ ನಾವು ಸ್ಮರಿಸ್ಬೇಕಾಗತ್ತೆ.
1: ಹೌದು ಸರ್, ಖಂಡಿತ ಸರ್. ಸರ್, ಇದುವರೆಗೂ ನಮ್ ಜೊತೆ ಇದ್ದು ಮಕ್ಕಳಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ ಎಂಬ ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ಸರ್. ಹಾಗಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್ ನಿಮ್ಗೆ.
0: ಧನ್ಯವಾದಗಳು ಮೇಡಮ್, ಧನ್ಯವಾದಗಳು.
1: ಕೇಳುಗರೇ, ಇದುವರೆಗೂ ಸಾಹಿತಿಗಳು ಹಾಗೂ ದೇವನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಉಮೇಶ್ ಬೇವನಹಳ್ಳಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದ ಮುಂದುವರಿದ ಭಾಗದಲ್ಲಿ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಲು ಪೋಷಕರು ಹಾಗೂ ಸಮಾಜ ಯಾವ ರೀತಿ ಜವಾಬ್ದಾರಿಯನ್ನ ವಹಿಸಬೇಕು, ಹಾಗೆ ಕನ್ನಡ ಭಾಷೆಯ ಬೆಳವಣಿಗೆಯಲ್ಲಿ ಅಜ್ಜ ಅಜ್ಜಿ ಮತ್ತು ಹಿರಿಯರ ಪಾತ್ರ ಎಷ್ಟು ಮುಖ್ಯ ಎಂಬ ವಿಷಯವಾಗಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
3: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
4: ಕೇಳುವರೇ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ

ಕೇಂದ್ರ, ಮೂರನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ಎಸ್ಎಂಎಸ್ ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900051119. ನಮಸ್ಕಾರ, ಶುಭರಾತ್ರಿ.